ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 26 ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಪ್ರಸಾರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಲಿಯೋನಾರ್ಡೋ ಬುಸ್ಕಾಲಿಯ ದೊಡ್ಡ ಹೆಸರಿದೆ. ಅಮೆರಿಕೆಯ ಸುಪ್ರಸಿದ್ಧ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹೆಸರು ಮಾಡಿದಂಥ ಮನುಷ್ಯ. ಆ ಮನುಷ್ಯ ವಿಚಿತ್ರ, ಎಕನಾಮಿಕ್ಸ್ ಮಾಡಿದ್ದು, ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿದ್ದವರು. ಯಾಕೋ ಒಂದ್ಸಲ ಸಾಕು ಅನ್ಸ್ಬಿಡ್ತು, ಬಿಟ್ಬಿಟ್ರು. ಬರೀ ಮಾತುಗಾರಿಕೆ, ಭಾಷಣ ಮಾಡೋದು, ಮೋಟಿವೇಶನಲ್ ಸ್ಪೀಕರ್ ಅಂತ ಆಗ್ಬಿಟ್ರು. ಇವತ್ತಿಗಾದರೂ ನೀವು ಇಂಟರ್ನೆಟ್ಗೆ ಹೋದ್ರೆ ಲಿಯೋ ಬುಸ್ಕಾಲಿಯ ಅಂತ ಹಾಕಿದ್ರೆ ನೂರಾರು ಮಾತುಗಳು ಸಿಗ್ತಾವ. ತುಂಬ ಚೇತೋಹಾರಿಯದ ಮಾತುಗಳು, ಯಾರನ್ನಾದ್ರೂ ಬಡದಿಸುವಂಥ ಮಾತುಗಳು. ನಾನು ಬಹಳ ಹಿಂದೆ ಆತನ ಮಾತು ಕೇಳಿದ್ದು, ಹಿಂದೆ ಕೂತಿದ್ದೀನಿ, $20. ವಿಚಿತ್ರ ಮನುಷ್ಯ, ಆರಡಿ 4 ಇಂಚೋ 5 ಇಂಚೋ ಇರಬೇಕು ಎತ್ತರ. ಕಪ್ಪು ಮನುಷ್ಯ, ಡ್ರೆಸ್ಸೇ ವಿಚಿತ್ರ. ಒಂದು ಕಪ್ಪು ಪ್ಯಾಂಟು, ಕಪ್ಪು ಸ್ವೆಟರು, ಕಾಲಿಗೆ ಬಿಳಿ ಬೂಟು. ಓಡ್ಕೊಂಬರ್ಬೇಕು ಸ್ಟೇಜ್ ಮೇಲೆ, ಕುಣ್ಕೊಂಡು ನಿಂತ್ಕೋಬೇಕು. ಯಾರಪ್ಪ ಇವನು ಅಂತ ಮೊಳಕಾಲು ಊರಿ ಆಕಾಶ ಕಡೆ ಕೈ ಮಾಡಿ, ಭಗವಂತ ನನ್ನ ಕೇಳುಗರನ್ನ ನನ್ನ ಕಡೆಯಿಂದ ರಕ್ಷಣೆ ಮಾಡು ಅಂತ ಕೇಳ್ಕೊಂಡು ತಮಾಷೆ ಮಾಡೋದು. ಆದರೆ ಮುಂದೆ ಮಾತಿಗೆ ನಿಂತರೆ ಪ್ರವಾಹ. ಆತನ ಮಾತು ಕೇಳೋಕೆ ತಿಂಗಳಾನ್ಗಟ್ಟಲೆ ಮೊದಲು ಟಿಕೆಟ್ ಬುಕ್ ಮಾಡಿ ಇಟ್ಕೋತಿದ್ರು ಜನ. ಅವನದು ಒಂದೇ ಒಂದು ಸಂದೇಶ ಎಲ್ಲ ಕಡೆ ಹೇಳೋದು, ದಯವಿಟ್ಟು ಸಂಬಂಧಗಳನ್ನು ಮುರಿಬೇಡಿ. ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಯಾವುದಕ್ಕೋಸ್ಕರ ಸಂಬಂಧಗಳನ್ನು ಮುರಿಬೇಡಿ. ಯಾವುದೋ ಒಂದು ಮಾತಿಗಾಗಿ, ಒಂದು ಸಂದರ್ಭಕ್ಕಾಗಿ ತಲೆ ಕೆಡಿಸ್ಕೊಂಡು, ಮನ ಕೆಡಿಸ್ಕೊಂಡು ಸಂಬಂಧ ಮುರ್ಕೊಂಡಿಲ್ವಾ ನಾವು? ನಮ್ಮ ಮನೆ ಮುರಿದದ್ದು, ದೇಶ ಮುರಿದದ್ದು, ವ್ಯವಸ್ಥೆ ಮುರಿದದ್ದು ಯಾವಾಗ ಗೊತ್ತಾ? ಯಾವುದೋ ಒಂದು ತೂಕ ತಪ್ಪಿದ ಮಾತಿನಿಂದಾಗಿ. ಸಂಬಂಧ ಮುರಿಯೋದು ಸುಲಭ, ಕಟ್ಟೋದು ಬಹಳ ಕಷ್ಟ. ತಾಳ್ಮೆ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಅವ್ರದ್ದೇ ಒಂದು ಘಟನೆ ಹೇಳೋರು, ಬಹಳ ಚಂದ ಹೇಳೋರು ಘಟನೆ ಇದನ್ನು. ಒಂದ್ಸಲ ಲಿಯೋ ಬುಸ್ಕಾಲಿಯ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದ್ರಂತೆ. ನಾನಾಗಲೇ ಹೇಳಿದ್ನಲ್ಲ, ಎತ್ತರದ ಮನುಷ್ಯ, ಕಪ್ಪು, ಹೆಜ್ಜೆ ಇಟ್ಟರೆ 4-5 ಅಡಿಗೊಂದು ಹೆಜ್ಜೆ. ಅವನ ಜೊತೆಗೆ ಹೋಗೋರು ಓಡಬೇಕು ಅವನ ಜೊತೆಗೆ. ಯಾವಾಗಲೂ ಮುಖದ ಮೇಲೆ ನಗೆ, ತುಂಬ ಒಳ್ಳೆ ಮನುಷ್ಯ, ಬ್ರಿಲಿಯಂಟ್ ಇಂಗ್ಲಿಷ್, ಚಂದ ಮಾತಾಡೋರು. ಆಕ್ಸ್ಫರ್ಡಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆಯಲ್ಲಿ, ರಸ್ತೆ ಆ ಬದಿಗೆ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು, ರಸ್ತೆ ಈ ಕಡೆ ಫುಟ್ಪಾತ್ ನಲ್ಲಿ ಲಿಯೋ ಬುಸ್ಕಾಲಿಯ ಇದ್ದಾರೆ, ಆ ಕಡೆ ಫುಟ್ಪಾತ್ ನ ನೋಡಿದ್ರು ವಯಸ್ಸಾದ ವ್ಯಕ್ತಿ ಬರ್ತಾ ಇದ್ದ. ಸೂಟ್ ಹಾಕೊಂಡಿದ್ದಾನೆ, ಬಿಳಿ ಕೂದಲು, ಬೆನ್ ಸ್ವಲ್ಪ ಬಾಗಿದೆ. ಈ ನೆಲಾನೇ ನೋಡ್ಕೊಂಡು ಹಿಂಗೆ ನಡೀತಾ ಇದ್ದಾರೆ, ಕೈಯಲ್ಲಿ ಒಂದು 4-5 ಪುಸ್ತಕ. ಅವ್ರು ನೋಡಿದ ತಕ್ಷಣ ಬುಸ್ಕಾಲಿ ಏನ್ ಮಾಡಿದ್ ಗೊತ್ತಾ? ರಸ್ತೆ ಈ ಕಡೆ ಇದ್ರಲ್ಲ, ಧಾಡ್ ನಡ್ಕೊಂಡು ಆ ಕಡೆ ಹೋದ್ರು. ಏನು ಮಿಲಿಟರಿ ಹೋದಂಗೆ ಹೋಗೋದು, ದೈತ್ಯ ಹೆಜ್ಜೆ. ಹೋಗ್ಬಿಟ್ಟು ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಪ್ರೊಫೆಸರ್ ಅಂದ್ರು. ಇಂಗ್ಲೆಂಡಲ್ಲಿ ಹಿಂಗೆ ಮೈ ಮೇಲೆ ಅಪರಿಚಿತರು ಬರಲ್ಲ, ಇಷ್ಟ ಆಗೋಲ್ಲ ಅವರಿಗೆ. ಮುದುಕರಿಗೆ ಕೋಪ ಬಂತು, ಹೂ ಆರ್ ಯು, ಯಾರು ನೀವು ಅಂದ್ರು ಮುದುಕರು. ಈತ ಮುಖ ತುಂಬ ನಗೆ ಹರಡ್ಕೊಂಬಿಟ್ಟು, ನಾನು ಐ ಆಮ್ ಲಿಯೋ ಬುಸ್ಕಾಲಿಯ ಅಂದ್ರು. ಆ ಮುದುಕರಿಗೆ ಕೇಳೋಕೆ ಇಷ್ಟ ಇಲ್ಲ, ಇನ್ನು ಮುದುಕ ಸುಧಾರಿಸ್ಕೊಂಡಿಲ್ಲ ಅವರು, ಕೋಪದಿಂದಾನೆ ಹೇಳಿದ್ರಂತೆ, ಐ ಡೋಂಟ್ ವಾಂಟ್ ಟು ನೋ ಯು, ನಿಮ್ಮ ಪರಿಚಯ ಬೇಕಾಗಿಲ್ಲ ನನಗೆ, ನನಗೆ ಇಷ್ಟ ಇಲ್ಲ ಅಂದ್ ಹೋಗೇಬಿಟ್ರು. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾರಾದರೂ ಐ ಡೋಂಟ್ ವಾಂಟ್ ಟು ನೋ ಯು ಅಂದರೆ ಹೋಗಿ ಮಾತಾಡ್ತೀರಿ ಮರುದಿವಸ, ಅದು ಬುಸ್ಕಾಲಿ ಇರೋದೇ ಮನುಷ್ಯ ಬೇರೆ. ಮತ್ತೆ ಮರುದಿನ ಬುಸ್ಕಾಲಿ ಅದೇ ಜಾಗಕ್ಕೆ ಹೋಗಿ ಅದೇ ರಸ್ತೆಯಲ್ಲಿ ನಿಂತ್ಕೊಂಡು ಪ್ರೊಫೆಸರ್ ಬರೋದನ್ನೇ ಕಾಯ್ಕೊಂಡಿದ್ರು. ಆ ಪ್ರೊಫೆಸರ್ ಬಂದ ತಕ್ಷಣ ಮತ್ತೆ ಅದೇ ರೀತಿ ದಾಡ ಹೋಗಿ ಮುಂದೆ ನಿಂತ್ಕೊಂಡು, ನಮಸ್ಕಾರ ಪ್ರೊಫೆಸರ್, ಗುಡ್ ಮಾರ್ನಿಂಗ್ ಪ್ರೊಫೆಸರ್, ಐ ಆಮ್ ದ ಸೇಮ್ ಬುಸ್ಕಾಲಿಯ ಹೂಮ್ ಯು ಡಿಡ್ ನಾಟ್ ವಾಂಟ್ ಟು ಮೀಟ್ ಯೆಸ್ಟರ್ಡೇ. ನಾನು ಅದೇ ಬುಸ್ಕಾಲಿಯ, ನಿನ್ನೆ ಮೀಟ್ ಮಾಡಬಾರ್ದು, ಭೇಟಿ ಆಗಬಾರ್ದು ಅಂತಿದ್ರಲ್ಲ ಅವನೇ ನಾನು ಅಂದ್ರು. ಮತ್ತೆ ಬಂದಿದ್ದೀನಿ ಇವತ್ತು, ನಮಸ್ಕಾರ ಅಂದ, ಒಳ್ಳೆ ದಿನ ನಿಮಗೆ, ಒಳ್ಳೇದಾಗಲಿ ಅಂದ. ಆ ಪ್ರೊಫೆಸರ್ ಅಂದ, ಯಾರಪ್ಪ ನೀವು, ನಿನ್ನೆಯಿಂದ ಬೆನ್ನು ಹತ್ತಿದ್ದೀರಲ್ಲಪ್ಪ ನಾನು ಹಿಂಗೆ ಅಂದ್ರು. ಅಂದ್ಬಿಟ್ಟು, ಇನ್ನೊಮ್ಮೆ ಹೇಳಿ ಹೆಸರು ನಿಂದು ಅಂದ್ರು. ಈತ ನನ್ನ ಹೆಸರ ಲಿಯೋ ಬುಸ್ಕಾಲಿಯ ಅಂದ. ಅಂದ ತಕ್ಷಣ ಮುದುಕರ ಮುಖದಲ್ಲಿ ಒಂದು ಚಕ್ ಅಂತ ಮಿಂಚ ಹೊಡೆದಂಗಾಯ್ತು. ಲಿಯೋನಾರ್ಡೋ ಬುಸ್ಕಾಲಿಯ, MIT ಪ್ರೊಫೆಸರ್ ಅಲ್ವಾ, ಅರ್ಥಶಾಸ್ತ್ರದ ಪ್ರೊಫೆಸರು, ಹೌದು ಅಂದ್ರೆ ಇವರು. ತಕ್ಷಣ ಮನುಷ್ಯ ತನ್ನ ಕೈಯಲ್ಲಿ ಪುಸ್ತಕ ಎಲ್ಲ ಬಿಸಾಕ್ಬಿಟ್ಟ, ಕೆಳಗಡೆ ಗಟ್ಟಿ ಅಪ್ಕೊಂಬಿಟ್ಟ ಇವನ. ಆ ಪ್ರೊಫೆಸರ್ ಸ್ತಂಭೀಭೂತ ಆಗಿ ಹೋದ್ರು. ಬುಸ್ಕಾಲಿಯನ್ನು ಹೆಸರು ಕೇಳಿದ್ದಾರೆ, ಭೇಟಿ ಆಗಿರಲಿಲ್ಲ. ಅಂಥ ದೊಡ್ಡ ಪ್ರೊಫೆಸರ್ ತನ್ನ ಕಡೆ ಬಂದು ಮಾತಾಡಿಸಿದಾಗ ನಿನ್ನೆ ಮಾತಾಡಲಿಲ್ಲಲ್ಲ ಅಂತ ಬೇಜಾರಾಯಿತು, ಕ್ಷಮೆ ಕೇಳಿಕೊಂಡ್ರು. ಆತ್ಮೀಯ ಸ್ನೇಹಿತರಾದರು, ಕಾಫಿ ಕುಡಿದ್ರು. ತಮಾಷೆ ಗೊತ್ತಾ ಸ್ನೇಹಿತರೆ, ಬುಸ್ಕಾಲಿಯ ಆ ಪ್ರೊಫೆಸರ್ನ ಭೇಟಿ ಆದ್ರಲ್ಲ, ಅವ್ರ ಹೆಸರು ವಿಲ್ಸನ್ ಅಂತ ಹೆಸರು, ಆಕ್ಸ್ಫರ್ಡ್ ಎಕನಾಮಿಕ್ಸ್ ಪ್ರೊಫೆಸರ್. ಇವರಿಬ್ಬರು ಕೂಡ ಬರೆದ್ರಂತ, ಇಬ್ಬರು ವಿಚಾರ ಮಾಡ್ಕೊಂಡು ಮಾಡಿ 4 ಪುಸ್ತಕ ಬರೆದ್ರು ಮೈಕ್ರೋ ಎಕನಾಮಿಕ್ಸ್ ಮೇಲೆ. ಬುಸ್ಕಾಲಿಯ ಆ್ಯಂಡ್ ವಿಲ್ಸನ್ ಅಂತ 4 ದೊಡ್ಡ ಗ್ರಂಥಗಳು ಬಂತಂತೆ. ಇದು ನೆನೆಸ್ಕೋಬೇಕು ನೀವು. ಅಕಸ್ಮಾತ್ ಮೊದಲೇ ದಿವಸ ಪ್ರತಿಕ್ರಿಯೆ ಸರಿ ಇರಲಿಲ್ಲ, ವಿಲ್ಸನ್ ಭೇಟಿಯಾಗುವ ಮನಸ್ಸಿರಲಿಲ್ಲ, ಹಾಗಾಗಿ ಬುಸ್ಕಾಲಿಯ ನಾನ್ಯಾಕೆ ಹೋಗ್ಬೇಕು ಅವನ ಕಡೆಗೆ ಅಂತ 2ನೇ ದಿವಸ ಹೋಗಿಲ್ಲದೆ ಇದ್ರೆ ಈ ಸಂಬಂಧ ಉಳಿತಿರಲಿಲ್ಲ, ಈ ಗ್ರಂಥಗಳ ಸೃಷ್ಟಿ ಆಗ್ತಿರಲಿಲ್ಲ. ಸಂಬಂಧಗಳು ತಾವೇ ಮುರಿತಾವೆ, ಯಾವ ವಿಶೇಷ ಪ್ರಯತ್ನಗಳು ಬೇಕಾಗಿಲ್ಲ. ಆದರೆ ಸಂಬಂಧಗಳನ್ನು ಬೆಸೆಯೋದಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಗಟ್ಟಿಯಾದ ಸಂಬಂಧಗಳಿದ್ದಾನೆ ಪ್ರಪಂಚ ಬೆಳೀತದೆ, ಸಂತೋಷ ಬದುಕೋದಕ್ಕೆ ಅರ್ಹ ಆಗ್ತದೆ. ಆದ್ದರಿಂದ ನಮ್ಮ ಜೀವನದುದ್ದಕ್ಕೂ ಇರುವಂತಹ ಪ್ರಯತ್ನ ಯಾವುದಾಗಬೇಕು ಅಂದ್ರೆ ಸಂಬಂಧಗಳನ್ನು ಕೂಡಿಸೋದಾಗಬೇಕೇ ಹೊರತಾಗಿ ಸಂಬಂಧಗಳನ್ನು ಒಡೆಯೋದಾಗಬಾರ್ದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ, ಜಾಗತಿಕವಾಗಿ ಮುನ್ನಡೆಸಲು ಸಿದ್ಧವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾಕ್ಟರ್ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟ್ರಪತಿಯವರಿಂದ ಶುಭಾಶಯ. ವಾರ್ತೆಗಳ ವಿವರ. ಕರ್ನಾಟಕದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ಐಆರ್ ಕುರಿತಂತೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಎಎಸ್ಡಿಡಿಒ ಅಡಿಯಲ್ಲಿ ಗುರುತಿಸಲಾದ 1.08 crore ಹೆಚ್ಚು ಮತದಾರರು ಮತ್ತು ಸುಮಾರು 43 lakh ಮತದಾರರು ತಾರ್ಕಿಕ ವ್ಯತ್ಯಾಸಗಳಿಗಾಗಿ ನೋಟಿಸ್ಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಸಲ್ಲಿಸುವಿಕೆ ಅವಧಿಯನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸಭೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಮಿತಿ ಸಭೆಗಳು ಸೇರಿದಂತೆ ನಿಗದಿತ ಕಾರ್ಯವಿಧಾನವನ್ನು ಸಾಕಷ್ಟು ಪ್ರಚಾರದೊಂದಿಗೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಬೇಕು ಎಂದು ಪತ್ರದಲ್ಲಿ ಹೇಳಿದ್ದಾರೆ.

0: ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೆ ಅವಕಾಶವಿದ್ದು, ಅರ್ಹರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿಯವರು ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಇಂದಿನಿಂದ ಅಕ್ಟೋಬರ್ 22ರವರೆಗೂ ನೋಟಿಸ್ ಅವಧಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇರುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತಿದೆ ಎಂದರು. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಅರ್ಜಿ ನಮೂನೆ 6ರೊಂದಿಗೆ ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ದಿನಾಂಕ 1/10/2026 18 ವರ್ಷ ತುಂಬುವವರು ಕೂಡ ಅರ್ಜಿ ನಮೂನೆ 6 ಸಲ್ಲಿಸಬಹುದಾಗಿದೆ ಎಂದು ಅವರು ಹೇಳಿದರು. ಯುವಜನರ ಭವಿಷ್ಯವನ್ನು ಕಾಪಾಡುವ ಮತ್ತು ಮಾದಕ ವಸ್ತುಗಳ ಅಕ್ರಮ ಜಾಲಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಳೆದ 10 ದಿನಗಳಲ್ಲಿ 15.94 ಕೋಟಿ ಮಾರುಕಟ್ಟೆ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು, ಈ ಕಾರ್ಯಾಚರಣೆಯಲ್ಲಿ 7 ಕೆಜಿ MDMA, 21 ಕೆಜಿ ಗಾಂಜಾ ಸೇರಿದಂತೆ 10 ಜನರನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಸಮುದಾಯವನ್ನು ರಕ್ಷಿಸುವುದು ಹಾಗೂ ಮಾದಕರಹಿತ ಸಮಾಜ ನಿರ್ಮಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರತಿಭೆ ವಿಶ್ವವ್ಯಾಪಿಯಾಗಿದ್ದರೂ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಲಭ್ಯವಾಗುತ್ತಿಲ್ಲ. ಈ ಅಂತರವನ್ನು ಉತ್ತಮ ನೀತಿಗಳು ಮತ್ತು ಪರಿಣಾಮಕಾರಿ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ತುಂಬುವ ಅಗತ್ಯವಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ. ಬೆಂಗಳೂರು ಸುಮಾರು 67,000 ನೋಂದಾಯಿತ ಐಟಿ ಮತ್ತು ಟೆಕ್ ಕಂಪನಿಗಳ ತವರೂರಾಗಿದೆ. ನಗರದ ಐಟಿ ಮತ್ತು ತಂತ್ರಜ್ಞಾನ ವಲಯವು ನೇರ ಹಾಗೂ ಪರೋಕ್ಷವಾಗಿ ಸುಮಾರು 10 ಲಕ್ಷದಿಂದ 25 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಈ ಬಲವನ್ನು ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಜೋಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಕೇವಲ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬೋಧಿಸುವ ಕೇಂದ್ರಗಳಾಗಿರದೆ ಅವುಗಳ ಪರೀಕ್ಷಾ ಶಿಬಿರಗಳಾಗಬೇಕು. ವಿದ್ಯಾರ್ಥಿಗಳು, ಎಂಎಸ್ಎಂಇಗಳು, ರೈತರು, ಸಾರ್ವಜನಿಕ ಸೇವೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂತ್ರಜ್ಞಾನವನ್ನು ಬಳಸುವಂತಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಇದು ತಮ್ಮ ಮೊದಲ ಅಧಿವೇಶನವಾಗಿದ್ದು, ಸದನವನ್ನು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ಸಂವಿಧಾನಬದ್ಧವಾಗಿ ನಡೆಸಿದ ಆತ್ಮತೃಪ್ತಿಯಿದೆ. ಆದರೆ ಚಿಂತಕರ ಚಾವಡಿ ಎನಿಸಿದ ಮೇಲ್ಮನೆಯಲ್ಲಿ ಜನಹಿತಕ್ಕಾಗಿ ಅರ್ಥಪೂರ್ಣ ಚರ್ಚೆ ನಡೆಸಲು ಪ್ರತಿಪಕ್ಷಗಳ ಸದಸ್ಯರು ಸೂಕ್ತ ಸಹಕಾರ ನೀಡಲಿಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರು, ರೈತರ ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಪ್ರತಿಭಟನೆ ಮಾಡುವುದು ಪ್ರತಿಪಕ್ಷದ ಹಕ್ಕಾಗಿದ್ದರೂ ಕಲಾಪವೇ ನಡೆಯದಂತೆ ಮಾಡುವುದು ಸಂಸದೀಯ ವ್ಯವಸ್ಥೆಗೆ ಸೂಕ್ತವಲ್ಲ ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸೆಪ್ಟೆಂಬರ್ 1 ರಾಯಚೂರಿನಿಂದ ಬಳ್ಳಾರಿಯವರೆಗೆ ನಡೆಯುವ ಪಾದಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದು, ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 10 ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಕೇಂದ್ರದ ಹಲವು ಸಚಿವರು, ಮುಖಂಡರು ಪಾಲ್ಗೊಳ್ಳಲಿದ್ದಾರೆ.

0: ಎಂದು ಹೇಳಿದರು. ರಾಯಚೂರಿನಿಂದ ಬಳ್ಳಾರಿವರೆಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಉದ್ಯೋಗ ನೇಮಕಾತಿ ಕುಂಠಿತವಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಆವರಿಸಿರುವ ಬರದ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇಂದು ಈದ್ ಎ ಮಿಲಾದ್ ಉನ್ ನಬಿ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪವಿತ್ರ ಹಬ್ಬ. ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೂರನೇ ತಿಂಗಳಾದ ರಬಿ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ. ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿ ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತಾರೆ. ಬಡವರಿಗೆ ಅನ್ನದಾನ ಹಾಗೂ ದಾನ ಮಾಡುವುದರಲ್ಲಿ ಈ ದಿನ ವಿಶೇಷ ಪ್ರಾಮುಖ್ಯವಿದೆ. ಹಲವೆಡೆ ಮಿಲಾದ್ ಮೆಹಫಿಲ್ಸ್ ಮತ್ತು ಸೀರತ್ ಸಮ್ಮೇಳನಗಳು ಆಯೋಜಿತವಾಗಿವೆ. ಅಲ್ಲಿ ಉಲೇಮಾಗಳು ಅಥವಾ ಧಾರ್ಮಿಕ ವಿದ್ವಾಂಸರು ಪ್ರವಾದಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರಚುರಪಡಿಸುವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಪ್ರವಾದಿಯವರ ಬೋಧನೆಗಳು ನಡವಳಿಕೆ ಮತ್ತು ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಹುಬ್ಬಳ್ಳಿಯ ನೇತ್ರ ತಜ್ಞ ವೈದ್ಯ ಡಾಕ್ಟರ್ ಸತೀಶ್ ಹಳ್ಳಿಕೇರಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಸರ್ವೇಂದ್ರಿಯಾಣಂ ನಯನ ಪ್ರಧಾನಂ, ಎಲ್ಲ ಅಂಗಗಳಲ್ಲಿ ಕಣ್ಣೇ ಬಹಳ ಪ್ರಧಾನವಾದದ್ದು. ಎಲ್ಲ ದಾನಗಳಿಗಿಂತ ನೇತ್ರದಾನ ಮಹಾದಾನ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೂ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನೇತ್ರದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಥವಾ ಅರಿವು ಮೂಡಿಸುವುದು ಮತ್ತು ಸಾವಿನ ನಂತರ ಕಣ್ಣುಗಳು ಮಣ್ಣಾಗಿ ಹೋಗುವುದನ್ನು ತಡೆದು ಅವುಗಳ ದಾನ ಮಾಡಲು ಜನರಲ್ಲಿ ಪ್ರೋತ್ಸಾಹಿಸುವುದು. ಈ ನೇತ್ರದಾನ ಮಾಡಲು ಸರ್ವರು ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ವಯಸ್ಸು, ಲಿಂಗ, ಧರ್ಮ ಅಥವಾ ರಕ್ತದ ಗುಂಪನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ನೇತ್ರದಾನ ಮಾಡಬಹುದು.
0: ಸಿಎಸ್ಐಆರ್ ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ ಸುಧಾರಿತ ಬಾಹ್ಯಾಕಾಶ ಉಡ್ಡಯನ ಕ್ಷೇತ್ರದ ಮಹತ್ವದ ಹೆಜ್ಜೆಯಾಗಿ ಭಾರತದ ಮಾನವರಹಿತ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ನವದೆಹಲಿಯ ಸಿಎಸ್ಐಆರ್ ಪ್ರಧಾನ ಕಚೇರಿಯ ಎಸ್ಎಸ್ಪಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಅನಾವರಣಗೊಳಿಸಿದೆ. ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಹಾಗೂ ಸಂಪೂರ್ಣ ಸ್ವದೇಶಿ ನಿರ್ಮಿತ ಮೂರು ಮೈಕ್ರೋ ಮತ್ತು ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಮಹತ್ವ ಪಡೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ಧವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾಕ್ಟರ್ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1ರಿಂದ 10ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟ್ರಪತಿಯವರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 118ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
1: ರಾಮನ ಉಚ್ಛ್ವಾಸವು
0: ಅಲೆದಿರದೆ ರಾವಣನೆಡೆಗೆ ರಾಮನು ದಶಕಂಠನ ಎಲ್ಲರನು ಉಸಿರಿರನೆ
1: ರಾಮರಾವಣರ
0: ಉಸಿರ್ಗಳು ಇಂದು ನಮ್ಮೊಳಗಿರವೆ ಭೂಮಿಯಲ್ಲಿ ಪೊಸತೇನೋ ಮಂಕುತಿಮ್ಮ. ಸೊ ಕಳೆದ ಸರ್ತಿ ನಾವು ನೋಡಿದ ಉಸಿರಿನ ಉದಾಹರಣೆಯನ್ನೇ ಈಗ ಮುಂದಕ್ಕೆ ತಗೊಂಡೋಗಿ ಈಗ 132ನೆಯ ಈ ಮುಕ್ತಕದಲ್ಲಿ ಬಹಳ ಮುಖ್ಯವಾದಂಥ ಒಂದು ಡೈರೆಕ್ಟ್ ಪಾಠವನ್ನು ನಮಗೆ ಡಿ ವಿ ಜಿ ಅವರು ಕೊಡ್ತಾ ಇದ್ದಾರೆ. ರಾಮ ರಾವಣರು ನಮಗೆ ಗೊತ್ತು, ಬದ್ಧವೈರಿಗಳು. ರಾಮನ ಅವತಾರ ಆಗಿದ್ದೇ ರಾವಣನ ಸಾಯಿಸಕ್ಕೆ ಅಂತ ನಾವು ನೋಡ್ತೀವಿ. ರಾಮ ರಾವಣರ ಯುದ್ಧ ಅದು ಹೆಂಗಿತ್ತಪ್ಪ ಅಂತಂದರೆ ರಾವಣ ರಾವಣ ಯುದ್ಧಕ್ಕೆ ಯಾವುದಕ್ಕೂ ಹೋಲ್ಸಕ್ಕೆ ಆಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ. ಸೊ ಅಷ್ಟು ಒಂದು ರೀತಿಯ ನಮ್ಮ ಜನಮಾನಸದಲ್ಲಿ ನಿಂತುಬಿಟ್ಟಿರೋವಂಥ ಆಪೋಸಿಟ್ ಪೋಲ್ಸ್ ಅಂತ ಹೇಳ್ಬೋದು. ಒಂದು ಪೂರ್ವ ಧ್ರುವವಾದರೆ ಒಂದು ಪಶ್ಚಿಮ ಧ್ರುವ ಅಂತ. ಸೊ ಹಾಗೆ ಇವನ್ನೆಲ್ಲ ಒಳ್ಳೆಯದು ಇವನಾದರೆ ಎಲ್ಲ ಕೆಟ್ಟದ್ದು ಅವನು ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಬಿಂಬಿತವಾಗಿದೆ. ಆದರೆ ಸ್ವಾರಸ್ಯಕರವಾದಂಥ ಅಂಶ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ರಾಮನ ಉಚ್ಛ್ವಾಸ. ರಾಮ ಉಸಿರಾಡ್ತಾ ಇದ್ದ, ಅವನು ಅಯೋಧ್ಯೆಯಲ್ಲಾದರೂ ಇರಲಿ ಅಥವಾ ವನವಾಸದಲ್ಲಿ ಎಲ್ಲಾದರೂ ಓಡಾಡ್ತಾ ಇರಲಿ, ಅವನು ಉಸಿರಾಡ್ತಾ ಇದ್ದ. ಒಳಗೆ ತಗೋತಿದ್ದ, ಹೊರಗೆ ತಗೋತಾ ಇದ್ದ. ಆ ಹೊರಗೆ ಬಿಟ್ಟಂತಹ ಗಾಳಿ ವಾಯುಮಂಡಲದಲ್ಲಿ ಸೇರ್ಕೊಳ್ತಾ ಇತ್ತು. ಆ ವಾಯುಮಂಡಲ ಕಂಟಿನ್ಯೂಸ್ ಆಗಿದೆ, ಇಡೀ ಭೂಮಿಯನ್ನು ಸುತ್ತುವರೆದಿದೆ ಅದು. ಸೊ ಅಯೋಧ್ಯೆ ಅನ್ನೋಂಥದ್ದೇನೋ ಅದು ಸೀಮಿತವಾದಂಥ ಜಾಗವಲ್ಲ. ಸೊ ಅಲ್ಲಿಂದ ವಾಯುಮಂಡಲ ಮುಂದುವರ್ಕೊಂಡೇನೆ ಲಂಕೆಯವರೆಗೂ ಹೋಗಿದ್ದಿದ್ದು. ಸೊ ಹಾಗಾಗಿ ಗಾಳಿ ಬೀಸ್ತು ಅಂತಂದರೆ ಬಹುಶಃ ಅಲ್ಲಿಂದ ಲಂಕೆಯವರೆಗೂ ಅದೇ ಗಾಳಿ ಬರ್ತಾ ಇತ್ತು. ಸೊ ರಾಮನ ಉಸಿರು ರಾವಣನೆಡೆಗೆ ತಾನಾಗೆ ಹೋಗ್ತಾ ಇತ್ತು. ಈಗ ರಾಮ ಒಳಗೆ ತಗೋತಾ ಇದ್ನಲ್ಲ ಉಸಿರು, ಅದರಲ್ಲಿ ಬಹುಶಃ ರಾವಣನ ಉಸಿರು ಖಂಡಿತ ಇತ್ತೇನೋ, ಯಾಕೆ ಅದು ಗಾಳಿ ರಿವರ್ಸ್ ಬರುತ್ತೆ. ಸೊ ರಾವಣ ಉಸಿರಾಡ್ತಾ ಇದ್ದ ಅವನು ಹೊರಗಡೆ ಬಿಟ್ಟಂಥ ಉಸಿರು ಗಾಳಿಯಲ್ಲಿ ಸೇರ್ಕೊಳ್ತಾ ಇತ್ತು. ವಾಯು ಒಂದು ತನ್ನ ಚಲನೆಯಲ್ಲಿ ಆ ಉಸಿರನ್ನು ರಾಮನ ಕಡೆಗೆ ತಗೊಂಬರ್ತಾ ಇತ್ತು. ರಾಮ ಅದನ್ನು ಉಸಿರಾಡ್ದ, ರಾವಣ ಇದನ್ನು ಉಸಿರಾಡ್ದ ಅಲ್ವಾ. ಸೊ ರಾಮ ರಾವಣರು ಒಂದು ರೀತಿಯಲ್ಲಿ ವೈರಿ ಅಂತ ಪ್ರತಿಬಿಂಬಿತರಾಗಿದ್ದರೂ ಕೂಡ ಪರಸ್ಪರರ ಉಸಿರುಗಳನ್ನು ತಾವು ಕೂಡ ಆಡ್ತಾ ಇದ್ರು. ಹಾಗೆಯೇ ರಾಮ ರಾವಣರು ಉಸಿರಿದ್ದ ಗಾಳಿ ಇವತ್ತಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾವು ಈಗ ಒಂದು 2-3 ಮುಕ್ತಕದ ಹಿಂದೆ ಅಷ್ಟೇ ನೋಡಿದ್ವಿ, ಪಂಚಭೂತಗಳು ಅನಾದಿ ಕಾಲದಿಂದಲೂ ಇವಾಗಿನವರೆಗೂ ಮುಂದುವರ್ಕೊಂಡೇ ಬರ್ತಾ ಇವೆ, ಅದನ್ನೇ ನಾವು ಕೂಡ ಉಸಿರಾಡ್ತಾ ಇದ್ದೀವಿ. ಸೊ ರಾಮ ರಾವಣರು ಉಸಿರಾಡಿದಂಥ ಗಾಳಿಯನ್ನು ನಾವು ಕೂಡ ಇವಾಗ ಉಸಿರಾಡ್ತಾ ಇದ್ದೀವಿ, ಯಾಕೆ ಅದು ನಮ್ಮೊಳಗೆ ಬರ್ತಾ ಇದೆ. ನಾನು ಉಸಿರಾಡ್ತಿರೋದ್ರಿಂದಲೇ ನಾನು ಜೀವಂತವಾಗಿರೋದು ಅಂತ. ಇಲ್ಲಿ ಉಸಿರು ಅನ್ನೋದನ್ನು ನಾವು ಸಾಂಕೇತಿಕವಾಗಿ ತಗೊಳ್ಬಹುದು. ಸೊ ನನ್ನ ಉಸಿರು ಹೊರಗಡೆ ಬರ್ತಾ ಇದೆ, ಅದನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಾ ಇದ್ದಾರೆ ಅನ್ನೋದು ನೇರವಾದಂಥ ಅರ್ಥ. ಆದರೆ ಈ ಉಸಿರನ್ನು ನಾವು ಜೀವನಕ್ಕೆ ಒಂದು ರೀತಿಯಲ್ಲಿ ಹೋಲಿಸೋದಕ್ಕೆ ಸಾಧ್ಯವಾದರೆ ನಮಗೆ ಉಸಿರು ಹೇಗೆ ಶೇರ್ಡ್ ಒಂದು ಕಮಾಡಿಟಿ ಅಂತ ಹೇಳ್ತಾ ಇದ್ದೀವಿ. ಗಾಳಿ ಅನ್ನುವಂಥದ್ದು ಅದು ಶೇರ್ಡ್ ಕಮಾಡಿಟಿ. ನಾನು ಉಸಿರಾಡಿ ಹೊರಗಡೆ ಬಿಟ್ಟಂಥ ಗಾಳಿಯನ್ನು ಇನ್ನೊಬ್ಬರು ಕೂಡ ಉಸಿರಾಡ್ತಿದ್ದಾರೆ, ಅವರು ಉಸಿರಾಡಿದ ಗಾಳಿಯನ್ನೇ ನಾನು ಉಸಿರಾಡ್ತಾ ಇದ್ದೀನಿ. ಸೊ ಪರಸ್ಪರರಲ್ಲಿ ಒಂದು ರೀತಿಯ ಶೇರಿಂಗ್ ಆಯಿತು. ಸೊ ಆ ಶೇರಿಂಗ್ ಸ್ಪಿರಿಟ್ ಏನಿದೆ, ಆ ಶೇರಿಂಗ್ ಕಾನ್ಸೆಪ್ಟ್ ಏನಿದೆ, ಅದು ಇಲ್ಲಿ ಉಸಿರು ಅಂತ ಕೊಟ್ಟಿರೋವಂಥದ್ದನ್ನು ನಾವು ಜೀವನದ ಬೇರೆ ಬೇರೆ ಆಯಾಮಗಳಿಗೆ ನಾವು ಅನ್ವಯ ಮಾಡಿಕೊಳ್ಬಹುದು. ರಾಮ ರಾವಣರು ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಹೊರಹಾಕಿದ್ದಾರೆ. ಅವರ ಕಥೆಯಲ್ಲಿ ರಾಮ ಹೆಂಗಿದ್ದ ಅಂತ ನಮಗೆ ಗೊತ್ತು, ರಾವಣ ಹೆಂಗಿದ್ದ ಅಂತ ನಮಗೆ ಗೊತ್ತು. ರಾಮನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ರಾವಣನ ಗಾಳಿಯನ್ನು ನಾನು ಉಸಿರಾಡ್ತಾ ಇದ್ದೀನಿ, ಅವು ನಮ್ಮೊಳಗೆ ಇವೆ ಅಂತಂದರೆ ನಾವು ಆ ಒಂದು ಪಾಠಗಳನ್ನು, ರಾಮ ಕಲಿತಂಥ ಪಾಠ, ರಾವಣ ಕಲಿತಂಥ ಜೀವನದ ಪಾಠ, ಅದೂ ಕೂಡ ನಮ್ಮೊಳಗಡೆ ಇಟ್ಕೊಂಡಿದ್ದೀವಿ ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಗೊಳ್ಬಹುದು. ಕೇವಲ ಉಸಿರು ಗಾಳಿ ಅನ್ನೋದಲ್ಲದೆ, ಸೊ ರಾಮನ ಜೀವನ ತತ್ವಗಳೇನಿದೆ

0: ಏನಿದ್ವೋ ಅವು ನನ್ನೊಳಗೆ ಇವೆ. ರಾವಣನ ಜೀವನ ತತ್ವಗಳು ಏನಿದ್ವೋ ಅವು ಕೂಡ ನನ್ನೊಳಗೆ ಸೇರಿಕೊಂಡಿವೆ. ಈಗ ರಾಮ ರಾವಣರ ಜೀವನದಿಂದ ನಾವು ಕೆಲವು ಪಾಠಗಳನ್ನು ನಾವು ಕಲಿಬಹುದು. ಸೊ ಅವರು ಕಲಿತಂಥ ಪಾಠಗಳು ನಮ್ಮ ಪಾಠಗಳು ಕೂಡ ಆಗಬಲ್ಲವು. ಸೊ ಹಾಗೆ ಹೇಗೆ ನಾವು ಅವರು ಉಸಿರಾಡಿದ ಗಾಳಿಯನ್ನೇ ತಗೊಂಡು ಹೊರಗಡೆ ಬಿಡ್ತಾ ಇದ್ದೀವೋ, ಹಾಗೆಯೇ ಅವರು ಕಲಿತಂಥ ಪಾಠಗಳು, ಅವರು ಕಲಿಸಿದಂಥ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯವಾ? ಸೊ ಇದನ್ನು ನಾವು ನೋಡ್ಕೊಳ್ಬೇಕು. ಸೊ ಹಾಗೆ ಭೂಮಿಯಲ್ಲಿ ಹೊಸತೇನು, ಹೊಸದೇನು? ಅದು ಕೇವಲ ಭೌತಿಕವಾಗಿ ನಮಗೆ ಕಾಣುವಂಥ ಗಾಳಿ, ನೀರು ಅಥವಾ ಭೂಮಿ ಅಷ್ಟೇ ಅಲ್ಲದೆ ಭಾವನಾತ್ಮಕವಾಗಿಯೂ ಕೂಡ, ಮೌಲ್ಯಾಧಾರಿತವಾಗಿಯೂ ಕೂಡ ನಾವು ನೋಡಿದಾಗ ರಾಮನು ನಡೆದಂತಹ ಜೀವನದ ಪಥ ನಮಗೆ ಗೊತ್ತು. ಅದನ್ನು ನಾವು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ. ರಾವಣ ಆಚರಿಸಿದಂತಹ ಕೆಲವು ಜೀವನ ಪಥಗಳು ನಮಗೆ ಗೊತ್ತು. ಅದರಿಂದ ದೂರ ಇರಬೇಕು ಅನ್ನೋಂಥ ಪಾಠವನ್ನು ನಾವು ಕಲಿತ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಿಂದಾದಂಥವರ ಅನುಭವಗಳನ್ನು ನಾವು ನಮ್ಮದಾಗಿಸ್ಕೊಂಡ್ರೆ ತಿರ್ಗ ಹೊಸದಾಗಿ ನಾವು ಅದೇ ರೀತಿಯಲ್ಲಿ ನಡೆದು ಅದೇ ಥರ ತಲೆ ತಗಲಿಸ್ಕೊಂಡು ಬುದ್ಧಿ ಕಲಿಯುವಂಥದ್ದು ಬೇಕಾಗಿಲ್ಲ. ಗೋಡೆ ಗಟ್ಟಿಯಾಗಿದೆಯಾ ಅಂತ ನೋಡೋಕ್ಕೆ ತಲೆ ಒಡೆದ್ರೆ ಮಾತ್ರ ಗೊತ್ತಾಗುತ್ತಾ ಅಂತಂದರೆ ಹಾಗೇನಿಲ್ಲ. ತಲೆ ಚಚ್ಚಿಸ್ಕೊಂಡವ್ರು ಯಾರಾದರೂ ನಮ್ಗೆ ಹೇಳಿ ನೋಡಪ್ಪ ಅಲ್ಲಿ ಗೋಡೆ ಗಟ್ಟಿ ಇದೆ ಅಲ್ಲಿ ತಲೆ ಚಚ್ಚಿಸ್ಕೋಬೇಡ ಅಂತಂದರೆ ನಮಗೆ ಬುದ್ಧಿ ಬರಬೇಕು. ಯಾಕೆ ಈ ಥರದ ಅನುಭವಗಳು ಹೊಸದು ಅಂತಲ್ಲ, ಎಲ್ರಿಗೂ ಒಂದೇ ರೀತಿಯಲ್ಲಿ ಆಗುವಂಥದ್ದು, ಮತ್ತು ಅದು ಪುರಾತನ ಕಾಲದಿಂದ ನಡೆದು ಬಂದಿರುವಂಥದ್ದು. ಸೊ ಹಾಗೆ ಜೀವನದ ಮೌಲ್ಯಗಳು ಕೂಡ ನಮಗೆ ಅನೇಕ ವ್ಯಕ್ತಿಗಳ ಜೀವನ ಪಾಠದಿಂದ ತಿಳಿದು ಬರ್ತವೆ. ಅವು ನಮ್ಮೊಳಗೆ ಇವೆ, ಆ ಥರದ ಜೀವನ ಮೌಲ್ಯಗಳ ವಿಚಾರಗಳು ನಮ್ಮೊಳಗೆ ಅಡಕವಾಗಿವೆ. ಅಡಕವಾಗಿರುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಅವು ಕೂಡ ನಮ್ಮವೇ ಅನ್ನೋಂಥ ಭಾವನೆಯನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ, ಆಗ ಹೇಗೆ ರಾಮರಾವಣರು ಬದ್ಧ ವೈರಿಗಳಾದರೂ ಒಂದು ಹಂಚಿಕೊಂಡು ಜೀವನವನ್ನು ನಡೆಸಿದಂತಹ ಮೌಲ್ಯಗಳಿದ್ವೋ, ಹಾಗೆ ರಾಮನ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ, ರಾವಣ ಕಲಿತ ಪಾಠಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ, ಅದರ ಮೂಲಕ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಮೂಲಭೂತವಾಗಿ ವಿಶ್ವದಲ್ಲಿರುವಂತಹ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು, ಸಂಪನ್ಮೂಲಗಳು ಯಾರೊಬ್ಬರ ಸ್ವತ್ತು ಅಲ್ಲ, ಅದು ಎಲ್ಲರಿಗೂ ಸೇರಿರುವಂಥದ್ದು. ಅದಕ್ಕೆ ಯಾವ ತಾರತಮ್ಯವೂ ಇಲ್ಲ. ಅದಕ್ಕೆ ತಾರತಮ್ಯ ಇದ್ದಿದ್ರೆ ರಾವಣ ನೀನು ಕೆಟ್ಟವನು, ನಾನು ನಿನ್ನ ಹತ್ರ ಬರಲ್ಲ ಅನ್ಬೇಕಿತ್ತು ಗಾಳಿ, ಅದನ್ನಲಿಲ್ಲ. ಅದು ರಾಮನಿಂದ ರಾವಣನ ಕಡೆಗೆ ಹೋಯಿತು. ರಾವಣ ಬಿಟ್ಟಂತ ಉಸಿರು ನಾನು ಕೆಟ್ಟವನಿಂದ ಬರ್ತಾ ಇದ್ದೀನಪ್ಪ, ನಾನು ಆ ಕಡೆಗೆ ಹೋಗಲ್ಲ ಅಂತ ಹೇಳಲಿಲ್ಲ, ಅದು ರಾಮನ ಕಡೆಗೆ ಬಂತು. ಸೊ ಹಾಗೆ ಒಳಿತು ಕೆಡಕುಗಳು, ಸರಿ ತಪ್ಪುಗಳು, ನನ್ನದು ನಿನ್ನವುಗಳು, ನಾವು ಮಾಡಿಕೊಂಡಂಥ ಕೆಲವು ರೀತಿಯ ಭೇದಗಳು, ಅದನ್ನು ದಾಟಿ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಆ ಥರದ ಪೂರ್ಣತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾವು ನಮಗಾಗಿ ಕಟ್ಕೊಂಡಿರೋಂಥ, ನಮ್ಮ ಸುತ್ತೂರು ಕಟ್ಕೊಂಡಿರೋಂಥ ಗೋಡೆಗಳನ್ನು ಒಡ್ಕೊಳ್ಬೇಕು. ನನ್ನದೇ ಸರಿ, ನನ್ನದೇ ಇದು, ನಿನ್ನದನ್ನು ಬಿಟ್ಟು ನಾನು ಹೊಸದಾಗೇನೋ ಕಟ್ಕೊಳ್ತೀನಿ, ನಿನ್ನ ವಿಚಾರ ನಿನ್ನ ಇಟ್ಕೋ, ನಾನು ಹೊಸದಾಗೇನೋ ಮಾಡ್ಕೋತೀನಿ ಅನ್ನೋಂಥ ಒಂದು ಮನೋಭಾವ ಏನಿರುತ್ತೆ, ಅದನ್ನು ಸ್ವಲ್ಪ ನಾವು ಪ್ರಶ್ನಿಸ್ಕೊಂಡು ಹಳೆಯದನ್ನು ಇಟ್ಕೊಂಡು ಹೊಸ ವಿಚಾರಗಳನ್ನು ನಮ್ಮದಾಗಿಸ್ಕೊಳ್ತಾ ಹೋದಾಗ ನಮಗೆ ಪ್ರಪಂಚ ಬೇರೆ ರೀತಿಯಲ್ಲೇ ಕಾಣಿಸೋದಕ್ಕೆ ಸಾಧ್ಯ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 118 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶಂಕರರ ಮಾತೃಭಕ್ತಿಗೆ ಒಲಿದ ದಾರಿ ಬದಲಿಸಿದ ಪೂರ್ಣಾ ನದಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಶಂಕರರ ಮಾತೃಭಕ್ತಿಗೊಲಿದು ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕೇರಳದ ಹಚ್ಚ ಹಸಿರಿನ ಸುಂದರ ಗ್ರಾಮ ಕಾಲಟಿ. ಈ ಊರಿನ ಜನರ ಪಾಲಿಗೆ ಜೀವನಾಡಿಯಾಗಿದ್ದವಳು ಪೂರ್ಣಾನದಿ. ನದಿ ಜನರ ವಾಸ್ತವ್ಯದಿಂದ ಸ್ವಲ್ಪ ದೂರ ಹರಿಯುತ್ತಿತ್ತು. ಇದರಿಂದಾಗಿ ಮಹಿಳೆಯರು ದಿನವೂ ಬಿಸಿಲಿನಲ್ಲಿ ನಡೆದು ಹೋಗಿ ಕುಡಿಯುವ ನೀರು ಹೊತ್ತು ತರಬೇಕಾಗಿತ್ತು. ಒಂದು ಬೇಸಿಗೆಯ ಮಧ್ಯಾಹ್ನ ಬಾಲಕ ಶಂಕರನ ತಾಯಿ ನದಿಗೆ ನೀರು ತರಲು ಹೋಗಿ ಬಿಸಿಲಿನ ಜಳಕ್ಕೆ ಕಾಲೆಲ್ಲ ಬೊಬ್ಬೆ ಬಂದು ತಲೆ ಸುತ್ತಿ ಮನೆಗೆ ಬರುವ ದಾರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಳು. ಊಟದ ಹೊತ್ತು ಮೀರುತ್ತಾ ತಾಯಿಯನ್ನು ಕಾಣದೆ ಅವಳನ್ನು ಅರಸುತ್ತಾ ಹೋದ ಬಾಲ ಶಂಕರನಿಗೆ ದಾರಿಯಲ್ಲಿ ಕಂಡ ದೃಶ್ಯ ಆಘಾತ ಉಂಟು ಮಾಡಿತ್ತು. ಈ ಸ್ಥಿತಿಯಲ್ಲಿ ತಾಯಿಯನ್ನು ಕಂಡ ಶಂಕರನ ಪುಟ್ಟ ಹೃದಯ ಕಂಪಿಸಿ ಹೋಗಿತ್ತು. ತಾಯಿಯನ್ನು ಎಚ್ಚರಿಸಿ ಮನೆಗೆ ಕರೆತಂದರೂ ಶಂಕರನಿಗೆ ನೆಮ್ಮದಿ ಇಲ್ಲದಾಗಿತ್ತು. ಹೇಗಾದರೂ ತಾಯಿಯ ಬವಣಿಯನ್ನು ನೀಗಿಸಬೇಕು ಎಂಬ ಆಲೋಚನೆ ಕಾಡುತ್ತಿತ್ತು. ಅಂದು ರಾತ್ರಿ ಶಂಕರನು ನದಿಯ ಬಳಿ ಹೋಗಿ ಗಂಗಾಮಾತೆಯನ್ನು ಕುರಿತು ಕಣ್ಣೀರು ಹಾಕುತ್ತಾ, ತಾಯಿ, ನನ್ನ ಎತ್ತವಳ ಮತ್ತು ಊರಿನ ಎಲ್ಲ ತಾಯಿಂದರ ಕಷ್ಟವನ್ನು ದಯವಿಟ್ಟು ದೂರ ಮಾಡು. ಪೂರ್ಣಾನದಿಯು ನಮ್ಮ ಮನೆಯ ಸಮೀಪವೇ ಹರಿಯುವಂತೆ ಅನುಗ್ರಹಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು. ಅವನ ಮಾತೃಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾದ ಗಂಗೆ ಆಗಲಿ ಎಂದು ಮಾತು ಕೊಟ್ಟಳು. ಮಾರನೇ ದಿನ ಮುಂಜಾನೆ ಕಾಲಟಿ ಗ್ರಾಮದಲ್ಲಿ ಒಂದು ವಿಸ್ಮಯವೇ ನಡೆದು ಹೋಗಿತ್ತು. ಪೂರ್ಣಾನದಿಯು ತನ್ನ ಮೂಲಹಾದಿಯನ್ನು ಬದಲಿಸಿ ಶಂಕರನ ಮನೆಯ ಪಕ್ಕದಲ್ಲೇ ಹರಿಯಲಾರಂಭಿಸಿತ್ತು. ಹಾಸಿಗೆಯಿಂದ ಏಳುವ ಮುನ್ನವೇ ಆರ್ಯಂಬೆ ಈ ಅಚ್ಚರಿಯನ್ನು ಕಂಡು ಓಡೋಡಿ ಬಂದು, ಶಂಕರ, ಏಳು ಮಗು, ನೋಡು, ಪೂರ್ಣಾನದಿ ನಮ್ಮ ಮನೆಯ ಮುಂದೆಯೇ ಹರಿಯುತ್ತಿದ್ದಾಳೆ ಎಂದು ಹರ್ಷದಿಂದ ಕೂಗಿದಳು. ಆಗ ಶಂಕರನು ಮುಗುಳ್ನಕ್ಕು, ಹೌದಮ್ಮ, ನಿನ್ನ ಕಷ್ಟವನ್ನು ನೋಡಿ ನಾನು ನಿನ್ನೆ ಗಂಗೆಯನ್ನು ಪ್ರಾರ್ಥಿಸಿದೆ, ಆಕೆ ಹೊಲಿದು ನಮ್ಮ ಕಷ್ಟವನ್ನು ದೂರ ಮಾಡಿದ್ದಾಳೆ ಎಂದನು. ಬಾಲಕ ಶಂಕರನ ಈ ಮಾತೃಭಕ್ತಿಯ ಸುದ್ದಿ ಊರಲ್ಲೆಲ್ಲ ಹರಡಿತು. ಮಹಿಳೆಯರೆಲ್ಲರೂ ಆ ಕರುಣಾಮಯಿ ಬಾಲಕನನ್ನು ಕೊಂಡಾಡಿದರು. ಇದು ಕೇವಲ ಕಥೆಯಲ್ಲ, ಭೌಗೋಳಿಕವಾಗಿಯೂ ಇದಕ್ಕೆ ಪುರಾವೆ ಇದೆ. ಇಂದಿಗೂ ನೀವು ಕೇರಳದ ಕಾಲಿಟಿಗೆ ಭೇಟಿ ನೀಡಿದರೆ ಐತಿಹಾಸಿಕವಾಗಿ ಪೂರ್ಣ ಎಂದು ಕರೆಯಲ್ಪಡುತ್ತಿದ್ದ ಪೆರಿಯಾರ್ ನದಿಯು ಪ್ರಾಚೀನ ಶೃಂಗೇರಿ ಶಂಕರಮಠ ಹಾಗೂ ಶಂಕರರ ತಾಯಿ ಆರೆಂಬೆಯ ಸಮಾಧಿಯ ಪಕ್ಕದಲ್ಲೇ ಒಂದು ಅಚ್ಚರಿಯ ತಿರುವು ತೆಗೆದುಕೊಂಡು ಹರಿಯುವುದನ್ನು ಕಣ್ಣಾರೆ ಕಾಣಬಹುದು. ಶಂಕರನ ಜೀವನ ಚರಿತ್ರೆಯನ್ನು ವಿವರಿಸುವ ಶಂಕರ ವಿಜಯ ಗ್ರಂಥಗಳಲ್ಲಿ ಈ ಘಟನೆಯು ಸ್ಪಷ್ಟ ಉಲ್ಲೇಖವಿದೆ. ನಾವು ಬೆಳೆಯುತ್ತಾ ಹೋದಂತೆ ನಮಗೆ ಸರ್ವಸ್ವವಾದ ತಾಯಿಯಿಂದ ನಿಧಾನವಾಗಿ ದೈಹಿಕವಾಗಿ ಮಾನಸಿಕವಾಗಿ ದೂರ ಸರಿಯುತ್ತಾ ಹೋಗುತ್ತೇವೆ. ನಮ್ಮ ವಿದ್ಯಾಭ್ಯಾಸ, ನೌಕರಿ, ನಮ್ಮದೇ ಸಂಸಾರದ ಜಂಜಾಟಗಳು, ಈ ಎಲ್ಲವುಗಳ ಮಧ್ಯೆ ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ತಾಯಿಯ ಸ್ಥಾನ ನಿಧಾನವಾಗಿ ಮಾಸುತ್ತಾ ಹೋಗುತ್ತದೆ. ಆದರೆ ತಾಯಿಗೆ ಮಕ್ಕಳ ಬಗೆಗಿನ ಪ್ರೀತಿ ಅಕ್ಕರೆ ಎಂದಿಗೂ ಕಡಿಮೆಯಾಗುವುದಿಲ್ಲ. ಬದುಕಿನಲ್ಲಿ ನಾವು ಏನು ಸಾಧಿಸದಿದ್ದರೂ ತಾಯಿಯ ಪ್ರೀತಿಯೆಂದು ನಮ್ಮ ಜೊತೆ ಇರುವಾಗ ಯಾವ ಕೊರಗು ಕಾಡುವುದಿಲ್ಲ. ಆದರೆ ಪ್ರಪಂಚವನ್ನು ಗೆದ್ದು ತಾಯಿಯ ಪ್ರೀತಿಯನ್ನು ಕಳೆದುಕೊಂಡರೆ ನಮ್ಮ ಸಂಪಾದನೆ ಶೂನ್ಯವೇ ಸರಿ. ನಿಷ್ಕಲ್ಮಶ ಮನಸ್ಸಿನಿಂದ ಬದುಕಿರುವ ಅಷ್ಟು ದಿನ ನಮಗಾಗಿ ಮಿಡಿಯುವ ಜೀವ ತಾಯಿ. ತಾಯಿಯ ಮನಸ್ಸನ್ನು ಎಂದಿಗೂ ನೋಯಿಸಬೇಡಿ. ಆಕೆಯ ಆಶೀರ್ವಾದವಿಲ್ಲದೆ ನಾವು ಸಾಧಿಸಿದ ಯಾವ ಗೆಲುವಿಗೂ ಅರ್ಥವೇ ಇಲ್ಲ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ಶಂಕರರ ಮಾತೃಭಕ್ತಿಗೊಲಿದು ದಾರಿ ಬದಲಿಸಿದ ಪೂರ್ಣಾನದಿ ಎಂಬ ವಿಷಯದ ಕುರಿತ ಜ್ಞಾನ

ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಶಂಕರರ ಮಾತೃಭಕ್ತಿಗೆ ಒಲಿದ ದಾರಿ ಬದಲಿಸಿದ ಪೂರ್ಣಾ ನದಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ನಿತೇಶ್ ಅವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣ ತಜ್ಞರು, ಡಾಕ್ಟರ್ ವಿಭಾರವರು ಉಪಶಮನ ಆರೈಕೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118 ಮತ್ತೊಂದು ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈಟ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆಂತರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ $27.6 ಶತಕೋಟಿ ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ವಾರ್ತೆಗಳ ವಿವರ: ಪ್ರಮುಖ ಸಾರಿಗೆ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸುವಾಗ ತಾಂತ್ರಿಕ ಹಾಗೂ ಆರ್ಥಿಕ ಸಾಧ್ಯತೆಗಳನ್ನು ಆಧರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸಾರ್ವಜನಿಕ ಉಪಯುಕ್ತತೆಯ ಕಾಯಂ ಕಾರಿಡಾರ್ಗಳನ್ನು ಬಳಸಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವಾಲಯಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಸೇವಾತೀರ್ಥದಲ್ಲಿ ನಡೆದ 53ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ ರೈಲ್ವೆ, ರಸ್ತೆ ಮತ್ತು ವಿದ್ಯುತ್ ಕ್ಷೇತ್ರದ 30,000 ಕೋಟಿಗೂ ಹೆಚ್ಚಿನ ಮೊತ್ತದ 6 ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗಳ ಅನುಷ್ಠಾನದಲ್ಲಿ ವೇಗದ ಜೊತೆಗೆ ಗುಣಮಟ್ಟದಲ್ಲಿಯೂ

0: ಯಾವುದೇ ರಾಜಿ ಇರಬಾರದು ಎಂದ ಅವರು, ಯೋಜನಾ ವಿಳಂಬ ವೆಚ್ಚ ಹೆಚ್ಚಳದ ಜೊತೆಗೆ ನಾಗರಿಕರು ಮತ್ತು ದೇಶದ ಆರ್ಥಿಕತೆಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಡೆಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಯೋಜನೆಯನ್ನು ಸಮಗ್ರವಾಗಿ ವೀಕ್ಷಿಸಿ ನಿಗದಿತ ಸಮಯದೊಳಗೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದರು. ಇದೇ ವೇಳೆ ಡಿಜಿಟಲ್ ಕೃಷಿ ಮಿಷನ್ ಅಡಿಯ ಅಗ್ರಿಸ್ಟಾಕ್ ಯೋಜನೆಯನ್ನು ಪರಿಶೀಲಿಸಿದ ಪ್ರಧಾನಿ, ಕೃಷಿ ದತ್ತಾಂಶಗಳ ಸಮರ್ಥ ಬಳಕೆಗಾಗಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಸೂಚಿಸಿದರು. ಮತ್ತೊಂದೆಡೆ, ಸೈಬರ್ ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ತಡೆಯಲು ಹಿರಿಯ ನಾಗರಿಕರು ಮತ್ತು ಯುವಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಪ್ರತಿಯೊಂದು ವಲಯದಲ್ಲೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ NSSC ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 2047 ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಈ ಗುರಿ ತಲುಪಲು ಆಂತರಿಕ ಭದ್ರತೆ ದೇಶದ ಮೊದಲ ಪೂರ್ವಾಪೇಕ್ಷಿತವಾಗಿದೆ ಎಂದರು. ಮಾದಕ ದ್ರವ್ಯ, ನಕ್ಸಲ್ವಾದ ಮತ್ತು ಈಶಾನ್ಯ ರಾಜ್ಯಗಳ ಸವಾಲುಗಳು ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ ಹೆಜ್ಜೆ ಇಟ್ಟಿದ್ದರೆ ದೇಶ ದಶಕಗಳ ಕಾಲ ಇದರ ಪರಿಣಾಮ ಎದುರಿಸಬೇಕಾಗುತ್ತಿರಲಿಲ್ಲವೆಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸರ್ಕಾರ ಈ ಮೂರು ಭದ್ರತಾ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ್ದು, ಕೇಂದ್ರ ಸಂಸ್ಥೆಗಳು, ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಈ ಯಶಸ್ಸಿನ ಸಂಪೂರ್ಣ ಶ್ರೇಯ ಸಲ್ಲುತ್ತದೆ ಎಂದರು. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಗತಿಗೆ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಭಾರತ ಪ್ರತಿಪಾದಿಸಿದೆ. ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಭಾರತ ಚೀನಾ ಗಡಿ ವಿಷಯ ಕುರಿತ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆಗಳ ಸಹ ಅಧ್ಯಕ್ಷತೆಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ವಹಿಸಿದ್ದರು. ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳು ಗಡಿ ಸಮಸ್ಯೆ ಕುರಿತು ಅತ್ಯಂತ ಮುಕ್ತ ಮತ್ತು ಸುದೀರ್ಘ ವಿನಿಮಯ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹಾಗೂ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ವಿವಾದಕ್ಕೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ಉಭಯ ನಾಯಕರು ಸಮ್ಮತಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತಾಗಿಯೂ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಮುಕ್ತ, ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟ್ರಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಪ್ರಮುಖವಾಗಿ ಕಡಲ ಭದ್ರತೆ, ಜಂಟಿ ಮಿಲಿಟರಿ ಸಮರಾಭ್ಯಾಸ ಹಾಗೂ ಒಟ್ಟಾರೆ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಕುರಿತು ಗಮನಹರಿಸಲಾಯಿತು. ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರ ಪಾಲುದಾರಿಕೆಯ ಮಾರ್ಗಸೂಚಿ 2030ರಲ್ಲಿ ಉಲ್ಲೇಖಿಸಲಾದ ಕಾರ್ಯತಂತ್ರ ಗುರಿಗಳನ್ನು ಜಾರಿಗೊಳಿಸುವುದು ಈ ಸಭೆಯ ಪ್ರಮುಖ ಆದ್ಯತೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಸಂಪರ್ಕಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ 9 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಭಾಗವಾಗಿ ಕೆನಡಾಗೆ ತೆರಳಲಿರುವ ಅವರು ಕೆನಡಾದ ಹಣಕಾಸು ಸಚಿವೆ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಪ್ರಥಮ ಆವೃತ್ತಿಯ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂವಾದ ಮ್ಯಾಕ್ರೋ ಎಕನಾಮಿಕ್ ಬೆಳವಣಿಗೆಗಳು, ಹಣಕಾಸು ಕ್ಷೇತ್ರದ ಸಹಕಾರ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಬಳಿಕ ಅಮೆರಿಕಕ್ಕೆ ಭೇಟಿ ನೀಡಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನವೋದ್ಯಮ ಸಹಯೋಗಗಳ ಕುರಿತು ಚರ್ಚಿಸಲಿದ್ದಾರೆ. ಉತ್ತರ ಕರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಜಾಗತಿಕ ಹಣಕಾಸು ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿಯ ಸವಾಲುಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ.

0: ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿಯವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್ ಮೆಹ್ಫಿಲ್ ಹಾಗೂ ಸೀರತ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ನಗರ ಹಾಗೂ ಪಟ್ಟಣಗಳಲ್ಲಿ ಮೆರವಣಿಗೆಗಳು ಸಾಗುತ್ತಿದ್ದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಸಿದೆ. ಸಾರ್ವಜನಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6% ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ ಶೇಕಡ 50% ಪ್ರತಿ ಸುಂಕಗಳನ್ನು ವಿಧಿಸಿದೆ. ಅಮೆರಿಕ ಕೆನಡಾದ ಸರಕುಗಳ ಮೇಲೆ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ ಸೆಪ್ಟೆಂಬರ್ 8 ಜಾರಿಗೆ ಬರಲಿರುವ ಈ ಪ್ರತಿ ಸುಂಕ ಉಕ್ಕು, ಡೈರಿ ಉತ್ಪನ್ನಗಳು, ಕೃಷಿ ಉಪಕರಣಗಳು ಹಾಗೂ ಇಲೆಕ್ಟ್ರಾನಿಕ್ ಸರಕುಗಳನ್ನು ಒಳಗೊಂಡಿರಲಿದೆ. ದೇಶದ ಹಿತಾಸಕ್ತಿಗೆ ವಿರುದ್ಧವಾದ ಅಮೆರಿಕದ ಬೇಡಿಕೆಗಳನ್ನು ತಳ್ಳಿಹಾಕಿರುವ ಕೆನಡಾ ಈ ವ್ಯಾಪಾರ ವಿವಾದದಿಂದ ಸಂಕಷ್ಟಕ್ಕೊಳಗಾಗುವ ತಮ್ಮ ದೇಶದ ಕಾರ್ಮಿಕರು ಮತ್ತು ಉದ್ಯಮಗಳ ನೆರವಿಗಾಗಿ $7.5 billion ಮೊತ್ತದ ಬೆಂಬಲ ಯೋಜನೆಯನ್ನು ಘೋಷಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ಧ 19.9 ಭಾರಿ ಅಂತರದ ಗೆಲುವು ಸಾಧಿಸಿ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ ಪ್ರವೇಶಿಸಿದ್ದಾರೆ. 2 ಕ್ಲಾಸಿಕಲ್ ಪಂದ್ಯದಲ್ಲೇ ಜಯಗಳಿಸಿದ್ದ ಪ್ರಜ್ಞಾನಂದ ಕೊನೆಯ ದಿನದ ಕಡಿಮೆ ಅವಧಿಯ ಪಂದ್ಯಗಳಿಗೂ ಮುನ್ನವೇ 6 ಮುನ್ನಡೆ ಸಾಧಿಸಿದ್ದರು. ರ್ಯಾಪಿಡ್ ಪಂದ್ಯಗಳಲ್ಲಿ ಪ್ರಜ್ಞಾನಂದ ಕೇಮರ್ ವಿರುದ್ಧ 17-3 ಅಂತರದ ಮುನ್ನಡೆಯೊಂದಿಗೆ ಫೈನಲ್ ಹಂತವನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೊ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆಯುವ ಆಟಗಾರರು ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ಗೆ ನೇರವಾಗಿ ಅರ್ಹತೆ ಪಡೆಯುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14 ಚರಣದ ಭಾರತೀಯ ಅಥ್ಲೆಟಿಕ್ಸ್ ಸರಣಿ 2026 ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಓಟದಲ್ಲಿ ಜಯ ಸಾಧಿಸಿದ್ದಾರೆ. ವಿಕ್ರಾಂತ್ 46.16 ಓಟ ಪೂರ್ಣಗೊಳಿಸಿದರೆ ಮೊಹಮ್ಮದ್ ಅಜ್ಮಲ್ 47.03 ಕ್ರಮಿಸಿ 2 ಸ್ಥಾನ ಪಡೆದುಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಅಮೆರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ್ದ ಸುಂಕಕ್�ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ ಹಾಗೂ ಗ್ರ್ಯಾಂಡ್ ಚೆಸ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು HDKOTE ತಾಲೂಕಿನ 800 ಗ್ರಾಮದ ಶ್ರೀಮತಿ ಲೀಲಾವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HDKOTE ತಾಲೂಕಿನ 800 ಗ್ರಾಮದ ಶ್ರೀಮತಿ ಲೀಲಾವತಿರವರು. ಇವರು ಯತೀಶ್ನ ಪೋಷಕರಾಗಿದ್ದು, ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಯತೀಶ್ ಆದ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಅವರ ಪಾತ್ರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.

0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ಲೀಲಾವತಿ, ನನ್ನ ಮಗು ಹೆಸರು ಯತೀಶ್, ನಾವು ಅಣ್ಣೂರು. ನನ್ನ ಮಗು ತುಂಬಾ ಯಾರಿಗೂ ನೋಡಕ್ಕಾಗದಿರೋ ಸ್ಥಿತಿಲಿದ್ದ ಅವನು ತುಂಬಾ. ಅವಾಗ ನಮಗೆ ಭಯ ಆಯ್ತಿತ್ತು ಅವನ್ನ ನೋಡಿದ್ರೆ. ಆ ಥರ ಸ್ಥಿತಿಲಿದ್ದವನ್ನ ನಾವು ಏನು ಜನ ಎಲ್ಲ ನೋಡಿದವರೆಲ್ಲ ಬಂದು

0: ಹೆಂಗ್ ಶ್ರಮ ಪಟ್ಟಿದೀನಿ ಅಂತ ನನಗೆ ನಮ್ಮ ಯಜಮಾನ್ರಿಗೆ ಮಾತ್ರ ಗೊತ್ತು. ಅದು ಬೇರೆಯವ್ರು ಏನೋ ಅನ್ಕೋಬಹುದು, ನಾವು ಶ್ರಮ ಪಟ್ಟಿರೋದು ನಮಗೆ ಗೊತ್ತು. ಮಾಡಿದೀನಿ, ಇಷ್ಟು ತಂದು ನಿಲ್ಸಿದ್ದೀನಿ. ಅದು ವಿವೇಕಾನಂದದವರು ಬಂದು ನಮಗೆ ತುಂಬ ಮಾಹಿತಿ ಕೊಟ್ಟರು, ಈ ಥರ ಮಾಡಿ ಮಗುನ ಕರ್ಕೊಬನ್ನಿ, ನಮ್ಮ ಇದಕ್ಕೆ ಸಂಸ್ಥೆ ಕೋಚಿಂಗ್ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಕರ್ಕೊಂಡೋದ್ರೆ ನಮಗೆ ತುಂಬ ಕಷ್ಟ ಆಯ್ತಿತ್ತು. ಕರ್ಕೊಂಡೋಗಿ ನಮ್ಮ ಹತ್ರ ಗಾಡಿ ಇರಲಿಲ್ಲ, ನಮ್ಗೆ ತುಂಬ ಸಮಸ್ಯೆ ಮನೇಲಿ, ಓಡಾಡೋಕ್ಕಾಗಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಅದರಿಂದ ತುಂಬ ಕಷ್ಟ ಆಯ್ತಿತ್ತು. ಅಂದ್ರೂ ಕರ್ಕೊಂಡು ಹೋದ್ರು ನಮ್ಮ ಮನೆಯವರು ಕಷ್ಟಪಟ್ಟು ಕರ್ಕೊಂಡೋಗಿ ಅವ್ನು ಎತ್ಕೊಂಡು ಓಡಾಡೋಕ್ಕೆ ಕಷ್ಟ, ಅವ್ನು ಕತ್ತೆ ನಿಲ್ತಿರ್ಲಿಲ್ಲ. ಆ ಸ್ಥಿತಿಲಿ ನಾವು ಕರ್ಕೊಂಡೋಗಿ ಅವನ್ನ ಅಲ್ಲಿ ಸಂಸ್ಥೆಲಿ ಅವರೆಲ್ಲ ಹೇಳಿದ್ರು, ಈ ಥರ ಮಾಡಿದ್ದ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ, ಆಮೇಲೆ ಇದು ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ಕೆಂಚನಹಳ್ಳಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನ ಅಲ್ಲಲ್ಲೇ ಇಟ್ಕೊಂಡು ಊಟ ತಿಂಡಿ ಕೊಟ್ಕೊಂಡು ಅವ್ರನ್ನೆಲ್ಲ ನೋಡಿಕೊಂಡು ನಮಗೂ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಕೊಂಡು ಹೇಳ್ಕೊಡೋರು. ಆ ಮೇಡಮ್ ಹೇಳಿದ್ರೆ ನಮಗೆ ನಿಜವಾಗ್ಲೂ ಖುಷಿಯಾಗೋದು, ಅವ್ರು ಮಾತಾಡೋದನ್ನ ಕೇಳಿ ನಮಗೆ ಏನೋ ಒಂಥರ, ನಮ್ಮದೇ ದೊಡ್ಡದಲ್ಲ ಬೇರೆ ಮಕ್ಕಳನ್ನ ನೋಡಿದಾಗ ನನ್ನ ಮಗನೇ ಖುಷಿ ಚೆನ್ನಾಗವನೆ ಅನ್ನೋ ಥರ ಆಗೋದು ನನ್ನ ಮನಸ್ಸಿಗೆ. ಹಂಗೆ ಅನ್ಕೊಂಡು ಅನ್ಕೊಂಡು ಎಷ್ಟೋ ಖುಷಿಪಟ್ಟೆ. ಅಲ್ಲಿಂದ ರಮೇಶ್ವರ ಪೂರ್ಣಿಮಾ ಮೇಡಮ್ ದೀಪಶ್ರೀ ಮೇಡಮ್ ಮೈಸೂರು ಕರ್ಕೊಂಡೋದ್ರು, ಎಲ್ಲರೂ ಟೆಂಪೋ ಮಾಡಿಕೊಂಡು ಅಲ್ಲಿ ಯಾವುದು ಸಚ್ಚಿದಾನಂದ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಅಲ್ಲಿಂದ ಅಲ್ಲೆಲ್ಲ ನೋಡಿಬಿಟ್ಟು ನಿಜ ನನ್ನ ಮಗನೇ ಚೆನ್ನಾಗವನೆ ಅನ್ಕೊಂಡು ಬಂದೆ. ನಾನು ಜಾಂಡಿಸ್ ಆಗಿದ್ದೆ ಆಯಿತು ನನ್ನ ಮಗನಿಗೆ, ತುಂಬ ಹಳದಿ ಕಲರ್ ಇದ್ದ ಅವನು, ಅದರಿಂದನೇ ಅವ್ನು ಸತ್ತೋಯ್ತಾನೆ ಅನ್ಕೊಂಡಿದ್ರು. ನರ ವೀಕ್ ಅಷ್ಟುಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರು ಹಾಸ್ಪಿಟ್ಲ್ಗಳಲ್ಲಿ, ಸೊ ತುಂಬ ಸುತ್ತ ಅಲ್ದೋ ನಾವು. ಅವಾಗ ನಾವೇ ನಿರ್ಧಾರ ಮಾಡ್ಬಿಟ್ಟು ಆಪ್ರೇಷನ್ ಏನು ಬೇಡಿ, ಇವನಿಗೆ ಆಪ್ರೇಷನ್ ಮಾಡ್ಸೋಕ್ಕೆ ಹೋಗ್ಬೇಡಿ, ಅವ್ನು ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ಅವನ್ನ ಆಪ್ರೇಷನ್ ಮಾಡಿ ನೀವೇ ಹಾಳು ಮಾಡ್ತೀರಾ ಅಂತ. ಅದರಿಂದನೇ ನಾವು ಮಾಡಿಸ್ತಿರೋದೇ ಒಳ್ಳೇದಾಯ್ತು ಅನಿಸುತ್ತೆ. ಇವಾಗ ಮಾಡಿಸಿದ್ರೆ ಅವನು ನಾವೇ ಹಾಳು ಮಾಡ್ತಿದ್ದೋ, ಮಾಡಿಸ್ತೇ ಇರೋದ್ರಿಂದ ಅವನು ಚೆನ್ನಾಗಿ ಅವ್ನ ಪಾಡ್ಗ ಅವ್ನು ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಟೈಮ್ಗೆ ಅವ್ನು ಮಾತಾಡದೇ ಇರ್ಬೋದು, ಅವನು ಬಾಯಲ್ಲಿ ಸನ್ನೆಯಲ್ಲಿ ಎಲ್ಲನೂ ನಮಗೆ ಆನ್ಸರ್ ಮಾಡ್ತಾನೆ, ನಾವು ಕೇಳಿದ ಪ್ರಶ್ನೆಗೆಲ್ಲ ಅವ್ನು ಆನ್ಸರ್ ಮಾಡ್ತಾನೆ. ನಮ್ಮ ಇದು ನಾವು ಜಾಸ್ತಿ ಅವನ್ನ ಮಾತಾಡಿಸ್ತಾ ಇರ್ತೀವಿ, ಜಾಸ್ತಿ ಅವನ ಕಡೆ ಗಮನ ವಹಿಸ್ತಾ ಇರ್ತೀವಿ. ಅವನ ಬಟ್ಟೆ ಅವನು ಒಂಚೂರು ಬಟ್ಟೆ ಗಲೀಜಾಗಿಲ್ಲ, ಅವನಿಗೊಂಚೂರು ಜ್ಯುವೆಲ್ಲರಿ ಹೆಂಗಿಲ್ಲ, ಅವನ ಉಗ್ರಲ್ಲಿ ಒಂದು ಉಗ್ರು ಬೆಳೆದಿದ್ರು ತಕ್ಷಣ ಕಟ್ ಮಾಡ್ತೀವಿ, ಅವನ ಕೂದಲು ಒಂಚೂರು ಬೆಳ್ಕೊಂಡ ತಕ್ಷಣ ಪಟ್ಟಂತ ಅವನಿಗೆ ಒಂದು ಏನೇ ಆದರೂ ಒಂದು ಸಡನ್ ಆಗಿ ಅವನ ಕಡೆ ಗಮನಿಸ್ತೀವಿ. ಬೇರೆ ಕೆಲಸ ನಾವು ಬೇರೆಯವ್ರು ಅಂತಾರೆ, ಎಲ್ಲರ ಥರ ಇವ್ರು ಸಂಪಾದನೆ ಮಾಡಿಲ್ಲ, ಎಲ್ಲರ ಥರ ಇವರು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಏನು ಮಾಡಿಲ್ಲ, ಇವ್ರು ಸಪ್ರೇಟ್ ಆದರು ಬೇರೆ ಅಂತ ಕೊಟ್ಟರು. ಬೇರೆ ಅಂತ ಕೊಟ್ರುನುವೆ ನಮ್ಮ ಫ್ಯಾಮಿಲಿ ವಿಚಾರಲ್ಲಿ ತುಂಬ ನಮ್ಗೆ ಸಮಸ್ಯೆ, ಅದರಲ್ಲೂ ನಮಗೆ ಅಂತ ಏನೂ ಇಲ್ಲ. ಅದರಲ್ಲಿ ಇವರು ಏನು ಮಾಡಲಿಲ್ಲ ಸಂಪಾದನೆನ, ಗಂಡ ಹೆಂಡತಿ ಅಂತ ಅನ್ನೋ ನಮ್ಮನ್ನ ಆಡ್ಕೊಂಡವ್ರೆ ಜನ, ಆಡ್ಕೊಂಡ್ರು ಪರವಾಗಿಲ್ಲ, ನಾವು ನಮ್ಮ ಮಕ್ಕಳನ್ನ ಎತ್ಬಿಟ್ಟಿವಿ, ಅವ್ರನ್ನ ಬೀದಿಗೆ ಬಿಡಂಗಿಲ್ಲ ನಾವು. ಬೇರೆಯವರು ದಯವಿಟ್ಟು ನಾನು ಹೇಳೋದೇನಂದ್ರೆ, ನಾವು ಈ ಥರ ನೋಡ್ಕೊಂಡಿದ್ದೀವಿ, ಬೇರೆಯವ್ರು ಅದೇ ಥರ ನೋಡ್ಕೊಳ್ಳಿ ಮಕ್ಕಳು, ಈ ಥರ ಮಕ್ಕಳು ದೇವ್ರ ಥರ ನಮ್ಮ ಮನೇಲಿರೋದು. ನಾನು ಬೇರೆಯವ್ರಿಗೆ ಹೇಳೋದೇನಂದ್ರೆ, ದೇವರೇ ನಮ್ಮ ಮಕ್ಕಳ ರೂಪದಲ್ಲಿ ನನ್ನ ಮನೇಲಿ ಇದ್ದಾನೆ ಅಂದ್ಬಿಟ್ಟೆ. ನಾನು ಫಸ್ಟ್ ನಾನು ಸ್ನಾನ ಮಾಡೋಕೆ ಮುಂಚೆ ನನ್ನ ಮಗನ ಸ್ನಾನ ಮಾಡಿಸೇ ನಾನು ಮಾಡೋದು. ಯಾವತ್ತೂ ಅಷ್ಟೇ, ನಾನು ದೇವ್ರ ಪೂಜೆ ಮಾಡ್ಬೇಕು, ನಾನು ಗುರುವಾರ ಮಾಡ್ತೀನಿ ಶನಿವಾರ ಮಾಡ್ತೀನಿ, ಅವತ್ತಿನ ದಿನ ನಾನು ಫಸ್ಟ್ ನನ್ನ ಮಗನ ಸ್ನಾನ ಮಾಡಿಸೇ ನಾನು ಮಾಡೋದು. ಅವನು ಹೋಗಿ ದೇವ್ರ ಮನೆ ಮುಂದೆ ಕೈ ಮುಗಿಯಂಗೆ ಆಗವನೇ. ಈಗ ಫಸ್ಟ್ ಅವನು ಚಾಪೆ ಹಾಕಿ ಮಲಗಿಸ್ತಿದ್ದೆ ಮನೇಲಿ, ಎನಿ ಟೈಮ್ ಅವನು ಚಾಪೆ ಹಾಕಿ ಮಲಗಿಸ್ದಂಗೆ ಇರ್ತಿದ್ದೋ. ದಾಟ್ಕೊಂಡು ತಿರ್ಗವ್ರೆ ಎಷ್ಟು ಅವನ್ನ ಬೇರೆಯವರು ದಾಟ್ಕೊಂಡು ತಿರ್ಗವ್ರೆ ನಮ್ಮ ಮುಂದೆ, ಜನ ಜಾಸ್ತಿ ಇದಾಗ ಮನೇಲಿ. ನಾನು ಅಡುಗೆ ಮಾಡೋ ತನಕ ನಮ್ಮ ಯಜಮಾನರು ಅವನ್ನ ಎತ್ಕೊಂಡಿರೋರು, ನಾನು ಅಡುಗೆ ಮಾಡಿ ಅವ್ರಿಗೆ ಊಟ ಕೊಟ್ಮೇಲೆ ಇವನ್ನ ಎತ್ಕೊಂಡು ಆದ್ಮೇಲೆ ಅವ್ರೋಗಿ ಆರ್ ಕಟ್ಕೊಂಡು ಹೊಲ ಹುತ್ತವ್ರೆ, ಹೊಲ ಹುತ್ತಿ ವ್ಯವಸಾಯ ಮಾಡ್ಕೊಂಡು ತಿಂದಿದ್ದೀವಿ ನಾವು, ಅಷ್ಟು ಕಷ್ಟಪಟ್ಟಿದ್ದೀವಿ. ಅಂದರೆ ಬೇರೆಯವ್ರು ಆಡ್ಕೊಂಡು ಪರವಾಗಿಲ್ಲ, ದೇವ್ರನ್ನ ಹಂಗೆ ನನ್ನ ಮಗ ಅವನೇ ನಾನು ಸಾಕನ್ನ ಅನ್ಕೊಂಡಿದ್ದೀನಿ ನಾನು ಅಷ್ಟೇಯ. ಆ ಥರದಲ್ಲಿ ಎರಡನೇ ಮಗನ ಪ್ರೆಗ್ನೆಂಟ್ ಆದಾಗಲೂ ನನಗೆ ಇವನ್ನ ಎತ್ಕೊಂಡು ಅನ್ನ ಊಟ ಮಾಡ್ಸಕ್ಕೆ ಆಯ್ತಿರ್ಲಿಲ್ಲ ನನಗೆ, ಅವನ್ನ ಹೊಟ್ಟೆಲಿ ಇಟ್ಕೊಂಡು ಇವನ್ನ ಇಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ಬೇಕಿತ್ತು. ಅವಾಗ ತುಂಬ ಕಷ್ಟ ಅಂದ್ರೂ ನಾನು ಇದು ಮಾಡಲಿಲ್ಲ, ಶ್ರಮ ಪಟ್ಟೆ, ದೇವರೇ ನಂಗೆ ಶಕ್ತಿ ಕೊಟ್ಟಿದ್ನೇನು. ಆದರೂ ಪರವಾಗಿಲ್ಲ, ನನ್ನ ಮಗನ ಚಿಕ್ಕ ನನ್ನ ಮಗುನ ಥರನೇ, 6 ತಿಂಗಳು ಮಗು ಥರ ಇದ್ದ ಇವನು, 2 ವರ್ಷದ ಮಗುನು 6 ತಿಂಗಳು ಮಗು ಥರ ಇದ್ದ. ಆಗ ನೋಡಿಕೊಂಡೆ, ತುಂಬ ಕಷ್ಟಪಟ್ಟೆ, ಇಷ್ಟು ಇದು ಮಾಡಿದ್ದೀನಿ ನನ್ನ ಶ್ರಮದಿಂದ, ನನ್ನ ಮನೆಯವ್ರ ಶ್ರಮದಿಂದ ಇಷ್ಟಕ್ಕೆ ತಂದು ನಿಲ್ಲಿಸಿದ್ದೀನಿ.
1: ಅಂದರೆ ನಿಮ್ಮ ಮಗ ಒಂದು ದೇವರ ಪ್ರತಿರೂಪ, ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆಗೆ ಸತತವಾಗಿ ಪರಿಶ್ರಮ ಈಗಲೂ ಪಡ್ತಾ ಇದ್ರ, ಆ ಪರಿಶ್ರಮದಲ್ಲೂ ಆ ಖುಷಿ ಅನ್ನೋದು ಎದ್ದು ಕಾಣಿಸ್ತಿದೆ ಅಂತ ಹೇಳ್ತಿದ್ರಿ.
0: ನಾನು ಏನು ಖುಷಿ ಪಡ್ತೀನಿ ಅಂದರೆ, ನನ್ನ ಮಗನೇ ದೇವರೇ, ನನ್ನ ಮಗನ ರೂಪದಲ್ಲಿ ನನ್ನ ಮನೇಲಿ ಇರೋದು, ಬೇರೇನು ದೇವ್ರು ಮಾಡೋದಲ್ಲ. ನನ್ನ ಮಗನ ಫಸ್ಟು ನಾನು ಚೆನ್ನಾಗಿ ನೋಡಿಕೊಂಡ್ರೆ ದೇವ್ರು ನನ್ನ ಆರೋಗ್ಯ, ನನಗೆ ಆರೋಗ್ಯ ಕೆಟ್ಟೈತೆ ಆಗಲೇ, ಈಗ ಆಲ್ರೆಡಿ ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ನನಗೆ ಆರೋಗ್ಯ ಕೆಟ್ಟೈತೆ ಟೆನ್ಷನಿಂದ. ಅಂದರೆ ಏನಂದರೆ, ಇವನ ಬಗ್ಗೆ ಚಿಂತೆ ಮಾಡೋದೊಂದು ಕಡೆ, ಟೆನ್ಷನ್ ಮಾಡೋದು ಅಂದ್ಬಿಟ್ಟು ನನ್ನ ಆರೋಗ್ಯನೂ ಕೆಡಿಸ್ಕೊಂಡಿದ್ದೀನಿ. ನಾನು ಹುಷಾರಿಲ್ಲ ಅಂತ ಮಲಗಿದ್ದೀನಿ ಅಂದ್ರೂ ನಾನು ಎದ್ದು ಅವ್ನಿಗೆ ಅಡುಗೆ ಮಾಡಿ ಊಟ ಮಾಡಿಸೇ ಮಲಗಬೇಕು. ನನ್ಗೆ ಎಷ್ಟೇ ಸುಸ್ತಾಗೈತೆ ಅಂತಂದ್ರು ಅವನು ಫಸ್ಟ್ ಅವ್ನ್ಗೆ ಅಡುಗೆ ಮಾಡಿ ಅವ್ನ ಊಟ ಕೊಡದೆ ಮಲಗರೆ ಅವ್ನ ಹಸ್ಕೊಂಡ್ ಮಲಿಕೋತಾನೆ. ಆಗ ನನ್ಗೇನು ಇದ್ರೇನು ಬರಲ್ಲ ಸಂಕಟ.

0: ಆತರ ಆತರ ಸಂಕಟ ಪಡೋ ಅಂತ ಕೆಲಸ ಮಾಡ್ಕೋಬಾರದು ಅನ್ಬಿಟ್ಟು ಏನೇ ಕಷ್ಟ ಆಗ್ಲಿ ನನ್ಗೆ ಬೇರೆಯವ್ರ ತೊಂದ್ರೆ ಕೊಡಲ್ಲ. ನಾನು ಬೇರೆಯವ್ರ ಮನೇಲಿ ನಾನು ಒಂದಿನೂ ಬಿಟ್ಟಿಲ್ಲ. ನಮ್ಮ ಅಕ್ಕ ತಂಗಿ 4 ಜನ ಇದ್ದೀವಿ, ಯಾರ ಮನೇಲೂ ನಾನು ಬಿಡಕ್ ಇಷ್ಟಪಟ್ಟಿಲ್ಲ. ನಮ್ಮ ಅಣ್ಣಂದಿರಿಬ್ರು ಜ ಅವರೇ, ಅಕ್ಕ ತಂಗಿರವ್ರೆ, ನಮ್ಮ ಅಮ್ಮ ಐತೆ. ನಮ್ಮ ಅಮ್ಮನ ನನ್ಗೇನಾರು ಹುಷಾರಿಲ್ಲ, ನಮ್ಮ ಅಮ್ಮನೇ ಕರ್ಕೊಂಬಂದಿ ಇಳಿಸ್ಕೊಂಡೇನೆ. ನಾನು ಬೇರೆಯವ್ರ ಮನೆ ನನ್ನ ಮಗನ್ ಬಿಟ್ಟಿಲ್ಲ. ನನ್ನ ಮಗನಿಗೆ ನನ್ನ ಮನೆ ಅಷ್ಟು ಫ್ರೀ ಎಲ್ಲೂ ಇಲ್ಲ, ಎಲ್ಲೂ ಸಿಗಲ್ಲ. ಅವ್ನಿಗೆ ಎಷ್ಟೇ RCC ಮನೆ ಟೈಲ್ಸ್ ಮನೆನೇ ಆಗ್ಲಿ, ಅವನಿಗೆ ನನ್ನ ಮನೆ ಅಷ್ಟು ಫ್ರೀ ಅನ್ನೋ ಎಲ್ಲೂ ಇಲ್ಲ ಅವನಿಗೆ. ಆತರ ನಿನ್ನ ಬಿಟ್ಟರೆ ಎಲ್ಲೂ ಇರಲ್ಲ ಅಂತಾನೆ.
1: ಅಂದ್ರೆ ನಿಮ್ಮ ಮನೆಯ ವಾತಾವರಣಕ್ಕೆ ಅವರು ತುಂಬಾ ಹೊಂದ್ಕೊಂಡಿದ್ದಾರೆ. ಮನೇಲಿ ಯಾರ್ಯಾರು ಇದ್ರಿ ಮೇಡಮ್ ನೀವು?
0: ನಮ್ಮ ಯಜಮಾನ್ರು, ನಾನು, ನನ್ನ ಚಿಕ್ಕ ಮಗ, ಇವನು, ಇಬ್ರು, 4 ಜನ.
1: ಈಗ ಎತ್ತಿಸ್ಕಿ ಎಷ್ಟು ವರ್ಷ?
0: 24 ವರ್ಷ, ತುಂಬಿ 25ನೇ ವರ್ಷ. ಈಗ
1: ಯಾವಾಗ್ಲಿಂದ ಈ ಸಮಸ್ಯೆ ಅವರಿಗೆ ಪ್ರಾರಂಭ ಆಯ್ತು?
0: ಅವನಿಗೆ ಹುಟ್ಟದಾಗ್ಲೇ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಹುಟ್ಟದಾಗ ಅವನಿಗೆ ಜಾಂಡಿಸ್ ಆಗಿದ್ದಷ್ಟೇ, ಅದೊಂದೇ ಸಮಸ್ಯೆ ಆಗಿದ್ದು. ಅದರಿಂದಾನೇ ಅವನು ಫುಲ್ ಅವನ ಆಕ್ಟಿವಿಟಿ ಏನೂ ಇಲ್ಲ. 3 ತಿಂಗಳಾದ್ಮೇಲೆ ಮಕ್ಕಳು ಏನೋ ಚೇಂಜಸ್ ಕಾಣ್ತವೆ, ಅದು ಇಲ್ಲ. 6 ತಿಂಗಳಾದ್ಮೇಲೆ ಚೇಂಜಸ್ ಇರ್ತದೆ, ಅದು ಇಲ್ಲ. 9 ತಿಂಗಳು, 10 ತಿಂಗಳು, 1 ವರ್ಷ ನೋಡ್ದು. 1 ವರ್ಷ ತನಕ ನಾವು ಮಗು ಈ ತರ ಆಯ್ತದೆ ಅಂತ ಗೊತ್ತೇ ಇಲ್ಲ. ಆಮೇಲೆ ಅವನು ಕತ್ತೆಲ್ಲ ಫುಲ್ಲು ನಿಲ್ತಾನೆ ಇರ್ಲಿಲ್ವಲ್ಲ, ಅವಾಗ ನಮ್ಗೆ ಗೊತ್ತಾಗಿದ್ದು ಕತ್ತಿ ತರ ನಿಲ್ತಾನೆ ಇಲ್ವಲ್ಲ ಅನ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ಕೆ ಮಗುಗೆ ನರಗಳು ವೀಕ್ ಆಗೈತೆ ಅಂದ್ರು. ಜಾಂಡಿಸಿಂದ ಮೈಂಡ್ ಅಟ್ಯಾಕ್ ಆಗಿ ನರಗಳು ವೀಕ್ ಆಗೈತೆ, ನೀವು ಆ ಆಪರೇಷನ್ ಮಾಡಿಸ್ಬೇಡಿ, ಅವ್ನು ನೀವೇ ಹಾಳು ಮಾಡ್ತೀರಿ ಅಂದ್ರಲ್ಲ, ಅದರಿಂದ ನಾವು ಸುಮ್ಮನೆ ಆಗ್ಬಿಟ್ಟು. ಟ್ರೀಟ್ಮೆಂಟ್ ಕೊಡಿಸ್ತೋ ತುಂಬಾ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅವನ್ಗೆ ಅನ್ಬಿಟ್ಟು ನರಗಳು ಸ್ವಲ್ಪ ಸ್ಟ್ರೆಂತ್ ಆಗ್ಲಿ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೋ. ಅಂದ್ರೆ ಆಪರೇಷನ್ ಏನು ತಲೆಗೆಡ್ಸ್ಕೊಳ್ಳಿಲ್ಲ. ಟ್ರೀಟ್ಮೆಂಟ್ ಕೊಡಿಸಿ ಒಂದು 6 ವರ್ಷ 7 ವರ್ಷ ತನಕ ಮಲಗ್ದಂಗೆ ಇದ್ದ. ಆಮೇಲೆ ಸ್ವಲ್ಪ ನಾವೇ ಕೂರಿಸಿದ್ರೆ ಹಿಂಗೆ ಕೂತ್ಕೊಳ್ಳೋನು, ನಾವು ಕೈ ಕಾಲಲ್ಲಿ ಎಕ್ಸಸೈಸ್ ಮಾಡಿಸಿ ಪ್ರಯತ್ನ ಪಟ್ಟು ಕೂರಿಸಿದ್ರೆ ಕೂತ್ಕೊಳ್ಳೋನು. ಆಮೇಲೆ ಸ್ವಲ್ಪ ಎದ್ದು ನಿಂತ್ಕೊಳ್ಳೋ, ಅವನು ಹಿಂಗೆ ನಿಲ್ಸಿದ್ರೆ ಗೋಡೆ ಒರೆಸಿ ನಿಂತ್ಕೋತಿದ್ದ. ಆಮೇಲೆ ಎದ್ದು ನಿಲ್ಸಿದ್ರೆ ಸ್ವಲ್ಪ ನಿಂತ್ಕೊಂಡ. ಕೂರಿಸ್ದಾಗ ಅವನು ಎಷ್ಟು ತ್ಯಾವ್ದವನೆ ಅಂದರೆ ಮೇಡಮ್, ನನಗೆ ಅದು ನೆನೆಸ್ಕೊಂಡ್ರೆ ಈಗಲೂ ಕಣ್ಣೀರು ಬರುತ್ತೆ. ನನಗೆ ಬೀದಿಲೆಲ್ಲ ತ್ಯಾವ್ಕೊಂಡು ಹೋಗೋನೆ, ಬೇರೆ ಮಕ್ಳು ಆಟ ಆಡ್ತಾ ಇರುವಾಗ ನಾನು ಹೋಗ್ಬೇಕು ಆ ಜಾಗಕ್ಕೆ ಅಂತ. ಇವನ್ಗೆ ನಿಕ್ಕರ್ ಎಷ್ಟು ಚೆನ್ನಾಗಿರೋ ನಿಕ್ಕರ್ ಎಲ್ಲ ಹಾಕಿದ್ರು ಅವನು ತ್ಯಾವ್ಕೊಂಡು ಹೊರಟೋಗೋನು ಬೀದಿಲಿ. ಆ ಕಡೆ ಈ ಕಡೆ ಎಲ್ಲ ಆಟ ಆಡ್ತವ್ರೆ, ಅಲ್ಲಿಗೆಲ್ಲ ಹೋಗೋದು ತ್ಯಾವ್ಕೊಂಡು ಬೀದಿಲೆಲ್ಲ. ಆಗ ನನಗೆ ಸಂಕಟ, ನನ್ನ ಮಗನ ಬಟ್ಟೆ ಎಲ್ಲ ಹರಿದೋಯ್ತು, ತ್ಯಾವ ಮಣ್ಣು ಮಣ್ಣಾಯ್ತು ತ್ಯಾ ಅಂತೂ ನನ್ಗೆ ಬೇಜಾರ ಇಲ್ಲ. ಒಗೆಯೂನಿ ಅಷ್ಟು ಚಾ ಗಲೀಜ್ ಮಾಡ್ಕೊಳ್ಳಿ, ಆ ಕ್ಷಣ ಬಿಚ್ಚೋದು ಒಗೆಯೋದು ತಕ್ಷಣ ಎಲ್ಲ ಮಾಡೀನಿ. ಅಂದ್ರೆ ಆಟ ಆಡೋಕೆ ಆಸೆ ಅವನ್ಗೆ, ಮಕ್ಳ ಜೊತೆ ಎಲ್ಲ ಆಡ್ಬೇಕು ನಾನು ಅಂತ ಆಸೆ. ಹೋಗೋದು ತೆವ್ಕೊಂಡು ಬಟ್ಟೆ ಗಲೀಜ್ ಮಾಡೋದು ಎಲ್ಲ ಅನ್ನೋರು ಬಂದರು. ಟೈರಲ್ಲಿ ಹೊಲಿಸ್ಬಿಡಿ, ಹರಿದಂಗೆ ಗೋಣಿ ಚೀಲದಲ್ಲಿ ಹೊಲಿಸ್ಬಿಡಿ. ಏನು ಹೊಲಿಸ್ಲಿಲ್ಲ ನಮ್ಮನೆಯವ್ರು, ಅವ್ನು ಎಷ್ಟು ಹರಿತಾನೆ ಅರೀಲಿ ಅವ್ನ ಬಟ್ಟೆ, ಅವನು ಎಷ್ಟು ಚಡ್ಡಿ ಹರಿತಾನೆ ಅರೀಲಿ, ನಾ ಥರ ಅವನು ಅರ್ಧಾಕ್ಲಿ ಬಿಡು, ಹೋಗ್ಲಿ ಆಟ ಆಡ್ಲಿ ಅವನು ಅಂತ. ಆಮೇಲೆ ಎದ್ದು ಸ್ವಲ್ಪ ನಿಂತ್ಕೊಂಡ. ಆಮೇಲೆ ನಡಿಯಕ್ಕಾದ ಹಂಗೆ ಸ್ವಲ್ಪ, ಈಗ ಅಲ್ಲಿಗೂ ಕರ್ಕೊಂಡೋಗಿ ಶುರು ಮಾಡಿದ್ವಲ್ಲ ನಾವು, ಆಗ ಸ್ವಲ್ಪ ಅವನು ಸ್ವಲ್ಪ ಆಕ್ಟಿವ್ ಆದ. ಸ್ಟೇಜ್ ಮೇಲೆ ನಾನು ಡ್ಯಾನ್ಸ್ ಮಾಡಬೇಕು, ಎಲ್ಲರನ್ನೂ ನೋಡಿದಾಗ ನಾನು ಅದು ಮಾಡಬೇಕು ಇದು ಮಾಡಿ ಒಸಿ ಆಸೆ ಎಲ್ಲ ಅವನಿಗೆ. ಫಸ್ಟೇ ಹೇಳೇನು, ನಾನು ಡ್ಯಾನ್ಸ್ ಮಾಡಬೇಕಲ್ಲಿ, ಹೇಳು ಅವ್ರಿಗೆ, ಹೇಳು ಅವ್ರಿಗೆ ಅಂತ. ತಡಿ ಪೂರ್ಣಿಮಾ ಮೇಡಮ್ ಹೇಳ್ತೀನಿ ಡ್ಯಾನ್ಸ್ ಮಾಡಿಸ್ತಾರ ಕೇಳ್ತೀನಿ ಫಸ್ಟು ಅಂದ್ರೆ, ಇಲ್ಲ ಹೇಳು ಹೇಳು ಡ್ಯಾನ್ಸ್ ಮಾಡ್ಬೇಕು ನಾನು ಹೇಳು ಅಂತ ಹಿಂಸೆ ಕೊಡೋದು ನನಗೆ. ಆಯ್ತು ಮಾಡಿಸ ನಮ್ಮ ರಮೇಶ್ ಸರ್ ಖುಷಿ ಪಡೋರಾಗ ಮಾಡಿಸಿ ಡ್ಯಾನ್ಸ್ ಮಾಡಿಸಿ ಹೇಳ್ತಾ ಮಾಡಿಸಿ ಖುಷಿ ಪಡಲಿ ಅವನು. ಅವನು ಖುಷಿ ಪಡೋದೇ ಅವ್ರಿಗೆ ಇಷ್ಟ ಅಲ್ವಾ, ಅವರಿಗೋಸ್ಕರನೇ ಅವ್ರ ಕೆಲಸ ಮಾಡೋದು, ಅವ್ರನ್ನ ಖುಷಿ ಪಡೋದೇ ಅವ್ನು ಅವ್ರಿಗಿಷ್ಟ. ಹಂಗೆ ಮಾಡ್ತೀವಿ ಅನ್ನೋ ಮಕ್ಕಳನ್ನ ತುಂಬಾ ಇಷ್ಟಪಟ್ಟು ಮಾಡಿಸ್ತೀವಿ ನಾವು ಅಂತ ಅಲ್ಲಿ ಮೈಸೂರು ಕರ್ಕೊಂಡು ಹೋಗಿದ್ರಲ್ಲ
2: ಅವ್ರ ಹತ್ರನು ಮಾತಾಡಿಸಿದ್ರು ನನ್ನ ಹತ್ರ,
0: ಎಷ್ಟು ಇದು ಮಾಡೋರು ನೋಡಿ ಎಷ್ಟು ಆಕ್ಟಿವ್ ಆಗವನೇ ಹುಡುಗ, ಆತರ ಮಾಡ್ಬೇಕು ಬೇರೆ ಪೇರೆಂಟ್ಸ್ನು, ಆತರನೇ ಮಾಡ್ಬೇಕು ಇವ್ರ ತರನೇ ಮಾಡಿ, ಈ ತರ ಮಕ್ಕಳನ್ನ ಯಾರು ದೂರ ತಳ್ಬೇಡಿ ಆ ತರ ಮಕ್ಕಳು ಅನ್ಬಿಟ್ಟು. ಆಮೇಲೆ ಬಂದಾಗ ಫಸ್ಟ್ ಮಕ್ಕಳನ್ನ, ಮಕ್ಳು ಯಾರೇ ಇರ್ಲಿ ಯಾರೇ ಬರ್ಲಿ, ಫಸ್ಟ್ ಅವ್ರನ್ನ ಮಾತಾಡ್ಸ್ಬೇಕು ಮನೇಲಿ. ಅವ್ರು ಹೊರಗಡೆ ಇದ್ರೆ ಫಸ್ಟ್ ಅವ್ರನ್ನ ಮಾತಾಡಿಸಿ ಒಳಗ್ ಬರ್ಬೇಕು, ಇವ್ರನ್ನೇನ್ ಮಾತಾಡ್ಸೋದು ಅಂತ. ಯಾರೋ ಹೊರಗಡೆ ಹೋಗ್ಬಾರದು ಒಳಗಡೆಗೆ ಸುಮ್ನೆ, ಫಸ್ಟ್ ಅವ್ರು ನಾನು ಯಾರೇ ಬಂದ್ರು ಹಂಗೆ ಹೇಳೋದು, ನನ್ನ ಮಗ ಇರ್ತಾನೆ ಹೊರಗಡೆ ಅವನ್ನೇ ಕೇಳಿ ಎಲ್ಲಾನು ಹೇಳ್ತಾನೆ ಆನ್ಸರ್ ಮಾಡ್ತಾನೆ ಅಂತಾನೆ ಹೇಳೋದು. ಅವನೇ ಆನ್ಸರ್ ಮಾಡ್ತಾನೆ ನಿಮ್ಗೆ, ನಮ್ಮ ಅಮ್ಮ ಒಳಗೈತೆ, ಹೊಲಕ್ ಹೋಗೈತೆ, ಬೇರೆ ಕಡೆ ಅದೆ, ಏನೇ ಇದ್ರು ಅವನೇ ಹೇಳ್ತಾನೆ, ಅವನೇ ಆನ್ಸರ್ ಮಾಡ್ತಾನೆ. ನೀವು ಫಸ್ಟ್ ಬಂದ್ರೆ ನಾನು ಇಲ್ದ್ರೆ ನನ್ನ ಮಗ ಇರ್ತಾನೆ ಬಾಗ್ಲಲ್ಲಿ, ಅವನ್ನ ಕೇಳಿ ಅಂತೀನಿ ಫಸ್ಟ್, ಎಲ್ಲಾನು ಅವನೇ ಆನ್ಸರ್ ಮಾಡ್ತಾನೆ. ಅದ್ನ ಹೇಳ್ತೀನಿ ನಾನು ಯಾರಿಗಾದ್ರು, ಫಸ್ಟ್ ಬಂದು ಅವನ್ನೇ ಕೇಳ್ತಾರೆ ಯಾರಾದ್ರೂ ಹೇಳ್ಬಿಟ್ಟಿದ್ದೀನಲ್ಲ, ಯಾರೇ ಆದ್ರೂ ಬಂದ್ರು ಅವನ್ನೇ ಮಾತಾಡ್ಸೋದು ಫಸ್ಟ್ ಕೇಳೋದು. ಆತರ ಇರ್ಬೇಕು, ಯಾರೇ ಪೇರೆಂಟ್ಸ್ ಆಗ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಯಾರು ಬಂದ್ರು ಅವನ್ನೇನ್ ಮಾತಾಡ್ಸ್ಬೇಕು, ಅವ್ನಿಗೆ ಗೊತ್ತಿಲ್ಲ ಏನು ಅನ್ನೋ ತರ, ಅವಳೇ ಆಗ್ಲಿ ಹುಡುಗಿನೇ ಆಗ್ಲಿ ಹುಡುಗ ಆಗ್ಲಿ ಅವ್ರಿಗೇನ್ ಗೊತ್ತು ಅವ್ರನ್ನೇನ್ ಮಾತಾಡ್ಸೋದು ಅನ್ಬಿಟ್ಟು ಸುಮ್ನೆ ಓಟೋಗ್ಬಿಡ್ಬಾರ್ದು. ಫಸ್ಟ್ ಅವ್ರನ್ನ ಮಾತಾಡ್ಸ್ಬೇಕು, ಆಗ ಅವ್ರಿಗೆ ಖುಷಿ ಆಯ್ತದೆ ನಮ್ಮನ್ನ ಮಾತಾಡ್ಸಿದ್ರು. ಯಾರೇ ಆಗ್ಲಿ ಅವ್ರನ್ನ ನಾವು ಪರಿಚಯ ಮಾಡ್ಕೋಬೇಕು, ಅವ್ರ ಬುದ್ಧಿ ಇರ್ತದೋ ಇರೋದಿಲ್ವೋ ನಾವೊಂದ್ಸಲ ಮಾತಾಡ್ಸಿ ನೋಡ್ಬೇಕು ಅವ್ರನ್ನ. ಇವನು ಬ್ರಿಲಿಯಂಟ್ ಮಾತಾಡಿಸ್ ತಕ್ಷಣ ಪಟ್ಟಂತ ಹೇಳ್ತಾನೆ, ಆನ್ಸರ್ ಮಾಡ್ತಾನೆ, ನಮ್ಮಮ್ಮ ಇಲ್ಲೋಗದೆ, ಅಲ್ಲೋಗದೆ, ಇಲ್ಲದೆ ಇಲ್ಲದೆ ಅಂತಾನೆ.

0: ಹೇಳ್ತಾನೆ, ಬೇರೆಯವರು ಮಕ್ಕಳು ಹಂಗಿರಲ್ಲ, ಕೆಲವು ಎಲ್ಲ ಹಂಗಿರಕ್ಕಿಲ್ಲ, ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ, ಕಿವಿ ಕೇಳಿಸ್ತಾ ಇರೋ ಮಕ್ಕಳು ಇರ್ತಾರೆ, ಎಲ್ಲಾ ತರದ ಮಕ್ಕಳು ನೋಡಿ ನಿಜವಾಗ್ಲು ನಮ್ ಕಳ್ಳು ಕಿತ್ಕೊಳಂಗೈತೆ ಗೊತ್ತಾ. ನನಗೆ ಎಷ್ಟು ಸಂಕಟ ಆಗೈತೆ ಅಂದ್ರೆ, ವಿವೇಕಾನಂದ ಇದ್ರಲ್ಲಿ ಹೋದಾಗ ನನ್ ಮಗನೇ ಚೆನ್ನಾಗವನ ಗಣಪ್ಪ ಅನ್ಕ ಬಂದಿದ್ದೀನಿ ನಾನು ಎಷ್ಟೋ ಸಲ ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ. ಅವ್ರಿಗೆ ಹೇಳೋದ್ ನಾನು, ಯಾರು ಆತರ ಬೇಜಾರು ಮಾಡ್ಬೇಡಿ, ಎಲ್ಲ ಅವರೋ ಮಕ್ಕಳು ಮಕ್ಳೇ, ದೇವ್ರ ಮಕ್ಳು ಅವರು ಅನ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಇರೋ ತನಕ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ, ಖುಷಿ ಪಡಿ, ಅವರು ದೇವ್ರು ನಮ್ ಮನೇಲ ಅದೇ ದೇವ್ರು ಅಂತ ಖುಷಿ ಪಡಿ, ಅದನ್ನೇ ಹೇಳದ್ ನಾನು ಅಷ್ಟೇ ಅಷ್ಟೇ.
1: ಅಂದ್ರೆ ನಿಮ್ಮ ಮಗನ ಬೌದ್ಧಿಕ ಶಕ್ತಿ ತುಂಬಾ ಅತ್ಯುತ್ತಮವಾಗಿದೆ. ಈ ನಿಟ್ಟಿನಲ್ಲಿ ಅವರು ನಿಮ್ಗೆ ಕೆಲವೊಂದು ಇನ್ಸ್ಟ್ರಕ್ಟ್ ಸೂಚನೆಗಳು ಕೊಡೋ ಮೂಲಕ ನಿಮ್ಮ ಒಂದು ಪ್ರತಿಫಲಕ್ಕೆ ಶ್ರಮ ಅನ್ನೋದು ಸಿಗ್ತಾ ಇದೆ.
0: ನನ್ ಮಗ ಮನೇಲಿ ಇಲ್ಲ ಅಂದ್ರೆ ನನ್ಗೆ ಒಂದಿನೂ ಇರಕ್ಕಾಗಲ್ಲ. ನನ್ಗೇನೇ ಹುಷಾರಿಲ್ಲದೆ ಇರ್ಬೋದು, ನನಗೆ ಆರೋಗ್ಯ ಸರಿ ಇಲ್ಲದೆ ಇದ್ರು ನನ್ಗೆ ಹುಷಾರಿಲ್ಲ ಅಂದ್ರೆ ನನ್ ಮಗ ಎಲ್ಲಾರು ಹೋಗ್ಲಿ ನಾಲ್ಕು ದಿನ ಯಾರು ನೋಡ್ಕೊಳ್ಳಿ ಕನಪ್ಪ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ನನ್ ಮಗನ್ಗ ಮನೇಲಿ ಇಲ್ಲ ಅಂದ್ರೆ ನನ್ಗೆ ಇರಕ್ಕೂ ಆಗಲ್ಲ.
1: ಏನ್ ಶಿಕ್ಷಣ ಪಡ್ಕೊಂಡಿದ್ದಾರೆ ಅವರು?
0: ಸವೆಂತ್ರ ತನಕ ಅಡ್ಮಿಷನ್ ಮಾಡಿದ್ವಿ, ಸ್ವಯಂ ಸೇವಕಿಯಾಗಿ ಮನೆಗೆ ನೇಮಿಸಿದ್ರು. ಇವರೇ ಪೂರ್ಣಿಮಾ ಮೇಡಮ್ ರಮೇಶ್ ಸರ್ ಬಂದು ಮಾತಾಡಿ ಸ್ಕೂಲ್ ಕಡೆಯಿಂದ ಸ್ವಯಂ ಸೇವಕಿಯಾಗಿ ಒಂದು ಹುಡುಗಿನ 800 ಹುಡುಗಿನ ಇಲ್ಲಿಗೆ ನೇಮಿಸಿದ್ರು. ಬಂದು ಪಾಠ ಮಾಡ್ತಿದ್ದು, ಸ್ಯಾಲ್ರಿ ಕೊಡ್ತಿದ್ರು ಅವರು. ಸ್ವಲ್ಪ ದಿನ ಆದ್ಮೇಲೆ ಅವರು ಬರ್ಲಿಲ್ಲ ಸ್ವಲ್ಪ, ಆಮೇಲೆ ಮಹಾದೇವ್ ಸರ್ ಅಂತಿದ್ರು ಇಲ್ಲಿ, ಇವ್ರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಓಡಾಡ್ತಿದ್ರು. ಇವರೆಲ್ಲ ಮಾತಾಡಿ ತಾಯಿದಿರಿ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಅಂದ್ಬಿಟ್ಟು ಅದೊಂದ್ ಸ್ವಲ್ಪ ನಾನೇ ಮನೇಲೆ ಮಾಡ್ಕೋತಿದ್ದೆ. ನಾನು ಸ್ವಲ್ಪ ಓದಿದ್ದೀನಲ್ವಾ, ನಾನೇ ಮಾಡ್ಕೋತಿದ್ದೆ ಇವನ್ಗೆ ಕ್ಲಾಸ್, ಅಕ್ಷರ ಪರಿಚಯ ಮಾಡೋದು, ಆಟ ಸಾಮಾನ್ ಎಲ್ಲ ಕೊಟ್ಟಿದ್ರು ಇದ್ರ ಕಡೆಯಿಂದ. ಪೂರ್ಣಿಮಾ ಅವ್ರು ಕೊಡ್ಸಿದ್ರಲ್ವಾ, ಅವೆಲ್ಲ ಆಟ ಆಡ್ಸೋದು, ಇದನ್ನ ಗುರುತಿಸು, ಇದು ಇದು ಇದು ಇದು ಅಂತ ಎಲ್ಲ ಹೇಳ್ಕೊಡೋದು. ಆಮೇಲೆ ಕಾಲು ಇವನು ಸರಿಯಾಗಿ ಆಗ್ತಿರ್ಲಿಲ್ಲ, ಹಿಂಗೆ ಕ್ರಾಸ್ ಮಾಡಿ ಮಾಡಿ ಹಿಂಗೆ ಉಲ್ಟಾ ಮಾಡ್ಕೊಂಡು ಕುತ್ಕೋತಿದ್ದ. ಎರಡು ಕಾಲ್ನ ಹಿಂಗ್ ಮಾಡ್ಕೊಂಡು ಕುತ್ಕೊಳ್ಳೋನು ಎರಡು ಕಾಲುವೆ. ಅವಾಗ ನಾವು ಜಾಸ್ತಿ ನೆಲದಲ್ಲಿ ಕೂರ್ಸಕ್ ಅಭ್ಯಾಸ ಮಾಡ್ಲಿಲ್ಲ. ಅವಾಗ ಅಲ್ಲಿ ಮೇಡಮ್ ಹೇಳಿದ್ರು, ಕಂಚಿನಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಬಂದಿದ್ರಲ್ವಾ ಮೇಡಮ್ ಬೇರೆಯವರು, ನಮಗೆ ಕೋಚಿಂಗ್ ಕೊಡ್ತಿದ್ರಲ್ಲ ಹಿಂಗೆ ಪೇರೆಂಟ್ಸ್ಗಳಿಗೆ, ಅವಾಗ ಅವ್ರು ಹೇಳಿದ್ರು ಈ ತರ ಕಾಲ್ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ನ್ಗೆ ಆಪರೇಷನ್ ಮಾಡಿಸ್ಬೇಕಾಗುತ್ತೆ ನೀವು ಅಂತ. ಅವನು ಅದನ್ನ ಅರ್ಥ ಮಾಡ್ಕೊಬಿಟ್ಟ, ಈ ತರ ಆಗಾಗ್ಬಿಡುತ್ತೆ, ಈ ತರ ಆದಾಗ ಇಲ್ಲಿ ಕುಂಡಿ ಈ ಸೈಡ್ ಸೈಡು ಇದಾ ಸೈಡ್ ಕ್ರಾಸ್ ಆಗ್ಬಿಡ್ತದೆ ಇಲ್ಲಿ ಮೂಳೆ, ಅವಾಗ ಆಪರೇಷನ್ ಮಾಡ್ಬೇಕಾಯ್ತದೆ, ನಿಂಗೆ ಎತ್ತಿಸಿ ನೋಡು ನೀನು ಅಂತ ಹೇಳಿದ್ರು ಅವರು. ಅಷ್ಟೇ ಅರ್ಥ ಮಾಡ್ಕೊಂಡ ಅವನು, ಮಾಡ್ಕೊಂಡಾದ್ಮೇಲೆ ಅವಾಗಿಂದ ಈ ತರ ಕೂರೋದೇ ಇಲ್ಲ. ಈಗ ಚೇರ್ ಮೇಲೆ ಕೂರ್ತಾನೆ, ಇಲ್ಲಾಂದ್ರೆ ಮಂಚದ ಮೇಲೆ ಕೂರ್ತಾನೆ, ಕೆಳಗಡೆ ಕೂತ್ರು ಒಂದ್ ಕಾಲು ನೀಡ್ತಾನೆ, ಒಂದ್ ಕಾಲು ಮರ್ಚ್ಕೋತಾನೆ, ಆತರ ಮಾಡ್ಕೊಂಡು ಕೂರ್ತಾವ್ನೆ. ಈಗ ಆ ಚಿಕ್ಚರ್ ತಗೊಂಡಿರೋದು ಆ ಉದ್ದೇಶಕ್ಕೆ ಊಟ ಮಾಡ್ಸಕ್ಕೆ, ಅದು ಕೂರಿಸ್ತೀವಿ ಅದ್ರಲ್ಲಿ, ನಾವ್ ಇದ್ರಲ್ಲಿ ಕೂತ್ಕೊಂಡು ಊಟ ಮಾಡಿಸ್ತೀವಿ. ಯಾಕೆಂದ್ರೆ ಕೆಳಗಡೆ ಕೂದ್ರೆ ಅವ್ನು ಕಾಲು ಮಡಿಸ್ಕೊಬಿಡ್ತಾನೆ, ಅದ್ರಿಂದ ಅವನು ಅದ್ರಲ್ಲಿ ಕೂತ್ಕೊಂಡು ನಾವು ಇದ್ರಲ್ಲಿ ಕೂತ್ಕೊಂಡು ಊಟ ಮಾಡಿಸೋದು ಅವನ್ಗೆ.
1: ಮೇಡಮ್, ಈಗ ಅವರ ಬೆಳವಣಿಗೆ ಹಂತ ಹಂತವಾಗಿ ಏಕ್ ಸಾಕ್ತಿತ್ತು? ಈಗ 25 ವರ್ಷ ಅಂತ ಹೇಳಿದ್ರಿ, 1 ವರ್ಷದಲ್ಲಿದ್ದಾಗ್ಲೇ ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರಿ, ಹಂತ ಹಂತವಾಗಿ ಅವ್ರ ಪರಿಸ್ಥಿತಿ ಹೇಗಿತ್ತು, ಅವ್ರ ಬೆಳವಣಿಗೆ ಹೇಗಿತ್ತು?
0: ಅದೇ ಹಂತವಾಗಿ ಅಂದ್ರೆ 1 ವರ್ಷಕ್ಕೆ ಅವ್ನ್ ಸ್ವಲ್ಪ ಅದೇ ಕೂತ್ಕೊಳ್ಳೂ ಇಲ್ಲ, ಮಲಿಕೊಂಡಂಗೆ ಇದ್ದ, ಆ ಕಡೆ ಈ ಕಡೆ ಜಿಗಿತಾನೆ ಇರ್ಲಿಲ್ಲ. 1 ವರ್ಷದಲ್ಲಿ ನಮ್ಗೆ ಗೊತ್ತಾದಾಗ ಅವ್ನ ಆ ಕಡೆ ಈ ಕಡೆ ಜಿಗಿತಾನು ಇರ್ಲಿಲ್ಲ, ಏನು ಇಲ್ಲ, ರೆಸ್ಪಾನ್ಸೇ ಇಲ್ಲ ನಮ್ ಕಡೆ. ಅವ್ನ್ ನಮ್ ಕಡೆ ನೋಡ್ತಾನು ಇರ್ಲಿಲ್ಲ, ನಮ್ಗೆ ಕೈ ಕಾಲು ಆಡಿಸಿ ನಮ್ಗೆ ಏನ್ ಬೇಕು ಬೇಡಗಳು ಏನು ಹೇಳ್ತಿರ್ಲಿಲ್ಲ ಅವನು. ಅದೇನು ನಮ್ಗೆ ಗೊತ್ತೇ ಆಯ್ತಿರ್, ಸುಮ್ಮನೆ ನಮ್ ಇಷ್ಟ ಬಂದ್ ನಮ್ ಟೈಮ್ ಊಟ ಮಾಡಿಸ್ಬೇಕು, ಅವ್ನ್ಗೆ ಏನ್ ತಿನ್ಸ್ಬೇಕು ಅದನ್ನ ತಿನ್ಸ್ಬೇಕು, ಅವ್ನ್ಗೆ ಏನ್ ಕುಡಿಸ್ಬೇಕು ಅದ್ ಕುಡಿಸ್ಬೇಕು, ಅದ್ ಮಾತ್ರ ನಮ್ಗೆ ಗೊತ್ತಿತ್ತು. ಇವನ್ ಏನು ನಮ್ಗೆ ರೆಸ್ಪಾನ್ಸೇ ಮಾಡ್ತಿರ್ಲಿಲ್ವಲ್ಲ, ಇದು ಬೇಕು ಇದು ಬೇಡ ಅಂತ. ಅದೇನು ಇಲ್ಲ, 2 ವರ್ಷ ಆದ್ರೂ ಇಲ್ಲ, 5 ವರ್ಷ ಆದ್ರೂ ಇಲ್ಲ, ಎಲ್ಲ ನಾವೇ ಮಾಡಿರೋದು ನಾವ್ ಅರ್ಥ ಮಾಡ್ಕೊಂಡು. ಅದೇ ಹೇಳದ್ನಲ್ಲ, ವ್ಯವಸಾಯ ಮಾಡಾದ್ರು ನಾವು ವ್ಯವಸಾಯ ಮಾಡೋ ಕಡೆ ಗಮನ ಬಿಟ್ಬಿಟ್ಟು, ಏನಾದ್ರೂ ಆಗ್ಲಿ ಫಸ್ಟ್ ನನ್ ಮಗನ್ ನೋಡ್ಬೇಕು, ನನ್ ಮಗ ಚೆನ್ನಾಗಾಗ್ಬೇಕು, ಈ ಭ್ರಮೇಲಿ ಇದ್ದೋ ನಾವು ಗಂಡ ಹೆಂಡತಿ.
1: ಅಂದ್ರೆ ಇವರೇ ಇರಿ ಮಗ.
0: ಇವನೇ ದೊಡ್ಡ ಮಗ, ಇವನೊಂದು ಇದನ್ನ ಮಾಡ್ಬೇಕು ಫಸ್ಟ್, ನಾವು ನಡಿಯೋ ತರ ಮಾಡ್ಬೇಕು ಅನ್ನೋ ಭ್ರಮೇಲೆ ಬದುಕ್ತೇವ್ ನಾವು 5 ವರ್ಷದ ತನಕ. ಅದಾದ್ರೂ ಇವ್ನ ನಡೀಲಿಲ್ಲ, 5 ವರ್ಷ ಆದ್ರೂ ನಡೀಲಿಲ್ಲ. 5 ವರ್ಷದಲ್ಲಿ ಇನ್ನೊಂದ್ ಪಾಪ ಅದ, ಅವನು ನೋಡ್ಕೊಂಡು ಜೊತೆಗೆ ಇವನು ನೋಡ್ಕೊಂಡು ವ್ಯವಸಾಯದ ಕಡೆ ಗಮನನೇ ಬಿಟ್ಟು. ನಮ್ಗೆ ಆದಾಯ ಮಾಡಕ್ಕೆ ಆಗ್ಲಿಲ್ಲ, ಸಾಲನು ಕೊಟ್ಟಿದ್ರು ಬೇರೆ ಆದಾಗ, ಅದ್ರಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಆಗೋಯ್ತಾಗ. ಅದ್ರಿಂದ ನಾವ್ ಇನ್ನೂ ಚೇತರಿಸ್ಕೊಳಕ್ ಆಗಿಲ್ಲ, ಇವನ್ ಕಡೆನೆ ಜಾಸ್ತಿ ಇದಾಯ್ತಲ್ವಾ. ಆಮೇಲೆ ಅವನ್ನ ಸಾಕ್ಬೇಕು, ಇವನ್ನ ಸಾಕ್ಬೇಕು, ಸಂಪಾದನೆ ಮಾಡ್ಲೇಬೇಕು. ಇವನ್ಗೆ ತುಂಬಾ ಖರ್ಚು ಬೀಳ್ತದೆ, ಇವನ್ ಕಡೆ ಒಂದ್ ಕಡೆ ಹಾಸ್ಪಿಟ್ಲ್ ಕರ್ಕೊಂಡು ಕರ್ಕೊಂಡು ತಿರ್ಗ್ಬೇಕು, ಅದಕ್ಕೆ ದುಡ್ಡು ಬೇಕು, ಎಲ್ಲ ತುಂಬಾ ಖರ್ಚು ಬೀಳ್ತದೆ. ಇವನ್ಗೆ ಮಾಡದ, ನಾವೇ ತಿನ್ನಕ್ ಮಾಡ್ಕೊಳ್ಳದ, ಅವನ್ನೇ ಸಾಕದ. ಈಗ ಅವನ್ನ ಕಾನ್ವೆಂಟಿಗೆ ಸೇರಿಸ್ಬೇಡ್ವಾ, ಈಗ ಅವನು 3 ವರ್ಷ ಆದ್ಮೇಲೆ ಅವನ್ ಕಾನ್ವೆಂಟಿಗೆ ಸೇರಿಸ್ಬೇಕು. ಇವನೇನೋ ಈ ತರ ಅದ, ಅವನ್ನಾದ್ರೂ ಒಂದು ಎಜುಕೇಶನ್ ಕೊಡಿಸ್ಬೇಡ್ವಾ, ಆ ತರ ಇದು ನಮ್ಗೆ. ಅವನು ದೇವ್ರು ಬೇಡಿದೀನಿ, ಚೆನ್ನಾಗಾರು ಕೊಡಪ್ಪ ದೇವ್ರೆ, ಇನ್ನೊಬ್ಬನಾರವೆ ಇನ್ನೊಂದು ಗಂಡ ಮಗು ಕೊಡು ಚೆನ್ನಾಗ್ ಕೊಡು ಅಂತ. ಅವನ್ನ ಚೆನ್ನಾಗ್ ಕೊಟ್ನಲ್ವ, ಅವನ್ನಾರು ಚೆನ್ನಾಗ್ ಸಾಕ್ಬೇಕು, ಓದಿಸ್ಬೇಕು. ಅದಕ್ಕೋಸ್ಕರ ಕಷ್ಟಪಟ್ಟು ಇಷ್ಟು ತನಕ ಅವನು ಓದ್ಸಿದ್ದೀನಿ, ಅವನು ಇಂಜಿನಿಯರ್ ಓದ್ಸಿದ್ದೀನಿ ಇಲ್ಲಿ ತನಕ, ಇಂಜಿನಿಯರ್ ಮುಗ್ದಾಡಿ.

0: ಇಷ್ಟು ವರ್ಷ ಸಾಕಿದೀನಿ, ಇಷ್ಟು 7 ವರ್ಷ ಕಾದ ಇವನು ಎದ್ದು ಕೂರ್ತಾನೆ ಅಂತ. ಎದ್ದು ಕೂತ, ಅಷ್ಟು ಶ್ರಮ ಪಟ್ಟಿ ನಾವು, ನಮ್ಮ ಶ್ರಮದಿಂದ, ನಾವು ನಮ್ಮ ಆರೈಕೆಯಿಂದ ಎದ್ದು ಕೂತ. ಕೂತ್ಕೊಳ್ಳಂಗಾಗಿ ನಡೀತಿರ್ಲಿಲ್ಲ ಅವಾಗ, ನಾವು ವಿವೇಕಾನಂದ ಕರ್ಕೊಂಡು ಹೋಯ್ತಿದ್ದಕ್ಕ ನಡೀತಿರ್ಲಿಲ್ಲ, ಕೂತ್ಕೋತಿದ್ದು. ಅಲ್ಲಿ ಕರ್ಕೊಂಡೋದ್ಮೇಲೆ ಅವರು ಈ ತರ ಎಲ್ಲ ಮಾಡಿಸಿ, ಎಕ್ಸಸೈಜ್ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ ಅಂತ ಎಲ್ಲ ಹೇಳಿದ್ಮೇಲೆ ಸ್ವಲ್ಪ ಎಕ್ಸಸೈಜು ಕ್ಯಾಂಪ್ಗೆ. ಅವಾಗ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು, ಮನೇಲೂ ಈ ಥರನೇ ಮಾಡಿ ಕರ್ಕೊಬನ್ನಿ ಕರ್ಕೊಬನ್ನಿ, ತುಂಬ ದೂರ ಕರ್ಕೊಂಡೋಗಕ್ಕೆ ಆಗಲ್ಲ, ಸರ್ಗುರ್ಗಿ ಇವರು ವ್ಯವಸಾಯ ಮಾಡಬೇಕು, ಕರ್ಕೊಂಡೋಗಕ್ಕಾಗಲ್ಲ, ನನ್ನ ಎತ್ಕೊಂಡು ಬಸ್ಸಲ್ಲಿ ಹೋಗೋಕ್ಕೂ ಆಗಲ್ಲ ನನಗೆ. ಅದರಿಂದ ನಾವು ಕರ್ಕೊಂಡೋಗಲಿಲ್ಲ, ಮನೇಲೇ ಪ್ರಯತ್ನ ಮಾಡಿದೆ, ಮಾಡಿ ಮಾಡಿ ಸುಮಾರು ಒಂದು 10 ವರ್ಷಕ್ಕೆ ಇವನು ಸುಮಾರಾಗಿ ನಡೆಯಂಗಾದ. ಇಲ್ಲಿಂದ ಆಚೆಗೆ ಒಂದು ಸ್ವಲ್ಪ ಮೆಲ್ಲ ಮೆಲ್ಲನೆ ನಡೆಯಂಗೆ. ಎಷ್ಟು ಸಲ ಬಿದ್ದವನೆ ಅಂದರೆ ಅವನ ತಲೆಯಲ್ಲಿರೋ ಗಾಯದ ಗುರುತುಗಳು ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟೈತೆ ಅವನ ತಲೆ ಒಳಗಡೆ. ಬಿದ್ದಾಗೆಲ್ಲ ಸಂಕಟ ಪಟ್ಟಿದ್ದೀನಿ, ಯಾಕಪ್ಪ ದೇವ್ರೆ ಈ ತರ ಎಲ್ಲ ಕಷ್ಟ ಕೊಡ್ತಿ, ನನಗೆ ಕೊಟ್ಟಿದೀಯೋ ಬೇರೆಯವ್ರಿಗೆಲ್ಲ ಕೊಟ್ಟಿದೀಯೋ ದೇವ್ರೆ ಅಂತೆಲ್ಲ ದೇವ್ರಿಗೆಲ್ಲ ಬೈದಿದ್ದೀನಿ. ನಾನೇ ಇರಬಾರ್ದು, ಇವನ್ನೂ ಸಾಯಿಸ್ಬಿಟ್ಟು ನಾನು ಸತ್ತೋಗ್ಬಿಡ್ಬೇಕು ಅನ್ಸ್ಬಿಟ್ಟದೆ ಎಷ್ಟೋ ಸಲ. ಬೇರೆ ಟೈಮಲ್ಲಿ ನನಗೇನೋ ಅನಿಸಿಲ್ಲ, ನನ್ನ ಮಗ ದೇವ್ರು ಅಂದ್ಕೊಂಡು ಮಾಡಿದ್ದೀನಿ. ರಕ್ತ ಸುರಿಸುವಾಗ ಅವನ್ನ ಚೆನ್ನಾಗಿಟ್ಟಿಲ್ಲ ಅಲ್ವಾ, ಅವ್ನ ಪಾಡ್ಗ ಅವ್ನು ಕೆಲಸ ಮಾಡ್ಕೊಂಡಿರಂಗೆ ಶಕ್ತಿ ಕೊಡಪ್ಪ ದೇವ್ರೆ, ಯಾಕಿಂಗ್ ರಕ್ತ ಎಲ್ಲ ಸುರಿಸ್ತೀಯಾ ನಮ್ಮ ಮುಂದೆ, ಅದನ್ನು ನೋಡ್ಬೇಕಾ ನಾನು ಅಂತೆಲ್ಲ ಕಣ್ಣೀರ್ ಬಿಟ್ಟಿದ್ದೀನಿ ನಾನು ಎಷ್ಟೋ ಸಲ. ಹಂಗೆ ಮಾಡಿ ಮಾಡಿ ಇವಾಗ ಬೀಳೋದಿಲ್ಲ, ಏನಿಲ್ಲ, ಅವ್ನ ಪಾಡ್ಗೊಂಡು ಹೋಯ್ತಾನೋ ಅಷ್ಟೊಂದು ಹೋಯ್ತಾನೆ, ಅವ್ನ ಕೆಲಸ ಮಾಡ್ಕೋತಾನೆ. ನಾವು ಇಲ್ಲದೇ ಇದ್ರು ಹೇಳ್ಬಿಟ್ಟಿದ್ದೀವಿ, ಬಾಗ್ಲಾಕು ವಾಶ್ರೂಮ್ಗೆ ಹೋಗು, ಇಲ್ಲೇ ಪಕ್ಕದಲ್ಲಿ ವೆಸ್ಟ್ ಏನು ಮಾಡಿಸಿದ್ದೀವಿ, ಅವ್ನಿಗೆ ಹೆಂಗೆ ಬೇಕು ಹಂಗೆ ವ್ಯವಸ್ಥೆ ಮಾಡಿಸಿದ್ದೀವಿ. ಹೋಗ್ಬಿಟ್ಟು ನೀನು ಕೆಲಸ ಮುಗಿಸ್ಕೋ. ನಾವು ಹಂತಗಳೇನು ಮಾಡಿಸಿಲ್ಲ, ಎಲ್ಲೂ ಅಷ್ಟೇ ಒಂದೇ ಮಟ್ಟ ನಮ್ಮ ಮನೆ ಲೆವೆಲ್ಲು. ನಾವಿಲ್ಲ ಅಂದರೆ ಡೋರ್ ಹಾಕು, ಅದನ್ನು ಮಾಡ್ಕೋತಾನೆ. ನಮ್ಗೆ ಗೊತ್ತಿರೋರು ಯಾರು ಬಂದು ಏನಾರು ಕೂಗಿದಾಗ ನಿನಗೆ ಕಿಟಕಿಲಿ ನೋಡು, ನಮ್ಮವ್ರು ಇವರು ಅಂತ ಗೊತ್ತಾದಾಗ ನೋಡ್ಬಿಟ್ಟು ಬಾಗ್ಲು ತೆಗಿ, ನಮ್ಮವ್ರು ಅಲ್ಲ ಇವರು ಅಂತ ಅಂದಾಗ ಬಾಗ್ಲು ತೆಗಿಬೇಡ ನಾವು ಜಮೀನಲ್ಲಿ ಕೆಲಸ ಮಾಡುವಾಗ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡವನವನೀಗ ಆ ಥರ ಎಲ್ಲ ಅರ್ಥ ಮಾಡಿಕೊಂಡು ಹೆಂಗೆ ಬೇಕಂಗೆ ಬದಲಾವಣೆಗಳು ಬದಲಾವಣೆಗಳು ದಿನ ದಿನ ವರ್ಷ ವರ್ಷದಲ್ಲಿ ಅವನ ಬದಲಾವಣೆಗಳು ಚೇಂಜ್ ಆಯಿತು. ನಾವು ಜಾಸ್ತಿ ಅವನ ಕಡೆ ಗಮನ ವಹಿಸ್ತೋ, ಜಾಸ್ತಿ ಅವನ್ನ ಮಾತಾಡಿಸಿದ್ವಲ್ಲ, ತಿಳಿಸಿ ತಿಳಿಸಿ ಎಲ್ಲಾನು ಹೇಳ್ಕೊಟ್ಟ ನೋಡಿ, ಅದರಿಂದ ಅವನಿಗೆ ತುಂಬ ಅವನು ಬ್ರಿಲಿಯಂಟ್ ಆಗ್ಬಿಟ್ಟ, ನಮಗಿಂದನೂ ಬ್ರಿಲಿಯಂಟ್ ಆಗ್ಬಿಟ್ಟ ಅವನೀಗ. ಅವ್ನ ಫೋನ್ ಯೂಸ್ ಮಾಡೋದು, ಅವ್ನ ಟಿವಿ ಹಾಕೊಂಡು ನೋಡೋದು, ಆ ಟಿವಿಲಿ ಏನಾದರೂ ಆದರೆ ಪಟ್ಟಂತ ಅದನ್ನ ಸರಿ ಮಾಡೋದು, ರಿಮೋಟ್ ತಗೊಂಡು ಮತ್ತೆ ಫೋನಲ್ಲಿ ಏನ್ಮಯ ಮಾಡ್ಬೇಕಾದ್ರು ಮಾಡೋದು, ಏನೇ ಒಂದು ಬುಕ್ ಮಾಡ್ಬೇಕಾದ್ರು ಪಟ್ಟಂತ ಫೋನಲ್ಲಿ ಬುಕ್ ಮಾಡ್ತಾನೆ, ಆರ್ಡರ್ ಮಾಡ್ಬೇಕಾರೆ ಅವೆಲ್ಲ ತಲೆ ಓಡ್ತೈತೆ. ಅವನಿಗೆ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದೇ ನನಗೆ ಚಿಂತೆ. ಅವನೇನಾರು ಮಾಡ್ತೀನಿ ಅಂತ ಕೈಯಲ್ಲಿ ಒಂದು ಗ್ರಿಪ್ ಇದ್ದಿದ್ರೆ ಹೇಳಿ, ಒಂದೇನಾರು ಕೆಲಸ ಮಾಡಿಸೇ ಮಾಡಿಸ್ತಿದ್ದೆ. ನನಗೆ ಅದು ಆಸೆ. ಅವನು ಅವನೇನು ಹೇಳ್ತಾನೆ ಗೊತ್ತಾ, ಈಗ ನೀನು ಇರೋ ತನಕ ನನ್ನ ನೋಡ್ಕೋತೀ, ನೀನಿಲ್ಲ ಅಂದ್ರೆ ನನ್ನ ಯಾರು ನೋಡ್ಕೋತಾರೆ ಅಂತಾನೆ.
1: ಅಂದ್ರೆ ಅವರು ಸನ್ನೆ ಮೂಲಕ ಕೆಲವೊಂದು ಸೂಚನೆಗಳನ್ನ ಈಗ್ಲೂ ಕೊಡ್ತಾ ಇದಾರೆ ನಿಮ್ಗೆ?
0: ಈಗ್ಲೂ ಅವನು ನೀನ್ ಇರೋ ತನಕ ನಾನು ನೋಡ್ಕೋತಿ, ಆಮೇಲೆ ಯಾರು ನೋಡ್ಕೋತಾರೆ ನನ್ನ? ತಮಯ್ಯ ಅವನ ಹೆಂಡತಿ ಕರ್ಕೊಂಡು ಹೋಯ್ತಾನೆ ಬೆಂಗಳೂರಿಗೆ ಅವನ್ ಕೆಲ್ಸಕ್ಕೆ ಹೋದ್ರೆ, ನನ್ನ ಯಾರು ನೋಡ್ಕೋತಾರೆ ಅಂತ. ಆಗ ನಾನಿಲ್ಲ ಅಂದ್ರೆ ನಿನ್ನ ಏನೋ ಆಯ್ತದೆ ಬುಡುಮಗ್ನಾಗ, ಖುಷಿ ಪಡಿಸೋದ ಅವನ್ನ ಏನಂದ್ರೆ ಬೇಜಾರು ಮಾಡ್ತಲ್ಲ ನಾನು, ನೀನು ಸತ್ತೋಗ್ಬಿಡು ನಾನು ಸತ್ತೋಗ್ಬಿಡದ ಈಗ್ಲೇ ಸತ್ತೋಗ್ಬಿಡದ ಅಂತ ಅನ್ನಲ್ಲ ನಾನು, ಖುಷಿ ಪಡಿಸ್ತೀನಿ. ನಾನಿರೋ ತನಕ ನಾನು ಚೆನ್ನಾಗಿ ಇಡ್ತಾನೆ ದೇವ್ರು. ಯಾಕೆ ಹೇಳು, ನೀನು ದೇವ್ರ ತರ ನನ್ನ ಮನೇಲಿ ಇದೆಯಾ, ಅದಕ್ಕೆ ನಿನ್ನ ನೋಡಕ್ಕೆ ದೇವ್ರು ನನ್ನ ಚೆನ್ನಾಗಿ ಇಡ್ತೇ ಇರ್ತಾನೆ. ಆಮೇಲೆ ನಾನಿಲ್ಲ ಅಂದಾಗ ನಿಂದೇನೋ ಆಯ್ತದೆ, ಅಷ್ಟೊತ್ತಿಗೆ ನಿನಗೂ ವಯಸ್ಸಾಯ್ತದೆ, ಅವಾಗ ಏನೋ ಆಯ್ತದೆ ಬಿಡು ಮಗನೆ. ನೀನ್ಯಾಕೆ ತಲೆ ಕೆಡಿಸ್ಕೊತೀಯ ಅದ್ರ ಬಗ್ಗೆ ಎಲ್ಲ, ಈಗಲೇ 3 ಟೈಮ್ ಊಟ ಮಾಡು, ಚೆನ್ನಾಗಿರು, ನಾನು ಚೆನ್ನಾಗಿ ನೋಡ್ಕೊಂಡಿವ್ನಿ ತಾನೆ, ಖುಷಿಯಾಗಿರು ಅಷ್ಟೇ. ನಿಂಗೇನ್ ಬೇಕು? ನಿನ್ಗೆ ನಾ ಕರೆಂಟ್ ಇರಕ್ಕಿಲ್ಲ ಮನೇಲಿ, ನಮ್ದು ಒಂಟಿ ಮನೆ, ಯಾರು ಬರಲ್ಲ ಮನೆ ಹತ್ರ, ಬೇಜಾರಾಯ್ತದೆ ನನ್ನ ಮಗನೇ ಅಂತ ಯು ಪಿ ಎಸ್ ಹಾಕ್ಸಿದ್ದೀನಿ ಅದಕ್ಕೋಸ್ಕರ ಟಿ ವಿ ನೋಡ್ಲಿ, ನನ್ನ ಮಗ ನಾನು ಕೆಲಸ ಮಾಡ್ತಾ ಇರ್ತೀನಿ ಹೊರಗಡೆ, ಬೇಜಾರಾಯ್ತಂದ್ರೆ ಯು ಪಿ ಎಸ್ ಹಾಕ್ಸಿದ್ದೀನಿ ಅದಕ್ಕೋಸ್ಕರ. ಮೊಬೈಲ್ ತಗೊಟ್ಟಿದ್ದೀನಿ, ಟಚ್ ಫೋನೇ ಬೇಕು ನಿನ್ಗೆ ಅಂತ ಟಚ್ ಫೋನೇ ತಗೊಟ್ಟಿದ್ದೀನಿ, ಯೂಸ್ ಮಾಡ್ಕೋ. ಬೇಜಾರ್ ಕಳೆದಾಗ, ಬೇಜಾರಾದಾಗ ಕ್ರಿಕೆಟ್ ಬ್ಯಾಟ್ ಬಾಲ್ ಇರ್ತದೆ ಆಚೆ ಆ ಕೂತ್ಕೊಂಡು ಆಟಾಡು, ಒಂದು ಸ್ವಲ್ಪ ಹೊತ್ತು ಗಾರೆ ಹಾಕ್ಸಿದ್ದೀನಿ, ಸೀಟ್ ಹಾಕ್ಸಿದ್ದೀನಿ, ಬಿಸಿಲಲ್ಲಿ ಆಟಾಡ್ತಾನೆ ನನ್ನ ಮಗ ಅಂತ ಆಟಾಡು ಸ್ವಲ್ಪ ಹೊತ್ತು, ಹೊರಗಡೆ ಬೀದಿಗೆ ಹೋಗ್ಬೇಡ, ಮಣ್ಣಲ್ಲೆಲ್ಲ ಇಲ್ಲೇ ಗಾರೆ ಮೇಲೆ ಆಟಾಡು, ಅದಕ್ಕೋಸ್ಕರನೇ ಗಾರೆ ಹಾಕ್ಸಿದ್ದು, ಅದಕ್ಕೋಸ್ಕರನೇ ಸೀಟ್ ಹಾಕ್ಸಿದ್ದು. ಮನೆಯೊಳಗೆ ಕೂತೆ ಅವ್ನಿಗೆ ಬೇಜಾರಾಗೋದು ಬೇಡ, ಅವನಿಗೆ ಮೈಂಡ್ ಫ್ರೀ ಆಗಬೇಕು, ಹೊರಗಡೆ ಹೋಗಿ ಆಟಾಡು, ಯಾರೂ ಇರಲ್ಲ ಮನೆ ಹತ್ರ. ನಾನು ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದಾಗ ನೀನು ಆಟಾಡು ಇಲ್ಲಿ, ನನ್ನ ಕೂಗು, ಏನಾರು ಬತ್ತು ಮನೆ ಹತ್ರ, ಒಂದು ಆವೆ ಬರ್ಬೋದು, ಒಂದು ಹುಳನೇ ಬರ್ಬೋದು, ಅವಾಗ ಕೂಗು, ಹೂ ಅಂದ್ರೆ ನನ್ಗೆ ಪಟ್ಟಂತ ಗೊತ್ತಾಗೋಯ್ತದೆ, ಇಲ್ಲೇ ಕೆಲಸ ಮಾಡ್ತಾ ಇರ್ತೀನಿ ನಾನು, ಈಗ ಹೋಗ್ತಾ ಅವ್ನು ನನ್ನ ಮಗ ಅಂತ ಪಟ್ಟಂತ ಬರ್ತೀನಿ. ಹಂಗೆ ಮಾಡ್ತೇನೆ, ಬೆಕ್ಕಿರ್ತದೆ ಬೆಕ್ಕು ಮನೇಲಿ, ಏನಾರು ಇದಾರು ಬೆಕ್ಕು ಸೌಂಡ್ ಮಾಡ್ತದೆ, ನಾಯಿ ಸೌಂಡ್ ಮಾಡ್ತದೆ, ಒಂದು ಹಾವು ಬರಲಿ ಒಂದು ಚೇಳು ಬರಲಿ ಸೌಂಡ್ ಮಾಡ್ತವೆ ಅವು, ಒಂದು ಹುಳ ಬಂದ್ರೂ ನಾವು ಪತ್ತೆ ಮಾಡ್ತೇವೆ, ಇದು ಬೆಕ್ಕು ನಾಯಿ ಎಲ್ಲ. ಅವನಿದ್ರೆ ಅವನು ಚಾಪೆ ಹಾಕೊಂಡು ಅಲ್ಲಿ ಗಾರೆ ಮೇಲೆ ಇಲ್ಲಿ ಕೂತ್ ಮನೆಗೆ ಬೇಜಾರ ಚಾಪೆ ಹಾಕೊಂಡಿರ್ತಾನೆ, ಅಲ್ಲಿ ದಿಂಬ ಹಾಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾನೆ, ಬೆಕ್ಕು ಪಕ್ಕದಲ್ಲೇ ಮಲಗಿರ್ತದೆ, ಒಂದು ಹುಳ ಬಂದ್ರು ಪಟ್ಟಂತ ಹಿಡ್ಕೋತದ. ಆತ ಅಭ್ಯಾಸ ಮಾಡಿಸಿರೋದು
1: ನೀವು, ಅವರು ಬೆಳವಣಿಗೆ ಅಭಿವೃದ್ಧಿ

0: ನಿಟ್ಟಿನಲ್ಲಿ ಮನೆ ವಾತಾವರಣ ಆಗಿರ್ಬೋದು, ಸಾಕು ಪ್ರಾಣಿಗಳಾಗಿರ್ಬೋದು, ನೀವು ನಿಮ್ಮ ಮನೆ ಬದಲಾವಣೆಯನ್ನ ಮಾಡ್ಕೊಂಡ್ರದ್ದು, ನಿಮ್ಮ ಸಹಕಾರ ಇರ್ಬೋದು ಅವ್ರಿಗೆ ಕಂಪ್ಲೀಟ್ ಆಗಿ ಸಿಕ್ಕಿದೆ ಅಂತ ಈ ಮೂಲಕ ಹೇಳ್ತಿದ್ದೆ.
1: ಅವ್ನು ಒಂದು ಹುಳ ಬಂದ್ರು ಬೆಕ್ಕು ಪಟ್ಟಂತ ಕಂಡಿಡಿತೆ, ಆಗ ಅವ್ನು ಸಡನ್ ಆಗಿ ನೋಡ್ತಾನೆ ನಿಂಗೆ, ನೋಡಿದಾಗ ಹುಳ ಐತೆ ಇಲ್ಲಿ ಅನ್ಬಿಟ್ಟು ಅವ್ನ ಎಚ್ಚರಿಸ್ಕೋಬೇಕು. ಆತರದ ಹಿಂಗ್ ಕಾಡ್ತಾ ಇರ್ತದೆ ಬೆಕ್ಕು. ಇಲ್ಲಿ ಹುಳ ಐತೆ, ಒಂದಿನ ಹಾವೇ ಬಂದಿತ್ತು ಮನೆ ಹತ್ರ, ಇವನ್ ಅಲ್ಲೇ ಚಾಪೆ ಹಾಕೊಂಡಿದ್ದಾನೆ, ಅಲ್ಲೇ ಹೂವಿನ ಗಿಡದ ಹತ್ರ ಹಾವೈತೆ. ಬೆಕ್ಕು ಹಿಂಗ ಹಿಂಗ ಓಡಿಸಾಡ್ತಿತ್ತಲ್ಲ, ಅವಾಗ ಏನು ಅಂತ ಇವನೇ ಕರೆದವನೇ ತಮ್ಮನ್ನ, ನೋಡು ಬಾಯಿಲಿ ಏನೋ ಬಂದೈತೆ ಅಂತ. ಅವಾಗ ನೋಡಿದ್ರೆ ಹಾವು. ಆತರ ಎಲ್ಲ ಆದಾಗ ಅವು ಪಕ್ಕದಲ್ಲೇ ಇರ್ತಾವೆ ಇವನ್ ಹತ್ರ. ಅವ್ ಚೆನ್ನಾಗಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಇವರು ಇವನ್ ಜೊತೆ, ಇಲ್ಲೇ ಇರ್ತಾನಲ್ಲ ಎನಿ ಟೈಮ್, ಅಲ್ಲೇ ಪಕ್ಕದಲ್ಲೇ ಇರ್ತವೆ ಅವು.
0: ಈ ನಿಟ್ಟಲ್ಲಿ ಸಂಸ್ಥೆ ಯಾವಾಗ ಪರಿಚಯ ಆಯ್ತು ನಿಮ್ಗೆ, ಹೇಗ್ ಪರಿಚಯ ಆಯ್ತು ಸಂಸ್ಥೆ?
1: 13 ವರ್ಷ ಆಯ್ತು ನಮ್ಗೆ ಸಂಸ್ಥೆ ಪರಿಚಯ ಆಗಿ. ಇವನ್ಗಾಗ ಎಷ್ಟು 13 ವರ್ಷ ಇರ್ಬೇಕು, ಅವಾಗ ಇವ್ರು ನಮ್ಗೆ ಪರಿಚಯ ಮಾಡ್ಕೊಂಡಿದ್ದು. ಯಾರೋ ಮಾಹಿತಿ ಕೊಟ್ಟಿ ಇವ್ರಿಗೆ, ಇಲ್ಲಿ ಮಗು ಐತೆ, ಈ ತರದ ಮಗು ಒಂಟಿ ಮನೆ ಅಂತೇಳಿ ಅವರು ಇಲ್ಲಿಗೆ ನಮ್ಮನ್ನ ಹುಡುಕೊ ಬಂದಿದ್ದು. ನಮ್ಮ ಮನೇನ ಹುಡುಕೊ ಬಂದ್ರೆ ರಮೇಶರು, ಪೂರ್ಣಿಮಾ ಮೇಡಮು, ದೀಪಶ್ರೀ ಮೇಡಮ್ ಎಲ್ಲ ಬಂದು ಪರಿಚಯ ಮಾಡಿಕೊಂಡು ನಮ್ಮನ್ನ, ನಮ್ಗೆ ಈ ತರ ಮಾಹಿತಿ ಕೊಟ್ಟು ಈ ತರ ಮಾಡಿ ಹಿಂಗ್ ಇದ್ ಮಾಡಿ ಕರ್ಕೊ ಬನ್ನಿ ಅಂತೆಲ್ಲ ಮಾಹಿತಿ ಕೊಟ್ಟು ಇವರು ಕರ್ಸ್ಕೊಂಡಿದ್ದು ನಮ್ಗೆ. ಅಲ್ಲಿ ತನಕ ನಮಗ್ ಗೊತ್ತಿರಲಿಲ್ಲ.
0: ಈಗೆಲ್ಲ ಸೌಲಭ್ಯಗಳನ್ನ ಅಥವಾ ಸಪೋರ್ಟ್ ಅನ್ನ ಮಾಡ್ತು ಸಂಸ್ಥೆ ನಿಮಗೆ?
1: ಸಪೋರ್ಟ್ ಅಂದ್ರೆ ಅದೇ, ಇವನ್ಗೆ ಕಾಲಿಗೆ ಗ್ರಿಪ್ಗೆ ಶೂ ಬೇಕು, ಇದು ಬೇಕು ಅಂತ ಹೇಳಿದ್ರು, ಅದನ್ನ ಕೊಡ್ಸಿದ್ರು. ಮತ್ತೆ ಇದು ಸೊಂಟದ ಕನ್ವೆ ಇದಿರುತ್ತಲ್ಲ, ಅದನ್ನು ಕೊಡ್ಸಿದ್ರು. ನಾವು ಬ್ಯಾಡಿ ಮೇಡಮ್, ಅದು ಸುಮ್ನೆ ಅಂದ್ ಅವ್ನು ಹಾಕಿದ್ರೆ ನಡೆಯಲ್ಲ, ಬಿದೋಯ್ತಾನೆ ಅಂದ. ಅವ್ನ ನಿಶ್ಚಯದಿಂದ ಅವ್ನು ನಡೆದ್ರೆ ಚೆನ್ನಾಗಿ ನಡೀತಾನೆ, ಅದ್ನ ಹಾಕತ್ತೆ ನಡಿಯಲ್ಲ ಅಂತ. ಆದ್ರೂ ಪರವಾಗಿಲ್ಲ, ಪ್ರಯತ್ನ ಪಡಿ ಹಾಕಿ ಅಂದ್ರು. ಇವನೇನ್ ಮಾಡಿದ, ಹಾಕಿದ್ರೆ ಹಿಂಗ್ ಬೆಲ್ಟ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಕಾಲ್ ಸ್ಟ್ರೇಟ್ ಇರ್ಲಿ ಅಂತ ಹಾಕಿದ್ರೆ ಬಿಚ್ಚಿ ಬಿಚ್ಚಿ ಮಡ್ಗೋನು, ಮಲಗಿಸ್ಬಿಟ್ಟು ಹಾಕಿದ್ರೆ. ಯಾಕೆಂದ್ರೆ ಎದ್ದ ಆಚೆಗೆ ಬರ್ಬೇಕು ಇವನು, ಅದಕ್ಕೆ ಬಿಚ್ಚಿ ಬಿಚ್ಚಿ ಇಡೋನು. ಅವಾಗ ಅದ್ ನಾಕ್ಲೇ ಇಲ್ಲ ನಾವು ಬಿಟ್ಬಿಟ್ಟು, ಅವನ ಇಚ್ಛೆಯಿಂದನೆ ನಡೀಲಿ, ಸುಮ್ನೆ ಯಾಕೆ ಅವ್ನಿಗೆ ಶ್ರಮ ಕೊಡೋದು ನಾವು. ಅದೇ ಉದ್ದುದು ಸ್ಪೂನು ಊಟ ಮಾಡಕ್ ಪ್ರಯತ್ನ ಪಡಿಸಿ ಮೇಡಮ್ ನೋಡೋದ, ಹಿಂಗೆ ಕೈಯಲ್ಲಿ ಅವನೇ ತಗೊಂಡು ತಿನ್ನತ್ತಾರೆ, ಹಿಂಗೆ ಸ್ಪೂನ್ ಕೊಟ್ಟು ನೋಡಿ ಅಂತ. ಚೆಲ್ಲಿದ್ರು ಪರವಾಗಿಲ್ಲ ಅನ್ಬಿಟ್ಟು ತಟ್ಟೆನ ಹಾಕಿ ಅನ್ನ ಹಾಕಿ ಎಲ್ಲ ಕೊಟ್ಟು ನೋಡಿದೆ ನಾನು, ತಿನ್ಲಿಲ್ಲ ಅವನು. ಅವನ್ಗೆ ಸ್ಪೂನ್ ಇಟ್ಕೊಳಕ್ಕೆ ಗ್ರಿಪ್ ಇಲ್ಲ ಕೈಯಲ್ಲಿ, ಸ್ಪೂನು ಇಟ್ಕೊಳಕ್ ಕೈಯಲ್ಲಿ ತಿನ್ನಕ್ಕೆ ಅನ್ನ ಬರಲ್ಲ, ಸ್ಪೂನ್ ಇಟ್ಕೊಳಕ್ಕೂ ಗ್ರಿಪ್ ಇಲ್ಲ. ದೋಸೆ ರೊಟ್ಟಿ ಚಪಾತಿ ಎಲ್ಲ ತಿಂತಾನೆ ಸ್ವಲ್ಪ. ಅದು ಈಗ ಪ್ರಯತ್ನ ಪಡಿಸಿ ಅಲ್ಲಿ ಹೇಳಿದ್ರಲ್ವಾ, ಅವಾಗ ನಾನು ಹಿಂಗೆ ಮಾಡ ಸರಿ ಇವನ್ಗೆ, ದೋಸೆ ರೊಟ್ಟಿ ಚಪಾತಿ ಎಲ್ಲ ಹಾಕಿ ಹಾಕಿ ಅಭ್ಯಾಸ ಮಾಡ್ಬೇಕು ಇವನ್ಗೆ ಅಂದ್ಬಿಟ್ಟು. ಚೆಲ್ಲಿದ್ರು ಪರವಾಗಿಲ್ಲ, ನಾನು ಗೋರ್ತೀನಿ ತಿನ್ನಪ್ಪ, ಎಲ್ಲ ಟೈಮಲ್ಲಿ ಯಾರ ಮಗನೇ ತಿನ್ಸೋರು, ನಾನು ಇಲ್ಲ ಅಂದಾಗ ನೀನು ಒಟ್ಟಸ್ಕೊಂಡು ಕೂತ್ಕತಿಯ ಅಂತೆಲ್ಲ ಹೇಳಿ ಹೇಳಿ ತಟ್ಟೆಗೆ ಕೂಸುವೆ. ಅವನೇನ್ ಮಾಡ್ತಾನೆ, ಬರೀದಾದ್ರೆ ತಿನ್ಕೋತಾನೆ, ಪಲ್ಯ ಏನಾದ್ರೂ ಎಜ್ಜಿದಾಗ ಇಲ್ಲೆಲ್ಲ ತ್ಯಾವ ಆಗ್ಬಿಡ್ತದಲ್ವಾ, ಏನೋ ನನ್ ಗಲೀಜಾಗೋಯ್ತು ಕೈ ಅನ್ನೋ ತರ ಆಗ್ಬಿಡ್ತದೆ ಅವನ್ಗೆ, ನಾನು ತಿನ್ಬಾರ್ದು ಅನ್ಬಿಟ್ಟು ಕೂತ್ಕೊಬಿಡೋದು ಒಂದ್ ಸ್ವಲ್ಪ ತಿನ್ಬಿಟ್ಟು. ಆಮೇಲೆ ಬಂದು ನಾನ್ ತಿನ್ಸೋದು, ಯಾಕೆಂದ್ರೆ ನಾನು ರೊಟ್ಟಿ ಮಾಡುವಾಗ ಟೈಮ್ ತಗೋತದೆ, ಅವಾಗ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹಾಕೊಡೋದು, ತಿಂತಾ ಇರು, ನಾನ್ ಬಂದು ತಿನ್ನಿಸ್ತೀನಿ ನಿಂಗೆ ಹೊಟ್ಟೆ ತುಂಬಾ ತರ ತಿನ್ನಿಸ್ತೀನಿ ಆಮೇಲೆ ಅಂದಾಗ ಆಯ್ತು ಅನ್ಬಿಟ್ಟು ಒಪ್ಕೊಂಡು ತಿಂತಾನೆ.
0: ಪರಿಚಯಾಗಿ ಸಾಕಷ್ಟು ರೀತಿಯ ಒಂದ್ ಬೆಳವಣಿಗೆ ಸಾಕಾರ ಆಗೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ,
1: ಮಾಹಿತಿ ಎಲ್ಲ ಕೊಟ್ಟರು ನಮ್ಗೆ ಈ ತರ ಮಾಡಿ ಹಿಂಗ್ ನೋಡ್ಕೊಳ್ಳಿ ಈ ತರ ಆಯ್ತಾನೆ ಅಂತ. ಅದರಿಂದ ಅವನು ಸ್ವಲ್ಪ ಇಂಪ್ರೂವ್ ಆದ, ಅದರಿಂದನೇ ಇಂಪ್ರೂವ್ ಆಗಿ ನಮ್ಗೆ ಈಗ ಅವನೇ ಬುದ್ಧಿ ಹೇಳೋ ತರ ಆಗವನು, ಅದೇ ನಮ್ ಖುಷಿ. ಬೇರೆ ಮಕ್ಕಳನ್ನ ಅಷ್ಟೇ, ಆತರ ಇರೋ ಮಕ್ಕಳನ್ನ ಯಾರು ನೆಗ್ಲೆಕ್ಟ್ ಮಾಡಬಾರದು, ಕರ್ಕೊಂಡೋಗಿ ಮಾಹಿತಿ ಏನ್ ಕೊಡ್ತಾರ ಅದನ್ನ ಪಡ್ಕೋಬೇಕು. ಕೆಲ್ಸನೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಮಕ್ಳಿಗನ್ನ ನಾವು ನಮ್ಗೆ ದೇವ್ರು ಕೊಟ್ಟವನೇ, ನಾವು ತಳ್ಳಬಾರದು. ಅವ್ರಿರೋ ತನಕ ನಾವು ಅವ್ರನ್ನ ನೋಡ್ಕೋಬೇಕು, ದೇವ್ರು ನಮ್ಗೆ ಶಕ್ತಿ ಕೊಡ್ತಾನೆ ಅಷ್ಟೇ.
0: ಈಗ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದ್ ಯಾವ ತರ ಇತ್ತು, ಅವ್ನ ಬೆಳವಣಿಗೆಗೆ ಸಹಕಾರಿ ಆಗ್ತಿತ್ತ ಕ್ಯಾಂಪ್ಗಳು?
1: ಅದೇ ಇದು ಆಯಿಲ್ ಮಸಾಜ್ ಎಲ್ಲ ಮಾಡಿದ್ರು. ಅದೇ ಕೈ ಕಾಲು ಫ್ರೀ ಇಲ್ದಿರ ಮಕ್ಳು, ಬುದ್ಧಿಮಾನ್ದೆ ಇರೋ ಮಕ್ಳಿಗೆ ಬೇರೆ, ಅದು ಬೇರೆ ಮಾಹಿತಿ, ಅದಕ್ಕೆ ಬೇರೆ ಮಾಹಿತಿ ಕೊಡಕ್ಕೆ ಅಂತ ಬತ್ತಿದ್ರು ಅಲ್ಲಿ ಕ್ಯಾಂಪ್ ಅಲ್ಲಿ. ಕೂರ್ಸ್ ತಿಂಡಿ ಟೈಮ್, ತಿಂಡಿ ಊಟ ಟೈಮ್ ಊಟ ಕೊಡ್ತಿದ್ರು ಪೇರೆಂಟ್ಸು ಮಕ್ಳಿಗೆ ಕೊಟ್ಕೊಂಡು, ಅದಕ್ಕೆ ಮಾಹಿತಿ ಕೊಡಕ್ಕೆ ಅಂತಾನೆ ಬತ್ತಿದ್ರು. ಮತ್ತೆ ಕೈ ಕಾಲು ಫ್ರೀ ಇಲ್ದಿರೋ ಮಕ್ಳಿಗೆಲ್ಲ ಆಯಿಲ್ ಮಸಾಜ್, ಬುದ್ಧಿಮಾನ್ದೆ ಇರೋ ಮಕ್ಳಿಗೆಲ್ಲ ಇದು ಮಾಹಿತಿ ಕೊಡೋದು.
0: ಕ್ಯಾಂಪ್ಗಳಿಗೆ ಹೋದಾಗ ನಿಮ್ಗೆ ಹೇಗ್ ಅನ್ನಿಸ್ತಿತ್ತು, ನಿಮ್ಮ ಮನಸ್ಸಿಗೆ?
1: ನಮ್ಗೆ ಅಂದ್ರೆ ಈ ತರನೇ ಇನ್ನೊಂದ್ ವಾರ ಕೊಟ್ಟಿದ್ರೆ ಆಯ್ತಿತ್ತು ಅಂತ. ಯಾಕೆಂದ್ರೆ ನಮ್ಮ ಮಕ್ಳು ಬೇರೆ ಕಡೆ ಇದ್ದಾಗ ವಾತಾವರಣ ಚೇಂಜ್ ಆದಾಗ ಈಗಲೂ ನನ್ನ ಮಗನ ಕ್ಯಾಂಪ್ ಹೋಗ್ಬೇಕು ಅಂದ್ರೆ ಇಷ್ಟ ಆಯ್ತದೆ. ಯಾಕೆ ಗೊತ್ತಾ, ಅವನ್ಗೆ ಬೇರೆ ಕಡೆ ಇದ್ದಾಗ ನಾನು ಜೊತೆಲಿ ಇರ್ತೀನಲ್ವಾ, ಅವನ್ಗ ಅಲ್ಲಿದ್ದಾಗ ಏನೋ ಒಂಥರ ಖುಷಿ. ಅಲ್ಲಿ ವಾತಾವರಣಕ್ಕೆ ಬದಲಾವಣೆ ಆದಂಗೆ ಅವನ್ಗೆ ಅವ್ರನ್ನೆಲ್ಲ ನೋಡಿದಾಗ ಏನೋ ಒಂಥರ, ನಾನು ಚೆನ್ನಾಗಿವೀನಿ ಮಮ್ಮಿ ಅಂತಾನೆ.
0: ಅಂದ್ರೆ ಅವ್ರಿಗೆ ದೈಹಿಕ ನ್ಯೂನ್ಯತೆ ಬಿಟ್ರೆ ಇನ್ನು ಮಾನಸಿಕವಾಗಿ ಬೌದ್ಧಿಕವಾಗಿ ತುಂಬಾ ಉತ್ತಮವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ನ್ ಅವರನ್ನ ನೋಡಿದ್ರೆ ನಿಮಗೆ ಖುಷಿ ಅನ್ಸುತ್ತೆ?
1: ಖುಷಿ ಅನ್ಸ್ತದೆ. ಬೇರೆ ಮಕ್ಳು ನೋಡಿದಾಗ ಇವನ್ಗೂ ಅಷ್ಟೇ, ಇವನ್ ಅಲ್ಲಿ ನೋಡಿದಾಗ ನಾನೇ ಚೆನ್ನಾಗಿದ್ದೀನಿ, ಅಲ್ಲಿಂದ ಬಂದಾಗ ನಾನು ಅದನ್ನೇ ಹೇಳ್ತೀನಿ, ನಿಜವಾಗ್ಲೂ ನೀವು ಖುಷಿ ಪಡಿಯಕ್ಕ ನನ್ನ ಮಗ ಜೀವ ಇರೋದೊಂದು ಗೊಂಬೆ ಅನ್ಕೊಂಡಿದೀವಿ ನಾವು ಅಷ್ಟೇ, ಇನ್ನೇನೂ ಅಲ್ಲ.

0: ನಾವು ಕುಡಿಸಿದ್ರೆ ಇಷ್ಟು ಗಂಜಿ ಕುಡಿತದೆ, ಇಷ್ಟು ಬಿಟ್ರೆ ಏನು ಅಲ್ಲ, ಏನು ಕೇಳಲ್ಲ, ನಾವು ಸಂಜೆ ತನಕ ಏನು ಕೊಡ್ದಿದ್ರು ಏನು ಕೇಳಲ್ಲ ಅಂತ ಅಂದಿದ್ದು. ಆತರ ಆದಾಗ ಹೆಂಗ್ ಮಾಡ್ತಾರ ಅವ್ರು ಅಲ್ವಾ? ನಾವಿಷ್ಟು ಕಷ್ಟಪಟ್ಟಿದೀವಿ ನಿಜವಾಗ್ಲೂ, ಅವ್ರ ಕಷ್ಟಗಳನ್ನ ನೆನ್ಸ್ಕೊಂಡ್ರೆ ಅವ್ರು ಹೆಂಗ್ ಮಾಡ್ತಾರೆ ಪಾಪ? ಅವ್ರೇನು ಕೇಳೋದಿಲ್ಲ,
1: ವಿಭಿನ್ನವಾಗಿರುತ್ತೆ ತುಂಬಾ ಕಷ್ಟ.
0: ಹೇಳ್ತಾನೆ ಇವನು ಒಳ್ಳೆ ಬಟ್ಟೆ ಬೇಕು ಅಂತಾನೆ, ಒಳ್ಳೆ ಶೂ ಬೇಕು ಅಂತಾನೆ, ಯಾವ್ದು ಬೇಕು ಅದೇ ಕೇಳ್ತಾನ ಅವನು. ಏನು ಬೇಡ ಅನ್ನೋದೇ ಇಲ್ಲ, ನನ್ಗೆ ಇದೇ ಬೇಕು. ಅವನ್ ಮಾತ್ರ ಒಳ್ಳೆ ಬಟ್ಟೆ ತಗೊಂಡ, ತಮ್ಮ ನನಗ್ ಬೇಡವ, ನೀನ್ ಎಲ್ಲಿಗೆ ಹೋದಿ ಮಗ್ನೆ, ಮನೇಲೇ ಇರ್ತಿ, ಸುಮ್ಮನೆ ಚಿಕ್ಕವಾಯ್ತವೆ ಸುಮ್ನಿರಪ್ಪ ಅಂದ್ರೆ ಇಲ್ಲ ನನಗ್ ಬೇಕು ಅಂದ್ರೆ ಆಯ್ತು ತಗೋಬರದ ಬಿಡು. ಅವನಿಗೆ ಮಾಡಿ ನಿನ್ಗೆ ಮಾಡದೇ ಇರಾಗಿಲ್ಲ, ನಿನ್ಗೆ ಫಸ್ಟ್ ಏನ್ ಬೇಕು ಅದು ಫಸ್ಟ್ ಇವನ್ಗೆ, ಆಮೇಲೆ ಅವನ್ಗೆ. ಯಾವ್ದೇ ಆದ್ರೂ ಇವನು ಹಿಂಗ ಅವನೇ ಅಂತ ನಾವ್ ಯಾವ್ದು ಕಡಿಮೆ ಮಾಡಿಲ್ಲ, ಏನ್ ಬೇಕು ಅದನ್ನ ಫಸ್ಟ್ ಇವನ್ಗೆ ಮಾಡಿರೋದು, ಆಮೇಲೆ ಅವನ್ಗೆ.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವರ ಆದ್ಯತೆಗೂ ಕೂಡ ನೀವು ಮನ್ನಣೆ ಕೊಡ್ತಿದ್ದೀರಿ, ಅವ್ರನ್ನು ಕೂಡ ಉತ್ತಮವಾಗಿ ಉತ್ತಮ ವಾತಾವರಣದಲ್ಲಿ ಕೂಡ ಬೆಳೆಸ್ತಿದ್ದಾರೆ.
0: ನಮ್ಗೆ ಊರಲ್ಲಾಗಿದ್ರು ತುಂಬಾ ಕಷ್ಟ ಆಯ್ತಿತ್ತೇನು, ಬೇರೆ ಜನಗಳು ಮಾತಾಡೋರು ತುಂಬಾ ಇರ್ತಾರೆ. ನಾನು ಹೇಳೋದೇನಂದ್ರೆ ಈ ತರ ಮಕ್ಕಳಿದ್ದಾಗ ಒಂಟಿ ಮನೆ ಆಗ್ಲಿ ಊರ್ ಮನೆ ಆಗ್ಲಿ ಬೇರೆಯವರು ಮಾತಾಡಕ್ ಹೋಗ್ಬಾರ್ದು, ಅವ್ರನ್ನ ತುಂಬಾ ಚೆನ್ನಾಗಿ ಅವ್ರ ಕಡೆ ಗಮನವಹಿಸಿ ಮಾತಾಡಿಸ್ಬೇಕು. ಊರೊಳಗಡೆನೆ ಆದ್ರೂ ಅವ್ರನ್ನ ನೀನ್ ಕುಂಟ, ನಿನ್ಗೆ 16 ಚೇಷ್ಟೆ, ಅದು ಇದು ಏನು ಅನ್ನಕ್ ಹೋಗ್ಬಾರ್ದು ಅವ್ರಿಗೆ. ಆಗ ಅವ್ರ ಮನ್ಸಿಗೆ ತುಂಬಾ ನೋವಾಯ್ತದೆ, ಅವ್ರು ನಂಬ್ತಾರನೆ ಒಂದ್ ಮನುಷ್ಯರು ಅನ್ನೋ ರೂಪದಲ್ಲಿ ನೋಡ್ಬೇಕು. ಯಾರೇ ಮನುಷ್ಯರಾದ್ರು ಇಬ್ರು ಏನಾರ ಅಂದ್ಬಿಟ್ಟು ನಂಗೆ ಎಷ್ಟು ಸಂಕಟ ಆಯ್ತದೆ ಗೊತ್ತಾ? ಅವನ ಮನ್ಸು ನೋವಾಯ್ತದೆ, ನನಗಾಗದು ಹೋಗ್ಲಕ್ ಅವನು ನೋವಾಯ್ತದೆ. ಅವ್ನು ತುಂಬಾ ಬುದ್ಧಿವಂತ, ನಮ್ಗಿಂತ ಬುದ್ಧಿವಂತ, ಯಾಕಂಗ ಅಂತಾರೆ ಇವ್ರಿಗೆ ಅರ್ಥ ಆಗಲ್ವಾ ಅಂತ ಅಂತ ಬೇಜಾರಾಗ್ಬಿಡ್ತದ ನನ್ಗೆ.
1: ಈ ನಿಟ್ಟಿನಲ್ಲಿ ಅಂತ ಸಾಮಾಜಿಕ ಸಮಸ್ಯೆಗಳು ಎದುರಾದ್ರು
0: ಇಷ್ಟಪಡೋರು ಅವನ್ನ ಕೇಕ್ ತಗೊಂಬಂದು ಕಟ್ ಮಾಡಿಸ್ತಾರೆ ಬರ್ತಡೇಲಿ. ಇವರು ಅವನ್ ಟೆನ್ಶನ್ ಎಲ್ಲಾರ್ದ ಡ್ರಿಂಕ್ಸ್ ಕಲ್ತ್ಕೊಬಿಟ್ಟು ಆರೋಗ್ಯ ಸರಿ ಇಲ್ಲ ಅವ್ರಿಗೂ, ನನಗೂ ಆರೋಗ್ಯ ಸರಿ ಇಲ್ಲ. ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ಅವ್ನ್ ಮಾಡ್ಕೊಳ್ಳೋದನ್ನ ನಮ್ ಕಲೆಯಕ್ ಮಾಡಿಸ್ಕೋತಿದ್ದ, ಅನ್ಬೇಡಿ ಅಂತ ಎಷ್ಟೋ ಜನ ಕೇಳಿದೀನಿ ನಾನು. ಅವ್ನ್ ಮಾಡ್ಕೊಳ್ಳೋದ್ ನನ್ನೇ ಮಾಡಬೇಕಾಯ್ತು. ನಾನು
1: ಸಾಕಷ್ಟು ಸಾಮಾಜಿಕ ಸಮಸ್ಯೆಗಳಾದ್ರೂ ಅವಕ್ಕೆ ನೀವು ಮನಸ್ಸು ಕೊಡದೆ ಅವನ ಬೆಳವಣಿಗೆಯಲ್ಲಿ ನಿರಂತರವಾಗಿ ಅವ್ರಿಗೆ ಒಂದು ಮನಮುಟ್ಟೋ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಹೇಳ್ತಾ ಬರ್ತಾ ಇದ್ರಿ.
0: ಇಷ್ಟ ವಯಸ್ಸಿಗೆ ನನ್ ಮಗ ಸಂಬಳ ತಂದು ಕೊಡ್ತಿದ್ದ, ನನ್ ಮಗ ನನಗೆ ದುಡ್ದಾಕ್ತಿದ್ದ, ನಾನ್ ದುಡ್ದು ಅವ್ನ್ ಸಾಕ್ಬೇಕು ಈಗ ಅವ್ನ ಇರೋ ತನಕ. ಅದೇಕಂಗ್ ಅನ್ಕೋತೀರಿ ನೀವು ಮಾಡೋಳ್ ನಾನು, ನೀವ್ಯಾಕೆ ಅನ್ಕೋತೀರಿ ಅಂತ ಎಷ್ಟೋ ಜನಕ್ಕೆ ಬೈದಿದ್ದೀನಿ ನಾನು. ಹಂಗಂದಾಗ
1: ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ಅವ್ರಿಗೆ?
0: ಸರ್ಕಾರದಿಂದ ಅದೇ ಇದು ಬರುತ್ತಲ್ಲ ಅಷ್ಟೇ, ಇನ್ನೇನಿಲ್ಲ, ಬೇರೆ ಸವಲತ್ತುಗಳು ಏನೂ ಇಲ್ಲ ನಮಗೆ. ಅದೊಂದೇ ಬರ, ಅದು ಸರಿಯಾಗಿ ಬರಲ್ಲ. ಏನು 6 ತಿಂಗಳಿಂದ ಒಂದು ನಿಂತೋಗಿ ಇವಾಗ ಒಂದು ತಿಂಗಳು ಬಂದೈತೆ, ಒಂದು ತಿಂಗಳಲ್ಲ ಅಷ್ಟೇ, ಅದು ಸರಿಯಾಗಿ ಬರಲ್ಲ.
1: ವಿಶೇಷ ಮಕ್ಕಳು ಅಂತಂದ್ರೆ ಕೆಲವರು ಸಾಕ್ದೇನೆ ಅವ್ರನ್ನ ಒಂದು ಮೂಲೆ ಗುಂಪಾಗಿ ಮಾಡ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಮೇಡಮ್?
0: ಯಾವತ್ತು ಮಾಡಬೇಡಿ ಯಾರುವೆ, ನಾನು ಹೇಳೋದಾದೆಯ ಆ ತರ ಅಂತೂ ಯಾರು ಮಾಡಬೇಡಿ. ಅವರು ನಮ್ಮ ಹೊಟ್ಟೆಲೆ ಹುಟ್ಟಿರೋದು, ಚೆನ್ನಾಗಿರೋ ಮಕ್ಳು ಹೆಂಗ್ ನಮ್ಮ ಹೊಟ್ಟೆಲಿ ಹುಟ್ಟವ್ರೆ? ನಾವ್ ಎತ್ತಿ 9 ತಿಂಗಳು ಸಾಕಿದೀವಿ, ಅದನ್ನ ನೋವುಪಟ್ಟೆ ತಾನೇ ಎತ್ತಿರೋದು 9 ತಿಂಗಳು. ಈ ಚೆನ್ನಾಗಿರೋ ಮಗುನ ಹೆಂಗ್ ನೋವುಪಟ್ಟೆ ಎತ್ತಿದೀವಿ 9 ತಿಂಗಳು ಹೊಟ್ಟೆಲ್ ಮಾಡಿಕೊಂಡು, ಅದೇ ತರ ತಾನೇ ಇವ್ರನ್ನೂ ಎತ್ತಿವಿ. ಆದ ಇದಕ್ಕೆ ನೋವುಪಟ್ಟಿಲ್ವಾ, ಹಂಗೆ ಎತ್ಬಿಟ್ಟಿದ್ದವ? ಆತರ ಯಾವತ್ತು ಕೇವಲವಾಗಿ ನೋಡ್ಬೇಡಿ. ಅವ್ರಿರೋ ತನಕ ನಮ್ಮ ಪಾಲದು, ದೇವ್ರು ನಮ್ಗ ಕೊಟ್ಟವನೇ, ಅವ್ರಿರೋ ತನಕ ನಮ್ಮ ಪಾಲು. ಭಾರವಾಗಿ ಬೇರೆಯವ್ರ ಹತ್ರ ಬಿಡ್ಬಾರ್ದು, ಅಮ್ಮದಿರೇ ಆಗ್ಲಿ ಅವರು, ಅಕ್ಕ ತಂಗಿರೇ ಆಗ್ಲಿ, ಯಾರ ಹತ್ರನು ಬಿಡ್ಬಾರ್ದು. ಅವ್ರು ಒಂದಲ್ಲ ಒಂದಿನ ಅಂದೇ ಅಂತಾರೆ, ಆತರ ಯಾರು ಬಿಡಕ್ಕೂ ಹೋಗ್ಬೇಡಿ. ನಮ್ಮ ಮಕ್ಳು ನಮ್ಗೇನೆ, ಮುಂದೆ ಬರೋದು ಯಾರಿಗೂ ಗೊತ್ತಿಲ್ಲ. ಅವ್ರು ಇನ್ನೂ ನಾವಿರೋ ತನಕ ಇರ್ತಾರ, ವಯಸ್ಸಾಗ ತನಕ ಅವ್ರು ಇದ್ರು ಮಾಡೋಣ. ಅವ್ರಿಗೆ ದೇವ್ರ ಹತ್ರ ಶಕ್ತಿ ಕೇಳಿ ಅವ್ರನ್ನ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಬೇರೆಯವ್ರು ಬಂದಾಗ ಫಸ್ಟು ಅವ್ರನ್ನ ಮಾತಾಡಿಸಿ, ಮನೆಯವ್ರ ಹತ್ರ ಮಾತಾಡಕ್ ಮುಂಚೆ ಅವ್ರನ್ನ ಮಾತಾಡಿಸಿ, ಆಮೇಲೆ ಮನೆಯವ್ರನ್ನ ಮಾತಾಡಿಸಿ. ಮೂಲೆ ಗುಂಪು ಮಾಡಬೇಡಿ, ನೀವು ಜಾಸ್ತಿ ಆದಷ್ಟು ಜಾಸ್ತಿ ಅವ್ರ ಹತ್ರ ಮಾತಾಡಿ. ಬೇರೆಯವ್ರ ಹತ್ರ ಮಾತಾಡೋದ್ ಬಿಟ್ಟು ಬೇರೆ ಕಡೆ ಹೋಗಿ ಕೂತ್ಕೊಂಡು ಮಾತಾಡೋದಲ್ಲ, ಇನ್ನೊಬ್ರು ಮನೆ ಹೋಗಿ ಮಾತಾಡ್ಕೊ ಬರಬೇಡಿ ಇವ್ರನ್ನ ಇಲ್ಬಿಟ್ಟು. ಫಸ್ಟ್ ಇವ್ರ ಹತ್ರ ಮಾತಾಡಿ, ಅದನ್ನ ನಾನು ಕೇಳೋದು. ಫಸ್ಟ್ ಮನೇಲಿ ಇರ್ತಾವಲ್ಲ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಏನು ಬೇಕು ಬೇಡಗಳನ್ನ ಮಾಡಿ ಖುಷಿ ಪಡಿ, ಅವ್ರ ಜೊತೆ ಅವರೇ ಆಕ್ಟಿವ್ ಆಯ್ತಾರೆ.
1: ಚಟುವಟಿಕೆಯಿಂದ ಯಾವಾಗ್ಲೂ ನೋಡ್ಕೊಡ್ತಾ ಇದ್ರೆ ಅವರೇ ಒಂದು ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬಂದು ಅವರು ಬದಲಾಗೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾರೆ.
0: ಕಾಲಲ್ಲಿ ತಗೊಂಡು ತಿನ್ನೋರ್ನ ನೋಡಿದೀನಿ ನಾನು, ಕಾಲಲ್ಲಿ ಕೆಲಸ ಮರಗೆಲ್ಸ ಮಾಡೋರ್ನ ನೋಡಿದೀನಿ, ಕಾಲಲ್ಲಿ ಪೇಂಟ್ ಮಾಡೋರ್ ನೋಡಿದೀನಿ, ಕಾಲಲ್ಲಿ ತಗೊಂಡು ಮರಗೆಲ್ಸ ಮಾಡೋರ್ ನೋಡಿದೀನಿ, ಕಾಲಲ್ಲಿ ತಗೊಂಡು ಪೆನ್ನಲ್ಲಿ ತಗೊಂಡು ಬರೆಯೋರ್ ನೋಡಿದೀನಿ, ಕೈಯಲ್ಲಿ ಮಾಡೋ ಕೈಯಲ್ಲಿ ಒಂದು ಪ್ರಯತ್ನ ಪಟ್ಟಿರ್ ನನ್ನ ಮಗ ಏನಾದ್ರೂ ಒಂದು ಕೆಲಸ ಮಾಡಿಸಿ ಮಾಡಿಸ್ತಿದ್ದೆ ನಾನು. ಅದೇ ನನ್ಗೆ ಇಷ್ಟ ಆಯ್ತಿರೋದು, ಅವನಿಗೊಂದು ಕೆಲಸ ಮಾಡಿಸ್ಬೇಕು. ಅವ್ನು ಕೂತ್ಕೊಂಡು ಒಂದು ತೂಕು ಇಲ್ದರ ಕೆಲಸಗಳೇ ಅವೆ, ಎಡ್ದಕ್ಕೊಂದು ಗ್ರಿಪ್ ಆಗಿದ್ರೆ ಅವನಿಗೆ ಲವಂಗ ಚಕ್ಕೆ ಪ್ಯಾಕ್ ಮಾಡ್ತಾರೆ ನೋಡಿ, ಅದನ್ನ ಮೂಟೆಗಟ್ಟಲೆ ಹಾಕ್ಸ್ಕೊಂಡು ಪ್ಯಾಕ್ ಮಾಡೋ ಅಂತ ಕೆಲಸ ಅವೆ, ಅದನ್ನ ನಾನು ಮಾಡೇ ಮಾಡಿಸ್ತಿದ್ದೆ. ಇವಾಗ್ಲೂ ಹೇಳ್ತಾ ನಾನು, ಅಣ್ಣೂರ್ಲಿ ಅಂಗಡಿ ಇಡು ನೀನು, ನಂಗೆ ಕೂತ್ಕೋತೀನಿ ಅಂಗಡಿ ಮೇಲೆ, ನಂಗೆ ಬೇಜಾರು ಇಲ್ಲಿ.
1: ಅಂದ್ರೆ ಸ್ವ ಉದ್ಯೋಗ ಮಾಡೋ ಒಂದು ಬುದ್ಧಿಶಕ್ತಿನೂ ಕೂಡ ಅವರಲ್ಲಿ ಇದೆ. ಈ ನಿಟ್ಟಿನಲ್ಲಿ ಒಂದು ಮಗು ನೋಡ್ಕೋಬೇಕು ಅಂದ್ರೆ ಮನೆಯವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರಾಗಿರ್ಬೋದು,

0: ಫ್ಯಾಮಿಲಿ ಆಗಿರ್ಬೋದು, ಯಾವ ತರ ಸಹಕಾರವನ್ನು ನಿಮಗೆ ಕೊಟ್ರು?
1: ಫ್ಯಾಮಿಲಿ ಅವರಂತೂ ನಮಗೆ ಸಪೋರ್ಟೇ ಇಲ್ಲ ಯಾರು, ನಾನು ನಮ್ಮ ಮನೆಯವ್ರು ಮಾತ್ರ ಕಷ್ಟಪಟ್ಟಿದ್ದೀವಿ ನಿಜವಾಗ್ಲೂ. ನಮ್ಮ ಮನೆಯವರು ಇವನ್ ಟೆನ್ಷನ್ ಇಂದನೇ ಅರ್ಧ ಅವರು ಡ್ರಿಂಕ್ಸ್ ಇವಾಗ ಸ್ವಲ್ಪ ಕಲ್ತ್ಕೊಬಿಟ್ರು ಅಷ್ಟು ಬಿಟ್ರೆ, ನಾ ಅವನಿಗೆ ಅವ್ರಿಗೆ ಏನು ಚಿಂತೆ ಅಂದ್ರೆ ಇವಾಗ್ಲೂ ಅವ್ರು ಡ್ರಿಂಕ್ಸ್ ಮಾಡ್ಕೊಂಬಂದಾಗ ಅಳ್ತಾರೆ ಒಂದೊಂದ್ಸಲ. ನಾವಿರೋ ತನಕ ನನ್ನ ಮಗನ್ ನೋಡ್ಕೋತೀವಿ, ಆಮೇಲೆ ನನ್ನ ಮಗನ ಪರಿಸ್ಥಿತಿ ಏನು, ಇವಾಗ ನನಗೆ ದುಡ್ಡಾಗ್ತಿದ್ದ ನನ್ನ ಮಗ ಚೆನ್ನಾಗಿದ್ದೀರ ಇಷ್ಟು ವಯಸ್ಸಿಗೆ, ಇವಾಗ ಅವನಿಗೆ ನಾವೇ ದುಡ್ಡು ತೀಸ ಹಾಕ್ಬೇಕಲ್ಲ ಇರೋ ತನಕ ಅಂತ ಅವನ್ನ ಟೆನ್ಷನ್ಗೆ ಅವರು ಈಗ ಸ್ವಲ್ಪ ಡ್ರಿಂಕ್ಸ್ ಕಲ್ತ್ಕೊಬಿಟ್ರು ಅಷ್ಟು ಬಿಟ್ರೆ. ಮೊದಲು ಅವರು ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಮೇಡಮನ್ನ, ಅವನಿಗೋಸ್ಕರ ನಿನ್ನ ಇಟ್ಕೊಂಡಿವ್ನಿ ಅನ್ನೋರು ನನಗೆ. ನಾನೇ ಒಂದೊಂದ್ಸಲ ರೇಗ್ಬಿಟ್ರೆ ಅವನಿಗೋಸ್ಕರ ನೀನಿರೋದು, ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋಗಿಲ್ಲ ನಿನಗಿಲ್ಲಿ ಜಾಗ ಇಲ್ಲ ಅನ್ನೋರು ಅಷ್ಟೇ, ಅಷ್ಟು ಕೇರ್ ಮಾಡೋರು. ಅವನಿಗೋಸ್ಕರ ಅವ್ರು 10 ಗಂಟೆ 11 ಗಂಟೆಯಲ್ಲಿ ಏರ್ ಕಟ್ಕೊಂಡು ಅಲ್ಲಾವತ್ತವ್ರು, ಗ್ಯಾಸ್ ಇರಲಿಲ್ಲ, ನಾವು ಸಪ್ರೇಟ್ ಆದಾಗ 21 ವರ್ಷ ನಾವು ಸಪ್ರೇಟ್ ಆಗಿ 1 ರೂಪಾಯಿ ದುಡ್ಡು ಉಡ್ಸೋಕ್ಕೂ ನಮ್ಮ ಹತ್ರ ದುಡ್ಡು ಇದಿಲ್ಲ, ಸಾಮರ್ಥ್ಯ ಇಲ್ಲ, ದುಡ್ಡಿನ ವ್ಯವಹಾರನೇ ಗೊತ್ತಿಲ್ಲ ಇವ್ರುಗಳಿಗೆ. ಅಂಥ ಟೈಮಲ್ಲಿ ನಮಗೆ ಸಪ್ರೇಟ್ ಮಾಡಿದಾಗ ದುಡ್ಡು ಇಲ್ಲ ಒಂದು ಕಡೆ, ಇವನು ಹಿಂಗಾದ, ವ್ಯವಸಾಯ ಮಾಡೋಕ್ಕೂ ಕೈ ಬರೋಕ್ಕಿಲ್ಲ, ಇವನ್ ನೋಡೋದೇ ಆಯ್ತದೆ. ಆಗ ನಾನು ಅಡುಗೆ ಮಾಡಿಕೊಟ್ಮೇಲೆ ಊಟ ಮಾಡ್ಕೊಂಡು ಹೋಗಿ ಒಲವತ್ತವ್ರು, ಆಗ ಅವೆಲ್ಲ ಆಡ್ಕೊಂಡವ್ರೆ. ಫ್ಯಾಮಿಲಿ ಸಪೋರ್ಟ್ ಅಂತ ನಮ್ಗೆ ಯಾರು ಇಲ್ಲ.
0: ಯಜಮಾನ್ರ ಸಪೋರ್ಟ್ ಇಂದ ಈ ಒಂದು ಹಂತಕ್ಕೆ ಬೌದ್ಧಿಕ ಶಕ್ತಿ ಬೆಳವಣಿಗೆ ಆಗೋಕೆ ಈ ನಿಟ್ಟಿನಲ್ಲಿ ಸತತ ಪ್ರಯತ್ನಗಳ ಫಲನೇ ನಿಮ್ಮ ಮಗ ಅಂತ ಹೇಳಿದ್ರೆ ತಪ್ಪಾಗ್ಲದ್ದು. ಒಟ್ಟಾರೆ ನಮ್ಮ ಕೇಳುಗರಿಗೆ, ವಿಶೇಷ ಮಕ್ಕಳ ತಾಯಿಯಾಗಿ, ಇನ್ನು ಮಿಕ್ಕದ ವಿಶೇಷ ಚೇತನ ಮಕ್ಕಳ ತಾಯಿಗಳಿಗೆ ನೀವೇನು ಸಂದೇಶವನ್ನ ಹೇಳೋಕೆ ಇಷ್ಟಪಡ್ತೀರಿ?
1: ಅದೇ ಏನಿಲ್ಲ ಅಂದ್ರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಶಾಪ ಅಂತ ಭಾವಿಸ್ಬೇಡಿ, ಅದು ದೇವ್ರು ಕೊಟ್ಟರೆ ಶಾಪ. ಪೇರೆಂಟ್ಸು ಅಷ್ಟೇಯಾ, ಫ್ಯಾಮಿಲಿಯವರು ಅಷ್ಟೇಯಾ, ಅಯ್ಯೋ ಅವಳೇನು ಮಾಡಿದ್ಲು ಶಾಪ ದೇವ್ರದು, ಏನು ಕರ್ಮ ಮಾಡಿದ್ಲು ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ, ಆ ಥರ ಯಾರೂ ಅನ್ಬೇಡಿ ದಯವಿಟ್ಟು. ಅವ್ರಿಗೆ ನೋವಾಯ್ತದೆ, ಅವ್ರು ಅನ್ಬೋದು, ಅನ್ನೋರ್ಗೆ ಅದು ಬರಲ್ಲ, ಏನು ಅನ್ಬಿಡ್ತಾರೆ, ಅದು ಮನಸ್ಸಲ್ಲಿ ಎತ್ತಿರೋರ್ಗೆ ಅದು ನೋವು ಬರೋದು. ನಾನೇನು ಅಂತ ಕರ್ಮ ಮಾಡಿದೆ ಅದು ನನಗೆ ಇವತ್ತಿಗೂ ನಾಟ್ಕೊಂಡೈತೆ ಮನಸ್ಸಲ್ಲಿ. ಆ ಥರ ಯಾರು, ಯಾವ ಪೇರೆಂಟ್ಸೇ ಆಗಲಿ, ಯಾವ ಫ್ಯಾಮಿಲಿಯವರಾಗಲಿ, ಯಾರು ಅನ್ಬೇಡಿ. ಅದು ಯಾರು ಯಾರು ಎಂಥ ಕೋಟಿಗಟ್ಟಲೆ ಮಡಗಿರೋರ್ ಮಕ್ಕಳು ಆಗವ್ರೆ, ಈ ಥರ ಮಕ್ಕಳು ಇದ್ದಾರೆ, ಇಂಥ ಸೆಲೆಬ್ರಿಟಿ ಮಕ್ಕಳು ಇದ್ದಾರೆ, ಕೋಟಿಗಟ್ಟಲೆ ಮಡಗಿರೋರ್ ಮಕ್ಕಳು ಇದ್ದಾರೆ. ಇಂಥವ್ರು ಗಂಡ ಹೆಂಡತಿ ಇಬ್ರು ಡ್ಯೂಟಿಗೆ ಹೋಯ್ತಾರೆ, ಮಕ್ಕಳನ್ನ ನೋಡ್ಕೊಳಕ್ ಆಗಿರೋಕ್ಕಿಲ್ಲ, ಅವ್ರು ತಗೊಂಡೋಗಿ ಬೇರೆ ಕಡೆ ಇಟ್ಟಿರ್ತಾರೆ, ಟೈಮ್ ಕೊಡೋಕ್ಕಾಗಲ್ಲ, ಅವರು ಬೇರೆ ಕಡೆ ಇದು ಆಶ್ರಮಕ್ಕೆ ಬಿಟ್ಟಿರ್ತಾರೆ ನೋಡ್ಕೊಳಕ್ಕೆ, ಟ್ರಸ್ಟ್ಗಳಿರ್ತಾರೆ ಅಲ್ಲೆಲ್ಲ ಬಿಟ್ಟು ನೋಡ್ತಾವ್ರೆ, ನಮಗೂ ಗೊತ್ತಿದೆ ಆ ವಿಚಾರ ಎಲ್ಲ ಅಂತದ್ರಲ್ಲಿ ನಮ್ಮ ಮನೆಯವರು ಇವನ್ನ ಬುಡಕ್ ಬಿಡ್ಲಿಲ್ಲ ಎಲ್ಲೂ ಅವಾಗ. ಇವಾಗ ಅಂತಾರೆ ಎಲ್ರು, ಬುಡಿ ಎಲ್ಲರೂ ಹೊರಗಡೆ ಬಿಟ್ಟಿದ್ರೆ ನೀವು ಚೆನ್ನಾಗೋನು, ನೀವು ಬೇರೆ ಕಡೆ ಬಿಟ್ಟಿದ್ರೆ ಅವ್ನು ಚೆನ್ನಾಗೋನು. ಅದಕ್ಕೆ ಯಾರು ಆ ಥರ ಅನ್ಕೊಂಡು ಯಾರು ಬಿಡಕ್ಕೆ ಹೋಗ್ಬೇಡಿ. ಪೇರೆಂಟ್ಸ್ಗಳು ಅಷ್ಟೇ, ನೆಂಟರುಗಳು ಅಷ್ಟೇ, ಬಂಧು ಬಳಗದವ್ರು ಅಷ್ಟೇ, ಯಾರು ಅವ್ರನ್ನ ಟೀಕೆ ಮಾಡಬೇಡಿ. ಅವರು ಅವ್ರಾಗ ಅವ್ರು ಮಾಡ್ಕೊಂಡಿಲ್ಲ ಎತ್ತಿಲ್ಲ ಯಾರೇ ಬೇಕು ಅಂತ, ದೇವ್ರು ಕೊಟ್ಟಿರೋ ಪ್ರಸಾದ ಅನ್ಕೊಂಡು ಅವ್ರು ಮಾಡ್ತಾರೆ ಎತ್ತಿರೋರು. ದಯವಿಟ್ಟು ಯಾರು ಆ ಥರ ಅನ್ಬೇಡಿ ಅಂತಲೇ ನಾನು ಹೇಳೋದು.
0: ಅಂದ್ರೆ ವಿಶೇಷ ಚೇತನ ಒಂದು ಸಮಸ್ಯೆ, ಒಂದು ದೇವರವರ ಒಂದು ದೇವರ ಮಗು ಇದ್ದಂತೆ, ಆ ಮಕ್ಕಳ ನಗುವಿನಲ್ಲಿ ನಮ್ಮ ಒಂದು ಬೆಳವಣಿಗೆ ಆಗಿರ್ಬೋದು, ಜೀವನ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಖುಷಿ ಖುಷಿಯಾಗಿ ಜೀವನವನ್ನ ಸಾಗಿಸೋದು ಈ ನಿಟ್ಟಿನಲ್ಲಿ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ತೀರಿ.
1: ನಾನು ಏನೇ ಕೆಲಸ ಇರ್ಲಿ ನಾನು 1/2 ಗಂಟೆ ಅವನಿಗೆ ಟೈಮ್ ಕೊಟ್ಬಿಡ್ತೀನಿ ಊಟಕ್ಕೆ. ನಿಧಾನಕ್ಕೆ ಅವ್ನು ಹೆಂಗ್ ಬೇಕಂಗ್ ಕಾಳು ತಿನ್ಸಿ, ಅವ್ನ ತರಕಾರಿ ತಿನ್ಸಿ, ಅವ್ನ ಅಗದಿ 1/2 ಗಂಟೆ ಕೂತು, ಒಂದೇ ಅವಸರಕ್ಕೆ ತಿನ್ಸಕ್ಕೂ ಹೋಗಲ್ಲ ನಾನು. ಅವನ ಅಗದು ತಿಂದು ಅನ್ನ ಕಾಳು ಎಲ್ಲ ತಿಂದು ಅವನು ನುಂಗಿ ಊಟ ಮಾಡೋಗಂಟನು ನಾನು ನಿಧಾನಕ್ಕೆ ಊಟ ಮಾಡಿಸಿದೆ.
0: ಹೀಗೆ ನಿಮ್ಮ ಮಗನ ಒಂದು ಕಾಳಜಿ ಹೀಗೆ ಮುಂದುವರಿಲಿ, ಅವನ ಬೆಳವಣಿಗೆ ಇನ್ನೂ ಶೀಘ್ರಗತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ ಜೊತೆ ಇಷ್ಟು ತಮ್ಮ ಮಗನ ಒಂದು ಬೆಳವಣಿಗೆ ಮತ್ತು ಏನೆಲ್ಲಾ ಸಮಸ್ಯೆಗಳನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಇಷ್ಟು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕುಟ್ಟೆ ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿ ರವರು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ

0: ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
0: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು HDKOTE ತಾಲೂಕಿನ ಅಣ್ಣೂರು ಗ್ರಾಮದ ಶ್ರೀಮತಿ ಲೀಲಾವತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ನಿತೇಶ್ ಅವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವಿಭಾರ್ ಅವರು ಉಪಶಮನ ಆರೈಕೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ.

0: ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ರೈತನ ಹೆಗಲ ಮೇಲೆ 50 ಕೆಜಿ ರಸಗೊಬ್ಬರದ ಚೀಲ. ಹೊಲದ ಬದುವನ್ನ ಏರ ತೊಡಗುತ್ತಿದ್ದಂತೆ ಅವನ ಹೆಜ್ಜೆ ಮತ್ತಷ್ಟು ಭಾರವಾಗುತ್ತದೆ. ಒಂದು ಕೈಯಿಂದ ಚೀಲವನ್ನ ಸರಿಪಡಿಸಿಕೊಳ್ಳುತ್ತಾ ಮತ್ತೊಂದು ಕೈಯಿಂದ ಹಣೆಯ ಬೆವರನ್ನ ಒರೆಸಿಕೊಳ್ಳುತ್ತಾ ಮುಂದೆ ಸಾಗುತ್ತಾನೆ. 1 ಎಕರೆಗೆ 2-3 ಚೀಲ ಗೊಬ್ಬರ ಬೇಕಾದರೆ ಅದನ್ನ ಹೊಲಕ್ಕೆ ತಲುಪಿಸುವುದೇ ದೊಡ್ಡ ಸಾಹಸ. ಗೊಬ್ಬರದ ಬೆಲೆ ಏರಿಕೆ ಸಮಯಕ್ಕೆ

ಸರಿಯಾಗಿ ಸಿಗದ ಕೊರತೆ, ಸಾಗಾಣಿಕೆಯ ತೊಂದರೆ ಇವೆಲ್ಲವೂ ರೈತನ ಬದುಕಿನ ಭಾಗವಾಗಿವೆ. ಆದರೆ ಇದೇ ರೈತನ ಕೈಯಲ್ಲಿ ಈಗ ಒಂದು ಸಣ್ಣ ಬಟ್ಟೆ ಚೀಲ, ಅದರೊಳಗೆ ಕೆಲವೇ ಜೈವಿಕ ಮಾತ್ರೆಗಳು ಹೊಲ ತಲುಪಿದ ನಂತರ ಅವುಗಳನ್ನು ನೀರಿನಲ್ಲಿ ಕರಗಿಸಿ ಸಿಂಪಡಿಸಿದರೆ ಸಾಕು. ಕೆಲವು ಮಾತ್ರೆಗಳನ್ನು ನೇರವಾಗಿ ಮಣ್ಣಿಗೂ ಸೇರಿಸಬಹುದು. 50 ಕೆಜಿ ರಸಗೊಬ್ಬರದ ಚೀಲ ಹೊರುವ ದಿನಗಳಿಂದ ಕೆಲವೇ ಗ್ರಾಂ ತೂಕದ ಜೈವಿಕ ಮಾತ್ರೆಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡು ಹೊಲಕ್ಕೆ ಹೋಗುವ ದಿನಗಳತ್ತ ಕೃಷಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದೆ. ಇನ್ನು ಇದು ಆರಂಭದ ಹಂತದಲ್ಲಿದೆ. ಆದರೆ ಕೃಷಿಯ ಭವಿಷ್ಯದ ದಿಕ್ಕನ್ನು ಸೂಚಿಸುವ ತಂತ್ರಜ್ಞಾನವಾಗಿ ವಿಜ್ಞಾನಿಗಳು ಮತ್ತು ರೈತರ ಗಮನ ಸೆಳೆಯುತ್ತಿದೆ. ಸಂಶೋಧಕರ ದಾಖಲೆಯ ಪ್ರಕಾರ ಕೋಲಾರ ಜಿಲ್ಲೆಯ ಒಬ್ಬ ರೈತ ಬರದ ಪರಿಸ್ಥಿತಿಯಲ್ಲೂ ಎಕರೆಗೆ ಸುಮಾರು 12,500 ಕೆಜಿ ಆಲೂಗಡ್ಡೆ ಇಳುವರಿ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ಟೊಮೆಟೊ ಹಾಗೂ ತಿಂಗಳ ಉರುಳಿ ಬೆಳೆಗಳಲ್ಲಿಯೂ ಉತ್ತಮ ಬೇರು ಬೆಳವಣಿಗೆ, ಪೋಷಕಾಂಶಗಳ ಇರುವಿಕೆ ಮತ್ತು ಇಳುವರಿಯಲ್ಲಿ ಸುಧಾರಣೆ ಕಂಡುಬಂದಿದೆ. ರೈತರಲ್ಲಿ ಈ ಹೊಸ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲು ಇಂತಹ ಫಲಿತಾಂಶಗಳೇ ಕಾರಣವಾಗಿವೆ. ಹಾಗಾದರೆ ಮಾತ್ರೆ ಒಳಗೆ ಅಡಗಿರುವುದು ಏನೆಂದರೆ, ಮನುಷ್ಯನ ಆರೋಗ್ಯಕ್ಕೆ ಔಷಧ ನೆರವಾಗುವಂತೆ ಸಸ್ಯಗಳ ಆರೋಗ್ಯವನ್ನು ಉತ್ತಮಗೊಳಿಸಲು ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ಮಾತ್ರೆಗಳ ರೂಪದಲ್ಲಿ ಒದಗಿಸುವ ತಂತ್ರಜ್ಞಾನವೇ ಜೈವಿಕ ಮಾತ್ರೆಗಳು. ಇವುಗಳಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ವಾತಾವರಣದ ಸಾರಜನಕವನ್ನು ಸ್ವೀಕರಿಸುತ್ತವೆ. ಕೆಲವು ಮಣ್ಣಿನಲ್ಲಿರುವ ರಂಜಕ ಮತ್ತು ಪೊಟ್ಯಾಸಿಯಂ ಅನ್ನು ಸಸ್ಯಗಳಿಗೆ ಲಭ್ಯವಾಗುವಂತೆ ಮಾಡುತ್ತವೆ. ಇನ್ನು ಕೆಲವು ಕೀಟ ಹಾಗೂ ಶಿಲೀಂಧ್ರ ರೋಗಗಳನ್ನು ಸಹಜವಾಗಿ ನಿಯಂತ್ರಿಸಲು ನೆರವಾಗುತ್ತವೆ. ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಮಹತ್ವ ಹೊಸದಿನಲ್ಲ. ಆದರೆ ಅವನ್ನು ದ್ರವ ಅಥವಾ ಪುಡಿ ರೂಪದಲ್ಲಿ ಸಂಗ್ರಹಿಸುವುದು, ಸಾಗಿಸುವುದು ಹಾಗೂ ಅವುಗಳ ಜೀವಂತಿಕೆಯನ್ನು ಕಾಪಾಡುವುದು ಸವಲತ್ತಾಗಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ಸೂಕ್ಷ್ಮ ಜೀವಿಗಳನ್ನು ಮಾತ್ರೆಗಳ ರೂಪದಲ್ಲಿ ಅಭಿವೃದ್ಧಿಪಡಿಸುವ ಸಂಶೋಧನೆಗೆ ವಿಜ್ಞಾನಿಗಳು ಮುಂದಾದರು. ಜಿಕೆವಿಕೆಯ ನಿವೃತ್ತ ಸೂಕ್ಷ್ಮ ಜೀವಿ ಜೀವಶಾಸ್ತ್ರಜ್ಞ ಬ್ರಹ್ಮ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಸಂಶೋಧಕಿ ಸ್ನೇಹ ಎಸ್ ನಾಯರ್ರವರು ನೀರಿನಲ್ಲಿ ಸುಲಭವಾಗಿ ಕರಗುವ ಜೈವಿಕ ಗೊಬ್ಬರ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸಿ ಕೋಲಾರ ಜಿಲ್ಲೆಯ ರೈತ ಹೊಲಗಳಲ್ಲಿ ಅವುಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದರು. ಇನ್ನೊಂದು ಮಹತ್ವದ ಅನುಕೂಲವೆಂದರೆ ಸಾಗಾಣಿಕೆ. 1 ಎಕರೆಗೆ 5-10 ಮಾತ್ರೆಗಳೇ ಸಾಕಾಗುವುದರಿಂದ ಟ್ರ್ಯಾಕ್ಟರ್ ಅಥವಾ ಎತ್ತಿನ ಗಾಡಿಗಳಲ್ಲಿ ಚೀಲ ಸಾಗಿಸುವ ಅಗತ್ಯವಿರುವುದಿಲ್ಲ. ರೈತರು ತಮ್ಮ ಜೇಬಿನಲ್ಲಿ ಅಥವಾ ಸಣ್ಣ ಕೈಚೀಲದಲ್ಲಿ ಇವುಗಳನ್ನು ಹೊಲಕ್ಕೆ ಕೊಂಡೊಯ್ಯಬಹುದು. ಇದು ವೆಚ್ಚವನ್ನಷ್ಟೇ ಅಲ್ಲ, ಶ್ರಮವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಸಾವಯವ ಇಂಗಾಲವನ್ನು ವೃದ್ಧಿಸುವಲ್ಲಿ, ಬೇರುಗಳ ಬೆಳವಣಿಗೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಪೋಷಕಾಂಶಗಳ ಇರುವಿಕೆಯನ್ನು ಹೆಚ್ಚಿಸುವಲ್ಲಿಯೂ ಈ ಮಾತ್ರೆಗಳು ನೆರವಾಗುತ್ತವೆ. ಮಣ್ಣಿನಲ್ಲಿ ಸೂಕ್ಷ್ಮ ತೇವಾಂಶ ಮತ್ತು ಸಾವಯವ ಅಂಶ ಇದ್ದರೆ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಅಲ್ಲಿಯೇ ವೃದ್ಧಿಯಾಗುವುದರಿಂದ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವ ಅಗತ್ಯವೂ ಕಡಿಮೆಯಾಗಬಹುದು. ಕರ್ನಾಟಕದಷ್ಟೇ ಅಲ್ಲ, ಉತ್ತರ ಪ್ರದೇಶ, ಒಡಿಶಾ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ನಡೆದ ಈ ಪ್ರಯೋಗಗಳು ಆಶಾದಾಯಕ ಫಲಿತಾಂಶಗಳನ್ನು ನೀಡಿವೆ. ವಿವಿಧ ಬೆಳೆಗಳಲ್ಲಿ ಇಳುವರಿ ಹೆಚ್ಚಳ ಮತ್ತು ಉತ್ಪಾದನಾ ವೆಚ್ಚದಲ್ಲಿ ಇಳಿಕೆ ಕಂಡುಬಂದಿರುವ ಬಗ್ಗೆ ವರದಿಗಳಾಗಿವೆ. ರಾಜ್ಯದಲ್ಲಿಯೂ ಜೈವಿಕ ಮಾತ್ರೆಗಳ ಅಭಿವೃದ್ಧಿಗೆ ಸರ್ಕಾರ ಮತ್ತು ಖಾಸಗಿ ವಲಯಗಳು ಆಸಕ್ತಿ ತೋರಿವೆ. ಜಿಕೆವಿಕೆ ಸೇರಿದಂತೆ ವಿವಿಧ ಸಂಶೋಧನಾ ಸಂಸ್ಥೆಗಳ ಪ್ರಯತ್ನಗಳ ಜೊತೆಗೆ ತುಮಕೂರಿನ ಸಂಸ್ಥೆಯಿಂದ ಜೈವಿಕ ಗೊಬ್ಬರ ಹಾಗೂ ಜೈವಿಕ ಪೀಡನಾಶಕ ಮಾತ್ರೆಗಳ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿವೆ. ಇದೇ ವೇಳೆ ಯುವ ವಿಜ್ಞಾನಿಗಳು ಮನೆತೋಟ, ತಾರಸಿ ತೋಟ ಮತ್ತು ಕೃಷಿ ಬೆಳೆಗಳಿಗೆ ವಿವಿಧ ಜೈವಿಕ ಮಾತ್ರೆಗಳನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ನಡೆಸಿದ್ದಾರೆ. ವಿಶ್ವದ ಹಲವು ದೇಶಗಳಲ್ಲೂ ಇದೇ ರೀತಿಯ ಜೈವಿಕ ಉತ್ಪನ್ನಗಳ ಬಳಕೆ ಹೆಚ್ಚುತ್ತಿದೆ. ಚೀನಾ, ಬ್ರೆಜಿಲ್, ಅಮೆರಿಕ, ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ, ಇಸ್ರೇಲ್ ಹಾಗೂ ಜಪಾನ್ ದೇಶಗಳು ಜೈವಿಕ ಗೊಬ್ಬರಗಳನ್ನು ಮಾತ್ರೆ, ಕ್ಯಾಪ್ಸುಲ್ ಮತ್ತು ಹರಳು ರೂಪದಲ್ಲಿ ಬಳಸಿ ರಾಸಾಯನಿಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಪ್ರಯತ್ನ ನಡೆಸುತ್ತಿವೆ. ಒಂದು ಕಾಲದಲ್ಲಿ ರೈತನ ಹೆಗಲಿನ ಭಾರ 50 ಕೆಜಿ ರಸಗೊಬ್ಬರದ ಚೀಲವಾಗಿತ್ತು. ನಾಳೆಯ ಕೃಷಿಯಲ್ಲಿ ಇದೇ ಹೆಗಲಿನ ಭಾರವನ್ನು ಕೆಲವೇ ಗ್ರಾಂ ತೂಕದ ಜೈವಿಕ ಮಾತ್ರೆಗಳು ಕಡಿಮೆ ಮಾಡಬಹುದೇ? ಆ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ಕೆಲವು ವರ್ಷಗಳ ಕೃಷಿಯ ಅನುಭವವೇ ನೀಡಲಿದೆ. ಆದರೆ ಸುಸ್ಥಿರ ಕೃಷಿಯ ಹೊಸ ಅಧ್ಯಾಯದಲ್ಲಿ ಈ ಪುಟ್ಟ ಮಾತ್ರೆಗಳು ತಮ್ಮ ಹೆಸರನ್ನು ಈಗಾಗಲೇ ದಾಖಲಿಸಿ ತೊಡಗಿವೆ. ಗೊಬ್ಬರ ಮಾತ್ರೆಯಲ್ಲ,
50 ಕೆಜಿ ರಸಗೊಬ್ಬರದ ಚೀಲವನ್ನು ಕಿಲಾ

0: ಗ್ರಾಂ ತೂಕದ ಜೈವಿಕ ಮಾತ್ರೆಗಳು ಬದಲಿಸಬಹುದೇ? ಕೃಷಿಯಲ್ಲಿ ಹೊಸ ಭರವಸೆ ಮೂಡಿಸುವ ಈ ತಂತ್ರಜ್ಞಾನ ಹಿಂದಿನ ವಿಜ್ಞಾನ ಮತ್ತು ಅದರ ಸಾಧ್ಯತೆಗಳ ಕುರಿತು ಒಂದು ಒಳನೋಟವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಈ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಬಂತು ನೋಡಿ ಗೊಬ್ಬರದ ಗುಳಿಗೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 2ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.
1: ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ.
0: ಇದು ರಾಜವಿದ್ಯೆ, ಇದು ಗೂಢವಾಗಿರುವುದಕ್ಕೆಲ್ಲ ರಾಜ. ಈ ವಿದ್ಯೆ ಪವಿತ್ರವಾಗಿರುವಂಥದ್ದು, ಪ್ರತ್ಯಕ್ಷವಾಗಿ ಅನುಭವಕ್ಕೆ ಯೋಗ್ಯವಾಗಿರುವಂಥದ್ದು, ಧರ್ಮದಿಂದ ಕೂಡಿರುವಂಥದ್ದು, ಆಚರಿಸುವುದಕ್ಕೆ ಸುಲಭವಾಗಿಯೂ ಮತ್ತು ಇದು ಅವಿನಾಶಿಯಾದದ್ದು ಎಂಬ ಅಂಶವನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಒಂದು ವಿದ್ಯೆಯ ಮಹತ್ವವನ್ನು ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಈಗ ಯಾವುದೇ ಒಂದು ವಸ್ತುವಾಗಲಿ ಅಥವಾ ಯಾವುದೇ ಒಂದು ವಿಷಯವಾಗಲಿ, ಇದು ತುಂಬ ಪ್ರಮುಖವಾದದ್ದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅಥವಾ ಇದು ತುಂಬ ಸೂಕ್ಷ್ಮವಾಗಿರುವಂತಹ ವಸ್ತು, ಇದು ತುಂಬ ಬೆಲೆ ಉಳ್ಳಂತಹ ವಸ್ತು, ಇದು ಬಹಳ ಗುಣವುಳ್ಳಂತಹ ವಸ್ತು, ಇದನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂಥೇಳಿ ಅಂದಾಗ ನಾವು ಅದ್ರ ಬಗ್ಗೆ ಗಮನ ಹೆಚ್ಚು ಹರಿಸ್ತೀವಿ. ಹಾಗಾಗಿ ಕೃಷ್ಣ ಕೂಡ ಈ ರಾಜವಿದ್ಯೆಯನ್ನು ನೀಡುವುದಕ್ಕೆ ಮೊದಲು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಇದು ತುಂಬ ಪ್ರಮುಖವಾದದ್ದಪ್ಪ, ತುಂಬ ಸೂಕ್ಷ್ಮವಾದದ್ದು, ವಿದ್ಯೆಗಳಲ್ಲೇ ಅಧಿಪತಿಯ ರಾಜ ವಿದ್ಯೆ ಇದು, ಜೊತೆಗೆ ತುಂಬ ಪವಿತ್ರವಾಗಿರುವಂಥದ್ದು ಅಂತೆಲ್ಲ ಹೇಳ್ತಾ ಇದ್ದಾನೆ. ಇದು ವಿದ್ಯೆಗಳಲ್ಲಿ ರಾಜ, ಉಳಿದ ವಿದ್ಯೆಗಳೆಲ್ಲ ಅಲ್ಪ ಮಾತ್ರ. ಹಾಗಾಗಿ ಈ ಪ್ರಪಂಚದ ಚೂರು ಪಾರು ವಸ್ತುಗಳನ್ನು ತಿಳಿದುಕೊಳ್ಳುವುದು, ವಸ್ತು ಯಾವುದರಿಂದ ಆಗಿದೆ, ಶಕ್ತಿ

ಶಕ್ತಿ ಯಾವುದರಿಂದ ಆಗಿದೆ, ವಸ್ತುವಿಗೂ ಶಕ್ತಿಗೂ ಇರುವ ಸಂಬಂಧಗಳೇನು ಮುಂತಾದವುಗಳನ್ನು ಅರಿಯಲೆತ್ನಿಸುವುದು ಒಂದು ಭೌತಿಕ ವಿದ್ಯೆ. ಉಳಿದವುಗಳಾದರೂ ಮಾನವ, ಅವನ ಸಮಾಜ, ಅವನ ನೀತಿ, ಅವನ ಇತಿಹಾಸ, ಅವನ ಮನಸ್ಸು ಮುಂತಾದವುಗಳನ್ನೇ ಕುರಿತು ಹೇಳುತ್ತಿದ್ದಂಥದ್ದು. ಆದರೆ ಆಧ್ಯಾತ್ಮವಾದರೂ ಇವುಗಳೆಲ್ಲವನ್ನೂ ಮೀರಿ ಇರುವಂಥದ್ದು, ಇದೇ ಪರಾವಿದ್ಯೆ ಅಂತ. ಉಳಿದವುಗಳೆಲ್ಲ ಅಪರಾವಿದ್ಯೆ ಅಂತ. ಯಾವಾಗ ಆಧ್ಯಾತ್ಮ ವಿದ್ಯೆಯ ಮೂಲಕ ಒಬ್ಬ ಪರಮಾತ್ಮನನ್ನು ಅರಿಯುತ್ತಾನೋ ಅವನು ಎಲ್ಲವನ್ನು ತಿಳಿದುಕೊಂಡ ಹಾಗೆ. ಇನ್ನು ಅವನಿಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನೂ ಇರುವುದಿಲ್ಲ. ಹಾಗಾಗಿ ಇದು ರಹಸ್ಯವಾಗಿರುವ ವಸ್ತುಗಳಲ್ಲೆಲ್ಲ ರಾಜ ಅಂತಂದರೆ ಶ್ರೇಷ್ಠವಾಗಿರುವಂಥದ್ದು ಅಂತ. ಈ ಪ್ರಪಂಚದಲ್ಲಿ ನಾವು ಎಷ್ಟೋ ಭೌತಿಕ ನಿಯಮಗಳು ನಮಗೆ ಕಾಣದೆ ಪ್ರಕೃತಿಯ ಭಂಡಾರದಲ್ಲಿ ಹುದುಗಿ ಹೋಗಿದೆ. ಕೆಲವು ವೇಳೆ ಅವು ಮನುಷ್ಯನ ಅರಿವಿಗೆ ಬರುತ್ತವೆ, ಅಥವಾ ಮನುಷ್ಯ ಅವನ್ನು ಎಡವುತ್ತಾನೆ ಹಾಗಾದರೂ ಹೇಳಬಹುದು. ಹಾಗಾಗಿ ಸಮುದ್ರದಲ್ಲಿ ಹಲವಾರು ಅನರ್ಘ್ಯ ವಸ್ತುಗಳ ಜೊತೆಗೆ ನೋಡಲು ಚೆನ್ನಾಗಿರುವ ಮತ್ತು ಬೆಲೆ ಇಲ್ಲದ ಕಪ್ಪೆ ಚಿಪ್ಪುಗಳು ಕೂಡ ಇದ್ದಾವೆ. ಅವು ದಡದ ಮೇಲೆ ಬಿದ್ದಾಗ ಹುಡುಗರು ಆ ಕಪ್ಪೆ ಚಿಪ್ಪುಗಳನ್ನು ಆಯ್ದುಕೊಂಡು ಅವುಗಳ ಆಕಾರ ಮತ್ತು ಬಣ್ಣಕ್ಕೆ ಮರುಳಾಗ್ತಾರೆ. ಆದರೆ ಅನರ್ಘ್ಯವಾದ ಮುತ್ತುರತ್ನಗಳು ಕಡಲಾಳದಲ್ಲಿ ಹುದುಗಿವೆ. ಅದು ಸುಮ್ಮನೆ ತೀರದ ಮೇಲೆ ಬಂದು ಬೀಳೋದಿಲ್ಲ. ಅವನ್ನು ತೆಗೆಯೋದಕ್ಕೆ ನಾವು ಕಷ್ಟಪಟ್ಟು ಮುಳುಗಬೇಕು. ಅದರಂತೆಯೇ ಆಧ್ಯಾತ್ಮಿಕ ಸತ್ಯಗಳು ಜೀವನದ ಅನುಭವದ ಕಡಲಿನ ಆಳದಲ್ಲಿ ಇವೆ. ನಾವು ಕಷ್ಟಪಟ್ಟು ಸಾಧನೆ ಮಾಡಿದಲ್ಲದೆ ನಮಗೆ ಅವು ದೊರಕೋದಿಲ್ಲ. ಇದರಷ್ಟು ನಮ್ಮನ್ನು ಪವಿತ್ರ ಮಾಡುವುದು ಕೂಡ ಮತ್ತೊಂದಿಲ್ಲ. ಉಳಿದವುಗಳೆಲ್ಲ ನಮ್ಮನ್ನು ತಾತ್ಕಾಲಿಕವಾಗಿ ಮಾತ್ರ ಶುದ್ಧಿ ಮಾಡುತ್ತೆ. ನಾವು ಚೆನ್ನಾಗಿ ಸೋಪ್ ಹಾಕೊಂಡು ಸ್ನಾನ ಮಾಡಿದರೆ ಕೆಲವು ಕಾಲ ಮಾತ್ರ ನಮ್ಮ ದೇಹ ಶುದ್ಧವಾಗಿರುತ್ತೆ. ಕ್ರಮೇಣ ಬೆವರು ಬಂದು ನಮ್ಮ ದೇಹವನ್ನೆಲ್ಲ ಆವರಿಸಿಬಿಡುತ್ತೆ ಆ ಕೊಳಕು. ಯಾವುದಾದ್ರೊಂದು ಒಳ್ಳೆಯ ವಿಷಯವನ್ನು ನಾವು ಕೇಳಿದ್ರೆ ತಾತ್ಕಾಲಿಕವಾಗಿ ಮಾತ್ರ ನಮ್ಮ ಮನಸ್ಸಿನ ಮೇಲೆ ಅದರ ಪ್ರಭಾವ ಇರುತ್ತೆ. ಅನಂತರ ಮನಸ್ಸಿನ ಮೈಲಿಗೆ ಎದ್ದು ಎಲ್ಲ ಒಂದು ಆಲಸ್ಯತನ ಆವರಿಸಿಕೊಂಡು ಬಿಡುತ್ತೆ. ಆದರೆ ಒಮ್ಮೆ ಭಗವದ್ ದರ್ಶನದಿಂದ ಮನುಷ್ಯ ಪವಿತ್ರನಾದರೆ ಅವನು ಇನ್ನು ಮೇಲೆ ಅಜ್ಞಾನಕ್ಕೆ ಸಿಕ್ಕೋದಿಲ್ಲ. ಜನ್ಮ ಜನ್ಮಾಂತರಗಳಿಂದ ಕೂಡಿ ಹಾಕಿಕೊಂಡಿರುವಂತಹ ಅಜ್ಞಾನವೆಲ್ಲ ಒಂದೇ ಸಲ ದಗ್ಧವಾಗಿ ಹೋಗುತ್ತೆ. ಹಾಗಾಗಿ ಇಂಥ ಒಂದು ರಾಜವಿದ್ಯೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸಲು ಸಾಧ್ಯವಿದೆ. ಹೇಗೆ ವಿಜ್ಞಾನ ಪ್ರಪಂಚದಲ್ಲಿ ಪ್ರಯೋಗಶಾಲೆಗೆ ಹೋಗಿ ಕೆಲವು ಪ್ರಯೋಗಗಳನ್ನು ಮಾಡಿದರೆ ನಮಗೆ ಕೆಲವು ಅನುಭವಗಳು ಎದುರಿಗೆ ಆಗುತ್ತವೆಯೋ, ಹಾಗೆಯೇ ಇಲ್ಲಿಯೂ ಕೂಡ ನಾವು ಸರಿಯಾಗಿ ಅನುಷ್ಠಾನ ಮಾಡಿದರೆ ಆಂತರಿಕ ಅನುಭವ ಆಗುತ್ತೆ. ಅನುಭವಕ್ಕೆ ಕಷ್ಟಪಡಬೇಕು. ಸುಮ್ಮನೆ ಅನುಭವ ಆಗಬೇಕು ಅಂತ ಇಚ್ಛಿಸಿದ್ರೆ ಸಾಲೋದಿಲ್ಲ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಎಂದು ನಮಗೆ ಗೊತ್ತಿದೆ. ಸುಮ್ಮನೆ ಬೆಂಕಿ ಇದೆ ಅಂತ ಹೇಳ್ತಾ ಕೂತ್ರೆ ಅಲ್ಲಿ ಬೆಂಕಿ ಆಗೋದಿಲ್ಲ. ಅದಕ್ಕೆ ಬೆಂಕಿಯನ್ನು ತಗಲಿಸಬೇಕು. ಆಗಲೇ ಒಳಗೆ ಸುಪ್ತವಾಗಿರುವಂತಹ ಬೆಂಕಿ ಉರಿಯುತ್ತಾ ಧಗ ಧಗಿಸಿ ಮೇಲೇಳುತ್ತೆ. ಹಾಗಾಗಿ ಹಲವು ವಿಧವಾದ ಪರೋಪಕಾರಗಳನ್ನು ಮಾಡಿ ನಾವು ಸಂಪಾದಿಸುವಂಥ ಧರ್ಮ ಅಲ್ಪವಾದದ್ದು. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಾಧನೆ ಮಾಡಿ ಪಡೆಯುವ ಅನುಭವದಿಂದ ಕೃತಕೃತ್ಯರಾಗಿ ಹೋಗುತ್ತೇವೆ. ಅದನ್ನು ಅನುಷ್ಠಾನ ಮಾಡುವುದು ಸುಲಭ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸುಲಭ ಎಂದರೆ ಏನು ಪ್ರಯತ್ನವಿಲ್ಲದೆ ಅದು ಸಿಕ್ಕುವುದು ಎಂದಲ್ಲ. ಜೀವನದಲ್ಲಿ ಯಾವುದು ಬೇಕಾದರೂ ನಾವು ಕಷ್ಟಪಡಬೇಕು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸು ಮಾಡಬೇಕಾದ್ರೆ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು. ಸಂಗೀತ ಕಲಿಬೇಕಾದ್ರೆ ವರ್ಷಾನುಗಟ್ಟಲೆ ಚಳಿಗಾಲವೆನ್ನದೆ ಬಿಸಿಲುಗಾಲವೆನ್ನದೆ ಅಭ್ಯಾಸ ಮಾಡ್ತಿರಬೇಕು. ಏನಿಲ್ಲ, ಒಬ್ಬ ದೊಡ್ಡ ಪೈಲ್ವಾನ್ ಆಗಬೇಕಾದ್ರೂ ಕೂಡ ಹಲವು ವರ್ಷಗಳು ನಾವು ಅಭ್ಯಾಸ ಮಾಡಬೇಕು. ಬರೀ ಹೊಟ್ಟೆಪಾಡಿಗೆ ಇಷ್ಟೊಂದು ಕಷ್ಟಪಡಬೇಕು ನಾವು ಜೀವನದಲ್ಲಿ. ಇದರೊಂದಿಗೆ ಹೋಲಿಸಿ ನೋಡಿದರೆ ದೇವರನ್ನು ಪಡೆಯುವುದು ಸುಲಭ. ಪ್ರಾಪಂಚಿಕ ವಸ್ತುಗಳನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಡ್ತೇವಿಯೋ, ಅಲ್ಲಿ ಎಷ್ಟು ಛಲವನ್ನು ನಾವು ವ್ಯಕ್ತಪಡಿಸ್ತೇವಿಯೋ ಅಷ್ಟನ್ನು ವ್ಯಕ್ತಪಡಿಸಿದ್ರು ಸಾಕು ನಾವು ದೇವರ ಕಡೆಗೆ. ಆಗ ಸಾಂಸಾರಿಕ ವಸ್ತುಗಳನ್ನು ಪಡೆಯಲು ನಾವು ಎಷ್ಟಾದರೂ

ಕಷ್ಟಪಡ್ತೇವೆ. ಅಲ್ಲಿ ಎಷ್ಟು ನಿರಾಶೆ ಆದರೂ ಕೂಡ ನಾವು ಆಸೆಗಳನ್ನು ಮಾತ್ರ ಬಿಡೋದಿಲ್ಲ. ಎಷ್ಟು ಸಲ ಈ ಸಮಾಜದಿಂದ ಕುಟುಕಿಸಿಕೊಂಡ್ರೂ ಕೂಡ ಪುನಃ ಅಲ್ಲೇ ಹೋಗಿ ಕುಟುಕಿಸಿಕೊಳ್ಳಲು ನಾವು ಸಿದ್ಧವಾಗಿರ್ತೇವೆ. ಎಷ್ಟು ವದೆ ತಿಂದರೂ ಕೂಡ ಪುನಃ ಅಂಥ ವದೆಗಳನ್ನು ತಿನ್ನಿಸ್ಕೊಳ್ಳಿಕ್ಕೆ ಸಿದ್ಧವಾಗಿರ್ತೇವೆ. ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಅಲ್ವಾ ನಾವು ಭಗವಂತನನ್ನು ಸೇರಬೇಕು ಅಂತ ಹೇಳಿ ಇಷ್ಟಪಡೋದ್ರಲ್ಲಿ. ಇಷ್ಟೇ ನಾವು ಬದುಕಿನ ಕಡೆಗೆ ಎಷ್ಟು ಛಲವನ್ನು ಎಷ್ಟು ಭಂಡತನವನ್ನು ನಾವು ಹರಿಸ್ತೇವೋ ಅಷ್ಟೇ ದೇವರೆಡೆಗೆ ಹರಿಸಿದರೆ ಸಾಕು. ಸುಲಭ ಎಂದರೆ ಅದೇ ಅರ್ಥ. ಹಾಗಾಗಿ ಈ ಅನುಭವ ಅವ್ಯಯವಾದದ್ದು, ಎಂದಿಗೂ ನಾಶವಾಗದ್ದು. ಒಮ್ಮೆ ಅದನ್ನು ಅನುಭವಿಸಿದರೆ ಎಂದೆಂದಿಗೂ ಅದು ನಮ್ಮದಾಗುವುದು. ಇನ್ನು ಮೇಲೆ ಅದು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಒಮ್ಮೆ ಹೀನ ಲೋಹ ಸ್ಪರ್ಶ ಶಿಲೆಗೆ ತಾಕಿ ಚಿನ್ನವಾದರೆ ಅದು ತಿಪ್ಪೆಯಲ್ಲೇ ಬಿದ್ದಿರಲಿ, ನಡು ರಸ್ತೆಯಲ್ಲೇ ಬಿದ್ದಿರಲಿ, ಸಂದೂಕದಲ್ಲಿಟ್ಟು ಬೀಗ ಹಾಕಿರಲಿ, ಅದು ಎಂದೆಂದಿಗೂ ಕೂಡ ಚಿನ್ನವಾಗಿಯೇ ಉಳಿಯುತ್ತೆ. ಒಮ್ಮೆ ಆ ಅನುಭವ ಬಂದರೆ, ಆ ಆಧ್ಯಾತ್ಮದ ಅನುಭವಕ್ಕೆ ನಾವು ದಕ್ಕಿಸಿಕೊಂಡ್ರೆ ನಾವು ಹಿಂದಿನ ಮನುಷ್ಯರಾಗುವುದಿಲ್ಲ, ಹೊಸ ಮನುಷ್ಯರಾಗಿ ಬದಲಾಗ್ತೇವೆ. ಅದಕ್ಕೆ ಈ ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ನೀರ ಹಾಯಿಸಿ ಹೊಲಕ್ಕೆ ಚೆಲ್ಲಿ ಗೊಬ್ಬರ ಅಲ್ಲಿ, ನೀರ ಹಾಯಿಸಿ ಹೊಲಕ್ಕೆ ಚೆಲ್ಲಿ

ಹಾಗಾಗಿ ನಾವು ಬೀಜವನ್ನು ಬಿತ್ತಿ, ನೀರನ್ನು ಹಾಯಿಸಿ, ಗೊಬ್ಬರವನ್ನು ಹಾಕಿ, ಕಳಕಿತ್ತು ಕಾಪಾಡಿ ನಂತರ ಕಣಜದ ಕನಸನ್ನು ಕಾಣಬೇಕು. ಹಾಗೆ ಇಲ್ಲಿಯೂ ಕೂಡ ಭಕ್ತಿ ಎಂಬ ಬೀಜವನ್ನು ಬಿತ್ತಿ ಅದಕ್ಕೆ ಶ್ರದ್ಧೆ ಎಂಬ ಗೊಬ್ಬರವನ್ನು ಹಾಕಿ ಅದಕ್ಕೆ ಸದಾಕಾಲ ಸಮರ್ಪಣೆ ಎಂಬ ನೀರನ್ನು ಹಾಯಿಸುವ ಮೂಲಕ ಆ ಭಗವಂತನ ಫಲವನ್ನು ಕಣಜವನ್ನು ಕನಸು ಕಾಣೋಣ. ಕೈಕಟ್ಟಿ ಕೂರದೆ ಅತ್ತ ಕಡೆ ನಾವು ಶ್ರದ್ಧೆಯಿಂದ ಗಮನಹರಿಸೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಮಾಸ್ತಿಗುಡಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ಕಲ್ಪನಾ ಮತ್ತು ಶ್ರೀಮತಿ ಲಲಿತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಂಗಕಾಡು ನಂಗಜನ ಕೇಳುಗರೇ, ಇವತ್ತು ವಿಶೇಷವಾಗಿ ಅವರ ಒಂದು ಗಿರಿಜನರ ಆಚಾರ ವಿಚಾರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಕುರಿತು, ಇವತ್ತು ನಮ್ಮ ಜೊತೆ ಅವರ ಒಂದು ಸಮಸ್ಯೆಗಳ ಕುರಿತು ಕೆಲವೊಂದು ವಿಚಾರಗಳನ್ನು ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಅವರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆಡಿ ಸಮಸ್ಯೆ ಮತ್ತು ಅವರ ಸಂಸ್ಕೃತಿ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್.
4: ನನ್ನ ಹೆಸರು ಕಲ್ಪನಾ, ಮಾಸ್ತಿಗುಡಿಯಾಡಿ. ನಮಸ್ತೆ.
5: ನನ್ನ ಹೆಸರು ಲಲಿತಾ. ಈಗ ನನ್ನ ಕ್ಯಾಸೆಟ್ ಹೇಳಬೇಕಾದ್ರೆ ನಾನು ಜೇನು ಕುರುಬ.
3: ಎಷ್ಟು ವರ್ಷದಿಂದ ಮಾಸ್ತಿಗುಡಿ ಹಾಡಿಲಿದ್ದೀರಿ ಮೇಡಮ್?
4: ನಾವು ಬಂದು 9 ವರ್ಷ ತುಂಬಕಾಯ್ತು.
3: ಮೊದಲೇ

0: ಎಲ್ಲಿದ್ರಿ ನೀವು?
1: ನಾವು ಫಸ್ಟ್ ಫಾರೆಸ್ಟ್ ಅಲ್ಲಿ ಇದ್ದೋ, ಕಾಡೊಳಗೆ ಇದ್ದು ಸಿತ್ಮತ್ತಿ ಫಾರೆಸ್ಟ್ ಒಳಗಡೆ ಇದ್ದೋ. ಅಲ್ಲಿಂದ ನಮ್ನ ಇಲ್ಲಿಗೆ ಶಿಫ್ಟ್ ಮಾಡಿದಾರೆ ಗವರ್ಮೆಂಟ್ ಅವರು.
0: ಯಾಕೆ ಶಿಫ್ಟ್ ಮಾಡಿದ್ರು?
1: ಅಲ್ಲಿ ನಮ್ಗೆ ಹಿಂಸೆ ಇರಕ್ಕೆ ಹಿಂಸೆ ಆಯ್ತು, ಅದಕ್ಕೆ ನಮ್ನ ಇಲ್ಲಿ ಹೊರಗಡೆ ತಗೊಂಡ್ ಬಿಟ್ರು.
0: ಅತಿ ಹೆಚ್ಚು ಕಾಡು ಪ್ರಾಣಿಗಳು ಇರೋದ್ರಿಂದ ನಿಮ್ಗೆ ಹಿಂಸೆ ಆಗ್ತಿತ್ತು.
1: ಆನೆ, ಹುಲಿ, ಸಿಂಹ, ಕರಡಿ ಎಲ್ಲ ಜಾಸ್ತಿ ಆಯ್ತು. ಅದಕ್ಕೆ ಅಲ್ಲಿ ನಮ್ಗೆ ಎಲ್ಲರ ಕಷ್ಟ. ಒಂದು ಕಾಲದವ್ರನ್ನ ಕರ್ಕೊಂಡು

0: ಪ್ರಾಣಿ ತರ ಇದ್ದು, ಇವಾಗ ಇಲ್ಲಿ ಬಂದ್ಮೇಲೆ ಮನುಷ್ಯರ ತರ ಆಗಿದೀವಿ.
1: ಅದೇ ಅಂದ್ರೆ ವಿಭಿನ್ನವಾಗಿರ್ತಿತ್ತು ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಎಲ್ಲ. ಯಾವ ಹಬ್ಬಗಳನ್ನ ವಿಶೇಷವಾಗಿ ಯಾವ ತರ ಮಾಡ್ತಿದ್ರಿ?
0: ನಮ್ಗೆ ಎಲ್ಲ ಹಬ್ಬ ತಿತ್ಮತಿಯಲ್ಲಿ ಒಂಟೆ ಅಂಗಡಿಯಲ್ಲಿ, ನಮ್ಗೆ ಭದ್ರಗಾಳಿ ದೇವಸ್ಥಾನದಲ್ಲಿ ನಮ್ಗೆ ಒಂದು ಕುಂಡೆ ಹಬ್ಬ ಅಂತ ಬರ್ತದೆ, ಅದೇ ನಮ್ಗೆ ದೊಡ್ಡ ಹಬ್ಬ. ಅದು ಮಾಡ್ತೀವಿ ವರ್ಷ ವರ್ಷ, ಅದೇ ನಮ್ಗೆ ದೊಡ್ಡ ಹಬ್ಬ ಮಾಡೋದು. ನಾವು ಹೆಂಗಸರು ವೇಷ ಗಂಡಸರು ಹಾಕೊಂಡು ಅದು ಮನೆ ಮನೆಗೆ ಹೋಗ್ತಾರೆ, ಎಲ್ಲ ಮನೆ ಮನೆಗೆ ಹೋಗಿ ದುಡ್ಡು ಕಾಸು ಅಕ್ಕಿ ಎಲ್ಲ ಕೊಡ್ತಾರೆ, ತಕೊಂಡೋಗಿ ದೇವಸ್ಥಾನಕ್ಕೆ ಒಪ್ಪಿಸ್ತಾರೆ. ಆಗ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಎರಡು ದಿವಸ ಹಬ್ಬ ಮಾಡ್ತೀವಿ. ಎರಡು ದಿವಸ ಹಬ್ಬ ಮಾಡಿ ಆಮೇಲೆ ವರ್ಷಕ್ಕೆ ಒಂದೇ ಸಲ ಬರೋದು ಹಬ್ಬ, ವರ್ಷಕ್ಕೆ ಒಂದ್ಸಲ ಹಾಗೆ ಮಾಡ್ತೀವಿ, ದೊಡ್ಡದಾಗಿ ಮಾಡ್ತೀವಿ. ಮನೇಲಿ ಯಾವ ಹಬ್ಬ ಮಾಡೋಕ್ಕಿಲ್ಲ, ಬಟ್ಟೆ ಹಾಕೊಂಡು ಹೋಗೋದು ದೇವಸ್ಥಾನಕ್ಕೆ, ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬರೋದು.
1: ಎಷ್ಟು ನಿಯಮ ಅನಿಷ್ಟೆ ಇರುತ್ತೆ
0: ಅಂದ್ರೆ, ಗಂಡಸರು ಎಲ್ಲ ಬರೀ ಹೆಂಗಸರು ವೇಷನೇ ಹಾಕೋದು, ಹೆಂಗಸರು ವೇಷ ಹಾಕೊಂಡು ಎಲ್ಲ ದಮಟೆ ಬಡ್ಕೊಂಡು ಬೈಕೊಂಡು ಡ್ಯಾನ್ಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ಹೆಸರು ಹೇಳ್ಕೊಂಡು ಹೋಗ್ತಾರೆ. ಅದೇ ನಮ್ದೇ ದೊಡ್ಡ ಹಬ್ಬ ಎಲ್ಲದಕ್ಕಿಂತ.
1: ಇನ್ಯಾವ ಥರ ಹಬ್ಬ ಮಾಡ್ತೀರಾ ನೀವು?
0: ಯಾವ ಥರ ಹಬ್ಬ ಇಲ್ಲ, ನಮ್ದು ಇನ್ನು ಗೌರಿ ಹಬ್ಬ ಮಾಡ್ತೀವಿ, ಮತ್ತೆ ಯುಗಾದಿ ಹಬ್ಬ ಮಾಡ್ತೀವಿ. ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ಹಬ್ಬ ಇದೆ, ಉಂಡೆ ಹಬ್ಬ ಅಂತ ಹೇಳ್ತೀವಲ್ಲ, ಅದೇ ಒಂಟೆ ಅಂಗಡಿ ದೇವಸ್ಥಾನ ಮಾಡ್ತಾರಲ್ಲ ಅದೇ.
1: ಈಗ ತಿತುಮತಿ ಕಡಲಿದ್ದೀರಿ ಅಂತ ಹೇಳ್ತಿದ್ರಿ, ಯಾವ ಥರ ಇತ್ತು ಆ ಜೀವನ?
0: ಆಗ ಸ್ವಲ್ಪ ಕಷ್ಟ ಇತ್ತು, ಎಲ್ಲ ಕುಡಿಯೋರು, ನಾವೆಲ್ಲ ಕುಡಿದ್ಕೊಳ್ತಿದ್ದೋ. ಆಮೇಲೆ ಮಕ್ಕಳು ಸಾಕೋಕ್ಕೆ ಕಷ್ಟ ಇತ್ತು, ಒಂದೆರಡು ಕೆಲಸ ಹೋಗಿ ಮಾಡ್ಕೊಳ್ತಿದ್ದೋ, ತಕ ಬರ್ತಿದ್ದೋ ತಿಂದ್ಕೊಳ್ತಿದ್ದೋ, ಫಾರೆಸ್ಟಲ್ಲಿ ಇರ್ತಿದ್ದು. ಫಾರೆಸ್ಟ್ ಕೆಲಸ ಎಲ್ಲ ಯಾವುದಿಲ್ಲ.
1: ಏನು ಕೆಲಸ ಇರ್ತಿತ್ತು ಅಲ್ಲಿ?
0: ತೋಟದಲ್ಲಿ ಕೊಡಗುರ ಹತ್ರ ಕಟ್ಟಡ ಎತ್ತೆ ಕಾಫಿ ಕುಯ್ಯೋದು, ಮೆಣಸು ಕುಯ್ಯೋದು, ಆಗ ಗೊಬ್ಬರ ಹಾಕೋದು, ಆ ಕೆಲಸ ಮಾಡ್ತಾ ಇದ್ದೋ. ಇವಾಗ ಇಲ್ಲಿ ಬಂದು ಈ ಕಡೆ ಹೊಲದಲ್ಲಿ ಹೋಗಿ ಮೆಣಸ್ಕಾಯಿ ಕುಯ್ತೀವಿ, ಕಳೆ ತೆಗಿತೀವಿ, ಆಗ ಅದೆಲ್ಲ ಮಾಡ್ತೀವಿ. ಇಲ್ಲಿ
1: ಇವಾಗ ಎಷ್ಟು ಕೊಡ್ತಿದ್ರು ಅಲ್ಲಿ ಕೂಲಿ?
0: ಅಲ್ಲಿ 300 ರೂಪಾಯಿ 350 ರೂಪಾಯಿ ಕೊಡ್ತಾಯಿದ್ರು. ಇವಾಗ ಇಲ್ಲಿ ಬಂದು ಕೆಲಸ ಮಾಡ್ತೀವಿ, 400 ರೂಪಾಯಿ ಕೂಲಿ ಕೊಡ್ತಾರೆ, 450-400 ರೂಪಾಯಿ ಕೂಲಿ.
1: ಈಗ ಕಾಡಿನ ಮಧ್ಯೆ ನಿಮ್ಮ ಜೀವನ ಹೇಗೆ ನಡೀತಾ ಇತ್ತು? ಇಲ್ಲಿ ಅಲ್ಲಿ ಒಂದು ಅಂಗಡಿ ಇರಲಿಲ್ಲ, ಯಾವುದೇ ಸೌಲಭ್ಯ ಸೌಕರ್ಯಗಳಿರಲಿಲ್ಲ, ಯಾವ ಥರ ಇತ್ತು ಹಾಡಿ ವ್ಯವಸ್ಥೆ?
0: ಅಲ್ಲಿಂದ 3-4 ಕಿಲೋಮೀಟ್ರ್ ನಾವು ತಿತ್ಮತಿಗೆ ನಡ್ಕೊಂಡು ಬರಬೇಕಿತ್ತು. ಆಗ ಅಲ್ಲಿಂದ ಸಾಮಾನೆಲ್ಲ ತಗೊಂಡು ಹೋಗ್ತಿದ್ದೆವು, ಕೆಲಸ ಮಾಡಿ ಇಲ್ಲಿಂದಾನೆ ನಡ್ಕೊಂಡು ಹೋಗ್ಬೇಕು. ಹಿಂದೆ ಮುಂದೆಲ್ಲ ಹುಷಾರಿಲ್ಲದವ್ರಿಗೇನು ಇದಿಲ್ಲ, ನಾವು ಎಲ್ಲಿಂದ ಏನಾದರೂ ಎತ್ಕೊಂಡು ಬರಬೇಕು, ಬಂದು ಇಲ್ಲಿ ರೋಡ್ಗೆ ಬರಬೇಕಾದ್ರೆ ಸುಮಾರು ಕಷ್ಟ ಇತ್ತು ನಮಗೆ. ಇವಾಗ ಇಲ್ಲಿ ಅಂಥ ಕಷ್ಟ ಇಲ್ಲ, ಅದಕ್ಕೆ ನಮ್ಗೆ ಅಷ್ಟು ಕಷ್ಟ ಇರೋಕ್ಕಾಗಿಲ್ಲ ಅಂತೇಳಿ ನಮ್ಮನ್ನ ಇಲ್ಲಿಗೆ ದಾಟಿಸಿದ್ರು.
1: ಅಂದರೆ ತಿತುಮತಿಲಿ ತುಂಬ ಕಾಡಿನ ಮಧ್ಯೆ ಇರೋದ್ರಿಂದ ನಮಗೆ ಎಲ್ಲ ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ, ಆಸ್ಪತ್ರೆಗೂ ಕೂಡ ಕಷ್ಟ ಆಗ್ತಿತ್ತು. ಮಕ್ಕಳು ಸ್ಕೂಲ್ ವ್ಯವಸ್ಥೆ ಏನಾದ್ರು ಇರ್ತಿತ್ತು ಅಲ್ಲಿ?
0: ಮಕ್ಕಳು ನಡ್ಕೊಂಡು ಬರ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು ಸ್ಕೂಲು, 2:30 ಬರ್ತಾ ಇದ್ರು ನಡ್ಕೊಂಡು, ಅವರು ರೋಡ್ ಪಕ್ಕನೆ ಬರಬೇಕು ಮಕ್ಕಳು ಸ್ಕೂಲ್ಗೆ. ಆ ಯಾರಾದ್ರೂ ದೊಡ್ಡವರು ಒಬ್ರು ತಕೊಬಂದು ಬಿಡ್ತಾ ಇದ್ರು, ಇಲ್ಲಾಂದ್ರೆ ಮಕ್ಕಳು ಎಲ್ಲ ಜೊತೆ ಸೇರಿ ಬರ್ತಾ ಇದ್ರು. ಕಾಡು ಒಳಗಿಂದ ಹೊರಗಡೆ ಬರ್ಬೇಕಾದ್ರೆ ಸುಮಾರು ಕಷ್ಟ, ಆನೆ ಕಾಟ, ಸಾಯಂಕಾಲ ಕೆಲಸ ಇದು ಶಾಲೆ ಬಿಟ್ಟು ಬರೋತ್ತಿಗೆ ಆನೆ ಆ ಕಡೆ ಈ ಕಡೆ ಓಡಾಡೋದು ಕಷ್ಟ, ಇದೆಲ್ಲ ಕಷ್ಟ ಆಯ್ತು. ನಮಗೆ ನೀರಿಗೇನು ಕಷ್ಟ ಆಯ್ತು, ನಾವೆಲ್ಲ ಒಳ್ಳೆಯಲ್ಲಿ ಹೊತ್ತು ಬಂದು ಕುಡಿತಾ ಇದ್ದೀವಿ, ಗುಂಡಿ ತೋಡ್ಬಿಟ್ಟು ಅಲ್ಲಿಂದ ನಾವು ತಕೊಬಂದು ಕುಡಿತಾ ಇದ್ದೀವಿ. ಎಷ್ಟು ಕಾಫಿ ಕುಯ್ಯೋ ಟೈಮಲ್ಲೆಲ್ಲ ಲೇಟ್ ಆಗಿಬಿಟ್ರೆ ಒತ್ತೆ ಕತ್ಸ್ಕೊಂಡು ಒಳಗೆ ನೀರಿಗೆ ಹೋಯ್ತಿದ್ದೆ, ಅಷ್ಟು ಕತ್ತಲೆಯಲ್ಲಿ ತಕೊಬಂದು ಅಡುಗೆ ಮಾಡಿ ನಾವು ತಿಂತಾ ಇದ್ದೀವಿ.
1: ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಇರ್ತಿರ್ಲಿಲ್ಲ. ಈ ಆಹಾರ ಸಂಗ್ರಹಣೆ ಎಲ್ಲ ಕಾಡಲ್ಲಿ ಹೇಗೆ ಮಾಡ್ಕೋತಿದ್ರಿ ನೀವು?
0: ನಾವೇ ಮಾಡ್ತಿದ್ದೆ ಎಲ್ಲ, ಹಂಗೆ ತಾನೆ ಎಲ್ಲ ನಾವು ತಕೊಬಂದು ತಿಂತಾ ಇದ್ದಿದ್ದು. ಕೆಲಸ ಇಲ್ಲದವರು ಗೆಣಸು ಅದು ತಿನ್ಕೊಳ್ತಿದ್ದು, ನಾರ ಗೆಣಸು, ಮತ್ತೆ ಕಾಡಿಗೆ ಹೋಗೋರು ತುಪ್ಪ ಜೇನುತುಪ್ಪ ಎಲ್ಲ ತಕೊ ಬರ್ತಾ ಇದ್ರು, ಅನ್ನ ಮಾರ್ಬಿಟ್ಟು ಮಾಡ್ತಾ ಇದ್ದು ತಿಂತಾ ಇದ್ರು.
1: ನೀವು ಯಾವ ಪಂಗಡಕ್ಕೆ ಬರ್ತೀರಾ ಮೇಡಮ್?
0: ನಾವು ಜೇನುಕುರುಬೆ.
1: ಜೇನುಕುರುಬೆ ಅಂದ್ರೆ ಜೇನು ನಿಮ್ಮ ಮೂಲ ಕಸು. ಈ ನಿಟ್ಟಿನಲ್ಲಿ ಯಾವ ತರ ಜೇನನ್ನ ಸಂಗ್ರಹಣೆ ಮಾಡ್ಕೊಡೋದಾಗಿರ್ಬೋದು ಅಥವಾ ಅಳಿಯೋದಾಗಿರ್ಬೋದು, ಯಾವ ತರ ಮಾಡ್ತಿದ್ರಿ ನೀವು?
0: ಗಂಡಸರು ತಕೊ ಬರ್ತಾ ಇದ್ರಲ್ಲ, ಹೋಗಿ ಅವರು ಜೇನು ಎಳ್ಕೊಂಡು ಬಂದು ಕೊಟ್ರೆ ನಾವು ಅದನ್ನ ಹಿಂಡಿ ಬಾಣಿಸಿ ಬಾಟ್ಲಿಗೆ ಹಾಕಿ ಮಡುಗಿ, ಆಗ ಅವರು ಯಾರು ತಕೊಳ್ತಾರೆ ಅವ್ರಿಗೆ ನಾವು ಮಾರಿಟ್ಟು ತಕೊಬರ್ತಾ
1: ಇದ್ದೀವಿ. ಎಷ್ಟು ಇರ್ತಿತ್ತು ಅದ್ರ ಬೆಲೆ?
0: ಬೆಲೆ ಆಗ ಕಡಿಮೆ ಮೇಡಮ್, ಈಗ ಜಾಸ್ತಿ ಇರ್ಬೋದು, ಆಗ ಸ್ವಲ್ಪ ಕಡಿಮೆ, ಒಂದು 500-550 ಅಷ್ಟಿತ್ತು ಒಂದು ಬಾಟ್ಲಿಗೆ. ಇವಾಗ 1,000 ರೂಪಾಯಿ ಬೆಲೆ ಬಂದಿದೆ ಜೇನಿಗೆ.
1: ಈಗಲೂ ಅದೇ ಕಸಬು ಏನಾರು ಮಾಡ್ತಾ ಇದ್ದೀರಾ?
0: ಇವಾಗ ಇಲ್ಲಿಗೆ ಬಂದ ಮೇಲೆ ಇಲ್ಲ ಮೇಡಮ್, ಈಗ ಇಲ್ಲಿಂದ ನಾವು ಎಲ್ಲ ಕೂಲಿ ಕೆಲಸನೇ ಮಾಡ್ಕೊಳ್ತೀವಿ. ಕಾಡಲ್ಲಿರೋತ್ತಿಗೆ ಆ ಕೆಲಸ ಮಾಡ್ತಾ ಇದ್ರು, ಇವಾಗ ಇಲ್ಲಿ ಬಂದ ಮೇಲೆ ಊರಿಗೆ ಬಂದು ಚೇಂಜ್ ಆದ್ಮೇಲೆ ನಾವು ಈಗ ಎಲ್ಲ ಕೂಲಿ ಕೆಲಸನೇ ಮಾಡ್ಕೊಳ್ತೀವಿ.
1: ಅಂದ್ರೆ ಅಲ್ಲಿದ್ದಾಗ ಆ ಕಸಬನ್ನ ಮಾಡ್ತಿದ್ದು, ಈಗ ಇಲ್ಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ನೀವು ಕೂಲಿಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ರಿ. ಈ ಹಾಡಿ ಹೇಗ ಅನಿಸ್ತಾ ಇದೆ ನಿಮ್ಗೆ?
0: ಇವಾಗ ಈ ಹಾಡಿ ಅಂದ್ರೆ ಆನೆ ಸಿಂಹ ಕರಡಿ ಯಾವ್ದಿಲ್ಲ, ಹೆದರಿಕೆ ಏನಿಲ್ಲ. ಇವಾಗ ಇಲ್ಲಿ ಚೆನ್ನಾಗಿದ್ದೀವಿ, ಅಲ್ಲಿ ಅಂದ್ರೆ ಹೆದರಿಕೆ ಇರ್ತಿತ್ತು, ಹೋಗೋದು ಬರೋದೆಲ್ಲ ಸ್ವಲ್ಪ ಹೆದರಿಕೆ, ಸುಮಾರು ಕೀಳಾಗಿ ಆಗ್ಬಿಟ್ಟಿದ್ವು ಅಲ್ಲಿರೋತ್ತಿಗೆ. ಇವಾಗ ಇಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದ್ದೀವಿ.
1: ಈಗ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು 9 ವರ್ಷಗಳು ಆಯ್ತು ಅಂತ ಹೇಳಿದ್ರಿ, ಮೊದ್ಲು ಯಾವ ತರ ಇತ್ತು ಈ ಹಾಡಿ ಪರಿಸ್ಥಿತಿ?
0: ಮೊದ್ಲು ಇಲ್ಲಿ ಹಾಡಿನೇ ಇತ್ತಿಲ್ಲ ಮೇಡಮ್, ನಾವು ನಮ್ಗೆ ಫಾರೆಸ್ಟ್ ಅವರು ಇದು ಮಾಡಿಸ್ಕೊಟ್ಟ ಮೇಲೆ ನಾವು ಬಂದು ನೋಡೋತ್ತಿಗೆಲ್ಲ ಇದು ಫುಲ್ ಕಾಡೆ ಇತ್ತು. ಆಮೇಲೆ ಇಲ್ಲಿ ಮನೆ ಎಲ್ಲ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಶಿಫ್ಟ್ ಮಾಡಿದವರು.
1: ಅವರೇ ಮನೆ ಕೊಟ್ರ?
0: ಅವರೇ ಮನೆ ಮಾಡಿಸ್.

0: ಮೂರು ಎಕರೆ ಜಮೀನು, ಒಂದು ಮನೆ, 2.5 ಲಕ್ಷ ದುಡ್ಡು ಎಲ್ಲ ಕೊಟ್ಟರು. ಯಾವ ಇಲ್ಲಿ ಬಂದು ನಮ್ಮನ್ನು ಬಿಟ್ಟ ಮೇಲೆ ನಾವು ಇದೆ ಸ್ವಲ್ಪ ಚೆನ್ನಾಗಿದ್ದೀವಿ, ಕೂಲಿ ಕೆಲಸ ಮಾಡ್ಕೊಂಡು.
1: ಎಷ್ಟು ಮನೆಗಳಿವೆ ಇಲ್ಲಿ?
0: 210 ಮನೆ ಇದೆ ಅಷ್ಟೇ.
1: 210 ಕೂಲಿನೇ
0: ಕೂಲಿನೇ ಎಲ್ಲ ಕೂಲಿನೇ ಮಾಡೋದು. ನಾವು ಮೂರು ಜಾತಿ ಬೇರೆ ಬೇರೆ ಇದ್ದೀವಿ, ಬೆಟ್ಟ ಕುರುಬರು, ಎರುಬರು, ಪಣೆಯರು, ಕುರುಬರು, ಜೇನು ಕುರುಬರು, ಇಷ್ಟು ಮೂರು ಜಾತಿ ಎಲ್ಲ ಇದ್ದೀವಿ. ಇಲ್ಲಿ ಬಂದ ಮೇಲೆ ಯಾವ ಕಷ್ಟ ಇಲ್ಲ, ಹಿಂಗೆ ಕೆಲಸ ಮಾಡ್ಕೊಂಡು ತಿನ್ಕೊತೀವಿ ಅಷ್ಟೇ.
1: ಈಗ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅವೆಲ್ಲ ಸಮಸ್ಯೆಗಳು ಈಗ ಬಗೆ ಅರ್ದಿದಾವ ಅಥವಾ ಏನು?
0: ಎಲ್ಲದೂ ಎಲ್ಲ ಮಾಡಿಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಅಂದರೆ ನಾವು ಹಿಂಗೆ ಕೂಲಿ ಕೆಲಸನೇ, ಜಮೀನಿ ಕೊಟ್ಟಿದ್ದಾರೆ, ಜಮೀನಿ ಇಲ್ಲ ಎಲ್ಲ ಸುಂಟಿಗೆ ಕೊಟ್ಟಿದ್ದೀವಿ. ಅವ್ರು ತಗೊಂಡ್ಮೇಲೆ ಅವ್ನು ಜಮೀನು ಮಾಡ್ತಾ ಇದ್ದೋ, ಬಂದ ವರ್ಷದಿಂದ ಜಮೀನಿ ಮಾಡ್ತಾ ಇದ್ದೋ, ಬಂದು 2-3 ವರ್ಷದಿಂದ ಇಲ್ಲ, 2 ವರ್ಷ ಕಳೆದ್ಮೇಲೆ ನಾವು ಜಮೀನು ಮಾಡೋಕ್ಕೆ ಶುರು ಮಾಡ್ತೋ, ಜೋಳ ಹಾಕ್ತಾ ಇದ್ದೀವಿ.
1: ಈಗ ಮಾಡ್ತಾ ಇದ್ರಿ ಜಮೀನು, ಈಗ ಕಾಡಲ್ಲಿ ವಿಭಿನ್ನವಾಗಿ ಜಮೀನ್ ಕೆಲಸ ಎಲ್ಲ ಇರ್ತಿತ್ತು, ಇಲ್ಲಿ ನಾಡಕ್ ಬಂದ್ಮೇಲೆ ಇಲ್ಲೇ ಒಂಥರ ವಿಭಿನ್ನವಾಗಿ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಇದಕ್ಕೆ ನೀವೇ ಹೊಂದ್ಕೊಂಡ್ರಿ? ನೀವು
0: ನಾವು ರೈತರನ್ನೆಲ್ಲ ನೋಡ್ದು, ಅವ್ರು ಹೇಳ್ಕೊಟ್ಟಾಗಿ ನಾವು ಮಾಡ್ದು, ಜೋಳ ಹಾಕ್ದು, ಜೋಳ ಬೆಳಿದು ಎಳ್ದು ವ್ಯಾಪಾರ ಮಾಡ್ತೀವಿ, ಅವರೇ ಬಂದು ತಕೊಂಡು ಹೋಯ್ತಾರೆ, ಮಾಡ್ತೀವಿ.
1: ಮಾರುಕಟ್ಟೆ ಬೆಲೆ ಸಿಗ್ತಾ ಇದೆಯಾ ಅಥವಾ ನೀವೇ ಮಾರುಕಟ್ಟೆಗೆ ಹೋಗಿ ಮಾರ್ತೀರಾ ಏನು?
0: ಇಲ್ಲ, ಅವರೇ ಬಂದು ಇಲ್ಲೇ ತಕೋತಾರೆ, ನಾವು ಮಾರೋದಿಷ್ಟೇ ಇಲ್ಲ, ಅವರೇ ಬಂದು ಇಲ್ಲೇ ತಕೋತಾರೆ, ಜೋಳ ಗೊಬ್ಬರ ಎಲ್ಲ ಕೊಡ್ತಾರಲ್ಲ ಅವರೇ ಬಂದು ತಕೊಂಡು ಹೋಯ್ತಾರೆ, ಸೆಲ್ಲಿಂಗ್ ಮಾಡಿಸೋದು ತಕೊಂಡು ಹೋಯ್ತಾರೆ, ನಾವು ಕೊಡಂಗಿಲ್ಲ.
1: ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ನಮಗೆ ಸರ್ಕಾರನೇ ಎಲ್ಲ ರೀತಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದೆ ಅಂತ, ಸರ್ಕಾರದಿಂದ ಇನ್ಯಾವ ತರ ಸೌಲಭ್ಯಗಳು ಸಿಗ್ತಾ ಇದೆ? ಈಗ ರೇಷನ್ ಆಗಿರ್ಬೋದು ಅದೆಲ್ಲ ಬರ್ತಿದ್ಯಾ?
0: ರೇಷನ್ ಬರ್ತಾ ಇತ್ತು, ಇವಾಗ ಸ್ವಲ್ಪ ತಿಂಗಳಿಂದ ಬರ್ತಾ ಇಲ್ಲ, 6 ತಿಂಗಳು ಕೊಡ್ತಾರೆ, 6 ತಿಂಗಳು ನಿಲ್ಲಿಸ್ತಾರೆ.

0: ಸೊಸೈಟಿಯಲ್ಲಿ ಎಲ್ಲ ಕೊಡೋದು ನಾವು ತಿಂಗಳು ತಿಂಗಳು ಕೊಡ್ತಾರೆ.
1: ಈಗ ಆಡಿಲಿ ಸರ್ಕಾರ ಬಿಟ್ಟು ಇನ್ನೂ ಕೆಲವು ರೀತಿಯ ಸಮಸ್ಯೆಗಳಿರ್ತವೆ, ಈಗ ಚಿಕ್ಕದ್ರಲ್ಲೇ ಮದುವೆ ಮಾಡಂತದಾಗಿರ್ಬೋದು, ಕುಡಿಯೋದಾಗಿರ್ಬೋದು, ನಿಮ್ಮ ಆಡಿಲಿ ಅದೇ ತರ ಯಾವ್ದಾರ ಸಮಸ್ಯೆಗಳು ಇದೆಯಾ?
0: ಕುಡಿಯೋರು ಸುಮಾರು ಜನ ಇದ್ದಾರೆ, ಚಿಕ್ಕ ಮಕ್ಕಳು ಮದುವೆ ಆಗೋರು ಇದ್ದಾರೆ.
1: ಈಗ ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ ಅಂತ ನಿಮ್ಗೆ ಅನ್ಸುತ್ತೆ?
0: ಇವಾಗ ನಾಡಿನ ಜೀವನೇ ಉತ್ತಮ ಆಗುಂಟು, ಈಗ ನಮ್ಮ ಯಜಮಾನರು ಕುಡಿಯೋದಿಲ್ಲ.
1: ಯಾಕೆ ನಿಮ್ಮ ಯಜಮಾನರು ಕುಡಿಯಲ್ಲ?
0: ಈಗ ಅಲ್ಲಿರೋತಿಗೆ ಕುಡಿತಾ ಇದ್ರು, ಇಲ್ಲಿಗೆ ಬಂದ್ಮೇಲೆ ನಿಲ್ಲಿಸಿದ್ದಾರೆ. ಈಗ ಕುಡಿಯೋದೆಲ್ಲ ಇಲ್ಲ, ಕೆಲಸ ಮಾಡ್ತಾರೆ ಬರ್ತಾರೆ ಅಷ್ಟೇ, ಅದು ಬಿಟ್ಟಮೇಲೆ ಕುಡ್ತಾನ ಇಲ್ಲ.
1: ಈಗ ಕಾಡಲ್ಲಿ ಇರ್ಬೇಕಾದ್ರೆ ಏನೇನೆಲ್ಲ ಊಟ ಪದ್ಧತಿನ ನೀವು ಮಾಡ್ತಿದ್ರಿ?
0: ನಾವು ಅನ್ನ ಸಾಂಬಾರು ಮಾಡ್ತಾ ಇದ್ದ, ಸೊಪ್ಪು ಅದು ಇದು ಏನು ಸಿಗ್ತದೆ ಅದೆಲ್ಲ ನಾವು ಮಾಡ್ತಾ ಇದ್ದೆವು. ಗೆಡ್ಡೆ ಗೆಣಸು, ಸೊಪ್ಪು ಸಿಕ್ಕಿದ್ರೆ ಸೊಪ್ಪು ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದೆವು. ಕರಳೆ ಮಾಡ್ತಾ ಇದ್ದೆವು, ಎಲ್ಲ ಮಾಡ್ತಾ ಇದ್ದೆವು. ಜೇನು ಸಿಕ್ಕಿದ್ರೆ ಜೇನು ಮರಿ ಸಾರು ಮಾಡ್ತಾ ಇದ್ದೆವು, ಜೇನು ಮರಿ ಸಾರು ಮಾಡಿ ಊಟ ಮಾಡ್ತಾ ಇದ್ದೆವು, ಎಲ್ಲಾನು ತಿಂದಿದೀವಿ.
1: ಯಾವ್ದೇ ಸಮಸ್ಯೆಗಳು ಬರ್ತಿರ್ಲಿಲ್ವಾ ಅವಾಗ?
0: ಯಾವ ಸಮಸ್ಯೆ ಇಲ್ಲ, ಬರ್ತಾ ಇತ್ತಿಲ್ಲ, ಅಲ್ಲಿಗೆ ಬರ್ತಾನೆ ಇರ್ತಿತ್ತಿಲ್ಲ. ಯಾರು ಗೌರ್ಮೆಂಟ್ ಅವ್ರು ಯಾರು ಏನಾದ್ರಾಗ್ಲಿ ಆನೆಗೆ ಎದ್ರುಕೊಂಡು ನಮ್ಮ ಆಡಿಗೆ ಯಾರು ಬರ್ತಾ ಇತ್ತಿಲ್ಲ. ಮೇಡಮ್,
1: ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೋತಿದ್ರಿ?
0: ನಾವು ಬೇಕು ಏನಾದ್ರೂ ಆದ್ರೆ ನಾವೇ ನಡ್ಕೊಂಡು ಹೋಗಿ ತಿತ್ಮತಿ ಬರ್ತಾ ಇದ್ದ, ಒಂದು ಹಾಸ್ಪಿಟ್ಲ್ ಎಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೋ, ಇಲ್ಲಾಂದ್ರೆ ನಾವು ನಾಳೆ ಅಷ್ಟಿನೇ ಮಾಡ್ಕೊಳ್ತಾ ಇದ್ದೋ. ಆಗ್ಲತ್ತು ಏನು ಎದ್ರಿಕೆ ಇಲ್ಲ, ರಾತ್ರಿ ಹೊತ್ತು ಮಾತ್ರ ಆನೆ ಬರೋದು ಸ್ವಲ್ಪ ಮನೆ ಮನೆ ಪಕ್ಕ ಬರ್ತಾ ಇತ್ತು. ಆವಾಗ ಮರ ಮೇಲೆ ಅಟ್ನೆ ಹಾಕ್ತಿದ್ರು, ಗಂಡಸರ ಮೇಲೆಗಳ ಹತ್ತಿ ಎದುರಿಸ್ತಾ ಇದ್ರು, ಹೋಯ್ತಾ ಇತ್ತು, ಹಂಗ ನಾವು ಮಲಗ್ತಾ ಇತ್ತು.
1: ಕಾಡಲ್ಲಿದ್ರು ಕೂಡ ಪ್ರಾಣಿ ಭಯ ಅನ್ನೋದು ಇರ್ತಿರ್ಲಿಲ್ಲ ನಿಮ್ಗೆ?
0: ಇವಾಗ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಹೆದರಿಕೆ, ಅಲ್ಲಿ ಇರೋತ್ತಿಗೆ ಹೆದರಿಕೆ ಇತ್ತಿಲ್ಲ. ಇವಾಗ ಇಲ್ಲಿ ನಾಡಿಗೆ ಬಂದ್ಮೇಲೆ ಈಗ ಸ್ವಲ್ಪ ಪ್ರಾಣಿ ಆನೆ ಅಂದ್ರೆ ಸ್ವಲ್ಪ ಭಯ. ಇವಾಗ ಈ ಕಡೆ ಬಂದ್ಬಿಟ್ಟಿದೀವಲ್ಲ, ಅಲ್ಲಿ ಫಾರೆಸ್ಟ್ ಕಾಡೊಳಗೆ ಇರೋತ್ತಿಗೆ ಹೆದರಿಕೆ ಇತ್ತಿಲ್ಲ. ಇವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಹೆದರಿಕೆ ಕಾಣೋತ್ತಿಗೆ, ಈಗ ಇಲ್ಲಿ ಇದ್ದೀವಲ್ಲ ಅದಕ್ಕೆ ನಮ್ಗೆ ಸ್ವಲ್ಪ ಫಾರೆಸ್ಟ್ ಇವಾಗ ಕಾಡೊಳಗೆ ಹೋಗೋತ್ತಿಗೆ ನಮ್ಗೆ ಸ್ವಲ್ಪ ಹೆದರಿಕೆ ಇದೆ.
1: ಯಾಕೆ?
0: ಆಗ ಭಯ ಇತ್ತಿಲ್ಲ, ಇವಾಗ ಇಲ್ಲಿ ಯಾವ್ದು ಕಾಣೋದಿಲ್ಲಲ್ಲ ಮೇಡಮ್, ಅದಕ್ಕೆ ಇವಾಗ ಹೆದರಿಕೆ ಕಂಡ್ರೆ ಭಯ, ಅದಕ್ಕೆ ಹೋಗ್ತೀವಿ.
1: ಅವಾಗೆಲ್ಲ ಆಸ್ಪತ್ರೆಗಳೇ ಇರ್ಲಿಲ್ಲ, ಅವಾಗ ನಿಮ್ಮ ಮನೆ ಮದ್ದುಗಳು ಯಾವ ತರ ಇರ್ತಿತ್ತು?
0: ನಾವು ಕಷಾಯ ತರ ಮಾಡ್ತಾ ಇದ್ದು, ಮುಳ್ಳೊಂದು ಗಿಡ ಸ್ವಲ್ಪ, ಅದೇನು ನಮ್ಮ ಭಾಷೆಯಲ್ಲಿ ಕೆಂಜಿಗ ಸೊಪ್ಪು ಅಂತ ಹೇಳ್ತಾರೆ, ಅದು ಒಳ್ಳೆ ಮೆಣಸು ಶುಂಠಿ ಜೇನು ಎಲ್ಲ ಹಾಕಿ ಕಷಾಯ ಮಾಡಿ ಮಕ್ಕಳಿಗೆ ನಾವೆಲ್ಲ ಕುಡಿತಾ ಇದ್ದು, ಅಲ್ಲಿಂದ ನಮ್ಗೆ ತೊಂದರೆ ಬರ್ತಾ ಇದ್ದಿಲ್ಲ. ಇವಾಗ ಆ ತರ ಮದ್ದೆಲ್ಲ ಈಗ ಮಾಡಕ್ಕಾಗ್ತಿಲ್ಲ, ಈಗ ಅದು ಮಾಡಿದ್ರು ಹೋಗೋದಿಲ್ಲ, ಹಾಸ್ಪಿಟ್ಲ್ ಇಂದಾನೆ ಎಲ್ಲ ಸರಿ ಆಗ್ತದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಈಗ. ಹಾಗಾದ್ರೆ ಎಲ್ಲ ಮನೆ ಔಷಧಿನೇ ಮಾಡ್ಕೊಳ್ತಾ ಇದ್ರು, ಇವಾಗ ಇಲ್ಲ.
1: ಅಂದ್ರೆ ಮನೆ ಔಷಧಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಮಕ್ಕಳನ್ನ ಅಲ್ಲೇ ಆರೋಗ್ಯವಾಗಿ ಇರಿಸ್ಕೋತಿದ್ರಿ. ಈಗ ನಿಮ್ಮ ಅಡಿಗೆ ಸಂಬಂಧಪಟ್ಟಂತೆ ಜನಗಳೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರ?
0: ಇಲ್ಲಿ ಮಾಡೋರು ಮಾಡ್ತಾರೆ, ಮಾಡದಿರೋರು ಜೇನು ಇಳಿಯಕ್ಕೆಲ್ಲ ಹೋಗ್ಬೇಕಾದ್ರೆ ಫಾರೆಸ್ಟ್ಗೆ ಹೋಯ್ತಾರೆ. ಆ ಕಡೆ ನಮ್ಮ ಹಳೆ ಊರಲ್ಲಿ ಎಲ್ಲ ಸ್ವಲ್ಪ ಜನರು ಇದ್ದಾರಲ್ಲ, ಅಲ್ಲೆಲ್ಲ ಹೋಗಿ ಆಲ್ಟ್ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಅದೆಲ್ಲ ಕೆಲಸ ಮಾಡ್ತಿದ್ದಾರೆ.
1: ಒಟ್ಟಾರೆ ನಿಮ್ಮ ಅಡಿಲಿ ವಿಶೇಷ

0: ಯಾವ ಹಬ್ಬಗಳನ್ನ ಈಗ ಇಲ್ಲಿ ಮಾಡ್ತಾ ಇದ್ದೀರಾ?
1: ಇಲ್ಲಿನ ಅದೇ ಹಬ್ಬ ಮಾಡೋದು ನಾವು. ಅಲ್ಲಿನ ಇರೋತ್ತಿಗೆ ಅದೇ ಹಬ್ಬ ಮಾಡ್ತಾ ಇದ್ದಿದ್ದು, ಇಲ್ಲಿ ಇರೋತ್ತಿಗೆ ಅದೇ ಹಬ್ಬ ಮಾಡ.
0: ಯಾವ ತಿಂಗಳಲ್ಲಿ ಮಾಡ್ಕೋತೀರಿ ಅದನ್ನ?
1: ಜೂನ್ ತಿಂಗಳಲ್ಲಿ. ಜೂನ್ ತಿಂಗಳಲ್ಲಿ ಬರೋದು ಹಬ್ಬ.
0: ಈಗ ಇನ್ಯಾವ ತರ ಹಬ್ಬಗಳನ್ನ ವಿಶೇಷವಾಗಿ ಮಾಡ್ತೀರಾ ನೀವು?
1: ವಿಶೇಷವಾಗಿ ಮಾಡೋದು ಅದೇ ಹಬ್ಬ ನಮಗೆ ಇರೋದು. ಮಾಮೂಲಾಗಿ ಯಾವ್ದು ಅಂತ ಹೇಳಿದ್ರೆ ಉಗಾದಿ, ಉಗಾದಿ ಬಿಟ್ಟ ಮೇಲೆ ಗೌರಿ ಹಬ್ಬ, ಗೌರಿ ಹಬ್ಬ ಬಿಟ್ಟ ಮೇಲೆ ಈಗ ಅವ್ರು ಹೇಳಿದಂಗೆನೆ ಕುದುರೆ ಹಬ್ಬ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಭದ್ರಗಳಿದು ಅದನ್ನ ಮಾಡೋದು ಅವರು ಆ ಕಾಲದಿಂದನೇ ಅಜ್ಜಿ ತಾತಂದಿರು ಇರುವಾಗ ಅದನ್ನ ಅವರು ನಡ್ಸ್ಕೊ ಬಂದಿದ್ರು. ಆ ಹಬ್ಬಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವರು ಹಳೆಯವರು ಇರುವ ಹಬ್ಬ ನಾವು ಸರಿಯಾಗಿ ಈಗಿನ ಅವರು ಯಾರು ಮಾಡೋದಿಲ್ಲ. ಯಾಕೆಂತೇಳಿ ಅವರಿಗೆ ಸರಿಯಾಗಿ ಹಳೆಯವರು ಇರುವಾಗ ಹೇಳಿಕೊಟ್ಟಿದ್ನ ಮಾತ್ರ ಮಾಡೋಕ್ಕೆ ಸಾಧ್ಯ. ಇನ್ನು ಬೇರೆ ಏನು ಮಾಡ್ತಾ ಇಲ್ಲ ನಾವು. ಈ ಹಬ್ಬಗಳನ್ನ ಮಾಡ್ತೀವಿ, ಈ ಹಬ್ಬಗಳನ್ನ ಈಗ ಮುಂದೆನೂ ನಾವು ಮಾಡ್ತಾ ಇರ್ತೀವಿ. ಇದು ನಾವು ಮಾಮೂಲು ಮಾಡುವ ಹಬ್ಬಗಳು. ಈ ಹಬ್ಬಗಳನ್ನ ಬಿಡಕ್ಕಾಗೋದಿಲ್ಲ, ನಾವು ಹಬ್ಬಗಳು ಅಂತೇಳಿ ಮಾಡ್ತೀವಿ. ಈಗ ಜೇನು ಕುರುಬರು ಅಂತ ಹೇಳಿದ್ರೆ ಜೇನು ಕುರುಬರಿಗೆ ಆಗಿ ಪೆಸೆಲ್ ಹಬ್ಬಗಳು ಇರೋದಿಲ್ಲ, ಇದೇ ಹಬ್ಬ. ಈ ಹಬ್ಬಗಳನ್ನೇ ನಾವು ಮಾಡ್ತಾ ಇರ್ತೀವಿ, ಬೇರೆ ಏನು ಹಬ್ಬ ಮಾಡೋದಿಲ್ಲ.
0: ಇದರ ಕುರಿತಂತೆ ಈಗ ನಿಮ್ಮ ಪಂಗಡಕ್ಕೆ ಸಂಬಂಧಪಟ್ಟಂತೆ ಏನೇನು ಊಟ ಶೈಲಿಗಳು ಇರ್ತವೆ?
1: ಊಟಗಳು ಈಗ ನಾವು ಅಲ್ಲಿ ಕಾಡಲ್ಲಿ ಇರುವಾಗ ಅವರು ಹೇಳಿದಂಗೆ ಗೆಡ್ಡೆ ಗೆಣಸು ಮಾಡ್ತಾ ಇದ್ವು. ಮತ್ತೆ ಈ ಜ್ವರ ಕೆಮ್ಮುಲು ಶೀತಗಳು ಜ್ವರಗಳು ನೆಗಡಿಗಳು ಬಂದ್ರೆ ನಮಗೆ ಗೊತ್ತಿರುವಂತ ಮದ್ದುಗಳನ್ನ ನಾವು ಮಾಡ್ತಾ ಇದ್ದು. ಹಾಸ್ಪಿಟ್ಲಿಗೆ ಹೋಗಕ್ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ನಾವು ಕಾಡು ಮಧ್ಯದಲ್ಲಿ ಇದ್ದವರು. ಈ ಕಾಡು ಮಧ್ಯದಲ್ಲಿ ಇಲ್ಲಿ ಆದ್ರೆ ಗಾಡಿಗಳಿದೆ, ಗಾಡಿಗಳು ವೆಹಿಕಲ್ ಯಾವ್ದಾದ್ರೂ ಬಾಡಿಗೆ ಮಾಡಿ ತಕೊಂಡು ಹೋಗ್ಬೋದು. ಅಲ್ಲಿ ಯಾವ್ದಿಲ್ಲ, ಅದಕ್ಕೆ ನಾವೇನ್ ಮಾಡ್ತಿದ್ವು, ನಮಗೆ ಗೊತ್ತಿರುವ ಹಾಗೆ ಈ ಅಜ್ಜಿಂದಿರು ಅಜ್ಜಂದಿರು ಗೊತ್ತಿರುವ ಮದ್ದುಗಳನ್ನ ಮಾಡ್ತಾ ಇದ್ರು. ಮಕ್ಕಳಿಗೆ ಮಾಡಿ ದೊಡ್ಡವ್ರಿಗಾದ್ರೂ ಸರಿ ಚಿಕ್ಕವ್ರಿಗಾದ್ರೂ ಸರಿ ಈ ಮದ್ದಿಂದ ಗುಣ ಆಯ್ತಿತ್ತು. ಈಗ ಅಲ್ಲಿಂದ ಕಾಡಿಂದ ಬಂದ ಮೇಲೆ ಇಲ್ಲಿ ನಾವೀಗ ಊರಿಗೆ ಬಂದಿದ್ದೀವಿ, ಕಾಡಿಂದ ಬಂದು ಊರಿಗೆ ಸೇರಿದ್ದೀವಿ. ಈ ಊರಲ್ಲಿ ನಮಗೆ ಕಾಡಲ್ಲಿ ಇರೋ ವಸ್ತುಗಳು ಯಾವುದು ಸಿಗ್ತಾ ಇಲ್ಲ. ಈ ಕಾಡಲ್ಲಿ ಆಗ ಇದು ತಿಂದಿದೆ ಬಲಗಳಲ್ಲಿ ನಾವೀಗ ದುಡಿತಾ ಇದ್ದೀವಿ. ಈಗ ನಮ್ಮ ಮಕ್ಕಳಿಗೆ ಏನಂದ್ರೆ ಎಲ್ಲ ಹಾಸ್ಪಿಟ್ಲು, ಹಾಸ್ಪಿಟ್ಲ್ ಬಿಟ್ಟ ಮೇಲೆ ಬೇರೆ ಏನಿಲ್ಲ. ಈಗ ನಮ್ಮ ಮಕ್ಕಳಿಗೆಲ್ಲ ಏನು ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಯಾವುದು ಗೊತ್ತಿಲ್ಲ. ಇನ್ನು ಮುಂದೆ ಈಗ ಏನು ಸರ್ಕಾರದಿಂದ ನಮಗೆ ಏನು ಉಪಯೋಗಿಸಿಕೊಂಡು ಏನು ಕೊಡ್ತಾ ಇದ್ದಾರೆ ಅದನ್ನ ಮಾತ್ರ ನಾವು ಕೊಡ್ತಾ ಇದೀವಿ ಮಕ್ಕಳಿಗೆ, ಬೇರೆ ಏನಿಲ್ಲ.
0: ಈ ನಿಟ್ಟಿನಲ್ಲಿ ಶಾಲೆ ವ್ಯವಸ್ಥೆ ಎಲ್ಲ ಈಗ ನಿಮ್ಮ ಮಕ್ಕಳಿಗೆ ಕಲ್ಪಿಸ್ಕೊಡ್ತಾ ಇದೆಯಾ ಸರ್ಕಾರ?
1: ಕೊಟ್ಟಿದೆ. ಒಂದು ಇಲ್ಲಿ ಭೀಮನಹಳ್ಳಿಲಿ ಆಶ್ರಮ ಸ್ಕೂಲ್ ಇದೆ, ಕಷ್ಟ ಆಗಿರೋರಿಗೆ ಆಶ್ರಮ ಸ್ಕೂಲ್ ಇದೆ, ಮಕ್ಕಳನ್ನ ಅಲ್ಲಿ ಓದಿಸ್ಕೊಳ್ಬಹುದು. ಮತ್ತೆ ಈಗ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನಾವು ಬೆಳೆಸಬೇಕು ಅಂತ ತಾಯಿ ತಂದೆಗಳಿಗೆ ನಮಗೆ ಈಗ ನಾವು ಕಲ್ತಿಲ್ಲ, ನಾವು ಏನು ಕಲ್ತಿಲ್ಲ, ನಾವು ಏನು ಕಲಿಯೋದಕ್ಕೆ ನಮ್ಮ ಸರ್ಕಾರದವರು ನಮ್ಮನ್ನ ಊರಿಗೆ ತಂದು ಬಿಟ್ಟಿದ್ದಾರೆ, ಕಾಡಲ್ಲಿದ್ದವ್ರನ್ನ ಊರಿಗೆ ಸೇರಿಸ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಈಗ ನಾವು ನಮ್ಮ ಬದಲಾವಣೆಗೆನ ಬೇರೆ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಬೇರೆ ಶಾಲೆಗೆ ನಾವು ಸೇರಿಸ್ತಾ ಇದೀವಿ. ಈಗ ದುಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದುಡಿಯ ಹಾಗೆ ನಾವಿಲ್ಲ, ನಾವು ಇದರಲ್ಲಿ ಬದಲಾವಣೆಗೆ ಆಗಿದ್ದೀವಿ. ನಮ್ಮ ಸರ್ಕಾರ ನಮಗೆ ಏನು ಸಹಾಯ ಮಾಡಿದ್ದಾರೆ ಹಾಗೆ ನಾವು ಬದಲಾವಣೆಗೆ ಆಗಿದ್ದೀವಿ.
0: ಈ ಕುರಿತಂತೆ ನಿಮ್ಮ ಅಡಿಗೆ ಇನ್ಯಾವೆಲ್ಲ ಸೌಲಭ್ಯಗಳು ಬೇಕು ಅಂತ ನಿಮ್ಗೆ ಅನ್ಸುತ್ತೆ?
1: ನಮ್ಮ ಈ ಅಡಿಗಳಿಗೆ ಈಗ ನಾವು ಹೊಸದಾಗಿ ಇಲ್ಲಿ ಬಂದವರಿಗೆ ಸೌಲಭ್ಯ ಕೊಡ್ತಾ ಇದ್ರು. ಈಗ ಪುಟ್ ರೇಷನ್ ಕೊಡ್ತಾ ಇದ್ರು, ಮತ್ತೆ ರೇಷನ್ಗಳು ಕೊಡ್ತಾ ಇದ್ರು, ನಮಗೆಲ್ಲ ಸರ್ಕಾರದಿಂದ ಎಲ್ಲ ಸಹಾಯ ಕೊಡ್ತಾರೆ. ಈಗ ಒಂದು 6 ತಿಂಗಳ ಹಿಂದೆ ಯಾಕೆ ಸೌಲಭ್ಯ ಬರ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. ಅದು ಯಾಕೆ ನಿಲ್ಲಿಸಿದ್ದಾರೆ, ಏನು ಕಾರಣಕ್ಕಾಗಿ ನಿಲ್ಲಿಸಿದ್ದಾರೆ, ಅಲ್ಲ ನಮ್ಮ ಈ ಬಡ ಜನರುಗಳಿಂದ ಏನಾದ್ರು ತಪ್ಪಾಗಿದ್ದ? ಈಗ ನಾವು ಅದನ್ನೇ ಕೇಳ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ. ಅದು ನಮಗೆ ಇನ್ನೂ ಸರಿಯಾದಂತೆ ಸಿಕ್ಕಿಲ್ಲ, ಈ ಮಾಹಿತಿಗಳು ಸಿಕ್ಕಿಲ್ಲ ನಮಗೆ. ಇದು ಯಾಕೆ ನಮಗೆ ಕೊಡ್ತಾ ಇಲ್ಲ, ಯಾಕೆ ನಿಂತು ಹೋಗಿದೆ, ಇದು ಯಾವ ಕಾರಣಕ್ಕಾಗಿ ನಮಗೆ ಸಿಕ್ಕಿಲ್ಲ ಅಂತ ಹೇಳೋದನ್ನ ನಮಗೆ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕಿದ್ಮೇಲೆ ಇನ್ನು ಮುಂದೆ ನಾ ಭಾಗ ನಾವು ಹೇಳ್ಕೊಡ್ತೀವಿ.
0: ಅಂದ್ರೆ ಈ ನಿಟ್ಟಿನಲ್ಲಿ ಒಂದು ಆಹಾರ ಸೌಲಭ್ಯ ಅನ್ನೋದು ಸಿಗ್ತಾ ಇಲ್ಲ ಇಲ್ಲಿ, ಮಾಮೂಲಿ ಮದ್ಯಪಾನ ಆಗಿರ್ಬೋದು, ಚಿಕ್ಕ ಬಾಲ್ಯ ವಿವಾಹ ಎಲ್ಲ ನಡೀತಾ ಇದೆಯಾ ನಿಮ್ಮ ಒಂದು ಹಾಡಿಲಿ?
1: ಈ ಹಾಡಿಲಿ ಮದ್ಯಪಾನ ಅಂತ ಹೇಳಿದ್ರೆ ಮದ್ಯಪಾನದಲ್ಲಿ ಸ್ವಲ್ಪ ಈ ಹಾಡಿ ಒಳಗಡೆ ಇಲ್ಲ, ಏನಿದ್ರು ಹೊರಗಡೆ ಇರ್ಬೋದು. ಈ ಮದ್ಯಪಾನ ತಕೊಳ್ಳೋರೆಲ್ಲ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಅಷ್ಟೊಂದು ಈ ಕಾಡಲ್ಲಿ ಇದ್ದಂತ ಕೀಳು ಮಟ್ಟದಲ್ಲಿ ಇಲ್ಲಿಲ್ಲ. ಎಲ್ಲ ಬದಲ
0: ಕಾಡಲ್ಲಿ
1: ಕಾಡಲ್ಲಿ ಅಂತ ಹೇಳಿದ್ರೆ ತುಂಬಾ ಕೀಳಾಗಿದ್ದು ಅದು ನಾನು ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ತುಂಬಾ ಕೀಳಾಗಿತ್ತು ಅಂದ್ರೆ ತುಂಬಾ ಕೀಳಾಗಿದ್ದು. ಈಗ ನಮ್ಮನ್ನ ನಾವು ಸರಿಯಾದ ರೀತಿಯಲ್ಲಿ ಬದಲಾವಣೆಗೆ ಮಾಡಿಲ್ಲ, ನಮ್ಮನ್ನ ನಾವೇ ಸರಿಯಾದ ರೀತಿಯಲ್ಲಿ ಬದಲಾವಣೆಗೆ ಮಾಡಿಲ್ಲ. ಹಾಗಂತ ಹೇಳಿದ್ರೆ ತುಂಬಾ ಕಷ್ಟ ಇತ್ತು, ತುಂಬಾ ಕಷ್ಟ ಇತ್ತು. ಒಂದು ಊಟಕ್ಕೆ ಕಷ್ಟ ಇತ್ತು, ಒಂದು ಆ ಕಡೆ ಕಡೆಗೆ ದುಡಿಯೋದಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು. ಆ ಕಷ್ಟ ಎಲ್ಲ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ನಮ್ಮ ಈಗ ನಮ್ಮ ಸರ್ಕಾರನ. ನಾವು ಕೆಟ್ಟದಾಗಿ ನಾವು ಬಯಸಬಾರ್ದು, ಯಾಕೆಂತ ಹೇಳಿದ್ರೆ ನಾವು ತುಂಬಾ ಕಾಡಲ್ಲಿ ತುಂಬಾ ಕೀಳ್ಮಟ್ಟದಲ್ಲಿದ್ದು ತುಂಬಾ ಕಷ್ಟದಲ್ಲಿನೂ ಇದ್ದು. ಒಂದು ಮನೆಗಳಿಲ್ಲದೆ ಮಕ್ಕಳಿಗೆ ಮಳೆ ಬರುವಾಗ ಮರದ ಬುಡದಲ್ಲಿ ಕೂತ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದ್ದು. ಹಾಗೆ ಇಲ್ಲ, ನಮ್ಮ ಸರ್ಕಾರ ಅದನ್ನು ನೋಡಿ ಊರಿಗೆ ಬಂದು ಒಂದು ಮನೆ ಕೊಟ್ಟಿದ್ದಾರೆ, ನಮಗೆ ವಾಸ ಮಾಡಕ್ಕೆ ಒಂದು ಮನೆ ಕೊಟ್ಟಿದ್ದಾರೆ, ಭೂಮಿ ಕೊಟ್ಟಿದ್ದಾರೆ, ಸರಿಯಾದ ರೀತಿಯಲ್ಲಿ ದುಡ್ಕೊಂಡು ತಿನ್ನಿ ಅಂತೇಳಿ. ಅಂದ್ರೆ ನಮ್ಮ ಸರ್ಕಾರ ಅವರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದಿಲ್ಲ.

0: ಕಾಡಿನ ಜೀವನ ಹೇಗಿತ್ತು ಅಮ್ಮ
1: ಆಗ? ಕಾಡಿನ ಜೀವನ ತುಂಬಾ ಕಷ್ಟ ಇತ್ತು, ತುಂಬಾ ಅಂತ ಹೇಳಿದ್ರೆ ಹೇಳಕ್ ಆಗೋದಿಲ್ಲ, ಅಷ್ಟು ಕಷ್ಟದಲ್ಲಿ ಇದ್ದೋ ನಾವು ಕಾಡಲ್ಲಿ. ಈಗ ನಮ್ಮ ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೋಗೋಕೆ ತುಂಬಾ ಕಷ್ಟ, ಒಂದು ನಾಲ್ಕು ಅಕ್ಷರ ಕಲೀಲಿ ಅಂತ ಹೇಳಕ್ಕೂ ಕಷ್ಟ. ಯಾಕೆಂತ ಹೇಳಿದ್ರೆ ಕಾಡು ಪ್ರಾಣಿಗಳದ್ದು ಕಾಟ ಜಾಸ್ತಿ ಅಲ್ಲ. ಈಗ ಕಾಡು ಪ್ರಾಣಿಯಿಂದ ಎಷ್ಟೋ ನಮ್ಮ ಗಂಡಸರೆಲ್ಲ ಕಾಡು ಪ್ರಾಣಿಯಿಂದ ಸಿಕ್ಕಿ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಬರುವಾಗ ಅವರೆಲ್ಲ ಯಾರಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ, ಕಾಡು ಪ್ರಾಣಿನೇ ಕೊಂದುಬಿಟ್ಟಿದೆ. ಅದೆಲ್ಲ ನೋಡಿ ನಮ್ಮ ಸರ್ಕಾರ ಈ ಊರಿಗೆ ನಮ್ಮನ್ನ ಕರ್ಕೊಬಂದು ಸೇರಿಸಿಕೊಟ್ಟಿದ್ದಾರೆ. ಇಷ್ಟು ನಮ್ಮ ಸರ್ಕಾರದ ಉಪಯೋಗ ಆಗಿದೆ, ತುಂಬಾ ಉಪಯೋಗ ಆಗಿದೆ ನಮ್ಮ ಸರ್ಕಾರ ಅದೊಂದು ಉಪಯೋಗ ಮಾಡಿದ್ದಾರೆ ನಮಗೆ.
0: ಮೊದಲೇ ನೀವು 9 ವರ್ಷದ ಹಿಂದೆ ಈ ಊರಿಗೆ ಬಂದಾಗ ಪೂರ್ತಿಯಾಗಿ ಕಾಡು ತರ ಇತ್ತು ಅಂತ ಹೇಳಿದ್ರಿ, ನೀವ್ ಯಾವ ತರ ಕಾಡಿ ತರ ಬದಲಾವಣೆಯನ್ನ ಒಂದು ಊರು ತರ ಬದಲಾವಣೆಯನ್ನ ನೀವ್ ಹೇಗೆ ಮಾಡ್ಕೊಂಡ್ರಿ?
1: ಇದನ್ನ ಹೇಗೆ ಬದಲಾವಣೆ ಮಾಡ್ಕೊಂಡ್ ಅಂತ ಹೇಳಿದ್ರೆ, ನಾವು ಕಾಡ ಇದ್ದಾಗೆ ನಾವು ಇರಬಾರ್ದು. ಈ ಊರಲ್ಲಿ ಬಂದ ಮೇಲೆ ನಾವು ಊರದ ಪರಿಕರನ ಬದಲಾವಣೆಗೆ ಆಗ್ಬೇಕು, ಸುತ್ತಮುತ್ತ ರೈತರುಗಳನ್ನ ನೋಡಿ ನಾವು ಬದಲಾವಣೆಗೆ ಆಗ್ಬೇಕು. ನಾವು ಕುರುಬರು ಅಂತೇಳಿ ಕುರುಬರು ಪರಿಕರನೇ ಇರಬಾರ್ದು ಅಂತೇಳಿ ನಮ್ಮನ್ನ ನಾವು ಮಾಡ್ಕೊಂಡಿದ್ದೀವಿ.
0: ವ್ಯವಸಾಯ ಎಲ್ಲ ಮಾಡೋದ್ ಗೊತ್ತಾಯ್ತಾ ನಿಮ್ಗೆ ಪ್ರಾರಂಭದಲ್ಲಿ?
1: ಎಲ್ಲ ಗೊತ್ತಿದೆ ಮೇಡಮ್. ಈಗ ವ್ಯವಸಾಯ ಮಾಡ್ಬೇಕು ಅಂತೇಳಿ ನಾವು ಬಂದು 3 ವರ್ಷ ಮಾಡಿಲ್ಲ, ಮತ್ತೆ ನಾವು ಮಾಡುದು. ನಾವು ಫಸ್ಟ್ ವರ್ಷದಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಇತ್ತು, ನಮ್ಗೆ ಸರ್ಕಾರ ಸಹಾಯ ಕೊಟ್ರು, ಜೋಳ ತಂದು ಕೊಟ್ರು, ಎಲ್ಲ ನಮಗೆ ಸ್ವಲ್ಪ ಸರ್ಕಾರ ಸಹಾಯ ಮಾಡಿದ್ರು. ಮತ್ತೆ ನಾವು ಮಾಡುವಾಗ ನಮಗೆ ಸರ್ಕಾರ ಫಸ್ಟನೇ ವರ್ಷದಲ್ಲಿ ಮಾತ್ರ ನಮಗೆ ತೋರಿಸ್ಕೊಟ್ರು, ಇನ್ನು 2ನೇ ವರ್ಷದಲ್ಲಿ ನಾವೇ ಮಾಡೋದು, ನಾವೇ ಮಾಡ್ಕೊಂಡು. ಸರ್ಕಾರ ಯಾವ ಪರಿಕರ ನಮಗೆ ತೋರಿಸಿದ್ರು ಅಂತ ಆಗಾಗ ತೋರ್ಸಕ್ ಆಗೋದಿಲ್ಲ, ಒಂದ್ಸಲ ಅದನ್ನ ತೋರಿಸ್ಕೊಟ್ಟಿದ್ದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವೇ ಈಗ ಬೆಳೆಯನ್ನ ಬೆಳೀತಾ ಇದ್ದೀವಿ. ಮತ್ತೆ ನಾವು ಎಲ್ಲ ಬದಲಾವಣೆಗೆ ಆಗಿದ್ದೀವಿ, ನಮ್ಮ ಮಕ್ಕಳನ್ನು ಶಾಲೆಗೆಲ್ಲ ಕಳಿಸ್ತಾ ಇದ್ದೀವಿ, ನಮ್ಮ ಮಕ್ಕಳಾದ್ರೂ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡೀಲಿ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ.
0: ಆರೋಗ್ಯ ವ್ಯವಸ್ಥೆ ಬಗ್ಗೆ ಕೂಡ ಜಾಗೃತವಾಗಿದ್ದಾರೆ. ಈಗ ಆರೋಗ್ಯ ವ್ಯವಸ್ಥೆ, ಈಗ ಹಾಸ್ಪಿಟಲ್ಗಳೆಲ್ಲ ಹಾಸ್ಪಿಟಲ್ಗಳಂದ್ರೆ ಹೋಗ್ತಾ ಇರ್ಲಿಲ್ಲ, ಸಮುದಾಯದ ಮುಖ್ಯವಾಹಿನಿಗಳಿಗೆ ಗಿರಿಜನರು ಬರ್ತಾ ಇರ್ಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಮುಂದೆ ಬರ್ತಾ ಇರೋದ್ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ಈಗ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಆರೋಗ್ಯನ ನಾವು ಸರಿಯಾದ ರೀತಿಯಲ್ಲಿ ನಾವು ನಡ್ಸ್ಕೊಳ್ತಾ ಇದ್ದೀವಿ. ಒಂದು ಅದಕ್ಕೆ ಇದಕ್ಕೆ ಆಚೆ ಈಚೆ ಹೋಗ್ಲಿಕ್ಕೂ ಕಷ್ಟ ಇಲ್ಲ, ಒಂದು ಹಾಸ್ಪಿಟ್ಲಿಗೆ ಕಷ್ಟ ಇಲ್ಲ, ಎಲ್ಲದು ನಮಗೆ ಹತ್ರ ಆಗಿ ಸಿಕ್ಕಿದೆ ಅಂತ ಹೇಳೋದು ಒಂದು ತುಂಬಾನೇ ಖುಷಿ ಪಡ್ತಾ ಇದ್ದೀವಿ. ಈಗ ತುಂಬಾ ಸಂತೋಷ ಆಗ್ತದೆ. ಇಲ್ಲಿ 210 ಮನೆ ಇದೆ, 5 ಮನೆಯಲ್ಲಿ ಜನಗಳಿಲ್ಲ, ಅಂದ್ರೆ 205 ಮನೆಯಲ್ಲಿ ಜನಗಳಿದ್ದಾರೆ, ಆದ್ರೆ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ.

0: ಈಗ 205 ಮನೆಯಲ್ಲೂ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಪತ್ರಗಳೇನಾದ್ರು ಅಂದ್ರೆ ಅವರಿಗೆ ಬೇಕಾಗಿರೋ ಒಂದು ಪ್ರಮಾಣ ಪತ್ರಗಳಾಗು ಸಿಕ್ಕಿದೆಯಾ?
1: ಅದು ಕೆಲವು ಮನೆಗಳಲ್ಲಿ ಸಿಕ್ಕಿದೆ, ಕೆಲವು ಮನೆಗಳಲ್ಲಿ ಇಲ್ಲ. ಅದನ್ನ ಅವರು ಕೆಲವು ಜನಗಳು ಮಾಡಿಸ್ಕೊಂಡಿದ್ದಾರೆ, ಬುದ್ಧಿ ಉಪಯೋಗ ಮಾಡಿ ಮಾಡಿಸ್ಕೊಂಡಿದ್ದಾರೆ, ಕೆಲವು ಮನೆಗಳಲ್ಲಿ ಮಾಡಿಸ್ಕೊಂಡಿಲ್ಲ. ಅದನ್ನ ತಿಳ್ಕೊಬೇಕು ಮೇಡಮ್. ಅದನ್ನ ಸ್ವಲ್ಪ ಮುಂದೆ ಹೋಗಿ ನಮ್ಮ ಆಡಿದ ಅಧ್ಯಕ್ಷರ ಮುಖಾಂತರ ಇದನ್ನ ನೀವು ತಿಳ್ಕೊಬೇಕು. ತಿಳ್ಕೊಂಡು ಯಾವ್ದು ಮಾಡಿಸಿಲ್ಲ, ಅವ್ರು ಯಾವ್ದು ಮಾಡಿಸ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಮಾಡಿಸ್ಬೇಕು.
0: ಈಗ ನಿಮ್ಮ ಆಡಿಗೆ ಸಂಬಂಧಪಟ್ಟಂತೆ ಸಂಘಟನೆಗಳಾಗಿರ್ಬೋದು, ಸಂಘಗಳಾಗಿರ್ಬೋದು, ಯಾವ್ದಾದ್ರೂ ಸ್ಥಾಪನೆ ಮಾಡ್ಕೊಂಡಿದ್ರ?
1: ಮಾಡ್ಕೊಂಡಿದ್ದೀವಿ ನಾವು. ಸ್ತ್ರೀಶಕ್ತಿ ಅಂತೇಳಿ ಒಂದು ಸಂಘ ಮಾಡಿದ್ದೀವಿ, ಸೊಸೈಟಿ ಸಂಘ ಅಂತ, ಅದು ಒಂದು ಮಾಡ್ಕೊಂಡಿದ್ದೀವಿ. ಈಗ ಅದು ಮಾಡ್ಕೊಂಡು ಅದನ್ನ ನಾವು ನಡೆಸ್ತಾ ಇದ್ದೀವಿ.
0: ಹೇಗ್ ನಡೀತಾ ಇದೆ ಆಡಿಲಿ? ಎಲ್ಲಾ ಜನರು ಸದಸ್ಯರಾಗಿದ್ದಾರ? ಏನು
1: ಎಲ್ಲಾ ಜನರು ಸದಸ್ಯರ ಆಗಿಲ್ಲ, ಕೆಲವು ಗುರ್ತಲ್ಲಿ ಒಂದು 3 ಜನ 2 ಜನ ಹೀಗೆ ಸದಸ್ಯರ ಆಗಿದ್ದಾರೆ. ಸ್ವಲ್ಪ ಇನ್ನೂ 1 ವರ್ಷ ಅದಾಗಿಲ್ಲ, ಹೀಗಾಗಿ ನಾವು ಶುರು ಮಾಡಿದೀವಿ. ಇನ್ನು ಮುಂದೆ ಬೆಳೀತಾ ಬೆಳೀತಾ ಸರಿಯಾದ ರೀತಿಲಿ ಆ ಸಂಘದ ಸೊಸೈಟಿ ಸಂಘದ ಮುಖಾಂತರ ಅದನ್ನ ತಿಳ್ಕೊಳ್ತಾರೆ. ತಿಳ್ಕೊಂಡು ಮುಂದೆ ಅದನ್ನ
0: ನಡ್ಸ್ಕೊಂಡು ಹೋಗ್ತೀವಿ. ಈಗ ಸಂಘಗಳನ್ನ ಆಡಿಲಿ ಬಿಂಬಿತವಾಗಿ ಮಾಡ್ಕೊಳ್ಳೋದು ಎಷ್ಟು ಉಪಯೋಗ ಅಂತ ನಿಮ್ಗೆ ಅನ್ಸುತ್ತೆ?
1: ಈಗ ನಮಗೆ ಹೇಳುವ ಪರಿಕಾರದಲ್ಲಿ ಮೇಡಮ್, ಅದು ಈಗ ಈ ಸಂಘಗಳು ಸೊಸೈಟಿ ಸಂಘ ಅಂತೇಳಿ ನಾವು ಮಾಡ್ತಾ ಇದ್ದೀವಲ್ಲ, ಅದು ನಮಗೆ ನಮಗಾಗಿ ಉಪಯೋಗ ಇದೆ ಅಂತೇಳಿ ನಾವು ಅನ್ಸ್ಕೊಂಡು.
0: ಈಗ ಆಡಿಗಳಲ್ಲಿ ಒಬ್ಬೊಬ್ಬರು ಹೋಗಿ ಕೇಳಕ್ಕಾಗಲ್ಲ, ಆದ್ರೆ ಸಂಘಟನೆ ಮೂಲಕ ಹೋಗಿ ಕೇಳಿದ್ರೆ, ಸಂಘಗಳ ಮೂಲಕ ಕೇಳಿದ್ರೆ ಅದೊಂದು ಸಂಗತಿ ಆಗಿರುತ್ತೆ. ಯಾಕಂತಂದ್ರೆ ನಾವು ಒಬ್ಬರೇ ಹೋಗಿ ಕೇಳೋದು ಕಷ್ಟ ಆಗುತ್ತೆ, ಗುಂಪಾಗಿ ಕೇಳಿದ್ರೆ ಉಪಯೋಗ ನಮ್ಮ ಹಾಡಿಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಸಂಘ ಕಡೆಯಿಂದ ನಿಮ್ಮ ಹಾಡಿಗೆ ಏನಾದ್ರು ಉಪಯೋಗ ಆಗೋ ನಿಟ್ಟಿನಲ್ಲಿ ಮಾಡ್ತಾ ಇದ್ರೆ?
1: ಈಗಾಗಿ ಶುರು ಹಚ್ಚಿಕೊಂಡಿದ್ದೀವಿ ನಮ್ಮ ಈ ಆಡಿಗಳಿಗೆ, ನಮ್ಮ ಜಾತಿ ಜನಗಳಿಗೆಲ್ಲ ಸ್ವಲ್ಪ ಉಪಯೋಗ ಆಗಬೇಕು. ಅವರು ಕೂಡ ಇನ್ನು ಮುಂದೆ ಕೆಲವು ಜನಗಳು ಮುಂದೆ ಬರ್ತಾ ಇದ್ದಾರೆ, ಕೆಲವು ಜನಗಳು ಮುಂದೆ ಬಂದಿಲ್ಲ. ಅವರು ಕೂಡ ಇನ್ನು ಮುಂದೆ ಬರೋರ್ನ ನೋಡಿ ಅವರು ಕೂಡ ಬದಲಾವಣೆಗೆ ಆಗಲಿ ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ.
0: ಒಟ್ಟಾರೆ ಈಗ ನಿಮ್ಮ ಆಡಿಯನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
1: ತುಂಬಾ ಖುಷಿ ಆಗ್ತದೆ ಮೇಡಮ್. ಯಾಕೆಂತಂದ್ರೆ ಈಗ ಮಧ್ಯೆ ಸರ್ಕಾರದ ಬಗ್ಗೆ ಒಬ್ಬೊಬ್ಬ ಬಂದು ನಮ್ಮನ್ನ ತಿಳಿತಾ ಇದ್ದಾರೆ, ನಮ್ಮನ್ನ ಏನೋ ಎಂತದಂತೇಳಿ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಆ ಕಾಡಲ್ಲಿ ಇರುವಾಗ ಯಾರು ಬರ್ತಾ ಇಲ್ಲ, ಯಾಕೆಂತಂದ್ರೆ ಅವ್ರಿಗೂ ಭಯ ಕಾಡು ಪ್ರಾಣಿಗೆ. ಆದ್ರೆ ಇಲ್ಲಿ ಅಂತದೇನಿಲ್ಲ, ಏನಾದ್ರೂ ಬಂದು ತಿಳಿತಾನೆ ಇರ್ತಾರೆ ಸರ್ಕಾರ ಮುಖಾಂತರ, ನಮಗೆ ಏನಾದ್ರೂ ಒಂದು ಅರಿವು ಕೊಡ್ತಾನೆ ಇರ್ತಾರೆ.

0: ನೀವು ಹೇಗೆ ಮುಂದೆ ಹೋಗ್ಬೇಕು, ಹೇಗೆ ಬದಲಾವಣೆಗೆ ಆಗ್ಬೇಕು, ನೀವು ಹೇಗೆ ನಡ್ಕೋಬೇಕು ಅನ್ನೋದನ್ನ ಸರ್ಕಾರ ಮುಖಾಂತರ ನಿಮಗೆ ತಿಳಿಸ್ತಾನೆ ಇದ್ದಾರೆ.
1: ಅಂದ್ರೆ ನಿಮ್ಮ ಹಳ್ಳಿಯಲ್ಲಿ ಸ್ಕೂಲ್ ವ್ಯವಸ್ಥೆ, ಅಂಗನವಾಡಿ ವ್ಯವಸ್ಥೆ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಎಲ್ಲ ಇದೆಯಾ?
0: ಇದೆ, ಈಗ ಶುರು ಮಾಡಿದ್ದಾರೆ. ಆದ್ರೆ ಅಂಗನವಾಡಿ ಇದೆ, ಮತ್ತೆ ಈಗ ಇಲ್ಲಿ ನಮ್ಮ ಹಾಡಿ ಒಳಗಡೆನೆ ಸ್ಕೂಲ್ ರೆಡಿ ಆಗ್ತಾ ಇದೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತದೆ. ಮತ್ತೆ ಹಾಸ್ಪಿಟ್ಲು ರೆಡಿ ಮಾಡ್ತಾ ಇದ್ದಾರೆ, ಅದು ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಅದೆಲ್ಲ ಆದ್ರೆ ತುಂಬಾ
1: ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಾ ಇದಾವ?
0: ಹೋಗ್ತಾ ಇದ್ದಾರೆ. ಕೆಲವು ಮಕ್ಕಳು ಹೋಗಿದ್ದಾರೆ, ಕೆಲವು ಮಕ್ಕಳು ಮನೇಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳಿಗೆ ಸರಿಯಾದ ರೀತಿಲಿ ಇಲ್ಲ, ಆದ್ರಿಂದ ಸುಮಾರು ಮಕ್ಕಳು ಮನೇಲಿ ಇದ್ದಾರೆ, ಕೆಲವು ಮಕ್ಕಳು ಹೋಗ್ತಾ ಇದ್ದಾರೆ.
1: ಈ ನಿಟ್ಟಿನಲ್ಲಿ ವಯಸ್ಸಾದವರು ನಿಮ್ಮ ಅಡಿಲಿ ಯಥೇಚ್ಛವಾಗಿ ಪಿಂಚಣಿ ಸೌಲಭ್ಯ ಏನಾದ್ರು ತಗೋತಾ ಇದಾರೆ ಅಥವಾ ಅವ್ರಿಗೂ ಬರ್ತಾ ಇಲ್ವಾ?
0: ಕೆಲವು ಜನರಿಗೆ ಬರ್ತಾ ಇದೆ, ನನಗೂ ಕೂಡ ಪೆನ್ಷನ್ ಬರ್ತಾ ಇದೆ. ಆದ್ರೆ ನಮ್ಮ ಸರ್ಕಾರ ಮುಖಾಂತರ ನಮಗೆ, ನಾವು ವಿಧವೆ ಆಗಿರೋರಿಗೆ ಒಂದು ಸರ್ಕಾರದ ಸಹಾಯ ಅಂತೇಳಿ ನಮಗೆ ಒಂದು ಪೆನ್ಷನ್ ಮಾಡಿಕೊಟ್ಟಿದ್ದಾರೆ, ನಮಗೂ ಬರ್ತಾ ಇದೆ. ಅದು ಪೆನ್ಷನ್ ನಿಂತಿಲ್ಲ, ಇನ್ನು ಮುಂದೆ ಇರೋರಿಗೆ ವಯಸ್ಸಾಗಿರೋರಿಗೆ ಬರ್ತಾ ಇದೋ ಇಲ್ಲವೋ ಅಂತ ಗೊತ್ತಿಲ್ಲ. ನನ್ನ ಪರಿಕರದಲ್ಲಿ ನಾವು ಈಗ ಪೆನ್ಷನ್ ತೆಗಿಯೋರು ಒಂದು 40 ಜನಗಳು ಪೆನ್ಷನ್ ತೆಗಿತಾ ಇದ್ದೀವಿ, ಎಲ್ಲ ವಿಧವೆ ಆಗಿರೋರೇ, ಮತ್ತೆ ಸ್ವಲ್ಪ ಜನ ವಯಸ್ಸಾಗಿರೋರು.
1: ಅಂದ್ರೆ ಅತಿಹೆಚ್ಚುವಾಗಿ ಸರ್ಕಾರದ ಪಿಂಚಣಿ ವ್ಯವಸ್ಥೆಯನ್ನ 40 ಹೆಚ್ಚು ಜನ ಮತ್ತೆ ವೃದ್ಧರು ಕೂಡ ತಗೋತಾ ಇದ್ರೆ ಈ ನಿಟ್ಟಿನಲ್ಲಿ ಈಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ.
0: ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ ಜೇನು ಕುರುಬರು ನಾವೇ. ಈಗ ಈ ಸರ್ಕಾರದ ಮುಖಾಂತರ ನಾವು ಇಲ್ಲಿ ಬದಲಾವಣೆಗೆ ಆಗಿದ್ದೇವೆ ಅಂತ ಹೇಳಿದ್ರೆ ನಮ್ಮನ್ನ ಕುರುಬರು ಅಂತ ಹೇಳಿ ಕಂಡಿಡಿಯಕ್ಕೆ ಆಯ್ತಾ ಇಲ್ಲ. ಇದು ಕಾರಣ ಏನು? ನಮ್ಮ ಸರ್ಕಾರ ಆದವರು ನಮ್ಮನ್ನ ಬದಲಾವಣೆಗೆ ಮಾಡಿದ್ದು ನಮ್ಮ ಸರ್ಕಾರ. ಕಾಡಲ್ಲಿದ್ದವರು ನಾವು, ನಿಜವಾದ ಕುರುಬರಾಗಿರೋರು ನಾವೇ.
1: ಈಗ ಕಾಡು ಪ್ರಾಣಿಗಳಿಂದ ನಿಮ್ಮನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೋತೀರಿ?
0: ನಮ್ಮನ್ನ ನಾವು ರಕ್ಷಣೆ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಕಾಡಲ್ಲಿ, ಈ ಕಾಡಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿಂದನೇ ಬೆಳೀತಾ ಇದ್ವಲ್ಲ, ಈ ಕಾಡಲ್ಲಿ ಎಲ್ಲಿ ಭಯ ಭೀತಿ ಏನಿಲ್ಲ, ಭಯ ಭೀತಿ ಇತ್ತು ಇಲ್ಲ ಅಂತ ಹೇಳೋದಿಲ್ಲ. ಈಗ ಆನೆಗಳು ಇಂಥ ಜಾಗದಲ್ಲಿ ಬರ್ತಾ ಇದೆ, ಹುಲಿಗಳು ಬರ್ತಾ ಇದೆ, ಈ ದಾರಿಯಲ್ಲಿ ಹೋಗ್ತದೆ, ಈ ದಾರಿಯಲ್ಲಿ ಬರ್ತದೆ ಅಂತೇಳಿ ನಾವು ಅದನ್ನು ಬಿಟ್ಟು ನಾವು ಬದಲು ಆ ಕಡೆ ಬೇರೆ ಸೈಡ್ಗೆ ಆಯ್ತಿದ್ದು, ಸೈಡ್ ಆಯ್ತಿದ್ದು. ಇಲ್ಲಾದ್ರೆ ಹೋಗಿ ಮರ ಹತ್ಕೊಳ್ಳೋರು ಮರ ಹತ್ಕೊಳ್ತಾ ಇದ್ರು, ಇಲ್ಲದ್ರೆ ಎಲ್ಲದಾದ್ರೂ ಓಡಿ ಹೋಗಿ ಒಂದು ಸೈಡು. ಈಗೆಲ್ಲ ನಮ್ಮ ಜೀವನ ನಡೀತಾ ಇತ್ತು, ಈಗ ಅಂತದೇನಿಲ್ಲ, ಆದ್ರೆ ಎಲ್ಲ ಚೆನ್ನಾಗಿದೆ.
1: ನಿಮ್ಗೆ ತಿಳುವಳಿಕೆ ಏನಂತ ಹೇಳ್ಕೊಡ್ತಿದ್ರ?
0: ನಿಮಗೆ ತಿಳುವಳಿಕೆ ಇದೆ, ನಮ್ದು ಹಿರಿಯರು ಏನ್ ಮಾಡ್ತಾ ಇದ್ರು, ನಮ್ಮ ಹಿರಿಯರು ಹೇಗೆ ನಡ್ಕೊಳ್ತಾ ಇದ್ರು, ಹೇಗೆ ಅವರು ಬೆಳೀತಾ ಇದ್ರು, ಕಾಡಲ್ಲಿ ಬೆಳೆಯೋದನ್ನ ಹೇಳ್ತಾ ಇದ್ರು, ಮತ್ತೆ ಮದ್ದು ವ್ಯವಸ್ಥೆಗಳನ್ನ ನಾವು ಹೀಗೆ ತಗೊಳ್ತಾ ಇದ್ದೋ, ಹೀಗೆ ನಡೀತಾ ಇದ್ದೋ, ನಮ್ಮ ಮಕ್ಕಳನ್ನ ನಾವು ಹೀಗೆ ಬೆಳೆಸ್ತಾ ಇದ್ದೋ, ಅದೊಂದು ನಮಗೆ ಹೇಳ್ಕೊಡ್ತಾ ಇದ್ರು ನಮ್ಮ ಹಿರಿಯರು. ಅದನ್ನ ಹೇಳಿ ನಮ್ಮ ಈಗ ನಮ್ಮ ಹಿರಿಯರು ಅದನ್ನ ಹೇಳಿ ನಮಗೆ ತಿಳಿಸಿಕೊಟ್ಟ ಮೇಲೆ ನಮ್ಮ ಹಿರಿಯರು ಅವರು ಹೋದ್ಮೇಲೆ ಈಗ ಅದನ್ನ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೋ. ಈಗ ಎಷ್ಟು ಗಂಟೆ ನಮ್ಮದನ್ನ ಹೇಳ್ಕೊಂಡಿದ್ದಕ್ಕಾಗಿ, ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಭಾರನ್ನ ನಾವೀಗ ನಿಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಆಡಿ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಆಡಿಯ ಒಂದು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಮಾಸ್ತಿಗುಡಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಮತಿ ಕಲ್ಪನಾ ಮತ್ತು ಶ್ರೀಮತಿ ಲಲಿತಾರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರೀತಿಯ ಜನಧ್ವನಿ ಕೇಳುಗರಿಯ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಕೇಳುಗರೆ, ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹದ ಮಹತ್ವ ಹಾಗೂ ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ ಸರ್.
3: ಮೇಡಮ್, ನಮ್ಮ ಪ್ರತಿ ವರ್ಷ 1-7 ತನಕ ಕೂಡ ನಾವು ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಸ್ತನ್ಯಪಾನದ ಮಹತ್ವ ಇರ್ಬೋದು ಮತ್ತು ತಾಯಿಯ ಎದೆಹಾಲಿನ ಮಹತ್ವ ಕುರಿತು ಇವತ್ತು ಮಾತನಾಡಿದ್ರೆ, ಮೇಡಮ್, ಈ ಒಂದು ಸ್ತನ್ಯಪಾನ ಸಪ್ತಾಹ ಅಂದರೆ ಏನು, ಅದರ ಮಹತ್ವ ಮತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸ್ಬೋದಾ ಮೇಡಮ್?
4: ಪ್ರತಿ ವರ್ಷ 1-8 ಇದು ಯುನಿಸೆಫಿಂದ ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಇದರದ್ದು ಮಹತ್ವ ಏನು ಅಂತ ಹೇಳಿದ್ರೆ, ತಾಯಿಯ ಹಾಲಿನ ಮಹತ್ವನ ಕೇವಲ ತಾಯಿ ಅಲ್ಲದೆ ಕುಟುಂಬ ಜೊತೆಗೆ ಎಲ್ಲ ಸೊಸೈಟಿಗೂ ಅದರ ಅರಿವು ಮೂಡಿಸ್ಲಿಕ್ಕೋಸ್ಕರ, ಮತ್ತೆ ಮಗುವಿಗೆ ತಾಯಿಯ ಹಾಲು ಅದು ಅದೊಂಥರ ರೈಟ್ಸ್ ಅಂತದ್ದು, ಮಗುವಿಗೆ ಹಾಲು ತಾಯಿದು ತಗೊಳ್ಬೇಕು ಅನ್ನೋದು ರೈಟ್ಸ್, ಅದು ಎಲ್ಲ ತಾಯಂದಿರಿಗೂ ಅರಿವಾಗಬೇಕು ಅಂತ ಹೇಳಿ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಮಾಡ್ತೇವೆ. ಈ ವರ್ಷದ್ದು ಥೀಮ್ ಏನಿದೆ ಅಂತ ಹೇಳಿದ್ರೆ, ಅದು ಮಗುವಿನ

0: ಆ ಆರೋಗ್ಯ ಶುರುವಾದಾಗಿಂದನೆ ಎಲ್ಲಾ ಮಕ್ಕಳಿಗೂ ಅದು ಹಾಲು ಕರೆಕ್ಟ್ ಆಗಿ ಬರಬೇಕು ಅಂತ, ಮತ್ತೆ ಅದ್ರದ್ದು ನಾವು ಸ್ಟೆಪ್ಸ್ ಏನೆಲ್ಲ ಫಾಲೋ ಮಾಡ್ತಿದೀವಿ, ಆ ಹಾಲು ಹೇಗೆ ಕೊಡ್ಬೇಕು, ಎಷ್ಟು ಸರ್ತಿ ಕೊಡ್ಬೇಕು, ಹೇಗೆಲ್ಲ ಕೊಡ್ಬೇಕು ಅಂತ, ಅದರ ಮಹತ್ವ ಎಲ್ಲಾ ತಾಯಂದಿರಿಗೂ ಮತ್ತೆ ಸೊಸೈಟಿಗೂ ಗೊತ್ತಾಗಬೇಕು ಅಂತ ಈ ವರ್ಷದ ಥೀಮ್ಸ್.
1: ತಾವು ಹೇಳದಂಗೆ ನೀನು ಒಂದು ಸ್ತನ್ಯಪಾನ ಸಪ್ತಾಹವನ್ನ ಸೊ ಯಾಕೆ ಯಾವ ಕಾರಣಕ್ಕೋಸ್ಕರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ರಿ. ಅದೇ ರೀತಿ ಮೇಡಮ್, ಈಗ ತಾಯಿಯ ಎದೆ ಹಾಲು ಅಂತಕ್ಕಂಥದ್ದು ಪ್ರತಿ ಮಗುವಿಗೂ ಕೂಡ ಬಹಳ ಮುಖ್ಯ ಮತ್ತು ಅತ್ಯವಶ್ಯಕ. ಅದರಲ್ಲೂ ಕೂಡ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ಒಂದು ಮೊದಲ ಹಾಲು ಕೊಲೆಸ್ಟ್ರಾಮ್ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ ಬಹಳ ಪ್ರಾಮುಖ್ಯತೆ ಕೂಡ. ಹಾಗಾಗಿ ಮೊದಲ ಹಾಲು ಅಥವಾ ನಾವು ಕೊಲೆಸ್ಟ್ರಾಮ್ ಅಂತ ಏನಂತೀವಿ ಅದು ಆ ಮಗುಗೆ ಏಕೆ ಮುಖ್ಯ ಮತ್ತು ಹೇಗೆ ಅದು ಯಾವ ಒಂದು ತಕ್ಷಣದಲ್ಲಿ ಅದನ್ನು ಕೊಡಿಸ್ಬೇಕಾಗತ್ತೆ ಮೇಡಮ್?
0: ಕೊಲೆಸ್ಟ್ರಾಮ್ ಅನ್ನೋದು ಒಂದು ಬಂಗಾರಕ್ಕೆ ಸಮಾನ, ಅಂದರೆ ಅದು ಮಗುವಿಗೆ ಅದು ಕೊಡುವಂತಹ ಮೊದಲನೇ ಲಸಿಕೆ ಅಥವಾ ಮೊದಲನೇ ಆಹಾರ ಅಂತಲೇ ಹೇಳ್ಬೋದು. ಇದು ನಾವು ಮಗು ಹುಟ್ಟಿದ ತಕ್ಷಣ ಆದಷ್ಟು ಒಂದು ಗಂಟೆ ಹುಟ್ಟಿದ ಒಳಗಡೆ ನಾವು ಮಗುವಿಗೆ ಕೊಡುವಂಥದ್ದು. ಮೊದಲು ತಾಯಿಗೆ ಬರುವಂಥ ಹಾಲನ್ನ ಅದು ಹಳದಿ ಕಲರ್ ಇರುತ್ತೆ, ಅದನ್ನು ನಾವು ಕೊಲೆಸ್ಟ್ರಾಮ್ ಅಂತ ಹೇಳ್ತೀವಿ. ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ನೀರಿನ ಅಂಶ ಜಾಸ್ತಿ ಇರುತ್ತೆ. ಮಗು ಹುಟ್ಟಿದ ತಕ್ಷಣ ತುಂಬ ಆಯ್ತದ ನಾವು ನೋಡಿರ್ತೀವಿ, ಮಗುವಿಗೆ ಆಗ ದಾಹ ಇರುತ್ತೆ, ಸೊ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಒಂದು ನೀರಿನ ಅಂಶ ಮಗುವಿನ ಬಾಯಾರಿಕೆ ಕಮ್ಮಿ ಆಗೋಂಥದ್ದು. ಎರಡನೇದು ಅದರಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ, ಯಾವ ಲಸಿಕೆಯಲ್ಲೂ ಇಲ್ಲದಿರಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೊಲೆಸ್ಟ್ರಾಮ್ ಅನ್ನೋದನ್ನು ಕೊಡಲೇಬೇಕಾಗತ್ತೆ. ಅದು ಯೂಶ್ವಲಿ ಹುಟ್ಟಿದಾಗಿಂದ ಫಸ್ಟ್ 3 ಡೇಸ್ ಕೊಲೆಸ್ಟ್ರಾಮ್ ಉತ್ಪತ್ತಿ ಆಗುವಂಥದ್ದು. ಸೊ ಆ 3 ದಿನ ಮಗುವಿಗೆ ಆ ಹಾಲನ್ನು ನಾವು ಕೊಡಲೇಬೇಕಾಗಿರುವಂಥದ್ದು.
1: ಮೇಡಮ್, ಅದೇ ರೀತಿ ಈಗ ಗಿಣ್ಣಾಲು ಅಂತಂದ್ರೆ ಏನು ಅಥವಾ ಗಿಣ್ಣಾಲು ಮತ್ತೆ ಕೊಲೆಸ್ಟ್ರಾಮ್ ಎರಡೂ ಒಂದೇನಾ? ಸೊ ಇದರ ಪ್ರಾಮುಖ್ಯತೆ ಎಷ್ಟು?
0: ಗಿಣ್ಣಾಲು ಅಂದ್ರೆ ಸೇಮ್ ಕೊಲೆಸ್ಟ್ರಾಮ್. ಇದು ನಾ ಹೇಳಿದಾಗೆ ಇದು ಮೊದಲ 3 ದಿನ ಉತ್ಪತ್ತಿ ಆಗುವಂಥದ್ದು ತಾಯಿ ಎದೆಯಿಂದ. ಅದು ತಾಯಿಯ ಹಾಲು ಹೇಗೆ ಬಿಳಿ ಇರುತ್ತೋ ಅದು ಹಾಗಿರಲ್ಲ, ಸ್ವಲ್ಪ ಹಳದಿ ಬಣ್ಣ ಮತ್ತೆ ಸ್ವಲ್ಪ ಎಣ್ಣೆ ಎಣ್ಣೆ ತರ ಇರುವಂತದ್ದು. ಇದರಲ್ಲಿ ಮಗುವಿಗೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂತದ್ದು ಮತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮೊದಲೇ ಹೇಳ್ದಂಗೆ ಮಗುವಿಗೆ ಹುಟ್ಟಿದ ತಕ್ಷಣ ತುಂಬಾ ಅಳ್ತಿರೋದ್ರಿಂದ ದಾಹ ಜಾಸ್ತಿ ಇರುತ್ತೆ, ಬಾಯಾರಿಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಬೇಕಾಗುವಂತ ಅದನ್ನ ಬಾಯಾರಿಕೆ ನೀಗಿಸುವಂತಹ ಶಕ್ತಿ, ನೀರಿನ ಅಂಶನು ಅದರಲ್ಲಿರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿನೂ ಇರುತ್ತೆ. ಸೊ ಮೊದಲು 3 ದಿನ ತಾಯಿಗೆ ಏನ್ ಹಾಲು ಬರುತ್ತೋ ಅದನ್ನ ವೇಸ್ಟ್ ಮಾಡದೆ ಮಗುವಿಗೆ ಕೊಡ್ಬೇಕಾಗಿರುವಂತದ್ದು.
1: ಮೇಡಮ್, ಈಗ ತಾವು ಹೇಳ್ದಂಗೆ ಏನು ಈ ಒಂದು ಕೊಲೆಸ್ಟ್ರಾಮ್ ಅಥವಾ ಗಿಣ್ಣು ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನು ನಾವು 3 ದಿನ ಒಳಗಡೆ ಕೊಡ್ಬೇಕಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ರಿ. ಈಗ ತಕ್ಷಣದಲ್ಲಿ ಸ್ತನ್ಯಪಾನ ಆರಂಭಿಸುವುದರಿಂದ ಆ ಮಗುವಿಗೆ ಆಗ್ತಕ್ಕಂಥ ಒಂದು ಪ್ರಯೋಜನಗಳು ಏನು ಮೇಡಮ್?
0: ಒಂದು ಮಗುವಿಗೂ ತಾಯಿಗೂ ಬಾಂಡಿಂಗ್ ಬರುತ್ತೆ, ಅಂದ್ರೆ ಮಗುವಿಗೆ ಇದು ತಾಯಿ, ತನ್ನ ತಾಯಿ, ತನ್ನ ತಾಯಿದು ಹಾಲು ಅಂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಮಗುವಿಗೆ ನಾ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದು ಮಗುವಿಗೆ ಬೇಕಾಗುವಂತಹ, ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳು ಸಿಗುವಂಥದ್ದು. ಇಲ್ಲಿ ತಾಯಿ ಹಾಲು ಕೊಡೋದ್ರಿಂದ ಇದು ಮಗುವಿಗೆ ಬೆನಿಫಿಟ್ಸ್ ಅಲ್ಲದೆ ತಾಯಿಗೂ ಬೆನಿಫಿಟ್ಸ್ ಬರುವಂತದ್ದು ಇರುತ್ತೆ ಸರ್. ಅಂದ್ರೆ ತಾಯಿ ಡೆಲಿವರಿ ಆದ ತಕ್ಷಣ ಹಾಲು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತಸ್ರಾವ ತಾಯಿ ಗರ್ಭಕೋಶದಿಂದ ಆಗ್ತಾ ಇರುತ್ತೆ. ಸೊ ಆ ರಕ್ತಸ್ರಾವನ ಕಮ್ಮಿ ಮಾಡುವಂಥದ್ದು. ಎರಡನೇದು ತಾಯಿಯ ಗರ್ಭಕೋಶ ಅದು ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ, ಅದನ್ನ ಕಂಟ್ರಾಕ್ಟ್ ಮಾಡ್ಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ತಾಯಿಯಲ್ಲಿ ಉತ್ಪಾದನೆ ಆಗಿ ಆ ಗರ್ಭಕೋಶದಲ್ಲಿ ರಕ್ತಸ್ರಾವ ಆಗುವಂಥದ್ದು ಕಮ್ಮಿ ಆಗುತ್ತೆ. ಮತ್ತೆ ಮೂರನೇದು ಹಾಲು ಕುಡಿಸ್ಬೇಕಾದ್ರೆ ತಾಯಿ ಮಗುವನ್ನು ಹಿಡ್ಕೊಂಡಾಗ ಮಗುವಿಗೆ ತಾಯಿಯ ಬೆಚ್ಚಗೆ ಇರೋದನ್ನು ಸಿಗುತ್ತೆ. ಸೊ ಮಗುವಿನ ಟೆಂಪರೇಚರ್ ಕೂಡ ಮೇಂಟೈನ್ ಆಗುವಂಥದ್ದು.
1: ಈಗ ಮೇಡಮ್, ತಾವು ಹೇಳಿದ್ರಿ ಈಗ ಮಗುವಿಗೆ ಈ ಒಂದು ತಕ್ಷಣದಲ್ಲಿ ನಾವು ಹಾಲು ಅಥವಾ ಸ್ತನ್ಯಪಾನವನ್ನು ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ. ಈಗ ಮೊದಲ 6 ತಿಂಗಳು ಕೇವಲ ಬರೀ ತಾಯಿಯ ಹಾಲನ್ನೇ ಯಾಕೆ ನೀಡಬೇಕು, ಏನಾದ್ರು ನಿಖರವಾದ ಕಾರಣ ಇದೆಯಾ? ಸೊ ಹಾಲನ್ನು ಬಿಟ್ಟು ಬೇರೆ ಏನೇನು ಯಾಕೆ ನೀಡಬಾರ್ದು ಮೇಡಮ್?
0: ಸ್ತನ್ಯಪಾನ ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೀವಿ, ಅಂದರೆ ತಾಯಿ ಹಾಲಲ್ಲದೆ ಮೊದಲ 6 ತಿಂಗಳು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ. ಇದು ಯಾಕೆ ಹಾಗೆ ಹೇಳ್ತೀವಿ ಅಂತ ಹೇಳಿದ್ರೆ ಮಗುವಿನ ಜಠರ ಅಂದರೆ ಕರುಳು ಏನಿರುತ್ತೋ ಅದು ತುಂಬ ಬೆಳವಣಿಗೆ ಆಗಿರಲ್ಲ, ತಾಯಿಯ ಹಾಲನ್ನು ಅರ್ಗಣೆ ಮಾಡ್ಕೊಳ್ಳೋಷ್ಟಷ್ಟೇ ಶಕ್ತಿ ಇರುವಂಥದ್ದು. ಈ ತಾಯಿಯ ಹಾಲಲ್ಲಿ ಫಸ್ಟ್ 6 ತಿಂಗಳು ಪೌಷ್ಟಿಕಾಂಶಗಳಲ್ಲದೆ ರೋಗ ನಿರೋಧಕ ಎಷ್ಟು ಆಂಟಿಬಾಡೀಸ್ ಇರುವಂಥದ್ದು. ಇದು ಮಗುವಿನ ಬೆಳವಣಿಗೆಗಲ್ಲದೆ ಮಗುವಿಗೆ ಕೆಲವೊಂದು ರೋಗ, ಫಾರ್ ಎಕ್ಸಾಂಪಲ್ ನಿಮೋನಿಯಾ ಆಗಿರೋಂಥದ್ದು ಅಥವಾ ಅತಿಸಾರ ಆಗುವಂಥದ್ದು ಅಥವಾ ಮಗುವಿಗೆ ಬೇರೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಮಾಡೋ ಚಾನ್ಸಸ್ ಕಮ್ಮಿ ಮಾಡುವಂಥದ್ದು ಸರ್. ಸೊ ಇದು ಫಸ್ಟ್, ಆದ್ರಿಂದ ನಾವು ಫಸ್ಟ್ 6 ತಿಂಗಳು ಮಗುವಿಗೆ ತಾಯಿ ಹಾಲು ಅಷ್ಟೇ ಕೊಡಬೇಕಾಗಿದ್ದು. ಇನ್ನು ಕೆಲವು ಕಡೆ ಹಳ್ಳಿಗಳಲ್ಲಿ ಮಗುವಿಗೆ ಜೇನುತುಪ್ಪ ಕೊಡುವಂಥದ್ದು ಅಥವಾ ನೀರು ಕೊಡುವಂಥದ್ದು ಅಥವಾ ಜಾಯಿಕಾಯಿದು ಪೇಸ್ಟ್ ಮಾಡಿ ಕೊಡುವಂಥದ್ದು ಅಥವಾ ಬಾದಾಮಿ ಕೊಡುವಂಥದ್ದು ತುಪ್ಪ ಕೊಡುವಂಥದ್ದೆಲ್ಲ ಇದಾಗ್ತಾ ಇದೆ. ಇದರಿಂದ ಮಗುವಿನ ಕರಳಿಗೆ ಆ ಶಕ್ತಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಮೊದಲೇ ಇರಲ್ಲ. ಹೀಗೆಲ್ಲ ಕೊಟ್ಟಾಗ ಮಗುವಿನ ಕರಳಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಆದಷ್ಟು ಅದನ್ನೆಲ್ಲ

0: ಸ್ಟಾಪ್ ಮಾಡ್ಬೇಕು ಯಾವ್ದನ್ನು ಕೂಡ. ಈವನ್ ಮಗುವಿಗೆ ಒಂದು ಹನಿ ನೀರು ಕೂಡ ಕೊಡಬಾರ್ದು ಅಂತ ಹೇಳ್ತೇವೆ. ಫಸ್ಟ್ 6 ತಿಂಗಳು ತಾಯಿ ಹಾಲಲ್ಲದೆ ವೈದ್ಯರು ಏನು ಕೊಟ್ಟಿರ್ತಾರೋ ಆ ಔಷಧಿ ಬಿಟ್ಟು ಮಗುವಿಗೆ ಬೇರೆ ಯಾವುದು ಕೊಡೋ ಹಾಗಿಲ್ಲ.
1: ಮೇಡಮ್, ಈಗ ತಾವು ಹೇಳಿದಂಗೆ ನೀವು ಒಂದು ವೇಳೆ ತಾವು ಹೇಳಿದ್ರಿ, ಈಗ 6 ತಿಂಗಳು ತನಕ ಮಗುವಿಗೆ ತಾಯಿ ಎದೆಯಲ್ಲಿ ಬಿಟ್ಟು ಬೇರೆ ಏನು ಕೂಡ ಕೊಡಬಾರ್ದು. ಈಗ ಒಂದು ವೇಳೆಗೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಹಾಲು ಬರಲಿಲ್ಲ ಅಥವಾ ಬರ್ತಾ ಇಲ್ಲ ಅಂತಂದಾಗ ಹೇಗೆ ಆ ಮಗುವಿಗೆ ಯಾವ ಥರ ಒಂದು ಪೌಷ್ಟಿಕಾಂಶ ಅಥವಾ ಹಾಲಿನ ಒಂದು ವ್ಯವಸ್ಥೆ ಆಗುತ್ತೆ ಮೇಡಮ್?
0: ಇದು ಎಲ್ಲ ತಾಯಂದಿರಲ್ಲೂ ಬೇಗ ಫಸ್ಟ್ ಕ್ವಶನ್ ಯಾವಾಗಲೂ ಕೇಳುವಂಥದ್ದು ಇದು, ಡೆಲಿವರಿ ಆದ ತಕ್ಷಣ ನನಗೆ ಹಾಲು ಬರ್ತಿಲ್ಲ ಅಥವಾ ಡೆಲಿವರಿ ಆಗಿ 24 ಗಂಟೆ ಒಳಗಡೆ ನನಗೆ ಮಗು ಹಾಲು ಕೊಡಲಿಕ್ಕೆ ಆಗ್ತಿಲ್ಲ, ಮಗು ಜಾಸ್ತಿ ಅಳ್ತಾ ಇದೆ ಅನ್ನೋ ಈ ಥರ ಕನ್ಸರ್ನ್ಸೇ ತಾಯಿ ಹತ್ರ ಜಾಸ್ತಿ ಇರುತ್ತೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ 24 ಗಂಟೆ ತಾಯಿಯಲ್ಲಿ ತಾಯಿಯ ದೇಹದಲ್ಲಿ ಸ್ವಲ್ಪ ಕೆಲವೊಂದು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಹೋಗ್ತದೆ. ಡೆಲಿವರಿ ಆದ ತಕ್ಷಣ ಹಾಲು ಬರೋದಿಲ್ಲ. ಸೊ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಪ್ರತಿ 2 ಗಂಟೆಗೊಂದ್ಸತಿ ಮಗುವಿಗೆ ಎದೆ ಚೀಪಿಸಬೇಕು ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಚೀಪುವಾಗ ತಾಯಿಯ ಎದೆಯಲ್ಲಿ ಕೆಲವೊಂದು ಸೆನ್ಸೇಷನ್ಸ್ ಆಗಿ ಅದು ಹಾರ್ಮೋನ್ಸ್ ತಾಯಿಯ ದೇಹದಲ್ಲಿ ಉತ್ಪಾದನೆ ಆಗಿ ಅದು ಹಾಲು ಉತ್ಪಾದನೆ ಮಾಡೋ ಮೂಲಕ ಆಗುವಂಥದ್ದು. ಇದೆಲ್ಲ ಆಗ್ಲಿಕ್ಕೆ ಮಿನಿಮಮ್ 24-48 ಗಂಟೆಗಳ ಕಾಲ ಮಿನಿಮಮ್ ಬೇಕು. ಈ 48 ಗಂಟೆಗಳ ಕಾಲದಲ್ಲಿ ಎಲ್ಲಾ ತಾಯಂದಿರಲ್ಲೂ ಅದು ಏನು ನೀರ್ ಹಾಲು ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, ಅದು ಉತ್ಪಾದನೆ ಆಗೇ ಆಗುತ್ತೆ. ಸೊ ನಾವು ತಾಯಂದಿರಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಈವನ್ ನಾವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂದ್ರೆ ಮಗು ಯಾವಾಗೆಲ್ಲ ಅಳುತ್ತೋ ಅವಾಗಷ್ಟೇ ಹಾಲು ಕೊಡ್ಬೇಕು ಅಂತ ಹೇಳಿದ್ರು ಪ್ರತಿ 2 ಗಂಟೆಗೊಂದ್ಸರ್ತಿ ಮಗುವಿಗೆ ಚೀಪಿಸ್ಲಿಕ್ಕೆ ಹೇಳ್ತೀವಿ. ಯಾಕಂದ್ರೆ ಮಗುವಿನ ಚೀಪೋದ್ರಿಂದ ತಾಯಿಯ ದೇಹದಲ್ಲಿ ಚೇಂಜಸ್ ಆಗಿ ಹಾರ್ಮೋನ್ಸ್ ಉತ್ಪಾದನೆ ಆಗಿ ಅದರಿಂದ ಹಾಲು ಉತ್ಪಾದನೆ ಆಗುವಂಥದ್ದು. ಸೊ ಆದಷ್ಟು ಫಸ್ಟ್ 2 ದಿನ ಸ್ವಲ್ಪ ಕಾಯಬೇಕು. ಮತ್ತೆ ಮಗುವಿನಲ್ಲೂ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಹೇಳ್ತಾರೆ, ಅಂದ್ರೆ ಬೊಜ್ಜು ಮಗುವಲ್ಲೂ ಇರುತ್ತೆ. ಸೊ ಮಗುವಿಗೆ ಏನ್ ಬೇಕು ಅಷ್ಟು ಸಕ್ಕರೆ ಅಂಶ ಇರುತ್ತೆ. ಸೊ ಮಗುವಿಗೆ ಸುಸ್ತ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಆದ್ರಿಂದ ನಾವು ತಾಯಂದಿರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ 1-2 ದಿನ ಮಗುವಿಗೆ ಬೇಕಾದಷ್ಟು ಸಾಕಷ್ಟು ಹಾಲು ಎಷ್ಟು ಬೇಕೋ ಅಷ್ಟು ಆಗುತ್ತೆ. ಫಸ್ಟ್ 2 ದಿನ ಮಕ್ಕಳು ಅಷ್ಟೆಲ್ಲ ಹಾಲು ಕುಡಿಯೋಲ್ಲ, ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ತಿರ್ತವೆ. ಆದ್ರಿಂದ ಆದಷ್ಟು ಭಯ ಆಗೋದು ಬೇಡ ಅಂತ ನಾವು ಹೇಳ್ತೇವೆ.
1: ಮೇಡಮ್, ಈಗ ಒಂದು ವೇಳೆಗೆ ಸಿಜರಿನ್ ಏರ್ಗೆ ಆದಾಗ, ಅಂದ್ರೆ ತಾವು ಹೇಳಿದ್ರಿ ಮುಟ್ಟಿದ 1 ಗಂಟೆ ಒಳಗಡೆ ಹೆದೆಗೆ ಹಾಲು ಕುಡಿಸಬೇಕು ಮಗುವಿಗೆ ಅಂತ ಹೇಳಿದ್ರಿ, ಈಗ ಒಂದು ವೇಳೆಗೆ ಸಿಜರಿನ್ ಆದಂತಹ ತಾಯಂದ್ರು ಯಾವಾಗ ಹೇಗೆ ಒಂದು ಸ್ತನ್ಯಪಾನವನ್ನು ಆರಂಭಿಸಬೇಕು ಮೇಡಮ್?
0: ನಾರ್ಮಲ್ ಡೆಲಿವರಿಲಿ 1/2 ಗಂಟೆ ಒಳಗಡೆ ನಾವು ಮಗು ಡೆಲಿವರಿ ಆದ ಕೂಡಲೇ ಮಗುವನ್ನು ತಾಯಿ ಎದೆ ಭಾಗದತ್ತ ಇಟ್ಟು ಹಾಲು ಕುಡಿಸಲಿಕ್ಕೆ ಶುರು ಮಾಡ್ತೀವಿ. ಸಿಸೇರಿಯನ್ ಆಗೋದಲ್ಲಿ ಮಿನಿಮಮ್ 1 ಗಂಟೆ ಆದರೂ ಬೇಕು, ಅದು ಕಂಪ್ಲೀಟ್ ಪ್ರೊಸೀಜರು, ಅದು ಆಪರೇಷನ್ ಎಲ್ಲ ಆಗೋಷ್ಟರಲ್ಲಿ 1 ಗಂಟೆ ಬೇಕು. ಸೊ ಅಲ್ಲಿ ತನಕ ನಾವು ಮಗುವನ್ನು ಬೆಚ್ಚನೆ ಅದು ಟೆಂಪರೇಚರನ್ನೆಲ್ಲ ಮೇಂಟೈನ್ ಮಾಡಿ ಒಂದ್ಸತಿ ತಾಯಿ ರಿಕವರಿ ರೂಮಿಗೆ ಶಿಫ್ಟ್ ಆದ ತಕ್ಷಣ 1 ಗಂಟೆ ಒಳಗಡೆ ಶಿಫ್ಟ್ ಆಗುತ್ತೆ ಸರ್ಜರಿ ಆದಮೇಲೆ. ಸೊ 1 ಗಂಟೆ ಒಳಗಡೆ ಸಿಸೇರಿಯನ್ ಆಗಿರುವಂತಹ ತಾಯಿಯಂದಿರಲ್ಲೂ ಹಾಲು ಕುಡಿಸ್ಲಿಕ್ಕೆ ಶುರು ಮಾಡ್ತೀವಿ ಸರ್. ಇದು ಹಾಗೆ 1 ಗಂಟೆ ಒಳಗಡೆ ಆದಷ್ಟು 1 ಗಂಟೆ ಒಳಗಡೆ ಶುರು ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕೆಲವೊಂದ್ಸತಿ ಮಗುವಿಗೆ ನಾವು ಹಾಲು ಕುಡಿಸ್ಲಿಲ್ಲದಿದ್ರೆ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗಡೆ ಮಗುವಿಗೆ ಸಕ್ಕರೆ ಅಂಶ ಕಮ್ಮಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಅದನ್ನ 1 ಗಂಟೆ ಒಳಗಡೆ ನಾವು ಕುಡಿಸ್ಬೇಕು ಅಂತ ಹೇಳ್ತೇವೆ.
1: ಇದ್ರ ಜೊತೆಗೆ ಮೇಡಮ್, ಈಗ ಅವಧಿಗೆ ಮುನ್ನ ಜನಿಸಿದಂತಹ ಮಕ್ಕಳು ಅಂದ್ರೆ ನಾವು ಏನು ಪ್ರೀ ಟರ್ಮ್ ಡೆಲಿವರಿ ಆದಂತಹ ಮಕ್ಕಳಿಗೆ ಹೇಗೆ ತಾಯಿಯ ಒಂದು ಹಾಲನ್ನ ಯಾವ ತರವಾಗಿ ಕುಡಿಸಬಹುದು?
0: ಪ್ರೀಟರ್ಮ್ ಮತ್ತೆ ಟರ್ಮ್ ಅಂತ ಹೇಳ್ತೀವಿ, ಅಂದ್ರೆ 8-9 ತಿಂಗಳಿಗಿಂತ ಮುಂಚೆ ಮತ್ತೆ 9 ತಿಂಗಳಾದ್ಮೇಲೆ ಇರೋ ಹುಟ್ಟಿರೋ ಮಕ್ಕಳನ್ನು 9 ತಿಂಗಳಾದ್ಮೇಲೆ ಟರ್ಮ್ ಅಂತ ಹೇಳ್ತೀವಿ, 9 ತಿಂಗಳಿಗಿಂತ ಮುಂಚೆ ಪ್ರೀಟರ್ಮ್ ಅಂತ ಹೇಳ್ತೀವಿ. ಆ 2 ಮಕ್ಕಳಲ್ಲೂ ಆ ತಾಯಂದಿರಲ್ಲಿ ಉತ್ಪಾದನೆ ಆಗೋ ಹಾಲಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಸರ್. ತಾಯಿಯಲ್ಲಿ 9 ತಿಂಗಳಿಗಿಂತ ಮುಂಚೆ ಇರೋ ಮಕ್ಕಳಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಮಕ್ಕಳು ತುಂಬಾ ಸಣ್ಣ ಇರ್ತವೆ ಅಥವಾ ತೂಕ ಕಮ್ಮಿ ಇರುತ್ತೆ, ಆ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗುವಂತ ಅಂಶ ತಾಯಿಯ ಹಾಲಲ್ಲಿ ಇರುತ್ತೆ. ಸೊ ಆದ್ರಿಂದ ತಾಯಿ ಡೆಲಿವರಿ ಆದ ಕೂಡಲೇ ಈಗ ಮಗು 2 ಕೆಜಿಗಿಂತ ಕಮ್ಮಿ ಇದ್ರೆ ನಾವು ಆದಷ್ಟು ಡೈರೆಕ್ಟ್ ಆಗಿ ತಾಯಿಯ ಎದೆಗೆ ಮಗುವನ್ನು ಚೀಪ್ಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಮಗು ತೂಕ ಕಮ್ಮಿ ಇರುವಾಗ ಮಗು ಎದೆ ಚೀಪ್ಬೇಕಿದ್ರೆ ಅದರಲ್ಲಿ ಎನರ್ಜಿ ತುಂಬಾ ಲಾಸ್ ಆಗಿ ಮಗುವಿನ ತೂಕ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ ಮಗು 1.5 ಕೆಜಿ ಇದ್ರೆ ತಾಯಿಯ ಹಾಲನ್ನು ಒಂದು ಡಬ್ಬದಲ್ಲಿ ಅಥವಾ ಗ್ಲಾಸ್ನಲ್ಲಿ ಶೇಖರಿಸಿ ಅದನ್ನ ಒಳ್ಳೆಯಿಂದ ಕೊಡುವಂಥದ್ದು ಸರ್. ಇದನ್ನು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಮಗುವಿಗೆ ಚೀಪೋ ಕೆಲಸ ಇರಲ್ಲ, ಮಗು ಚೀಪ್ ಬೇಕಿದ್ರೆ ಅದರ ಶಕ್ತಿ ಅದರಲ್ಲೇ ಹೋದ್ರೆ ಮಗುವಿನ ತೂಕ ಮತ್ತೂ ಇನ್ನೂ ಕಮ್ಮಿ ಆಗುತ್ತೆ. ಆದ್ರಿಂದ ತಾಯಿಯ ಹಾಲನ್ನ ಅದನ್ನ ತೆಗೆದು ಗ್ಲಾಸಲ್ಲಿ ಅಥವಾ ಬಾಕ್ಸಲ್ಲಿ ಶೇಖರಣೆ ಮಾಡಿ ಅದನ್ನು ಕೊಡುವಂಥದ್ದು. ಇನ್ನೊಂದು ನಾನ್ ನ್ಯೂಟ್ರಿಟಿವ್ ಸಕ್ಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತಾಯಿಯ ಹಾಲು ಎದೆಯಲ್ಲಿ ಪೂರ್ತಿ ತೆಗೆದು ಮಗುವನ್ನ ಎದೆಯನ್ನು ಮಾತ್ರ ಚೀಪಿಸ್ಬೇಕು. ಇದು 2 ಹೆಲ್ಪ್ ಆಗುತ್ತೆ, ಒಂದು ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುತ್ತೆ ಬರುವಂಥದ್ದು. ಕೆಲವೊಂದ್ಸತಿ ಮಕ್ಕಳು ಮರೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಮಗು ಹಾಗೆ ಮರಿಬಾರ್ದು ಅಂತ ಹೇಳಿ ನಾವು ಈ ನಾನ್ ಯು ಟ್ರೀಟ್ ಯು ಸಕ್ಕಿಂಗ್ ಅಂತ ಒಂದು ಮಾಡ್ತೇವೆ ಸರ್. ಸೊ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ

0: ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಈ ಪ್ರೀಟರ್ಮ್ ಬೇಬೀಸ್ ಅಲ್ಲಿ ಅವರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಇಲ್ಲದೆ ಇರೋ ಕಾರಣ ಅವರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ತಾಯಿಯ ಹಾಲಿನ ಮುಖಾಂತರವೂ ನಾವು ಕೊಡ್ಬೋದು. ಹಾಗೆ ಇದು ಪ್ರೀಟರ್ಮ್ ಬೇಬೀಸ್ ಅಲ್ಲಿ ತಾಯಿಯ ಹಾಲು ತುಂಬಾ ಮುಖ್ಯ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆನೆ ಈಗ ಈ ಮಕ್ಕಳಿಗೆ ಈ ತಾಯಿದೆ ಹಾಲು ಅಂತಕ್ಕಂಥದ್ದು ಬಹಳ ಮುಖ್ಯ ಅಂದ್ರಿ. ಸೊ ಅದೇ ರೀತಿ ನವಜಾತ ಶಿಶುವಿನ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ತಾಯಿ ಹಾಲು ಎಷ್ಟು ಮುಖ್ಯ ಮೇಡಮ್?
0: ಈ ಸ್ತನ್ಯಪಾನ ಅನ್ನೋದು ನಾವು 6 ತಿಂಗಳೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಆ 6 ತಿಂಗಳು ತಾಯಿಯಿಂದ ಇರುವಂತಹ ರೋಗ ನಿರೋಧಕ ಶಕ್ತಿ ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂದ್ರೆ ಈ ತಾಯಿಯ ಹಾಲಿನ ಮೂಲಕ. ಸೊ ಫಸ್ಟ್ 6 ತಿಂಗಳು ಮಕ್ಕಳಿಗೆ ಆಂಟಿಬಾಡೀಸ್ ಅನ್ನೋದು ತಾಯಿಯ ಹಾಲಿನ ಮುಖಾಂತರನೇ ಬರುವಂತದ್ದು. ಸೊ ಈ ಟೈಮಲ್ಲಿ ಮಕ್ಕಳಿಗೆ ಆಗುವಂತಹ ಇನ್ಫೆಕ್ಷನ್ಸ್ ತಾಯಿ ಹಾಲು ಕೊಡ್ತಿದ್ರೆ ಕಮ್ಮಿ. ಯಾವ ತರ ಇನ್ಫೆಕ್ಷನ್ಸ್ ಅಂತ ಹೇಳಿದ್ರೆ, ಒಂದು ನಿಮೋನಿಯಾ ಆಗಿರ್ಬೋದು, ಅಥವಾ ಅತಿಸಾರ ಆಗಿರ್ಬೋದು, ಅಥವಾ ಕೆಲವೊಂದು ಇಮ್ಯುನಿಟಿ ಕಮ್ಮಿ ಆಗಿ ಮಗುವಿಗೆ ಪದೇ ಪದೇ ಜ್ವರ ಬರುವಂತದ್ದೆಲ್ಲ ಕಾಣೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿ ಹಾಲು ಕುಡಿಸ್ಲಿಲ್ಲದಿದ್ರೆ ಬರುವಂತಹ ಚಾನ್ಸಸ್. ಯಾಕಂತ ಹೇಳಿದ್ರೆ, ಮಗುವಿನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆ 6 ತಿಂಗಳವರೆಗೂ ಆಗೋಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಆದ್ರಿಂದ ಫಸ್ಟ್ 6 ತಿಂಗಳು ರೋಗ ನಿರೋಧಕ ಶಕ್ತಿಯನ್ನು ಕಂಪ್ಲೀಟ್ ಆಗಿ ತಾಯಿಯಿಂದನೇ, ತಾಯಿಯ ಎದೆ ಹಾಲಿಂದನೇ ಬರುವಂತದ್ದು ಸರ್. ಆದ್ರಿಂದ ಫಸ್ಟ್ 6 ತಿಂಗಳು ಮಗುವಿಗೆ ಹಾಲು ಕೊಟ್ಟು ಅದು ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ತಿರ್ತೀವಿ.
1: ಮೇಡಮ್, ಈ ಸ್ತನ್ಯಪಾನ ಮಾಡೋದ್ರಿಂದ ಆ ತಾಯಿಗೆ ಆಗ್ತಕ್ಕಂತ ಒಂದು ಪ್ರಯೋಜನಗಳೇನು ಮೇಡಮ್?
0: ಒಂದು, ತಾಯಿಗೂ ಮಗುವಿಗೂ ಬಾಂಡಿಂಗ್ ಬರುವಂತದ್ದು. ಎರಡನೇದು, ತಾಯಿ ಮೆಂಟಲಿ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಮೆಂಟಲಿ ವೀಕ್ ಆಗಿರ್ತಾರೆ. ಅಂದ್ರೆ ಅವರಿಗೆ ಮಾನಸಿಕ ಒತ್ತಡ ಇರುತ್ತೆ, ಮಾನಸಿಕವಾಗಿ ಅವರು ತುಂಬಾ ಕುಂತಿರ್ತಾರೆ. ಇದರಿಂದ ಮಗುವಿಗೆ ಹಾಲು ಕುಡಿಸ್ಬೇಕಾದ್ರೆ ಅವರ ದೇಹದಲ್ಲಿ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ಒಳ್ಳೇದಾಗುವಂಥದ್ದು, ಮಾನಸಿಕವಾಗಿ ಅವರಿಗೆ ಸ್ವಲ್ಪ ಶಕ್ತಿ ಬರುವಂಥದ್ದು. ಮೂರನೇದು, ನಾ ಹೇಳ್ದಂಗೆ ಗರ್ಭಕೋಶಕ್ಕೆ ಅದು ರಕ್ತಸ್ರಾವ ಜಾಸ್ತಿ ಆಗದಿರೋ ಹಾಗೆ ಕೆಲವೊಂದು ಹಾರ್ಮೋನ್ಸ್ ತಡೆಯುವಂಥದ್ದು. ನಾಲ್ಕನೇದು, ಗರ್ಭಕೋಶ ರಿಲ್ಯಾಕ್ಸ್ ಆಗಿರುತ್ತೆ, ಅಂದರೆ ಡೆಲಿವರಿ ಆಗಿರೋ ಟೈಮಲ್ಲಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ. ಅದನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಈ ಮಗುವಿಗೆ ಹಾಲು ಕುಡಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು, ತಾಯಿಗೆ ಈಗ 2 ವರ್ಷ ಎಲ್ಲ ಹಾಲು ಕುಡಿಸಿದ್ರೆ ತಾಯಿಗೆ ಬರುವಂತಹ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ ಎಲ್ಲ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಮತ್ತೆ ಈ ಟೈಮಲ್ಲಿ ತಾಯಿ ಮತ್ತೊಂದು ತಿರ್ಗಾ ಗರ್ಭಿಣಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ.
1: ಮೇಡಮ್, ಈಗ ತಾವು ಹೇಳಿದಂಗೆ ಈಗ ಮೊದಲನೇ ಗರ್ಭಿಣಿ ಅಥವಾ ಮೊದಲನೇ ಪಾಪ ಹೊಂದಿರ್ತಕ್ಕಂಥ ತಾಯಿಂದರು ಹೇಗೆ ಯಾವ ಥರ ಒಂದು ಸ್ತನ್ಯಪಾನವನ್ನು ಮಾಡಿಸ್ಬೇಕು, ಜೊತೆಗೆ ಅವ್ರಗಳಿಗೆ ಕುಟುಂಬದವರು ಹೇಗೆ ಯಾವ ಥರ ಸಹಕಾರವನ್ನು ನೀಡಬೇಕಾಗುತ್ತೆ ಮೇಡಮ್?
0: ಇದು ತುಂಬ ಮುಖ್ಯ. ಯಾಕಂದರೆ ಮೊದಲನೇ ತಾಯಿಯವರಿಗೆ ಹೇಗಿರಬೇಕು, ಮಗುನ ಹೇಗೆ ನೋಡ್ಕೊಳ್ಬೇಕು, ಎಷ್ಟು ಸರ್ತಿ ಹಾಲು ಕುಡಿಸ್ಬೇಕು, ಮತ್ತು ಅವರ ಆಹಾರ ಪದ್ಧತಿಗಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಈವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಮಗುವಿನ ಮೇಲೆ ಎಲ್ಲದೂ ಕೇರ್ ಹೋಗುತ್ತೆ ಹೊರತು ತಾಯಿಯ ಮೇಲೆ ನಿಗಾ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮಗುವಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಎಲ್ಲ ಲಾಸ್ಟಿಗೆ ಬ್ಲೇಮ್ ಬರೋದು ತಾಯಿಗೆ. ಅದಕ್ಕಿಂತ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಒಂದ್ಸತಿ ಡೆಲಿವರಿ ಆದ ತಕ್ಷಣ ತಾಯಿ ಪಾತ್ರ ಹೆಂಗಿರುತ್ತೋ ಅದರ ಜೊತೆಗೆ ಅವರ ಕುಟುಂಬದ ಪಾತ್ರನೂ ಅಷ್ಟೇ ಇರುತ್ತೆ. ಡೆಲಿವರಿ ಆದ ತಕ್ಷಣ ನಾವು ಹೇಳಿದಾಗೆ ಹುಟ್ಟಿದ 1 ಗಂಟೆ ಒಳಗಡೆ ಹಾಲು ಕುಡಿಸ್ಬೇಕು. ಎರಡನೇದು, ಡಿಮ್ಯಾಂಡ್ ಆನ್ ಫೀಡಿಂಗ್ ಅಂತ ಹೇಳ್ತೀವಿ, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಯಾವಾಗ್ಲೆಲ್ಲ ಅಳುತ್ತು ಅವಾಗ ನಾವು ಹಾಲು ಕುಡಿಸ್ಬೇಕು ಅಂತ. ಬಟ್ ತೊಂದರೆ ಏನ್ ಬಂತು ಅಂತ ಹೇಳಿದ್ರೆ, ಇಲ್ಲಿ ತಾಯಂದಿರಿಗೆ, ಮೊದಲ ತಾಯಂದಿರಿಗೆ ಮಗುವಿಗೆ ಯಾವಾಗ ಹಾಲು ಬೇಕು ಅಥವಾ ಮಗುವಿಗೆ ಶುಗರ್ ಡೌನ್ ಆಗಿದ್ರೆ ಅಥವಾ ಮಗುವಿಗೆ ಬೇರೆ ಏನಾದ್ರು ತೊಂದರೆ ಆಗಿದ್ರೆ ಅವ್ರಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡ್ಲಿಕ್ಕೆ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರತಿ 2 ಗಂಟೆಗೆ ಒಂದ್ಸತಿ ಮಗುವಿಗೆ ಹಾಲು ಕುಡಿಸ್ಬೇಕು. ಅದು ಹೇಗೆ ಕುಡಿಸ್ಬೇಕು ಅಂದ್ರೆ 5 ನಿಮಿಷ ಅಲ್ಲ, ಒಂದು 15 ನಿಮಿಷ ಒಂದು ಎದೆ ಮತ್ತೆ 15 ನಿಮಿಷ ಇನ್ನೊಂದು ಎದೆ ಜೀಪಿಸ್ಬೇಕು ಅಂತ ಹೇಳ್ತೀವಿ. ಇದರಿಂದ ಒಂದು, 2 ಎದೆಯಿಂದ ಮಗುವಿಗೆ ಹಾಲು ಸಿಗುವಂತದ್ದು, ಮತ್ತೆ 2 ಎದೆಯಿಂದ ಹಾಲು ಕರೆಕ್ಟ್ ಆಗಿ ಉತ್ಪಾದನೆ ಆಗುವಂತದ್ದು, ಇದೊಂದು ನಾವು ತಾಯಂದಿರಿಗೆ ಹೇಳ್ತೇವೆ. ಮತ್ತೆ ಕುಟುಂಬದವರಿಗೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಎಮೋಷನಲ್ ಸಪೋರ್ಟ್ ತಾಯಿಗೆ ತುಂಬಾ ಬೇಕಾಗುವಂತದ್ದು. ಅಂದ್ರೆ ತಾಯಿಗೆ ಈಗ ನಿದ್ದೆ ಹೆಚ್ಚು ಕಮ್ಮಿ ಆಗ್ಬಹುದು, ರಾತ್ರಿ ಇಡೀ ಪ್ರತಿ 2 ಗಂಟೆಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುವಂತದ್ದು. ಇನ್ ಕೇಸ್ ಹಾಗೆ ಅವ್ರಿಗೆ ಮಧ್ಯ ಮಧ್ಯೆ ಎಬ್ಬಿಸಕ್ಕೆ ತುಂಬಾ ಕಷ್ಟ ಆಗ್ತಿದೆ, ಅವ್ರಿಗೆ ನಿದ್ದೆ ಸಾಕಾಗ್ತಿಲ್ಲ ಅಂತ ಹೇಳಿ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ತಾಯಿ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ, ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ, ಅದನ್ನು ರಾತ್ರಿ ತಾಯಿ ಅಥವಾ ಬೇರೆ ಯಾರಾದ್ರೂ ಕುಟುಂಬದವರು ಮಗುವಿಗೆ ಒಳ್ಳೆಯಿಂದ ಕುಡಿಸ್ಬೋದು ಅಂತ ಹೇಳ್ತೇವೆ. ಯಾಕಂದ್ರೆ ತಾಯಂದಿರಲ್ಲಿ ನಿದ್ದೆ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ. ಅವರಿಗೆ ನಿದ್ದೆ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಗಾಬರಿ ಏನಾದ್ರೆ ಆದ್ರೆ, ಮನಸ್ಸಲ್ಲಿ ತುಂಬಾ ಟೆನ್ಷನ್ ಇದ್ರೆ, ಇರ್ತಾರೆ. ಹೀಗೆಲ್ಲ ಇರ್ಬೇಕಾದ್ರೆ ತಾಯಿಯ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ತಾಯಂದಿರಿಗೆ ಆದಷ್ಟು ರಿಲ್ಯಾಕ್ಸ್ ಆಗಿ ಇದಕ್ಕೆ ಎಮೋಷನಲಿ ಸಪೋರ್ಟ್ ಕೊಡ್ಲಿಕ್ಕೆ ಫ್ಯಾಮಿಲಿಯವರನ್ನ ನಾವು ಕೇಳ್ತೇವೆ, ಮತ್ತೆ ಅವರ ಆಹಾರ ಪದ್ಧತಿಗಳನ್ನು ನಾವು ಕೌನ್ಸಿಲ್ ಮಾಡ್ತೇವೆ.
1: ಈಗ ಆಹಾರ ಪದ್ಧತಿ ಅಂತ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಈ ಮೊದಲು ಅಂದರೆ ಡೆಲಿವರಿ ಆದಂತಹ ಒಂದು 3-6 ತಿಂಗಳ ತನಕ ಅವ್ರಿಗೆ ನೀರು ಕೊಡದಿರ್ತಕ್ಕಂಥದ್ದು ಇರ್ಬೋದು, ತರಕಾರಿಗಳನ್ನ ಕೊಡದಿರ್ಬೋದು, ಅಂದರೆ ಈ ಥರದ ಒಂದು ಪದ್ಧತಿಗಳಿದೆ. ಸೊ ಇದರಿಂದ ಮಗುವಿನ ಬೆಳವಣಿಗೆಗೆ

0: ಅಥವಾ ಅವ್ರ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಕುಂಠಿತ ಆಗಕ್ಕೇನಾದ್ರು ಕಾರಣ ಹಾಕಬಹುದು ಅಥವಾ ಹೇಗೆ ಮೇಡಮ್?
1: ಅದೇ ಹಳೆ ಕಾಲದಲ್ಲೆಲ್ಲ ಈಗಲೂ ಕೂಡ ಹಳ್ಳಿ ಭಾಗದಲ್ಲೆಲ್ಲ ನೀರು ಕುಡಿದ ತಕ್ಷಣ ತಾಯಿ ದಪ್ಪ ಆಗ್ತಾರೆ, ತಾಯಿ ದೇಹದ ಒಳಗಡೆ ನೀರು ತುಂಬುತ್ತೆ ಅನ್ನೋಂತಹದ್ದು ಇದೆಲ್ಲ ಇದೆ ತಲೆಯಲ್ಲಿ. ಬಟ್ ಇದು ಇದೆಲ್ಲ ಸುಳ್ಳು ಸರ್. ಇದು ತಾಯಿಗೆ ನಾವು ಕರೆಕ್ಟ್ ಆಗಿ ನೀರಿನ ಅಂಶ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಇದು ತಾಯಿ ಅಲ್ಲದೆ ನಾವು ಮಗುವಿಗೂ ನೋಡ್ಬೇಕಾಗುತ್ತೆ. ಈಗ ತಾಯಿ ಅಷ್ಟು ಹಾಲು ಉತ್ಪಾದನೆ ಮಾಡಬೇಕು, ತಾಯಿ ಮಗು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲಸ ಮಾಡ್ಲಿಕ್ಕೆ ತಾಯಿಗೆ ಯಥೇಚ್ಛ ನೀರಿನ ಅಂಶ ಇರಲೇಬೇಕು. ಆದ್ರಿಂದ ನಾವ್ ಏನ್ ಹೇಳ್ತೀವಿ ಅಂದ್ರೆ ತಾಯಿಗೆ ಅಟ್ಲೀಸ್ಟ್ ದಿನಕ್ಕೆ 2-3 ಲೀಟರ್ ನೀರು ಕೊಡ್ಲೇಬೇಕು ಅಂತಾನೆ ನಾವು ಹಾಗೆ ಹೇಳ್ತೇವೆ. ಮತ್ತೆ ಇನ್ನೊಂದು ತರಕಾರಿ ಹಣ್ಣಿನ ಬಗ್ಗೆ ಕೇಳೋದಾದ್ರೆ, ಕೆಲವೊಂದು ತರಕಾರಿ ಕೊಟ್ರೆ ತಾಯಿಗೆ ಮಗುವಿಗೆ ವಾಯು ಆಗುತ್ತೆ ಅಥವಾ ತಾಯಿಗೆ ವಾಯು ಆಗುತ್ತೆ, ಕೆಲವೊಂದು ಹಣ್ಣು ಕೊಟ್ರೆ ಮಗುವಿಗೆ ಕಫ ಆಗುತ್ತೆ, ಈ ತರದ್ದೆಲ್ಲ ಒಂದು ಭ್ರಮೆ ಸ್ವಲ್ಪ ಕಲ್ಪನೆ ಎಲ್ಲ ಇರುತ್ತೆ. ಹಾಗೆ ಯಾವುದು ಆಗಲ್ಲ, ಯಾವ ಹಣ್ಣು ಯಾವ ತರಕಾರಿನೂ ತಾಯಿಯ ಹಾಲಿನಿಂದ ಮಗುವಿಗೆ ಹಾಗೆ ಡೈರೆಕ್ಟ್ ಆಗಿ ಹೋಗೋದಿಲ್ಲ. ಏ ನಾವು ತಾಯಿಗೆ ಎಷ್ಟು ಪೌಷ್ಟಿಕಾಂಶದ ಆಹಾರಗಳು ಕೊಡ್ತೀವೋ ಅಷ್ಟು ಮಗುವಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತಾಯಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ತಾಯಿಯ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಉತ್ಪತ್ತಿ ಆಗಬೇಕು, ಅದು ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ತಾಯಿ ಅದಕ್ಕೆ ಬೇಕಾಗುವಂತ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು. ಸೊ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ತಾಯಿಗೆ ಪ್ರೋಟೀನ್ ಅಂಶ, ಪ್ರೋಟೀನ್ ಅಂಶ ಅಂದ್ರೆ ಕಾಳು, ಬೇಳೆಗಳು, ಮೊಟ್ಟೆ ಇದನ್ನೆಲ್ಲ, ಮತ್ತೆ ಚಿಕನ್, ಮಟನ್ ಏನೆಲ್ಲ ಇದೆಯೋ ಅದನ್ನ ಪ್ರೋಟೀನ್ ಅಂಶಗಳು ತಾಯಿಗೆ ಯಥೇಚ್ಛವಾಗಿ ಕೊಡ್ಬೇಕಾಗಿರೋಂಥದ್ದು. ತರಕಾರಿಗಳು, ತರಕಾರಿಗಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಅದರಲ್ಲಿ ಐರನ್ ಮತ್ತೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಇದೆಲ್ಲ ತಾಯಿಯ ದೇಹಕ್ಕೆ ಬೇಕಾಗಿರುವಂತದ್ದೆಲ್ಲ ಇದೆಲ್ಲ ನಾವು ಸಮಭಾಗವಾಗಿ ನಾವು ಕೊಟ್ಟರೆ, ಸಮತೋಲನ ಆಹಾರ ಕೊಟ್ಟರೆ ತಾಯಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಈಗ ತಾಯಿಗೆ ನಾವು ಆಹಾರ ಕೊಡ್ಲಿಲ್ಲ ಅಂತಿದ್ರೆ ಮಗುವಿಗೂ ಅವರು ಹಾಲು ಕುಡಿಸ್ಲಿಕ್ಕೆ ಹಾಲು ಬರುದಿಲ್ಲ.
0: ಮೇಡಮ್, ಈಗ ಒಂದು ವೇಳೆ ಈಗ ಸ್ತನ್ಯಪಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾಯಿಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಯಾರನ್ನು ಸಂಪರ್ಕಿಸಬೇಕು, ಹೇಗೆ ಮೇಡಮ್?
1: ತಾಯಿಗೆ ಸಮಸ್ಯೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿ ಹಾಲು ಕೆಲವೊಂದ್ಸತಿ ಕೆಲವೊಬ್ಬರಿಗೆ ತಾಯಿ ಹಾಲು ಜಾಸ್ತಿಯಾಗಿ ಅದು ಎದೆ ಭಾಗ ಗೆಡ್ಡೆ ಆಗುವಂಥದ್ದು ಅಥವಾ ಎದೆ ತೊಟ್ಟಲ್ಲಿ ಗಾಯ ಆಗುವಂಥದ್ದು ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಮಗು ಕರೆಕ್ಟಾಗಿ ಚೀಪ್ಲಿಲ್ಲದಿದ್ದರೆ ಹೇಳಿದ್ರೆ ತಾಯಿಯ ತೊಟ್ಟಿನಲ್ಲಿ ಸಮಸ್ಯೆ ಆಗುವಂಥದ್ದೆಲ್ಲ ಇರುತ್ತೆ. ಹಾಗೇನಾದರೂ ಇದ್ದರೆ ಗೈನಕಾಲಜಿಸ್ಟ್ ಒಂದ್ಸತಿ ತೋರಿಸ್ಬೇಕಾಗುತ್ತೆ. ಕೆಲವೊಂದ್ಸತಿ ಮೋಸ್ಟ್ ಆಫ್ ದ ಟೈಮ್ಸ್ ತಾಯಿಗೆ ಹಾಗೇನೆ ಔಷಧಿ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಬಟ್ ಅದೇನಾದ್ರೂ ಎದೆ ಭಾಗದಲ್ಲಿ ಗೆಡ್ಡೆ ಆಗಿರೋದು ಅಂತ ಅಥವಾ ಏನಾದರೂ ಕುರ ಥರ ಏನಾದರೂ ಆಗಿ ಕ್ಯೂ ಏನಾದರೂ ಬರ್ತಿದ್ರೆ ಅದು ಕೆಲವೊಂದ್ಸತಿ ಆಪರೇಷನ್ ಬೇಕಾಗುವಂಥದ್ದು. ಅದರಿಂದ ನಾವು ತಾಯಂದಿರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಹಾಲನ್ನು ಪ್ರತಿ 2 ಗಂಟೆಗೆ ಎದೆ ಪೂರ್ತಿ ಖಾಲಿ ಆಗೋ ತನಕ ಮಗುವಿಗೆ ಕುಡಿಸ್ಬೇಕು ಅಂತ ಹೇಳ್ತೀವಿ ಸರ್.
0: ಮೇಡಮ್, ಈ ಒಂದು ಸ್ತನ್ಯಪಾನಕ್ಕೆ ಸಂಬಂಧಿಸಿದಂತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವುವು, ಅವುಗಳ ಒಂದು ಸತ್ಯಾಂಶ ಏನು ಮೇಡಮ್?
1: ಸಮಾಜದಲ್ಲಿ ಒಂದು ಆಹಾರ ಪದಾರ್ಥಗಳಿಂದ ಹಿಂಗೆ ಕೊಡಬೇಕು, ಆ ಥರ ಕೊಡಬೇಕು, ಬಾಣಂತಿಯರಿಗೆ ನೀರು ಕೊಡಬಾರ್ದು, ಬಾಣಂತಿಯರಿಗೆ ತರಕಾರಿಗಳು ಕೊಡಬಾರ್ದು, ಬೇಳೆಕಾಳುಗಳು ಕೊಡಬಾರ್ದು ಅಂತ ಒಂದು ಹೇಳುವಂಥದ್ದು. ಎರಡನೇದು, ಬಾಣಂತಿಯರು ಮನೆಯಿಂದ ಆಚೆ ಹೋಗಲೇಬಾರ್ದು ಅನ್ನೋದೊಂದು ರೆಸ್ಟ್ರಿಕ್ಷನ್ಸ್ ಇರುವಂಥದ್ದು. ಮೂರನೇದು, ಬಾಣಂತಿಯರು ಯಾವಾಗಲೂ ಬೆಚ್ಚಗೆ ಇರಬೇಕು, ಸ್ಕಾರ್ಫ್ ಹಾಕಬೇಕು, ಸ್ವೆಟರ್ಸ್ ಹಾಕಬೇಕು, ಮತ್ತು ಅವರಿಗೆ ಆಚೆಲ್ಲೂ ಹೋಗುವಾಗಿಲ್ಲ, ಮಗು ಮಗು ಮಗು ಅಷ್ಟೇ ನೋಡ್ಕೊಳ್ಬೇಕು. ಮತ್ತು ಏನೇ ತೊಂದರೆ ಆದರೂ ಅದಕ್ಕೆ ಲಾಸ್ಟಿಗೆ ತಾಯಿಯೇ ಕಾರಣ ಆಗಿರ್ತಾಳೆ. ಲೈಕ್ ಫಾರ್ ಎಕ್ಸಾಂಪಲ್, ತಾಯಿ ಒಂದು ಹಣ್ಣು ಏನಾದರೂ ಜಾಸ್ತಿ ತಿಂದರೆ ಮಗುವಿಗೆ ಅದರಿಂದನೇ ತೊಂದರೆ ಆಗಿರುವಂಥದ್ದು, ತಾಯಿನೇ ಕಾರಣ ಅಂತ ಈ ಥರದ್ದೆಲ್ಲ ತಾಯಿಯ ಮೇಲೆ ಬ್ಲೇಮ್ಸ್ ಜಾಸ್ತಿ ಇರುವಂಥದ್ದು ಸರ್. ಅದೆಲ್ಲ ಆದಷ್ಟು ಇದರಲ್ಲಿ ನಾ ಹೇಳಿದೆಲ್ಲ ಆದಷ್ಟು 100-100 ತಪ್ಪಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ತಾಯಿ ಒಬ್ಬರೇ ಕಾರಣ ಆಗಿರಲ್ಲ. ತಾಯಿ ಎಷ್ಟು ಎಮೋಷನಲ್ ಆಗಿ ನಾವು ಸಪೋರ್ಟ್ ಕೊಡ್ತೇವೋ ತಾಯಿಗೆ ಅಷ್ಟು ನಾವು ಹೆಲ್ಪ್ ಮಾಡಿದಂಗೆ, ಅದರಿಂದ ಇಂಡೈರೆಕ್ಟ್ಲಿ ಮಗುವಿಗೂ ನಾವು ಹೆಲ್ಪ್ ಮಾಡ್ತಿರೋ ಹಾಗೆ. ಸೊ ಇದರಲ್ಲಿ ಒಂದ್ಸತಿ ಡೆಲಿವರಿ ಆದ ಕೂಡಲೇ ಮಗುವಿನ ಮೇಲೆ ಎಷ್ಟು ಕಾಳಜಿ ಇರುತ್ತೋ ಅಷ್ಟೇ ಕಾಳಜಿ ತಾಯಿಯ ಮೇಲೂ ಕೂಡ ತೋರಿಸ್ಬೇಕು ಅಂತ ನಾ ಹೇಳ್ತೀನಿ ಸರ್.
0: ಓಕೆ ಮೇಡಮ್, ಈಗ ಇದ್ರ ಜೊತೆಗೆ ಈಗ ಒಂದು ವೇಳೆ ಉದ್ಯೋಗದಲ್ಲಿ ಇರ್ತಕ್ಕಂಥ ತಾಯಿಂದರು ಹೇಗೆ ಈಗ 6 ತಿಂಗಳ ನಂತರ ಅಥವಾ 6 ತಿಂಗಳ ಮುಂಚೆ ಕೆಲವು ಸಾಮಾನ್ಯವಾಗಿ ಕೆಲವು ಬೇಗ ಉದ್ಯೋಗಕ್ಕೆ ಹೋಗ್ಬೇಕಾಗಿರುತ್ತೆ, ಸೊ ಅಂತ ಸಂದರ್ಭದಲ್ಲಿ ಹೇಗೆ ಅವರು ಸ್ತನ್ಯಪಾನವನ್ನು ಮಾಡಿಸ್ಬೋದು?
1: 6 ತಿಂಗಳ ತನಕ ಅದೇ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗೇ ಮಾಡಿಸ್ಬೇಕು. ಇನ್ ಕೇಸ್ ಅವ್ರ ಕೆಲಸಕ್ಕೆ ಹೋಗ್ಬೇಕು, ಏನಾದ್ರು ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಅದನ್ನು ತಾಯಿಯ ಹಾಲನ್ನು ಅದನ್ನು ತೆಗೆದು ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ನಾವು ಕಲೆಕ್ಟ್ ಮಾಡಿ ಅದನ್ನು ಶೇಖರಣೆ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ರೆ, ರೆಫ್ರಿಜರೇಟರ್ ಇಲ್ಲ ಅಂತ ಹೇಳಿದ್ರೆ, ನಾವು ಅದು ಹೊರಗಡೆ ಒಂದು ನೀಟ್ ಕ್ಲೀನ್ ಸ್ಟೀಲ್ ಬಾಕ್ಸ್ನಲ್ಲಿ 4 ಅವರ್ಸ್ ಕೂಡ 4 ಗಂಟೆಗಳ ಕಾಲ ಶೇಖರಣೆ ಮಾಡಿ ಮಗುವಿಗೆ ಒಳ್ಳೆಯಿಂದ ಕೊಡ್ಬೋದು ಸರ್. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂತ ಹೇಳಿದ್ರೆ ಅದು 8 ಗಂಟೆಯಿಂದ 12 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಟ್ಟು ನಾವು ಕೊಡ್ಬೋದು. ಈಗ 6 ಮಂತ್ಸ್ ಆದ್ಮೇಲೆ ಈಗೇನು ತಾಯಿಂದಿರು ಕೆಲ್ಸಕ್ಕೆ ಹೋಗ್ತಿದ್ರೆ ಆದಷ್ಟು ಈ ಕೆಲವೊಂದ್ಸತಿ ಈಗ ತಾಯಿಗೆ ಹಾಗೆ ಡೈರೆಕ್ಟ್ ಆಗಿ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನೋವಾಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬ್ರೆಸ್ಟ್ ಪಂಪ್ ಅಂತ ಕೂಡ ಸಿಗುತ್ತೆ. ಬ್ರೆಸ್ಟ್ ಪಂಪ್ ಅಂತ ಹೇಳಿದ್ರೆ ಪಂಪ್ ಮೂಲಕ ತಾಯಿ ಎದೆಯಿಂದ ಹಾಲನ್ನು ಕಲೆಕ್ಟ್ ಮಾಡಿ ಅದನ್ನು ಬಾಟಲ್ ಅಲ್ಲಿ ಶೇಖರಣೆ ಮಾಡುವಂತದ್ದು, ಆ ಥರದ್ದು ಇರುತ್ತೆ.

0: ಇದರಿಂದ ತಾಯಂದಿರಿಗೂ ನೋವು ಆಗಲ್ಲ. ಎರಡನೇದು ತಾಯಂದಿರಿಗೂ ಗೊತ್ತಾಗುತ್ತೆ ಅವ್ರ ಎದೆಯಿಂದ ಎಷ್ಟು ಹಾಲು ಬರುತ್ತೆ, ಆ ಹಾಲು ಅಷ್ಟು ಮಗುವಿಗೆ ಸಾಕಾಗುತ್ತಾ ಅಂತೆಲ್ಲ ಇರುತ್ತೆ. ಸೊ ಇದು ತಾಯಿಗೂ ಹೆಲ್ಪ್ ಆಗುತ್ತೆ ಮತ್ತೆ ಮಗುವಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಫ್ರಿಜ್ ಇಲ್ಲದಿದೆ ಆಲ್ಮೋಸ್ಟ್ 4-6 ಗಂಟೆವರೆಗೂ ಶೇಖರಣೆ ಮಾಡ್ಕೊಳ್ಬಹುದು.
1: ಮೇಡಮ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಮೇಡಮ್. ಅಂದ್ರೆ ಈ ಸ್ತನ್ಯಪಾನ ಅಂದ್ರೆ ಏನು, ಈ ಸ್ತನ್ಯಪಾನವನ್ನ ಹೇಗೆ ಆರಂಭಿಸಬೇಕು, ಜೊತೆಗೆ ಇದರಿಂದ ಮಗುವಿಗೆ ಮತ್ತು ತಾಯಿಗೆ ಆಗ್ತಕ್ಕಂತ ಒಂದು ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ ಮೇಡಮ್. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಈ ಒಂದು ಸ್ತನ್ಯಪಾನದ ಸಪ್ತಾಹದ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್?
0: ಸ್ತನ್ಯಪಾನ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಇದು ಮಗುವಿಗೆ ಹುಟ್ಟಿದ ಕೂಡಲೇ ಆದಷ್ಟು 1 ಗಂಟೆ ಒಳಗಡೆನೆ ಕೊಡಬೇಕಾಗಿರುವಂಥದ್ದು. ಇದರಲ್ಲಿ ತಾಯಿಯಲ್ಲದೆ ಜನರದ್ದು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮತ್ತು ಸೊಸೈಟಿ ಸಪೋರ್ಟ್ ಕೂಡ ಆದಷ್ಟು ಬೇಕು. ಹಾಗೆ ತಾಯಿ ಎಲ್ಲೆಲ್ಲಿ ಇರ್ತಾರೋ, ಹೀಗೆ ಬಾಣಂತಿಯರು ಎಲ್ಲೆಲ್ಲಿ ಇರ್ತಾರೋ, ಆದಷ್ಟು ಸೊಸೈಟಿಯಲ್ಲಿ ಅವರಿಗೆ ಸಪೋರ್ಟ್ ಮತ್ತು ಅವರಿಗೆ ಮುಜುಗರ ಆಗದೇ ಇರೋವಂಥಂಗೆ ನೋಡಿಕೊಳ್ಬೇಕು. ಮತ್ತು ಇದು ತಾಯಿ ಹಾಲು ಮಗುವಿನ ಹಕ್ಕು. ಸೊ ಆ ಹಕ್ಕು ಎಲ್ಲ ಮಕ್ಕಳಿಗೂ ಸಿಗಬೇಕು ಅನ್ನೋದು ನಾನು ಕೇಳ್ತೀನಿ.
1: ತುಂಬ ಧನ್ಯವಾದಗಳು ಮೇಡಮ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ತನ್ಯಪಾನ ಸಪ್ತಾಹದ ಮಹತ್ವ ಮತ್ತು ಈ ಒಂದು ಎದೆಹಾಲಿನ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನ ಸಪ್ತಾಹ ಮತ್ತು ತಾಯಿಯ ಎದೆಹಾಲಿನ ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ವೈದ್ಯರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೇ, ಇದುವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಮತ್ತು ಎದೆಹಾಲಿನ ಮಹತ್ವ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ. SVYM ನ VRLC ಕೆಂಚನಹಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಹುಣಸೂರಿನ ಸಂದೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಒಂದು ವೃತ್ತಿಪರ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ನಡೆಸ್ತಿರುವಂಥ ಹುಣಸೂರು ತಾಲೂಕಿನ ಶ್ರೀಯುತ ಸಂದೇಶ್ ಅವರು. ಇವರು ನಮ್ಮ ಕೆಂಚನಹಳ್ಳಿಯಲ್ಲಿ ಒಂದು ತಿಂಗಳ ಕಾಲ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪಡೆದಂಥ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಸ್ವಉದ್ಯೋಗವನ್ನು ನಡೆಸಿರುವಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂದೇಶ್ ಅವರ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ಸರ್ ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಮ್ಮ ಒಂದು ತರಬೇತಿಯ ಅನುಭವ ಆಗಿರ್ಬೋದು, ಪ್ರಸ್ತುತ ಸ್ವಉದ್ಯೋಗದ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ಶಿಕ್ಷಣದ ವಿವರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.
1: ಸರ್ ನಾನು ಒಂದು ಹುಣಸೂರು ತಾಲೂಕು, ಹುಣಸೂರು ತಾಲೂಕಲ್ಲಿ ಒಂದು ಹಳ್ಳಿ. ಎಜುಕೇಶನ್ ಬಂದು ಬಿಕಾಂ ಆಗಿದೆ ಸರ್. ಬಿಕಾಂ ಆಗಿ ಸ್ವಲ್ಪ ಅಲ್ಲಿ ಇಲ್ಲಿ ಈಗ ಒಂದು ಡಿಗ್ರಿ ಮುಗಿಸ್ತು ಅಂತ ಅಂದ್ರೆ ಗೌರ್ಮೆಂಟ್ ಕೆಲಸನೇ ಸಿಗಲ್ಲ. ಅದನ್ನು ಹುಡುಕ್ತಾ ಸ್ವಲ್ಪ ಓದ್ತಾ ಸ್ವಲ್ಪ ಪ್ರೈವೇಟ್ ವರ್ಕ್ ಎಲ್ಲ ಮಾಡಿ ಒಂದ್ 4 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್. ಪ್ರೈವೇಟ್ ಕೆಲಸ ಎಲ್ಲ ಮಾಡಿ ಅದೆಲ್ಲ ಬೇಡ ಅನ್ಬಿಟ್ಟು ಓನ್ ಆಗಿ ಏನಾದ್ರು ಮಾಡೋಣ ಅಂತ ಐಡಿಯಾ ಇತ್ತು ಸರ್. ಅವಾಗ ನಾನು ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡೆ, ಒಂದು ಮೊಬೈಲ್ ರಿಪೇರಿ ಮತ್ತೆ ಮೊಬೈಲ್ ಸೇಲ್ಸ್. ನಾನು ಈ ಫೀಲ್ಡ್ ಏನ್ ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ ಪಿಜಿ ಮುಗಿದ್ಮೇಲೆ ಗ್ಯಾಪ್ ಇತ್ತಲ್ಲ ಸರ್ ಡಿಗ್ರಿಗೆಲ್ಲ ಜಾಯ್ನ್ ಆಗ್ಬೇಕಾದ್ರೆ, ಅವಾಗ ಒಂದು ಮೊಬೈಲ್ ಅಂಗಡಿಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದೆ. ಅವಾಗ ಈ ಇಂಡಸ್ಟ್ರಿ ಅಷ್ಟೇನು ಡೆವಲಪ್ ಆಗ್ತಿರ್ಲಿಲ್ಲ, ಗ್ರೋವಿಂಗ್ ಕಡಿಮೆ ಇತ್ತು ತುಂಬಾ. ಈಗ ಬರ್ತಾ ಬರ್ತಾ ಈಗ ನೀವೇ ನೋಡಿದ್ರಿ ಸರ್, ಇದು ತುಂಬಾ ಬೆಳೀತಾ ಇರೋ ಇಂಡಸ್ಟ್ರಿ. ಅದರಿಂದ ನಾನು ಈ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ. ಆಯ್ಕೆ ಮಾಡ್ಕೊಂಡು ಈಗ ಡಿಗ್ರಿ ಮುಗಿಸಿ 4 ವರ್ಷ ಆಚೆ ಎಲ್ಲ ಕೆಲಸ ಮಾಡಿ ಮತ್ತೆ ಇದನ್ನೇ ಒಂದು ಶಾಪ್ ಮಾಡೋಣ ಅಂತ ಹೇಳಿ ನಮ್ಮ ಹಳ್ಳಿಯಿಂದಲೇ ಸ್ಟಾರ್ಟ್ ಮಾಡಿದೆ. ನಾನು ಸಿಟಿಗೆ ಹೋಗಿಲ್ಲ, ಹಳ್ಳಿ ಅಂದ್ರೆ ಒಂದು ಸರ್ಕಲ್ ಪಾಯಿಂಟ್, ಒಂದು 8 ಹತ್ತು ಹಳ್ಳಿ ಸೇರೋ ತರ ಒಂದು ಊರ ಹತ್ರ ಒಂದು ಸ್ಪಾಟ್ ಇದೆ.

0: ಅಂತ ಬಂದು ಒಂದು ಶಾಪ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಈಗ ಆ ಜಾಗದಲ್ಲಿ ಅಂತಂದ್ರೆ ನಮ್ಮನ್ನ ತಕ್ಕಂಗೆ ಬಾಡಿಗೆ ಆಗ್ಬೋದು, ಅಡ್ವಾನ್ಸ್ ಆಗ್ಬೋದು ಇರ್ತದೆ. ಸಿಟಿಗೆಲ್ಲ ಹೋಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ, ಸಾವಿರಾರು ರೂಪಾಯಿ ಬಾಡಿಗೆ ಕೇಳ್ತಾರೆ. ಹಳ್ಳಿ ಇಲ್ಲಾದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಬಿಟ್ಟು ಮಾಡಿದೆ. ಮಾಡ್ತಾ ಮಾಡ್ತಾ ಅಂದ್ರೆ ನಮ್ಗೆ ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಮೊಬೈಲ್ ರಿಪೇರಿ ಮಾಡೋದು ಯಾವ್ದು ಗೊತ್ತಿರ್ಲಿಲ್ಲ, ಬರೀ ಸೇಲ್ಸ್ ಅಲ್ಲಿ ಮಾತ್ರ ಇದೆ. ಬರೀ ಸೇಲ್ಸ್ ಅಲ್ಲಿ ಯಾವ್ದನ್ನು ಇದ್ ಮಾಡಕ್ಕಾಗಲ್ಲ, ಆಲ್ಟರ್ನೇಟಿವ್ ಆಗಿ ಸರ್ವಿಸ್ ಎಲ್ಲ ಕಲ್ತಿರ್ಬೇಕು. ಬರೀ ಮೊಬೈಲ್ ಅಂಗಡಿ ಮಾಡ್ತು ಅಂತ ಅಂದ್ರೆ ಸೇಲ್ಸ್ ನೇ ನಂಬ್ಕೊಂಡಿರಕ್ಕಾಗಲ್ಲ, ಸರ್ವಿಸ್ ಕಲ್ತಿರ್ಬೇಕು. ಅವಾಗ ಈಗ ನಾವು ಈಗ ಸರ್ವಿಸ್ ಎಲ್ಲ ಕಲಿಯೋಣ ಅಂತ ಆಚೆಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ ಹೋದ್ರೆ ಅಲ್ಲೂ ಬೆಂಗಳೂರು ಮೈಸೂರು ಕಡೆ ಹೋಯ್ತು ಅಂದ್ರೆ 30,000-50,000 ಫೀಸ್ ತಗೊಳ್ತಾರೆ. ನನ್ಗೆ ಅಲ್ಲೆಲ್ಲ ಹೋಗೋದೀಗ ಬೇಸಿಕಲಿ ಈಗ ಸ್ವಲ್ಪ ಹಣಕಾಸು ತೊಂದ್ರೆ ಎಲ್ಲ ಆಯ್ತು, ಅಲ್ಲಿಗೆಲ್ಲ ಹೋಗಕ್ ಆಗಲ್ಲ ಅಂತ ಯೋಚನೆ ಮಾಡಿ ಹಂಗೇನೆ ಅಷ್ಟು ಒಂದು 6 months ಹಂಗೇನೆ ಕಂಟಿನ್ಯೂ ಆದೆ ಇದೆ ಇದ್ರಲ್ಲಿ ಸೇಲ್ಸ್ ಅಲ್ಲೇ. ಆಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಗೆ ಚಂದ್ರ ಸರ್ ಅಂತ ಇದಾರೆ ಅವ್ರ ಕಡೆಯಿಂದ ಸಿಕ್ತು. ಅವ್ರ ಏಕ್ ಪರಿಚಯ ಆಯ್ತು ಅಂತ ಅಂದ್ರೆ ನಮ್ಮನೆ ಹಸುಗಳು ಸಾಕಿದೀವಿ, ನಮ್ ತಂದೆಗೆ ಪರಿಚಯ ಆದ್ರು, ಅವರು ಪರಿಚಯ ಇದ್ರು. ಅವರು ನಮ್ ತಂದೆ ಅದು ಹೈನುಗಾರಿಕೆ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದಾರೆ 2-3 ಸಲ ವಿವೇಕ ಟ್ರಸ್ಟ್ ಕಡೆದು. ಅದರಿಂದ ಅವರು ಅಲ್ಲೂ ತಿಳ್ಸಿದ್ರು. ಅವಾಗ ನಮ್ ತಂದೆ ಹಿಂಗ ಹೇಳಿದ್ರು, ಅಲ್ಲೊಂದು ಆಪರ್ಚುನಿಟಿ ಐತೆ, ಹೇಗಿದ್ರು ಮೊಬೈಲ್ ಅಂಗಡಿ ಇಟ್ಟಿದಾರಲ್ಲ ಕೆಲ್ಸ ಕಲ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರು. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟೆ, ಯಾಕಂದ್ರೆ ಅದು ಲಿಮಿಟೆಡ್ ಸೀಟ್ ಗಳು ಇರ್ತದಲ್ಲ ಸರ್, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು ನನ್ಗೆ ಫೆಬ್ರವರಿ ಮತ್ತೆ ಮಾರ್ಚ್ ಮಂತ್ ಅಲ್ಲಿ ಇದೇ ವರ್ಷ ಬ್ಯಾಚ್ ಸಿಕ್ತು. ನಾನು ಅಲ್ಲೇನೆ 1 month ಸ್ಟೇ ಆಗಿ ಅದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡು ಅದೇ ಧೈರ್ಯದಲ್ಲಿ ಈಗ ಏನ್ ನಂದು ಶಾಪ್ ಇತ್ತು ಅದನ್ನ ಇನ್ನೂ ಸ್ವಲ್ಪ ದೊಡ್ಡ ಸರ್ಕಲ್ ಪಾಯಿಂಟ್ ಅಲ್ಲಿ ಮಾಡಿದೆ. ಯಾಕಂದ್ರೆ ಈಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅಂತ ಸ್ವಲ್ಪ ಧೈರ್ಯ ಇರ್ತದೆ, ಮೊಬೈಲ್ ರಿಪೇರಿ ಮತ್ತಿನ್ನು ಕಸ್ಟಮರ್ಸ್ ಎಲ್ಲ ಬೇಕಾಗುತ್ತೆ ನಮ್ಗೆ ಕೆಲ್ಸ ಗೊತ್ತಿದ ಮೇಲೆ. ಮುಂಚೆ ಆದ್ರೆ ನಾವು ಬೇರೆ ಅಂಗಡಿಗೆ ತಗೊಂಡೋಗಿ ಮೊಬೈಲ್ ನ ರೆಡಿ ಮಾಡುತ್ತೆ, ಇವಾಗ ಅದನ್ನೆಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್.
1: ಹಾಗಿದ್ರೆ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಎಷ್ಟು ವರ್ಷ ತಾವು ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಪ್ರಸ್ತುತ ತಮ್ಮ ವಯಸ್ಸು ಎಷ್ಟು
0: ಸರ್? ನಮ್ದು ಪ್ರಸ್ತುತ ವಯಸ್ಸು ಬಂದು 27 ವರ್ಷ ಆಗಿದೆ. ಈಗ ನಾವು ಪದವಿ ಶಿಕ್ಷಣ ಮುಗಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡಿದೆ. ಅದು ಯಾಕೋ ಸಖತ್ತು, ಅದು ಓಕೆ ಮಾಡೋ ಕೆಲ್ಸನ ಖುಷಿಯಿಂದಾನೆ ಮಾಡಿದೆ. ಇದ್ರಲ್ಲೆಲ್ಲ ಫ್ಯೂಚರ್ ಇಲ್ಲ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಮ್ಮ ಅಣ್ಣನ್ ಫ್ರೆಂಡ್ ಒಬ್ರು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಡಿಟರ್ ಆಗಿದ್ರು, ಅವರು ಇದೇ ತರ ಅವ್ರದೇ ಕಂಪನಿಯಲ್ಲಿ ವೇಕೆನ್ಸಿಸ್ ಇದೆ ಅಂತ ಹೇಳಿದ್ರು. ಅವಾಗ ನಾನು ಅಲ್ಲೇನೆ ಅದೇ ವರ್ಕ್ ಮಾಡ್ತಾ ಫ್ಲಿಪ್ಕಾರ್ಟ್ ವರ್ಕ್ ಮಾಡ್ತಾ ತಗೊಂಡೋಗಿ ಒಂದು ರೆಸ್ಯೂಮ್ ಕೊಟ್ಟೆ, ಅಲ್ಲೂ ಸೆಲೆಕ್ಷನ್ ಆಯ್ತು. ಇಂಟರ್ವ್ಯೂ ಎಲ್ಲ 2 rounds ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್ ಆಗಿ ಆಫೀಸ್ ಅಲ್ಲಿ ಸಿಟ್ಟಿಂಗ್ ಜಾಬ್. ಏನ್ ಟಾರ್ಗೆಟ್ ವರ್ಕ್ ಏನ್ ಇರ್ಲಿಲ್ಲ, ಬ್ಯಾಕ್ ಎಂಡ್ ಟೀಮ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅದ್ರಲ್ಲೂ ಫ್ಯೂಚರ್ ಇಲ್ಲ, ಅದು ಎಷ್ಟು 1 ವರ್ಷ ಮಾಡಿದ್ರು 2 ವರ್ಷ ಮಾಡಿದ್ರು ಸೇಮ್ ಒಂದೇ ಸ್ಯಾಲ್ರಿ, ಸ್ಯಾಲ್ರಿ ಜಾಸ್ತಿ ಸಿಗಲ್ಲ. ಅದರಿಂದ ಅದನ್ನು ನಾನು ಬಿಟ್ ಮಾಡಿದೆ ಸರ್. 4 ವರ್ಷ ಅದೇ ತರ ಕಂಟಿನ್ಯೂ ಆಯ್ತು.
1: ಈಗ ಪ್ರಸ್ತುತ ದಿನದಲ್ಲಿ ನಾವು ಗಮನಿಸ್ತು ಅಂದ್ರೆ ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋದಾಗಿರ್ಬೋದು, ಇಷ್ಟೆಲ್ಲ ಉನ್ನತ ಶಿಕ್ಷಣವನ್ನ ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಥವಾ ನಮಗೆ ಸೂಕ್ತವಾಗಿರುವಂತಹ ಒಂದು ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕತೆಯಿಂದ ಕೂಡಿದೆ. ಆ ನಿಟ್ಟಿನಲ್ಲಿ ತಾವು ಡಿಗ್ರಿಯನ್ನ ಮುಗಿಸಿ ಬೇರೆ ಬೇರೆ ಕಡೆಗಳೆಲ್ಲ ಖಾಸಗಿ ವಲಯಗಳಲ್ಲಿ ಕೆಲಸವನ್ನ ಮಾಡ್ತೀರಾ, ತದನಂತರ ತಮ್ಮ ಊರಿನಲ್ಲೇ ಒಂದು ಸ್ವಂತ ಮೊಬೈಲ್ ಅಂಗಡಿಯನ್ನು ಅಥವಾ ಅದನ್ನು ಸೇಲ್ಸ್ ಅಂಗಡಿಯಾಗಿ ಇಟ್ಕೊಂಡು ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡಿರ್ತೀರ. ತದನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ರೀತಿಯ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ, ತಾವು ಈ ಮೊಬೈಲ್ ಸರ್ವಿಸ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಮ್ಮ ಕುಟುಂಬದವ್ರ ಜೊತೆ ವ್ಯಕ್ತಪಡಿಸಿದ್ರ, ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ?
0: ಹಾ ಸರ್, ಖಂಡಿತ ಒಪ್ಪಿಗೆ ಕೊಟ್ರು. ಈಗ ಒಂದು ಪಾಸಿಟಿವ್ ಇದೆ ಅಂದ್ರೆ ನೆಗೆಟಿವ್ ಥಿಂಕ್ ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಫ್ಯಾಮಿಲಿ ಬಂದು ಈಗ ಕೆಲವು ಜನ ಏನಂದ್ರು ಅಂದ್ರೆ ಶಾಪ್ ಓಪನ್ ಮಾಡಿ 4-5 months ಆಗೈತೆ, ಆಗ್ಲೇ 1 ಕ್ಲೋಸ್ ಮಾಡ್ಕೊಂಡು ಹೋಗುತ್ತೆ ಅಂದ್ರೆ ಏನು ಹಂಗೆ ಹಿಂಗೆ ಅಂತ ಅಂದ್ರು. ಆದ್ರೆ ನನ್ಗೆ ಮನೇಲಿ ಸಾಥ್ ಕೊಟ್ರು, 1 ಕ್ಲೋಸ್ ಆದ್ರೂ ಪರವಾಗಿಲ್ಲ, ಫ್ರೀ ಆಗಿ ರೆಂಟ್ ಕಟ್ಟಿದ್ರು, ಏನ್ ಸಮಸ್ಯೆ ಇಲ್ಲ, ಅಂಗಡಿ ಓಪನ್ ಮಾಡಲಿಲ್ಲ ಅಂದ್ರು ಫಸ್ಟ್ ಹೋಗಿ ಕಲ್ತ್ಕೊಂಡ್ ಬನ್ನಿ ಅಂತ ಕಳ್ಸಿದ್ರು. ಇದ್ರಿಂದ ಇಲ್ಲೇ ಗೊತ್ತಾಗ್ಬಿಡ್ತೇವೆ ಸರ್, ಮನೆಯಲ್ಲೇ ತುಂಬಾ ನಂಗೆ ಸಾಥ್ ಕೊಟ್ಟಿದ್ರೆ.
1: ಹಾಗಿದ್ರೆ ತಾವು ತಮ್ಮ ಹುಣಸೂರು ತಾಲೂಕಿನಿಂದ ನಮ್ಮ ಎಚ್ಚರಿಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕೆ 1 ಕಾಲ ಬಂದು ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತಹ ಆರಂಭದ ದಿನಗಳು ಹೇಗಿತ್ತು, ಅಲ್ಲಿನ ವಾತಾವರಣ ಆಗಿರ್ಬೋದು ತಮಗೆ ಅನುಕೂಲಕರವಾಗಿತ್ತ?
0: ಸರ್, ಆರಂಭ ದಿನಗಳಲ್ಲಿ ಈಗ ಫಸ್ಟ್ ದಿನನೇ ನನ್ಗೆ ರೂಟ್ ತುಂಬಾ ಬೇಜಾರ ಆಯ್ತು, ಯಾಕಂದ್ರೆ ಅದು ಸ್ವಲ್ಪ ಫಾರೆಸ್ಟ್ ಏರಿಯಾ ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಏನಾದ್ರೂ ತೊಂದರೆಗಳಾಗ್ಬಿಟ್ಟದು, ಆನೆಗಳ ಕಾಟ ಬೇರೆ, ಒಂದ್ 2-3 ಅದು ಆಯ್ತು, ರೋಡ್ ಎಲ್ಲ ಬ್ಲಾಕ್ ಮಾಡಿದ್ರು ಆನೆ ಐತೆ ಅಂತ. ಅಷ್ಟು ಬಿಟ್ರೆ ಒಂದು ರೂಟ್ ಅಲ್ಲಿ ಟ್ರಾವೆಲ್ ಒಂದು ಬಿಟ್ರೆ ಇನ್ನೆಲ್ಲ ಓಕೆ ಸರ್, ಏನ್ ಸಮಸ್ಯೆ ಇಲ್ಲ ಸರ್. ಆರಂಭ ದಿನದಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ, ಸ್ವಲ್ಪ ಹೊಸ ಜಾಗ ಅಲ್ವಾ, 1-2 ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬರ್ತಾ ಬರ್ತಾ

0: ಮನೇಲಿ ಹೇಗಿರ್ತೀವಿ ಆ ರೀತಿ ಆಗುತ್ತೆ ಸರ್. ಅಲ್ಲಿನ ಫುಡ್, ಒಳ್ಳೆ ಊಟ ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲ
1: ಈಗ ತಾವು ಮೊದಲೇನೆ ಕೂಡ ಒಂದು ಮೊಬೈಲ್ ಅಂಗಡಿಯನ್ನ ಓಪನ್ ಮಾಡಿ ತಾವು ವ್ಯಾಪಾರವನ್ನ ಮಾಡ್ತಾ ಇದ್ರಿ, ಅಂದ್ರೆ ಸರ್ವಿಸ್ ಅನ್ನ ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಮಗೆ ಆರಂಭದಿಂದ ಪ್ರಾಥಮಿಕವಾಗಿ ಸರ್ವಿಸ್ ಅನ್ನ ಹೇಗೆ ಮಾಡಬೇಕು ಅಂತ ಪ್ರಾಥಮಿಕವಾಗಿ ಹೇಳ್ಕೊಳ್ಳಂತ ಸಂದರ್ಭದಲ್ಲಿ ತಮಗೆ ಅದು ಸುಲಭ ಅನಿಸ್ತಾ ಅಥವಾ ವಸ್ತನ ಅಂತ ಅನಿಸ್ತಾ?
0: ಸರ್, ನನಗೆ ಅದು ಇಲ್ಲಿದ್ದಾಗ ಅಷ್ಟು ಟೆಕ್ನಲ್ ಇರ್ಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಿ ಬಂದಾದ್ಮೇಲೆ ಸ್ವಲ್ಪ ಕಂಪ್ಲೀಟ್ ಕ್ಲಾರಿಟೀಸ್ ಇತ್ತು ನನಗೆ, ಮೊಬೈಲ್ ಎಲ್ಲ ಯಾವ ರೀತಿ ಬಿಚ್ಚೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಎಲ್ಲ ಸ್ವಲ್ಪ ಗೊತ್ತಾಯ್ತು. ಸರ್, ಆರಂಭದಲ್ಲಿ ಅದು ಫಸ್ಟ್ ಅದು ಏನೇನ್ ಪಾರ್ಟ್ಸ್ ಗಳು ಬರುತ್ತೆ, ಥಿಯರಿ ಕ್ಲಾಸ್ ತರ ಮಾಡ್ಕೊಟ್ರು ಅದ್ರ ಬಗ್ಗೆ, ಯಾವ್ದು ಏನೇನ್ ವರ್ಕ್ ಮಾಡುತ್ತೆ, ಎಲ್ಲೆಲ್ಲಿ ಏನೇನ್ ಕಾಂಪನೆಂಟ್ ಪಾರ್ಟ್ಸ್ ಗಳು ಇರುತ್ತೆ ಅಂತ ತಿಳಿಸ್ಕೊಟ್ರು. ಆದ್ಮೇಲೆ ಬರ್ತಾ ಬರ್ತಾ ಅದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಗೆ ಸ್ವಲ್ಪ ಈಸಿ ಆಯ್ತು ಸರ್ ಅದೆಲ್ಲ. ಯಾಕಂದ್ರೆ ಎಲ್ಲ ಮಿಷಿನರಿ ಟೂಲ್ಸ್ ಗಳು ಪ್ರತಿಯೊಂದು ಅಲ್ಲೇ ಇದೆ, ಅದರಿಂದ ನಾವು ಸ್ವಲ್ಪ ಬೇಗ ಕಲ್ತು ಸರ್.
1: ಈಗ ಇದು ಒಂದು ತಿಂಗಳ ಕಾಲ ತರಬೇತಿ ಆಗಿತ್ತು, ತಾವು ಅಲ್ಲೇನೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಅಲ್ಲೇನೆ ಇದ್ದು ತರಬೇತಿ ಪಡ್ಕೊಂಡಿದ್ದ, ಅಲ್ಲಿನ ಊಟ ಆಗಿರ್ಬೋದು ವಸತಿ ವ್ಯವಸ್ಥೆ ಎಲ್ಲ ತಮ್ಗೆ ಹಿಡಿಸ್ತಾ?
0: ಸರ್, ಅಲ್ಲಿನ ಊಟ ವಸತಿ ಎಲ್ಲ ಬಳಸ್ಕೊಂಡು ಏನಾದ್ರೂ ಎಮರ್ಜೆನ್ಸಿ ಇತ್ತು ಅಂತ ಅಂದ್ರೆ ಕೆಲವೊಂದ್ಸಲ ಅಪ್ ಅಂಡ್ ಡೌನ್ ಕೂಡ ಮಾಡುದು. ಯಾಕೆಂದ್ರೆ ನನ್ ಜೊತೆ ನನ್ನ ಫ್ರೆಂಡ್ ಒಬ್ರನ್ನ ನಾನೇ ಜಾಯಿನ್ ಮಾಡಿಸಿದ್ದೆ ಅಲ್ಲಿಗೆ, ಇಬ್ರು ಒಟ್ಟಿಗೆ ಸ್ವಲ್ಪ ಕೆಲವೊಂದಿನ ಅಪ್ ಅಂಡ್ ಡೌನ್ ಮಾಡುದು, ಆದ್ರೆ ಮಿಸ್ ಮಾಡ್ತಿರ್ಲಿಲ್ಲ, ಆನ್ ಟೈಮ್ಗೆ ಕ್ಲಾಸ್ ನ ರೀಚ್ ಆಗ್ತಿದ್ದು ಸರ್.
1: ಅಂದ್ರೆ ಮನೆಯಿಂದ ಹೋಗಿ ಬಂದದ್ದು ಕೂಡ ಇದೆ, ಹಾಸ್ಟೆಲ್ ನಲ್ಲಿ ಉಳ್ಕೊಂಡಿದ್ದಂತ ವ್ಯವಸ್ಥೆನೂ ಕೂಡ ಇದೆ.
0: ಹೌದು ಸರ್.
1: ಹಾಗೇನೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನೋದು ಬಹಳಷ್ಟು ಮೌಲ್ಯಗಳನ್ನ ಇಟ್ಟುಕೊಂಡು ತನ್ನ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ತಾವು ಇತರೆ ಒಂದು ತರಬೇತಿಗಳನ್ನ ನೋಡಿದಕ್ಕ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ತಾವು ಈ ರೀತಿ ತರಬೇತಿಯನ್ನು ಪಡ್ಕೊಂಡಿದ್ದು ತಮ್ಗೆ ಎಷ್ಟು ಮೌಲ್ಯಯುತವಾಗಿದೆ ಈ ವ್ಯವಸ್ಥೆ ಅಂತ ಅನ್ನಿಸ್ತು?
0: ತುಂಬಾ ಉಪಯೋಗ ಆಗಿದೆ ಇದರಿಂದ. ಯಾಕಂದ್ರೆ ನಮ್ಗೆ ಸ್ವಲ್ಪ ಏನು ಅಂದ್ರು ಯಾವ ರೀತಿ ಈಗ ಸೇಲ್ಸ್ ಎಲ್ಲ ಇರೋದ್ರಿಂದ ಸರ್ವಿಸ್ ಯಾವ ರೀತಿ ಆಗಿ ಹೀಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಇದೆಲ್ಲ ನಾವು ಮಾಡ್ತೀವ, ನಮ್ ಕೈಲಿ ಆಗುತ್ತಾ ಇದ್ದು, ಬೇರೆಯವರೇ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಿದ್ದೆ. ಆದ್ರೆ ಅದು ಅಲ್ಲಿ ಬಂದಾದ್ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ ಸರ್, ತುಂಬಾ ಉಪಯೋಗ ಆಯ್ತು. ಈಗ ಮೇನ್ ಸರ್ವಿಸ್ ಇಲ್ಲಿ ಓಡ್ತಿರೋದು, ಸೇಲ್ಸ್ ಎಲ್ಲ ಫುಲ್ ಡೌನ್ ಇದೆ, ಸರ್ವಿಸ್ ಜಾಸ್ತಿ ನಡೀತಿರೋದು. ತಿಂಗಳಿಗೆ ಇಲ್ಲ ಅಂದ್ರೂ ಒಂದು 20-30 ಫೋನ್ ರೆಡಿ ಮಾಡ್ತೀನಿ ಸರ್. ಅಷ್ಟು ಕಂಪ್ಲೇಂಟ್ಸ್ ಫೋನ್ಗಳು ಇಲ್ಲಿ ಬರುತ್ತೆ, ಅಷ್ಟನ್ನು ರೆಡಿ ಮಾಡಿ ಕಳಿಸ್ತೀನಿ. ಕೆಲವೊಂದು ಐಸಿ ವರ್ಕ್ ಅಂತ ಬರುತ್ತೆ, ಅದು ನೆಕ್ಸ್ಟ್ ಲೆವೆಲ್ ಸ್ವಲ್ಪ ಇರುತ್ತೆ. ಅದು ಇದ್ರಲ್ಲಿ ಇನ್ನು ಕಲಿಯೋದಿದೆ ಸರ್, ಅಂದ್ರೆ ಐಸಿ ಎಲ್ಲ ನೆಕ್ಸ್ಟ್ ಲೆವೆಲ್, ಅದು ಟಾಪ್ ಲೆವೆಲ್ ಬರುತ್ತೆ ಐಸಿ ವರ್ಕ್. ಆತರ ಕಂಪ್ಲೇಂಟ್ಸ್ ಇದ್ದಾಗ ರಿಟರ್ನ್ ಕಳ್ಸ್ಬಿಡ್ತೀನಿ. ಬೇರೆ ಏನೇನ್ ಮಾಡ್ತಾ ಇದ್ದೀನಿ ಅದೆಲ್ಲ ಕಾರಣ ಅಲ್ಲಿ ತಂದ್ಕೊಂಡ್ ಬಂದಿರತ್ತೆ, ಇಲ್ಲಿ ಅದೆಲ್ಲ ರೆಡಿ ಮಾಡ್ತಿರೋದು. ಇನ್ನ ಬೇರೆ ಎಲ್ಲೂ ಹೊರಗಡೆ ಹೋಗಿ ಕಲ್ತಿಲ್ಲ, ನಿಮ್ಮ ಸಂಸ್ಥೆಯಿಂದನೇ ಕಲ್ತಿರೋದ್ರಿಂದ ಅದೇ ಧೈರ್ಯದಲ್ಲಿ ಕೆಲಸಗಳೆಲ್ಲ ಮಾಡ್ತಿರೋದು.

0: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಕೆಂಚಿನಹಳ್ಳಿಯಲ್ಲಿ ಇಟ್ಕೊಂಡು ವಿವೇಕಗ್ರಾಮನ ಜೀವನಗರ ಕೇಂದ್ರದಲ್ಲಿ ಈ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಂಡಂತ ಸಂದರ್ಭದಲ್ಲಿ ತಮಗೆ ಥಿಯರಿ ಕ್ಲಾಸ್ ಮಾಡ್ತಿದ್ದಾಗಿರ್ಬೋದು, ಜೊತೆಗೆ ತದನಂತರ ಪ್ರಾಕ್ಟಿಕಲ್ ಅನ್ನು ಮಾಡಿಸಿದಂತ ಆಗಿರ್ಬೋದು, ಆ ಸಂದರ್ಭದಲ್ಲಿ ತಮಗೆ ಈ ಥರ ಹೊಸ ಹೊಸ ವಿಷಯಗಳು ಕಲಿತಿದ್ದಂಥ ಸಂದರ್ಭದಲ್ಲಿ ತಮ್ಮ ಮೇಲೆ ತಮಗೆ ಎಷ್ಟು ಭರವಸೆ ಮೂಡ್ತಾ ಇತ್ತು, ಇದರಿಂದ ನನಗೆ ಭವಿಷ್ಯದಲ್ಲಿ ಒಳ್ಳೇದಾಗುತ್ತೆ ಅಂತ?
1: ನಂಗೆ ಅಲ್ಲೇ ಈಗ ಸ್ಟಾರ್ಟಿಂಗು ಏನು ಒಂದು ಮಂತ್ ಏನು ಟ್ರೈನಿಂಗ್ ಇತ್ತು, ಅದರಲ್ಲಿ ಒಂದು ವೀಕ್ ಕಳೆದ ತಕ್ಷಣ ನಂಗೆ ಕಾನ್ಫಿಡೆನ್ಸ್ ಬಂದು, ಯಾಕೆಂದ್ರೆ ನಾನು ಸ್ವಲ್ಪ ಆ ಗ್ಯಾಪಲ್ಲಿ ಏನು ಒನ್ ಆರ್ ಟೂ ಡೇ ಏನೋ ಲೀವ್ ತಗೊಂಡಿದ್ದೆ. ಆ ಟೈಮಲ್ಲಿ ಸ್ವಲ್ಪ ಶಾಪ್ ಓಪನ್ ಮಾಡ್ಬೇಕಿತ್ತು, ಕಸ್ಟಮರ್ಗೆ ಫೋನ್ ಎಲ್ಲ ಇಟ್ಕೊಳ್ಬೇಕಿತ್ತು. ಆ ಟೈಮಲ್ಲಿ ಸ್ವಲ್ಪ ಕೆಲವೊಂದು ಫೋನ್ಗಳೆಲ್ಲ ರಿಪೇರಿಗೆಲ್ಲ ಇತ್ತು ಶಾಪ್ ಅಲ್ಲೇ, ಅದೆಲ್ಲ ತಗೊಂಡ್ಬಂದು ನಾನೇ ಅಲ್ಲಿ ಬಂದು ರೆಡಿ ಮಾಡೋದಾಗ್ಬೋದು ಅದೆಲ್ಲ ಮಾಡ್ತಿದ್ದೆ ಕೆಲವೊಂದು. ಅದರಿಂದ ಕಾನ್ಫಿಡೆನ್ಸ್ ಬಂತು ಸರ್, ತುಂಬಾ ಒಂದ್ ವೀಕಲ್ಲೇ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದ್ಬಿಡ್ತು.
0: ಅಂದ್ರೆ ತರಬೇತಿ ಮಧ್ಯದಲ್ಲೂ ಕೂಡ ತಾವು ತಮ್ಮ ಅಂಗಡಿಯಲ್ಲಿ ಮೊಬೈಲ್ ರಿಪೇರಿನ ಮಾಡ್ಕೊಂಡಿದ್ದು ಇದೆ?
1: ಹೌದೌದು, ಅದೆಲ್ಲ ನಡೆದಿದೆ ಸರ್.
0: ಹಾಗಿದ್ರೆ ಒಟ್ಟು ಒಂದು ತಿಂಗಳ ಕಾಲ ತಾವು ಕೆಂಚಿನಹಳ್ಳಿಯಲ್ಲಿ ಇಟ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿಯನ್ನು ಪಡ್ಕೊಂಡು ನಂತರ ತರಬೇತಿ ಮುಗಿಯೋ ಅಂತ ಬಂದಂತ ಸಂದರ್ಭದಲ್ಲಿ ತಮ್ಗೆ ಈ ತರಬೇತಿ ಬಗ್ಗೆ, ಈ ತರಬೇತಿ ಪಡ್ಕೊಂಡಿದ್ರ ಬಗ್ಗೆ ತಮ್ಗೆ ಎಷ್ಟು ಖುಷಿ ಇತ್ತು, ಹಾಗೇನೆ ತಾವು ಕಟ್ಟಂತ ಫೀಸ್ಗೆ ಪಡ್ಕೊಂಡಂತ ತರಬೇತಿಗೆ ಅದು ಮೌಲ್ಯಯುತವಾಗಿತ್ತ?
1: ಸರ್ ನಿಜ ಹೇಳ್ಬೇಕಂದ್ರೆ ಅದು ಕಡಿಮೆನೆ, ಅದೇನು ಫೀಸ್ ಎಲ್ಲ ನನ್ನ ಪ್ರಕಾರ, ಆದ್ರೆ ಅಲ್ಲಿ ಕಲ್ತಿತ್ತು ತುಂಬಾ ಐತೆ ಸರ್, ನಮ್ಗೆ ತುಂಬಾ ಲಾಭ ಐತೆ. ಅದ್ರ ಮುಂದೆ ಫೀಸ್ ಎಲ್ಲ ಏನು ಅಲ್ಲ ಹೇಳ್ಬೇಕಂತೆ, ಯಾಕಂದ್ರೆ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಗಳು ಏನಿದೆ ಅದೆಲ್ಲ ತುಂಬಾ ಫೀಸ್ ಗಳಾಗ್ಬೋದು ಏನೇನೋ ಕೇಳ್ತಾರೆ ಅವರು, ಅದೆಲ್ಲ ತುಂಬಾ ರಿಸ್ಕ್ ಐತೆ. ಇವರು ಇವರೇನೆ ಎಲ್ಲಾ ಫೆಸಿಲಿಟಿ ಕೊಟ್ಟು ಊಟ ಕೊಟ್ಟು ಅಲ್ಲಿ ಉಳ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟಿದ್ರೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಸರ್, ತುಂಬಾ ಉಪಯೋಗನೇ ಆಯ್ತು.
0: ತದನಂತರ ತರಬೇತಿಯನ್ನು ಮುಗಿಸಿ

0: ಅಲ್ಲಿಂದ ಹೊರಡ್ಬೇಕಾದ್ರೆ ಅಲ್ಲಿ ತಮಗೆ ಅಲ್ಲಿನ ಸಿಬ್ಬಂದಿ ವರ್ಗದವರಾಗಿರ್ಬೋದು, ತಮಗೆ ತರಬೇತಿ ಕೊಟ್ಟಂಥವರಾಗಿರ್ಬೋದು, ಅವ್ರ ಜೊತೆ ತಮ್ಮ ಮಾತುಕತೆ ಮತ್ತು ಮುಂದಿನ ಭವಿಷ್ಯದ ನಡೆ ಬಗ್ಗೆ ತಾವು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡಿದ್ದುಂಟು, ಅಥವಾ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ತಮಗೆ ಮುಂದಿನ ಸ್ವ ಉದ್ಯೋಗದ ಬಗ್ಗೆ ಯಾವ ರೀತಿಯೆಲ್ಲ ಸಹಕಾರ ಕೊಡ್ತೀವಿ ಅಂತ ತಮ್ಮನ್ನು ಹೇಳಿ ಕಳಿಸ್ಕೊಡ್ತಾರೆ?
1: ಹೌದು ಸರ್, ಖಂಡಿತ ಕೊಟ್ಟರು. ಅದರ ಅಲ್ಲಿಂದ ಸಂಸ್ಥೆಯಿಂದ ತರಬೇತಿ ಪಡೆದು ಶಾಪ್ ಓಪನ್ ಮಾಡಿ ಏನಾದ್ರೂ ಹಣಕಾಸಿನ ಸಮಸ್ಯೆ ಏನಾದ್ರು ಬಂದ್ರೆ ಸ್ವಲ್ಪ ಆರ್ಥಿಕ ನೆರವನ್ನೆಲ್ಲ ಮಾಡ್ಕೊಡ್ತೀವಿ, ಅಲ್ಲೇ ಬಂದು ಎಲ್ಲ ನೋಡಿ ಅಂತ ಹೇಳಿದ್ರು. ಆತರ ಎಲ್ಲ ನಡೀತಿದೆ ಸರ್, ನಾನು ಅದಕ್ಕೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ವಿಸಿಟ್ ಎಲ್ಲ 2-3 ರೌಂಡ್ ವಿಸಿಟ್ ಎಲ್ಲ ಆಗಿದೆ ಆರ್ಥಿಕ ನೆರವಿಗೆ. ಸ್ವಲ್ಪ ಇದನ್ನೇ, ಯಾಕಂದ್ರೆ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಸರ್ ಸ್ವಲ್ಪ ಇನ್ನು ಶಾಪ್ ನ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಪ್ಲಾನ್ ಐತೆ ನಮ್ದು. ಯಾಕಂದ್ರೆ ಚೆನ್ನಾಗಿ ಬಿಸ್ನೆಸ್ ಎಲ್ಲ ಆಗುತ್ತೆ, ಅದರಿಂದ ಸ್ವಲ್ಪ ಕಸ್ಟಮರ್ ಅಟ್ರಾಕ್ಷನ್ ಗೆ ಸ್ವಲ್ಪ ಇನ್ನು ಏನೋ ಬೇಕು ಅಂತ ಅನ್ನಿಸ್ತೈತೆ. ಆದ್ರೆ ಇಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರೋದ್ರಿಂದ ಅಲ್ಲಿಗೆ ಅರ್ಜಿ ಸಲ್ಲಿಸಿದೀವಿ ಸರ್. ಅದನ್ನು ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಆ ಜೈರೇಖೆನೆ ಅವ್ರಿಗೆ ಅರ್ಜಿ ಸಲ್ಲಿಸಿ ಎಲ್ಲ ಅದು ಕೆಲಸ ನಡೀತಿದ್ವಿ. ಮುಂದೆ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ರು. ಅವಾಗ್ಲೂ ಯೋಚನೆ ಮಾಡಿದೆ ನಮ್ಗೆ ಇದು ಮುಂದಿನ ದಿನದಲ್ಲಿ ಹೆಲ್ಪ್ ಆಗ್ಬಹುದು ಅಂತ. ಯಾಕಂದ್ರೆ ಸರ್ ಆಲ್ರೆಡಿ ಶಾಪ್ ಇತ್ತು, ನಾವು ಬಂದಿರೋ 7 ಜನದಲ್ಲಿ ಈ ಫೀಲ್ಡ್ ನಲ್ಲಿ 3-4 ಜನ ಇದ್ದೀವಿ ಆಲ್ರೆಡಿ. ಇನ್ 3 ಜನ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ, ನಂದೊಂದು ಮೇನ್ ಶಾಪ್ ಇದೆ ಸರ್, ನಾನೊಬ್ಬ ಶಾಪ್ ಇಟ್ಟಿದ್ದೀನಿ, ಅಲ್ಲಿರೋ ಶಾಪ್ ನ ಇನ್ನೂ ಚೆನ್ನಾಗಿರೋದು ಇದ್ರ ಕಡೆ ಮಾಡಿದೆ. ಯಾಕಂದ್ರೆ ಸರ್ ಮುಂಚೆ ಇರೋ ಶಾಪ್ ಬಂದು ಬರೀ 25,000 ಅಡ್ವಾನ್ಸ್ ಇತ್ತು, 2,000 ಬಾಡಿಗೆ ಇತ್ತು. ಆದ್ರೆ ಇವಾಗ ಮಾಡಿರೋ ಶಾಪ್ ಬಂದು 1,00,000 ಅಡ್ವಾನ್ಸ್, 3,000 ಬಾಡಿಗೆ. ಸ್ವಲ್ಪ ಹಾಗೇನೆ ಇದು ಶಾಪ್ ದೊಡ್ಡಿದೆ, ಒಳಗಡೆ ಫರ್ನಿಚರ್ ವರ್ಕ್ ಎಲ್ಲ ನಡಿಬೇಕು, ಅದರಿಂದ ಆರ್ಥಿಕ ನೆರವಿಗೆ ಅರ್ಜಿ ಸಲ್ಲಿಸಿದ್ವಿ ಸರ್.
0: ಪ್ರಸ್ತುತ ತಮ್ಮ ಹೊಸ ಅಂಗಡಿಯನ್ನು ಹೇಳ್ತಾ ಇದ್ದೀರಾ?
1: ಪ್ರಸ್ತುತ ನಂದು ಹೊಸ ಅಂಗಡಿ ಬಂದು ರತ್ನಾಪುರಿ ಅಂತ ಒಂದು ಗ್ರಾಮ ಇದೆ, ಉಂಟು ತಾಲೂಕು, ಅಲ್ಲಿ ತೆರೆದಿದ್ದೀನಿ ಸರ್, ಬ್ಯಾಂಕ್ ಆಪೋಸಿಟ್.
0: ಮೊದಲು ತಮ್ಮ ಹಳ್ಳಿಯಲ್ಲೇ ಒಂದು ಶಾಪ್ ಅನ್ನು ಓಪನ್ ಮಾಡಿದ್ರಿ?
1: ಹೌದು.
0: ಅವಾಗ ಕೇವಲ ಒಂದು ಸೇಲ್ಸ್ ಅನ್ನ ಮಾತ್ರ ತಾವು ಮುಖ್ಯವಾಗಿ ಇಟ್ಕೊಂಡು ಅಂಗಡಿಯನ್ನ ನಡೆಸ್ತಾ ಇದ್ರಿ, ಇದ್ರ ಜೊತೆಗೆ ಸರ್ವಿಸು ಕೂಡ ಅಗತ್ಯ ಇದೆ ಅನ್ನೋ ಮನಗಂಡು ತರಬೇತಿಯನ್ನ ಪಡೆದಿದ್ದೀರಾ, ಈಗ ರತ್ನಾಪುರಿಗೆ ತಮ್ಮ ಅಂಗಡಿಯನ್ನ ಶಿಫ್ಟ್ ಮಾಡಿ ಅಲ್ಲಿ ಸೇಲ್ಸ್ ಮತ್ತೆ ಸರ್ವಿಸ್ ಅನ್ನ ಮಾಡ್ತಾ ಇದ್ದೀರಾ. ಪ್ರಸ್ತುತ ಈ ತರಬೇತಿಯನ್ನ ಪಡ್ಕೊಂಡಿರುವಂತದ್ದು, ತಮ್ಮ ಈ ಒಂದು ಸ್ವ ಉದ್ಯೋಗವನ್ನ ಮಾಡ್ತಿರುವಂತದ್ದು, ಇದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ? ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆಲ್ಲ?
1: ನಮ್ಮ ಕುಟುಂಬ ಅಂದ್ರೆ ನಮ್ಮ ಫ್ಯಾಮಿಲಿ ಒಳ್ಳೆ ಒಪಿನಿಯನ್ ಇದೆ ಸರ್. ಮುಂಚೆ ಇರೋ ಪ್ಲೇಸ್ ಅಲ್ಲಿ ಅಷ್ಟು ಹೇಳ್ಕೊಳ್ಳೋ ಅಂತ ಬಿಸ್ನೆಸ್ ಏನ್ ಆಗ್ತಿರ್ಲಿಲ್ಲ. ಅವಾಗ ಅವ್ರು ಯೋಚನೆ ಮಾಡ್ತಿತ್ತು ಇದೆಲ್ಲ ನಡೀತದ ಮಾಡ್ತದ ಅಂತ, ಸ್ವಲ್ಪ ಅವ್ರಿಗೂ ಯೋಚನೆ ಇತ್ತು. ಆದ್ರೆ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಮತ್ತೆ ನಾನು ಅಲ್ಲಿ ವಿವೇಕಾನಂದ ಸಂಸ್ಥೆಯಿಂದ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಶಾಪ್ ಇಟ್ಟಾದ್ಮೇಲೆ ನಮ್ಮ ಕುಟುಂಬದವ್ರಿಗೆ ತುಂಬಾ ಒಳ್ಳೆ ಗುಡ್ ಒಪಿನಿಯನ್ ಇದೆ ಸರ್. ಈ ಫೀಲ್ಡ್ ಅಲ್ಲಿ ಬೆಳಿಬಹುದು, ಗ್ರೋತ್ ಆಗ್ಬಹುದು, ಎಷ್ಟೇ ಅಂಗಡಿ ಇದ್ಕೊಂಡು ಆತರ ಎಲ್ಲ ಒಪಿನಿಯನ್ ಮನೇಲಿ ತುಂಬಾ ಖುಷಿಯಿಂದ ಕೂಡ ಇದೆ. ನನ್ನ ಅಣ್ಣ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಎಲ್ಲರೂ ಅವ್ರ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ.
0: ಮೊದಲೆಲ್ಲ ತಾವು ಪದವಿ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಕ್ಕೂ ಈಗ ನೀವು ಒಂದು ಸ್ವ ಉದ್ಯೋಗವನ್ನ ಮಾಡ್ತಾ ಇರೋದಕ್ಕೂ ಎಷ್ಟೆಲ್ಲ ಬದಲಾವಣೆ ಆಗಿದೆ ತಮ್ಮ ಜೀವನದಲ್ಲಿ?
1: ಸರ್ ಇದು ತುಂಬಾ ಆದ್ರೆ ತುಂಬಾನೇ ಆರಾಮದಾಯಕವಾಗಿದೆ. ಯಾಕಂದ್ರೆ ನಾನು ಮುಂಚೆ ಬಂದು 2 KR Pete ಮಂಡ್ಯ ಡಿಸ್ಟ್ರಿಕ್ಟು, ಇಲ್ಲಿಂದ 80 km ಆಗುತ್ತೆ ಸರ್. ಅಲ್ಲೆಲ್ಲ ಹೋಗಿ ಜಸ್ಟ್ ಒಂದು 12,000-13,000 ಸ್ಯಾಲ್ರಿ ಕೊಡ್ತಿದ್ರು, ರೂಮ್ ಎಲ್ಲ ಸಪ್ರೇಟ್ ಮಾಡ್ಬೇಕಿತ್ತು, ಇನ್ನ ಊಟ ಸಪ್ರೇಟ್, ಬರೀ ಹೆಲ್ತ್ ಇಶ್ಯೂ ಆಗ್ತಿತ್ತು. ಆದ್ರೆ ಈಗ ಕಣ್ ಮುಂದೆನೆ ಮನೆ ಹತ್ರನೇ ಕೆಲಸ, ಮನೆಯಿಂದ 2 km ಬಂದ್ರೆ ಟಾಪ್, ಅಲ್ಲಿಗಿಂತ ಡಬಲ್ ಸ್ಯಾಲ್ರಿ ಇಲ್ಲಿ ಉಳಿಯುತ್ತೆ. ಖರ್ಚೆಲ್ಲ ಕಳೆದು ಖರ್ಚು ಅಂಗಡಿ ಮೇಂಟೆನೆನ್ಸ್ ಮತ್ತೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಸೇರಿ 25,000-30,000 ಇಲ್ಲೇ ಉಳಿಯುತ್ತೆ ಸರ್ ನಮ್ಗೆ. ಅದರಿಂದ ಇದು ತುಂಬಾ ಆರಾಮದಾಯಕ, ಇನ್ನು ಜಾಸ್ತಿ ಅರ್ನ್ ಮಾಡ್ಬೋದು. ಅದು ಟೈಮ್ ಇದ್ದಂಗೆ ಸರ್, ಸ್ವಲ್ಪ ಕಸ್ಟಮರ್ ಎಲ್ಲ ಜಾಸ್ತಿ ಆದಾಗ, ಇಲ್ಲೇ ಸ್ವಲ್ಪ ಕಸ್ಟಮರ್ ಎಲ್ಲ ಸೇರಿದಾಗ, ಇಲ್ಲಿ ಬಂದಾಗ ಜಾಸ್ತಿ, ಸ್ವಲ್ಪ ಪಬ್ಲಿಸಿಟಿ ಆದಾಗ ಶಾಪು ಯಾಕಂದ್ರೆ ಇನ್ನು 1-2 ಆಗುತ್ತೆ ಸರ್. ಆತರ ಫುಲ್ ಇದಂತ ಫುಲ್ ಹ್ಯಾಪಿ ಆಗಿದೆ, ವರ್ಕ್ ಆರಾಮಾಗಿ ಮಾಡ್ಬೋದು, ಸ್ವಂತ ಕೆಲಸ ಅಲ್ವಾ, ಇಲ್ಲಿ ನಾನೇ ಓನರ್, ಇಲ್ಲಿ ಯಾರಿಗೂ ಕಾಯಂಗಿಲ್ಲ, ನಾನು ಎಷ್ಟು ದುಡಿತೀನಿ ಅಷ್ಟು ಇದಾಗುತ್ತೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ರಜೆ ತಗೋಬಹುದು, ಯಾರಿಗೂ ಕೇಳಂಗಿಲ್ಲ, ಪರ್ಮಿಷನ್ ತಗೊಳಕ್ಕಿಲ್ಲ, ತುಂಬಾ ಉಪಯೋಗ ಆಗಿದೆ ಸರ್.
0: ಹಾಗಿದ್ರೆ ತಮ್ಮ ಆಸೆಯಂತೆ ಈ ಒಂದು ಮೊಬೈಲ್ ಶಾಪ್ ಅನ್ನ ತೆರೆದು ಜೊತೆಗೆ ಮೊಬೈಲ್ ರಿಪೇರಿ ತರಬೇತಿಯನ್ನು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಪಡೆದು ಸ್ವಉದ್ಯೋಗವನ್ನು ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು, ಇನ್ನು ಮುಂದೆ ಭವಿಷ್ಯದಲ್ಲಿ ಏನೇನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ರೆ?
1: ಸರ್ ಮುಂದೆ ಭವಿಷ್ಯದ ಗುರಿ ಅಂದ್ರೆ ಫಸ್ಟ್ ಇಲ್ಲಿ ನಾನು ಒಳ್ಳೆ ಹೆಸರು ಕ್ರಿಯೇಟ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು. ಬೇರೆ ಏನ್ ಶಾಪ್ ಇದೆ ನನ್ನ ಹತ್ರ ಸಿಗೋದು, ಅವ್ರ ಹತ್ರ ಸಿಗ್ಬಾರ್ದು. ಆತರ ಒಂದು ಕಸ್ಟಮರ್ಗೆ ಬೇಕಾಗಿರೋ ಅಗತ್ಯ ವಸ್ತುಗಳು ಅಂದ್ರೆ ಅಗತ್ಯ ವಸ್ತುಗಳು ಅಂದ್ರೆ ಈಗ ಮೊಬೈಲ್ ಒಂದು ಅಗತ್ಯ ವಸ್ತುಗಳಾಗ್ಬಿಟ್ಟಿದೆ. ಪ್ರತಿಯೊಬ್ರು ಕೈಲ ಇದೆ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಎಲ್ಲ.

0: ಕೇಳು ಇದೆ, ಅವ್ರಿಗೆ ಏನ್ ಬೇಕು ಅದನ್ನ ಆನ್ ಟೈಮ್ ಬೇಗನೆ ಅವ್ರಿಗೆ ರೀಚ್ ಮಾಡೋದು, ಈ ತರ ಕೆಲಸ ಮಾಡ್ಕೊಂಡು ಸ್ವಲ್ಪ ಇಲ್ಲೇ ಹೆಸರೆಲ್ಲ ಮಾಡಿ ಮತ್ತೆ ಬೇರೆ ಕಡೆ ಸ್ವಲ್ಪ ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಬೇರೆ ಕಡೆ ಒಂದು ಇನ್ನೊಂದು ಇದೇ ತರ ಒಂದು ಬ್ಯಾಂಕ್ ಓಪನ್ ಮಾಡೋದ ಅಂತ ಪ್ಲಾನ್ ಇತ್ತು. ಬೇರೆ ಕಡೆ ಇನ್ನೊಂದು ಯಾವ್ದೋ ಒಂದು ಸರ್ಕಲ್ ಪಾಯಿಂಟ್ ನಿಯರೆಸ್ಟ್ ನೋಡ್ಬಿಟ್ಟು, ಈಗ ಒಂದು ನಮ್ದು ಮನೆ ಅಂತ ಬಂದ್ರೆ 10 kilometers ಚೆಕ್ ಮಾಡಿದ್ರು ಪ್ರತಿ ಕಡೆ ಸರ್ಕಲ್ ಪಾಯಿಂಟ್ ಇದ್ದೇ ಇರುತ್ತೆ. ಎಲ್ಲಾದ್ರೂ ಬೇರೆ ಕಡೆ ಇನ್ನೂ ಒಂದು ಶಾಪ್ ಓಪನ್ ಮಾಡಿ ಅದನ್ನು ಡೆವಲಪ್ ಮಾಡೋ ಪ್ಲಾನ್ ಇತ್ತು. ಈ ಶಾಪ್ ಇದ್ರಲ್ಲೂ ಡೆವಲಪ್ ಆಗಿ ಇದ್ರಲ್ಲೂ ಅರ್ನ್ ಮಾಡಿ ಈ ಇನ್ಕಮ್ ಅಲ್ಲಿ ಬೇರೆ ಕಡೆ ಮಾಡ್ಬೇಕು ಅಂತ ಪ್ಲಾನ್.
1: ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
0: ಥ್ಯಾಂಕ್ ಯು.
1: ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಎಷ್ಟೇ ಒಂದು ಶಿಕ್ಷಣವನ್ನು ಪಡೆದಿದ್ರು, ಒಂದು ಸರ್ಕಾರಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಪೀಳಿಗೆ ಭಾಳಷ್ಟು ಹೇಳುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಪಟ್ಟಣ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ವಿವಿಧ ರೀತಿಯ ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತದೆ. ಅದರಲ್ಲಿ ತಾವು ಪಡ್ಕೊಂಡಂಥ ಮೊಬೈಲ್ ರಿಪೇರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಸ್ಪೋಕನ್ ಇಂಗ್ಲೀಷ್, ಕಂಪ್ಯೂಟರ್ ತರಬೇತಿ, ಈ ರೀತಿಯ ಹಲವಾರು ವೃತ್ತಿಪರ ತರಬೇತಿಗಳನ್ನು ಕೊಡಲಾಗ್ತದೆ. ಈ ನಿಟ್ಟಿನಲ್ಲಿ ಯುವಕರು ಈ ರೀತಿ ತರಬೇತಿಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡಿದ್ರೆ ಅವರ ಒಂದು ಈ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನ ಜೀವನವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಹೇಗೆ ಸಹಕಾರಿಯಾಗುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾವು ಎಷ್ಟೇ ಡಿಗ್ರಿ ಮಾಡಿದ್ರು, ಎಷ್ಟೇ ಇದು ಮಾಡಿ, ಎಷ್ಟೇ ಓದಿದ್ರು, ಇಲ್ಲ ಒಂದು ಗವರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದೊಂದು ಗೋಲ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದ್ರೆ ಈ ತರ ನಮ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಯೂಸ್ ಮಾಡಿಕೊಂಡು ನಾವೇ ಸ್ವಂತ ಒಂದು ಬಿಸ್ನೆಸ್ ಓಪನ್ ಮಾಡಿ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು. ಅದರಿಂದ ಈ ಸಂಸ್ಥೆಯಲ್ಲಿ ಸಿಗುವಂತ ಈ ತರ ಆಪರ್ಚುನಿಟಿಗಳನ್ನ, ಈ ತರ ತರಬೇತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಈ ತರ ಸಂಸ್ಥೆಯ ತರಬೇತಿಗಳನ್ನ ಬಳಸ್ಕೊಂಡು ಅದನ್ನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಭವಿಷ್ಯನ ರೂಪಿಸ್ಕೋಬೇಕು ಸರ್. ಬೆಟರ್ ಅಂದ್ರೆ ಈಗ ಹೇಳ್ತಲ್ಲ ಸರ್, ಈ ತರ ಮಾಡಿದ್ರೆ ಬೆಟರ್. ಈ ಕಂಪನಿಗಳ ಕೆಲಸ ಅದೆಲ್ಲ ಶಾಶ್ವತ ಅಲ್ಲ, ಕೆಲವೊಂದು ವರ್ಷಗಳಷ್ಟೇ, ಆದ್ರೆ ಅದರಲ್ಲೆಲ್ಲ ಫ್ಯೂಚರ್ ಇರಲ್ಲ. ಇದರಲ್ಲೆಲ್ಲ ಜೀವನವನ್ನ ಭವಿಷ್ಯವನ್ನ ರೂಪಿಸ್ಬೋದು ಸರ್. ನಮ್ ತಲೆಮಾರು, ನೆಕ್ಸ್ಟ್ ತಲೆಮಾರು ಎಲ್ಲರೂ ಇದನ್ನ ಕಂಟಿನ್ಯೂ ಮಾಡ್ಬೋದು ಅಷ್ಟೇ ಹೇಳ್ಬಲ್ಲ.
1: ಬಹಳ ಸಂತೋಷ ಸಂದೇಶ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವೊಂದು ಪದವಿ ಶಿಕ್ಷಣವನ್ನು ಪಡೆದು ಬೇರೆಡೆ ಖಾಸಗಿ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಉತ್ಮಮಠ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಕ್ಕಿರುವಂಥ ಮೊಬೈಲ್ ರಿಪೇರಿ ತರಬೇತಿ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ತಾವು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ತಾವು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಆರ್ಥಿಕ ಸ್ವಾವಲಂಬನೆ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಇದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಬರ್ತಿರೋದಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಒಟ್ಟಾರೆಯ ಕಲಿಕೆಯ ಅನುಭವ ಆಗಿರ್ಬೋದು, ಇದೆಲ್ಲ ತಮ್ಮ ಒಂದು ಭವಿಷ್ಯವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಎಷ್ಟು ಸಹಕಾರಿಯಾಗಿದೆ ಅನ್ನೋ ಕುರಿತು ಮುಂಬರುವಂಥ ಯುವ ಪೀಳಿಗೆ ಈ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಪಡ್ಕೊಂಡ್ರೆ ಅವರ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋ ನಿಟ್ಟಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಇದು ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂದೇಶ್ ಅವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ತಾರ ಅನುಭವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಹುಣಸೂರು ತಾಲೂಕಿನ ಶ್ರೀಯುತ ಸಂದೇಶ್ ಅವರು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ SVYM ನ VRLC ಕೆಂಚನಹಳ್ಳಿ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಹುಣಸೂರಿನ ಸಂದೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 38 ರೂಪಾಯಿ, ಪೆನ್ಸಿಲ್ ಬೀನ್ಸ್ 28 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 28 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ.

ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರೇಖಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ನಿತೇಶ್ ಅವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರ್ ಅವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವಿಭಾರ್ ಅವರು ಉಪಶಮನ ಆರೈಕೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.

0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುವರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು

0: ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು ಡಾಕ್ಟರ್ ನಿತೇಶ್ ಅವರು, ಮೂತ್ರಶಾಸ್ತ್ರ ತಜ್ಞರು ಡಾಕ್ಟರ್ ಪ್ರತಿಭಾ ಮಾಚೇರ್ ಅವರು, ನೋವು ನಿವಾರಣಾ ತಜ್ಞರು ಡಾಕ್ಟರ್ ವಿಭಾರ್ ಅವರು, ಉಪಶಮನ ಆರೈಕೆ ತಜ್ಞರು ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು, ತುರ್ತು ಚಿಕಿತ್ಸೆ ತಜ್ಞರು ಡಾಕ್ಟರ್ ಸುಷ್ಮರವರು, ಮಕ್ಕಳ ತಜ್ಞರು ಡಾಕ್ಟರ್ ವೈಷ್ಣವಿರವರು, ಆಯುರ್ವೇದ ತಜ್ಞರು ಡಾಕ್ಟರ್ ವಿದ್ಯಶೀರ್ ಅವರು, ದಂತ ಚಿಕಿತ್ಸೆ ತಜ್ಞರು ಡಾಕ್ಟರ್ ದೀಪಶ್ರೀರ್ ಅವರು, ವಾಕ್ ಭಾಷಾ ಶ್ರವಣ ತಜ್ಞರು ಡಾಕ್ಟರ್ ಐನರಾಜ್ರವರು, ಫಿಸಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಡಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾರಾಯಣ ಸುಬ್ಬರಾವ್ ಹರ್ಡಿಕರ್ ಅವರ ಪುಣ್ಯ ಸ್ಮರಣೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ನಾರಾಯಣ ಸುಬ್ಬರಾವ್ ಹರ್ಡಿಕರ್ ಅವರು May 7, 1889 ಜನಿಸಿದರು. ಕಾಂಗ್ರೆಸ್ ಸೇವಾದಳವನ್ನ ಸ್ಥಾಪಿಸಿದ ಸ್ವತಂತ್ರ ಹೋರಾಟಗಾರ ಇವರು ಮತ್ತು ಕಾಂಗ್ರೆಸ್ ರಾಜಕಾರಣಿ ಹರ್ಡಿಕರ್ ಅವರು 1889 ಧಾರವಾಡದಲ್ಲಿ ಸುಬ್ರಾವ್ ಮತ್ತು ಯಮುನಾಬಾಯಿ ದಂಪತಿಗೆ ಜನಿಸಿದರು. ಇವರು ಕಲ್ಕತ್ತಾದ ವೈದ್ಯರು ಮತ್ತು ಶಸ್ತ್ರಚಿಕಿತ್ಸಾ ಕಾಲೇಜಿನಲ್ಲಿ ವೈದ್ಯಕೀಯ ಅಧ್ಯಯನ ಮಾಡಿದರು ಮತ್ತು ನಂತರ ಉನ್ನತ ಶಿಕ್ಷಣಕ್ಕಾಗಿ ಯುನೈಟೆಡ್ ಸ್ಟೇಟ್ಗೆ ಹೋದರು. 1916 ಅವರು ಮಿಚಿಗನ್ ವಿಶ್ವವಿದ್ಯಾಲಯದ ಸಾರ್ವಜನಿಕ ಆರೋಗ್ಯದಲ್ಲಿ ತಮ್ಮ ಎಂಎಸ್ಸಿಯನ್ನು ಪೂರ್ಣಗೊಳಿಸಿದರು. ಅಮೆರಿಕದಲ್ಲಿ ಅವರ ವರ್ಷಗಳಲ್ಲಿ ಹರ್ಡಿಕರ್ ಭೇಟಿಯಾದರು ಮತ್ತು ಲಾಲಾ ಲಜಪತ್ ರಾಯರವರ ನಿಕಟ ಸಹವರ್ತಿಯಾದರು. ರೈರವರ ಸಹೋದ್ಯೋಗಿಯಾಗಿ ಹರ್ಡಿಕರ್ ಅವರು ಅಮೆರಿಕದಲ್ಲಿ ಅನೇಕ ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಅವರು ಹೋಮ್ ರೂಲ್ ಲೀಗ್ನ ಕಾರ್ಯದರ್ಶಿಯೂ ಆಗಿದ್ದರು ಮತ್ತು ಅಮೆರಿಕದ ಇಂಡಿಯನ್ ವರ್ಕರ್ಸ್ ಯೂನಿಯನ್ ಅನ್ನು ಸಂಘಟಿಸಲು ಸಹಾಯ ಮಾಡಿದರು. ಹೋಮ್ ರೂಲ್ ಲೀಗ್ನ ಪದಾಧಿಕಾರಿಗಳಾಗಿ ರೈ ಮತ್ತು ಹರ್ಡಿಕರ್ ಯುಎಸ್ಸೆಟ್ನ ವಿದೇಶಿ ಸಂಬಂಧಗಳ ಸಮಿತಿಯನ್ನು ಉದ್ದೇಶಿಸಿ ಮಾತನಾಡಿದರು. ಅಮೆರಿಕದ ಹಿಂದೂಸ್ತಾನ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ದರು. ಹರ್ಡಿಕರ್ ಅವರ ಕರಪತ್ರ ಭಾರತ ಎ ಗ್ರೇ ವಾರ್ಡ್ ಅನ್ನು ಹಲವಾರು ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಲ್ಲಿ ವ್ಯಾಪಕವಾಗಿ ಚರ್ಚಿಸಲಾಗಿದೆ. ಅವರು ಯಂಗ್ ಇಂಡಿಯಾ ಜನರಲ್ನ ವ್ಯವಸ್ಥಾಪಕ ಸಂಪಾದಕರಾಗಿದ್ದರು. ಇದನ್ನು ವಿದೇಶಾಂಗ ಸಂಬಂಧಗಳ ಸಮಿತಿಯ ಮೇರಿಲ್ಯಾಂಡ್ನ ಸೆನೆಟರ್ ಫ್ರಾನ್ಸ್ ಗಮನಿಸಿದರು. ಭಾರತದ ಜನರು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳನ್ನು ಅಮೆರಿಕದ ಜನರಿಗೆ ಪರಿಚಯಿಸುವಲ್ಲಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದರು ಹರ್ಡಿಕರ್. 1923 ಕಾಕಿನಾಡ ಕಾಂಗ್ರೆಸ್ನ ಅಧಿವೇಶನದ ನಂತರ 1923 ಸೇವಾದಳವನ್ನು ರಚಿಸಲಾಯಿತು. ಜವಾಹರಲಾಲ್ ನೆಹರೂರವರು ಹರ್ಡಿಕರ್ ಅವರನ್ನು ಬೆಂಬಲಿಸಿದರು. ಪಕ್ಷದಲ್ಲಿನ ನಾಗರಿಕ ಅಧಿಕಾರದ ಸವೆತಕ್ಕೆ ಕಾರಣವಾಗಬಹುದು ಎಂಬುದು ಹೆದರಿದ ಕಾಂಗ್ರೆಸ್ಸಿಗರಿಂದ ಒಂದು ಮಿಲಿಟರಿಯಂತಹ ಸಂಘಟನೆಯ ರಚಿಸುವಲ್ಲಿ ಕಲ್ಪನೆಯು ಹೆಚ್ಚಿನ ಪ್ರತಿರೋಧವನ್ನು ಎದುರಿಸಿತು ಮತ್ತು ಇದು ಅಹಿಂಸಾ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ವಾದಿಸಿದರು. ದಳವು ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿತು. ಸಾಮೂಹಿಕ ಪಿಕೆಟಿಂಗ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಸದಸ್ಯರನ್ನ ಸೇರ್ಪಡೆಯನ್ನು ಆಯೋಜಿಸಿತು. 1934 ಆಂದೋಲನವು ಕೊನೆಗೊಂಡಾಗ ಮತ್ತು ವಸಾಹತು ಶಾಹಿ ಅಧಿಕಾರಿಗಳು ಕಾಂಗ್ರೆಸ್ ಮತ್ತು ಅದರ ಸಂಘಟನೆಗಳ ಮೇಲಿನ ನಿಷೇಧವನ್ನು ತೆಗೆದುಹಾಕಿದಾಗ ಅವರು ದಳವನ್ನು ನಿಷೇಧಿಸುವುದನ್ನ ಮುಂದುವರೆಸಿದರು ಎಂಬ ಅಂಶದಿಂದ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ದಳದ ಮಹತ್ವವನ್ನು ಅಳೆಯಬಹುದು. ಸೇವಾ ದಳವು ಕಾಂಗ್ರೆಸ್ ಕೇಂದ್ರ ಸ್ವಯಂ ಸೇವಕ ಸಂಸ್ಥೆಯಾಯಿತು ಮತ್ತು ತನ್ನ ಸ್ವಯಂ ಸೇವಕರಿಗೆ ದೈಹಿಕ ತರಬೇತಿಯನ್ನು ನೀಡುವತ್ತ ಗಮನವನ್ನು

0: ಕೇಂದ್ರೀಕರಿಸಿತು ಮತ್ತು ಕೋಮು ಸೌಹಾರ್ದವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿತು. ಹರ್ಡೀಕರ್ ರವರು ಘಟಪ್ರಭಾದಲ್ಲಿ ಕರ್ನಾಟಕದ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪಿಸಲು ಸಹಾಯ ಮಾಡಿದರು. ಅವರು 1952-62 ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಮತ್ತು 1958 ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದರು. ಡಾಕ್ಟರ್ ಹರ್ಡೀಕರ್ ಅವರು 26 ಆಗಸ್ಟ್ 1975 ನಿಧನರಾದರು. ಅವರ ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಅಂಚೆ ಇಲಾಖೆಯು ಅವರ ಗೌರವಾರ್ಥ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಾರಾಯಣ ಸುಬ್ಬರಾವ್ ಹರ್ಡೀಕರ್ ಅವರ ಪುಣ್ಯ ಸ್ಮರಣೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 117 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಪುಲಿ ಸಿಂಗದುಚ್ಛ್ವಾಸ ಹಸು ಹುಲ್ಲೆ ಹಯದ ಉಸಿರು ಹುಳು ಹಾವು ಇಲಿಯ ಸುಯಿಲು ಹಕ್ಕಿ ಹದ್ದು ಉಯಿಲು ಕಲೆತಿರ್ಪುವು ಈ ಎಲ್ಲ ನಾಂ ಉಸಿರ್ವ ಎಲರಿನಲಿ
2: ಕಲಬೆರೆಕೆ ಜಗದುಸಿರು ಮಂಕುತಿಮ್ಮ.
5: ಒಂದು ಅದ್ಭುತವಾದಂಥ ಪರಿಕಲ್ಪನೆ. ಈ 131ನೆಯ ಮುಕ್ತಕದಲ್ಲಿ ಕಳೆದ 3-4 ಮುಕ್ತಕಗಳಿಂದ ಹೇಳ್ತಾ ಇರುವಂತಹ ವಿಚಾರವನ್ನು ಮತ್ತಷ್ಟು ಸ್ಪಷ್ಟೀಕರಿಸೋದನ್ನು ನಾವು ನೋಡ್ತೀವಿ. ಕಳೆದ 130ನೇ ಮುಕ್ತಕದಲ್ಲಿ ವ್ಯಷ್ಟಿ ಅಂದರೆ ದೊಡ್ಡದಾದಂತಹ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ಅದೆಷ್ಟೋ ಕಾಲದಿಂದ ನಿರಂತರವಾಗಿ ಪುರಾತನವಾದಂಥದ್ದನ್ನು ನಾವು ಬಳುವಳಿಯಾಗಿ ಪಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳಿದರು. ಅಂದರೆ ಅದೇ ಗಂಗೆ, ಅದೇ ಭೂಮಿ, ಅದೇ ಕಡಲು, ಇವೆಲ್ಲ ವ್ಯಷ್ಟಿ ಅಂದರೆ ದೊಡ್ಡದು. ಈಗ ಆ ದೊಡ್ಡದು ನನ್ನದು ಅಂತ ನಾನು ಭಾವಿಸ್ಕೊಳ್ತಾ ಹೋಗ್ತೀನಿ. ಅದಕ್ಕೆ ಇಲ್ಲಿ ಉಸಿರಿನ ಒಂದು ಉದಾಹರಣೆಯನ್ನು ತಗೊಂಡಿದ್ದಾರೆ. ಎಲ್ಲ ಜೀವಿಗಳು ಉಸಿರಾಡ್ತವೆ. ಜೀವಿಗಳಲ್ಲಿ ಅನೇಕ ರೀತಿ, ಅದನ್ನು ಬಹಳ ಸ್ವಾರಸ್ಯಕರವಾದಂಥ ರೀತಿಯಲ್ಲಿ ಇಲ್ಲಿ ವಿಂಗಡಿಸಿ DVG ಅವರು ಹೇಳ್ತಾರೆ. ಪುಲಿ, ಸಿಂಗ, ಹುಲಿ ಮತ್ತು ಸಿಂಹ, ಅವುಗಳ ಉಸಿರಾಟ.
6: ಅವು ಕೂಡ ಉಸಿರು ಒಳಗೆ ತಗೋತವೆ, ಉಸಿರು ಹೊರಗೆ ಬಿಡ್ತವೆ.
5: ಹುಲಿ ಮತ್ತು ಸಿಂಹಗಳ ರೀತಿಯಲ್ಲೇ ಹಸು, ಜಿಂಕೆ, ಕುದುರೆಗಳು, ಅವು ಕೂಡ ಉಸಿರಾಡ್ತವೆ. ಈಗ ಹುಲಿ ಮತ್ತು ಸಿಂಹ ಮಾಂಸಾಹಾರಿ ಪ್ರಾಣಿಗಳು ಅಲ್ವಾ?

ಬದುಕೋದು ಹೇಗೆ? ಜಿಂಕೆ ಹಸುಗಳನ್ನು ಸಾಯಿಸಿ ಅದನ್ನು ತಿಂದು ಬದುಕ್ತವೆ. ಸಿಂಹ ಹುಲಿಗಳು ಹೇಗೆ ಉಸಿರಾಡ್ತವೋ ಹಾಗೆ ಹಸು ಹುಲ್ಲೆ ಕುದುರೆಗಳು ಕೂಡ ಉಸಿರಾಡ್ತವೆ. ಸೊ ಆ ಉಸಿರು ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಪ್ರತಿಯೊಂದು ಜೀವಿಯಿಂದಲೂ ಪ್ರತಿ ಹುಲಿಯ ಉಸಿರು ಒಳಗೆ ಹೋಯಿತು, ಹೊರಗೆ ಬಂತು. ಆ ಉಸಿರು

ಹಯದ ಉಸಿರು ಎರಡೂ ಕೂಡ ವ್ಯಷ್ಟಿಯಿಂದ ಸಮಷ್ಟಿಗೆ ಒಂದಾಯಿತು. ಅದೇ ರೀತಿಯಲ್ಲಿ ಈ ಎರಡೇ ಅಲ್ಲದೆ ಹುಳು ಹಾವು ಇಲಿಯ ಸುಯಿಲು ಅಂತ ಹೇಳ್ತಾರೆ. ಹುಳುವನ್ನು ಇಲಿ ತಿನ್ಬೋದು, ಇಲಿಯನ್ನು ಹಾವು ತಿನ್ನುತ್ತೆ. ಅವುಗಳ ಓಡಾಟ, ಅವುಗಳ ಚರ್ಯೆ, ಅವುಗಳು ಮಾಡುವಂಥ ಗಲಾಟೆಗಳು ಅವೆಲ್ಲವೂ ಕೂಡ ಉಸಿರಾಟದ ರೂಪದಲ್ಲೇ ಬರುತ್ತೆ. ಹಾಗೆಯೇ ಹಕ್ಕಿಗಳು, ಹಕ್ಕಿ ಹದ್ದುಗಳ ಉಯಿಲು, ಅವುಗಳ ಒಂದು ಸೌಂಡ್ ಏನು ಬರ್ತಾ ಇದೆಯೋ, ಅವು ಎಲ್ಲವೂ ಕೂಡ ಬರ್ತಾ ಇರುವಂಥದ್ದು. ನಾವು ಯಾವುದೇ ಶಬ್ದ ಹೊರಗೆ ಬರಬೇಕಾದ್ರೆ ಅದು ನಮ್ಮ ಗಾಳಿ ನಮ್ಮ ಶರೀರದ ಒಳಗೆ ಹೋಗಿ ಅದು ನಮ್ಮ ಧ್ವನಿ ಪೆಟ್ಟಿಗೆಯ ಮೂಲಕ ಧ್ವನಿಯಾಗಿ ಮಾರ್ಪಟ್ಟು ಹೊರಗಡೆ ಬರ್ತವೆ. ಸೊ ಹಾಗೆ ಉಸಿರು ಒಳಗಡೆಗೆ ಹೋಗಿ ಹೊರಗೆ ಬರ್ತಾ ಇದೆ ಅಥವಾ ಮಾತು ನಾನು ಆಡ್ತಾ ಇದ್ದೀನಿ ಅಂತಂದರೆ ಗಾಳಿ ನನ್ನ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಸೊ ನಾನಾ ರೀತಿಯ ಜೀವಿಗಳ ಉದಾಹರಣೆಯೆಲ್ಲ ಇಲ್ಲಿ ಕೊಟ್ಟು ಮಾಂಸಾಹಾರಿ ಪ್ರಾಣಿಗಳು, ಅವಕ್ಕೆ ಆಹಾರವಾಗುವಂತಹ ಶಾಖಾಹಾರಿ ಪ್ರಾಣಿಗಳು ಎರಡೂ ನಾವು ಅಂದ್ಕೊಳ್ತೀವಿ ಅದಕ್ಕೆ ಇದು ಅದಕ್ಕೆ ವಿರುದ್ಧ, ಅದು ಇದಕ್ಕೆ ವಿರುದ್ಧ ಅಂತ. ಆದರೆ ಅವೆರಡೂ ಕೂಡ ಉಸಿರಾಡ್ತಾ ಇರೋವಂಥ ಗಾಳಿ ಒಂದೇ. ಹಾಗೆ ಹಾವು, ಹುಳುಗಳು, ಇಲಿಗಳು, ಹಕ್ಕಿಗಳು ಅವೆಲ್ಲವೂ ಕೂಡ ಸದ್ದು ಮಾಡ್ತಾ ಓಡಾಡ್ತಾ ಇವೆ ಅಂತಂದರೆ ಅವು ಉಸಿರಾಡ್ತಾ ಇವೆ. ಅವು ಕೂಡ ಆ ಉಸಿರನ್ನು ತಮ್ಮೊಳಗಡೆಗೆ ತಗೊಂಡು ಹೊರಗಡೆಗೆ ಹಾಕ್ತಾ ಇವೆ. ಸೊ ನಾವು ಸಮಷ್ಟಿಯ ವಾಯುವನ್ನು ನೋಡಿದಾಗ ವ್ಯಷ್ಟಿಗಳ ಉಸಿರು ಅದರಲ್ಲಿ ಸೇರ್ತಾ ಬರ್ತಾ ಇವೆ. ಸೊ ಎಲ್ಲ ಉಸಿರಾಡ್ತಾ ಇರುವಂಥ ಜೀವಿಗಳ ಹೊರ ಉಸಿರು ಎಕ್ಸ್ಪಿರೇಷನ್ ಎಕ್ಸ್ಪೈರ್ಡ್ ಏರ್ ಇನ್ನೊಬ್ಬ ಜೀವಿಯ ಇನ್ಸ್ಪೈರ್ಡ್ ಏರ್ ಆಗ್ತಾ ಇದೆ. ನಾನು ಉಸಿರು ಒಳಗಡೆ ತಗೋತಾ ಇದ್ದೀನಿ ಅಂತಂದರೆ ಆ ಉಸಿರಿನಲ್ಲಿ ಗಾಳಿ ಇದೆ, ಆ ಗಾಳಿ ಬೇರೆ ಎಷ್ಟೋ ಪ್ರಾಣಿಗಳು ಹೊರ ಹಾಕಿದಂತಹ ಗಾಳಿ, ಅದನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಸಮಷ್ಟಿ ವಾಯುವು ನನ್ನ ಜೀವದ ಒಳಗೆ ವ್ಯಷ್ಟಿಯ ಒಳಗಡೆ ಬರ್ತಾ ಇದ್ದು ಅದು ಹೊರಗಡೆಗೂ ಹೋಗ್ತಾ ಇದೆ, ಮತ್ತೆ ಅದು ಸಮಷ್ಟಿಯಲ್ಲಿ ಒಂದಾಗ್ತಾ ಇದೆ. ಆ ಗಾಳಿಗೆ ಇದು ಮಾಂಸಾಹಾರಿ ಪ್ರಾಣಿ, ಇದು ಶಾಖಾಹಾರಿ ಪ್ರಾಣಿ ಅನ್ನುವಂಥ ವ್ಯತ್ಯಾಸ ಇಲ್ಲ, ಎರಡೂ ಬೆರ್ಕಂಡೆ ಬರ್ತಾ ಇದೆ. ಮಾಂಸಾಹಾರಿ ಪ್ರಾಣಿಯ ಉಚ್ಛ್ವಾಸ ಅಂದರೆ ಅದು ಹೊರಗಡೆ ಹಾಕಿದಂಥ ಗಾಳಿಯನ್ನು ಹಸು ಒಳಗಡೆ ತಗೊಂಡಾಗ ಹಸುವಿಗೆ ಏನೋ ಕಾಯಿಲೆ ಬಂದ್ಬಿಡ್ತಾ ಅಂದರೆ ಇಲ್ಲ, ಏನು ಬರ್ತಾ ಇಲ್ಲ, ಯಾಕೆ ಗಾಳಿ ಎಲ್ಲದಕ್ಕೂ ಒಂದೇ. ಸೊ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಯಾರಿಗೂ ತೊಂದರೆಯಾಗದಂತೆ ಗಾಳಿ ಎಲ್ಲ ಜೀವಗಳನ್ನು ಪೋಷಣೆ ಮಾಡ್ತಾ ಇದೆ. ಸೊ ಹಾಗೆ ನಮ್ಮ ಉಸಿರಿನಲ್ಲೂ ಕೂಡ ಕಲಬೆರಿಕೆ ಈ ಜಗದ ಉಸಿರು. ಸೊ ನಾನು ನನ್ನದೇ ಏನೋ ದೊಡ್ಡದು ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಇದು ನಾನು ಮಾತ್ರ ಅಂತ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಮತ್ತು ಮನುಷ್ಯ ಮಾತ್ರ ಅಂತ ಕೂಡ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನ ದುರದೃಷ್ಟವಶಾತ್ ಏನಾಗ್ತಾ ಇದೆ, ಆ ರೀತಿಯ ಒಂದು ನಾವೇನು ಮಾನವ ಕೇಂದ್ರಿತವಾದಂತಹ ಅಭಿವೃದ್ಧಿ ಅಂತ ನಾವೇನು ನೋಡ್ತೀವಿ ಅದರ ಒಂದು ಪರಾಕಾಷ್ಠೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈ ರೀತಿಯ ಉಸಿರು ಜೀವವನ್ನು ಕೊಡುವಂಥ ವಾಯುವನ್ನೇ ಹಾಳು ಮಾಡೋ ರೀತಿಯಲ್ಲಿ ಆಗ್ತಾ ಇದೆ. ನಾವಾಗಲೇ ನೋಡಿದಂತೆ ಸಿಂಹವೋ ಹುಲಿಯೋ ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ಹೊರಗಡೆಗೆ ಹಾಕ್ತು ಅಥವಾ ಅದು ಯಾವುದೋ ಒಂದು ಪ್ರಾಣಿಯನ್ನು ಬೇಟೆಯಾಡಿ ತನ್ನ ಆಹಾರವನ್ನು ಸೇವಿಸ್ತು ಅಂತಂದರೆ ಅದರಿಂದಾಗಿ ಗಾಳಿಗೇನು ಮಾಲಿನ್ಯ ಬರ್ತಾ ಇಲ್ಲ, ತೊಂದರೆ ಬರ್ತಾ ಇಲ್ಲ. ಯಾಕೆ? ಅದು ಪ್ರಕೃತಿಯ ಜೊತೆ ಒಂದಾಗಿದೆ. ವ್ಯಷ್ಟಿ ಅಂದರೆ ಇಂಡಿವಿಜುವಲ್ ಸಮಷ್ಟಿಯ ಜೊತೆ ಒಂದಾಗಿದೆ. ಮಾನವ ದುರದೃಷ್ಟವಶಾತ್ ಆ ಒಂದು ಪರಿಕಲ್ಪನೆಯಿಂದ ಕಾಲಕ್ರಮೇಣ ದೂರವಾಗ್ತಾ ತನ್ನದೇ ಬಹಳ ಮುಖ್ಯ ಅನ್ನುವಂಥ ಒಂದು ಸ್ವಾರ್ಥ ಕೇಂದ್ರಿತವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇರೋದ್ರಿಂದ ಈ ವಾಯು ಅನ್ನೋದೇ ಒಂದು ಮಲಿನವಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಹಾಗಾಗಿ ಉಸಿರಾಟ ಮಾನವನ ಕಾರಣದಿಂದ ವಿಷವಾಗುವಂಥ ಪರಿಸ್ಥಿತಿಗೆ ಬಂದಿದೆ. ಸೊ ಇದು ಯಾಕೆ ಹಂಗಾಗ್ತಾ ಇದೆ ಅಂತ ನಾವು ಪರಿಕಲ್ಪನೆ ಮಾಡ್ಕೊಳ್ಳೋಕೆ ಆಲೋಚನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಎಗೇನ್ ಅದನ್ನು ನಾವು ನಮ್ಮ ಸ್ವಾರ್ಥಪರತೆಗೆ ನಾವು ಅದನ್ನು ಸೇರಿಸ್ಕೊಳ್ಬೇಕಾಗತ್ತೆ, ಮತ್ತು ನಮ್ಮ ಸೀಮಿತ ದೃಷ್ಟಿಕೋನಕ್ಕೆ ಅದು ಅನ್ವಯ ಮಾಡಿಕೊಳ್ಬೇಕಾಗತ್ತೆ. ಯಾವತ್ತಿಗೆ ನಾವು ಇಡೀ ವಿಶ್ವದಲ್ಲಿ ಇರೋಂತಹ ಚೈತನ್ಯ ಒಂದೇ, ಆ ಚೈತನ್ಯದ ಭಾಗವಾಗಿ ನಾವಿದ್ದೀವಿ ಅಂತ ಅಂದ್ಕೊಳ್ತೀವೋ, ಯಾವಾಗ ನಾವು ನಾವು ಬದುಕಿರೋಂತಹ ಒಂದು ಶಕ್ತಿ, ನಮ್ಮನ್ನು ಬದುಕಿಸ್ತಾ ಇರೋಂತಹ ಶಕ್ತಿ ಏನಿದೆಯೋ ಅದು ನಮ್ಮದು ಮಾತ್ರವಲ್ಲ, ಎಲ್ಲಕ್ಕೂ ಅದು ಅನ್ವಯವಾಗುತ್ತೆ ಅನ್ನುವಂಥ ಒಂದು

0: ಕೊಟ್ಟು ತಗೊಳ್ಳುವಂಥ ಭಾವದಲ್ಲಿ ನಾವು ಇರ್ತೀವೋ ಆಗ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ನಮ್ಮನ್ನು ನಾವು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಈ ಕಲಬೆರಕೆ ಆಗಿರುವಂತಹ ಜಗದ ಉಸಿರನ್ನು ನಾವೂ ಕೂಡ ಸೇವಿಸ್ತಾ ಇದ್ದೀವಿ, ಅದರಲ್ಲಿ ನಾವು ಒಂದು ಭಾಗ ಅನ್ನುವಂಥ ಗೌರವಯುತವಾದಂಥ ಭಾವನೆ ನಾವು ಇಟ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂಥದ್ದು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 117 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 26 ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು. ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ಗೆ ಲಗ್ಗೆ, ಪಶುವೈದ್ಯಾಧಿಕಾರಿ ನೇಮಕಾತಿಯ ಕ್ರಮ, 329 ಅಭ್ಯರ್ಥಿಗಳಿಗೆ ಸಿಐಟಿ ನೋಟಿಸ್ ಜಾರಿ. ಮಡಿಕೇರಿ ಕುಕ್ಕೆಯಲ್ಲಿ ವರ್ಷಧಾರೆ. ವಾರ್ಡ್ ಗ್ರಾಮಸಭೆಗಳಲ್ಲಿ ಮತದಾರರ ಪಟ್ಟಿ ಓದಿ ಹೇಳಲು ಕೋರಿಕೆ, ಆಯೋಗಕ್ಕೆ ಮುಖ್ಯಮಂತ್ರಿ ಪತ್ರ. ಕಾಡು ಪ್ರಾಣಿಗಳ ಹಾವಳಿ ನಿಯಂತ್ರಿಸಿ, ಹುಲಿ ದಾಳಿಗೆ ಹಸು ಸಾವು, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದಿಂದ ಪ್ರತಿಭಟನೆ. ಮಹೇಂದ್ರ ಲಕ್ಷ್ಮಿ ಆನೆಗಳಿಗೆ ಪೂಜೆ, ಡಿಬಿಕುಪ್ಪೆ ವಲಯದ ಬಳ್ಳೆ ಆನೆ ಶಿಬಿರದಿಂದ ವೀರನ ಹೊಸಹಳ್ಳಿಗೆ ಪಯಣ. ಅಭಿಮನ್ಯುವಿಗೆ ಗೌರವಪೂರ್ವಕ ಬೀಳ್ಕೊಡುಗೆ, ಗಜಪಯಣ ಇಂದು ಆರಂಭ. ಕಾರ್ಖಾನೆಗಳಲ್ಲಿ ಸಕ್ಕರೆ ಬೆಲೆ ಇಳಿಕೆ, ಚಿನ್ನದ ಬೆಲೆ 2700 ಏರಿಕೆ. ಪ್ರಸಿದ್ಧ ದಾಳಿ ಮುನ್ನಡೆಯತ್ತ ಭಾರತ. ದುಲೀಪ್ ಟ್ರೋಫಿ, ಅನುಕೂಲ್ಗೆ 5 ವಿಕೆಟ್, ಸೂರ್ಯವಂಶಿ ಮಿಂಚು. ಪ್ರಶಸ್ತಿ ಸುತ್ತಿಗೆ ಪ್ರಜ್ಞಾನಂದ ಕರುವಾನ. ಏಷ್ಯನ್ ಜೂನಿಯರ್ ಚೆಸ್ ಪ್ರತಿತಿಗೆ ಚಿನ್ನ. ಪ್ರಮುಖ ಅಂಶಗಳ ವಿವರಣೆ. ಕೆಪಿಎಸ್ಸಿ ಸ್ಟ್ರಾಂಗ್ ರೂಮ್ಗೆ ಲಗ್ಗೆ, ಪಶುವೈದ್ಯಾಧಿಕಾರಿ ನೇಮಕಾತಿಯ ಕ್ರಮ, 329 ಅಭ್ಯರ್ಥಿಗಳಿಗೆ ಸಿಐಟಿ ನೋಟಿಸ್ ಜಾರಿ. ಬೆಂಗಳೂರು ಕರ್ನಾಟಕ ಲೋಕಸೇವಾ ಆಯೋಗದ ಅಕ್ರಮಗಳ ತನಿಖೆಯನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಿಗಿಗೊಳಿಸುತ್ತಿರುವ ಮಧ್ಯೆಯೇ ತನ್ನ ಕಾರ್ಯಾಚರಣೆಯನ್ನು ಸಿಐಟಿ ಬಿರುಕುಗೊಳಿಸಿದೆ. ಅಭ್ಯರ್ಥಿಗಳ ಒಎಂಆರ್ ಪ್ರತಿಗಳನ್ನು ಸ್ಟ್ರಾಂಗ್ ರೂಮ್ನಲ್ಲಿ ಇಡಲಾಗಿದ್ದು, ಇಡಿ ಅಧಿಕಾರಿಗಳು ಈ ಕೊಠಡಿಯಲ್ಲಿ ಪರಿಶೀಲನೆ ನಡೆಸಿದ್ದರು. ಇದೀಗ ಸಿಐಟಿ ತನಿಖಾಧಿಕಾರಿಗಳು ಸಹ ಸ್ಟ್ರಾಂಗ್ ರೂಮ್ ಮೇಲೆ ನಿಗಾ ವಹಿಸಿದ್ದು ಇಡೀ ಕೊಠಡಿಯನ್ನು ಜಾಲಾಡಿದ್ದಾರೆ. ಮಡಿಕೇರಿ ಕುಕ್ಕೆಯಲ್ಲಿ ವರ್ಷಧಾರೆ. ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಂಗಳವಾರ ಬೆಳಿಗ್ಗೆಯಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯಿತು. ಕುಮಾರಧಾರ ಹಾಗೂ ಆದಿಸುಬ್ರಹ್ಮಣ್ಯದ ದರ್ಪಣ ತೀರ್ಥ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು, ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಆವರಣದ ಮೆಟ್ಟಿಲಿನವರೆಗೂ ನೀರು ಬಂದಿತ್ತು. ಸುಬ್ರಹ್ಮಣ್ಯದ ದೇವರಗದ್ದೆ ರಸ್ತೆಗಳಲ್ಲಿ ಮಳೆ ನೀರು ಹರಿದು ಪಾದಚಾರಿಗಳು ಹಾಗೂ ವಾಹನ ಸವಾರರು ತೊಂದರೆ ಅನುಭವಿಸಿದರು. ಬಿಸಿಲೆಫಾಟ್ ಮಾರ್ಗದಲ್ಲಿ ಗಾಳಿ ಮಳೆಗೆ ಮರಗಳು ಬಿದ್ದು ವಾಹನಗಳಲ್ಲಿದ್ದ ಪ್ರವಾಸಿಗರು ದಾರಿ ಮಧ್ಯೆ ಸಿಲುಕಿದ್ದರು. ಏನೇಕಲ್ಲಿನ ಬೂದಿಪಲ್ಲ ಮಧುವನ ದೇವನಹಳ್ಳಿ ರಸ್ತೆಯ ಮಧ್ಯೆ ಭೂಕುಸಿತ ಉಂಟಾಗಿ ಸಂಪರ್ಕ ಕಡಿತಗೊಂಡಿದೆ. ವಾರ್ಡ್ ಗ್ರಾಮಸಭೆಗಳಲ್ಲಿ ಮತದಾರರ ಪಟ್ಟಿ ಓದಿ ಹೇಳಲು ಕೋರಿಕೆ, ಆಯೋಗಕ್ಕೆ ಮುಖ್ಯಮಂತ್ರಿ ಪತ್ರ. ಬೆಂಗಳೂರು ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಅರ್ಹ ಮತದಾರರ ಹೆಸರುಗಳು ಕೈತಪ್ಪದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಭಾರತೀಯ ಚುನಾವಣಾ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರಿಗೆ ಮಂಗಳವಾರ ಈ ಪತ್ರ ಬರೆದಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ನಿಯಂತ್ರಿಸಿ, ಹುಲಿ ದಾಳಿಗೆ ಹಸು ಸಾವು, ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದಿಂದ ಪ್ರತಿಭಟನೆ. ಸರಗೂರು ಕಾಡು ಪ್ರಾಣಿಗಳ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದಿಂದ ಪ್ರತಿಭಟನೆ ನಡೆಯಿತು. ಪಟ್ಟಣದ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಮಂಗಳವಾರ ಜಮಾಯಿಸಿದ್ದ ಸಂಘದ ಸದಸ್ಯರು ತಾಲೂಕಿನ ಜಯನಗರ ಗ್ರಾಮದಲ್ಲಿ ಸೋಮವಾರ ಹುಲಿ ದಾಳಿಗೆ

ಬಲಿಯಾದ ಹಸುವಿನ ಮಾಲೀಕನಿಗೆ ಸೂಕ್ತ ಪರಿಹಾರ ನೀಡಬೇಕು, ಕಾಡು ಪ್ರಾಣಿಗಳ ಹಾವಳಿಯಿಂದ ಉಂಟಾದ ಬೆಳೆ ನಾಶಕ್ಕೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಮಹೇಂದ್ರ ಲಕ್ಷ್ಮಿ ಆನೆಗಳಿಗೆ ಪೂಜೆ, ಡಿಬಿ ಕುಪ್ಪೆ ವಲಯದ ಬಳ್ಳೆ ಆನೆ ಶಿಬಿರದಿಂದ ವೀರನ ಹೊಸಹಳ್ಳಿಗೆ ಪಯಣ. ಮೈಸೂರು ಎಚ್ಡಿಕೋಟೆ ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಡಿಬಿ ಕುಪ್ಪೆ ವಲಯದ ಬಳ್ಳಿ ಆನೆ ಶಿಬಿರದಿಂದ ಎರಡು ಆನೆಗಳನ್ನು ಆಗಸ್ಟ್ 26ರಂದು ವೀರನ ಹೊಸಹಳ್ಳಿಯಲ್ಲಿ ನಡೆಯಲಿರುವ ಗಜಪಯಣ ಕಾರ್ಯಕ್ರಮಕ್ಕೆ ಕಳುಹಿಸಲಾಯಿತು. ಮಹೇಂದ್ರ ಹಾಗೂ ಲಕ್ಷ್ಮಿ ಆನೆಗಳನ್ನು ಮಾಸ್ತಮ್ಮ ದೇವಸ್ಥಾನದ ಎದುರು ನಿಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಡಿಬಿ ಕುಪ್ಪೆ ವಲಯದ ಅರಣ್ಯ ಇಲಾಖೆಯ ಸಂರಕ್ಷಣಾಧಿಕಾರಿ ಸಿದ್ದರಾಜು ಅವರು ಆನೆಗಳಿಗೆ ಪೂಜೆ ಸಲ್ಲಿಸಿ ಗಜಪಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಂಪ್ರದಾಯಿಕವಾಗಿ ಬೀಳ್ಕೊಟ್ಟರು. ಅಭಿಮನ್ಯುವಿಗೆ ಗೌರವಪೂರ್ವಕ ಬೀಳ್ಕೊಡುಗೆ, ಗಜಪಯಣ ಇಂದು ಆರಂಭ. ಹುಣಸೂರು ಮೈಸೂರು ಮೈಸೂರು ದಸರಾದಲ್ಲಿ ಭಾಗವಹಿಸುವ ಆನೆಗಳನ್ನು ಸಂಪ್ರದಾಯಿಕವಾಗಿ ಬರಮಾಡಿಕೊಳ್ಳುವ ಗಜಪಯಣ ಬುಧವಾರ ನಾಗರಹೊಳೆಯ ವೀರನ ಹೊಸಹಳ್ಳಿಯಲ್ಲಿ ಗೇಟ್ ಬಳಿ ನಡೆಯಲಿದೆ. ಬೆಳಿಗ್ಗೆ 10ಕ್ಕೆ ವೀರನ ಹೊಸಹಳ್ಳಿಯಲ್ಲಿ ಮೈಸೂರು ಅರಮನೆ ಪುರೋಹಿತರು ಗಜಪೂಜೆ ನಡೆಸಿದ ಬಳಿಕ ಮೊದಲ ದಂಡದಲ್ಲಿ 9 ಆನೆಗಳು ಮೈಸೂರಿಗೆ ಪ್ರಯಾಣ ಬೆಳೆಸಲಿವೆ. ಗಜಪಯಣದ ಅಂಗವಾಗಿ ವೀರನ ಹೊಸಹಳ್ಳಿಯಲ್ಲಿ ತಳಿರು ತೋರಣದಿಂದ ಸಿಂಗಾರಗೊಂಡಿದ್ದು ಆಕರ್ಷಕ ಸ್ವಾಗತ, ಕಾಮೂನು ಮತ್ತು ರಸ್ತೆ ಅಂಚಿನಲ್ಲಿ ಧ್ವಜಗಳು ರಾರಾಜಿಸುತ್ತಿವೆ. ಕಾರ್ಖಾನೆಗಳಲ್ಲಿ ಸಕ್ಕರೆ ಬೆಲೆ ಇಳಿಕೆ 18% ಕಡಿಮೆ ಆಗಿದೆ, ಕೇಂದ್ರ ಆಹಾರ ಕಾರ್ಯದರ್ಶಿ ಚೋಪ್ರಾ ಹೇಳಿಕೆ. ನವದೆಹಲಿ ಸಕ್ಕರೆಯ ದಾಸ್ತಾನಿಗೆ ಮಿತಿ ನಿಗದಿ ಮಾಡಿ ಸುಂಕರಹಿತವಾಗಿ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿದ ನಂತರದಲ್ಲಿ ಕಾರ್ಖಾನೆಗಳ ಮಟ್ಟದಲ್ಲಿ ಸಕ್ಕರೆ ಬೆಲೆಯು 18% ಕಡಿಮೆಯಾಗಿದೆ ಎಂದು ಕೇಂದ್ರ ಆಹಾರ ಕಾರ್ಯದರ್ಶಿ ಸಂಜೀವ್ ಚೋಪ್ರಾ ತಿಳಿಸಿದ್ದಾರೆ. ಈಗ ಕಾರ್ಖಾನೆಗಳ ಮಟ್ಟದಲ್ಲಿ ಸಕ್ಕರೆ ಬೆಲೆಯು ಕೆಜಿಗೆ 55 ಆಗಿದೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡಿಮೆಯಾಗಲಿದೆ ಎಂದು ಹೇಳಿದ್ದಾರೆ. ಕಳೆದ ವಾರ ಕಾರ್ಖಾನೆ ಮಟ್ಟದಲ್ಲಿ ಸಕ್ಕರೆಯ ಬೆಲೆಯು 67 ಆಗಿದ್ದು ಕಾರ್ಖಾನೆಗಳೇ ಬೆಲೆ ಹೆಚ್ಚಳ ಮಾಡುತ್ತಿವೆ ಎಂದು ಚೋಪ್ರಾ ಅವರು ತೋರಿದ್ದಾರೆ. ಚಿನ್ನದ ಬೆಲೆ 2700 ಏರಿಕೆ ನವದೆಹಲಿ. ಇಲ್ಲಿನ ಚಿನ್ನಿವಾರ ಪೇಟೆಯಲ್ಲಿ ಚಿನ್ನ ಬೆಲೆಯು ಸತತ 4 ದಿನಗಳಿಂದ ಏರಿಕೆ ಕಾಣುತ್ತಿದೆ. 99.9% ಶುದ್ಧವಾದ 10 ಗ್ರಾಂನ ಚಿನ್ನದ ಬೆಲೆಯು ಮಂಗಳವಾರ 2700 ಜಾಸ್ತಿಯಾಗಿ 1,67,100 ತಲುಪಿದೆ. ಚಿನ್ನದ ಬೆಲೆಯು ಸೋಮವಾರ 1,64,400 ಆಗಿತ್ತು. ಮಂಗಳವಾರದ ವಹಿವಾಟಿನಲ್ಲಿ ಬೆಳ್ಳಿಯ ಬೆಲೆಯು ತುಸು ಕಡಿಮೆಯಾಗಿದೆ. ಕೆಜಿ ಬೆಳ್ಳಿ ಬೆಲೆಯು 3,500 ಕಡಿಮೆಯಾಗಿ 2.50 ಲಕ್ಷಕ್ಕೆ ತಲುಪಿದೆ. ವರ್ತಕರು ಲಾಭ ಗಳಿಕೆಯ ಉದ್ದೇಶದಿಂದ ಬೆಳ್ಳಿಯನ್ನು ಮಾರಾಟ ಮಾಡುತ್ತಿದ್ದು ಬೆಲೆ ಇಳಿಕೆಗೆ ಕಾರಣವಾಗಿದೆ. ಪ್ರಸಿದ್ಧ ದಾಳಿ ಮುನ್ನಡೆಯತ್ತ ಭಾರತ, 2ನೇ ಟೆಸ್ಟ್ ಪಾಸ್ ಇಂದು ಸೋರಿ ಭಂಡಾರ, ಸೋನಲ್ ದಿನುಷಾ ಬ್ಯಾಟಿಂಗ್, ಫಾಲೋ ಆನ್ ಭೀತಿಯಲ್ಲಿ ಲಂಕಾ ಪಡೆ. ಕೊಲಂಬೋ 5 ಪರಿಣಿತ ಬೌಲರ್ಗಳನ್ನು ಕಣಕ್ಕಿಳಿಸುವ ಭಾರತ ತಂಡದ ಚಿಂತಕರ ಚಾವಡಿಯ ನಿರ್ಧಾರದ ಪರಿಣಾಮ ಮಂಗಳವಾರ ಸ್ಪಷ್ಟವಾಗಿ ಕಂಡಿತ್ತು. ಬೀಗ್ರ ಸ್ವಿಲ್ಗಳು ಮತ್ತು ಕೌಶಲ್ಯಗಳನ್ನು ಪೂರ್ಣ ಪ್ರಮಾಣದ ಬೌಲರ್ಗಳು ಮಾತ್ರ ಸಮರ್ಥವಾಗಿ ನಿಭಾಯಿಸಬಲ್ಲರು. ಈ ಹಾದಿಯಲ್ಲಿ ಬ್ಯಾಟಿಂಗ್ ಆಲ್ರೌಂಡ್ಗಳು ಇಲ್ಲ. ಇದರಿಂದಾಗಿ ಶ್ರೀಲಂಕಾ ಎದುರಿನ 2 ಟೆಸ್ಟ್ಗಳ ಸರಣಿಯಲ್ಲಿ ಭಾರತವು ಪಾರಮ್ಯ ಮೆರೆಯುತ್ತಿದೆ. ದುಲೀಪ್ ಟ್ರೋಫಿ, ಅನುಕೂಲ್ಗೆ 5, ಸೂರ್ಯವಂಶಿ ಮಿಂಚು, ಪೂರ್ವ ವಲಯಕ್ಕೆ ಸುಲಭ ಗೆಲುವು. ಬೆಂಗಳೂರು ಅನುಕೂಲ್ ರಾಯ್ ಅವರು 5 ಕೊಂಚಲು ಮತ್ತು ಒಂದೇ ಓವರ್ಗಳಲ್ಲಿ 2 ಗಳಿಸಿದ ವೈಭವ್ ಸೂರ್ಯವಂಶಿ ಅವರ ಬಲದಿಂದ ಪೂರ್ವ ವಲಯ ತಂಡವು ದುಲೀಪ್ ಟ್ರೋಫಿ ಸೆಮಿಫೈನಲ್ ಪ್ರವೇಶಿಸಿತು. ನಗರದ ಹೊರವಲಯದಲ್ಲಿರುವ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದ ಕ್ರೀಡಾಂಗಣದಲ್ಲಿ ನಡೆದ ಕ್ವಾರ್ಟರ್ ಫೈನಲ್ನಲ್ಲಿ ಪೂರ್ವ ತಂಡವು 210 ರನ್ಗಳಿಂದ ಈಶಾನ್ಯ ವಲಯದ ಎದುರು ಜಯಿಸಿತು. ಪ್ರಶಸ್ತಿ ಸುತ್ತಿಗೆ ಪ್ರಜ್ಞಾನಂದ ಕುರುವಾನ. ಸೇಂಟ್ ಲೂಯಿಸ್ ಭಾರತದ ಆರ್ ಪ್ರಜ್ಞಾನಂದ ಅವರು 19-9 ಜರ್ಮನಿಯ ವಿನ್ಸೆಂಟ್ ಕೀಮರ್ ಅವರನ್ನು ಸೋಲಿಸಿ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ ಪ್ರಶಸ್ತಿಯನ್ನು ತಲುಪಿದರು. ಅವರು ಫೈನಲ್ನಲ್ಲಿ ಅಮೆರಿಕದ ಫ್ಯಾಬಿಯೋನಾ ಕುರುವಾನ ಅವರನ್ನು ಎದುರಿಸಲಿದ್ದಾರೆ. 2ನೇ ಕ್ಲಾಸಿಕಲ್ ಆಟ ಗೆಲ್ಲುವ ಮೂಲಕ ಪ್ರಜ್ಞಾನಂದ ಅವರು ಭಾರಿ ಲೀಡ್ ಪಡೆದು ಫೈನಲ್ ಹಾದಿಯನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದರು. ಸೋಮವಾರ ನಡೆದ 2 ರ್ಯಾಪಿಡ್ ಪಂದ್ಯಗಳನ್ನು ಗೆದ್ದು ಅವರು ಫೈನಲ್ ತಲುಪಿದರು. ಹೆಸರಿಗಷ್ಟೇ ನಡೆಯಬೇಕಾಗಿದ್ದ 4 ಬ್ಲಿಟ್ಸ್ ಆಟಗಳಲ್ಲಿ ಮೊದಲನೆಯದನ್ನು ಗೆದ್ದರು. ಆದರೆ ಜರ್ಮನಿಯ ಆಟಗಾರ ಹೋರಾಟ ತೋರಿ ಉಳಿದ 3 ಆಟಗಳಲ್ಲಿ ಶಯ ಕಂಡರು. ಈ ದಿನದ ಶುಭಾಷಿತ: ಮಾತನಾಡುವುದನ್ನು ಕಲಿಯಲು 2 ಹಿಡಿಯುತ್ತದೆ, ಬಾಯಿ ಮುಚ್ಚಿಕೊಳ್ಳುವುದನ್ನು ಕಲಿಯಲು ಜೀವನವಿಡೀ ಸಾಲುವುದಿಲ್ಲ. ವಿಲಿಯಂ ಶೇಕ್ಸ್ಪಿಯರ್.

ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ,

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರೇಖಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನ ಕೇಳಿದ್ರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನ್ಸ್ 48 ರೂಪಾಯಿ, ಪೆನ್ಸಿಲ್ ಬೀನ್ಸ್ 48 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 11 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 9 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 28 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 8 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
3: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/8/2026 ಬುಧವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು, ಡಾಕ್ಟರ್ ನಿತೇಶ್ ಅವರು ಮೂತ್ರಶಾಸ್ತ್ರ ತಜ್ಞರು, ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಡಾಕ್ಟರ್ ವಿಭಾರ್ ಅವರು ಉಪಶಮನ ಆರೈಕೆ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ದೀಪಶೀರವರು ವಾಕ್ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕಾಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್ ಬ್ಲೂ ಸ್ಕ್ರೀನ್ ಕ್ಲೀನರ್ ಫ್ರಾಸ್ಲೆ ಮೀನು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸಿರಿ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಕೆಲವು ಜನ ತಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ನೋವುಗಳಿದ್ದರೂ ಬೇರೆಯವರಿಗೆ ತಮ್ಮ ನೋವುಗಳನ್ನು ಗೊತ್ತಾಗಬಾರದೆಂದು ತಮ್ಮ ಮುಂದಿರುವ ಜನರ ಜೊತೆ ಸದಾ ಅಸನ್ಮುಖಿಯಾಗಿರುತ್ತಾರೆ. ಹೀಗೆ ನಾವು ನಕ್ಕು ಇತರನ್ನ ನಗಿಸುವ ಮೂಲಕ ಅವರ ತಲೆಯಲ್ಲಿ ಒಳ್ಳೆ ಆಲೋಚನೆಗಳು ಮೂಡುವಂತೆ ಮಾಡುತ್ತಾರೆ. ಆದರೆ ಪ್ರತಿಯೊಬ್ಬರ ಆ ಸುಂದರವಾದ ಮುಖದಲ್ಲಿ ಹಲ್ಲುಗಳ ಪಾತ್ರ ಮಹತ್ವವಾಗಿದೆ. ಹಾಗಾಗಿ ನಮ್ಮ ಹಲ್ಲುಗಳಿಗೆ ತೊಂದರೆಯಾಗದಂತೆ ಚೆನ್ನಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಮನುಷ್ಯರಾದ ನಾವು ಹಲ್ಲುಗಳಿಗೆ ತೊಂದರೆ ಆದರೆ ಹಲ್ಲಿನ ದವಾಖಾನೆಗೆ ಹೋಗುತ್ತೇವೆ. ನಮ್ಮ ಹಲ್ಲುಗಳನ್ನು ಅಲ್ಲಿನ ಡಾಕ್ಟರ್ಗಳಿಗೆ ತೋರಿಸಿ ಅಲ್ಲಿನ ತೊಂದರೆಯನ್ನು ಸರಿಪಡಿಸಿಕೊಂಡು ಚೆನ್ನಾಗಿ ಇಟ್ಟುಕೊಳ್ಳುತ್ತೇವೆ. ಆದರೆ ಪ್ರಾಣಿಗಳಲ್ಲಿ, ಅದರಲ್ಲೂ ಸಮುದ್ರ ಪ್ರಾಣಿಗಳ ಹಲ್ಲುಗಳಲ್ಲಿ ತೊಂದರೆ ಇದ್ದರೆ ಅವುಗಳ ಹಲ್ಲುಗಳ ತೊಂದರೆ ಕಡಿಮೆ ಮಾಡುವವರು ಯಾರು ಮತ್ತು ಆ ಹಲ್ಲುಗಳನ್ನು ಶುಚಿ ಮಾಡುವವರು ಯಾರು? ಹೌದು ಸ್ನೇಹಿತರೆ, ನಿಮಗೆ ಈ ಪ್ರಶ್ನೆ ಕಾಡುತ್ತಿದೆ ಅಲ್ಲವೇ? ಆದರೆ ಸಮುದ್ರದಲ್ಲಿಯೂ ಕೂಡ ಹಲ್ಲಿನ ಡಾಕ್ಟರ್ ಇದ್ದಾರೆ. ಇದು ಆಶ್ಚರ್ಯಕರವಾದ ವಿಷಯ. ಸಮುದ್ರದಲ್ಲಿರುವ ಈ ಹಲ್ಲಿನ ಡಾಕ್ಟರ್ ಹೆಸರೇ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸಿರಿ ಮೀನು ಅಂತ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸಿರಿ ಎಂಬ ಈ ಸಮುದ್ರದ ಮೀನು ಬಂಡೆಯ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಶುಚಿಗೊಳಿಸುವ ಪ್ರದೇಶಗಳನ್ನ ಕೇಂದ್ರಗಳನ್ನ ಸ್ಥಾಪಿಸುತ್ತದೆ. ಇಲ್ಲಿ ಇತರೆ ಮೀನುಗಳು ಬಂದು ತಮ್ಮ ದೇಹದಿಂದ ಪರಾವಲಂಬಿಗಳನ್ನು ತಿನ್ನಲು ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸಿರಿ ಮೀನಿಗೆ ಅವಕಾಶ ನೀಡುತ್ತವೆ. ಈ ರೀತಿಯ ಸಂಬಂಧವನ್ನು ಮ್ಯಾಚುಲಿಸಂ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸಿರಿ ಮೀನು ಮತ್ತು ಅದರ ಶುಚಿಗೊಳಿಸುವ ಮೀನುಗಳೆರಡು ಪರಸ್ಪರ ಕ್ರಿಯೆಯಿಂದ ಪ್ರಯೋಜನ ಪಡೆಯುತ್ತವೆ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸಿರಿ ಮೀನನ್ನು ಬ್ಲೂ ಡೀಸೆಲ್ ರಾಸ್ಲೆ ಅಥವಾ ಬಿಲ್ಡ್ ಬ್ಯೂಟಿ ಎಂದು ಕರೆಯಲಾಗುತ್ತದೆ. ಈ ಮೀನುಗಳನ್ನು ಏಷ್ಯಾ, ಆಫ್ರಿಕಾ ಮತ್ತು ಒಸೇನಿಯಾ ಖಂಡಗಳ ಸಮುದ್ರಗಳಲ್ಲಿ ಕಾಣಬಹುದು. ಇವು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾ ಮತ್ತು ಕೆಂಪು ಸಮುದ್ರದಿಂದ ಇಂಡೋ ಪೆಸಿಫಿಕ್ನಲ್ಲಿ ಮತ್ತು ದಕ್ಷಿಣ ಜಪಾನ್ನಿಂದ ದಕ್ಷಿಣ ಗ್ರೇಟ್ ಬ್ಯಾರಿಯರ್ ರೀಫ್ ಮತ್ತು ನೈಋತ್ಯ ಆಸ್ಟ್ರೇಲಿಯಾವರೆಗೆ ಕಂಡುಬರುತ್ತವೆ. ಅವಳದ ಸಮೃದ್ಧ ಪ್ರದೇಶಗಳಲ್ಲಿ ಮತ್ತು ಸಮುದ್ರದ ಬಂಡೆಗಳಲ್ಲಿ ಕನಿಷ್ಠ 130 ಅಡಿ ಆಳದಲ್ಲಿ ಕಂಡುಬರುತ್ತದೆ. ಇವುಗಳ ದೇಹದ ಉದ್ದ 10-14 ಸೆಂಟಿಮೀಟರ್ ಇರುತ್ತದೆ. ಇವು ನಯವಾದ ಸಂಕುಚಿತ ಮೊನಚಾದ ಮೂತಿಯೊಂದಿಗೆ ಉದ್ದವಾದ ದೇಹವನ್ನು ಹೊಂದಿರುತ್ತದೆ. ತುಟಿಗಳೊಂದಿಗೆ ಸಣ್ಣ ಬಾಯನ್ನು ಹೊಂದಿವೆ. ದವಡಿಗಳು ಮತ್ತು ಹಲ್ಲುಗಳನ್ನು ಹೊಂದಿವೆ. ನಿರ್ದಿಷ್ಟವಾಗಿ 2 ಕೋರೆ ಹಲ್ಲುಗಳು ಪ್ರತಿ ದವಡಿಯ ಮುಂಭಾಗದಲ್ಲಿವೆ. ವಾಸಿರಿ ಮೀನುಗಳು ಒಂದು ಬೆನ್ನಿನ ರೆಕ್ಕೆ ಅಥವಾ ಡಾರ್ಸಲ್ ಫಿನ್ ಜೊತೆ 9 ಸ್ಪೈನ್ಗಳನ್ನು ಮತ್ತು 9-11 ಕಿರಣಗಳನ್ನು ಮತ್ತು ದುಂಡಾದ ಬಾಲದ ರೆಕ್ಕೆ ಅಂದರೆ ಕಾಡಲ್ ಫಿನ್ ಜೊತೆ 9 ಸ್ಪೈನ್ಗಳನ್ನು ಮತ್ತು 9-11 ಕಿರಣಗಳನ್ನು ಮತ್ತು ಗುದರೆಕ್ಕೆಯ ಜೊತೆ 2-3 ಸ್ಪೈನ್ಗಳು ಮತ್ತು 9-10 ಕಿರಣಗಳನ್ನು ಹೊಂದಿರುತ್ತವೆ. ವಾಸಿರಿಗಳು ಬಹಳ ಚಿಕ್ಕ ಮಾಪಕಗಳನ್ನು ಹೊಂದಿರುತ್ತವೆ ಮತ್ತು ತಲೆಯು ಸಾಮಾನ್ಯವಾಗಿ ಮಾಪಕ ರಹಿತವಾಗಿರುತ್ತದೆ. ದೊಡ್ಡ ವಯಸ್ಕ ಮೀನುಗಳ ಬಾಲದ

0: ಬಳಿಕ ಬಾಲದ ರೆಕ್ಕೆಯವರೆಗೆ ಒಂದೇ ದಪ್ಪ ಕಪ್ಪು ಪಟ್ಟಿಯೊಂದಿಗೆ ನೀಲಿ ಬಣ್ಣದಲ್ಲಿರುತ್ತದೆ. ಇವುಗಳ ತಲೆಯು ಹಳದಿ ಬಣ್ಣದಿಂದ ಕಾಣುತ್ತದೆ. ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರೆ ಮೀನುಗಳು ಬಾಹ್ಯ ಫಲೀಕರಣವನ್ನ ಅಭ್ಯಾಸ ಮಾಡುತ್ತವೆ. ಇದರಲ್ಲಿ ಹೆಣ್ಣು ಮೊಟ್ಟೆಗಳನ್ನ ನೀರಿನಲ್ಲಿ ಬಿಡುಗಡೆ ಮಾಡುತ್ತದೆ. ನಂತರ ಸಂಯೋಗವು ಸಾಮಾನ್ಯವಾಗಿ ಟ್ವಿಲೈಟ್ನಲ್ಲಿ ಅಂದರೆ ಸಂಜೆ ಹೊತ್ತು ಸಂಭವಿಸುತ್ತದೆ. ದೊಡ್ಡ ಗಂಡು ಮೀನುಗಳು ಹವಳದ ಪ್ರದೇಶಗಳನ್ನ ರಕ್ಷಿಸುತ್ತವೆ ಮತ್ತು ಸಾಮಾನ್ಯವಾಗಿ ಸುಂದರವಾದ ಸಂಯೋಗದ ನೃತ್ಯವನ್ನ ಪ್ರದರ್ಶಿಸುವ ಮೂಲಕ ಈ ಪ್ರದೇಶಗಳಿಗೆ ಬಹು ಹೆಣ್ಣಿನ ಮೀನುಗಳನ್ನ ಆಕರ್ಷಿಸುತ್ತದೆ. ಹೆಣ್ಣು ಮೀನುಗಳು ಈ ಪ್ರದೇಶದಲ್ಲಿ ವಾಸಿಸುತ್ತವೆ ಮತ್ತು ಗಂಡು ಮೀನೊಂದಿಗೆ ಮೊಟ್ಟೆಯನ್ನ ಇಡುತ್ತವೆ. ಫಲವತ್ತಾದ ಮೊಟ್ಟೆಗಳು ವೀರ್ಯಗಳ ಜೊತೆ ಕೂಡಿದಾಗ ಮರಿಗಳಾಗುತ್ತವೆ. ಪ್ರಾದೇಶಿಕ ಗಂಡು ಮೀನು ತೊರೆದರೆ ಅಥವಾ ಸತ್ತರೆ ಅತ್ಯಂತ ಪ್ರಬಲವಾದ ಹೆಣ್ಣು ಮೀನು ಗಂಡು ಮೀನಿನ ಪಾತ್ರವನ್ನು ವಹಿಸುತ್ತದೆ ಮತ್ತು ಆ ಹೆಣ್ಣು ಮೀನು ಮುಂದಿನ 24 ಗಂಟೆಗಳಲ್ಲಿ ಗಂಡು ಮೀನಾಗಿ ಬದಲಾಗುತ್ತದೆ. ಇವುಗಳ ಜೀವಿತ ಅವಧಿ 3-4 ವರ್ಷಗಳು. ಆರ್ಥಿಕವಾಗಿ ಪ್ರಮುಖವಾದ ಮೀನುಗಳ ಉಳಿವು ಹೆಚ್ಚಿಸುವ ಮೂಲಕ ಮೀನರ್ ವಾಸರಿ ಮೀನುಗಳು ಮಾನವರಿಗೆ ಪ್ರಯೋಜನವನ್ನು ನೀಡುತ್ತವೆ. ಹಾನಿಕಾರಕ ಪರಾವಲಂಬಿಗಳು ಮತ್ತು ರೋಗಗ್ರಸ್ತ ಅಂಗಾಂಶಗಳನ್ನು ತಿಂದು ತೆಗೆದುಕೊಳ್ಳುವ ಮೂಲಕ ಇವು ದೊಡ್ಡ ಮೀನುಗಳ ಬದುಕುಳುವಿಕೆಯನ್ನು ಹೆಚ್ಚಿಸುತ್ತದೆ. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರದಲ್ಲಿನ ಅಲ್ಲಿನ ಡಾಕ್ಟರ್ ಬ್ಲೂ ಸ್ಟ್ರಿಕ್ ಕ್ಲೀನರ್ ವಾಸರಿ ಮೀನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಸಮುದ್ರದಲ್ಲಿನ ಹಲ್ಲಿನ ಡಾಕ್ಟರ್ ಬ್ಲೂಸ್ ಕ್ಲೀನರ್ ವ್ರಾಸಿ ಮೀನು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು, ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
1: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಪುರಾಣದ ಪುಟಗಳಲ್ಲಿ ಹನುಮಂತನ ಹೆಸರು ಕೇವಲ ಭಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಆತನ ಅಜ್ಞಾನ, ಭಯ ಮತ್ತು ಋಣಾತ್ಮಕ ಶಕ್ತಿಗಳನ್ನು ಬೇರು ಸಹಿತ ಕಿತ್ತುಹಾಕುವ ರುದ್ರನ ಪ್ರತೀಕ. ಶಿವಪುರಾಣದ ಶಾತರುದ್ರ ಸಂಹಿತೆಯ ಪ್ರಕಾರ ಹನುಮಂತ ಸಾಕ್ಷಾತ್ ಪರಮಶಿವನ 11ನೇ ರುದ್ರಾವತಾರ. ರುದ್ರ ಎಂದರೆ ದುಷ್ಟರನ್ನು ಸಂಹರಿಸುವ ಉಗ್ರಶಕ್ತಿ. ಕತ್ತಲು ಆವರಿಸಿದಾಗ ಬೆಳಕಾಗಿ, ಕರಾಳತೆ ಮುತ್ತಿಕೊಂಡಾಗ ರಕ್ಷಕನಾಗಿ ನಿಲ್ಲುವ ಹನುಮಂತನ ಅತ್ಯಂತ ಪ್ರಭಾವಶಾಲಿ ಕತೆ ತೆರೆದುಕೊಳ್ಳುವುದು ರಾಮಾಯಣದ ಯುದ್ಧದ ಕೊನೆಯ ಘಟ್ಟದಲ್ಲಿ. ಲಂಕೆಯ ಯುದ್ಧಭೂಮಿಯಲ್ಲಿ ರಾವಣನಿಗೆ ಸೋಲಿನ ಸುಳಿವು ಸಿಕ್ಕಿಯಾಗಿತ್ತು. ತನ್ನೆಲ್ಲ ಶಕ್ತಿ ಕುಂದಿದಾಗ ಆತ ಕತ್ತಲ ಲೋಕದ ಮೊರೆ ಹೋಗುತ್ತಾನೆ. ಪಾತಾಳ ಲೋಕದ ಅಧಿಪತಿ, ಮಾಟಮಂತ್ರ ಹಾಗೂ ಕ್ಷುದ್ರ ಶಕ್ತಿಗಳ ಒಡೆಯನಾದ ತನ್ನ ಸಹೋದರ ಅಹಿ ರಾವಣನನ್ನು ರಾವಣ ಸಂಪರ್ಕಿಸುತ್ತಾನೆ. ಅಹಿ ರಾವಣನು ಎಂಥವನೆಂದರೆ, ಕಣ್ಣಿಗೆ ಕಾಣದ ಮಾಯವಿದ್ಯೆಯಿಂದ ಎದುರಾಳಿಯನ್ನು ಬುಡ ಮೇಲೆ ಮಾಡುವ ಋಣಾತ್ಮಕ ಶಕ್ತಿಯ ಅಧಿಪತಿ. ಆತ ತನ್ನ ಕಪಟ ವಿದ್ಯೆಯಿಂದ ರಾತ್ರಿ ವೇಳೆ ಸುಗ್ರೀವನ ಕೋಟೆಯೊಳಗೆ ನುಸುಳಿ ಗಾಢನಿದ್ರೆಯಲ್ಲಿದ್ದ ಶ್ರೀ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳಕ್ಕೆ ಕೊಂಡೊಯ್ಯುತ್ತಾನೆ. ಬೆಳಗಾಗುವಷ್ಟರಲ್ಲಿ ಇಬ್ಬರನ್ನು ಕಾಳಿಗೆ ಬಲಿಕೊಡುವ ಸಂಚು ಆತನದಾಗಿತ್ತು. ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ಸ್ವಾಮಿಯೇ ಅಪಾಯದಲ್ಲಿರುವಾಗ ವಾಯುಪುತ್ರ ಸುಮ್ಮನಿದ್ದಾನೆಯೇ? ರಾಮ ಲಕ್ಷ್ಮಣರನ್ನು ಹುಡುಕಿಕೊಂಡು ಹನುಮಂತನು ಪಾತಾಳ ಲೋಕವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಆತನಿಗೆ ಅಹಿ ರಾವಣನ ಕರಾಳ ಮಾಯಶಕ್ತಿಯ ಅರಿವಾಗುತ್ತದೆ. ಆ ರಾಕ್ಷಸನನ್ನು ಕೊಲ್ಲುವುದು ಸಾಮಾನ್ಯದ ಮಾತಾಗಿರಲಿಲ್ಲ. ಏಕೆಂದರೆ ಅಹಿ ರಾವಣನ ಪ್ರಾಣ ಆತನ ದೇಹದಲ್ಲಿರಲಿಲ್ಲ. ಆತನ ಪ್ರಾಣವನ್ನು 5 ಬೇರೆ ಬೇರೆ ದಿಕ್ಕುಗಳಲ್ಲಿ ಉರಿಯುತ್ತಿದ್ದ 5 ಮಾಯಿಕ ದೀಪಗಳಲ್ಲಿ ಬಚ್ಚಿಡಲಾಗಿತ್ತು. ಆ 5 ದೀಪಗಳನ್ನು ಒಂದೇ ಬಾರಿಗೆ ಏಕಕಾಲದಲ್ಲಿ ಒಂದೇ ವ್ಯಕ್ತಿ ಒಂದೇ ಉಸಿರಿನಿಂದ ಆರಿಸಿದರೆ ಮಾತ್ರ ಆ ಮಾಂತ್ರಿಕನ ಅಂತ್ಯ ಸಾಧ್ಯವಿತ್ತು. ಇದು ಋಣಾತ್ಮಕ ಶಕ್ತಿಯು ಒಡ್ಡುವ ಅತಿದೊಡ್ಡ ಸವಾಲು. ಒಬ್ಬನೇ ವ್ಯಕ್ತಿ 5 ದಿಕ್ಕುಗಳ ದೀಪಗಳನ್ನು ಒಮ್ಮೆಲೆ ಆರಿಸುವುದು ಹೇಗೆ? ಆಗ ಹನುಮಂತನೊಳಗಿನ ಶಿವನ ರುದ್ರ ಶಕ್ತಿ ಜಾಗೃತವಾಯಿತು. ಆತ ತನ್ನ ಸಾಮಾನ್ಯ ರೂಪವನ್ನು ಬಿಟ್ಟು ಅಖಿಲಾಂಡಕೋಟಿ ಬ್ರಹ್ಮಾಂಡವೇ ಬೆರಗಾಗುವಂತಹ ದಿವ್ಯ, ಭಯಂಕರ ಹಾಗೂ ಅದ್ಭುತವಾದ ಪಂಚಮುಖಿ ವಿಶ್ವರೂಪವನ್ನು ತಾಳಿದನು. ಪೂರ್ವಕ್ಕೆ ತನ್ನ ಮೂಲ ವಾನರಮುಖ, ದಕ್ಷಿಣಕ್ಕೆ ಉಗ್ರ ನರಸಿಂಹಮುಖ, ಪಶ್ಚಿಮಕ್ಕೆ ಗರುಡಮುಖ, ಉತ್ತರಕ್ಕೆ ವರಾಹಮುಖ ಹಾಗೂ ಮೇಲ್ಮುಖವಾಗಿ ಹಯಗ್ರೀವಮುಖ. ಈ 5 ದೈವಿಕ ಶಕ್ತಿಗಳು ಒಂದೇ ದೇಹದಲ್ಲಿ ಮೈದಳೆದು ನಿಂತಾಗ ಪಾತಾಳ ಲೋಕವೇ ಕಂಪಿಸಿತು. ಪಂಚಮುಖಿ ಹನುಮ ತನ್ನ ಅದ್ಭುತ ಶಕ್ತಿಯಿಂದ 5 ದಿಕ್ಕುಗಳಲ್ಲಿದ್ದ ದೀಪಗಳನ್ನು ನಂದಿಸಿದನು. ದೀಪಗಳು ಹಾರಿದ ಮರುಕ್ಷಣವೇ ಅಹಿ ರಾವಣನ ಕರಾಳ ಸಾಮ್ರಾಜ್ಯ ಉರುಳಿ ಬಿದ್ದಿತು. ಕ್ಷುದ್ರ ಶಕ್ತಿ, ಅಹಂಕಾರ ಹಾಗೂ

ಮಾಟ ಮಂತ್ರಗಳ ಪ್ರತೀಕವಾಗಿದ್ದ ರಾಕ್ಷಸನು ಭಸ್ಮವಾದನು. ಶ್ರೀರಾಮ ಲಕ್ಷ್ಮಣರು ಬಂಧಮುಕ್ತರಾದರು. ಪುರಾಣಗಳ ಈ ರಾಕ್ಷಸರು ಬೇರ್ಯಾರೂ ಅಲ್ಲ, ನಮ್ಮೊಳಗಿನ ಹಾಗೂ ನಮ್ಮ ಸುತ್ತಲಿನ ಋಣಾತ್ಮಕ ಶಕ್ತಿಗಳೇ ಈ ಅಸುರರು. ನಮ್ಮೊಳಗಿನ ಭಯ, ನಿರಾಶೆ, ಕೀಳರಿಮೆ ಹಾಗೂ ದ್ವೇಷಗಳೇ ಅಹಿರಾವಣನ ದೀಪಗಳು. ವಾಯುದೇವನ ಪುತ್ರನಾದ ಹನುಮಂತನು ಪ್ರಾಣಶಕ್ತಿಯ ದ್ಯೋತಕ. ಎಲ್ಲಿ ದೃಢವಾದ ಪ್ರಾಣಶಕ್ತಿ, ದೈಹಿಕ ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆ ಇರುತ್ತದೆಯೋ ಅಲ್ಲಿ ಎಂಥದೇ ಋಣಾತ್ಮಕ ಶಕ್ತಿಗೂ ಉಳಿಗಾಲವಿಲ್ಲ. ಗಾಢವಾದ ಕತ್ತಲೆಯನ್ನು ಹೋರಿಸಲು ಕೇವಲ ಒಂದು ಸಣ್ಣ ಜ್ಯೋತಿ ಸಾಕು. ಅದೇ ರೀತಿ ನಮ್ಮ ಬದುಕನ್ನು ಆವರಿಸುವ ನಕಾರಾತ್ಮಕ ಚಿಂತನೆಗಳು, ಆತಂಕ ಮತ್ತು ದೋಷಗಳನ್ನು ಬೇರು ಸಹಿತ ಕೀಳಲು ಪಂಚಮುಖಿ ಹನುಮಂತನಂತಹ ಅಗಾಧವಾದ ಸಕಾರಾತ್ಮಕ ಶಕ್ತಿಯೊಂದೇ ಅಸ್ತ್ರ. ಅದಕ್ಕೆ ಆತನ ಹೆಸರು ಕೇಳಿದರೇನೆ ದುಷ್ಟ ಶಕ್ತಿಗಳು ನಡುಗುತ್ತವೆ ಎಂಬ ನಂಬಿಕೆ ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕ್ಷುದ್ರ ಶಕ್ತಿಗಳನ್ನು ನಾಶ ಮಾಡುವ ರುದ್ರಾಂಶ ಸಂಭೂತ ಹನುಮಂತ ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೆ ಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
6: ಬಪ್ಪ ಕುಮಾರ.
7: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು.

ಟೊರಾಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತದ ವಿರುದ್ಧ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2026ರ ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ ಎರಡು ಕಾಲೇಜುಗಳ ಯುವ ಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಮತ್ತು ರಾಷ್ಟ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶವನ್ನು ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ಜರುಗಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಮತ್ತು ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಕೆನಡಾಕ್ಕೆ ಭೇಟಿ ನೀಡಿರುವ ಅವರು ಟೊರಾಂಟೋದಲ್ಲಿ ಭಾರತೀಯ ಮೂಲದ ಉದ್ಯಮಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಬಲದಿಂದ ಎರಡೂ ದೇಶಗಳ ಸಂಬಂಧವು ಗಮನಾರ್ಹವಾಗಿ ವೃದ್ಧಿಸಿದೆ ಎಂದ ಅವರು 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $70 ಬಿಲಿಯನ್ ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಯುಪಿಐ ಮತ್ತು ಗಿಫ್ಟ್ ಸಿಟಿ ಮೂಲಕ ಕೆನಡಾದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ಬೃಹತ್ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವಂತಹ ಮಾನವೀಯ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದು ಮತ್ತು ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೆದ ಫುಡ್ ಅಂಡರ್ ಫೈರ್ ವಿಷಯಾಧಾರಿತ ಬಹಿರಂಗ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸುರಕ್ಷಿತ, ಶೀಘ್ರ ಮತ್ತು ತಡೆರಹಿತ ಮಾನವೀಯ ನೆರವು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರತಾ ಮಂಡಳಿಯು ವಿಧಿಸುವ ನಿರ್ಬಂಧಗಳು ಅಥವಾ ಕೈಗೊಳ್ಳುವ ಕ್ರಮಗಳು ಮಾನವೀಯ ನೆರವು ಹಾಗೂ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇಂಧನ ಮಾರುಕಟ್ಟೆ, ರಸಗೊಬ್ಬರ ಪೂರೈಕೆ, ಕಡಲ ಸಾರಿಗೆ ಮತ್ತು ಕೃಷಿ ವ್ಯಾಪಾರದಲ್ಲಾಗುವಂತಹ ಅಡೆತಡೆಗಳು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ಆಚರಣೆ ಮಾಡಲಾಗುವಂತಹ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿ ಅವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್, ಮೆಹ್ವಿಲ್ ಮತ್ತು ಸೀತಾರ್ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಬ್ಬ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂತಸವನ್ನು ನೆಲೆಸುವಂತೆ ಮಾಡಲಿ ಎಂದು ಹೇಳಿದ್ದಾರೆ. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ಮಹಾರಾಜ ಮಹಾಬಲಿಯನ್ನು ಭಕ್ತಿಯಿಂದ ಸ್ವಾಗತಿಸುವಂತಹ ತಿರು ಓಣಂ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ವೈಭವದಿಂದ ಆಚರಣೆ ಮಾಡುತ್ತಿದ್ದಾರೆ. ಮನೆಗಳ ಮುಂದೆ ವರ್ಣರಂಜಿತವಾಗಿ ಬಿಡಿಸಲಾದಂತಹ ಸಾಂಪ್ರದಾಯಿಕ ಹೂವಿನ ಹಾಸು ಓಣ ಪೂಕಳಂನೊಂದಿಗೆ ಇಂದಿನ ಹಬ್ಬದ ಆಚರಣೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿವೆ. ಕೇರಳಂನ ಕೊಯ್ಲು ಹಬ್ಬವಾದ ಓಣಂ ಅನ್ನು ಜಾತಿ, ಮತ ಮತ್ತು ಧರ್ಮದ ಗಡಿಗಳನ್ನು ಮೀರಿ ಪ್ರತಿಯೊಬ್ಬರೂ ಒಂದಾಗಿ ಆಚರಣೆ ಮಾಡುತ್ತಾರೆ. ಹಬ್ಬದ ನಿಮಿತ್ತ ಪ್ರಸಿದ್ಧ ಶಬರಿಮಲೆ, ಅರನ್ಮುಲ ಮತ್ತು ಗುರುವಾಯೂರು ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿದ್ದು ಮಳೆಯ

0: ನಡುವೆಯೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಸಸ್ಯಹಾರಿ ಭೋಜನ ಓಣ ಸದ್ಯ ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಜೊತೆಗೆ ಇಂದು ಮಧ್ಯಾಹ್ನದಿಂದ ರಾಜ್ಯದಾದ್ಯಂತ ಅಧಿಕೃತ ಆಚರಣೆಗಳು ಸೇರಿದಂತೆ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಪ್ರದಾಯಿಕ ಕ್ರೀಡಾಕೂಟಗಳು ಆಯೋಜನೆಗೊಂಡಿವೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ತಿರು ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ್ದು, ಈ ಹೊಸ ಹೆಸರು ನಿನ್ನೆಯಿಂದ ಜಾರಿಗೆ ಬಂದಿದೆ. ಕಳೆದ ಆಗಸ್ಟ್ 11 ಲೋಕಸಭೆಯಲ್ಲಿ ಹಾಗೂ ಮಾರನೇ ದಿನ ರಾಜ್ಯಸಭೆಯಲ್ಲಿ ಕೇರಳ ಹೆಸರು ಬದಲಾವಣೆ ವಿಧೇಯಕಕ್ಕೆ ಕಾಯ್ದೆಯಾಗಿ ಮಂಜೂರಾತಿ ಸಿಕ್ಕಿತ್ತು. ಈ ತಿಂಗಳ ಆರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆ ಸೂಚಿಸುವ ಮೂಲಕ ಶಾಸನಕ್ಕೆ ಅಂತಿಮ ಅನುಮೋದನೆ ನೀಡಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸಿದ್ದು, ರಾಜ್ಯದ ಅಧಿಕೃತ ಹೆಸರು ಇನ್ಮುಂದೆ ಕೇರಳಂ ಎಂದು ಬದಲಾಗಿದೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷೆಲ್ಸ್ ಗುರುತಿಸಿವೆ. ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಸದೃಢಗೊಳಿಸಲು ಭಾರತದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉತ್ಪಾದನೆ ಸಚಿವಾಲಯವು ಸೆಷೆಲ್ಸ್ನ ಮೀನುಗಾರಿಕೆ, ಕೃಷಿ ಮತ್ತು ಕಡಲ ಆರ್ಥಿಕತೆ ಸಚಿವ ವಾಲ್ಲೇಸ್ ಕಾಸ್ಗೋ ಅವರ ನೇತೃತ್ವದ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಸ್ತುತ ಇರುವ ಸಹಕಾರ ಚೌಕಟ್ಟನ್ನು ಪರಾಮರ್ಶೆ ಮಾಡಲಾಯಿತು. ಸುಸ್ಥಿರ ಸಾಮುದ್ರಿಕ ಸಂಪನ್ಮೂಲಗಳ ಬಳಕೆ, ಅಕ್ವಾಕಲ್ಚರ್, ಸುಧಾರಿತ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಜಂಟಿ ಸಹಯೋಗವನ್ನು ವಿಸ್ತರಿಸಲು ಭಾರತ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆರ್ಥಿಕ ಸ್ಥಿರತೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ನಿಕಟ ಬಾಂಧವ್ಯದ ಅಗತ್ಯತೆ ಇದೆ ಎಂಬುದನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು. ಭಾರತ ಮತ್ತು ಸೆಷಲ್ಸ್ ನಡುವಿನ ಸುದೀರ್ಘ ಸಾಮುದ್ರಿಕ ಸಮೃದ್ಧಿಯನ್ನು ಕಾಯ್ದುಕೊಳ್ಳಲು ರಾಜತಾಂತ್ರಿಕ ಬದ್ಧತೆಗಳನ್ನು ಫಲಪ್ರದ ಯೋಜನಾ ಚೌಕಟ್ಟನ್ನಾಗಿ ಪರಿವರ್ತಿಸುವ ಜಂಟಿ ನಿರ್ಧಾರದೊಂದಿಗೆ ಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಮುಂಜಾನೆ ಸುಮಾರು 6:45 ವೇಳೆಗೆ ಆಸ್ಪತ್ರೆಯ ತಾಯಿ ಮತ್ತು ಮಗು ಆರೋಗ್ಯ ವಿಭಾಗದ ನರ್ಸರಿಯಲ್ಲಿದ್ದಂಥ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡಿದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. 16 ನವಜಾತ ಶಿಶುಗಳಲ್ಲಿ ಕೇವಲ ಒಂದು ಶಿಶುವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಪಂದ್ಯದ 4ನೆಯ ದಿನದಾಟದಲ್ಲಿ ಭಾರತ ತಂಡವು ಪಂದ್ಯದ ಮೇಲಿನ ತನ್ನ ಪೂರ್ಣ ಹಿಡಿತವನ್ನು ಸಾಧಿಸಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 503 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದ್ದ ಭಾರತದ ವಿರುದ್ಧ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಭಾರೀ ಮುನ್ನಡೆ ಸಾಧಿಸಿದ ಭಾರತ ತಂಡವು ಶ್ರೀಲಂಕಾ ತಂಡಕ್ಕೆ ಫಾಲೋ ಆನ್ ಹೇರಿದ್ದು, ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ಇತ್ತೀಚಿನ ವರದಿಯ ಪ್ರಕಾರ 2 ವಿಕೆಟ್ನಷ್ಟಕ್ಕೆ 106 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು, ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ, ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಶುಭಾಶಯ. ಟೆಸ್ಟ್ ಕ್ರಿಕೆಟ್, ಭಾರತ ವಿರುದ್ಧ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಹಾಡು ಹಸೆ

0: ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಎಡತೊರೆ ಗ್ರಾಮದ ಶ್ರೀಮತಿ ಸಣ್ಣಮ್ಮರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ಸ್ವಾಮಿ ಮಾದೇವ ನಿಮಗೆ ಚಿನ್ನದ ಕಮಚಾಳೆ, ಮುದ್ದು ಮಾದೇವ ನಿಮಗೆ ಚಿನ್ನದ ಕಮಚಾಳೆ, ಗಂಧ ಕರ್ಪೂರ ಗಾಮ ಗಾಮ ನಮ್ಮ ಮಾದಯ್ಯನಗಿರಿ ಒಳಗ.

ನಿಮ್ಮ ಆಸೆ ನಮಗ ಅನುಗಾಲ, ನಾನು ಬರ್ಬೇನು ಗಿರಿಗೆ. ಸ್ವಾಮಿ ನಿಮ್ಮ ಆಸೆ ನಮಗ ಅನುಗಾಲ, ನಾನು ಬರ್ಬೇನು ಗಿರಿಗೆ.

ಏರುಳಾಗಿ ನಾನು ಬರುವೆನು ಗಿರಿಗೆ. ಸ್ವಾಮಿ ಮದೇವ ನಿಮಗೆ ಚಿನ್ನದ ಕಮುಚಾಳೇ, ಮುದ್ದು ಮದೇವ ನಿಮಗೆ ಚಿನ್ನದ ಕಮುಚಾಳೇ, ಗಂಧ ಕರ್ಪೂರ ಗಾಮ ಗಾಮ ಮದೈನ ಗಿರಿ ಒಳಗೆ. ಸ್ವಾಮಿ ಗಂಧ ಕರ್ಪೂರ ಗಾಮ ಗಾಮ ನಮ್ಮ ಮಾದಪ್ಪನ ಗಿರಿ ಒಳಗೆ.

ನೇಮ ಜುಣುಕೆ ಸರ್ವೂರಯ್ಯ ನಾವು ಬರ್ಬೇನು ಗಿರಿಗೆ, ಸ್ವಾಮಿಯ ನೇಮ ಜುಣುಕೆ ಸರ್ವೂರಯ್ಯ ನಾನು ಬರ್ಬೇನು ಗಿರಿಗೆ.

ಸ್ವಾಮಿ ಮಜ್ಜಣದ ಕೊಳೆ ತುಂಬಿ ಅಲ್ಲಿ ಮಾದಪ್ಪ ಜಾಲೆ ನಾಡಿ ನಾವು ಬರ್ಬೇನು ಗಿರಿಗೆ ಸ್ವಾಮಿ ಅಲ್ಲಿ ಮಾದಪ್ಪ ಜಾಲೆ ನಾಡಿ ನಾವು ಬರ್ಬೇನು ಗಿರಿಗೆ.

0: ಚನ್ನಗಿರಿವಳಗ ಸ್ವಾಮಿ ಗಂಧ ಕರ್ಪೂರ ಗಾಮ ಗಾಮ ಮದಪ್ಪನಗಿರಿವಳಗ.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಹಿಡತೊರೆ ಗ್ರಾಮದ ಶ್ರೀಮತಿ ಸಣ್ಣ ಮಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
3: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ

0: ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಪರಿಚಯ ಭಾಗ 3 ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ನಾನು ಕಳೆದ ಎರಡು ತರಗತಿಗಳಲ್ಲಿ ದ್ವಿತೀಯ ಪಿಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಪಾಠ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಪಾಠದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಈ ತರಗತಿಯಲ್ಲಿ ಈ ಪಾಠವನ್ನ ಮುಂದುವರಿಸೋಣ. ವಂದನಾ ಶಿವ ಪ್ರಕೃತಿಯ ಹಕ್ಕುಗಳ ಬಗ್ಗೆ ವಿಶ್ವಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನ 2011 ಹಮ್ಮಿಕೊಂಡು ಭೂಮಿಯ ಹಕ್ಕುಗಳನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತು ಅನ್ನೋದನ್ನ ಚರ್ಚಿಸ್ತಾ ಈಕೋ ಅಪಥಾಯಿಟ್ ಅನ್ನುವಂತಹ ಒಂದು ಅಂಶವನ್ನ ಚರ್ಚಿಸ್ತಾರೆ. ಅಪಥಾಯಿಟ್ ಅನ್ನೋದು ವರ್ಣಭೇದ ನೀತಿ, ನಿಮ್ಮ ಮೈಬಣ್ಣದ ಆಧಾರದ ಮೇಲೆ ಒಂದು ದೇಶದ ಪ್ರಜೆಗಳಾಗಿ ನಿಮಗೆ ಭಿನ್ನವಾದ ಹಕ್ಕುಗಳು ಇರುತ್ತವೆ ಅನ್ನೋದನ್ನ ದಕ್ಷಿಣ ಆಫ್ರಿಕಾ ದೇಶ ಆಚರಿಸ್ತಾ ಇತ್ತು. ಈ ಸೌತ್ ಆಫ್ರಿಕಾ ಏನು ದಕ್ಷಿಣ ಆಫ್ರಿಕಾ ಇದೆ, ಈ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಈ ರೀತಿಯ ಒಂದು ಅಭ್ಯಾಸ ಇತ್ತು, ಅದನ್ನ ವರ್ಣಭೇದ ನೀತಿ ಅಂತ ಹೇಳಿ ಹೇಳ್ತಾರೆ. ಅದೇ ತರದ ಒಂದು ನೀತಿ ಇವತ್ತು ವಿಶ್ವದಾದ್ಯಂತ ಮನುಷ್ಯರಲ್ಲೂ ಕೂಡ ಇದೆ. ಮನುಷ್ಯರೇ ಬೇರೆ, ಪ್ರಕೃತಿನೇ ಬೇರೆ, ಉಳಿದ ಪ್ರಾಣಿಗಳೇ ಬೇರೆ, ಉಳಿದ ಜೀವಿಗಳೇ ಬೇರೆ, ನಾವೇ ಬೇರೆ, ಉಳಿದ ಎಲ್ಲವೂ ಬೇರೆ ಅಂತ ಹೇಳಿ ಅದನ್ನ ವಂದನಾ ಶಿವ ಈಕೋ ಅಪಥಾಯಿಟ್ ಅಂತ ಹೇಳಿ ಕರೀತಾರೆ. ಪರಿಸರ ವರ್ಣಭೇದ ನೀತಿ ಅಂತ ಹೇಳಿ ಇದರಿಂದ ಪ್ರಕೃತಿಗೆ ಏನೇ ಧಕ್ಕೆ ಆದ್ರೂ ಮನುಷ್ಯರಿಗೂ ಧಕ್ಕೆ ಆಗತ್ತೆ, ಪ್ರಕೃತಿಗೆ ಅಪಾಯ ಆದ್ರೆ ಮನುಷ್ಯರಿಗೂ ಅಪಾಯ ಆಗತ್ತೆ ಅನ್ನುವಂತಹ ಒಂದು ಅಂಶ, ಒಂದು ಸತ್ಯವನ್ನ ಮನುಷ್ಯರು ಇನ್ನೂ ಒಪ್ಕೊಳ್ಳೋದಿಕ್ಕೆ ಆಗಿಲ್ಲ ಅನ್ನೋದನ್ನ ವಂದನಾ ಶಿವ ಚರ್ಚಿಸ್ತಾರೆ. ಈ ತರದ ಭೇದ ಭಾವ ಸಪರೇಷನ್ ಹೇಗೆ ಬಂತು ಅದನ್ನ ಅರ್ಥ ಮಾಡಿಕೊಳ್ಳುವಂತ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಪರೇಟ್ನೆಸ್ ಅನ್ನೋದು ಯಾವಾಗ ಭೂಮಿಯನ್ನ ಜೀವಂತವಿರುವ ಒಂದು ವ್ಯವಸ್ಥೆ ಅನ್ನೋದನ್ನ ಬಿಟ್ಟು ನಮಗೆ ಕಚ್ಚಾ ವಸ್ತುಗಳನ್ನ ಕೊಡುವಂತಹ ಒಂದು ಮೃತ ಭೂಮಿ ಅಂತ ಹೇಳಿ ಪರಿಗಣಿಸಲಿಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಈ ಸಮಸ್ಯೆ ಆರಂಭ ಆಯಿತು ಅನ್ನೋದನ್ನ ಅವರು ಹೇಳ್ತಾರೆ. ಭೂಮಿಯನ್ನ ಒಂದು ಡೆಡ್ ಮೀಟರ್ ಆಗಿ, ಡೆಡ್ ಅರ್ತ್ ಅಂತ ಹೇಳಿ ಪರಿಗಣಿಸುವಂತ ಒಂದು ವ್ಯವಸ್ಥೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಂತರ ಜಗತ್ತಿನಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ಕೈಗಾರಿಕಾ ಕ್ರಾಂತಿ ಬಗ್ಗೆ ನೀವು ಹೈಸ್ಕೂಲ್ ಹಂತದಲ್ಲಿ ಕಲ್ತಿರ್ತೀರಿ, ಅದನ್ನು ಮತ್ತೆ ನೆನಪು ಮಾಡಿಕೊಳ್ಳಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಹೆಚ್ಚು ಉತ್ಪಾದನೆ ಮಾಡುವಂತಹ ಕೆಲಸ ಆರಂಭವಾಯಿತು. ಈ ಉತ್ಪಾದನೆಗಾಗಿ ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ಸ್ ಬೇಕಾಯಿತು. ಈ ರಾ ಮೆಟೀರಿಯಲ್ಸ್ ಅನ್ನ ಭೂಮಿಯಿಂದ ಪಡ್ಕೊಳ್ಳುವಂತಹ ಕೆಲಸ ಆರಂಭ ಆಯಿತು. ಆವಾಗ ಭೂಮಿ ಅನ್ನೋದು ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ವಸ್ತುಗಳನ್ನ ಕೊಡುವಂತಹ ಒಂದು ವಸ್ತು ಅಷ್ಟೇ ಅಂತ ಹೇಳಿ ಆಯ್ತು. ಹಾಗಾಗಿ ಟೆರ್ರಾ ಮಾದ್ರೆ, ಟೆರ್ರಾ ಅಂದ್ರೆ ಭೂಮಿ, ಮಾದ್ರೆ ತಾಯಿ ಅನ್ನುವ ಯೋಚನೆಯನ್ನ ಬಿಟ್ಟು ಟೆರ್ರಾ ನಲ್ಲಿಸ್ ಎಂಟಿ ಲ್ಯಾಂಡ್ ಅನ್ನುವಂತ ಯೋಚನೆಗೆ ನಾವು ಬಂದು ಅಂದ್ರೆ ಮನುಷ್ಯರು ಬಂದು ತಲುಪಿದ್ರು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ನಂತರ ಈ ತರದ ಆಲೋಚನೆ ಫ್ರಾನ್ಸಿಸ್ ಬೇಕನ್ ಅನ್ನುವರು, ಒಬ್ಬ ವಿಜ್ಞಾನಿ, ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಹೇಳಿ ಅವರನ್ನ ಕರೀತಾರೆ. ಅವರು ವಿಜ್ಞಾನದ ಅನ್ವೇಷಣೆಗಳು ಏನ್ ಮಾಡುತ್ತವೆ ಅಂತ ಹೇಳಿದ್ರೆ, ದ ಸೈನ್ಸ್ ಅಂಡ್ ದ ಇನ್ವೆನ್ಷನ್ಸ್ ದಟ್ ರಿಸಲ್ಟ್ ಡು ನಾಟ್ ಮಿಯರ್ಲಿ ಎಕ್ಸರ್ಟ್ ಅ ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ಸ್ ಕೋರ್ಸ್, ದೇ ಹ್ಯಾವ್ ದ ಪವರ್ ಟು ಕಾನ್ಕರ್ ಅಂಡ್ ಸಬ್ಡ್ಯೂ ಹರ್, ಟು ಶೇಕ್ ಹರ್ ಟು ಅವರ್ ಫೌಂಡೇಶನ್ಸ್ ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ದಾಖಲಿಸ್ತಾರೆ. ವಿಜ್ಞಾನ ಮತ್ತು ಅದರಿಂದ ಆಗುವಂತಹ ಪ್ರಯೋಗಗಳು, ಅನ್ವೇಷಣೆಗಳು ಭೂಮಿಯ ಮೇಲೆ ಪ್ರಭಾವವನ್ನು ಬೀರುವುದಷ್ಟೇ ಅಲ್ಲ, ಈ ಭೂಮಿಯ ಹೆಡೆಮುರಿ ಕಟ್ಟುತ್ತವೆ ಅಂತ. ಅಂದ್ರೆ ಭೂಮಿಯನ್ನ ಮನುಷ್ಯನ ಗುಲಾಮನಾಗಿ

ಮಾಡಿಕೊಳ್ಳುತ್ತೆ ಅಂತ ಹೇಳಿ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರೆಯಲ್ಪಡುವಂತ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು. ಹಾಗಾಗಿ ವಿಜ್ಞಾನದ ಬೆಳವಣಿಗೆಯ ಜೊತೆ ಜೊತೆಗೆ ಭೂಮಿಯನ್ನ ಒಂದು ಜೀವಂತ ವ್ಯವಸ್ಥೆ ಅನ್ನೋದ್ರ ಬದಲು ಕಚ್ಚಾ ವಸ್ತುಗಳ ಸಂಗ್ರಹಾಲಯ ಅಂತ ಹೇಳಿ ಯೋಚಿಸುವಂತಹ ಒಂದು ಆಲೋಚನಾ ದಾಟಿ ಆರಂಭ ಆಯಿತು ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ಭೂಮಿ ಅಂತ ಇರೋದು ಮನುಷ್ಯನ ಉಪಯೋಗಕ್ಕೆ ಅಂತ ಹೇಳಿ ಆಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿ ಹೇಳ್ತಾರೆ. ಮುಂದೆ ಕ್ಯಾರೋಲಿನ್ ಮರ್ಚೆಂಟ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಹಾಗೂ ಇತಿಹಾಸ ತಜ್ಞರ ಮಾತುಗಳನ್ನ ವಂದನಾ ಶಿವ ಹೇಳ್ತಾ ಹೋಗ್ತಾರೆ. ನೇಚರ್ ಆಸ್ ಅ ಲಿವಿಂಗ್ ನರ್ಚರಿಂಗ್ ಮದರ್ ಟು ಇನರ್ಟ್ ಡೆಡ್ ಅಂಡ್ ಮ್ಯಾನಿಪುಲೇಟಿವ್ ಮ್ಯಾಟರ್. ಅಂದ್ರೆ ಒಂದು ನೇಚರ್ ಅನ್ನೋದು ಲಿವಿಂಗ್ ನರ್ಚರಿಂಗ್ ಮದರ್ ಅನ್ನುವಂತಹ ಆಲೋಚನೆಯಿಂದ ಅದೊಂದು ಇನರ್ಟ್ ಯಾವುದೇ ಜೀವವಿಲ್ಲದ ಬೇಕಾದಂತೆ ಬಳಸಿಕೊಳ್ಳಬಹುದಾದ ವ್ಯವಸ್ಥೆ ಅನ್ನುವ ಆಲೋಚನೆ ಯಾವಾಗ ಮನುಷ್ಯನಲ್ಲಿ ನೆಲೆಯೂರುತ್ತೋ ಆಗಿನಿಂದ ಭೂಮಿಯನ್ನ ಕಚ್ಚಾ ವಸ್ತುಗಳ ಸಂಗ್ರಹಾಗಾರ ಒಂದು ಡೆಪಾಸಿಟ್ ಅಷ್ಟೇ ಅಂತ ಹೇಳಿ ನೋಡುವಂತಹ ಯೋಚನೆ ಬಲವಾಗ್ತಾ ಹೋಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ವಿಜ್ಞಾನದ ಜೊತೆ ಜೊತೆಗೆ ಬೆಳೆದಂತಹ ಕ್ಯಾಪಿಟಲಿಸಂ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತು. ಕ್ಯಾಪಿಟಲಿಸಂಗೆ ಯಾವಾಗ್ಲೂ ಒಂದು ಲಾಭದ ಆಸೆ ಇರುತ್ತೆ. ಎಷ್ಟು ಲಾಭವನ್ನ ಪಡಿಬಹುದೋ ಅಷ್ಟು ಲಾಭವನ್ನ ಪಡಿಬೇಕು ಅನ್ನುವಂತಹ ಯೋಚನೆ ಇರುತ್ತೆ. ಕ್ಯಾಪಿಟಲಿಸಂ ಆಲ್ವೇಸ್ ಕೇರ್ಸ್ ಫಾರ್ ದಿ ಪ್ರಾಫಿಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಹಾಗಾಗಿ ಒಂದು ಕಡೆ ವಿಜ್ಞಾನ ಮತ್ತೊಂದು ಕಡೆ ಕ್ಯಾಪಿಟಲಿಸಂ ಭೂಮಿಯನ್ನ ಕೇವಲ ವಸ್ತುವಾಗಿ ನೋಡುವಂತಹ ಟೆರಾ ನಲ್ಲೀಸ್ ಆಗಿ ನೋಡುವಂತಹ ವ್ಯವಸ್ಥೆಯನ್ನ ಪೋಷಿಸ್ಬಿಡ್ತು ಅಂತ ಹೇಳಿ ವಂದನಾ ಶಿವ ಚರ್ಚಿಸ್ತಾರೆ. ನಂತರ ಈ ಗ್ಲೋಬಲೈಸೇಷನ್ನಿನ ಪರಿಣಾಮದಿಂದ ಜಾಗತೀಕರಣದ ಪರಿಣಾಮದಿಂದ ಸಮಸ್ಯೆಗಳು ಎಲ್ಲರನ್ನೂ ಅನೇಕ ಸಮಸ್ಯೆಗಳು ಎಲ್ಲರನ್ನೂ ಕಾಡ್ಲಿಕ್ಕೆ ಶುರು ಮಾಡಿದ್ದಾವೆ, ಪೀಡನೆಯನ್ನ ಶುರು ಮಾಡಿದ್ದಾವೆ. ಇದಕ್ಕೆ ದಾರಿ ಏನಪ್ಪಾ ಅಂತ ಹೇಳಿದ್ರೆ ಪ್ರಕೃತಿ ಅನ್ನೋದನ್ನ ಡೆಡ್ ಮ್ಯಾಟರ್ ಅನ್ನುವಂತಹ ಕಲ್ಪನೆಯಿಂದ ದೂರ ಬರಬೇಕು ಅಂತ ಹೇಳಿ ಈ ರೀತಿಯ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಡೈಮ್ ಆಫ್ ನೇಚರ್ ಆಸ್ ಡೆಡ್ ಮ್ಯಾಟರ್. ಅದೊಂದು ಜೀವಂತವಿರುವ ವ್ಯವಸ್ಥೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದೊಂದು ಡೆಡ್ ಮ್ಯಾಟರ್ ಅನ್ನುವಂತಹ ಆಲೋಚನೆಯಿಂದ ನಾವು ದೂರ ಬರಬೇಕು. ಇದನ್ನ ಹೇಗೆ ಕಲಿಬೇಕು, ಹೇಗೆ ಇದರ ದಾರಿಗೆ ಬರಬೇಕು ಅಂತ ಹೇಳಿದ್ರೆ ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಪ್ರಕೃತಿಯೇ ನಮಗೆ ಪಾಠವನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಈ ಪಾಠವನ್ನ ಕಲಿಸುವ ದೃಷ್ಟಿಯಲ್ಲಿ ನವಧಾನ್ಯ ಫಾರ್ಮ್ ಅಲ್ಲಿ ಅವರು ಅರ್ಥ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಅರ್ಥ್ ಯೂನಿವರ್ಸಿಟಿ ಸಂಸ್ಥೆಯಲ್ಲಿ ಅವರು ಅರ್ಥ್ ಡೆಮೋಕ್ರಸಿಯನ್ನ ಕಲಿಸ್ಕೊಡ್ತಾರೆ. ಡೆಮೋಕ್ರಸಿ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರಿಗಾಗಿ ಪೋಷಣೆಗೆ ಅವಕಾಶವನ್ನ ಕೊಡಬೇಕು, ಎಲ್ಲರೂ ಎಲ್ಲರನ್ನ ರಕ್ಷಿಸಬೇಕು, ಎಲ್ಲರೂ ಎಲ್ಲರ ಜೊತೆ ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವ ಆಲೋಚನೆಯನ್ನ ಡೆಮೋಕ್ರಸಿ ಕೊಡುತ್ತೆ. ಈ ಡೆಮೋಕ್ರಸಿ ಅನ್ನ ಅವರೇನ್ ಮಾಡ್ತಾ ಇದ್ದಾರೆ, ಅರ್ತ್ ಡೆಮೋಕ್ರಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅರ್ತ್ ಡೆಮೋಕ್ರಸಿ ಅನ್ನುವ ಪರಿಕಲ್ಪನೆಯನ್ನ ಅರ್ತ್ ಯೂನಿವರ್ಸಿಟಿನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಅದರರ್ಥ ಜೀವಿ ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳಿಗೂ ಸಮಾನವಾಗಿ ಬದುಕುವ ಹಾಗೂ ಸಮಾನ ಬದುಕುವ ಅವಕಾಶವನ್ನ ಪಡೆಯುವಂತಹ ಹಕ್ಕು ಇದೆ ಅನ್ನುವಂತಹ ಪರಿಕಲ್ಪನೆಯನ್ನ ಅರ್ತ್ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಈ ಅರ್ತ್ ಡೆಮೋಕ್ರಸಿಯ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡಾಗ ಭೂಮಿಯ ಮೇಲೆ ಬದುಕ್ತಾ ಇರುವಂತ ನಾವೆಲ್ಲರೂ ಮಾನವ ಕೇಂದ್ರಿತ ಆಂಥ್ರೋಪೋಸೆಂಟ್ರಿಸಂ ನಿಂದ ಪರಿಸರ ಕೇಂದ್ರಿತ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ನಾವು ಇಕೋಸೆಂಟ್ರಿಸಂ ಆಗಿ ಎಲ್ಲ ಜೀವಿಗಳಿಗೂ ಬದುಕುವ ಅವಕಾಶ ಸಮಾನವಾಗಿರಬೇಕು ಅಂತ ಆಲೋಚಿಸಿದಾಗ ಮನುಷ್ಯರನ್ನ ಕಾಡ್ತಾ ಇರುವಂತಹ ಅನೇಕ ಕೊರತೆಗಳು, ಆಹಾರದ ಕೊರತೆ, ನೀರಿನ ಕೊರತೆ ಇತ್ಯಾದಿ ಕೊರತೆಗಳನ್ನು ಕೂಡ ನಿವಾರಿಸಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಯಾಕಂದ್ರೆ ಮನುಷ್ಯ ಕೂಡ ಭೂಮಿಯ ಮೇಲೆ ಇರುವಂತಹ ಅನೇಕ ಜೀವಿಗಳಲ್ಲಿ ಒಬ್ಬ ಜೀವಿಯಾಗಿರ್ತಾನೆ. ಈ ಅರ್ಥ್ ಯೂನಿವರ್ಸಿಟಿನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ವಿದ್ಯಾರ್ಥಿಗಳು, ಕೃಷಿಕರು, ಯುವಕರು ಎಲ್ಲರೂ ಕೂಡ ಭಾಗವಹಿಸಿ ಕಲಿತಾರೆ.
ಈ ಅರ್ಥ

ಯೂನಿವರ್ಸಿಟಿನಲ್ಲಿ ಎರಡು ಜನಪ್ರಿಯವಾದಂತಹ ಕೋರ್ಸ್ಗಳು ಕಲಿಕೆಗಳು ಇದಾವೆ. ಒಂದು ದ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಎಗ್ರೋ ಎಕಾಲಜಿ, ಇನ್ನೊಂದು ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ದಿ ಎ ಟು ಝಡ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಎಕಾಲಜಿ, ಗಾಂಧಿ ಅಂಡ್ ಗ್ಲೋಬಲೈಸೇಷನ್, ಇವೆರಡು ಭಾರತ್ ಯೂನಿವರ್ಸಿಟಿನಲ್ಲಿ ಬಹಳ ಜನಪ್ರಿಯವಾಗಿರುವಂತಹ ಕೋರ್ಸ್ಗಳಾಗಿವೆ. ನಂತರ ವಂದನಾ ಶಿವ, ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕಾದ್ರೆ, ಇವತ್ತು ನಾವೇನು ಭೂಮಿಯ ಮೇಲೆ ಏರುತ್ತಿರುವ ತಾಪಮಾನದ ಸಮಸ್ಯೆ, ಹಾಗೆ ಸಾಕಷ್ಟು ಪ್ರಾಕೃತಿಕ ಅವಘಡಗಳು ನಡೀತಾ ಇದ್ದಾವೆ. ಏಕಕಾಲದಲ್ಲಿ ಬರ ಇರುತ್ತೆ, ಇನ್ನೊಂದು ಕಡೆ ಪ್ರವಾಹ ಇರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ನೀರಿನ ಕೊರತೆಯನ್ನ, ಮಳೆಯ ಕೊರತೆಯನ್ನ ಎದುರಿಸ್ತಾ ಇದ್ರೆ, ಕದ ಕೇರಳದಲ್ಲಿ ಪ್ರವಾಹದ ಭೀತಿ ಆಗಿದೆ, ಸಾಕಷ್ಟು ಜನರನ್ನ ಕೂಡ ಅದು ಬಲಿ ತೆಗೆದುಕೊಂಡಿದೆ. ಹಾಗೆ ಕರ್ನಾಟಕದಲ್ಲೇ ಕರಾವಳಿ ಪ್ರದೇಶದಲ್ಲಿ, ಕೆಟ್ಟ ಪ್ರದೇಶದಲ್ಲಿ ಕೆಲವು ಕಡೆ ಭಾರಿ ಮಳೆ ಆಗತ್ತೆ, ಇನ್ ಕೆಲವು ಕಡೆ ಮಳೆ ಇಲ್ಲವೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಇಂಥ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ಕೊಳ್ಬೇಕಪ್ಪ, ಅದಕ್ಕೆ ದಾರಿ ಏನು ಅಂತ ಹೇಳಿದಾಗ, ರವೀಂದ್ರನಾಥ್ ಟ್ಯಾಗೋರ್ ಅವರ ತಪೋವನ ಅನ್ನುವಂಥ ಪ್ರಬಂಧದ ಚರ್ಚೆಯನ್ನ ವಂದನಾ ಶಿವ ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಪ್ರಕೃತಿಯಲ್ಲಿಯೇ, ಪ್ರಕೃತಿಯ ಮಡಿಲಲ್ಲಿ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಿಸಿದವರು. ಶಾಂತಿನಿಕೇತನ ಅಂತ ಹೇಳಿ ಅದನ್ನ ಕರೀತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಎ ಡೇ ಇನ್ ಆಶ್ರಮ್ ಅಂತ ಒಂದು ಪಾಠವನ್ನು ಕೂಡ ಓದಿರ್ತೀರಿ. ಅದು ಶಾಂತಿನಿಕೇತನದ ಒಂದು ದಿನದ ಜೀವನ ಹೇಗಿರುತ್ತೆ ಅನ್ನೋದ ಪಾಠ ಆಗಿದೆ. ಈ ತಪೋವನ್ ಅನ್ನುವಂತಹ ಪ್ರಬಂಧದಲ್ಲಿ ಟ್ಯಾಗೋರ್ ಬರೀತಾರೆ, ಇಂಡಿಯನ್ ಸಿವಿಲೈಸೇಷನ್ ಹ್ಯಾಸ್ ಬೀನ್ ಡಿಸ್ಟಿಂಕ್ಟಿವ್ ಇನ್ ಲೊಕೇಟಿಂಗ್ ಇಟ್ಸ್ ಸೋರ್ಸ್ ಆಫ್ ರೀಜನರೇಷನ್ ಮಟೀರಿಯಲ್ ಅಂಡ್ ಇಂಟಲೆಕ್ಟ್ ಇನ್ ದ ಫಾರೆಸ್ಟ್ ನಾಟ್ ದ ಸಿಟಿ. ಇಂಡಿಯಾಸ್ ಬೆಸ್ಟ್ ಐಡಿಯಾಸ್ ಹ್ಯಾವ್ ಕಮ್ ವೇರ್ ಮ್ಯಾನ್ ವಾಸ್ ಇನ್ ಕಮ್ಯೂನಿಯನ್ ವಿತ್ ಟ್ರೀಸ್ ರಿವರ್ಸ್ ಅಂಡ್ ಲೇಕ್ಸ್ ಅವೇ ಫ್ರಮ್ ದ ಕ್ರೌಡ್ಸ್. ದ ಪೀಸ್ ಆಫ್ ದ ಫಾರೆಸ್ಟ್ ಹ್ಯಾಸ್ ಹೆಲ್ಪ್ ದ ಇಂಟಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್. The culture of the forest has fueled the culture of Indian society. The culture that has arisen from the forest has been influenced by the diverse processes of renewal of life, which are always at play in the forest, varying from species to species, from season to season, in sight and sound and smell. The unifying principle of life in diversity, of democratic pluralism, thus became the principle of Indian civilization. Bharatiya alochanegalu, nagarika alochanegalu, bharatiya samskrutiya alochanegalu kaadinalli huttidantu, kaadina madilalli vyaktigalu iddaga avara alochanegalinda namma nagarikate, namma samskruti prabhavakke olagagide anta heli Vandana Shiva ಹೇಳ್ತಾ ಇದ್ದಾರೆ. ಯಾಕಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದೇ ವಿಚಾರವನ್ನ ತಪೋವನ್ನಲ್ಲಿ ಹೇಳ್ತಾ ಇದ್ದಾರೆ. ಕಾಡಿನ ಜೊತೆಗೆ, ಪ್ರಕೃತಿಯ ಜೊತೆಗೆ ಭಾರತೀಯರ, ಭಾರತದಲ್ಲಿ ಬದುಕುವವರ ಸಂಪರ್ಕ ಮೊದಲಿನಿಂದಲೂ ಇದೆ. ನೀವೇ ಯೋಚನೆ ಮಾಡಿ, ನೀವು ವರ್ಷಕ್ಕೊಮ್ಮೆ ಪೂಜಿಸುವಂತಹ ದೇವಸ್ಥಾನ, ದೇವರು ಯಾವುದೋ ಒಂದು ಬೆಟ್ಟದ ಮೇಲೆ ಒಂದು ಕಾಡಿನ ನಡುವೆ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಹಾಗಾಗಿ ಕಾಡು, ಪ್ರಕೃತಿ, ಪ್ರಕೃತಿಯ ಮಡಿಲಲ್ಲಿ ವಾಸಿಸುವಂತಹ ಒಂದು ಅಭ್ಯಾಸ, ಒಂದು ಯೋಚನೆ ಭಾರತೀಯರಲ್ಲಿ ಮೊದಲಿಂದನೂ ಇದೆ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅವರು ಹೇಳ್ತಾರೆ ಏನಂದ್ರೆ, ಪ್ರಕೃತಿಯಲ್ಲಿ, ಕಾಡಿನಲ್ಲಿ ಪ್ರತಿಯೊಂದು ಜೀವಿಯು ತನ್ನದೇ ಆದಂತ ರೀತಿಯಲ್ಲಿ ತನ್ನ ಬದುಕನ್ನ ಬದುಕ್ತಾ ಇರುತ್ತೆ. ವಿಚ್ ಏನು, ಆ ಪ್ರಾಸೆಸ್ ಆಫ್ ರಿನೆವಲ್ ಆಫ್ ಲೈಫ್, ಬದುಕು ಮುಂದುವರಿಯುವಂತಹ ರೀತಿ ಇರುತ್ತಲ್ಲ, ಅದು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಋತುವಿನಿಂದ ಋತು ಭಿನ್ನವಾಗಿರುತ್ತೆ. ನೀವು ನೋಡುವ ದೃಷ್ಟಿಯಲ್ಲೂ ಭಿನ್ನತೆ ಇರುತ್ತೆ, ಶಬ್ದದಲ್ಲೂ ಭಿನ್ನತೆ ಇರುತ್ತೆ, ಹಾಗೆ ಸುವಾಸನೆಯಲ್ಲೂ ಕೂಡ ಭಿನ್ನತೆ ಇರುತ್ತೆ. ಈಗ ಹಲಸಿನ ಹಣ್ಣು ಹಣ್ಣಾಗಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿರೋದು ಅದರ ಸುವಾಸನೆಯಿಂದ, ಸ್ಮೆಲ್ನಿಂದ. ಹಾಗೆ ಮಾವಿನ ಹಣ್ಣು ಹಣ್ಣಾಗಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಅದರ ಬಣ್ಣ ಬದಲಾಗಿರುತ್ತೆ, ನೋಟ ನಮ್ಮ ಕಣ್ಣಿಗೆ ಕೂಡ ಗೊತ್ತಾಗತ್ತೆ, ಹಾಗೆ ನಮ್ಮ ಮೂಗಿಗೂ ಕೂಡ ಅದು ಗೊತ್ತಾಗತ್ತೆ. ಹಾಗೆ ಒಂದು ಪರಂಗಿ ಹಣ್ಣು ಹಣ್ಣಾಗಿರೋದು ನಮಗೆ ಕಣ್ಣಿಂದ, ಸ್ಪರ್ಶದಿಂದ ಗೊತ್ತಾಗತ್ತೆ, ಮೂಗಿನಿಂದ ಕಡಿಮೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಭಿನ್ನತೆಗಳು
ವೈವಿಧ್ಯ

ಮಯವಾದಂತ ರೀತಿಯಲ್ಲಿ ಬದುಕು ಇರುತ್ತೆ. ಈ ವೈವಿಧ್ಯತೆ ಒಂದು ಕಡೆಗೆ ಸೇರಿರುತ್ತೆ, ಯೂನಿಫೈ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಬದುಕು ಅಷ್ಟೇ ಅಲ್ಲ, ಪ್ರಕೃತಿಯ ಬದುಕಿನಲ್ಲೂ ಕೂಡ ಡೈವರ್ಸಿಟಿ ವೈವಿಧ್ಯತೆ ಇರುತ್ತೆ ಅಂತ ಹೇಳಿ. ಸೊ ಡೈವರ್ಸಿಟಿಯ ಬಗ್ಗೆ ಅವರು ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ವೈವಿಧ್ಯತೆ, ಇಕೊಲಾಜಿಕಲ್ ಸಸ್ಟೈನಬಿಲಿಟಿ ಮತ್ತು ಡೆಮೋಕ್ರಸಿ ಎರಡಕ್ಕೂ ಕೂಡ ಮೂಲ ಆಧಾರ. ನಮ್ಮ ದೇಶದಲ್ಲಿ ಭಾಷೆಗಳು ಭಿನ್ನ, ಧರ್ಮಗಳು ಭಿನ್ನ, ಆಚರಣೆಗಳು ಭಿನ್ನ, ಆಹಾರದ ಕ್ರಮಗಳು ಕೂಡ ಭಿನ್ನ. ಈ ಎಲ್ಲ ಡೈವರ್ಸಿಟಿಯನ್ನ ಒಂದಾಗಿಸಿ ಭಾರತ, ಇಂಡಿಯಾ ಅನ್ನುವಂತಹ ದೇಶ ಉಂಟಾಗಿದೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಏಕತೆಯನ್ನ ಪಡ್ಕೊಳ್ಬೇಕಾದ್ರೆ ಈ ಅನೇಕತೆ ಇರುತ್ತೆ. ಹಾಗೆ ಪ್ರಕೃತಿ ಏಕತೆಯನ್ನ ಅಂದ್ರೆ ಉಳ್ಕೊಳ್ಬೇಕಾದ್ರೆ, ಒಟ್ಟಾಗಿ ಉಳ್ಕೊಳ್ಬೇಕಾದ್ರೆ ಅದರಲ್ಲಿರುವ ಅನೇಕತೆಗಳನ್ನ ನಾವು ಬೆಂಬಲಿಸಬೇಕಾಗತ್ತೆ, ಉಳಿಸ್ಬೇಕಾಗತ್ತೆ, ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಅದನ್ನೇ ಅವರು ಹಿಂದೆ ಮಾನೋಕಲ್ಚರ್ ಅಪಾಯಕಾರಿ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದು ರೀತಿಯ ಜೀವನ ಇರಲ್ಲ, ಅನೇಕ ರೀತಿಯ ಜೀವನ ಕ್ರಮಗಳು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಾರೆಸ್ಟ್ ಈಸ್ ಎ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ. ವಿ ಆರ್ ಯುನೈಟೆಡ್ ವಿತ್ ನೇಚರ್ ಥ್ರೂ ಅವರ್ ರಿಲೇಶನ್ಶಿಪ್ ವಿತ್ ದ ಫಾರೆಸ್ಟ್. ಮನುಷ್ಯನ ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲವೂ ಏಕರೀತಿಯಲ್ಲಿ ಇರಬೇಕು ಅಂತ ನೋಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನವನ್ನ ಮಾಡಬೇಕಾದಾಗ ಒಂದು ಅಂಶವನ್ನು ನಾವು ಮರಿತೀವಿ, ಏನಪ್ಪಾ ಅಂತ ಹೇಳಿದ್ರೆ ನೇಚರ್ನಲ್ಲಿ ಡೈವರ್ಸಿಟಿ ಈಸ್ ದ ರೂಲ್. ಅನೇಕತೆ ಅನ್ನೋದು ಪ್ರಕೃತಿಯಲ್ಲಿ ಒಂದು ನಿಯಮ. ಈ ನಿಯಮವನ್ನ ನಾವು ಗೌರವಿಸಬೇಕು. ನೇಚರ್ನ ಅತ್ಯುತ್ತಮವಾದಂತಹ ಅಭಿವ್ಯಕ್ತಿ ನಮಗೆ ಫಾರೆಸ್ಟ್ ನಲ್ಲಿ ಸಿಗತ್ತೆ. ಹಾಗಾಗಿ ಫಾರೆಸ್ಟ್ ಅನ್ನೋದು ಏನು ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ, ಫಾರೆಸ್ಟ್ ವಾಸ್ ನಾಟ್ ಜಸ್ಟ್ ದ ಸೋರ್ಸ್ ಆಫ್ ನಾಲೆಡ್ಜ್ ಅಂಡ್ ಫ್ರೀಡಮ್, ಇಟ್ ವಾಸ್ ದ ಸೋರ್ಸ್ ಆಫ್ ಬ್ಯೂಟಿ ಅಂಡ್ ಜಾಯ್, ಆಫ್ ಆರ್ಟ್ ಅಂಡ್ ಎಸ್ಥೆಟಿಕ್ಸ್, ಆಫ್ ಹಾರ್ಮನಿ ಅಂಡ್ ಪರ್ಫೆಕ್ಷನ್. ಇಟ್ ಸಿಂಬಲೈಸ್ಡ್ ದ ಯೂನಿವರ್ಸ್. ದ ಫಾರೆಸ್ಟ್ ಟೀಚಸ್ ಅಸ್ ಯೂನಿಯನ್ ಅಂಡ್ ಕಂಪ್ಯಾಷನ್. ಕಾಡು ನಮಗೆ ಏಕತೆಯನ್ನ, ಒಟ್ಟಾಗುವುದನ್ನ ಮತ್ತೆ ಕರುಣೆಯನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಫಾರೆಸ್ಟ್ ಟೀಚಸ್ ಅಸ್ ಎನಫ್ನೆಸ್, ಸಾಕು ಅನ್ನೋದನ್ನು ಕೂಡ ನಮಗೆ ಈ ಫಾರೆಸ್ಟ್ ಕಲಿಸ್ಕೊಡುತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ, ಮತ್ತೆ ತನಗೆ ಹೊಟ್ಟೆ ತುಂಬಿದ ಮೇಲೆ ಮತ್ತೊಂದು ಪ್ರಾಣಿಯ ತಂಟೆಗೆ ಯಾವುದೇ ಪ್ರಾಣಿ ಹೋಗೋದಿಲ್ಲ. ಸೊ ಎನಫ್ನೆಸ್, ಸಾಕು ಅನ್ನೋದನ್ನ ಕಾಡು ನಿಮಗೆ ಕಲಿಸ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ ಅನ್ನೋದನ್ನ ವಂದನಾ ಶಿವ ಬಾಟದಲ್ಲಿ ಹೇಳ್ತಾರೆ. ಮತ್ತೆ ಹಾಗೆ ಜೀವನದಲ್ಲಿ ನಾವು ಸಮಾಧಾನವನ್ನ, ಒಂದು ಸಂತೋಷವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡೋದ್ರ ಮೂಲಕ ಅದನ್ನ ಪಡ್ಕೊಳ್ಳಕ್ಕೆ ಸಾಧ್ಯವೇ ಹೊರತು ಇನ್ನೊಬ್ಬರಿಂದ ಕಿತ್ಕೊಳ್ಳೋದ್ರ ಮೂಲಕ ಅದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. ನೋ ಸ್ಪೀಸೀಸ್ ಇನ್ ಎ ಫಾರೆಸ್ಟ್ ಅಪ್ರೋಪ್ರಿಯೇಟ್ಸ್ ದ ಶೇರ್ ಆಫ್ ಅನದರ್ ಸ್ಪೀಸೀಸ್. ಎವ್ರಿ ಸ್ಪೀಸೀಸ್ ಸಸ್ಟೈನ್ಸ್ ಇಟ್ ಸೆಲ್ಫ್ ಇನ್ ಕೋಆಪರೇಷನ್ ವಿತ್ ಅದರ್ಸ್ ಅಂತ ಹೇಳಿ. ಕಾಡಿನಲ್ಲಿರುವಂತಹ ಯಾವುದೇ ಜೀವಿ ಸ್ಪೀಸೀಸ್ ಇನ್ನೊಂದು ಜೀವಿಯ ಊಟವನ್ನ, ಆಹಾರವನ್ನ ಕಿತ್ಕೊಳ್ಳೋದಿಲ್ಲ, ಬದಲಿಗೆ ಒಂದು ಇನ್ನೊಂದರ ಜೊತೆ ಸಹಕರಿಸಿಕೊಂಡು ಬದುಕೋದಿಕ್ಕೆ ಕೋಆಪರೇಷನ್ ಇಟ್ಕೊಂಡು ಬದುಕ್ತವೆ. ತಮ್ಮದೇ ಆದಂತಹ ಜೀವನ ಕ್ರಮವನ್ನ ಆ ಎಲ್ಲ ಜೀವಿಗಳು ಹೊಂದಿರುತ್ತವೆ. ಒಂದು ಇನ್ನೊಂದರ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಹುಲಿ ಜಿಂಕೆಯನ್ನ ತಿನ್ನತ್ತೆ, ಆದ್ರೆ ಹುಲಿ ಯಾವತ್ತು ಹುಲ್ಲನ್ನ ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಜಿಂಕೆ ಹುಲ್ಲನ್ನ ತಿನ್ನತ್ತೆ, ಮುಂದೆ ಹುಲಿಗೆ ಆಹಾರ ಆಗತ್ತೆ, ಆದ್ರೆ ಯಾವ ಕಾರಣಕ್ಕೂ ಈ ಜಿಂಕೆ ಇನ್ನೊಂದು ಪ್ರಾಣಿಯನ್ನ ತಿನ್ನುವ ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ ಒಂದು ಡೈವರ್ಸಿಟಿಯನ್ನ ನೀವು ಕಾಣ್ತೀರಿ, ಆ ಜೀವಿ ಇನ್ನೊಂದು ಜೀವಿಯ ಜೊತೆಗೆ ಬದುಕುತ್ತೆ. ಸೊ ಪ್ರಕೃತಿಯಲ್ಲಿ ಅದು ಸಹಜವಾಗಿರುತ್ತೆ. ನಿಮಗೆ ಹೊಟ್ಟೆ ಹಸಿದಾಗ ಆಹಾರವನ್ನ ಸೇವಿಸೋದು ಸರಿಯಾದದ್ದು, ಹೊಟ್ಟೆ ಹಸಿವಿಲ್ಲದೆ ಇದ್ದಾಗ್ಲೂ ಸೇವಿಸೋದಕ್ಕೋಗೋದು ಅನಾರೋಗ್ಯಕರವಾದದ್ದು. ಹಾಗಾಗಿ ಎನಫ್ನೆಸ್ ಅನ್ನು ಕೂಡ, ಸಾಕು ಅನ್ನೋದನ್ನು ಕೂಡ ಪ್ರಕೃತಿ ಕಾಡು ನಮಗೆ ಹೇಳ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳದನ್ನ ವಂದನಾ ಶಿವ ಇಲ್ಲಿ ದಾಖಲಿಸ್ತಾರೆ. ನಂತರ ಪಾಠದ ಕೊನೆ ಭಾಗದಲ್ಲಿ ಒಂದೆರಡು ಪ್ರಮುಖವಾದಂತಹ ವಿಷಯಗಳನ್ನ ವಂದನಾ ಶಿವ ಚರ್ಚಿಸ್ತಾರೆ. ದಿ ಎಂಡ್

of consumerism and accumulation is the beginning of the joy of living ಅಂತ ಹೇಳಿ. ಸೊ ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ, ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳ್ತಾರೆ. ಕನ್ಸ್ಯೂಮರಿಸಂ, ಕೊಳ್ಳುಬಾಕ ಸಂಸ್ಕೃತಿ. ಅಗತ್ಯ ಇದೆಯೋ ಇಲ್ವೋ ವಸ್ತುಗಳನ್ನ ಕೊಂಡ್ಕೊಂಡು ಸಂಗ್ರಹಿಸಿಕೊಳ್ಳುವಂತಹ, ಅಕ್ಯುಮುಲೇಷನ್, ಸಂಗ್ರಹಿಸಿಕೊಳ್ಳುವಂತಹ ಒಂದು ವರ್ತನೆ ಮನುಷ್ಯರಲ್ಲಿ ಇದೆ.

ಬಿಡುವಂಥದ್ದು ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ನೀವು ಬದುಕುವ ಸಂತೋಷವನ್ನು ಅನುಭವಿಸಲಿಕ್ಕೆ ಸರಿಯಾದಂತಹ ಆರಂಭ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಗಾಂಧಿಯವರು ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ದೇರ್ ಇಸ್ ಎನಫ್ ಆನ್ ದಿಸ್ ಅರ್ತ್ ಫಾರ್ ಹ್ಯೂಮನ್ ನೀಡ್ ನಾಟ್ ಫಾರ್ ದ ಗ್ರೀಡ್ ಅಂತ ಹೇಳಿ, ಮಾನವ ಜನಾಂಗದ ಅಗತ್ಯತೆಗಳನ್ನ ಪೂರೈಸೋದಿಕ್ಕೆ ಈ ಭೂಮಿಯ ಮೇಲೆ ಸಾಕಷ್ಟು ಸಂಪನ್ಮೂಲ ಲಭ್ಯ ಇದೆ, ಆದರೆ ಮಾನವ ಜನಾಂಗದ ದುರಾಸೆಯನ್ನ ಈ ಭೂಮಿ ಪೂರೈಸಲಾರದು ಅನ್ನುವಂತ ಮಾತನ್ನ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ವಂದನಾ ಶಿವ ಟ್ಯಾಗೋರ್ ಅವರ ಆಲೋಚನೆಯನ್ನ ಇಟ್ಕೊಂಡು ಏನೊಂದು ವಿಷಯವನ್ನ ನಮ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಮನುಷ್ಯನ ದುರಾಸೆ, ಮನುಷ್ಯನ ಕೊಳ್ಳುಬಾಕ ಸಂಸ್ಕೃತಿ, ಮನುಷ್ಯನ ಅನಗತ್ಯ ಸಂಗ್ರಹ ಬುದ್ಧಿಯ ಕಾರಣದಿಂದ ಭೂಮಿಯ ಮೇಲೆ, ಭೂಮಿಯ ಸಂಪನ್ಮೂಲದ ಮೇಲೆ ಅನಗತ್ಯವಾದಂಥ ಒತ್ತಡ ಉಂಟಾಗಿದೆ. ಇದರಿಂದಾಗಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿದೆ. ಈ ಅಸಮತೋಲನದ ಪ್ರಭಾವದಿಂದ ಎಲ್ಲರೂ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ. ನಾನು, ನೀವು, ಎಲ್ಲರೂ ಇವತ್ತೇನು ನಾವು ಬರವನ್ನು ಎದುರಿಸ್ತಾ ಇದ್ದೀವಿ, ಕೊರತೆಗಳನ್ನು ಎದುರಿಸ್ತಾ ಇದ್ದೀವಿ, ಇವೆಲ್ಲವೂ ಸಹ ಮನುಷ್ಯನ ದುರಾಸೆಯ ವರ್ತನೆಯಿಂದ ನಡೀತಾ ಇರುವಂತಹ ಕೆಲಸಗಳಾಗಿರುತ್ತೆ. ಇದನ್ನ ಮುಗಿಸದ ಹೊರತು, ಇದನ್ನ ಅಂತ್ಯಗೊಳಿಸದ ಹೊರತು ನಮಗೆ ಬಿಡುಗಡೆ ಇಲ್ಲ ಅನ್ನೋದನ್ನ ಟ್ಯಾಗೋರ್ ಹೇಳೋ ವಿಚಾರವನ್ನ ವಂದನಾ ಶಿವ ಈ ಪಾಠದ ಕೊನೆಯ ಭಾಗದಲ್ಲಿ ಚರ್ಚಿಸ್ತಾರೆ. ಹಾಗೆ ಇನ್ನೊಂದು ವಿಷಯವನ್ನು ಕೂಡ ಅವರು ಹೇಳ್ತಾರೆ, ಆಸೆ ಅಥವಾ ದುರಾಸೆ ಮತ್ತು ಕರುಣೆ ಇವುಗಳ ನಡುವೆ ಯಾವಾಗ್ಲೂ ಸಂಘರ್ಷ ಇರುತ್ತೆ. ಸಹಕಾರ ಮತ್ತು ಯುದ್ಧ, ಜಗಳ ಹಾಗೆ ಹಿಂಸೆ ಮತ್ತು ಸಾಮರಸ್ಯ ಇವುಗಳ ನಡುವೆ ಯಾವಾಗ್ಲೂ ಸಂಘರ್ಷ ಇದ್ದೇ ಇರುತ್ತೆ. ಯಾವ ಹಂತದಲ್ಲಿ ಕಂಪ್ಯಾಷನ್ ಕರುಣೆ ದುರಾಸೆಯನ್ನ ಮೀರಿಸ್ತದೆಯೋ, ಸಹಕಾರ ಜಗಳವನ್ನ ಮೀರಿಸ್ತದೆಯೋ, ಸಾಮರಸ್ಯ ಹಿಂಸೆಯನ್ನ ಸೋಲಿಸಿ ಮುಂದೆ ಬರ್ತದೋ, ಅಂಥ ಸಂದರ್ಭದಲ್ಲಿ ಮಾತ್ರ ಮನುಷ್ಯನ ಬದುಕು ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಈ ನೆಮ್ಮದಿಯನ್ನ, ಈ ಒಂದು ಪಾಠವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಪಾಠವನ್ನ ಫಾರೆಸ್ಟ್ ಯಾವಾಗ್ಲೂ ನಮಗೆ ಸಮರ್ಥವಾಗಿ ಹೇಳ್ಕೊಡತ್ತೆ ಅನ್ನೋದನ್ನ ವಂದನಾ ಶಿವ ಇಲ್ಲಿ ಚರ್ಚಿಸ್ತಾರೆ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಅಂಡ್ ಕಂಪ್ಯಾಷನ್, ಕಾನ್ಕ್ವೆಸ್ಟ್ ಅಂಡ್ ಕೋಆಪರೇಷನ್, ವಯಲೆನ್ಸ್ ಅಂಡ್ ಹಾರ್ಮೋನಿ, ದ ಟ್ಯಾಗೋರ್ ರೋಟ್ ಅಬೌಟ್ ಕಂಟಿನ್ಯೂಸ್ ಟುಡೇ. And it is the forest that can show us the way beyond this conflict. ee saalugalondige vandana shiva everything I need to know I learned in the forest annuvantaha tamma prabandhavanna antyagolustare. idu second puc english textbook inalli paatha sankhe 4 aagi naavu neevu ootta idivi. vidyarthigale, ee paatha samanyavagi second puc ಓದ್ತಾ ಇರುವಂತ ವಿದ್ಯಾರ್ಥಿಗಳು ಕಷ್ಟ ಗೊತ್ತಾಗ್ಲಿಕ್ಕೆ ತುಂಬಾ ಸಮಯ ತಗೊಳ್ಳುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ನಿಮ್ಮೆಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಈ ಪಾಠ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಾಕಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇವತ್ತು ನಾವು ಏನು ಪ್ರಕೃತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ, ಒಂದು ಕಡೆ ಮಳೆಯ ಕೊರತೆ, ಇನ್ನೊಂದು ಕಡೆ ಮಳೆಯ ಪ್ರಮಾಣ ಹೆಚ್ಚಾಗಿ ಪ್ರವಾಹ ಬರುವಂತ ಸಮಸ್ಯೆ, ಹಾಗೆ ಒಂದು ದಿನ ಬಿಸಿಲು, ಇನ್ನೊಂದು ದಿನ ಚಳಿ, ಇನ್ನೊಂದು ದಿನ ಮಳೆ, ಇದರಿಂದ ನಮಗೆ ಉಂಟಾಗ್ತಾ ಇರುವಂತಹ ಕಾಯಿಲೆಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಈಗ ಕಾಲೇಜು ಪ್ರಾರಂಭ ಆದ 3 ತಿಂಗಳಲ್ಲಿ 3-4 ಬಾರಿ ಜ್ವರದ ಕಾಯಿಲೆಯಿಂದ ಬಳಲಿದ್ದೀರಿ, ಕೆಮ್ಮು, ನೆಗಡಿ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ತಾಪಮಾನದಲ್ಲಿ ಸಾಕಷ್ಟು ಏರಿಳಿತಗಳು, ಇದರೊಂದಿಗೆ ವೈರಸ್ಗಳಲ್ಲಿ ಏರಿಳಿತ, ಹಾಗೆ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಏರಿಳಿತ, ಹಾಗಾಗಿ ಮನುಷ್ಯನ ಶರೀರಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕೆಲವು ಸಾರಿ ನಿಮಗೆ ಕಾಲೇಜಿಗೆ ಹೋಗದೆ ಇರುವಂತಹ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗಾಗಿ ಸಮಸ್ಯೆ ಕೃತಿಯ ಕಾಪಾಡೋದ್ರಲ್ಲಿ ಅಷ್ಟೇ ಅಲ್ಲ, ನಮ್ಮನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಕೂಡ ಇದೆ. ಹಾಗಾಗಿ ಕಾಡನ್ನು ಉಳಿಸಿ ಅನ್ನೋದಕ್ಕಿಂತ ಮನುಷ್ಯರನ್ನು ಉಳಿಸಿಕೊಳ್ಳಿ ಅನ್ನುವಂತ ಆಲೋಚನೆ, ಯೋಚನೆ ನಮ್ಮಲ್ಲಿ ಪ್ರಾರಂಭ ಆಗಬೇಕು. ಮನುಷ್ಯನನ್ನ ಉಳಿಸ್ಕೊಳ್ಬೇಕು, ಮಾನವ ಜನಾಂಗವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು. ಎಲ್ಲಿವರೆಗೆ ಪ್ರಕೃತಿ ಉಳಿಯುತ್ತೋ ಅಲ್ಲಿವರೆಗೆ ಮನುಷ್ಯರು ಕೂಡ ಉಳಿತಾರೆ. ಹಾಗಾಗಿ ನಾವು ಪ್ರಕೃತಿಯನ್ನು ಉಳಿಸುವವರು
ಅನ್ನೋದಕ್ಕೆ

ಕೃತಿಯನ್ನಾಗಿಸುವುದಕ್ಕಿಂತ ಕೃತಿಯನ್ನ ರಕ್ಷಿಸುವುದರ ಮೂಲಕ ಮಾನವರನ್ನು ರಕ್ಷಿಸಿಕೊಳ್ಳುವವರು ಅನ್ನೋ ಯೋಚನೆ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ವಂದನಾ ಶಿವ ಈ ಪಾಠದಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಈ ಪಾಠವನ್ನ ಓದಬಾರದು, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಕೂಡ ಈ ಪಾಠವನ್ನ ಓದಬೇಕು. ಒಳ್ಳೆಯ ಇಂಗ್ಲಿಷ್ ನಲ್ಲಿ ಈ ಪಾಠ ಇದೆ, ಕೆಲವು ಒಳ್ಳೆಯ ಪದಗಳನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನ ನಾವು ಕಲಿಯೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್ ಪರಿಚಯ ಭಾಗ 3 ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು 1 ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ವಾರ್ತೆಗಳ ವಿವರ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎ ಶರ್ಮಾ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್

0: ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ದಕ್ಷಿಣ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಐಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ಧ ಇರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಪಕ್ಷದ ಸಿಪಾಯಿಗಳು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ತಳ್ಳಿಹಾಕದ ಮುಖ್ಯಮಂತ್ರಿ ಈ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲೂ ಪ್ರತಿಭಟನೆ ನಡೆಸಿದ್ದರಿಂದ ವಿಧಾನಮಂಡಲ ಅಧಿವೇಶನವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಇದೀಗ ಪ್ರತಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆ ನಡೆಸಲು ನಿರ್ಧರಿಸಿರುವುದು ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಗಜ ಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಅರಣ್ಯದಿಂದ ನಾಡಿಗೆ ಆಹ್ವಾನಿಸುವ ಪರಂಪರೆಯಂತೆ ಧಾರ್ಮಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಮೊದಲ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ ಮತ್ತು ಶ್ರೀರಾಮ ಸೇರಿ ಒಟ್ಟು 9 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿದವು. ಇದೇ ವೇಳೆ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗುತ್ತಿರುವಂತಹ ಅಭಿಮನ್ಯು ಆನೆಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾಧು, ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಕೇರಳಂನ ಪಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸಲಾಗಿದೆ. ಈ ಮೂಲಕ ಕರಾವಳಿ ಜನತೆಯ ಬಹುವರ್ಷಗಳ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಶೀಘ್ರವೇ ಮಂಗಳೂರು ರೈಲು ಭಾಗವನ್ನು ಮೈಸೂರು ವಿಭಾಗದ ಜೊತೆಗೆ ಸೇರಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಜನಾ ಸ್ಥಳಕ್ಕೆ ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂದಿನಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ವಿಳಂಬವಾಗಿತ್ತು. ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ ಕಾರಣ ಕಳೆದ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಗಾಗಿ 32 ಗುಂಟೆ ಜಮೀನು ನೀಡಬೇಕಿದ್ದ 5 ರೈತರನ್ನು ಕರೆದು ಸ್ಥಳದಲ್ಲೇ ಪರಿಹಾರ ಚೆಕ್ ವಿತರಿಸಿದ ಸಚಿವರು 2 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಹಂದಿನಕೆರೆ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಸದುದ್ದೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದ ವಿವಿಧ ಕಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಲಾಯಿತು.

0: ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಮುಸ್ಲಿಂ ಬಾಂಧವರು ಪರಸ್ಪರ ಈದ್ ಶುಭಾಶಯಗಳನ್ನು ಕೋರುವ ಮೂಲಕ ಸಂಭ್ರಮಿಸಿದರು. ಕೋಲಾರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ ಬಾಂಧವರು ಭಕ್ತಿ ಶ್ರದ್ಧೆ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳ ಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಏರಿಕೆ ಕಂಡಿರುವ ಅರ್ಧ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ಇಂದು 9,438 ಕ್ಯೂಸೆಕ್ ನೀರಿನ ಒಳ ಹರಿವು ಇದ್ದರೆ 4,478 ಕ್ಯೂಸೆಕ್ ಹೊರ ಹರಿವಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ನೀರು ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಸ್ತುತ ಅಣೆಕಟ್ಟೆಯಲ್ಲಿ 108.63 ಟಿಎಂಸಿ ನೀರಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಮತ್ತು ಮುತ್ತತ್ತಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ತೀರ್ಪು ಅವೈಜ್ಞಾನಿಕವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ನೀಡಿರುವಂತಹ ತೀರ್ಪು ಮರುಪರಿಶೀಲನೆ ಆಗಬೇಕು. ನ್ಯಾಯಾಧೀಕರಣ ಅಧಿಕಾರಿಗಳು ಮೊದಲು ಕೆಆರ್ಎಸ್ ಜಲಾಶಯ ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿಯೊಂದಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಡಿಜಿಪಿ ಅಲೋಕ್ ಕುಮಾರ್ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲು ಪಾಲಾಗಿದ್ದ ಶ್ರೀರಂಗಪಟ್ಟಣದ ADLR ಮೊಹಮ್ಮದ್ ಹುಸೇನ್ ಎಂಬ ವಿಚಾರಣಾಧೀನ ಖೈದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ ಎಂಬ ವಿಚಾರ ಇತ್ತೀಚೆಗೆ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಬೆಳಕಿಗೆ ಬಂದಿತ್ತು. ಈ ಕುರಿತು ಮಾಧ್ಯಮದಲ್ಲಿ ಸರಣಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರಕರಣದಲ್ಲಿ ನಡೆದಿರುವಂತಹ ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ವಲಯದ ಡಿಐಜಿ ದಿವ್ಯಶ್ರೀ ನೇತೃತ್ವದ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜ ಪಯಣಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಅಷ್ಟಲಕ್ಷ್ಮಿ ವೈಭವ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆದಿಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಈ ಅಷ್ಟಲಕ್ಷ್ಮಿಯರ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ದೊರಕಿ ಸರ್ವಶ್ರೇಷ್ಠರಾದಂತಹ ಶ್ರೀಮನ್ನಾರಾಯಣನಲ್ಲಿ ಭಕ್ತಿ ಜ್ಞಾನಾದಿಗಳು ಪ್ರಾಪ್ತಿಯಾಗಿ ಆ ಮೂಲಕ ಜೀವನು ಮುಕ್ತನಾಗಬೇಕು ಎಂಬ ಕಾರಣದಿಂದ ಈ ಅಷ್ಟಮಹಾಲಕ್ಷ್ಮೀ ಮಹಿಮೆಯ

0: ದುರ್ವಾಸ ಮಹಾಮುನಿಗಳು ಶ್ರೀ ಭೂ ದುರ್ಗಾದಿ ಮೂರು ರೂಪಗಳನ್ನು
1: ನಾರಾಯಣನ ಸೃಷ್ಟಿಸಿದ ಸಂಹಾರಕ್ಕೆ ನೆರವಾಗುವ ಶಾಂತಿ ಮಾಯಾ ಕೃತಿ ಜಯಾ ನಾಮ ರೂಪವನ್ನು ಸರಸ್ವತಿಯಾದಿ ದೇವತೆಗಳಲ್ಲಿ ವಾಕ್ ಅಂಬ್ರಣಿ ರೂಪಳಾಗಿ ನಿತ್ಯ ಸನ್ನಿಧಾನವುಳ್ಳವಳು ಆದಂತಹ ಶ್ರೀಹರಿಗೆ ಪ್ರಿಯಳಾದ ಲಕ್ಷ್ಮೀದೇವಿನ ಚಿಂತಿಸ್ತಾ ಬರುವ ದುರ್ವಾಸರು ತನ್ನ ಎದುರಿಗೆ ಬರತಕ್ಕಂಥ ಮಹೇಂದ್ರನನ್ನು ನೋಡ್ತಾನೆ. ಸ್ವರ್ಗಾಧಿಪತಿ ಇಂದ್ರನು ಐರಾವತದ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಮೂರು ಲೋಕಕ್ಕೆ ಸುಖವನ್ನು ಕೊಡುವವನು ಇಂದ್ರಿಯಾಭಿಮಾನಿಯಾಗಿದೆ. ದುರ್ವಾಸರು ತನ್ನ ತಪಸ್ಸಿದ್ಧವಾದ ದಿವ್ಯ ಒಂದು ಮಾಲೆಯನ್ನು, ಪುಷ್ಪಮಾಲೆಯನ್ನು, ನಿನಗೆ ಸಂಪತ್ತು ಶಾಶ್ವತವಾಗಲಿ ಅಂತ ಹರಸಿ ಇಂದ್ರನಿಗೆ ಕೊಡ್ತಾರೆ. ಸಂಪತ್ತಿನ ಮದದಿಂದ ಸತ್ಪುರುಷರ ಮಹಿಮೆಯನ್ನು ಧಿಕ್ಕರಿಸಿದಂತಹ ಇಂದ್ರನು ಆ ಮಾಲೆಯನ್ನು ತೆಗೆದು ಐರಾವತದ ಕೊರಳಿಗೆ ಹಾಕಿದ. ಆನೆಗೇನು ಗೊತ್ತು? ಮದಿಸಿದ ಆನೆ ಸೊಂಡಿಲಿಂದ ಆ ಮಾಲೆಯನ್ನು ಕೆಳಗೆ ಎಸೆದು ಕಾಲಿಂದ ತುಳಿದು ಪುಡಿ ಮಾಡಿ ಹುಡಿಯಲ್ಲಿ ಸೇರಿಸಿಬಿಡಿತು. ಇದನ್ನು ನೋಡ್ತಾ ಇದ್ದಂತಹ ದುರ್ವಾಸು ಕೋಪ ತಾಮ್ರಾಕ್ಷರಾಗಿ ಇಂದ್ರನೇ ಧನಗರ್ವದಿಂದ ಸ್ಥಾನಗರ್ವದಿಂದ ಈ ಪಾಪಕರ್ಮ ಮಾಡಿದ್ದೀಯ, ನಿನ್ನ ಸರ್ವ ಸಂಪತ್ತು ಸಮುದ್ರ ಪಾಲಾಗಲೆಂಬುದಾಗಿ ಶಾಪ ಕೊಟ್ಟುಬಿಟ್ಟು ಸ್ವರ್ಗ ಸಂಪತ್ತು ಸಂಪೂರ್ಣ ನಾಶವಾಗಿದೆ. ಇಂದ್ರನು ದರಿದ್ರನಾದ, ಸತ್ಪುರುಷರೇ ಮಾಡಿದಂತ ಅಪಮಾನದಿಂದ ದುಃಖಿತನಾಗಿ ಬ್ರಹ್ಮಾದಿಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವ ಉಪಾಯದಿಂದ ಸಂಪತ್ತನ್ನು ಮರಳಿ ಪಡೆಯಲಿ ಅಂದಾಗ ಚತುರ್ಮುಖ ಬ್ರಹ್ಮರು ಶ್ರೀಹರಿಯ ಲೀಲೆಯನ್ನು ಚಿಂತನೆ ಮಾಡ್ತಾರೆ. ಹೇ ನಾರಾಯಣ, ಯಾರ್ಯಾರನ್ನೋ ನಿಮಿತ್ತವಾಗಿಸಿಕೊಂಡು ನಿನ್ನ ಸೃಷ್ಟಿ ಲೀಲೆ ನಡೆಸ್ತಾ ಇದೆಯಲ್ಲ. ತಕ್ಷಣವೇ ಬಹಳ ಪ್ರೇಮದಿಂದ ಕರೆದು ಬ್ರಹ್ಮಾದಿಗಳಂದರು, ಈಗ ಒಂದೇ ಮಾರ್ಗ, ನೀನು ರಾಕ್ಷಸರ ಸಹಾಯವನ್ನು ಪಡೆದು ಮಂದರಾಚಲವನ್ನೇ ಕಡೆಗೋಲಾಗಿಸಿ ವಾಸುಕೆಯನ್ನೇ ಹಗ್ಗವಾಗಿಸಿಕೊಂಡು ಶ್ರೀಮನ್ನಾರಾಯಣನನ್ನೇ ಮಹಾಕೂರ್ಮನನ್ನಾಗಿ ಆಧಾರಸ್ತಂಭನಾಗಿಸಿ ಸಮುದ್ರ ಮಥನ ಮಾಡಿದ

ಪಥನದಲ್ಲಿ ಪ್ರಕಟಲಾಗ್ತಾಳೆ, ನಿನ್ನ ಸಂಪತ್ತು ಮರಳಿ ನಿಂಗೆ ದೊರೆಯಲಿಕ್ಕೆ ಅನುಕೂಲವಾಗ್ತದೆ ಅಂದಾಗ ದೇವತೆಗಳು ರಾಕ್ಷಸರು ಒಂದಾದರು ಸಮುದ್ರ ಮಥನದಿಂದ ಸಂಪತ್ತು ಮರಳಿ ದೊರಕುತ್ತದೆ ಎಂಬುದಾಗಿ ಕೂರ್ಮನಾಗಿ ಮಹಾಮಂದಲವನ್ನು ಬೆನ್ನಲ್ಲಿ ಹೊತ್ತ ಪರಮಾತ್ಮ ಬೇಕಾದಾಗ ಬೇಕಾದ ರೂಪ ಪಡೆಯುತ್ತಾನವ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ನಾರಾಯಣನಿಗೆ ಕೂರ್ಮಾದೇವತಾರಗಳು ಮತ್ಸ್ಯಾದೇವತಾರಗಳು ಯಾವುದೇ ಪ್ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಅಂತಿಲ್ಲ. ಹಿಂದೆ ಬೊಮ್ಮನ ಪ್ರಳಯದಲ್ಲಿ ರಮ್ಯೆಯ ನುಡಗೂಡಿ ಒಂದೇ ವಟಪತ್ರದಲ್ಲಿ ಸುಮ್ಮನೆ ಮಲಗಿಪ್ಪ ನಮ್ಮ ನಾರಾಯಣಗೂ ರಮೆಗೂ ಜನ್ಮವೆಂದರೆ ಅಡಿಗಡಿಗೆ ಅವತಾರ. ಲಕ್ಷ್ಮೀನಾರಾಯಣ ಜನ್ಮ ಅಂದ್ರೆ ಅವರು ಅವತಾರ ಮಾಡತಕ್ಕಂಥ, ಅದರಿಂದಾಗಿ ಕೂರ್ಮಾವತಾರ ಮಾಡಿದ ಅಂದಾಕ್ಷಣ ಆ ಮಂದರ ಪರ್ವತವನ್ನು ಬೆನ್ನಲ್ಲಿ ಹೊತ್ತ ಕೂರ್ಮನನ್ನು ಯಾರೋ ತಾಯಿ ತನ್ನ ಗರ್ಭದಲ್ಲಿ ಧರಿಸಿದ್ಲು ಅಂತ ಅರ್ಥ ಅಲ್ಲ. ಶ್ರೀಮನ್ ನಾರಾಯಣನು ತಾನು ಕಮಟನಾಗಿ ಅದನ್ನು ಹೊತ್ತಿದ್ದಾನೆ, ಸಮುದ್ರವನ್ನು ಮತಿಸಿದ್ದಾನೆ. ವಾರುಣಿ ಎಂಬ ಮಧ್ಯ ರಕ್ಕಸರು ಹಂಚಿಕೊಂಡ್ರು ಭೀಕರವಾದ ವಿಷ ಲೋಕಹಿತಕ್ಕಾಗಿ ತನ್ನ ಗುರುವಾದ ಪ್ರಾಣದೇವರನ್ನು ಚಿಂತನೆ ಮಾಡುತ್ತಾ ರುದ್ರದೇವರ ವಿಷಪ್ರಾಶನ ಮಾಡಿದ್ದಾರೆ.

0: ಸ್ತೋತ್ರ ಮಾಡ್ತಾ ಇದ್ದಾರೆ.
1: ದೇವದಾನವರಿಳಿಯ ಕಲಹಕ್ಕೆ, ದೇವತೆಗಳು ರಾಕ್ಷಸರಿಗೆ ಯುದ್ಧ ಪ್ರಾರಂಭ ಆಗಿದೆ, ಲಕ್ಷ್ಮಿ ಯಾರಿಗೆ ಸೇರಬೇಕಾದ್ರು, ನಾವಿಬ್ಬರು ಸೇರಿ ಸಮುದ್ರ ಮಥನ ಮಾಡಿದ್ದೇವೆ, ರಕ್ಕಸರು ನಮ್ಮ ಶಕ್ತಿ ಹೆಚ್ಚು ಅಂದ್ರು.
2: ದೇವಿ ತಮ್ಮೊಳಗಾರಿಗಳೈ ಭಾವಿ ಪೋಡೆ ಬಲ

0: ಅದಾವಳಂ ವರಿಸುವಳೋ ವರಿಸಲಿ ಕೋವಿದರು ಬೇಳ್ದಂದದಲ್ಲಿ ಸರಿಯನೆ ದೈತ್ಯ ಸುರನಿಕರ.
1: ಈ ದೇವತೆಗಳೆಲ್ಲ ಒಂದು ಕಡೆ ಸೇರಿದ್ದಾರೆ, ರಾಕ್ಷಸರು ಒಂದು ಕಡೆ ಸೇರಿದ್ದಾರೆ. ಈಗ ಲಕ್ಷ್ಮಿ ತಮಗೆ ತಮಗೆ ನಾವು ಜಗಳ ಆಡುವುದು ಬೇಡ. ಆ ಲಕ್ಷ್ಮೀ ದೇವಿಯರ ಕೈಯಲ್ಲಿ ಆ ವೈಜಯಂತಿ ಮಾಲೆಯನ್ನು ಕೊಟ್ಬಿಡು. ಸಮುದ್ರದಲ್ಲಿ ಜನಿಸಿದ ವೈಜಯಂತಿ ಮಾಲೆ, ಆ ಮಾಲೆಯನ್ನು ಆಕೆ ಯಾರಿಗೆ ಹಾಕ್ತಾಳೋ, ಯಾರನ್ನು ಒರೆಸಿಕೊಳ್ತಾಳೋ ಒರೆಸಿಕೊಳ್ಳಿ. ಎರಡೂ ಕಡೆ ಸಾಲಿನಲ್ಲಿ ರಾಕ್ಷಸರು, ಒಂದು ಸಾಲಿನಲ್ಲಿ ದೇವತೆಗಳು ಕೂತಿದ್ದಾರೆ. ಯಾರನ್ನು ಬೇಕಾದ್ರೂ ಒರೆಸಿಕೊಳ್ಳಿ ಅಂತ ಆ ಮಾಲೆಯನ್ನು ಕೊಟ್ಟು ಕಳಿಸಿದ್ದಾರೆ. ಲಕ್ಷ್ಮೀದೇವಿ ಆ ಮಾಲೆಯನ್ನು ಕೈಲಿ ಹಿಡ್ಕೊಂಡು ಸಭೆಗೆ ಬರ್ತಾ ಇದ್ದಾಳೆ. ನೋಡಿದ್ರೆ ಆ ಸಭೆಯಲ್ಲಿ ಯಾರಿದ್ದಾರೆ, ಅಲ್ಲಿರುವವರೆಲ್ಲ ವರಿಸಲಿಕ್ಕೆ ಯೋಗ್ಯರಾದವರು. ಬ್ರಹ್ಮ ಕೂತಿದ್ದಾನೆ ಮಗ, ರುದ್ರ ಕೂತಿದ್ದಾನೆ ಮೊಮ್ಮಗ, ಮರಿಮಕ್ಕಳಿದ್ದಾರೆ, ಇನ್ನಿದ್ದರು ಭಕ್ತರು, ಸಿದ್ಧರು, ಸಾಧಕರು, ದುರ್ಬಲರು, ಇನ್ನು ಉಳಿದವರು ದೋಷಯುಕ್ತರು. ಆದರೆ ಇವರೆಲ್ಲ ನನ್ನವರೇ ಅಲ್ವೇ, ನನ್ನವರು ಕುಂದುಗಳು ನಾನು ಹೇಳೋದೆ. ಹಾಗಾದ್ರೆ ಕುಂದಿಲ್ಲದ ಗುಣಪೂರ್ಣನು ಯಾರು? ಯಾವಾತನ ರೂಪಗಳ ಸೌಂದರ್ಯವನ್ನು ಆದಿಶೇಷನು ವರ್ಣಿಸಲಾರನೋ ಅವನೇ ಎಂಬುದಾಗಿ ಮಾಲೆ ಹಿಡ್ಕೊಂಡು ಬರುವಾಗ ಆ ಸಭೆಯಲ್ಲಿ ನಾರದರು ಕೇಳ್ತಾರಂತೆಯೇ,

ನೀನು ಯಾರಿಗೆ ಮಾಲೆ ಹಾಕಿ ಹೋಗುತ್ತಿದ್ದಿ? ಈ ವಿಚಾರ ನಾನು ಯಾರಿಗೆ ಹೇಳೋದಿಲ್ಲ, ರಹಸ್ಯವಾಗಿ ಇಟ್ಟಿರ್ತೆ. ಯಾರಿಗೆ ಮಾಲೆ ಹಾಕ್ತೀಯಮ್ಮ? ಲಕ್ಷ್ಮೀ ದೇವೇಂದ್ರ ನಾರದ, ನೀನು ಯಾರಿಗೆ ಹೇಳೋದಿಲ್ಲ ಅಂದ್ರೆ ಹೇಗೆ? ಯಾರಿಗಾದ್ರೂ ಹೇಳಬೇಕಾದ್ರೂ ನಿನ್ನ ಹತ್ರ ಹೇಳಬೇಕು ಅಂಥವನಿ. ನೀ ಹೇಳೋದಿಲ್ಲ ಅಂದ್ರೆ ಹೇಗೆ? ಆದ್ರೆ ನಿನಗೆ ಹೇಳ್ತೇನೆ ನೋಡು, ಈ ಸಭೆಯಲ್ಲಿ ಯಾರಿಗೆ ನನ್ನ ಅಪೇಕ್ಷೆ ಇಲ್ಲವೋ ಅವರಿಗೆ ಮಾಲೆ ಹಾಕ್ತೇನೆ. ಸಭೆಯಲ್ಲಿ ಎಲ್ಲರಿಗೆ ಅಪೇಕ್ಷೆ ಇದೆ. ಅಪೇಕ್ಷೆ ಇಲ್ಲದವನು ಯಾರು? ಸರ್ವಗುಣ ಪರಿಪೂರ್ಣನಾದ ಶ್ರೀಮನ್ನಾರಾಯಣ. ನೇರವಾಗಿ ಬಂದು ಆದಿಲಕ್ಷ್ಮಿ ನಾರಾಯಣನಿಗೆ ಮಾಲೆ ಹಾಕ್ತಾಳೆ.

ಆ ಲಕ್ಷ್ಮೀನಾರಾಯಣರು. ಆ ಲಕ್ಷ್ಮೀನಾರಾಯಣಿ ಮಾಲೆ ಹಾಕಿ ಒರೆಸಿಕೊಳ್ತಾಳೆ. ಈಕೆಗೆ ಆದಿಲಕ್ಷ್ಮಿ ಅಂತ ಹೆಸರು. ಆಕೆಯಲ್ಲಿ ಎಂತಹ ದಿವ್ಯ ಗುಣರೂಪಗಳು! ನಾರಾಯಣನಿಗೆ ಸಮನ ಅಂತ ಕರೆಯಲ್ಪಡುವಳಲ್ವೇ ಯಾರು ಈ ಆದಿಲಕ್ಷ್ಮಿ ನಾರಾಯಣನ ಒರೆಸಿಕೊಂಡಂತಹ ಚರಿತ್ರೆಯನ್ನು ಕೇಳ್ತಾರೋ ಅವರ ಮನೆತನದಲ್ಲಿ ಸರ್ವ ಮಂಗಲ ಕಾರ್ಯಗಳು, ಸರ್ವ ಶುಭಗಳು, ಸರ್ವ ಸಂಪತ್ತನ್ನು ಆದಿಲಕ್ಷ್ಮಿ ಕರುಣಿಸ್ತಾಳಂತೆ. ಆಕೆಯದ್ದೇ ಇನ್ನೊಂದು ರೂಪವನ್ನು ಧೈರ್ಯಲಕ್ಷ್ಮಿ ಅಂತ ಕರೆದಿದ್ದಾರೆ. ಹಿಂದೊಮ್ಮೆ ಭೀಕರವಾದಂತಹ ಯುದ್ಧ ನಡೆದು ಇಂದ್ರನಿಗೆ ತನ್ನ ಅಧಿಕಾರವೇ ಬಿಟ್ಟು ಹೋದಾಗ ಅಥವಾ ಸಂಪತ್ತೇ ತಾನೇ ವಂಚಿಸಲ್ಪಟ್ಟು ಆತ ದುಃಖಿಯಾದಾಗ ಬ್ರಹ್ಮದೇವನು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇ ದೇವ, ಇದೇನು ಸಂಪತ್ತೆಲ್ಲ ನಂದು ಹೋಯ್ತಲ್ಲ, ಈ ರಾಕ್ಷಸ ಅಪಹಾರ ಮಾಡಿದ್ರಲ್ಲ, ಇದನ್ನು ಹೇಗೆ ಸಹಿಸಲಿ?

ರಾಕ್ಷಸರಿಂದ ನನ್ನೆಲ್ಲ ಸಂಪತ್ತು ಹರಣವಾಗಿ ಹೋಯಿತು, ವೈಭವವೆಲ್ಲ ಹೋಯಿತು ಅಂದಾಗ ಸಮಾಧಾನ ಪಡಿಸ್ತಾನೆ. ಅಳಬೇಡ, ಆದಿಲಕ್ಷ್ಮಿ ಅವತರಿಸಿದ್ದಾಳೆ, ನೀನು ನೋಡಿದ್ದಿ. ಲಕ್ಷ್ಮೀ ಸಹಿತನಾದ ನಾರಾಯಣನ ಸ್ತೋತ್ರ ಮಾಡಬೇಕು ನೀನು. ಅವಳೇ ವೈಭವ ಕೊಡು, ವೈಭವ ಲಕ್ಷ್ಮಿ ಅಥವಾ ಐಶ್ವರ್ಯ ಲಕ್ಷ್ಮಿ ಅಂತ ಕರೆಯಲ್ಪಡತಕ್ಕಂಥವಳು. ನಳಿನ ಭವಾನಿದ ಕೇಳಿ ಇಂದ್ರ, ನಳಿನ ಲೋಚನೆ ಶ್ರೀವನಿತೆ ಪದ ನಳಿನವನು ಭಜಿಸೀಗ, ಆ ನಳಿನಾಸನೆಯು ರಕ್ಷಿಪಡು. ಸಂಪತ್ತಿಗೆ ಅಧಿದೇವಿ ಲಕ್ಷ್ಮಿ, ಅವಳು ಕಾಪಾಡ್ತಾಳೆ ನಿನ್ನನ್ನು. ಅವಳೇ ವೈಭವ ಲಕ್ಷ್ಮಿ, ಅವಳೇ ಐಶ್ವರ್ಯ ಲಕ್ಷ್ಮಿ. ತಿಳಿ, ಇದನ್ನು ಸರಿಯಾಗಿ ತಿಳ್ಕೊಂಡು ನೀ ದಶಲಕ್ಷ ಜಪಿಸು. ಶ್ರೀ ಜಪವನ್ನು 10 ಲಕ್ಷ ಜಪ ನೀನು ಮಾಡಬೇಕು. ಘಳಿ ನಾನೇ ಓದಾಗುವಳಯ್ಯ, ಶ್ರೀ ಎಂಬ ಬೀಜಾಕ್ಷರದ 10 ಲಕ್ಷ ಜಪವನ್ನು ನೀ ಜಪಿಸುವುದರೊಳಗೆ ಆ ವೈಭವ ನನಗೆ ಹಿಂದಕ್ಕೆ ಸಿಗ್ತದೆ. ಆ ದೇವನನ್ನ ಮೇಲೆ ಅನುಗ್ರಹ ಮಾಡ್ತಾಳೆ. ಹಿಂದೆ ಇಂದ್ರನಿಗೆ ಈ ಮಾತು ಕೊಟ್ಟಿರತಕ್ಕಂಥವಳವಳು, ಅದರಿಂದ ನಿನ್ನ ಕೈ ಬಿಡತಕ್ಕಂಥವಳಲ್ಲ ಎಂದಾಗ ಆ ಶ್ರೀ ಜಪವನ್ನು ಮಾಡ್ತಾನಂತೆ ಅನೇಕ ಕಾಲ. ಆ ಜಪದ ಮಹಾನ್ ಪ್ರಯೋಜನ ದೊರಕಿತೋ ತಾಯಿ, ಈ ಸಂಪತ್ತು ಅನುಗ್ರಹ ಮಾಡಿ ನನಗೆ

ಪುತ್ರನಿಗೆ ಧೈರ್ಯವನ್ನು ತಂದೊಡ್ಡಿದವಳೀಕೆ, ವೈಭವವನ್ನು ಮರಳಿ ಕೊಟ್ಟವಳೀಕೆ, ಇವಳಿಗೆ ಧೈರ್ಯ ಲಕ್ಷ್ಮಿ ಅಂತ ಹೆಸರು. ಐಶ್ವರ್ಯನು ಕೊಟ್ಟಿದ್ದಾಳೆ, ಐಶ್ವರ್ಯ ಲಕ್ಷ್ಮಿ ಅಂತ ಹೆಸರು. ವೈಭವನ್ನು ಕೊಟ್ಟಿದ್ದಾಳೆ, ವೈಭವ ಲಕ್ಷ್ಮಿ ಅಂತಲೂ ಕೂಡ ಈಕೆ ಹೆಸರು. ಆದಿಲಕ್ಷ್ಮಿ ಸಂಪತ್ತು ಮಾತ್ರ ಕೊಡತಕ್ಕಂಥವಳಲ್ಲ, ಇಂದ್ರನು ಕೇವಲ ಸಂಪತ್ತು ಮಾತ್ರ ಬೇಡಿದವನಲ್ಲ, ವಿದ್ಯಾ ಬುದ್ಧಿ ಸಿದ್ಧಿ ಪ್ರಸಿದ್ಧಿ ಇದನ್ನು ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವಾದ ನಾಮಗಳಿಂದ ಆ ನಾರಾಯಣನ ಅಪ್ಪಣೆಯಂತೆ ಲೋಕ ಕೊಟ್ಟು ಕಾಪಾಡಿದಳಂತೆ. ಅಂತಹ ಧೈರ್ಯಲಕ್ಷ್ಮಿ ನಮಗೂ ನಿಮಗೂ ಧೈರ್ಯವನ್ನು ವೈಭವವನ್ನು ತಂದುಕೊಡಲಿ ಅಂತ ಪ್ರಾರ್ಥನೆ ಮಾಡೋಣ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಯುಗದ್ವಾಪರದಲ್ಲಿ

ದ್ವಾಪರ ಆಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ನಾಮದ ಶಾಸ್ತ್ರ ಸಂಪನ್ನನಾದ ಬ್ರಾಹ್ಮಣ ಸುರತ ಚಂದ್ರಿಕೆ ಅಂತಕ್ಕಂಥ ಪತ್ನಿ ಇದ್ದಳು. ಐಶ್ವರ್ಯ ಲಕ್ಷ್ಮಿ ಅಥವಾ ಧನಲಕ್ಷ್ಮಿ ಅವನಿಗೆ ಹೇಗೆ ಅನುಗ್ರಹ ಮಾಡಿದಳು ಅಂತ ಆ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಆ ಸುರತ ಚಂದ್ರಿಕೆ ಪರಮ ಸುಂದರಿಯಂತೆ, ತಾರೀಕೆಯ ತೆರ ತೊಳಗು ತಿಹಳ ನಾರಿ ಪತಿವ್ರತೆ ಶೀಲವತಿ ಸತಿ ಮೀರಿಪಳು ಸಾವಿತ್ರಿಯನು ಗುಣಿ. ಎಲ್ಲ ಗುಣಗಳಿದೆ ಆದರೆ ದೋಷ ಒಂದಿಹುದು, ಒಂದೇ ಒಂದು ದೋಷ ಇದೆ ಅಂತ ಅವಳಿಗೆ, ಬೇರೆಲ್ಲ ಗುಣಗಳುಂಟು. ಏನು ದೋಷ ಅಂದ್ರೆ, ಭಾರಿ ಧನಿ ಕಳು ನಾನು ಸುಂದರಿ ಸೇರಿಹುದು ಸಿರಿಮದ ಎಂಬುದ ಮದವೇರಿ ಹೀನೈಸುವಳು ಅನ್ಯರ ಅಲ್ಪರೆಂದರಿದು. ನಾನು ರೂಪವತಿ, ನಾನು ಶ್ರೀಮಂತಳು, ಭೋಗಕ್ಕೆ ನನಗೇನು ಕೊರತೆ ಇಲ್ಲ, ನನ್ನ ಸಮಾನರು ಯಾರಿಲ್ಲ, ಹೀಗೆ ಒಂದು ಅಹಂಕಾರವಳು ಆ ಮದ. ಇದರಿಂದಾಗಿ ಇತರರನ್ನು ಹೀನೈಸಿ ಅಪಮಾನ ಮಾಡ್ತಾಳೆ. ಅದೊಂದು ದೋಷ ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಇದು ಒಂದಿದ್ರೆ ಸಾಕಲ್ಲ, ಬೇರೆ ಯಾವುದು ಬೇಕು. ಹೀಗಾಗಿ ಅಪ್ರಿಯಳಾದಳು ಅವಳೆಲ್ರಿ, ಎಲ್ಲರನ್ನ ಸದಾ ನೋಯಿಸ್ತಾ ಅವರಿಗೆ ಅಪಮಾನ ಮಾಡ್ತಾ ಇದ್ಳು. ಈಕೆಗೆ

ಏಳು ಮಂದಿ ಗಂಡು ಮಕ್ಕಳು, ಒಬ್ಬಳೇ ಒಬ್ಬಳು ಹೆಣ್ಣು ಮಕ್ಕಳು. ಆಕೆಗೆ ಶ್ಯಾಮಲಾ ಅಂತ ಹೆಸರಿಟ್ಟಿದ್ದಾರೆ. ತಾಯಿ ಸ್ತ್ರೀ ವಿರುದ್ಧವಾದಂತಹ ಲಕ್ಷಣ ಆಕೆ. ಅತ್ಯಂತ ಗುಣಾಢ್ಯಳು, ಸಾತ್ವಿಕಳು, ಸದಾಕಾಲ ಸತ್ಸಂಗದಲ್ಲಿ ಸದ್ವಿಚಾರದಲ್ಲಿ ಕಾಲ ಕಳೆಯತಕ್ಕಂಥವಳು, ಮಾತಾಪಿತೃನಲ್ಲಿ ಅಪಾರವಾದಂತಹ ಭಕ್ತಿ ಪ್ರೇಮ ಉಳ್ಳವಳು. ಆ ಶ್ಯಾಮಲಾ ನಿರಹಂಕಾರಿ, ಬಹಳ ಚಟುವಟಿಕೆ ಉಳ್ಳಂತಹ ಹೆಣ್ಣು ಮಗಳು. ಹೀಗೇನು ಕೊರತೆ ಇಲ್ಲದೆ ಸುಖದಲ್ಲಿದ್ದಾನೆ ಭದ್ರಶ್ರವ ಸುರತ ಚಂದ್ರಿಕಾ ಶ್ಯಾಮಲೆಯರು. ಒಮ್ಮೆ ಜಗನ್ಮಾತಾ ಲಕ್ಷ್ಮೀದೇವಿ ಲೋಕದ ನೊಂದ ಜನರಿಗೆ ತನ್ನ ಅನುಗ್ರಹ ಮಾಡಬೇಕೆಂಬ ಕಾರಣದಿಂದ ಮುದುಕಿ ವೃದ್ಧ ರೂಪದಿಂದ ಆಕೆ ಭದ್ರಶ್ರವಾಲಯ ಬರ್ತಾಳೆ. ಹೊರಗೆ ದಾಸಿ ನಿಂತಿದ್ದಳು. ಆ ದಾಸಿಯನ್ನು ಕಂಡು ಈ ಮುದುಕಿ ಮಾತಾಡ್ತಾಳೆ. ಬಗ್ಗಿದ ಬೆನ್ನು, ಕುಗ್ಗಿದ ಕಾಯ, ಬಹಳ ಪ್ರೇಮದಿಂದ ಮಾತಾಡಿಸಿದ್ಳು. ದಾಸಿ ಕೇಳ್ತಾಳೆ, ತಾಯೇ ಯಾರು ನೀನು, ಇಲ್ಲಿ ಯಾಕೆ ಬಂದಿದ್ದಿ? ಮುದುಕಿ ಅಂದಳು, ಮಗು ನಾನು ನಿನಗೊಂದು ವಿಷಯ ಹೇಳಲಿಕ್ಕೆ ಬಂದಿದ್ದೆ. ನಿನ್ನ ಒಡತಿ ಇದ್ದಾಳಲ್ಲ ಸುರತ ಚಂದ್ರಿಕಾ, ಇವಳು ಕುರಿತು ನಿನಗೆ ಹೇಳ್ತೇನೆ. ಇವಳಿಗೆಲ್ಲ ಗುಣ ಇದೆ, ಆದರೆ ನನ್ನ ಮರೆತು ಬಿಟ್ಟಿದ್ದಾಳೆ. ನಾನು ಸಾಕ್ಷಾತ್ ಲಕ್ಷ್ಮಿ ವೃದ್ಧ ರೂಪದಿಂದ ಬಂದಿದ್ದೇನೆ ಇಲ್ಲಿ. ಈ ರಹಸ್ಯ ನೀನು ಯಾರಿಗೆ ಹೇಳಬೇಡ, ನಿನಗೆ ಮಾತ್ರ ಹೇಳ್ತೇನೆ. ಇವಳು ಹಿಂದಿನ ಜನ್ಮದಲ್ಲಿ ಸುರತ ಚಂದ್ರಿಕೆ ಒಬ್ಬ ವೈಶ್ಯನ ಪತ್ನಿಯಾಗಿದ್ಳು, ದರಿದ್ರಳಾಗಿದ್ಳು. ದಾರಿದ್ರ್ಯದ ಕಾರಣದಿಂದ ಗಂಡ ಹೆಂಡರಿಗೆ ನಿತ್ಯ ಜಗಳ ನಡೆಯುತ್ತಾ ಇತ್ತು. ಒಂದು ದಿನ ಜಗಳ ಅತಿರೇಕಕ್ಕೆ ಹೋಗಿ ಆ ವೈಶ್ಯನ ಪತ್ನಿ ಗಂಡರನ್ನ ಜಗಳಾಡಿ ಆಕೆ ಮನೆ ಬಿಟ್ಟು ಹೊರಗೆ ಹೋಗಿದ್ಳು. ಊರಲ್ಲೆಲ್ಲ ಅಳದಾಡ್ತಾ, ಅನ್ನ ಭಿಕ್ಷ ಹಾಕಿ ಅನ್ನ ಕೊಡಿ ಅಂತ ಬೇಡ್ತಾ ಇರುವ ಸ್ಥಿತಿ ಬಂತು. ಕಾಲ ಅಪಮಾನಿತಳಾಗಿ ದುಃಖಿತಳಾಗಿ ಸರ್ವತ್ರ ತಾನೇ ತಿರುಗಾಡುವ ಸ್ಥಿತಿ ಬಂದಿತ್ತು. ಆಗ ಅಲ್ಲಿ ಕೆಲವು ಗ್ರಾಮೀಣರೆಲ್ಲ ಸೇರಿ ಧನಲಕ್ಷ್ಮಿ ವ್ರತ ಮಾಡ್ತಾ ಇದ್ರು, ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರು. ಇದನ್ನು ಕಂಡ ವೈಶ್ಯನ ಪತ್ನಿ ತಾನು ದೊರಕಿದ ಸಣ್ಣ ಪುಟ್ಟ ಸಾಮಗ್ರಿಗಳನ್ನು ಸೇರಿಸಿ ಆ ಲಕ್ಷ್ಮೀದೇವಿಯನ್ನ, ಆ ಕಮಲೆಯನ್ನ, ಹರಿಯ ರಮಣಿಯನ್ನ ಬೇಡಿ ಯಥಾಶಕ್ತಿ ಆ ವೈಭವ ಲಕ್ಷ್ಮಿ ವ್ರತ ಮಾಡಿದ್ದರಿಂದ ಈಗ ನೋಡು ಭದ್ರಶ್ರವ ರಾಜನಿಗೆ ಪತ್ನಿಯಾಗಿ ಎಲ್ಲ ಪ್ರಜೆಗಳನ್ನು ಕೂಡ ಸುಖದಿಂದ ಆನಂದಿಯಿಂದ ನೋಡಿ ರಕ್ಷಿಸುವ ಭಾಗ್ಯ ಪಡೆದಿದ್ದಾಳೆ. ಆದರೆ ಯಾವ ಲಕ್ಷ್ಮೀ ವ್ರತವನ್ನು ಮಾಡಿ ಸಂಪತ್ತು ಪಡೆದಿದ್ದಾಳೋ ಈಗ ಲಕ್ಷ್ಮಿಯಾದ ನನ್ನ ಮರೆತು ಬಿಟ್ಟಿದ್ದಾಳೆ. ಇವಳು ವ್ರತವೇ ಮಾಡ್ತಾ ಇಲ್ಲ, ಆದ್ರಿಂದ ಇವಳ ಸಂಪತ್ತು ನಾಶವಾಗುತ್ತದೆ ಅಂತವಳಿಗೆ ಅದನ್ನು ಎಚ್ಚರಿಸಿ ಹೇಳು. ಈ ಮಾತು ಕೇಳುತ್ತಲೇ ಸುರತ ಚಂದ್ರಿಕೆ ಕಿಡಿಕಿಡಿ ಆಗ್ಬಿಟ್ಲು. ದಾಸಿ ಹತ್ರ ಮಾತಾಡಿದ್ರು, ಒಳಗಿಂದ ಕೇಳಿದ್ಲು, ಹೊರಕ್ಕೆ ಬಂದ್ಲು, ಹೇ ಮುದುಕಿ, ಮುದಿಗೂಬೆ ದರಿದ್ದಳೆ, ನಿತ್ಯ ಯೌವನೆ ಲಕು

ಇಲ್ಲಿ ಬಂದು ಏನು ನನ್ನ ಅವಮಾನ ಮಾಡ್ತಾ ಇದ್ದಿ? ಆಗ ಮುದುಕಿ ವೇಷದಲ್ಲಿದ್ದಾಳೆ ಲಕ್ಷ್ಮಿ. ಅವಳಿಗೆ ಹೇಳ್ತಾಳೆ, ನಾನು ನಿಂಗೆ ಹೀಗೆ ಕಾಣಿಸ್ತೇನಲ್ಲ, ನನ್ನ ಲಕ್ಷ್ಮಿ ಯಾರು ಗೊತ್ತೇ? ನಿತ್ಯ ಯೌವ್ವನೆಲ್ಲ ತುಂಬಿದ

0: ತಾನೇನು ಬಹಳ ಸುಂದರಿ ಅಂದ್ಕೊಳ್ತಾ ಇದ್ಯಾ?
1: ತೊಲಗು ತೊಲಗೆಲೆ
0: ಮುದಿಗೂದೆ ನಿನ್ನ ಹಿಂದೆ ಲಕ್ಷ್ಮಿ ಆಗಿದ್ದೆ. ತೊಲಗಾಚೆ ನಿನ್ನಯ ಹೊಲ ಬಬಲ್ಲೆನು, ಸಾಕು ವ್ಯರ್ಥದ ಹೊಲ ಸುವ್ರತ ಜಡ ಪೂಜೆಗಳ ಬಡ ವಿವರಗಳಿಗಿನ್ನು. ನಿನ್ನಂತ ದರಿದ್ರ ವ್ರತ ಮಾಡಬೇಕು. ನಾನು ಸುವ್ರತ ಚಂದ್ರಿಕೆ ಏನು ಕಡಿಮೆ ನನಗೆ, ನಾನೇ ಯಾಕೆ ವ್ರತ ಮಾಡಲಿ? ತೊಲಗಾಚೆ ಅಲೆಯು ತಲೆಯು ತೆಂಜಲ ಉಂಬನಿ ಇಳೆಯ ಲಕ್ಷ್ಮಿಯೇ, ನಾನೇ ಲಕ್ಷ್ಮಿ ಅಂತ ಎಲ್ಲ ಭಿಕ್ಷೆ ಬೇಡ ತಿಂತಾ ಇದ್ದೆ, ಎಂಜಲು ತಿಂತಾ ಇದ್ದೆ. ಎನ್ನಯ ತಲ ತಲಾಂತರ ಕಿರ್ಪುದಿಲ್ಲಿಯ ಭಾಗ್ಯ ಸಂಪದ, ನಾನೇನು ವ್ರತ ಮಾಡಬೇಕಾದಿಲ್ಲ, ನನಗೇನು ಕೊರತೆ ಇಲ್ಲ. ಹೋಗಂತ ಮುದುಕಿ ತಿರಸ್ಕಾರ ಮಾಡಿ ಆಚೆ ಕಳಿಸಿದ್ದ. ಇದರಿಂದಾಗಿ ಲಕ್ಷ್ಮಿ ಸುರತ ಚಂದ್ರಿಕೆಯನ್ನು ಶಪಿಸಿ ನಿನ್ನ ಸರ್ವ ಸಂಪತ್ತು ನಾಶವಾಗಲಿ ಅಂತ ಹೊರಟು ಹೋಗ್ತಾರೆ. ಮಾರ್ಗದಲ್ಲಿ ಆ ಮಗಳು ಶ್ಯಾಮಲೆ ಸದ್ಗುಣ ಸಂಪನ್ನಳು ಮಾತಾಡಿಸ್ತಾಳೆ, ಅಜ್ಜಿ ಯಾರು ನೀನು? ಆ ವಿನಯದ ಮಾತೆ ವಾಕ್ ಅಂಬ್ರಿಣಿ ಅಲ್ವೇ ಲಕ್ಷ್ಮಿ, ಒಳ್ಳೆಯ ವಾಕನ್ನು ಕೊಡೋದು ಲಕ್ಷ್ಮಿ. ಮಾತಿನಿಂದಲೇ ಇಹ ಪರ ಎರಡೂ ಸಾಧ್ಯವಾಗ್ತದಲ್ವೇ, ನಾಲಿಗೆಯಲ್ವೇ ಒಳ್ಳೆ ಕೆಟ್ಟ ಕೆಲಸ ಮಾಡೋದು, ಅದನ್ನಲ್ವೇ ಪುರಂದರದಾಸರು ಹೇಳ್ತಾರೆ.

0: ಆ ಮೃದುವಾದ ಮಾತಿಗೆ
1: ಲಕ್ಷ್ಮೀದೇವಿ ಪ್ರಸನ್ನಳಾಗಿ, ಮಗು
0: ನಿನಗೆ ಮುಂದೆ ಉತ್ತರೋತ್ತರವಾದಂಥ ಅಭ್ಯುದಯವಿದೆ, ನಿನಗೆ ಧನಲಕ್ಷ್ಮಿ ಅಂತ ಒಂದು ಮಹಾನ್ ವ್ರತ ಇದೆ, ಅದನ್ನು ಮಗು ಆ ವೈಭವ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿಯ ವ್ರತ ಮಾರ್ಗಶೀರ್ಷ ಮಾಸದ ಮೊದಲ ಗುರುವಾರ ವ್ರತದೀಕ್ಷೆಯನ್ನು ಕೈಗೊಳ್ಳಬೇಕು. ಇದನ್ನು ಶ್ರದ್ಧೆಯಿಂದ ಮಾಡು. ದೊರಕಿದ ವಸ್ತುಗಳನ್ನು ಭಕ್ತಿ ಪ್ರೇಮದಿಂದ ಲಕ್ಷ್ಮಿಗೆ ಸಮರ್ಪಣೆ ಮಾಡಿ 16 ಸುಮಾಂಗಲ್ಯವತಿಯರನ್ನು ಕರೆಸಿ ಬಾಗಿನವಿತ್ತು. ಅವರೆಲ್ಲರ ಆಶೀರ್ವಾದ ಪಡಿ ಮಗು, ಮುಂದೆ ನಿನಗೆ ಶುಭವಾಗುವುದೆಂದಾಗ ಶ್ಯಾಮಲ ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದ ಕಾರಣದಿಂದ ಸಿದ್ಧೇಶ್ವರ ನಾಮಕ ರಾಜನ ಪುತ್ರ ಮಾಲಾಧರ ಅನ್ನುವವನು ಆ ಶ್ಯಾಮಲನ ವಿವಾಹ ಮಾಡಿಕೊಳ್ತಾನೆ. ತಂದೆ ತಾಯಿಗಳು ವಿವಾಹ ಮಾಡುವ ಯೋಗ್ಯತೆ ಇಲ್ಲ, ಯಾಕೆ ದಾರಿದ್ರ್ಯ ಬಂದುಬಿಟ್ಟಿದೆ ಸುರತ ಚಂದ್ರಿಕೆಗೆ. ಸುರತ ಚಂದ್ರಿಕೆಯ ಸಂಪತ್ತು ನಾಶವಾದರೆ ಶ್ಯಾಮಲಿಗೆ ಸರ್ವ ಸಂಪತ್ತನ್ನು ದೇವಿ ಒದಗಿಸಿಕೊಡ್ತಾನೆ. ಇತ್ತ ಸುರತ ಚಂದ್ರಿಕಾ ಭದ್ರಶ್ರವರು ರಾಜ್ಯ ಕಳ್ಕೊಂಡು ಭಿಕಾರಿಗಳಾಗಿದ್ದಾರೆ. ಮಗಳು ಸಂಪತ್ತು ಕಳಿಸ್ತಾಳೆ, ತಂದೆ ತಾಯಿ ಉಪವಾಸ ಇರಬಾರ್ದು ಅಂತ. ಆದ್ರೆ ಲಕ್ಷ್ಮಿ ಮುನಿದರೆ ಯಾವ ಸಂಪತ್ತಿದ್ರೂ ಪ್ರಯೋಜನ ಇಲ್ಲ. ದೊಡ್ಡ ಕುಡಿಕೆಯಲ್ಲಿ ಪಾತ್ರೆಯಲ್ಲಿ ನವರತ್ನಗಳನ್ನು ಚಿನ್ನಾಭರಣ ಹಾಕಿ ಕಳಿಸಿದರೆ ಮಗಳು, ತಾಯಿ ಸುರತ ಚಂದ್ರಿಕಾ ಮುಚ್ಚಳ ತೆಗೆದು ನೋಡಿದರೆ ಎಲ್ಲ ಇದ್ದುಲ್ ಕಾಣಿಸ್ತದೆ, ಒಂದೇ ಒಂದು ಸಂಪತ್ತಿಲ್ಲ. ಆಗ ಸುರತ ಚಂದ್ರಿಕೆ ತನ್ನ ಅಹಂಕಾರಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ದೇವಿ ಮುರಿದರೆ ಸಂಪತ್ತಿದ್ರೂ ದೊರಕೋದಿಲ್ಲ. ಅಮ್ಮ ಐಶ್ವರ್ಯ ಲಕ್ಷ್ಮಿ ವೈಭವ ಲಕ್ಷ್ಮಿ ಧನಲಕ್ಷ್ಮಿ

ಮತ್ತು ಸರ್ವನಾಶವಾಗಿ ಹೋಯ್ತು. ಯಾವಾಗ ಅನುಗ್ರಹ ಮಾಡಿತು? ಸ್ಥಾನಮಾನಗಳು ಹೋದವು, ರೋಗ ರುಜಿನಗಳು ಆಕ್ರಮಿಸಿದವು. ನಮ್ಮ ಮಾತು ಕೇಳದೆ ಜನರು ನಮ್ಮಲ್ಲಿ ದ್ವೇಷ ಸಾಧಿಸುತ್ತಾನೆ. ನಮ್ಮ ವಾಕಿನಲ್ಲಿ ನಿಲ್ಲು, ಮನದಲ್ಲಿ ನಿಲ್ಲು, ಬುದ್ಧಿಯಲ್ಲಿ ನಲಿದಾಡು, ಹೃದಯದಲ್ಲಿ ನಿಂತು ಸದಾಕಾಲ ಸದ್ವಿಚಾರ ಮತ್ತು ನಾರಾಯಣನ ಕೃಪೆಗೆ ಅನುಗ್ರಹವಾಗಿ

0: ಸುಂದರವಾದ ನಾಲ್ಕು ಭುಜಗಳಿಂದ ಯುಕ್ತಳಾಯಿ, ತ್ರಿನೇತ್ರಳು ವರಾಭಯಕರಾನ್ವಿತ, ವರದ ಹಸ್ತ ಅಭಯ ಹಸ್ತದಿಂದ, ಅಬ್ಜತ್ವಯಕರಾಂ ಭೋಜಾಂ, ಎರಡು ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡು ಅಂಬುಜಾಸನ ಸಂಸ್ಥಿತ, ಕಮಲದ ಮೇಲೆ ಕುಳಿತು ದರ್ಶನ ಕೊಟ್ಟಿದ್ದ.
1: ಆ ತಾಯಿಯನ್ನು ಕಂಡು ಸುರತಚಂದ್ರ ಕಾದಿಗಳು ಪಾದಕ್ಕೆ ಕರಗಿದಾಗ
0: ಹಿಂದಿನ ರಾಜ್ಯ ಸಂಪತ್ತು ಭೋಗ ಸ್ಥಾನಮಾನ ಒಂದು ಕ್ಷಣದಲ್ಲಿ ಒದಗಿಬಿಡುತ್ತೆ. ತಾಯಿ ಅನುಗ್ರಹ ಮಾಡಿದ ವೇಳೆ ಏನದಕ್ಕೆ, ನಾರಾಯಣನ ಕೃಪಾಜ್ಞಾನವು ಪ್ರಾಪ್ತಿಯಾಗ್ತದೆ ಅಂತಹ ಆ ವೈಭವ ಲಕ್ಷ್ಮಿ ಸಕಲರಿಗೆ ಸನ್ಮಂಗಳ ವೈಭವ ತಂದುಕೊಡುತ್ತೆ.

ಲಕ್ಷ್ಮೀ ಐಶ್ವರ್ಯಲಕ್ಷ್ಮೀ ಮಹಾಮಾಯೇಕಿ. ಭಕ್ತರು ಪ್ರಾರ್ಥನೆ ಮಾಡ್ತಾರೆ, ಧಾನ್ಯಲಕ್ಷ್ಮಿ ಭೂದೇವಿ ಅವತಾರ ಮಾಡಿದ್ದನ್ನು ವರ್ಣನೆ ಮಾಡ್ತಾ ಇದ್ದಾನೆ.

ಅನ್ನಲಕ್ಷ್ಮಿಯ ಮಹಿಮೆ ವರ್ಣನೆ ಮಾಡ್ತಾರೆ. ವೇದ ಕಾಲದಲ್ಲಿ ಉಂಟಾದ ಒಂದು ಭೀಕರ ಬರಗಾಲದಿಂದ ವೇದಜ್ಞರಾಗಿರತಕ್ಕಂಥವರೆಲ್ಲ ದಿಕ್ಪಾಲಾಗಿ ಹೋದರಂತೆ. ವೈದಿಕ ಸಂಪ್ರದಾಯವೇ ನಿಂತು ಹೋಗುವ ಸ್ಥಿತಿ ಬಂದುಬಿಡ್ತು. ಆಗ ಎಲ್ಲ ವೇದಜ್ಞರು ಗೌತಮರ ಆಶ್ರಮಕ್ಕೆ ಬರ್ತಾರೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬರತಕ್ಕಂಥ ವೇದಜ್ಞರನ್ನು ಕಂಡು ಗೌತಮರು ಈ ಬರಗಾಲ ದೂರ ಹೋಗಿ ಧನಧಾನ್ಯ ಸಮೃದ್ಧಿಯಾಗಬೇಕೆಂಬುದಾಗಿ ಶ್ರೀಬೀಜ ಮಂತ್ರವನ್ನು ಜಪಿಸ್ತಾ ಒಂದು ಮುಷ್ಟಿ ಧಾನ್ಯವನ್ನು ಕೈಲಿ ಹಿಡ್ಕೊಂಡು ವರದ ಭಯ ಸಂಯುಕ್ತ

0: ಸಂಜೇ ಕುಶಾಲಿಂಚ ಕದಂಬ ಬಲ ದ್ರೋಣಿಕ.
1: ಆ ಶಾಕಂಬರಿಯನ್ನ ಆ ವನದುರ್ಗಿಯನ್ನು ಪೂಜಿಸುತ್ತಾರೆ. ತಾಯೇ, ಕೋಟಿ ಕೋಟಿ ಜೀವಜಾಲಗಳು ಹೀಗೆ ಸಾಯ್ತಾ ಇರುವಾಗ ನೀ ಅನುಗ್ರಹ ಮಾಡಮ್ಮ, ನಿನ್ನ ದೇಹದ ಬಿಂದು ಜಲವೇ ಅಕ್ಷಯವಾಗಿ ಸಕಲ ಧನಧಾನ್ಯಗಳಾಗ್ತಾವೆ.

ಅಸಂಖ್ಯಾತರು ನೋಡುತ್ತಿರುವಂತೆ ಅಪಾರವಾದ ಸಂಪತ್ತು ಧನಧಾನ್ಯಗಳ ಜೊತೆಗೆ ವೃದ್ಧಿಯಾಯಿತಂತೆ. ಕೋಟಿ ಕೋಟಿ ಜೀವನನ್ನು ತೃಪ್ತಿಗೊಳಿಸಿದಂಥವಳೇ ಆ ಧಾನ್ಯಲಕ್ಷ್ಮೀ ಜಗನ್ಮಾತೆ. ವಿದ್ಯಾಲಕ್ಷ್ಮಿ ಸ್ವರಹೀನ ವೇದದಿಂ ಕಾಮ್ಯ ಫಲನಾಶ. ಆ ವಿದ್ಯೆ ಕೊಡ್ತಾಳೆ ವಿದ್ಯಾಲಕ್ಷ್ಮಿ. ಗೋಭಿಲ ಅಂತಕ್ಕಂಥವನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ದೇವಶರ್ಮ ರಥಂತರ ಸೂಕ್ತಗಳನ್ನು ಹೇಳಿ ಪುತ್ರರನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಗೋಭಿಲ ಉಬ್ಬಸದ ರೋಗದವನಿದ್ದನಂತೆ.

ರಥಂತರ ಸೂಕ್ತವನ್ನು ಹೇಳುವಾಗ ಸ್ವರಹೀನಾಗಿ ಹೇಳಿದ್ದಕ್ಕಾಗಿ ನಿಂದೆ ಮಾಡ್ತಾನೆ. ಆಗ ಗೋಭಿಲ ಅಂದ, ನಾನು ಉಪ್ಪಸ್ವರ ಹೋದವ, ತಪ್ಪಿ ಸ್ವರ ವ್ಯತ್ಯಾಸ ಆಗಿದೆ, ಆದರೆ ನನ್ನ ಸ್ವರ ಮನಸ್ಸಲ್ಲಿದೆ, ಇದು ವೇದಾಭಿಮಾನ ದೇವತೆ ಗೊತ್ತಿದೆ, ನಿನ್ನನ್ನು ತಿರಸ್ಕಾರ ಮಾಡಿದೆಯಲ್ಲ. ಮಂದಭಾಗ್ಯ ದೂರಾಚಾರಿ ಧೂರ್ತ, ಮಂದಭಾಗ್ಯ ದೂರಾಚಾರಿ ಧೂರ್ತ.

ದುಷ್ಟಪುತ್ರನಲ್ಲಿ ಹುಟ್ಟಲಿ ಅಂತ ಶಾಪ ಕೊಡ್ತಾನೆ. ಇದರಿಂದ ದುಃಖಿತನಾದಂತಹ ದೇವಶರ್ಮ ಗೋಬೆರಳಲ್ಲಿ ಪ್ರಾರ್ಥಿಸಿ ಜಗದಂಬಿಕೆಯ ಓಂ ಶ್ರೀ ಹ್ರೀಂ ಮುಂತಾದ ಮಹಾನ್ ಬೀಜಾಕ್ಷರಗಳ ಉಪದೇಶವನ್ನು ಮಗನಿಗೆ ಕೊಡಿಸ್ತಾನೆ. ಸತ್ಯವ್ರತ ಅಥವಾ ಉತ್ಸತ್ಯ ನಾಮಕನಾದಂಥ ಆ ಬುದ್ಧಿಹೀನನು ಐಂ ಎಂಬ ಆ ಬೀಜಾಕ್ಷರದಲ್ಲಿ ಬಿಂದುವನ್ನು ಮರೆತು ಐ ಐ ಅಂತ ಉಚ್ಚಾರ ಮಾಡುತ್ತಿದ್ದಂತೆ. ಒಮ್ಮೆ ಬಾಲಕ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದಾಗ ಆ ಐ ಎಂಬ ಉಚ್ಚಾರ ಮಾಡಿದ ಪ್ರಾಣಿಗಳನ್ನು ಕಂಡು ಹೆದರಿ, ಆದರೆ ಆ ಬಾಲಕನ ಶ್ರದ್ಧೆಗೆ ಜಗದಂಬಿಕೆ ಸಕಲ ವೇದವಿದ್ಯೆಯನ್ನು ಅನುಗ್ರಹ ಮಾಡಿ ಕಾಪಾಡಿದಳಂತೆ. ಅಸ್ಪಷ್ಟದಪಿ

0: ಕೇಳುಗರೆ, ಇದುವರೆಗೂ ಅಷ್ಟಲಕ್ಷ್ಮಿ ವೈಭವ ಕುರಿತ ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ

0: ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೆಳಗರೆ ಇಂದಿನ ಸಾಮಾಜಿಕ

0: ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ಏನಿದು ಸರ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಈ ಯೋಜನೆಯ ಒಂದು ಪರಿಕಲ್ಪನೆ ಹಿನ್ನೆಲೆ ಕುರಿತು ಹಾಗೇನೆ ಇದು ಜಾರಿಯಾದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವನ್ನು ಕೊಂಡೀಡಿ ಪ್ರೋತ್ಸಾಹ ಮಾಡೋದು. ಈ ಯೋಜನೆಯ ಒಂದು ಪರಿಕಲ್ಪನೆ ಏನಂದರೆ ಅವರು ಮುಖ್ಯವಾಹಿನಿಯಿಂದ ದೂರ ಆಗಬಾರ್ದು, ಅವರ ಒಂದು ಅಂಕಿಅಂಶ ಮಾಹಿತಿಗಳ ಒಂದು ದತ್ತಾಂಶ ನಮ್ಮ ಹತ್ರ ಇದ್ದರೆ ಬೇರೆ ಬೇರೆ ಯೋಜನೆಗಳಲ್ಲಿ ಅವರು ಸಹಾಯ ತೆಗೆದುಕೊಳ್ಳಿಕ್ಕೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಅಂಶಗಳು ಆಗ್ಬೋದು ಅಂತೇಳಿ ಯೋಜನೆಯ ಒಂದು ಪರಿಕಲ್ಪನೆ ಬಂತು. ಆಗ ಎಲ್ಲ ಕಡೆಯೂ ದೇಶದಲ್ಲೊಂದು ಕೂಗಿತ್ತು, ಏನಂದರೆ ರೈತರಿಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ, ಆಮೇಲೆ MSP ಇಲ್ಲ, ಬೆಂಬಲ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ, ಖರ್ಚುಗಳು ಜಾಸ್ತಿ ಆಗ್ತಾ ಇದೆ, ಯಾವುದೇ ಕಾರ್ಯಕ್ರಮಗಳು ಬಂದರೂ ನಮಗೆ ನೇರವಾಗಿ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಒಂದು ಕೂಗಿತ್ತು. ಆ ಸಂದರ್ಭದಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಸೊ ಅದಕ್ಕೂ ಮೊದಲು ಕರ್ನಾಟಕ ರಾಜ್ಯದಲ್ಲಿ ಇದೊಂದಿತ್ತು, ಅವರು 4,000 ರೂಪಾಯಿ ಮಾತ್ರ ಕೊಡೋರು ಪ್ರತಿಯೊಬ್ಬ ರೈತನಿಗೆ. ಸೊ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾಯಿತು, 6,000 ರೂಪಾಯಿ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿಗದಿ ಮಾಡಿಕೊಂಡಿದೆ. ಅದು 3 ಕಂತಲ್ಲಿ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಕಿಸಾನ್ ಸಮ್ಮ ಯೋಜನೆ 6,000 ಬರ್ತಾ ಇತ್ತು, ರೈತರಿಗೆ ಬೆಂಬಲ ಯೋಜನೆ ಅಂತ 4,000, ಒಟ್ಟು 10,000 ಕೊಡೋ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರ ಕೊಡೋದು ಅದನ್ನು ನಿಲ್ಲಿಸಿದೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಮುಂದುವರೆದಿದೆ. ಇದು 100% ಕೇಂದ್ರ ಪುರಸ್ಕೃತ ಯೋಜನೆ. ಇದಕ್ಕೆ ಹಣವನ್ನು ಖರ್ಚು ಮಾಡ್ತಾ ಇರೋದು ಕೇಂದ್ರ ಸರ್ಕಾರನೇ. ಸೊ ಇದು 1/12/2018 ಜಾರಿಗೆ ಬಂತು. ಆದರೆ ಅದು ರೈತರಿಗೆ ಸಹಾಯಧನ ವರ್ಗಾವಣೆ ಆಗ್ಲಿಕ್ಕೆ ಶುರು ಆಗಿದ್ದು 1 February 2019. ಇದು ಪ್ರತಿ 4 ತಿಂಗಳಿಗೊಮ್ಮೆ ಅವರಿಗೆ 2,000 ರೂಪಾಯಿ ನೇರವಾಗಿ ಅವರ KYC ಇರುವ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಯಾಕಂದರೆ ಈ ಹಣ ಪಡ್ಕೋಬೇಕು ಅಂದರೆ ಬ್ಯಾಂಕ್ ಜೋಡಣೆ ಆಗಬೇಕು, ಬ್ಯಾಂಕ್ ಸಂಪರ್ಕ ಆಗಬೇಕು. ಹಾಗಾಗಿ ಅದೊಂದು ಸಾಂಸ್ಥಿಕ ಇದಕ್ಕೆ ಅವರು ಸೇರ್ಕೊಂಡಂಗಾಯಿತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಈ ಯೋಜನೆಯಲ್ಲಿ ಅವರು ಕೊಡುವಂತಹ ನೆರವೇನಿದೆಯಲ್ಲ, ನಾನು ಆವಾಗಲೇ ಹೇಳಿದಾಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ಎಕರೆಯಿಂದ 1 ಹೆಕ್ಟೇರ್ 2.5 ಎಕರೆ ಜಮೀನು ಇರೋರಿಗೆ ಮಾತ್ರ ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದ ಸಂಗತಿ ಏನಪ್ಪ ಅಂದರೆ ಒಂದು ಕುಟುಂಬಕ್ಕೆ ಒಂದೇ ಯೋಜನೆ, ಒಂದು ಸಹಾಯಧನ ಅಷ್ಟೇ, ಎಲ್ಲರಿಗೂ ಸಹಾಯಧನ ಬರೋದಿಲ್ಲ. ಪ್ರಾರಂಭದಲ್ಲಿ ಬೇರೆ ಬೇರೆಯವ್ರ ಹೆಸರಿಗೆ ಮಾಡಿಸ್ಕೊಂಡು 2-3 ತಗೊಳ್ತಾ ಇದ್ದಂಥ ಉದಾಹರಣೆಗಳಿತ್ತು. ಅದೆಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ದಾಖಲಾತಿ 2.0 ಅಂತ ಏನೋ ಒಂದು ವೆಬ್ಸೈಟ್ ಮಾಡಿದ್ರು, ಅದರಲ್ಲಿ ಅವೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ನೇರವಾಗಿ ಯಾರು ಆ ಒಂದು ಕುಟುಂಬಕ್ಕೆ ಸಹಾಯ ಸಿಗಬೇಕು ಅದು ಈಗ ಒಂದೇ ಒಂದು ದೂರಿಲ್ಲದೆ, ಕಂಪ್ಲೇಂಟ್ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಆಗ್ತಾ ಇದೆ.
0: ಸರ್, ಹಾಗಿದ್ರೆ ವಾರ್ಷಿಕವಾಗಿ ಕೇಂದ್ರ ಸರ್ಕಾರ ಪ್ರತಿ ರೈತ ಕುಟುಂಬಕ್ಕೆ 3 ಕಂತಿನಲ್ಲಿ 2,000 ರೂಗಳನ್ನು ಹಾಕೋದ್ರ ಜೊತೆಗೆ ವಾರ್ಷಿಕವಾಗಿ 6,000 ಕೊಡ್ತಾ ಇದೆ ಈ ಯೋಜನೆ ಮುಖಾಂತರ. ಏನು ಗುರಿ ಉದ್ದೇಶ ಇಟ್ಕೊಂಡು ಈ ಹಣವನ್ನು ಅವರ ಖಾತೆಗೆ ಕೊಡ್ತಾ ಇದೆ ಸರ್?
1: ಸಾಧಾರಣವಾಗಿ ನಾವು ನೋಡೋದೇನಪ್ಪ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರಿದ್ದಾರೆ, ಭೂ ಹಿಡುವಳಿದಾರರು, ಸಾಧಾರಣವಾಗಿ ಇವರೆಲ್ಲ ಹೆಚ್ಚಿನ ಜನ ಮಳೆ ಆಶ್ರಿತ ಜನ. ಈಗ ಮಳೆ ಬಂದಾಗ ಅವ್ರಿಗೆ ಭೂಮಿನ ಉಳುಮೆ ಮಾಡೋಕ್ಕಾಗಲ್ಲ, ಅಥವಾ ಕೂಲಿಗೆ ಯಾರನ್ನಾರು ಕರ್ಕೋಬೇಕಂದ್ರೆ ಅವ್ರ ಹತ್ರ ಹಣ ಇರಲ್ಲ. ಅದೇ ರೀತಿ 2ನೇ ಹಂತದಲ್ಲಿ ಬಿತ್ತನೆ ಬೀಜ ತೊಗೊಳಕ್ಕಾಗೋದಿಲ್ಲ, ಗೊಬ್ಬರ ತೊಗೊಳಕ್ಕಾಗಲ್ಲ, ಅಥವಾ ಆಗೇನಾದ್ರು ಕೃಷಿ ಕೆಲಸ ಮಾಡೋಕ್ಕೆ 1-2 ಕೈಯಾಳುಗಳು ಬೇಕಂದರೆ ಅವತ್ತು ಅವ್ರ ಹತ್ರ ಹಣ ಇಲ್ಲದೇ ಮುಂದಕ್ಕಾಗುವಂಥ ಸಂದರ್ಭಗಳು ಬರ್ತದೆ. 3ನೇ ಹಂತದಲ್ಲಿ ಆ ಬೆಳೆಯ ಒಂದು ಕಟಾವು ಆಗುವ ಸಂದರ್ಭದಲ್ಲಿ ಸಹಿತ ರೈತನಿಗೆ ಆರ್ಥಿಕ ಅನುಕೂಲತೆ ಇರೋದಿಲ್ಲ ಅಂಶವನ್ನು ಗಮನಿಸ್ಕೊಂಡು ಇದೊಂದು ಅವರಿಗೆ ಒಂದು ಬೆಂಬಲ ಪ್ರೋತ್ಸಾಹಕ ಅಷ್ಟೆ. ಇದರಿಂದನೇ ವ್ಯವಸಾಯ ಅಂತಲ್ಲ, ನೀನು ವ್ಯವಸಾಯ ಮಾಡ್ತಾ ಇದೀಯಾ, ಸೊ ನಮ್ಮದು ಒಂದು ಸಹಾಯಧನ ತಗೊಂಡು ಇನ್ನೂ ಉತ್ಸಾಹದಲ್ಲಿ ಮಾಡು. ಆ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಅಥವಾ ಒಂದು ನಗದು ತನ್ನ ಕೈನಲ್ಲಿ ಇಲ್ಲ ಅಂತ ಹೇಳಿ ಅವನು ಅಸಹಾಯಕ ಆಗಬಾರ್ದು. ಸೊ ನಿನ್ನ ಕೆಲಸ ಏನಿದೆ ಅದರಲ್ಲಿ ನೀನು ಮುಂದುವರಿಲಿಕ್ಕೆ ಬೇಕಾದ ಬೆಂಬಲ ನಾವು ಕೊಡ್ತೀವಂತ ಶುರು ಮಾಡಿದಂಥ ಯೋಜನೆ. ಕೆಲವು ರಾಜ್ಯಗಳಲ್ಲಿ ಆ ರಾಜ್ಯ ಸರ್ಕಾರಗಳು ಸ್ವಲ್ಪ ಹಣವನ್ನು ಸೇರಿಸಿ ಕೊಡ್ತವೆ.

ಕೊಡ್ತಾ ಇರೋದು ನಾವು ನೋಡ್ತಾ ಇದೀವಿ. ಸೊ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 6,000 ರೂಪಾಯಿ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಯಾರ್ಯಾರ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಭೂ ಹಿಡುವಳಿ ದಾಖಲೆಗಳು ಸರಿ ಇರಲಿಲ್ಲ, ಅದು ಸರಿ ಮಾಡಿಸ್ಕೊಳ್ಳಿಕ್ಕೊಂದು ಅವಕಾಶ ಆಯಿತು. ಅದಕ್ಕಾಗಿ ಭೂಸ್ವಾಮಿತ್ವ ಯೋಜನೆ ಅಂತ ಕೇಂದ್ರ ಸರ್ಕಾರ ಪರಿಚಯ ಮಾಡಿದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾರು ಬುಡಕಟ್ಟು ಜನ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನ ಇದ್ದಾರೆ, ಭೂ ದಾಖಲೆಗಳನ್ನು ಅವರು ಅದನ್ನು ಕಾನೂನಾತ್ಮಕವಾಗಿ ಮತ್ತು ಔಪಚಾರಿಕವಾಗಿ ಅದನ್ನ ಡಿಜಿಟಲೈಸ್ ಮಾಡಿ ಕಾರ್ಡ್ಗಳನ್ನ ಕೊಡ್ತಾ ಇರೋದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದರಿಂದ ಏನಾಯ್ತು, ಅವ್ರ ಜಮೀನುಗಳು ಹದ್ದುಬಸ್ತಾಯ್ತು. ಹದ್ದುಬಸ್ತಾದಾಗ ಅವ್ರಿಗೊಂದು ಪ್ರೇರಣೆ ಬರುತ್ತೆ, ಓ ಜಮೀನು ಈಗ ನನ್ನ ಹೆಸರಿನಲ್ಲಿ ಹದ್ದುಬಸ್ತಾಗಿದೆ, ಇದರಲ್ಲಿ ನಾವು ಉತ್ಪಾದನೆ ಮಾಡಿ ಜೀವನ ಮಾಡಬೇಕು ಅನ್ನೋ ಒಂದು ಅವರಿಗೆ ಒಂದು ಸ್ಫೂರ್ತಿ ಬರ್ತದೆ, ಒಳಗಡೆಯಿಂದ ಆಂತರಿಕ ಪ್ರೇರಣೆ ಬರ್ತದೆ ಅಲ್ವಾ. ಯಾಕಂದ್ರೆ ಆ ಒಂದು ಜಮೀನ್ ಅಂತ ಏನಿದೆಯಲ್ಲ, ಅದೊಂದು ಆಸ್ತಿ ನಿರ್ಮಾಣ ಅವ್ರಿಗೆ, ಮತ್ತು ಒಂದು ಸಾಮಾಜಿಕ ಭದ್ರತೆ ಕೂಡ. ಎರಡೂ ಆಯಾಮಗಳಲ್ಲಿ ನೋಡಿದಾಗ ಈ ಯೋಜನೆ ಈ ಹಂತದಲ್ಲಿ ತುಂಬ ಇದು ಪರಿಣಾಮ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ತಳ ಸಮುದಾಯದ ಅನೇಕ ಕುಟುಂಬಗಳು ಇದರಿಂದ ಉತ್ತೇಜನಕಾರಿ ಪಡ್ಕೊಂಡಿದೆ, ಪ್ರಯೋಜನ ಆಗಿದೆ ಅನ್ನೋದು ನಾವು ಗಮನಿಸ್ಬೇಕು. ಸೊ ಇದರಿಂದ ಏನಾಗತ್ತೆ, ಎರಡನೇ ಹಂತದಲ್ಲಿ ಯಾವಾಗ ಭೂ ದಾಖಲೆಗಳು ಪಕ್ಕ ಆಯಿತು, ಅವ್ರ ಹೆಸರಿನಲ್ಲಿ RTC ಆಯಿತು, ಆಗ ಕೃಷಿ ಸಂಪರ್ಕ ಕೇಂದ್ರ ಏನಂತ ಈಗ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ. ಅದರಿಂದ ಅನೇಕ ಯೋಜನೆಗಳಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶ ಸಿಗತ್ತೆ. ಆ ಥರ 27 ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇವತ್ತು ರೈತರಿಗೆ ಲಭ್ಯ ಇದೆ. ಅದನ್ನು ಅವರು ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಪಡಿಬೇಕು, ಅದು ಅವ್ರಲ್ಲಿ ಸಿಗತ್ತೆ. ಗೊಬ್ಬರ ತಗೊಳ್ಬೇಕಾದ್ರೂ ಅದ್ರ ಮುಖಾಂತರನೇ ತಗೋಬೇಕು. ಕೀಟನಾಶಕಗಳು ಬೇಕು ಅಥವಾ ಬೆಳೆ ಸಂವರ್ಧನೆ ವರ್ಧಕಗಳು ತಗೊಳ್ಳೋದಿದೆ ಅಂದರೆ ಬಯೋಫರ್ಟಿಲೈಸರ್ಸ್ ಏನಿದೆ ಅದು ತಗೊಳ್ಳೋಕ್ಕೂ ಅವ್ರು ಅಲ್ಲಿಂದನೇ ತಗೋಬೇಕು. ATM ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್, 80-90% ರೈತರಿಗೆ ರಿಯಾಯಿತಿ ಸಿಗ್ತದೆ. ಸೊ ಈಗ ಉದಾಹರಣೆಗೆ ಅವರು ನೀರು ಮತ್ತು ತೇವಾಂಶ ನಿರ್ವಹಣೆ ಅಂಶಗಳ ಬಗ್ಗೆ ತಂತ್ರಜ್ಞಾನ ಬಳಸ್ಕೊಳ್ತಾರೆ ಅಂದರೆ ಅದಕ್ಕೆ ಅವರಿಗೆ ಅಲ್ಲಿ ನೆರವು ಸಿಗ್ತದೆ. ಮುಖ್ಯವಾಗಿ ಯಾವುದು, ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು, ಸೊ ಬೋರ್ವೆಲ್ಗೆ ಸೋಲಾರ್ ಪ್ಯಾನಲ್ ಹಾಕ್ಕೊಂಡು ವಾಟರ್ ಪಂಪ್ ಮಾಡೋವಂಥದ್ದು ಇರ್ಬೋದು, ಸೋಲಾರ್ ಫೆನ್ಸಿಂಗ್ ಇರ್ಬೋದು. ಇದಲ್ದೇ ಕೃಷಿ ಯಂತ್ರೋಪಕರಣಗಳು ಪಡ್ಕೊಳ್ಳೋಕೆ ಸಹಿತ ರೈತರಿಗೆ ಅದರಲ್ಲಿ ಅವರಿಗೆ ರಿಯಾಯಿತಿ ಸಿಗ್ತದೆ, ಸಬ್ಸಿಡಿ ಸಿಗ್ತದೆ. ಇದರೆಲ್ಲ ಏನಂದರೆ ನೋಡಲಿಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ದೊಡ್ಡದಾಗಿ ನಮಗೆ ಕಂಡ್ರೂ ಒಳಗಡೆಯ ರಸ್ತೆಗಳೇನಿದೆಯಲ್ಲ, ಈ ಥರದ ಪೂರಕ ಬೆಂಬಲ ಕಾರ್ಯಕ್ರಮಗಳು, ಇದು ರೈತರಿಗೆ ವರದಾನ ಇರುವಂಥದ್ದು. ಇಲ್ಲಿ ರೈತರಿಗೆ ಏನಾಗ್ತಾ ಇತ್ತು, ಹೆಚ್ಚು ಅವಕಾಶಗಳು ಸಿಗ್ತಾ ಇರಲಿಲ್ಲ ಮತ್ತು ಉತ್ತೇಜಕಾರಿ ಅಂಶಗಳು ಇರಲಿಲ್ಲ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಆ ರೈತ ಏನು ಮಾಡಬೇಕು, ಹೋಗಿ KYC ಮಾಡಿಸ್ಕೋಬೇಕು. ರೈತ ಸಂಪರ್ಕ ಕೇಂದ್ರದ KYC ಅಂತ ಕರೀತಾರೆ, ಅದಕ್ಕೊಂದು ನಂಬರ್ ಜನರೇಟ್ ಆಗುತ್ತೆ, ಆ ನಂಬರ್ ಇಟ್ಕೊಂಡೇ ನಾವು ವ್ಯವಹಾರ ಮಾಡಬೇಕು. ಮುಂದೆ ಅವ್ರು ಏನೇ ಪ್ರಯೋಜನ ಪಡ್ಕೊಳ್ಳೋದಿರಲಿ, ಕಿಸಾನ್ ಸಮ್ಮಾನ ಯೋಜನೆದಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇನ್ಯಾವುದೇ ಪ್ರಯೋಜನ ಅವ್ರು ಪಡ್ಕೊಳ್ತೀವಿ ಅಂದರೂ ಸಹಿತ ಆ ನಂಬರ್ ನಮೂದಿಸಲೇಬೇಕು, ಅವ್ರನ್ನೇ ನೀವು ಫಲಾನುಭವಿ ಮಾಡಬೇಕಂತೇಳಿ ಈಗೊಂದು ನಿಯಮ ಮಾಡಿರೋದ್ರಿಂದ ರೈತರಿಗೆ ಅದೊಂದು ಗುರುತಿಸುವಿಕೆ ಮತ್ತು ಹೆಮ್ಮೆ ಸಹಿತ. ಮೊದಲು ಅಧಿಕಾರಿತವಾಗಿ ಹೋಗಿ ನನಗಿದನ್ನು ಕೊಡಿ ಅಥವಾ ಯಾಕೆ ನೀವು ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಯೋಜನೆ ಒಳಗಡೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಂಶವನ್ನು ಗಮನಿಸಬೇಕು. 2,000 ಬರುತ್ತೆ ಹೋಗುತ್ತೆ ದೊಡ್ಡ ಪ್ರಚಾರ ಅಲ್ಲ ಅದು. ಇದರಿಂದ ನೈತಿಕವಾಗಿ ರೈತ ಎಲ್ಲರ ಸಮಕ್ಕೆ ತಾನು ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಿಕ್ಕೆ ಒಂದು ಪ್ರೇರಣೆ ಸಿಗತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಸಹಾಯ ತಗೊಂಡಿರೋ ರೈತರ ಮನೆಗಳಲ್ಲಿ ಹೋಗಿ ನಾವು ನೋಡಿದಾಗ ಎಷ್ಟೋ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಧನಾತ್ಮಕವಾಗಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಬದುಕಬಲ್ಲೆವು, ನಮಗೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಸೊ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ, ಆ ಪ್ರಯತ್ನಕ್ಕೆ ಇಲ್ಲಿ ಪುಷ್ಟಿ ಸಿಗ್ತದೆ, ಬೇಕಾದ ನೈಪುಣ್ಯವನ್ನು ನಾವು ರೈತ ಸಂಪರ್ಕ ಕೇಂದ್ರಗಳಿಂದ ಪಡ್ಕೊಳ್ತೀವಿ ಅನ್ನೋ ಒಂದು ಸಾಂಸ್ಥಿಕವಾದ ಒಂದು ಬೆಂಬಲ ನಮಗೆ ದೊರೀತಾ ಇದೆ ಅನ್ನೋದು ತೃಪ್ತಿ ಇವತ್ತು ರೈತರಿಗಿದೆ. ಮೊದಲು ಇದು ಇರ್ತಿರಲಿಲ್ಲ, ನೆರವುಗಳು ಹೋಗ್ತಾ ಇತ್ತು, ಅದು ಯಾರಿಗೆ ನೆರವು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬರೀ ದಾಖಲಾತಿಗಳಲ್ಲಿ ಇರ್ತಾ ಇತ್ತು. ಈಗ ಹಾಗಿಲ್ಲ, ರೈತ ಸಂಪರ್ಕ ಕೇಂದ್ರದಲ್ಲಿ ಅಳವಡಿಸಿರುವ ತಂತ್ರಾಂಶಗಳಿಂದಾಗಿ ಪ್ರತಿಯೊಂದು ಪಾರದರ್ಶಕವಾಗಿ ಕಾಣುತ್ತೀಗ, ಯಾರಿಗೆ ಹೋಗಿದೆ, ಯಾರಿಗೆ ಮುಟ್ಟಿದೆ, ಅವ್ರು ಬೆಳೆ ಮಾಡಿದ್ರ ಇಲ್ವಾ. ಈ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೆಲವರು ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ವ್ಯವಸಾಯ ಮಾಡಿಲ್ದೆ ಇರೋರು ಸಹಿತ ಫಲಾನುಭವಿ ಆಗ್ಬಿಟ್ಟಿದ್ರು. ಆಗೇನಾಯ್ತು, 2.1 ಅಲ್ಲಿ ಹೊಸದಾಗಿ ದಾಖಲಾತಿ ಮಾಡಬೇಕಂದಾಗ ಒಬ್ಬರೊಂದು ಟೆಕ್ನಾಲಜಿ ಕಂಡುಹಿಡಿದ್ರು. ಏನಂದ ಅಂದ್ರೆ, ಆ ಭೂಮಿ ಹತ್ರ ಹೋಗಿ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡು ನೀವು ವಾಟ್ಸಪ್ ಮುಖಾಂತರ ಇದು ಮಾಡಿದ್ವಿ ಅಂದರೆ ಇದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೇನು ಇನ್ಪುಟ್ ಕೊಟ್ಟಿದ್ದಾರೆ, ಏನು ಇನ್ಪುಟ್ ಕೊಟ್ಟಿಲ್ಲ ಅಂತ. ಆ ಥರ 32% ರೈತರು ಏನು ಬೆಳೆ ಮಾಡ್ದೇ ಇದರ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನೆಲ್ಲ ನಿಲ್ಲಿಸಿದ್ರು. ಇದು ಗಮನಿಸ್ಬೇಕು. ಅದು 3 ವರ್ಷ ಕಳೆದ 3 ವರ್ಷದಲ್ಲಿ ಏನು ಬಿತ್ತನೆ ಮಾಡಿದ್ದಾರೆ, ಭೂಮಿಗೆ ಏನೇನು

ಸಹಾಯ ಮಾಡಿದ್ದಾರೆ ಅನ್ನೋದು ಮಾಹಿತಿ ಡೇಟಾ ಬರೋಕ್ಕೆ ಶುರು ಆಯಿತು. ಆಗ ಅವರು ತಪ್ಪಾಗ್ತಾ ಇರೋದು ಗೊತ್ತಾಯಿತು. ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆಗೆ ದಾಖಲಾತಿ ಮಾಡೋರೆಲ್ಲ ಕಂದಾಯ ಇಲಾಖೆಯವರು, ಆರೈಸು ಮತ್ತು ಗ್ರಾಮ ಲೆಕ್ಕಗರು. ಸೊ ಯಾರು ದಾಖಲೆ ಕೊಟ್ಟರು ಅವ್ರದ್ದೆಲ್ಲ ಸೇರಿಸಿದ್ರು ಅಷ್ಟೇ. ಅವರು ಅವರೇನಲ್ಲಿ ಹೋಗಿ ಬೆಳೆ ಮಾಡಿದಾರಾ ಇಲ್ವಾ ನೋಡ್ತಾ ಇಲ್ಲ. ಒಂದು ನಿಯಮನೂ ಇದೆ, ಪ್ರತಿ ಆರ್ ಟಿ ಸಿನಲ್ಲಿ ಪ್ರತಿ ವರ್ಷಕ್ಕೆ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಸಂದರ್ಭದಲ್ಲಿ ಗ್ರಾಮ

0: ಮಾಡ್ಕೊಂಡಿದ್ರು. ಆಗ ಎಲ್ಲ ಕಡೆಯಿಂದ ಕೂಗ್ ಬರಕ್ ಶುರು ಆಯ್ತು. ನಿಜವಾಗ್ಲೂ ದುಡಿತಾ ಇರೋರಿಗೆ ಓಕೆ, ಏನು ಮಾಡದೆ ಆರಾಮಾಗಿರೋರ್ಗೆಲ್ಲ, ಊರಿಂದ ವಲಸೆ ಹೋಗಿರೋರ್ಗೆಲ್ಲ ನೀವು ಈ ಯೋಜನೆಯಲ್ಲಿ ನೆರವು ಕೊಡ್ತಾ ಇದ್ದಾರಲ್ಲ ಅಂತ ಕೂಗ್ ಬಂತು. ಆಗ ನಾವೆಲ್ಲ ಮತ್ತೆ ಅಧ್ಯಯನ ಮಾಡಿ ಆ ನೀತಿನ ಬದಲಾಯಿಸಬೇಕು ಅಂತ ಒತ್ತಾಯ ತಂದಿದ್ದಕ್ಕೆ ಈಗ ಆಲ್ಮೋಸ್ಟ್ 98% ಜನ ರೈತರು ಯಾರಿದ್ದಾರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನ್ಯಾಯಯುತವಾಗಿ ಸಿಗ್ತಾ ಇದೆ. ನೀವು ಕೇಳ್ಬೋದು, ಸೋ ಈಗ ಒಬ್ಬ ಜಮೀನ್ದಾರ ಅಂತ ಇರ್ತಾನೆ ಊರಲ್ಲಿ, ಅವ್ರಿಗೂ ಸಿಗ್ತಾ ಇದೆಯಲ್ಲ ಅಂತ, ಅವ್ರಿಗೊಂದು 10 ಎಕರೆ 12 ಎಕರೆ ಇರ್ಬೋದು, ಆದರೆ ಅವನು RTC ಕೊಟ್ಟಿರೋ ಅಂಥದ್ದು ಯಾಕಂದ್ರೆ ಬೇರೆ ಬೇರೆ RTC ನಂಬರಲ್ಲಿದೆ, 2.5 ಎಕರೆ 1 ಹೆಕ್ಟರ್ಗಿಂತ ಕಡಿಮೆ ಅವನು ದಾಖಲಾತಿ ಮಾಡ್ಕೊಂಡಿದ್ದಾನೆ. ಎಷ್ಟೋ ಕಡೆ ಅದು ನೆರವು ತಗೋಬೇಕು ಅಂತ ಹೆಂಡತಿ ಹೆಸರಿಗೆ ಜಮೀನು ಮಾಡಿ ಹೆಂಡತಿನ ದಾಖಲಾತಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಥವಾ ಮಕ್ಕಳಿಗೆ ಪಾಲು ಕೊಟ್ಟು ಅದು ಮತ್ತೆ ಫರ್ದರ್ ಚಿಕ್ಕ ಚಿಕ್ಕ ಒಡೆತನ ಬಂದಾದ್ಮೇಲೆ ಪ್ರಯೋಜನ ಪಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ ಜಮೀನನ್ನ ಪಾಳು ಬಿಡೋ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಬಂದಿರೋ ಕಳೆ ಕೀಳಕ್ಕಾದ್ರೂ ಹಣ ಸಾಕಾಗತ್ತೆ, ನಿರ್ವಹಣೆ ಮಾಡ್ಲಿಕ್ಕಾದ್ರೂ ಆಗತ್ತೆ, ಬದುಗಳನ್ನ ಸರ್ ಮಾಡ್ಕೊಳಕ್ಕಾದ್ರೂ ಈ ಹಣ ಸಾಕಾಗತ್ತೆ ಅಲ್ವಾ. ಈ ತರದ ಸೂಕ್ಷ್ಮ ಹಂತದಲ್ಲಿ ಯೋಚನೆ ಮಾಡಬೇಕು ಇದರ ಪರಿಣಾಮ ಏನು ಅಂತ. ಇದ್ರ ಮುಖಾಂತರ ಏನಾಗತ್ತೆ, ಯೋಜನೆ ಒಳಗಡೆ ರೈತ ಸಂಪರ್ಕಕ್ಕೆ ಬರ್ತಾನೆ, ಮಲೆ ಕೃಷಿ ಯೋಜನೆಗಳಿಗೆ ಅವನು ಜೋಡಣೆ ಆಗ್ತಾನೆ. ಆಗ ಅವನಲ್ಲಿ ಒಂದು ಧನಾತ್ಮಕ ಚಿಂತನೆ ಬರುತ್ತೆ, ಓಹೋ ನಾನು ಇದನ್ ಮಾಡ್ಬೋದು ಅದನ್ ಮಾಡ್ಬೋದು, ನಾನು ಏನ್ ಬೆಳಿಬೇಕು, ಆಹಾರ ಬೆಳೆ ಬೆಳಿಬೇಕಾ, ತೋಟಗಾರಿಕೆ ಬೆಳಿಬೇಕಾ, ತರಕಾರಿ ಬೆಳಿಬೋದಾ, ಅಥವಾ ರೇಷ್ಮೆ ಕೃಷಿ ಮಾಡ್ಬೋದಾ, ಮೀನು ಸಾಗಾಣಿಕೆ ಮಾಡ್ಕೋಬೋದಾ, ಈ ತರ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲಾ ಮೂಲಗಳಿಂದ ಆತನಿಗೆ ಏನಾಗುತ್ತೆ, ಆದಾಯ ಬರುತ್ತೆ.
1: ಹೌದು,
0: ಆ ಆದಾಯ ಬಂದಾಗ ಮಾತ್ರ ರೈತನಿಗೆ ಆಸಕ್ತಿ ಇರುತ್ತೆ, ಇಲ್ಲಾಂದ್ರೆ ಅವನ ಆಸಕ್ತಿ ಇರಲ್ಲ. ಜೊತೆಗೆ ಆ ಹಿಂದೆ ಏನಿತ್ತು, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿನಲ್ಲಿ ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಹಸು ಕೊಟ್ಟಿಗೆ ಮಾಡ್ಕೋಬೋದಾಗಿತ್ತು, ಕುರಿ ಮತ್ತು ಆಡು ಕೊಟ್ಟಿಗೆಗಳು ಮಾಡ್ಕೋಬೋದಾಗಿತ್ತು, ನೀರ್ಗಾಲುವೆಗಳು ಮಾಡ್ಕೋಬೋದಾಗಿತ್ತು, ಬದುಗಳು ಮಾಡ್ಕೋಬೋದಾಗಿತ್ತು, ಹಣನೂ ಅವ್ರಿಗೆ ಸಿಗ್ತಾ ಇತ್ತಲ್ವಾ.
1: ಹೌದು,
0: ಈ ಹಣ ಹಣ ಎರಡೂ ಒಟ್ಟಿಗೆ ಸೇರಿಸಿದ್ರಿಂದ ಅನೇಕ ಜನ ರೈತರು ನಾವು ನೋಡ್ತೀವಿ, ಚಿಕ್ಕ ಹಿಡುವಳಿದಾರರು ಅತ್ಯಂತ ಸಂತೋಷವಾಗಿ, ನಾನು ನೋಡಿದ್ದೀನಿ ಎಷ್ಟೋ ರೈತರ ಮನೆಗಳಲ್ಲಿ ವರ್ಷದಲ್ಲಿ ಒಂದು ಬೆಳೆ ಬಂದರೂ ಸಾಕು, ನನಗೆ ಆಹಾರ ಭದ್ರತೆ ಇರ್ತದೆ.
1: ಹೌದು,
0: ಎರಡನೇ ಬೆಳೆ ಮೂರನೇ ಬೆಳೆ ಏನು ಬರ್ತದೆ ಅದು ಸಮಾಜಕ್ಕೆ ಆಹಾರ ಭದ್ರತೆ ಅಷ್ಟೇ. ಒಂದು ಬೆಳೆ ಚೆನ್ನಾಗಿ ಬಂದರೂ ಸಾಕು, 3.5-4 ತಿಂಗಳಲ್ಲಿ ಅವನು ಅತ್ಯಂತ ಧೈರ್ಯವಾಗಿ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕಾಗತ್ತೆ, ಮತ್ತು ಅವನ ಸಾಮಾಜಿಕ ಜೀವನ ಗಟ್ಟಿಯಾಗ್ತದೆ. ಆತನ ಮೇಲೆ ಅವಲಂಬನೆ ಆಗಿರುವ ಅವ್ರ ಮನೆ ಪಶುಸಂಗೋಪನೆ ಸಂಗತಿಗಳೇನಿದೆ, ದನ ಕುರಿ ಆಡು ಕೋಳಿ ಅದೆಲ್ಲನೂ ಅವನ ಕೈಗೆ ಬರ್ತದೆ, ಯಾಕಂದ್ರೆ ಅದಕ್ಕೆ ಫೀಡ್ ಮಾಡಕ್ಕೆ ಅವನ ಹತ್ರ ಏನಾದರೂ ಇರ್ತದೆ. ಒಂದು ಬೆಳೆ ಮಾಡಿದ್ರೂ ಸುಮ್ಮನೆ ಇರ್ತಾನ, ಖಂಡಿತ ಇನ್ನೊಂದು ಬೆಳೆ ಮಾಡೇ ಮಾಡ್ತಾನೆ ಅಲ್ವಾ. ಕಾಳುಗಳು ಬೆಳೆದೇ ಬೆಳಕ ಆಹಾರ ಭದ್ರತೆ ಅಲ್ಲೇ ಬಂದ್ಬಿಡ್ತಲ್ಲ ಅವನಿಗೆ.
1: ಹೌದು,
0: ಸಾಮಾಜಿಕ ಭದ್ರತೆನೂ ಬಂತು, ಸಾಮಾಜಿಕ ನ್ಯಾಯನೂ ಬಂತು, ಆಹಾರ ಭದ್ರತೆನೂ ಬಂತು. ಸೊ ಈ ತರ ಕನ್ವರ್ಜೆನ್ಸನ್ನು ನಾವು ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಇದು ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಒಗ್ಗೂಡಿಸಿಕೊವ ಒಂದು ಪ್ರಯತ್ನ ಅನ್ನೋದು ನಾವು ಮರಿಬಾರ್ದು.
1: ಖಂಡಿತ,
0: ಅದಕ್ಕೆ ಇದು ಸ್ಟೆಪ್ಪಿಂಗ್ ಸ್ಟೋನ್, ಈ ತರ ಯೋಚನೆ ಮಾಡಬೇಕು. ಇದವ್ರ ರೈಟ್, ಯಾಕಂದ್ರೆ ಇದನ್ನು ಕಾಯ್ದೆ ಮಾಡಿದ್ದಾರೆ, ಸರ್ಕಾರ ಅದಕ್ಕೆ ಕೊಡ್ತಾ ಇದೆ. ನನ್ನ ಪ್ರಕಾರ ಕೆಡದ ಇನ್ನೂ ಜಾಸ್ತಿ ಮಾಡ್ಬೇಕಂತ ನಾನು ಹೇಳ್ತೀನಿ. ಅಂದ್ರೆ ಈಗಿನ ಸರ್ಕಾರದ ನೀತಿ ಪ್ರಕಾರ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವ ಒಂದು ಕಟ್ಟುನಿಟ್ಟಿನ ಕ್ರಮಗಳು ತೆಗೆದುಕೊಂಡ್ರೆ ಇನ್ನೂ ಒಂದು 10-15% ರೈತರು ದೂರ ಉಳಿತಾರೆ, ಯಾಕಂದ್ರೆ ಅವ್ರು ವ್ಯವಸಾಯನೇ ಮಾಡ್ತಾ ಇಲ್ಲ. ಇದೊಂಥರ ಲಾಟ್ರಿ ಟಿಕೆಟ್ ಹಣ ಬಂದಂಗೆ ಅಂತ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ ಅಂತ ತೆಗೆದಿಟ್ಕೊಳ್ತಾರೆ, ಈಗಲೂ ಇದ್ದಾರೆ. ಅಂಥದನ್ನು ಗುರುತಿಸಿ ನಾವು ಯಾವ ರೈತರು ಕಷ್ಟಪಡ್ತಾ ಇದ್ದಾರೆ ಅಥವಾ ಯಾವ ರೈತ ಮಹಿಳೆ ಕಷ್ಟಪಡ್ತಾ ಇದ್ದಾಳೆ ಅವ್ರ ಕುಟುಂಬ ಸಲುವಾಗಿ, ಅವ್ರಿಗೆ ಜಾಸ್ತಿ ನೆರವು ಕೊಡಿ. ಅಥವಾ ಯಾವ ಯುವಕರು ಮುಂದೆ ಬರ್ತಾರೆ, ವ್ಯವಸಾಯನ ನಾನು ಪ್ರಧಾನ ವೃತ್ತಿಯಾಗಿ ತಗೊಂಡು ಜೀವನ ಮಾಡ್ತೀನಿ ಅನ್ನೋರು ಯಾರು ಬರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ಸಹಾಯ ಕೊಡಿ. ಆಗೇನಾಗತ್ತೆ, ಇದೊಂದು ಸ್ಥಿರವಾಗಿ ನಿಲ್ಲಿಕ್ಕೆ ನೆಲೆಗೊಳ್ಳಲಿಕ್ಕೆ ಗ್ರಾಮಗಳಲ್ಲಿ ಒಂದು ಅವಕಾಶ ಆಗ್ತದೆ.
1: ಖಂಡಿತ,
0: ಆ ನಿಟ್ಟಿನಲ್ಲಿ ಇದನ್ನು ನಾವು ಯೋಚನೆ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ.
1: ಸರ್, ಆಗಿದ್ರೆ 1.5-2.5 ಎಕರೆ ಭೂಮಿಯನ್ನು ಹೊಂದಿರುವಂಥ ಸಣ್ಣ ಹಿಡುವಳಿ ರೈತ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಣಿಯನ್ನು ಮಾಡಿ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸೋ ಪ್ರಕ್ರಿಯೆ ಆಗಿರ್ಬೋದು, ಅಗತ್ಯ ದಾಖಲಾತಿಗಳಾಗಿರ್ಬೋದು, ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
0: ಯಾವುದೇ ವ್ಯಕ್ತಿ ಅವನ ಫೋನಿಂದನೂ ಮಾಡ್ಬೋದು, ಇಲ್ಲ CSE ಕೇಂದ್ರಗಳು ಸಾಮಾನ್ಯ ನಾಗರಿಕ ಕೇಂದ್ರಗಳಂತ ಏನು ಮಾಡಿದಾರೆ ಅಲ್ಲಿಂದ ಮಾಡ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಇರೋ ಬಾಪು ಸೇವಾ ಕೇಂದ್ರಗಳಿಂದ ಮಾಡ್ಬೋದು. ಆಯಿತಾ, ಮೇಲೆ ಬೇಕಾದರೆ ಹೋಗ್ಬಿಟ್ಟು ರೈತ ಸಂಪರ್ಕ ಕೇಂದ್ರದಲ್ಲೂ ಸಹಿತ ನೀವು ಮಾಡಿಸ್ಬೋದು, ಎಲ್ರಿಗೂ ಅವಕಾಶ ಇದೆ.

0: ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿ ಹೇಳಾದ್ಮೇಲೆ ಮತ್ತೆ ದಾಖಲೆಗಳು ಮುಂದಕ್ಕೆ ತಗೊಳುತ್ತೆ. ತಗೊಂಡಾದ್ಮೇಲೆ ನಿಮ್ಗೊಂದು ನಂಬರ್ ಜನರೇಟ್ ಆಗತ್ತೆ, ಆ ನಂಬರ್ ನೀವು ಭದ್ರವಾಗಿ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದಕ್ಕೆ ಬ್ಯಾಂಕ್ ಕೆವೈಸಿ ತುಂಬಾ ಮುಖ್ಯ. ಯಾವುದು ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆ ಇದೆ ಅದೇ ದಾಖಲೆ ಕೊಡಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರ್ಬೇಕು. ಯಾಕಂದ್ರೆ ಓ ಟಿ ಪಿ ಬರೋದೇ ಆಧಾರ್ ನಂಬರ್ ಮೇಲೆ. ಸೊ ಹಾಗಾಗಿ ಅದನ್ನ ನಾವು ಮಾಡಬೇಕು. ಸೊ ಅಂತವ್ರಿಗೆಲ್ಲ ಹಣ ಬರುತ್ತೆ. ಈಗ ಆ ಥರದೆಲ್ಲ ತಪ್ಪುಗಳು, ಎಡವಟ್ಟುಗಳು, ಮತ್ತೆ ಯಾರೋ ಹೇಳಿದ ಹೇಳಿಕೆ ಮಾತುಗಳು ಕೇಳಿ ತಮ್ಮಾಡಿರೋ ತಪ್ಪುಗಳೆಲ್ಲ ಈಗ ತಿದ್ದಿದ್ದಾರೆ. ಈಗೇನಂತ ಕಂಪ್ಲೇಂಟ್ಗಳೇನಿಲ್ಲ. ಈಗ ಈಗ ದಿಲ್ಲಿನಲ್ಲಿ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರು ಸಾಕು, ರೀಜನ್ ಆರು ಪ್ರಾದೇಶಿಕ ವಲಯಗಳು ಮಾಡ್ಕೊಂಡಿದ್ದಾರೆ. ಆ ಪ್ರಾದೇಶಿಕ ವಲಯದಲ್ಲಿ ಬರೋ ಎಲ್ಲ ರೈತರಿಗೂ ಏಕ ಒಂದು ಎರಡು ನಿಮಿಷದಲ್ಲಿ ಅವ್ರವ್ರ ಖಾತೆಗೆ ನೇರವಾಗಿ ಹಣ ಜಮಾ ಆಗತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ರಿಜಿಸ್ಟರ್ಡ್ ಫೋನ್ ನಂಬರ್ ಅಂತ ಏನಿದೆ ರೈತರದು, ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಹಣ ಜಮಾ ಆಗಿದೆ, ಈ ವರ್ಷದ ಮೊದಲನೇ ಇನ್ಸ್ಟಾಲ್ಮೆಂಟ್, ಎರಡನೇ ಕಂತು, ಮೂರನೇ ಕಂತು ಅಂತ ಹೇಳಿ ಮಾಹಿತಿ ಬರುತ್ತೆ. ರೈತರು ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಅನವಶ್ಯವಾಗಿ ಬ್ಯಾಂಕಲ್ಲಿ ನಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಕೊಡಿ ಅಂತ ಇವ್ರೇನು ಕಾಯೋ ಅವಶ್ಯಕತೆನೂ ಇಲ್ಲ. ಅರ್ಥಾಯ್ತಾ? ಸೊ ಆ ಥರ ಮಾಹಿತಿ ಬಂದ್ಮೇಲೆ ಅವರು ವ್ಯವಹಾರ ಮಾಡ್ಕೋಬಹುದು. ಈಗೇನು ಎಲ್ಲದಕ್ಕೂ ಯು ಪಿ ಐ ಆ್ಯಪ್ಗಳಿದೆ, ಬ್ಯಾಂಕ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅವರು ಅದನ್ನು ತಮ್ಮ ವ್ಯವಹಾರಕ್ಕೆ ಅವರು ಬಳಸ್ಕೊಳ್ಬೋದು. ನಾವು ಕೆಲವು ಈ ಹಣವನ್ನು ಬಳಸ್ಕೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಒಗ್ಗೂಡಿಸುವಿಕೆ ಮುಖಾಂತರ ವ್ಯವಸಾಯ ಮಾಡ್ತಾರೋ ಕೆಲವು ರೈತರನ್ನ ಹೋಗಿ ಅಧ್ಯಯನ ಮಾಡಿದ್ದೀವಿ. ಸೊ 4-5 ವರ್ಷದಲ್ಲಿ ಇದ್ದಂತಹ ಮಟ್ಟಕ್ಕೂ ಈಗಲೂ ಅವರ ಗುಣಮಟ್ಟ ಚೆನ್ನಾಗಾಗಿದೆ, ಆದಾಯ ಮೂಲ ಜಾಸ್ತಿ ಆಗಿದೆ, ಮತ್ತೆ ರೈತರ ಮನೆಯಲ್ಲಿ ಆಸ್ತಿ ನಿರ್ಮಾಣ ಆಗಿದೆ. ಇದು ಗಮನಿಸ್ಬೇಕು. ಅದಕ್ಕೊಂದು ಮೌಲ್ಯ ಬಂದಿದೆ. ಮೊದಲು ಅವ್ರೇನು ಬಂಜರು ಭೂಮಿ ಬಿಟ್ಟಿದ್ರು, ವ್ಯವಸಾಯ ಮಾಡದೆ ಭೂಮಿ ಬಿಟ್ಟಿದ್ರು, ಚಿಕ್ಕ ಪ್ಯಾಚ್ ಆದ್ರೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ವ್ಯವಸಾಯ ಅದ್ರ ಮೇಲೆ ಕೃಷಿ ಮಾಡಕ್ಕೆ ಅವರು ಶ್ರಮದಿಂದ ಮಾಡಕ್ಕೆ ಶುರು ಮಾಡಾದ್ಮೇಲೆ ಮತ್ತೆ ಈ ಹಿಂದೆ ಇದ್ದ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸಹಕಾರವನ್ನು ಪಡ್ಕೊಂಡವರು ಮಾಡ್ಕೊಂಡಿದ್ದರಿಂದಾಗಿ ಇವತ್ತು ನಮ್ಗೇನು ಗೊತ್ತಾಗ್ತಾ ಇದೆ, ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನಿನ್ನೂ ನಾವು ಸುಸ್ಥಿರತೆಗೆ ತಗೊಂಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನಗಳಾಗಬೇಕು. ಅದಕ್ಕಿನ್ನೂ ಸಮಗ್ರ ಬೆಳೆ ಪದ್ಧತಿ ಇಂಥ ಸಂಗತಿಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗಿ ರೈತರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸಿದ್ರೆ ಖಂಡಿತ ಅವ್ರು ಕೈ ಹಾಕ್ತಾರೆ. ಯಾಕೆ ಒಂದು ಸೀಬೆ ಗಿಡ ನೆಟ್ಟರೆ ಇವತ್ತು ಹಣ್ಣು ಕೊಡಕ್ಕೆ 4 ವರ್ಷ ಬೇಕು, ಒಂದು ಪಪ್ಪಾಯಿ ಗಿಡ ಇವತ್ತು ನೆಟ್ಟರೆ ಹಣ್ಣು ಬರೋದಕ್ಕೆ 1 ವರ್ಷದ ಮೇಲಾಗತ್ತೆ, ಒಂದು ತುಳಸಿ ಗಿಡ ಹಾಕ್ಕೊಂಡ್ರೆ ಅದು ವಿಸ್ತಾರವಾಗಿ ಅರಳಿ ಅದರಿಂದ ಏನಾದ್ರು ನಾವು ಎಲೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ 8-9-10 ಒಂದು ತಿಂಗಳು ಬೇಕು ಅಲ್ವಾ. ಅಲ್ಲೋರು ಕಾಯ್ಕೊಂಡು ಅದಕ್ಕೆ ಉಪಚಾರ ಮಾಡಬೇಕಲ್ಲ, ಅವನು
1: ಹೌದು
0: ಉಪಚಾರ ಮಾಡಬೇಕಲ್ಲ, ನೋಡ್ಕೋಬೇಕು. ಮೊದಲ ರೈತನಿಗೆ ಅನೇಕ ಕಡೆ ಕಾಲುವೆ ನೀರಿದೆ, ಕೆಲವು ಕಡೆ ಅವ್ರದೇ ಬೋರ್ವೆಲ್ ನೀರಿದೆ, ಕೆಲವು ಕಡೆ ನದಿ ಬೆಡ್ಡಿಂದ ನೀರು ತಂದುಕೊಡೋವಂಥ ಏತ ನೀರಾವರಿ ಯೋಜನೆಗಳಿದೆ, ಅಥವಾ ಅವರೂರಲ್ಲಿರೋ ಕೆರೆಯ ಮುಂಭಾಗದಲ್ಲಿರೋ ಜಮೀನುಗಳಿಗೆ ವರ್ಷದಲ್ಲಿ 3-4 ತಿಂಗಳು ನೀರು ಕೊಡ್ತಾರೆ. ಆಮೇಲೆ ಕೆರೆ ನೀರು ತುಂಬಿಸುವ ಕಾರ್ಯಕ್ರಮಗಳು ಕೆಲವು ಕೆರೆಗಳನ್ನ ಈಗ ನಾವು ಕನೆಕ್ಟ್ ಮಾಡಿರೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಮಳೆನೂ ಆಗುತ್ತೆ. ಸೊ ಇಷ್ಟೆಲ್ಲ ನೀರಿನ ಮೂಲಗಳನ್ನ ಇಟ್ಕೊಂಡು ರೈತ ಸುಸ್ಥಿರ ಕೃಷಿ ಕಡೆಗೆ ಗಮನ ಕೊಟ್ಟ ಅಂತ ಹೇಳಿದ್ರೆ ಖಂಡಿತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ನಮ್ಮ ಅಧ್ಯಯನಗಳು ಹೇಳ್ತಾ ಇದೆ.
1: ಸರ್, ಈಗ ಈ ಯೋಜನೆಗೆ ನೋಂದಣಿಯನ್ನು ಮಾಡಿಸಿ ಬಹಳಷ್ಟು ದಿನಗಳಾಗಿರುತ್ತೆ ಸರ್, ಆದರೂ ಕೆಲವೊಂದು ಬಾರಿ ಒಂದು 2-3 ಕಂತು ಹಣ ಜಮಾ ಆಗಿರುತ್ತೆ ಸರ್. ಮಧ್ಯದಲ್ಲಿ ಏನಾದರೂ ಹಣ ಜಮಾ ಆಗೋ ನಿಟ್ಟಿನಲ್ಲಿ ಏನಾದರೂ ಅಡೆತಣೆಗಳಾಯಿತು, ತೊಂದರೆ ಆಯಿತು ಅಂದರೆ ರೈತರು ಎಲ್ಲಿ ಮತ್ತು ಹೇಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗುತ್ತೆ?
0: ಇಲ್ಲಿ ಒಮ್ಮೆ ಹಣ ಬರೋಕ್ಕೆ ಶುರು ಆದರೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ನೀವು ಪದೇ ಪದೇ ಬ್ಯಾಂಕ್ ಖಾತೆ ಚೇಂಜ್ ಮಾಡಲ್ಲ, KYC ಚೇಂಜ್ ಮಾಡಲ್ಲ, ಫೋನ್ ನಂಬರ್ ಚೇಂಜ್ ಮಾಡಲ್ಲ. ನೀವು ಯಾವ ಫೋನ್ ನಂಬರ್ OTPಗೆ ಕೊಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ಆ ನಂಬರ್ ನೀವು ಮೇಂಟೈನ್ ಮಾಡಬೇಕು. ಕೆಲವರಲ್ಲಿ ಏನಿದೆ ಅಂದರೆ ಆ ಕಂಪ್ನಿದು ಈ ಕಂಪ್ನಿದು ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫರ್ ಇದೆ ಅಂತ 4-5 ಸಿಮ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಕೊನೆಗೆ ರೈತನಿಗೆ ಈ ದಾಖಲಾತಿ ಮಾಡುವಾಗ ಯಾವ ನಂಬರ್ನ ನೋಂದಾಯಿ ಮಾಡಿದ್ದೀವಿ ಅನ್ನೋದೇ ಅವ್ರಿಗೆ ಮರ್ತೋಗಿರುತ್ತೆ.
1: ಹೌದು,
0: ಇಂಥ ಸಂದರ್ಭಗಳಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಆ ಒಂದು ದೂರವಾಣಿ ಚಾಲನೆಯಲ್ಲಿ ಇಲ್ಲ, ಕರೆನ್ಸಿ ಇಲ್ಲ, ಅದು ಚಲಾವಣೆಯಲ್ಲಿ ಇಲ್ಲ ಅಂದಾಗ ಮಾತ್ರ ನಿಮಗೆ ಮಾಹಿತಿ ಬರೋದು ಇಲ್ಲ. ಯಾವಾಗ ಅದು, ಈಗ ಒಂದು ಹೊಸ ನಿಯಮನೂ ಇದೆ, ಯಾವುದು ಸಿಮ್ಮು 2 ಅಥವಾ 3 ತಿಂಗಳು ನೀವು ರೀಚಾರ್ಜ್ ಮಾಡಲಿಲ್ಲ ಅಂದರೆ ಆ ಸಿಮ್ನ ಕಂಪ್ನಿಯವರು ನಿಮ್ಮ ಗಮನಕ್ಕೆ ತರದೇನೆ ಅದನ್ನು ವಿಡ್ರಾ ಮಾಡಿ ಬೇರೆ ಯಾರಿಗಾದ್ರೂ ಕೊಡ್ಬೋದು ಅಂತ ನಿಯಮ ಮಾಡಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ನಂಬರ್ ಇನ್ಯಾರಿಗೋ ಹೊರಟೋಗಿದೆ ಬೇರೆಯವ್ರ ಹೆಸರಿನಲ್ಲಿ, ಅಲ್ಲೇನಾಗತ್ತೆ ಅಂದರೆ ಆ ನಂಬರ್ಗೆ ಅವರು ಹಣ ಹಾಕೋಕ್ಕೆ ಹೊರಟಾಗ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಏನೋ ಆಗೇನಾಗುತ್ತೆ, ಅಂಥ ಹಣಗಳೆಲ್ಲ ಪಕ್ಕಕ್ಕೆ ಕೊಟ್ಟೋಗುತ್ತೆ.
1: ಹೌದು,
0: ನೀವು ಮತ್ತೆ ವಾಪಸ್ ಹೋಗಿ ಯಾಕೋ ನಂಗೆ ಹಣ ಬರ್ತಾ ಇಲ್ವಲ್ಲ ಅಂತ ಎಲ್ಲಿ ಚೆಕ್ ಮಾಡಿಸ್ಬೇಕು, ಮತ್ತೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ದಾಖಲೆಗಳೆಲ್ಲ ತೆಗೆಸಿ ಮತ್ತೆ ಅಲ್ಲಿ ನೀವು ನಿಮ್ಮ ಹೊಸ ಕೆ

0: ಕೊಟ್ಟು ಅಲ್ಲಿ ನಿಮ್ಮ ಯಾವ ಫೋನ್ನ ಬಳಸ್ತೀರಾ ಆ ನಂಬರ್ ನೀವು ಮತ್ತೆ ದಾಖಲು ಮಾಡಿಸಿ, ಅದೊಮ್ಮೆ KYC ಓಕೆ ಅಂತ ಬಂದಾದ ಮೇಲೆ ಮತ್ತೆ ನಿಮ್ಗೆ ಹಣ ಬರಕ್ಕೆ ಶುರು ಆಗತ್ತೆ. ಇದೇ ರೀತಿ LPGನಲ್ಲೂ ಇದೆ.
1: ಹೌದು,
0: ಈಗ 3 ತಿಂಗಳು ಅವ್ರು ಸಿಲಿಂಡರ್ ತಗೊಳ್ಳಿಲ್ಲ ಅಂದ್ರೆ ಅದು ಡೊಸೈಲ್ ಕೊಟ್ಟೋಗಿರುತ್ತೆ. 4ನೇ ತಿಂಗಳು ನೀವು ಬೇಕು ಅಂದ್ರೆ ನೀವು ಕಂಪ್ನಿ ಹತ್ರ ಹೋಗ್ಬಿಟ್ಟು ವೆಬ್ಸೈಟ್ ನಲ್ಲಿ ಅದನ್ನ ಕ್ಲಿಕ್ ಮಾಡಿಸ್ಬೇಕು.
1: ಇಲ್ಲೂ ಅದೇ ತರನೇ.
0: ಹಾಗಾಗಿ ಆ ಹಣ ಯಾರು ಎತ್ಕೊಳಕ್ ಆಗಲ್ಲ, ಯಾಕಂದ್ರೆ ನಗದು ಅವರು ವಿತರಣೆ ಮಾಡ್ತಾ ಇಲ್ಲ. ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಫಂಡ್ ಬೇಸ್ ಅಕೌಂಟ್ ಸಿಸ್ಟಮ್ ಅಂತ ಒಂದಿದೆ, ಅದರಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. ಅದು ಯಾರು ದುರುಪಯೋಗನು ಮಾಡ್ಕೊಳಕ್ ಆಗಲ್ಲ, ಎತ್ಕೊಂಡು ಹೋಗೋದಕ್ಕೂ ಆಗುದಿಲ್ಲ, ನಿಮಗೆ ಅದು ಬರುತ್ತೆ. ಆದ್ರೆ ಇಷ್ಟು ಕಂತುಗಳು ನೀವು ತೆಗೆದುಕೊಂಡಾದ್ಮೇಲೆ ರೈತ ಜಾಗೃತ ಆಗ್ಬೇಕು.
1: ಖಂಡಿತ,
0: ನನ್ನ ಪ್ರಕಾರ ಯಾಕೆ ಬರಲಿಲ್ಲ ನನಗೆ ಅಂತ ಅವ್ರು 48 ಗಂಟೆಯಲ್ಲಿ ಅವ್ರು ಯೋಚನೆ ಮಾಡಿ ಕೂಡಲೇ ಅವರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ನೋಡಿ ನನ್ನ ಜಮಾ ಆಗಿಲ್ಲ ಅಂತ ಮಾಹಿತಿ ಕೊಟ್ಟು ಅಲ್ಲೇನಾದ್ರು ಹೊಸ KYC ಕೊಡೋದಿದ್ರೆ ಕೊಟ್ಬಿಟ್ಟು ಅದನ್ನ ಪಕ್ಕ ಮಾಡ್ಕೊಳ್ಳಿ. ಇದೊಂದು ವ್ಯವಹಾರ ಪ್ರಜ್ಞೆ ರೈತರು ಇಟ್ಕೊಂಡ್ರು ಅಂದರೆ ಇದು ಸದಾ ಈ ಯೋಜನೆ ಇರೋರಿಗೂ ಅವ್ರು ನೆರವು ಸಿಗ್ತಾನೇ ಇರುತ್ತೆ. ಸೊ ನನ್ನ ಕಾಳಜಿ ಏನಂದರೆ ಯೋಜನೆಯಿಂದ ವಂಚಿತರಾಗಬಾರ್ದು ನೀವು.
1: ಹೌದು,
0: ನಿಮ್ಮ ಒಂದು ಜಾಣ ನಡೆ, ಒಂದು ಕೆಲವು ನೈಪುಣ್ಯತೆಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಇದು ನಿಮಗೆ ಲಾಭದಾಯಕ ಆಗತ್ತೆ ಅನ್ನೋದಾದರೆ ಯಾಕೆ ಮಾಡ್ಕೋಬಾರ್ದು? ರೈತರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು.
1: ಅಂದ್ರೆ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಇತರ ಯಾವುದೇ ಸರ್ಕಾರದ ಯೋಜನೆಗಳು,
0: ಓಟಿಪಿ ಬೇಸ್ಡ್,
1: ಹೌದು,
0: ಯಾವುದೇ ಯೋಜನೆ ಇರಲಿ, ನೀವು ಆಧಾರ್ ನಂಬರ್ ಅಲ್ಲಿ ಯಾವ ಫೋನ್ ನಂಬರ್ ಹಾಕಿದಿರಾ ಆ ನಂಬರ್ನ ನೀವು ಸದಾ ಚಾಲ್ತಿಯಲ್ಲಿ ಇಟ್ಕೋಬೇಕು. ಅದಕ್ಕೆ ಹಣ ಹಾಕೋದಿಲ್ಲ, ರೀಚಾರ್ಜ್ ಮಾಡಲ್ಲ, ಅಥವಾ ಅದು ಬಿಸಾಕ್ಬಿಟ್ಟು ಇನ್ನೊಂದು ನಂಬರ್ ತಗೊಳ್ತೀನಿ ಅಂದ್ರೆ ನಾವು ತೊಂದರೆನಲ್ಲಿ ಸಿಕ್ಕಾಕೊಂತೀವಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪರಿಕಲ್ಪನೆ ಆಗಿರ್ಬೋದು, ಇದು ಜಾರಿಯಾದ ಹಿನ್ನೆಲೆ ಆಗಿರ್ಬೋದು, ಹಾಗೆ ಈ ಯೋಜನೆ ಏನೆಲ್ಲ ಗುರಿ ಉದ್ದೇಶಗಳನ್ನು ಒಳಗೊಂಡಿದೆ, ಈ ಯೋಜನೆ ಮುಖಾಂತರ ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತರುಗಳು ಅಗತ್ಯ ದಾಖಲಾತಿಗಳನ್ನು ಏನೇನೆಲ್ಲ ಹೊಂದಿರಬೇಕಾಗುತ್ತೆ, ಈ ಯೋಜನೆ ಚಿಕ್ಕದಾಗಿ ಶುರುವಾದರೂ ಇದು ಏನೆಲ್ಲ ವ್ಯಾಪಕವಾಗಿ ತನ್ನ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು
0: ಒಂದು ಅಂಶ ಇಲ್ಲಿ ನಾವು ಹೇಳಬೇಕನ್ಸತ್ತೆ. ಯಾರ್ಯಾರನ್ನ ಹೊರಗಡೆ ಇಟ್ಟಿದ್ದೀವಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಳ್ಳೋಕ್ಕಾಗಲ್ಲ ಅಂತ? ಈಗ ಕೆಲವು ಜಮೀನುಗಳು ಮಾಡ್ತಾ ಇರ್ತಾರೆ, ಅದನ್ನು ಅವರು ಗುತ್ತಿಗೆ ತಗೊಂಡು ಮಾಡ್ತಾ ಇರ್ತಾರೆ, ಆ ರೈತರು ಮಾಡಕ್ಕೆ ಬರಲ್ಲ. ಇನ್ನು ಕೆಲವರು ಮಠಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು, ಯಾರ್ಯಾರದೋ ಜಮೀನುಗಳು ಇರುತ್ತೆ, ನೀವು ಕೋರಿಂಗ್ ಮಾಡ್ತಾ ಇರ್ತಾರೆ, ಏನೋ ಅಂಥ ಜಮೀನುಗಳಿಗೆ ಬರೋದಿಲ್ಲ. ಮೇಲೆ ಎರಡನೇದು, ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿದ್ದಾರೆ ರೈತರು, ಆಯ್ತಾ, ಅವ್ರಿಗೆ ಇದು ಬರೋದಿಲ್ಲ. ಮೇಲೆ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು, ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಈ ಥರದ ಸಾಂವಿಧಾನಿಕ ಹುದ್ದೆಗಳಲ್ಲಿ ಇದ್ದವರು ಅಥವಾ ಈಗ ಹಿಂದೆ ಇದ್ದವರು ಈಗಿದ್ದವರು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಅದೇ ರೀತಿ ಅಧಿಕಾರಿಗಳಿಗೆ ಬರೋದಿಲ್ಲ, ಡಿ ಗ್ರೂಪ್ಗಿಂತ ಮೇಲ್ಗಡೆ ಇರೋರು ಯಾರಿಗೂ ಬರೋದಿಲ್ಲ, ಇದು ನಿಮಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಆದಾಯ ತೆರಿಗೆ ಯಾರು ಪಾವತಿಸ್ತಿದ್ದಾರೋ ಅವ್ರಿಗೆ ಬರೋದಿಲ್ಲ. ರೈತ ಮತ್ತು ರೈತನ ಯಾವುದೇ ಆದಾಯಕ್ಕೆ, ರೈತ ಕೃಷಿಯಿಂದ ಬರೋ ಆದಾಯಕ್ಕೆ, ಯಾಕಂದರೆ ಈಗ ಅನೇಕ ರೈತರು ಕೃಷಿ ಬಿಟ್ಟು ಬೇರೆ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಅದರಿಂದ ಬರೋ ಆದಾಯಕ್ಕೆ ಆದಾಯ ತೆರಿಗೆ ಇದೆ. ಅದೇ ಕೃಷಿ ಮೂಲದಿಂದ ಬರುವ ಆದಾಯಕ್ಕೆ
1: ಆದಾಯ ತೆರಿಗೆ ಇಲ್ಲ.
0: ಇಲ್ಲ, ಆ ಥರ ಆದಾಯ ತೆರಿಗೆ ಯಾರ್ಯಾರು ಪಾವತಿ ಮಾಡ್ತಾ ಇದ್ದಾರೆ ಆ ರೈತರಿಗೆ ಬರೋದಿಲ್ಲ ಅಂತ ಒಂದು ನಿಯಮ ಮಾಡಿದ್ದಾರೆ. ಇಷ್ಟು ಜನನ ಹೊರತುಪಡಿಸಿದ್ರೆ ಮಿಕ್ಕವ್ರು ಎಲ್ರಿಗೂ ನಾವು ಈ ಯೋಜನೆಯಲ್ಲಿ ಸಹಾಯ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕೆಲವರು ದೊರೆಯದೇ ಇರೋರು ಸ್ವಲ್ಪ ಅಸಮಾಧಾನವಾಗಿ ಮಾತಾಡ್ಬೋದು ಅಥವಾ ವ್ಯಕ್ತಿರತ್ವವಾಗಿ ಮಾತಾಡ್ಬೋದು, ಅಂಥವ್ರಿಗೆ ಈ ಒಂದು ನಮ್ಮ ರೇಡಿಯೋ ಕಾರ್ಯಕ್ರಮ ಒಂದು ಧನಾತ್ಮಕವಾದ ಮತ್ತೆ ಅವರು ತಪ್ಪು ಗ್ರಹಿಕೆನ ಹೋಗಲಾಡಿಸ್ಲಿಕ್ಕೆ ಈ ಒಂದು ಚರ್ಚೆ ಕಾರಣ ಆಗಲಿ ಅನ್ನೋದು ನನ್ನ ಆಶಯ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಒಂದು ಸಂಪೂರ್ಣ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ನಮ್ಮ ಕೇಳುಗ ಸಮುದಾಯದ ರೈತರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಣೆ ಸಲಹೆಗಾರರು ಹಾಗೂ ಜನನೀತಿ ಸಂಶೋಧಕರಾದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.

0: ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತ್ ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
3: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
3: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
3: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
3: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
3: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
3: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
3: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
3: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
3: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 116 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ರಾಮನಡಿಯಿಟ್ಟ ನೆಲ
5: ಭೀಮನುಸಿರಿದ ಗಾಳಿ
4: ವ್ಯೋಮದೆ ಭಗೀರಥಂ ತಂದ ಸುರತಟನಿ
5: ಸೋಮನ

0: ಪೆತ್ತ ಕಡಲು,
1: ಸೋಮನಂ ಪೆತ್ತ ಕಡಲು,
0: ಈ ಪುರಾತನಗಳಿರೆ,
1: ಈ ಪುರಾತನಗಳಿರೆ,
0: ನಾಮೆಂತು ಹೊಸಬರೆಲೋ ಮಂಕುತಿಮ್ಮ,
1: ನಾಮೆಂತು ಹೊಸಬರೆಲೋ ಮಂಕುತಿಮ್ಮ.
0: ಸೊ ಈ 130ನೆಯ ಮುಕ್ತಕದಲ್ಲಿ ಮತ್ತೆ ನಾವು ಕಾಲಗಣನೆಯ ವಿಚಾರವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಕಳೆದ ಮುಕ್ತಕದಲ್ಲಿ ಚಿರ ಪುರಾತನ ನಿತ್ಯ ನೂತನ ಅನ್ನೋಂಥ ವಿಚಾರವನ್ನು ನಾವು ನೋಡಿದ್ವಿ. ಹೊಸದು ಮತ್ತು ಹಳೆಯದು ಬಹಳ ಸುಂದರವಾದಂಥ ರೀತಿಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದು ನಾವು ಕಳೆದ ಸತಿನೂ ನೋಡಿದ್ವಿ. ಅದಕ್ಕೆ ಇವಾಗ ಮತ್ತಷ್ಟು ಪುರಾವೆಗಳನ್ನು ನಾವು ನೋಡೋಣ. ನಮ್ಮಲ್ಲಿ ನಾವು ನಮ್ಮ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಕಾಲವನ್ನು ಅಳೆಯುವಂಥ ಬಹಳ ಒಂದು ಸಂಕೀರ್ಣವಾದಂತಹ ಬಹಳ ಮುಂದುವರೆದಂತಹ ಒಂದು ಪದ್ಧತಿ ಬೆಳೆದು ಬಂದಿತ್ತು. ಇವತ್ತಿನ ಕಾಲದಲ್ಲಿ ನಾವು ಒಂದು ಸೆಕೆಂಡ್ ಅಂತೀವಿ. ಆ ಸೆಕೆಂಡನ್ನು ಅರ್ಧ ಸೆಕೆಂಡು, ಅದಕ್ಕಿಂತ 100ನೇ ಒಂದು ಸೆಕೆಂಡು, 1000ದ ಒಂದು ಸೆಕೆಂಡು, ಮಿಲಿ ಸೆಕೆಂಡ್ಸ್ ಅಂತೆಲ್ಲ ಹೇಳ್ತೀವಿ. ಇವಾಗ ರನ್ನಿಂಗ್ ರೇಸಲ್ಲಿ ಯಾರೋ 100 ಮೀಟರ್ಸ್ನಲ್ಲಿ ಓಡಬೇಕು ಅಂತಂದರೆ ಯಾರೋ 10.23 ಸೆಕೆಂಡ್ಸಲ್ಲಿ ಓಡ್ಬಿಟ್ರು, ಅಥವಾ 9 ಯಾರು ನಮ್ಮ ಹುಸೇನ್ ಬೋಲ್ಟ್ ಅವನು 9.48 ಸೆಕೆಂಡ್ಸಲ್ಲಿ ಓಡ್ಬಿಟ್ಟ ಅಂತೆಲ್ಲ ಹೇಳ್ತೀರ. 0.48, 1/100 ಭಾಗ. ಸೊ ಹಾಗೆ ಅದು ಅತಿ ಸಣ್ಣದಾದಂತಹ ಕಾಲದ ಗಣನೆ. ನಮ್ಮ ದೇಶದಲ್ಲಿ ಆ ಥರ ಕಣ್ಣು ರೆಪ್ಪೆ ಒಂದು ಸರ್ತಿ ಹಿಂಗೆ ಮುಚ್ಚಿ ತೆಗೆಯುವಂಥ ಕ್ಷಣ ಏನಿತ್ತು ಅದನ್ನು ನಿಮೇಷ ಅಂಥೇಳಿ ಕರೆದು ಅಷ್ಟನ್ನ ಮೆಷರ್ ಮಾಡಿದ್ರು ಅದೆಷ್ಟು ಅಂತ. ಸೊ ಒಂದು ನಿಮೇಷ ಅಥವಾ ಅರ್ಧ ನಿಮೇಷದ ಕಾಲದಿಂದ, ಅದಕ್ಕಿಂತ ಚಿಕ್ಕ ಕಾಲ ಅವಧಿಯಿಂದ ಹಿಡಿದು ಅದು ನಿಮಿಷವಾಗತ್ತೆ, ಆಮೇಲೆ ಗಂಟೆ ಆಗತ್ತೆ, ದಿನವಾಗತ್ತೆ, ತಿಂಗಳಾಗತ್ತೆ, ವರ್ಷವಾಗತ್ತೆ, ಹಾಗೆ ಇನ್ನೂ ಮುಂದುವರಿತಾ ಶತಮಾನವಾಗತ್ತೆ, ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಕಾಲಗಣನೆಯಲ್ಲಿ ಒಂದು ಸುಂದರವಾದಂಥ ಪರಿಕಲ್ಪನೆ ಇದೆ. ಅದೇನು ಯುಗಗಳು ಅಂತ ನಾವೆಲ್ಲ ಕೇಳಿದ್ದೀವಿ ಅದು ಅಲ್ವಾ. ಎಷ್ಟು ಯುಗಗಳಿವೆ? ನಾವು 4 ಯುಗಗಳಿದೆ ಅಂತ ನಾವು ಹೇಳ್ತೀವಿ. ಇವಾಗ ನಡೀತಾ ಇರುವಂಥ ಯುಗ ಯಾವುದು? ಕಲಿಯುಗ. ಕಲಿಯುಗ ಈಗ ನಡೀತಾ ಇದೆ, ಇದಕ್ಕೆ ಹಿಂದೆ ಎಲ್ಲ ಯುಗಗಳು ಇದ್ದವು ಅಂತ ನಮ್ಮ ಕಲ್ಪನೆ. ಇಲ್ಲಿ ಆ ಥರ ಯುಗಗಳ ಒಂದು ಕಲ್ಪನೆಯನ್ನು ಕೊಡ್ತಾ ಡಿ ವಿ ಜಿ ಅವರು ಹೇಳ್ತಾರೆ, ಆ ಯುಗಗಳಿಂದ ಮುಂದುವರ್ಕೊಂಡು ಬರ್ತಾ ಇರುವಂಥ ಅಂಶಗಳಿದೆಯಪ್ಪ, ಅದನ್ನು ನಾವು ನೆನಪಿಸ್ಕೊಳ್ಬೇಕು ಅಂತ. ಸೊ ಈಗ ನಾವು ಪಂಚಭೂತಗಳು ಅಂತ ಹೇಳ್ತೀವಿ ಅಲ್ವಾ, ಗಾಳಿ, ನೆಲ, ಭೂಮಿ, ನೀರು, ಆಕಾಶ, ಅಗ್ನಿ, ಇದೆಲ್ಲ ಪಂಚಭೂತಗಳು. ಅದರಿಂದ ಆಗಿರುವಂತಹ ಸೃಷ್ಟಿ ಇದು, ಇದನ್ನು ನಾವು ನೋಡಿದ್ವಿ. ಸೊ ಈ ಪಂಚಭೂತಗಳು ಹಾಗಾದರೆ ಯಾವಾಗಿಂದ ಇದ್ದುವು ಅನ್ನೋದಕ್ಕೆ ನಮ್ಮ ಪುರಾವೆ, ನಮ್ಮ ಕಥೆಗಳು, ನಮ್ಮ ಇತಿಹಾಸ ಏನು ಹೇಳುತ್ತೆ ಅಂತಂದರೆ, ರಾಮನಡಿ ಇಟ್ಟ ನೆಲ, ರಾಮ ಈ ಜಾಗದಲ್ಲೆಲ್ಲ ಓಡಾಡಿದ್ದ ಅಲ್ವಾ, ಅವನು ನಡ್ಕೊಂಡು ಹೋದಂಥ ಭೂಮಿ ಇದು. ಈ ಭೂಮಿ ಹೊಸದಾಗಿ ಬಂದಿದ್ದಲ್ಲ, ರಾಮನಡಿ ಇಟ್ಟ ನೆಲ. ರಾಮ ಇದ್ದದ್ದು ಯಾವಾಗ, ಯಾವ ಯುಗದಲ್ಲಿದ್ದ? ರಾಮ ಇದ್ದದ್ದು ನಮ್ಮ ಪ್ರಕಾರ ತ್ರೇತಾಯುಗ ಅಂತಿತ್ತು. ಆ ತ್ರೇತಾಯುಗದಲ್ಲಿ ರಾಮ ಇದ್ದದ್ದು. ಸೊ ತ್ರೇತಾಯುಗದಲ್ಲಿ ರಾಮ ಯಾವ ನೆಲದ ಮೇಲೆ ನಡೆದಿದ್ನೋ ನಾನು ನೀನು ಇವತ್ತು ಅದೇ ನೆಲದ ಮೇಲೆ ನಡೀತಾ ಇದ್ದೀವಿ. ಭೀಮನುಸಿರಿದ ಗಾಳಿ, ಭೀಮ ಉಸಿರಾಡಿದಂಥ ಗಾಳಿ, ವಾಯು, ಅದು ಇವತ್ತಿಗೂ ಇದೆ. ಭೀಮ ಇದ್ದದ್ದು ಯಾವಾಗ? ಮಹಾಭಾರತ ಎಲ್ಲ ನಡೆದದ್ದು ಯಾವ ಯುಗ ಅಂತ ನಾವು ಹೇಳ್ತೀವಿ? ದ್ವಾಪರ ಯುಗ. ಸೊ ದ್ವಾಪರ ಯುಗದಲ್ಲಿ ಇದ್ದಂಥ ಗಾಳಿ ಇವತ್ತಿಗೂ ನಾನು ನೀನು ಉಸಿರಾಡ್ತಾ ಇದ್ದೀವಿ, ಅದೇ ಗಾಳಿ ಈಗ ಮುಂದುವರ್ಕೊಂಡು ಹೋಗ್ತಾ ಇದೆ. ವ್ಯೋಮದೆ ಅಂದರೆ ಆಕಾಶದ ಎಲ್ಲೋ ಇದ್ದಂತಹ ಸುರತಟಿನಿ ಅಂತಂದರೆ ಗಂಗೆ, ಗಂಗೆಯನ್ನು ಭಗೀರಥ ಭೂಮಿಗೆ ತಂದ ಅಂತ ನಮ್ಮ ಕಥೆ ಅಲ್ವಾ. ಸೊ ಈ ಭಗೀರಥ ರಾಮನಿಗಿಂತಲೂ ಪುರಾತನನಾದ ಮಹಾರಾಜ, ಸಾಗರ ಅನ್ನೋಂಥ ಮಹಾರಾಜ ಇದ್ದ. ಅವನ ಮಕ್ಕಳಿಗೆ ಶಾಪ ಬಂದಿತ್ತು, ಅವರಿಗೆ ಗಂಗಾ ಸಂಪರ್ಕ ಆಗೋ ತನಕ ಅವರಿಗೆ ಪುಣ್ಯಲೋಕ ಸಿಕ್ಕಲ್ಲ ಅಂತ ಹೇಳಿ ಭಗೀರಥ ಶತಪ್ರಯತ್ನ ಮಾಡಿ, ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ನಾವು ಹೇಳ್ತೀವಿ ಈಗ. ಸೊ ಏನಾದರೂ ಬಹಳ ಕಷ್ಟಪಟ್ಟು ಯಾವುದನ್ನಾದರೂ ಸಾಧಿಸಿದರೆ, ಓಹ್ ಬಾ ಇಂಥ ಭಗೀರಥ ಪ್ರಯತ್ನ ಮಾಡಿ ಸಾಧಿಸಿದನಪ್ಪ ಅಂತ ಹೇಳೋಷ್ಟು ಮಟ್ಟಿಗೆ, ಒಂದು ಉಪಮೆಯಾಗುವಷ್ಟು ಮಟ್ಟಿಗೆ ಕಷ್ಟಪಟ್ಟು ಭಗೀರಥ ಏನು ಮಾಡ್ದ, ದೇವಲೋಕದಿಂದ ಗಂಗೆಯನ್ನು ಕೆಳಗೆ ತಗೊಂಡು ಬಂದ. ಅದು ಯಾವಾಗಾಗಿದ್ದು? ತ್ರೇತಾಯುಗಕ್ಕಿಂತ ಮುಂಚೆ, ರಾಮನಿಗಿಂತ ಮುಂಚೆ ಅವನು ತಂದಂತಹ ಗಂಗೆ ಇವತ್ತು ಹರಿತಾ ಇದ್ದಾಳೆ. ಸೊ ಆಪ ಅಂದರೆ ನೀರು, ಭೂಮಿಯಾಯಿತು, ವಾಯು ಆಯಿತು, ನೀರು ಅದಿನ್ನೂ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ, ಅವಾಗಿಂದ ಇವಾಗಿನವರೆಗೂ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತು ಈಗ ನಾವು ಚಂದ್ರನನ್ನು ನೋಡ್ತೀವಿ. ಆ ಚಂದ್ರ ನಮ್ಮ ಪುರಾಣ

0: ಇತಿಹಾಸಗಳ ಪ್ರಕಾರ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂಥದ್ದು, ಹುಟ್ಟಿದಂಥದ್ದು ಅಂತ. ಸೊ ಈ ಸಮುದ್ರ ಮಥನ ಅಂದ್ರೆ ಏನು, ನಾವೆಲ್ಲ ಆ ಕಥೆ ಕೇಳಿದ್ದೀವಿ. ದೇವರು ದಾನವರು ಮೇರು ಪರ್ವತವನ್ನು ಒಂದು ಕಡಗೋಲ್ನಾಗಿ ಇಡಿಸ್ಕೊಂಡು ಸಮುದ್ರವನ್ನು ಕಡಿದ್ರು. ಆಗ ಅವ್ರು ಯಾತಕ್ಕೋಸ್ಕರ ಕಡಿದ್ರು, ಅಮೃತ ಸಿಕ್ಕಲಿ ಅಂತ ಕಡಿದ್ರು. ಆದರೆ ಅಮೃತ ಬಂದದ್ದು ಕಡೆಯಲ್ಲಿ, ಅದಕ್ಕೆ ಮುಂಚೆ ಅನೇಕ ವಸ್ತುಗಳು ಬಂದವು, ಅದರಲ್ಲಿ ಚಂದ್ರನೂ ಕೂಡ ಒಂದು. ಸೊ ಸೋಮನಂ, ಸೋಮ ಅಂದರೆ ಚಂದ್ರ, ಸೋಮನಂ ಪೆತ್ತ, ಅದಕ್ಕೆ ಜನ್ಮ ನೀಡಿದಂತಹ ಕಡಲು, ಆ ಕಡಲು ಈಗಲೂ ಕೂಡ ಅದೇ ಸಮುದ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಸಮುದ್ರ ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ. ಸೊ ನಮ್ಮ ಭೂಮಿಯ ಮೇಲಿರುವಂತಹ ನೀರು ಕೃತಯುಗದಲ್ಲಿ, ಅಂದರೆ ತ್ರೇತಾಯುಗಕ್ಕಿಂತ ಮುಂಚಿನ ಕೃತಯುಗದಲ್ಲಿ ಏನು ಸಮುದ್ರ ಮಥನ ನಡೀತು, ಆ ಸಮುದ್ರ ಮಥನದ ಸಮಯದಲ್ಲಿ ಇದ್ದಂತಹ ಕಡಲು ಇವತ್ತಿಗೂ ಇದೆ. ಸೊ ಮೊದಲನೆಯ ಯುಗ ನಮ್ಮ ಪ್ರಕಾರ ಕೃತಯುಗ. ಆಗ ದೇವದಾನವರು ಸಮುದ್ರ ಮಥನವನ್ನು ಮಾಡಿದರು. ಅದಾದ ನಂತರ ಬಂದದ್ದು ತ್ರೇತಾಯುಗ. ಆಗ ನಮ್ಮ ಪ್ರಕಾರ ಭಗೀರಥನು, ರಾಮನು ಅವರೆಲ್ಲ ಇದ್ದರು. ಆಮೇಲೆ ಬಂದದ್ದು ದ್ವಾಪರ ಯುಗ. ಆಗ ಮಹಾಭಾರತ ನಡೀತು, ಅಲ್ಲಿ ಭೀಮ ತನ್ನ ಪರಾಕ್ರಮವನ್ನು ತೋರಿಸ್ದ ಅಂತ ನಾವು ಕೇಳ್ತೀವಿ. ಇವತ್ತಿನ ದಿವಸ ಕಲಿಯುಗ, ನಾನು ನೀವು ಎಲ್ಲ ಇದ್ದೀವಿ. ಆ ಎಷ್ಟು ಕಾಲಗಳಿಂದ ಇದ್ದಂತಹ ಪಂಚಭೂತಗಳು ಇವತ್ತಿಗೂ ಮುಂದುವರಿತಾ ಇವೆ. ಹೀಗಿರುವಾಗ, ಅಷ್ಟೆಲ್ಲ ಹಳೆಯ ಒಂದು ಇತಿಹಾಸ ನಿನಗಿರುವಾಗ, ನಾವೆಂತೂ ಹೊಸ ಬರೆಲ್ಲೋ ಮಂಕುತಿಮ್ಮ, ನಾವೇನು ಹೊಸದಾಗಿ ಬಂದ್ಬಿಟ್ವಾ, ಏನೋ ಸಡನ್ನಾಗಿ ಇವಾಗೇನೋ ಉದ್ಭವ ಆಗ್ಬಿಟ್ವಾ, ಹಂಗಲ್ಲ. ನಮಗೆ ಅಷ್ಟೆಲ್ಲ ದೊಡ್ಡ ಹಿನ್ನೆಲೆ ಇದೆ. ಇದು ಯಾಕೆ ಮುಖ್ಯ ಅಂದರೆ, ನಮ್ಮಲ್ಲಿ ಈ ಹೊಸದು ಹಳೆಯದರ ಬಗ್ಗೆ ಕೆಲವೊಂದು ಅಭಿಪ್ರಾಯಗಳು ಮೂಡ್ಬಿಟ್ಟಿರ್ತವೆ. ಅವು ಪೂರ್ವಾಗ್ರಹಗಳು. ಹೊಸದು ಬಂತು ಅಂತಂದರೆ, ಓ ವಾವ್, ಹೊಸದು ಬಂದ್ಬಿಡ್ತು, ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಳ್ಳೋದು. ಹಳೆಯದನ್ನು ಏನಾದರೂ ಹೇಳಿದ್ರೆ ಅದನ್ನು ಅದು ಗೊಡ್ಡು, ಅದು ಸರಿ ಇಲ್ಲ, ಅವೆಲ್ಲ ಸುಮ್ಮನೆ ಮೂಢನಂಬಿಕೆಗಳು, ಎಲ್ಲ ಸೂಪರ್ಸ್ಟಿಷನ್ಸ್ ಅಂತ ಹೇಳುವಂಥದ್ದು. ಹಳೆಯದು ಸರಿ ಇಲ್ಲ, ಹೊಸದು ಚೆನ್ನಾಗಿದೆ ಅನ್ನುವಂಥ ಮನೋಭಾವ ಒಂದು ಕಡೆ. ಆ ಥರ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಇರುತ್ತೆ, ಹಳೆಯದೆಲ್ಲ ಚೆನ್ನಾಗಿದೆ, ಹೊಸದು ಯಾವುದು ಚೆನ್ನಾಗಿಲ್ಲ ಅನ್ನುವಂಥ ನಕಾರಾತ್ಮಕವಾದಂಥ ಭಾವ. ನಾವು ಎರಡು ಕಡೆಯಿಂದನೂ ನಾವು ತುಂಬ ಜೋಪಾನವಾದ, ಎರಡೂ ಸರಿಯಲ್ಲ, ಹಳೆಯದು ಹೊಸದು ಎರಡೂ ಇದ್ರೇ ಸಾಮರಸ್ಯ ಬರೋದಕ್ಕೆ ಸಾಧ್ಯವಾಗುವಂಥದ್ದು. ಸೊ ಹಾಗೆ ನಾವು ನೋಡಬೇಕಾಗಿರೋದು ಕೂಡ ಹೊಸದು ಹಳೆಯದು ಎರಡನ್ನೂ ಸಮರಸದಿಂದ ಹೇಗೆ ನೋಡ್ಕೋಬೋದು ಅಂತ. ಯಾವತ್ತಿಗೂ ಏನೋ ಹೊಸದು ಬಂದ್ಬಿಡ್ತು ಅಂತ ಅದರ ಹಿಂದೆ ಓಡೋಗೋದಲ್ಲ, ಹಳೆಯದಿತ್ತಲ್ಲ ಅದನ್ನೇ ಹಿಡ್ಕೊಂಡು ನಾನು ಕೂತಿರ್ತೀನಿ ಅಂತ ಅನ್ನೋದು ಕೂಡ ಅಲ್ಲ. ಹಳೆಯದರ ಬಗ್ಗೆ ನಮಗೆ ಸರಿಯಾದಂಥ ರೀತಿಯ ಗೌರವ ಇದ್ದು ಹೊಸದನ್ನು ನಾವು ಕಟ್ಕೊಳ್ತಾ ಹೋಗಬೇಕು ಅನ್ನೋದು ಮುಖ್ಯ. ಈಗ ನಾವು ಮನೆ ಕಟ್ಟಬೇಕು ಅಂತಂದರೆ, ಯಾವುದೋ ಕಾಲದಲ್ಲಿ ನಮ್ಮ ಮನೆ ಇದ್ದಂಥ ಒಂದು ಸೈಟ್ ಇರುತ್ತೆ, ಆ ಸೈಟಲ್ಲಿ ನಾವು ಹೊಸ ಮನೆಯನ್ನು ಕಟ್ಬೋದು. ಹೊಸ ಸೈಟೇ ಆಗಬೇಕು ಅಂತ ಇಲ್ಲ, ಈಗ ಹೊಸ ಮನೆ ಕೂಡ ಬೇಡ, ಇರೋಂಥ ಮನೆಯಲ್ಲೇ ನಾವು ಒಂದು ಹೊಸ ಒಂದು ರೂಮ್ ಕಟ್ಕೊಳ್ಬಹುದು, ಇರೋಂಥ ರೂಮ್ನಲ್ಲೇ ಒಂದು ಹೊಸ ಲೈಟ್ ಫಿಕ್ಸ್ ಮಾಡ್ಕೋಬಹುದು. ಸೊ ಹೀಗೆ ಹೊಸದನ್ನು ಹಳೆಯದಕ್ಕೆ ನಾವು ಸೇರಿಸ್ತಾ ಹೋಗ್ಬೋದು. ಸೊ ಹಳೆಯದು ಇರುತ್ತೆ, ಹೊಸದು ಇರುತ್ತೆ, ಆಗ ಹಳೆಯ ನಮ್ಮ ಬುಡವನ್ನು ನಾವು ಮರೆಯಲ್ಲ. ಅದರ ಬಗ್ಗೆ ನಮಗಿರೋಂಥ ಒಂದು ಬಾಂಧವ್ಯವಾಗ್ಬೋದು, ಬದ್ಧತೆಯಾಗ್ಬೋದು, ಗೌರವವಾಗ್ಬೋದು, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದು ನಮಗೆ ಒಂದು ರೀತಿಯ ಅಸ್ಮಿತೆಯನ್ನು ಕೊಡುತ್ತೆ, ಅಂದರೆ ಇದು ನಾನು, ಇದು ನನ್ನದು ಅನ್ನೋಂಥ ಐಡೆಂಟಿಟಿಯನ್ನು ಕೊಡುತ್ತೆ. ಆ ಐಡೆಂಟಿಯ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು, ಒಂದು ಗೌರವ ಇರಬೇಕು, ಒಂದು ನಮ್ರತೆಯ ಭಾವ ಇರಬೇಕು. ಅದರ ಬುನಾದಿಯ ಮೇಲೆ ನಾವು ಹೊಸದನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 116 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು. ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಜ್ಞಾನಸ್ವಧ ಕಾರ್ಯಕ್ರಮದಲ್ಲಿ ನಂದಿ, ಜ್ಞಾನ, ವಿನಯ, ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ರವರು.

ಇದು 90 ಚುಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಂದಿ, ಜ್ಞಾನ, ವಿನಯ, ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಂಜು ಮುಚ್ಚಿದ ಕೈಲಾಸ ಪರ್ವತ. ಜಗನ್ನಾಟಕ ಸೂತ್ರಧಾರಿ ಮಹಾದೇವನು ಗಾಢವಾದ ಧ್ಯಾನದಲ್ಲಿದ್ದಾನೆ. ಜಗನ್ಮಾತೆ ಪಾರ್ವತಿ ಅವನ ಪಕ್ಕದಲ್ಲಿ ವಿರಾಜಮಾನಳಾಗಿದ್ದಾಳೆ. ರುದ್ರಗಣಗಳು ಸುತ್ತಲೂ ನೆರೆದಿವೆ. ಆದರೆ ಕೈಲಾಸದ ಮಹಾದ್ವಾರದಲ್ಲಿ ಕಣ್ಣು ಮಿಟಕಿಸದೆ ಸದಾ ಎಚ್ಚರದಿಂದ ತನ್ನೊಡೆಯನನ್ನೇ ಅನವರತ ದೃಷ್ಟಿಸುತ್ತ ನಿಂತಿರುವ ಅಪ್ರತಿಮ ಭಕ್ತನೊಬ್ಬನಿದ್ದಾನೆ. ಅವನೇ ನಂದಿ. ನಂದಿಯನ್ನು ನಾವು ಕೇವಲ ಶಿವನ ವಾಹನ ಎಂದು ಮಾತ್ರ ಭಾವಿಸಿದ್ದರೆ ಅದು ಅಪೂರ್ಣವಾಗುತ್ತದೆ. ಶೈವ ಪರಂಪರೆಯಲ್ಲಿ ನಂದಿಯ ಸ್ಥಾನ ಅತ್ಯುನ್ನತವಾದದ್ದು. ಆತ ಕೇವಲ ವಾಹನವಲ್ಲ, ಕೈಲಾಸದ ದ್ವಾರಪಾಲಕ, ಪ್ರಮತಗಣಗಳ ಅಧಿನಾಯಕ, ಅಪ್ರತಿಮ ಯೋಧ, ಶ್ರೇಷ್ಠ ಸಂಗೀತಜ್ಞ ಹಾಗೂ ಪರಮಭಕ್ತ. ನಟರಾಜನ ಆನಂದ ತಾಂಡವಕ್ಕೆ ಮೃದಂಗ ನುಡಿಸುವವ ಇದೇ ನಂದಿಕೇಶ್ವರ. ಕೆಲವು ಆಗಮಶಾಸ್ತ್ರಗಳ ಪ್ರಕಾರ ನಂದಿಯು ಶಿವನಿಂದಲೇ ನೇರವಾಗಿ ಜ್ಞಾನೋಪದೇಶ ಪಡೆದು ಅದನ್ನು ಜಗತ್ತಿಗೆ ಸಾರಿದ ಆದಿಗುರು ಸ್ವರೂಪಿಯೂ ಹೌದು. ನಂದಿಯ ಜನನದ ಹಿನ್ನೆಲೆಯಲ್ಲಿ ಒಂದು ರೋಚಕ ಕಥೆಯಿದೆ. ಶಿಲಾದ ಎಂಬ ಮಹರ್ಷಿಗಳಿಗೆ ಸಂತಾನಭಾಗ್ಯವಿರಲಿಲ್ಲ. ಆ ಕೊರಗನ್ನು ನೀಗಿಸಿಕೊಳ್ಳಲು ಅವರು ಪರಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದರು. ಅವರ ನಿಷ್ಕಲ್ಮಶ ಭಕ್ತಿಗೆ ಹೊಲಿದು ಬಂದ ಶಿವನು ತನ್ನದೇ ಅಂಶದಿಂದ ನಂದಿಯನ್ನು ಅವರಿಗೆ ಪುತ್ರನಾಗಿ ಕರುಣಿಸಿದನು. ಬಾಲ್ಯದಿಂದಲೇ ಅಸಾಧಾರಣ ಜ್ಞಾನ ಮತ್ತು ಶಿವಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದ ನಂದಿಗೆ ಒಂದು ದಿನ ತನ್ನ ಆಯುಷ್ಯ ಬಹಳ ಅಲ್ಪ ಎಂಬ ಸತ್ಯ ತಿಳಿಯುತ್ತದೆ. ತಂದೆ ಶಿಲಾದ ಕಣ್ಣೀರು ಹಾಕಿದರು. ನಂದಿ ವಿಚಲಿತನಾಗುವುದಿಲ್ಲ. ಬದಲಾಗಿ ಸಾಕ್ಷಾತ್ ಮೃತ್ಯುಂಜಯನನ್ನೇ ಒಲಿಸಿಕೊಳ್ಳಲು ಘೋರ ತಪಸ್ಸಿಗೆ ಕೋರುತ್ತಾನೆ. ಆತನ ತಪಸ್ಸಿನ ಜ್ವಾಲೆಗೆ ಕರಗಿದ ಮಹಾದೇವ ಪ್ರತ್ಯಕ್ಷನಾಗಿ ವರವನ್ನು ಕೇಳು ಎಂದಾಗ ಈ ಬಾಲಕ ಸಂಪತ್ತು, ಅಧಿಕಾರ ಅಥವಾ ಇಂದ್ರ ಪದವಿಯನ್ನು ಕೇಳುವುದಿಲ್ಲ. ನನಗೆ ಬೇರೇನು ಬೇಡ, ನಿನ್ನ ಪಾದ ಸೇವೆಯಲ್ಲಿ ಸದಾ ಇರುವ ಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸುತ್ತಾನೆ. ಈ ನಿಸ್ವಾರ್ಥ ಭಕ್ತಿಗೆ ಬೆರಗಾದ ಶಿವನು ಆತನಿಗೆ ಅಮೃತ ತತ್ವವನ್ನು ಕರುಣಿಸಿ ತನ್ನ ಪ್ರಧಾನ ವಾಹನವಾಗಿ ಹಾಗೂ ಕೈಲಾಸದ ಕಾವಲುಗಾರನ್ನಾಗಿ ಸ್ವೀಕರಿಸುತ್ತಾನೆ. ನಂದಿಯ ಶಕ್ತಿ ಮತ್ತು ಸ್ವಾಭಿಮಾನಕ್ಕೆ ರಾವಣನ ಪ್ರಸಂಗ ಒಂದು ದೊಡ್ಡ ಉದಾಹರಣೆ. ಒಮ್ಮೆ ದಶಕಂಠ ರಾವಣನು ತನ್ನ ಅಹಂಕಾರದಿಂದ ಕೈಲಾಸವನ್ನು ಪ್ರವೇಶಿಸಲು ಯತ್ನಿಸಿದಾಗ ನಂದಿ ಅವನನ್ನು ದ್ವಾರದಲ್ಲೇ ತಡೆಯುತ್ತಾನೆ. ಆಗ ರಾವಣನು ನಂದಿಯ ಮುಖವನ್ನು ನೋಡಿ ಕೋತಿಯ ಮುಖದವನೇ ಎಂದು ಗೇಲಿ ಮಾಡುತ್ತಾನೆ. ಇದರಿಂದ ಕೆರಳಿದ ನಂದಿ ಯಾವ ವಾನರ ಮುಖವನ್ನು ನೋಡಿ ನೀನು ನಕ್ಕೆಯೋ ಅದೇ ವಾನರ ಕುಲದಿಂದ ನಿನ್ನ ಮತ್ತು ನಿನ್ನ ಲಂಕೆಯ ಸರ್ವನಾಶವಾಗಲಿ ಎಂದು ಶಪಿಸುತ್ತಾನೆ. ಇದೇ ಶಾಪ ಮುಂದೆ ರಾಮಾಯಣದಲ್ಲಿ ಹನುಮಂತ ಮತ್ತು ವಾನರ ಸೇನೆಯ ಮೂಲಕ ನಿಜವಾಗುತ್ತದೆ. ಪ್ರತಿಯೊಂದು ಶಿವಾಲಯದಲ್ಲೂ ನಂದಿಯು ಸದಾ ಶಿವಲಿಂಗದ ಎದುರು ಮಂದಿಯೂರಿ ಕುಳಿತಿರುವುದನ್ನು ನಾವು ನೋಡುತ್ತೇವೆ. ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನಂದಿಯ ಕಿವಿಯಲ್ಲಿ ಪಿಸುಗುಟ್ಟುವ ವಾಡಿಕೆಯಿದೆ. ಏಕೆಂದರೆ ನಂದಿಯ ಮೂಲಕ ಹೇಳಿದ ಪ್ರಾರ್ಥನೆಯು ನೇರವಾಗಿ ಶಿವನನ್ನು ತಲುಪುತ್ತದೆ ಎಂಬುದು ಭಕ್ತರ ದೃಢವಾದ ನಂಬಿಕೆ. ವರ್ಷಗಳು ಕಳೆದರೂ ಯುಗಗಳು ಬದಲಾದರೂ ಶಿವನ ಮೇಲಿರುವ ಆತನ ಆ ಏಕಾಗ್ರತೆಯ ದೃಷ್ಟಿ ಬದಲಾಗುವುದಿಲ್ಲ. ನಂದಿಯಿಂದ ನಮಗೆ ಸಿಗುವ ಜೀವನ ಪಾಠ ಎಂದಿಗೂ ಗುರಿ ಒಂದೇ ಆಗಿರಲಿ. ಅದರಲ್ಲಿ ಚಂಚಲತೆ ಬೇಡ. ಕರ್ತವ್ಯದಲ್ಲಿ ಅಚಲವಾದ ಶ್ರದ್ಧೆ ಇರಲಿ. ಎಷ್ಟೇ ಅಪಾರ ಶಕ್ತಿ ಇದ್ದರೂ ತಲೆಬಾಗುವ ವಿನಯವಿರಲಿ. ಕೊನೆಗೆ ಎಷ್ಟೇ ಜ್ಞಾನವಿದ್ದರೂ ಅಹಂಕಾರ ಸುಳಿಯದಿರಲಿ ಮತ್ತು ಭಕ್ತಿಯಲ್ಲಿ ಯಾವುದೇ ಸ್ವಾರ್ಥವಿರಬಾರದು ಎಂಬುದು. ನಂದಿಗೆ ಶಿವನ ಸಾನ್ನಿಧ್ಯವನ್ನು ಬಿಟ್ಟರೆ ಜಗತ್ತಿನ ಬೇರೆ ಯಾವ ವಸ್ತುವಿನ ಮೇಲೂ ವ್ಯಾಮೋಹವಿಲ್ಲ. ನಂದಿಯ ಮೌನ ನಮಗೆ ಬೋಧಿಸುವ ಪಾಠವೊಂದೇ: ನಿನ್ನ ಮನಸ್ಸನ್ನು ನಿನ್ನ ಗುರಿಯ ಮೇಲೆ ಸ್ಥಿರವಾಗಿರಿಸು, ಅಹಂಕಾರವನ್ನು ತ್ಯಜಿಸು, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ಆಗ ನಿನ್ನೊಳಗಿನ ಶಿವತ್ವವೇ ಜಾಗೃತವಾಗುತ್ತದೆ.
ಆದ್ದರಿಂದ ನಂದಿ ಕೇವಲ

ಕಲ್ಲಿನ ಪ್ರತಿಮೆಯಲ್ಲ, ಆತ ಭಕ್ತಿ, ಶಕ್ತಿ, ಶಿಸ್ತು, ಧರ್ಮ ಮತ್ತು ಸಂಪೂರ್ಣ ಶರಣಾಗತಿಯ ಪ್ರತೀಕ. ನಂದಿಯ ಭಕ್ತಿಯನ್ನು ಮೈಗೂಡಿಸಿಕೊಂಡಾಗ ಮಾತ್ರ ನಮಗೆ ಶಿವನ ದರ್ಶನ ಮತ್ತು ಒಲುಮೆ ಸಿಗಲು ಸಾಧ್ಯ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಂದಿ ಜ್ಞಾನ ವಿನಯ ಸಮರ್ಪಣೆಗಳ ಜೀವಂತ ಸಂಕೇತ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಕುರಿತು ಸರ್ಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀ ಪ್ರಭುಸ್ವಾಮಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಮಿತ್ರರೇ, ಎಲ್ರಿಗೂ ನಮಸ್ಕಾರ. ನಾನು ಪ್ರಭುಸ್ವಾಮಿ ಅಂತ ಹೇಳಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಇತಿಹಾಸ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಭಾರತದ ಸ್ವತಂತ್ರ ಹೊಂದಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಯಶಸ್ಸನ್ನು ಕಂಡು ಸುಮಾರು 80 ವಸಂತಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಸರಗೂರಿನ ಜನಧನಿ ಬಾನುಲಿ ಕೇಂದ್ರದವರು ಸ್ವತಂತ್ರ ಹೋರಾಟಗಾರರ ವ್ಯಕ್ತಿ ಚಿತ್ರವನ್ನು, ಅವರ ಆದರ್ಶಗಳನ್ನು, ಅವರ ಚಿಂತನೆಗಳನ್ನು, ಹೋರಾಟದ ಹಾದಿಯನ್ನು ಭವಿಷ್ಯದ ಯುವಜನತೆಗೆ ವರ್ಗಾಯಿಸುವ ಸಲುವಾಗಿ, ಅವರನ್ನು ಶಿಕ್ಷಿತರನ್ನಾಗಿ ಮಾಡುವ ಸಲುವಾಗಿ ಹಮ್ಮಿಕೊಂಡಿರುವಂತಹ ಈ ವ್ಯಕ್ತಿ ಚಿತ್ರಗಳ ಪರಿಚಯವನ್ನು ನಿಜವಾಗಲೂ ಅತ್ಯಂತ ಶ್ಲಾಘನೀಯ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ನಾವು ತೆಗೆದುಕೊಂಡಿರೋ ವಿಚಾರ ಯಾವುದು ಚರ್ಚೆಗೆ ಅಂತ ಹೇಳಿದರೆ, ಅದು ರಾಷ್ಟ್ರೀಯ ಹೋರಾಟಗಾರರಲ್ಲಿ ವಿಭಿನ್ನ ರಾಷ್ಟ್ರೀಯ ಹೋರಾಟಕ್ಕೆ, ವಿಭಿನ್ನ ಚಿಂತನೆಗಳಿಗೆ, ವಿಭಿನ್ನ ರಾಜಕೀಯ ಚಿಂತನೆಗೆ ಹೆಸರಾದಂತಹ ತೀವ್ರಗಾಮಿ ರಾಷ್ಟ್ರೀಯ ನಾಯಕರಲ್ಲಿ ಪ್ರಮುಖ ಘಟ್ಟವನ್ನು ನಿರ್ವಹಿಸಿದಂತಹ ಲಾಲ್ ಬಾಲ್ ಪಾಲ್ ಎನ್ನುವಂತಹ ಮೂವರಲ್ಲಿ ಬಾಲಗಂಗಾಧರ ತಿಲಕರವರ ಜೀವನ, ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳು ಏನು, ಇತರೆ ರಾಜಕೀಯ ಚಿಂತನೆಗಳಿಗಿಂತ ತಿಲಕರ ರಾಜಕೀಯ ಚಿಂತನೆ ಹೇಗೆ ವಿಭಿನ್ನ, ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಭಾರತದ ಸ್ವತಂತ್ರ ಹೋರಾಟವೇ ಹಾಗೆ, 1857 ದಂಗೆ ಆದಮೇಲೆ ಸ್ವತಂತ್ರ ಹೋರಾಟದ ಸ್ವರೂಪ ಹೇಗಿರಬೇಕು ಅಂತ ಯೋಚನೆ ಮಾಡಿದಾಗ ರಾಷ್ಟ್ರೀಯ ಹೋರಾಟಗಾರರಿಗೆ, ಭಾರತದ ಸ್ವತಂತ್ರ ಹೋರಾಟಗಾರರಿಗೆ ಅನಿಸಿದ್ದು ಒಂದು ಸಂಘಟಿತವಾದಂತಹ ಸಂಘ ಸಂಸ್ಥೆ ಇಲ್ಲದೇ ಇರೋದೇನೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ನಮ್ಮ ಅಪಜಯಕ್ಕೆ ಕಾರಣ ಅಂತ ಭಾವಿಸಿದರು. ಹೀಗಾಗಿ ಎ.ಒ. ಹ್ಯೂಮನ ನೇತೃತ್ವದಲ್ಲಿ, ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮ್ ಇವರ ನೇತೃತ್ವದಲ್ಲಿ 1885 ಡಿಸೆಂಬರ್ ತಿಂಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಇಡೀ ಜನರ, ಭಾರತದ ಎಲ್ಲ ಜನರ ರಾಜಕೀಯ ಪಕ್ಷವಾಗಿ ಎಲ್ಲ ಜನರನ್ನು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಒಂದೇ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನವಾಗಿ ಸ್ಥಾಪನೆಯಾಯಿತು. 1885 ಮುಂದಕ್ಕೆ 1905 ಭಾರತದ ಹೋರಾಟದಲ್ಲಿ ಮಂದಗಾಮಿಗಳ

0: ರಾಷ್ಟ್ರೀಯ ಹೋರಾಟವನ್ನು ಕಾಣ್ತೀವಿ.
1: 1885 1905 ಮಂದಗಾಮಿಗಳ ಹೋರಾಟ, 1905
0: 1919 ತೀವ್ರಗಾಮಿಗಳ ಹೋರಾಟ, 1905 1947 ಭಾರತದ ಸ್ವತಂತ್ರದವರೆಗೆ ಗಾಂಧಿ ಯುಗದ ಹೋರಾಟವನ್ನು ಕಾಣ್ತೀವಿ. ಆರಂಭದಲ್ಲಿ ಬ್ರಿಟಿಷರ ವಿರುದ್ಧದ ಮಂದಗಾಮಿಗಳ ಹೋರಾಟ ಸಂವಿಧಾನಾತ್ಮಕ ಮಾರ್ಗ ಆಗಿತ್ತು. ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರನ್ನು ನಾವು ಕೇಳಿದ್ದು, ಬ್ರಿಟಿಷರಲ್ಲಿ ನಾವು ಮನವಿಯನ್ನು ಸಲ್ಲಿಸಿದ್ದು, ಪ್ರಾರ್ಥಿಸಿದ್ದು ಸ್ವತಂತ್ರಕ್ಕೋಸ್ಕರ ಅಲ್ಲ, ಕೇವಲ ಬ್ರಿಟಿಷರ ಆಡಳಿತದ ಅಡಿಯಲ್ಲಿ ಸುಧಾರಣೆಗಳಿಗಾಗಿ ನಾವು ಕೋರಿಕೆಯನ್ನು ಮಂಡಿಸ್ತೀವಿ. ಈ ಸಂದರ್ಭದಲ್ಲಿ ಜನರಲ್ಲಿ ರಾಷ್ಟ್ರೀಯ ಹೋರಾಟದ ಅರಿವು ತೀವ್ರ ಕಡಿಮೆ ಇತ್ತು. ಕಾಂಗ್ರೆಸ್ನ ಜವಾಬ್ದಾರಿ ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ಸೀಮಿತ ಆಗಬೇಕಾದಂತಹ ಅನಿವಾರ್ಯತೆಯೂ ಇತ್ತು. ಯಾವಾಗ 1885 ಕಾಂಗ್ರೆಸ್ ನಡೆಸ್ತಾ ಇದ್ದಂತಹ ಸಂವಿಧಾನಾತ್ಮಕ ಹೋರಾಟ ಬ್ರಿಟಿಷರ ಕಾರಣದಿಂದ ವಿಫಲ ಆಯಿತೋ, ಆಗ ಕಾಂಗ್ರೆಸ್ನ ದೇಶದ ಯುವ ಪೀಳಿಗೆಯ ಜನ ಸಂವಿಧಾನಾತ್ಮಕ ಹೋರಾಟಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಜನರ ಹೋರಾಟ ಮತ್ತೊಂದು ಮಜಲನ್ನು ಪಡ್ಕೋತು, ಅದೇ ತೀವ್ರಗಾಮಿ ರಾಷ್ಟ್ರೀಯತೆ. ಅಂದರೆ ಕಾಂಗ್ರೆಸ್ನ ನೇತೃತ್ವದ ರಾಷ್ಟ್ರೀಯ ಚಳವಳಿ ಆರಂಭದ ದಿನಗಳಲ್ಲಿ ಕೇವಲ ಸುಶಿಕ್ಷಿತರ ಅಲ್ಪಸಂಖ್ಯಾತರ ಹೋರಾಟವಾಗಿ ಪರಿಣಮಿಸಿದ್ದಂತಹ ಈ ರಾಷ್ಟ್ರೀಯ ಚಳವಳಿಯನ್ನು ಬೇಸಾಯಗಾರರು, ಕಾರ್ಮಿಕರು, ಕೆಳಮಧ್ಯಮ ವರ್ಗದ ಜನತೆ, ಕುಶಲಕರ್ಮಿಗಳು ಮತ್ತು ಒಟ್ಟಾರೆಯಾಗಿ ಹೇಳೋದಾದರೆ ಜನಸಾಮಾನ್ಯರ ಹೋರಾಟವಾಗಿ ಪರಿವರ್ತಿಸಿದವರು ಈ ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಾರರು. ಅಂತಹ ಪ್ರಮುಖ ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಾರರಾದ ತಿಲಕರ ಬಗ್ಗೆ ಚರ್ಚೆ ಮಾಡೋದು ಇಂದಿನ ಉದ್ದೇಶ ಸಹ ಆಗಿದೆ. ಲೋಕಮಾನ್ಯ ಅಂತ ಹೆಸರಾದಂತಹ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೇನೆ ಅಂತ ಘೋಷಿಸಿದಂತಹ ಈ ಬಾಲಗಂಗಾಧರ ತಿಲಕರು 1856 ಜುಲೈ 23 ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಚಿತ್ಪಾವಣ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು. ಇವರ ಶಿಕ್ಷಣ ಅತ್ಯುತ್ತಮವಾಗಿ ಸಾಗುತ್ತೆ. ರಾಷ್ಟ್ರೀಯ ಹೋರಾಟಕ್ಕೆ ತಿಲಕರ ಪಾದಾರ್ಪಣೆ ಹೇಗಿತ್ತು ಅಂತ, ಯಾವ ಮೂಲಕ ತಿಲಕರು ರಾಷ್ಟ್ರ ಸೇವೆಗೆ ಪಾದಾರ್ಪಣೆ ಮಾಡಿದ್ರು ಅಂದರೆ, ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಶಿಕ್ಷಣ ಮೂಲ. ಸೊ ಅದಕ್ಕೋಸ್ಕರ ತಮ್ಮ ಸ್ನೇಹಿತರಾದಂತಹ ಜಿ ಅಗರ್ಕರ್ ಅವರ ಜೊತೆ ಸೇರಿಕೊಂಡು 1885 ಜನವರಿ 1 ನ್ಯೂ ಇಂಗ್ಲಿಷ್ ಸ್ಕೂಲನ್ನು ಆರಂಭಿಸಿದ್ರು ಪುಣೆಯಲ್ಲಿ. ಇವರು ಪ್ರಯತ್ನದ ಫಲವಾಗಿನೇ ಮತ್ತೊಂದು ಶಿಕ್ಷಣ ಸಂಸ್ಥೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪನೆಯಾಯಿತು, ಫರ್ಗ್ಯೂಸನ್ ಕಾಲೇಜು ಸ್ಥಾಪನೆಯಾಯಿತು. ಹೀಗೆ ಶಿಕ್ಷಣದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ದೇಶ ಸೇವೆಗೆ ಪಾದಾರ್ಪಣೆಯನ್ನು ತಿಲಕರು ಆರಂಭಿಸಿದರು. ಇದೇ ವೇಳೆಗೆ ಅವರಲ್ಲಿ ಇನ್ನೊಂದು ಪ್ರಮುಖವಾದಂತಹ, ಆವತ್ತಿನ ಕಾಲಕ್ಕೆ ತುಂಬ ಅತಿ ಮುಖ್ಯವಾಗಿದ್ದಂತಹ, ಪತ್ರಿಕೆಗಳನ್ನು ಆರಂಭಿಸುವ ಯತ್ನ. ಯಾಕೆ ಅಂತ ಹೇಳಿದ್ರೆ, ಇತರೆ ಮಾಧ್ಯಮಗಳು ಬ್ರಿಟಿಷ್ ವಿರುದ್ಧದ ಬ್ರಿಟಿಷರ ಆಡಳಿತದ ಹುಳುಕುಗಳನ್ನು, ಲೋಪದೋಷಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತೇನೆ, ಅವರಲ್ಲಿ ಜಾಗೃತಿಯನ್ನು ಮೂಡದೇನೆ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅಣಿ ಮಾಡಲು ಸಾಧ್ಯ ಇರಲಿಲ್ಲ. ಹೀಗಾಗಿ ಹೋರಾಟಕ್ಕೆ ಮೊದಲು ಜನರನ್ನು ಸಂಘಟಿಸಬೇಕು, ಸಾಮಾಜಿಕ ಸುಧಾರಣೆಗಳನ್ನು ತರಬೇಕು, ರಾಜಕೀಯ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸಬೇಕು. ಆಗ ಜನರು ಜಾಗೃತಿ ಹೊಂದಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಸಿದ್ಧರಾಗ್ತಾರೆ ಅನ್ನುವ ನಂಬಿಕೆ. ಹಾಗೆಯೇ ಶಿಕ್ಷಣದಂತೆಯೇ ಪತ್ರಿಕೆಗಳು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಸಾಧನಗಳು ಎನ್ನುವುದನ್ನು ಅರ್ಥಿದ್ದಂತಹ ತಿಲಕರು ಕೇಸರಿ ಎಂಬ ಮರಾಠಿ ಭಾಷೆಯ ಪತ್ರಿಕೆಯನ್ನು, ಮರಾಠ ಎಂಬ ಇಂಗ್ಲಿಷ್ ಭಾಷೆಯ ವಾರಪತ್ರಿಕೆಯನ್ನು ಶುರು ಮಾಡಿದ್ರು. ಆವತ್ತಿನ ಕಾಲಕ್ಕೆ ಭಾರತದಲ್ಲಿ ಕೇಸರಿ ಪತ್ರಿಕೆ ಎಷ್ಟು ಫೇಮಸ್ ಪ್ರಸಿದ್ಧಿ ಅಂತಂದರೆ, ಆವತ್ತಿನ ಕಾಲಕ್ಕೆ ದೇಶೀಯ ಪತ್ರಿಕೆಗಳ ಪೈಕಿ ಅತ್ಯಧಿಕ ಪ್ರಸಾರದ ಪತ್ರಿಕೆ ಕೇಸರಿ ಆಗಿತ್ತು. ಈ ಎರಡೂ ಪತ್ರಿಕೆಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಅವರನ್ನು ಅಣಿ ಮಾಡೋಕ್ಕೋಸ್ಕರ, ಬ್ರಿಟಿಷ್ ಸರ್ಕಾರದ ಆಡಳಿತದ ಲೋಪದೋಷಗಳನ್ನು ಎತ್ತಿಡಿಯೋದಕ್ಕೋಸ್ಕರ ಸಮರ್ಥವಾಗಿ ಬಳಸಿಕೊಂಡ್ರು.

ನೈತಿಕತೆಯ ಪ್ರಶ್ನೆ ಅಂತ ಬಂದಾಗ ಅವರು ತಮ್ಮ ಸಹೋದ್ಯೋಗಿಗಳಿಗೆ, ನೀವು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಬರಿತಾ ಇಲ್ಲ, ನೀವು ಗ್ರಾಮೀಣ ಜನರಿಗೋಸ್ಕರ ಬರಿತಾ ಇದ್ದೀರಿ, ಅವರ ಭಾವನೆಗಳ ಜೊತೆ ಮಾತಾಡ್ತಾ ಇದ್ದೀರಿ, ಅವರ ಭವಿಷ್ಯದ ಜೊತೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ, ನಿಮ್ಮ ವಿಚಾರಗಳು ಹೇಗಿರಬೇಕು ಅಂದರೆ ಖಚಿತವಾಗಿರಲಿ, ನೀವು ಪತ್ರಿಕೆಯಲ್ಲಿ ಬಳಸುವ ಶಬ್ದಗಳು ಸ್ಪಷ್ಟವಾಗಿರಲಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ರಂತೆ. ತಿಲಕರ ಈ ಮಾತು ಪ್ರಸ್ತುತ ಇಂದಿನ ಮಾಧ್ಯಮಗಳಿಗೂ ಅನುಕರಣೀಯ. ಹಾಗಿದ್ರೆ ಇಂತಹ ತಿಲಕರು ರಾಷ್ಟ್ರೀಯ ಹೋರಾಟಕ್ಕೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡ್ತು ಯಾವಾಗ ಅಂತ ಹೇಳಿದ್ರೆ ಅದು 1889 ಬೊಂಬಾಯಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇತ್ತು. ಅಂದರೆ ಪ್ರತಿ ವರ್ಷ 1885 ನಂತರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳು ಭಾರತದ ಒಂದೊಂದು ಪಟ್ಟಣದಲ್ಲಿ ನಗರದಲ್ಲಿ ನಡೀತಾ ಇದ್ವು ಡಿಸೆಂಬರ್ ತಿಂಗಳಲ್ಲಿ. 1889 ಇಸ್ವಿಯಲ್ಲಿ ಅಂತಹ 5ನೇ ವಾರ್ಷಿಕ ಅಧಿವೇಶನ ಬೊಂಬಾಯಿಯಲ್ಲಿ ನಡೆದಿತ್ತು. ಈ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ಗೆ ಸೇರುವ ಮೂಲಕ ಅಧಿಕೃತ ಪಾದಾರ್ಪಣೆಯನ್ನು ಮಾಡಿದ್ರು ತಿಲಕರು. ಹಾಗಿದ್ರೆ ಇಂತಹ ತಿಲಕರ ರಾಜಕೀಯ ಸಿದ್ಧಾಂತಗಳು ಹೇಗಿತ್ತು, ಅವರ ಚಿಂತನೆಗಳು ಸ್ವತಂತ್ರ ಹೋರಾಟಕ್ಕೆ ಜನರನ್ನು ಹೇಗೆ ಅನುಗೊಳಿಸುವು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅವತ್ತು ರಾಷ್ಟ್ರೀಯ ಚಳವಳಿ ಅಂದರೆ ಆವತ್ತಿನ ರಾಷ್ಟ್ರೀಯ ಚಳವಳಿ ಕೇವಲ ಮೇಲ್ವರ್ಗದವರ, ಅಲ್ಪಸಂಖ್ಯಾತರ, ಸುಶಿಕ್ಷಿತರ ಹೋರಾಟ ಆಗಿತ್ತು. ಅದನ್ನು ರಾಷ್ಟ್ರೀಯ ಚಳವಳಿ ಅಂತ ಕರೆಯೋಕ್ಕಾಗ್ತಾನೇ ಇರಲಿಲ್ಲ, ಯಾಕೆಂದರೆ ಅದು ಇಡೀ ರಾಷ್ಟ್ರದ ಎಲ್ಲ ಜನರನ್ನು ಪ್ರತಿನಿಧಿಸುವ ಚಳವಳಿ ಆಗೇ ಇರಲಿಲ್ಲ. ಹೀಗಾಗಿ ರಾಷ್ಟ್ರೀಯ ಚಳವಳಿಗೆ ಒಂದು ನೂತನ ಆಯಾಮವನ್ನು ಕೊಡಬೇಕು ಅಂತ ತಿಲಕರು ಬಯಸಿದರು. ಕಾಂಗ್ರೆಸ್ನ ಸಂವಿಧಾನಾತ್ಮಕ ಹೋರಾಟ ಅವ್ರಿಗೆ ಇಷ್ಟನೇ ಇರಲಿಲ್ಲ. ಪ್ರತಿ ವರ್ಷ ನಾವು ಯಾವುದೋ ಒಂದು ನಗರದಲ್ಲಿ ಕಪ್ಪೆಗಳಂತೆ ಕೂಕ್ಕೊಂಡ್ರೆ, ಅಧಿವೇಶನ ಮಾಡಿಕೊಂಡ್ರೆ ಏನೂ ಸಾಧಿಸೋಕೆ ಆಗಲ್ಲ. ಭಾರತದ ರಾಜಕೀಯ ಹೋರಾಟಗಾರರ ಗುರಿ ಏನಾಗಿರಬೇಕು ಅಂತ ಹೇಳಿದ್ರೆ, ಸ್ವಯಂ ಆಡಳಿತವನ್ನು ಕೊಡಿ ಅಥವಾ ಸ್ವರಾಜ್ಯವನ್ನು ಕೊಡಿ ಅಂತ ಅವರಿಗೆ ಒತ್ತಡವನ್ನು ಹೇರೋದು, ಬ್ರಿಟಿಷರಿಗೆ ಹೇರೋದು ಒತ್ತಡವನ್ನು ಅನ್ನೋದು ಅವರ ಉದ್ದೇಶ ಆಗಿತ್ತು. ಸೊ ಈ ದಿಶೆಯಲ್ಲಿ ರಾಷ್ಟ್ರೀಯ ಹೋರಾಟದ ವಿಚಾರಕ್ಕೆ ಬಂದರೆ ಯಾವುದೇ ವ್ಯಕ್ತಿಗಳ ಜೊತೆ, ಯಾವುದೇ ಸಿದ್ಧಾಂತದ ಜೊತೆ ರಾಜಿ ಮಾಡಿಕೊಂಡವರೇ ಅಲ್ಲ. ಅದು 1892 ಒಂದು ಕಾಲ. ಕಾಂಗ್ರೆಸ್ನ ಪಿತಾಮಹ ಎ.ಒ. ಹ್ಯೂಮ್ ಇದ್ನಲ್ಲ, ಅವನು ಭಾರತದ ಕಾಂಗ್ರೆಸ್ನ ಸದಸ್ಯರಿಗೆ ಒಂದು ಸುತ್ತೋಲೆಯನ್ನು ಬರೆದಿದ್ದ, ಅದು ಮಂದಗಾಮಿ ನಾಯಕರಿಗೆ. ಆ ಸುತ್ತೋಲೆ ಏನಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿನ ಬ್ರಿಟನ್ನಿನ ಆಡಳಿತವನ್ನು ಕುರಿತು, ಅದರ ಲೋಪದೋಷವನ್ನು ಕುರಿತು ಕರಪತ್ರಗಳನ್ನು ಮುದ್ರಿಸುವ ಮೂಲಕ ಕಾಂಗ್ರೆಸ್ನ ನಾಯಕರು ಜನಜಾಗೃತಿಯನ್ನು ಹಮ್ಮಿಕೊಳ್ಳಲಿ, ಅದನ್ನು ಬ್ರಿಟನ್ನಿನ ಜನತೆಗೂ ಸಲ್ಲಿಸಲಿ, ಭಾರತದಲ್ಲಿನ ಬ್ರಿಟಿಷ್ ಆಡಳಿತವನ್ನು ಕುರಿತು, ಅದರ ಲೋಪದೋಷಗಳನ್ನು ಕುರಿತು ಬ್ರಿಟನ್ನಿನ ಜನರ ಗಮನವನ್ನೂ ಸೆಳೀಲಿ ಅಂತ ಒಂದು ಪತ್ರವನ್ನು ಬರೆದಿದ್ದ. ಆ್ಯಕ್ಚುಲಿ ಸಾಮಾನ್ಯವಾಗಿ ಎ.ಒ. ಹ್ಯೂಮ್ ಬ್ರಿಟಿಷ್ ಅಧಿಕಾರಿ, ನಿವೃತ್ತ ಅಧಿಕಾರಿ, ಎಲ್ಲರೂ ಭಾವಿಸಿದ್ದು ಬ್ರಿಟಿಷರು ಬ್ರಿಟಿಷರ ಪರವಾಗಿ ಎ.ಒ. ಹ್ಯೂಮ್ನ ವರ್ತನೆ ಇರಬೇಕು ಅಂತ. ಆದರೆ ಎ.ಒ. ಹ್ಯೂಮ್ ಭಾರತೀಯರ ಪರವಾಗಿ ಅವತ್ತು ಪತ್ರ ಬರೆಯಲು ಪ್ರಚೋದಿಸಿದ್ದ. ಆಗ ಬ್ರಿಟಿಷರ ವಿರುದ್ಧ ಪತ್ರ ಬರೆಯುವುದೆಂದರೆ ಒಂದು ರೀತಿಲಿ ಅದು ರಾಜದ್ರೋಹ, ಹೀಗಾಗಿ ನಮ್ಮನ್ನು ಬಂಧಿಸಬಹುದು ಅಂತೇಳಿ ಮಂದಗಾಮಿ ನಾಯಕರು ಪತ್ರ ಬರೆಯೋದಕ್ಕೋಸ್ಕರ ಹಿಂದೇಟನ್ನು ಹಾಕ್ತಾರೆ. ಆಗ ಹ್ಯೂಮರ ಬೆಂಬಲಕ್ಕೆ ನಿಂತಹ ತಿಲಕರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಹೇಳ್ತಾರೆ, ಹ್ಯೂಮ್ ಯಾರನ್ನೂ ಸರ್ಕಾರದ ವಿರುದ್ಧ ದಂಗೆ ಹೇಳಿ ಅಂತ ಹೇಳ್ತಾ ಇಲ್ಲ, ಅವರು ಕೇವಲ ಭಾರತೀಯರ ಬಡತನದತ್ತ ಕಾಂಗ್ರೆಸ್ಸಿಗರ ಹಾಗೂ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಈ ಟೈಮಲ್ಲಿ ನಾವು ಬ್ರಿಟಿಷ್ ಸರ್ಕಾರದ ಆಡಳಿತದ ಲೋಪದೋಷಗಳನ್ನು ವಿರೋಧಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ಈ ಸಮಸ್ಯೆ ದೊಡ್ಡ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸುತ್ತೆ ಅಂತ ಹ್ಯೂಮರಿಗೆ ಬೆಂಬಲವನ್ನು ಕೊಟ್ಟಿದ್ರು ತಿಲಕರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಆರಂಭವಾದ ಮೊದಲ ದಿನಗಳಲ್ಲಿ ಅದು ಒಂದು ರೀತಿಯಲ್ಲಿ ಸುಶಿಕ್ಷಿತರ ಪಕ್ಷವಾಗಿ ಉಳ್ಕೊಂಡಿತ್ತು. ಬೇಸಾಯಗಾರರು, ಕಾರ್ಮಿಕರುಗಳು, ಮಧ್ಯಮ ವರ್ಗದ ಜನತೆ, ಕುಶಲಕರ್ಮಿಗಳು, ಇವರೆಲ್ಲ ಕಾಂಗ್ರೆಸ್ನಿಂದ ಅಂತಹ ಸುಶಿಕ್ಷಿತ ವರ್ಗ ಅವರನ್ನು ದೂರ ಇಟ್ಟಿತ್ತು. ಅದಕ್ಕಾಗಿ ಮಂದಗಾಮಿಗಳನ್ನ ಟೀಕೆ ಮಾಡ್ತಾರೆ. ಅದು ಹೇಗಿರಬೇಕು ದೇಶದ ಹೋರಾಟ, ದೇಶವನ್ನು ಬ್ರಿಟಿಷರಿಂದ ವಿಮೋಚನೆ ಮಾಡಬೇಕು ಅಂದರೆ ಅದು ತ್ಯಾಗ, ಆತ್ಮ ಬಲಿದಾನಕ್ಕೆ ಜನರನ್ನು ಸಿದ್ಧಗೊಳಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಎನ್ನುವ ನಿಲುವು ಅವರದಾಗಿತ್ತು. ಮತ್ತು ಮುಂದುವರೆದು ಹೇಳ್ತಾರೆ ಅವರು, ನೀವು ಭಾರತದಲ್ಲಿ ಮತ್ತು ಇಂಗ್ಲೆಂಡ್ನಲ್ಲಿ
ಬ್ರಿಟಿಷರಿಗೆ ವಿಶ್ರಾಂತಿ ನೀಡದಂತೆ

ಮತ್ತೆ ನಿರಂತರವಾಗಿ ಚಳುವಳಿಯನ್ನು ನಡೆಸಬೇಕು. ನೋಡಿ, ಇಂತಹ ಹೋರಾಟ ಚಳುವಳಿ ಎನ್ನುವಂತಹ ಹೋರಾಟದ ಕಲ್ಪನೆ ಮಂದಗಾಮಿಗಳಿಂದ ಅಂದರೆ 1885 ಇಲ್ಲಿಯವರೆಗೂ ಕೇಳೇ ಇರಲಿಲ್ಲ. ಸೊ ಮುಂದುವರೆದು ಹೇಳ್ತಾರೆ, ಸ್ವರಾಜ್ಯ ಅನ್ನೋದು ಬ್ರಿಟಿಷರಿಂದ ನಾವು ಕೋರೋದಲ್ಲ, ಯಾರಿಂದ ಪಡ್ಕೊಳ್ಳೋದಲ್ಲ, ಅದು ನನ್ನ ಜನ್ಮ ಸಿದ್ಧ ಹಕ್ಕು. ನಮ್ಗೇನು ಬೇಕು ಬ್ರಿಟಿಷರಿಂದ? ಬ್ರಿಟಿಷರಿಂದ ಬೇಕಾಗಿರೋದು ಸ್ವಯಂ ಆಡಳಿತ, ಹೌದಲ್ವಾ, ಸ್ವರಾಜ್ಯ, ಹೌದಲ್ವಾ. ಗುಲಾಮಗಿರಿಯ ನೊಗವನ್ನು ನಾವು ಇನ್ನು ಮುಂದೆ ಹೊರಕ್ಕೆ ಸಾಧ್ಯನೇ ಇಲ್ಲ, ಅದನ್ನು ಪಡೆದೇ ಪಡಿತೀವಿ ಅಂತ ಸವಾಲನ್ನು ಹಾಕಿದರು. ಇದರ ಒಟ್ಟು ಸಾರಾಂಶ ಇಷ್ಟೇ, ಕಾಂಗ್ರೆಸ್ ನೇತೃತ್ವದ ಸ್ವತಂತ್ರ ಚಳವಳಿಗೆ ಜನಸಾಮಾನ್ಯರನ್ನು ಸೆಳಿಬೇಕು, ಇದು ಅವರ ಪ್ರಥಮ ಆದ್ಯತೆ ಆಗಿತ್ತು. ಹೇಗೆ ಸೆಳಿಬೇಕು? ಇದಕ್ಕೋಸ್ಕರ ಜನರ ಧಾರ್ಮಿಕ ಭಾವನೆಯ ರಾಷ್ಟ್ರೀಯ ಹೋರಾಟವಾಗಿ ಪರಿಣಮಿಸಬೇಕು. ಆವತ್ತಿನ ಕಾಲಕ್ಕೆ 1893 ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಹಬ್ಬವನ್ನು ಆಚರಿಸಿದರು. ಜೊತೆಗೆ ಎಲ್ಲ ವರ್ಗದ ಜನ ಈ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ಬೇಕು. ಅವರಲ್ಲಿ ಆ ಸಂದರ್ಭದಲ್ಲಿ ದೇಶಾಭಿಮಾನ, ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ರು. ಮತ್ತು ಜನರಲ್ಲಿರ್ತಕ್ಕಂಥ ಭೇದ ಭಾವವನ್ನು ನಿವಾರಿಸಿ ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಣಪತಿ ಹಬ್ಬದ ಆಚರಣೆ ಒಂದು ಪ್ರಮುಖ ಸಾಧನ ಅಂತ ಭಾವಿಸಿದ್ರು.

ಮರಾಠಿಗರಿಗೆ ಬಂದೆ. ಮಹಾರಾಷ್ಟ್ರಕ್ಕೆ ಹೋದರೆ ಶಿವಾಜಿ ರಾಷ್ಟ್ರೀಯ ಭಾವನೆಯ ಒಂದು ಪ್ರತೀಕ, ಸಂಕೇತ. ಹೀಗಾಗಿ ಶಿವಾಜಿಯ ಬಗ್ಗೆ ಮರಾಠರು ಹೊಂದಿದ್ದಂತಹ ಗೌರವ ಭಾವನೆಯನ್ನು ತಿಳ್ಕೊಂಡು ಜನರಲ್ಲಿ ಸ್ವತಂತ್ರ ಪ್ರೇಮವನ್ನು ಜಾಗೃತಿಗೊಳಿಸೋಕ್ಕೋಸ್ಕರ ಶಿವಾಜಿ ಉತ್ಸವವನ್ನು 1896 ಏಪ್ರಿಲ್ 15 ತಾರೀಕು ರಾಯಗಡದಲ್ಲಿ ಫಸ್ಟ್ ಟೈಮಲ್ಲಿ ಆಚರಿಸಿದ್ರು. ಈ ಚಿಂತನೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಒಂದು ಹೊಸ ಮನ್ವಂತರಕ್ಕೆ ನಾಂದಿ ಮಾಡಿಕೊಟ್ಟಿತ್ತು. ಇದರ ಒಟ್ಟಾರೆ ಉದ್ದೇಶ ಇಷ್ಟೇ, ಜನರಲ್ಲಿ ರಾಷ್ಟ್ರ ಪ್ರೇಮವನ್ನು ಮೊದಲು ಬೆಳೆಸಬೇಕು, ನನ್ನ ದೇಶ ಎನ್ನುವಂತಹ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಿದ್ರೆ ತಿಲಕರು ಸ್ವತಂತ್ರ ಹೋರಾಟದ ವಿಚಾರದಲ್ಲಿ ಪ್ರಥಮವಾಗಿ ಜೈಲಿಗೆ ಸೇರಿದ್ದು ಯಾವಾಗ, ಯಾವ ಘಟನೆ ಅವರನ್ನು ಜೈಲಿಗೆ ಸೇರುತ್ತರ ಮಾಡ್ತು, ಮಾತೃಭೂಮಿ ವಿಮೋಚನೆಗೋಸ್ಕರ ಸೆರೆವಾಸವನ್ನು ಅನುಭವಿಸಿದಂತಹ ತಿಲಕರು ಯಾವಾಗ ಅಂತಂದರೆ ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಲೇಖನ ಅವರನ್ನು ಜೈಲಿಗೆ ಸೇರುತ್ತರ ಮಾಡ್ತು. ಪತ್ರಿಕಾ ಧರ್ಮವನ್ನು ಪಾಲಿಸೋದಕ್ಕೋಸ್ಕರನೇ ಅವರು ಫಸ್ಟ್ ಟೈಮ್ 1882 ಇಸ್ವಿಲಿ ಸೆರೆವಾಸವನ್ನು ಅನುಭವಿಸಬೇಕಾಗಿ ಬಂತು. ಯಾಕೆ ಅಂತೇಳಿದ್ರೆ 1882 ಇಸ್ವಿಲಿ ಕೊಲ್ಲಾಪುರ ಸಂಸ್ಥಾನಕ್ಕೆ ಸಂಬಂಧಿಸಿದಂತಹ ಕೆಲವು ಪತ್ರಗಳನ್ನು ಕೇಸರಿಯಲ್ಲಿ ಮರಾಠ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು, ಅದಕ್ಕೋಸ್ಕರ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಆ ಪತ್ರದಲ್ಲಿ ಏನಿತ್ತು ಹಂಗಾದ್ರೆ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಹ ವಿಚಾರ ಅಂತ ಹೇಳಿದ್ರೆ, ಕೊಲ್ಲಾಪುರದ ಅರಸ 6ನೇ ಶಿವಾಜಿನ ಹುಚ್ಚ ಅಂತ ತೀರ್ಮಾನಿಸಿ ಅವನನ್ನು ಪದಚ್ಯುತ ಮಾಡೋಕ್ಕೋಸ್ಕರ ವ್ಯವಸ್ಥಿತ ಪಿತೂರಿ ಮಾಡಲಾಗ್ತಾ ಇದೆ ಬ್ರಿಟಿಷ್ ಸರ್ಕಾರ. ಮತ್ತು ಅದರಲ್ಲಿ ಕೊಲ್ಲಾಪುರದ ದಿವಾನರಾದಂತಹ ರಾವ್ ಬಹದ್ದೂರ್ ಅವರು, ವಿ ಮಾಧವರಾವ್ ಬರ್ವೆ ಅವರು ಶಾಮೀಲಾಗಿದ್ದಾರೆ ಅಂತ ಆಪಾದಿಸಿದ್ರು. ಸೊ ದಿವಾನರು ಈ ಲೇಖನಕ್ಕೆ ಕಾರಣಕರ್ತರಾಗಿದ್ದಂತಹ ತಿಲಕರನ್ನು ಅಗರ್ಕರ್ ವಿರುದ್ಧ ಮಾನನಷ್ಟ ಮೊಕದ್ದೆಯನ್ನು ಹುಡ್ತಾರೆ. ಆಗ ತಿಲಕರಿಗೆ ಗೊತ್ತಾಯಿತು ತಾವು ಪ್ರಕಟಿಸಿದಲ್ಲ ವಿಚಾರ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ, ವಿಷಾದವನ್ನು ವ್ಯಕ್ತಪಡಿಸಿದ್ರು. ಆದ್ರೂ ತಿಲಕರನ್ನು ಮತ್ತು ಅಗರ್ಕರನ್ನು 4 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆಗೆ ಗುರಿಪಡಿಸಿದ್ರು. ಇದು ಅವರ ಜೀವನದ ರಾಷ್ಟ್ರೀಯ ಹೋರಾಟದ ವಿಚಾರದಲ್ಲಿ ತಿಲಕರು ಅನುಭವಿಸಿದಂತಹ ಮೊದಲ ಶಿಕ್ಷೆ. ಆದರೆ ಅವರಿಗೆ ಅನುಭವ ಆಗಿದ್ದು ಏನು ಅಂದರೆ, ಬ್ರಿಟಿಷ್ ಸರ್ಕಾರ ಹೇಗೆ ಹೋರಾಟಗಾರರನ್ನು ದೀರ್ಘಕಾಲೀನ ಶಿಕ್ಷೆಗೆ ಅನುಭವಿಸೋ ಥರ ಮಾಡಿಸುತ್ತೆ ಅನ್ನೋದು ಅವ್ರಿಗೆ ಇದರಿಂದ ಗೊತ್ತಾಯ್ತಾ ಹೋಯಿತು. ಮತ್ತೆ ಮತ್ತೊಂದು ಘಟನೆ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. 1896-97 ಇಸ್ವಿಯಲ್ಲಿ ಇಡೀ ಮಹಾರಾಷ್ಟ್ರದಾದ್ಯಂತ ಭೀಕರ ಕ್ಷಾಮ. ಈ

0: ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಕ್ಷಾಮಕ್ಕೆ ಒಳಗಾಗಿ ಆಹಾರ ಹಸಿವಿನಿಂದ ಬಡತನದಿಂದ ನರಳುವಂತಹ ಸಂದರ್ಭ. ಈ ಘಟನೆ ತಿಲಕರ ರಾಜಕೀಯ ಜೀವನಕ್ಕೆ ಹೊಸ ತಿರುವನ್ನು ನೀಡಿದಂತಹ ಘಟನೆ. ಈ ಕ್ಷಾಮ ಆ್ಯಕ್ಚುವಲಿ ಬ್ರಿಟಿಷರ ಆಡಳಿತ ಕಾಲದಲ್ಲಿಯೇ ಅತ್ಯಂತ ತೀವ್ರವಾದಂತಹ ಕ್ಷಾಮವನ್ನು ಉಂಟು ಮಾಡಿತ್ತು. ಕ್ಷಾಮ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಕ್ಷಾಮ ಪರಿಹಾರಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸೋಕ್ಕೋಸ್ಕರ ತಾನೇ ಕ್ಷಾಮ ಪರಿಹಾರ ನಿಯಮಾವಳಿಗಳನ್ನು ರೂಪಿಸಿತ್ತು. ಆದರೆ ಪರಿಹಾರವನ್ನು ಒದಗಿಸಿ ಅಂತ ತಿಲಕರು ಬ್ರಿಟಿಷ್ ಸರ್ಕಾರವನ್ನು ಆಗ್ರಹಿಸಿದರು. ಜೊತೆ ಹೇಳಿದ್ರು, ಆಗ್ರಹಿಸೋದು ಮುಖ್ಯ ಅಲ್ಲ, ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಫ್ಯಾಮಿನ್ ರಿಲೀಫ್ ಕೋಡ್, ಅಂದರೆ ಈ ಕ್ಷಾಮ ಸಂದರ್ಭದಲ್ಲಿ ಪರಿಹಾರ ಸಂಹಿತೆ ಏನನ್ನು ಹೇಳುತ್ತೆ, ಪರಿಹಾರಗಳು ಜನರಿಗೆ ಸಿಗಬೇಕು ಅನ್ನೋದನ್ನು ಅರಿವು ಮೂಡಿಸೋಕ್ಕೋಸ್ಕರ ಮರಾಠಿಯಲ್ಲಿ ಅದರ ವಿಚಾರಗಳನ್ನು ಮುದ್ರಿಸಿ ಜನರಿಗೆಲ್ಲ ಹಂಚಿದ್ರು. ಮತ್ತು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಜನರಿಗೆ ಹೇಳ್ತಾರೆ, ಇದು ಕ್ಷಾಮದ ಸಂದರ್ಭ, ಕಂದಾಯವನ್ನು ಪಾವತಿಸಬೇಡಿ, ಜಿಲ್ಲಾಧಿಕಾರಿಗಳ ಬಳಿಗೆ ಹೋಗಿ ಕಂದಾಯ ಮನ್ನಾ ಮಾಡಿ ಅಂತ ಹೇಳಿ ಪರಿಹಾರ ನೀಡೋಕ್ಕೆ ಒತ್ತಾಯಿಸಿ ಅಂತ ಜನರಿಗೆ ಮನವಿ ಮಾಡ್ತಾರೆ. ಇದು 1920 ಏನು ಅಸಹಕಾರ ಚಳವಳಿ ಅಂತೀವೋ ಅದಕ್ಕೂ ಮೊದಲೇ ನಡೆದಂತಹ ಕರ ನಿರಾಕರಣ ಚಳವಳಿ ಇದಾಗಿತ್ತು. ಸೊ ಜನರು ಏನು ಮಾಡಿದ್ರು, ಇದ್ರ ಜೊತೆಗೆ ಅದೇ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಪೂನಾದಲ್ಲಿ ಕ್ಷಾಮದ ಜೊತೆಗೇ ಪ್ಲೇಗ್ ರೋಗ ಕಾಣಿಸ್ಕೊತು. ಈ ಸಂದರ್ಭದಲ್ಲಿ ಸುಶಿಕ್ಷಿತ ನಾಯಕರುಗಳೆಲ್ಲ ಪೂನಾದಿಂದ ವಲಸೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ತಿಲಕರು ತಮ್ಮ ಪೂನಾ ಸಾರ್ವಜನಿಕ ಸಭಾದ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಈ ಪ್ಲೇಗ್ ಸಂತ್ರಸ್ತರ ಜನರ ನೆರವಿಗೆ ನಿಂತ್ಕೊಂಡ್ರು. ಮತ್ತು ಪ್ಲೇಗನ್ನು ನಿವಾರಿಸುವ ಸಲುವಾಗಿ, ಪ್ಲೇಗ್ ರೋಗವನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಬ್ರಿಟಿಷ್ ಅಧಿಕಾರಿಗಳು ತೆಗೆದುಕೊಂಡಂತಹ ಅಮಾನವೀಯ ಕ್ರೂರ ಕ್ರಮಗಳನ್ನು ಟೀಕೆ ಮಾಡ್ತಾರೆ. ಪ್ಲೇಗ್ ನಿಯಂತ್ರಣಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಅವತ್ತಿನ ಬ್ರಿಟಿಷ್ ಆಡಳಿತ ನೇಮಕ ಮಾಡಿತ್ತು. ಆತ ರ್ಯಾಂಡ್ ಅಂತ. ಅವನು ರ್ಯಾಂಡ್ ಮತ್ತು ಅವನ ಸಹಾಯಕ್ಕೆ ಯಾವ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತೋ ಅವರು ಪೂನಾ ಸುತ್ತಲಿನ ಎಲ್ಲ ಜನರನ್ನು ಅನಾಗರಿಕವಾಗಿ ನಡೆಸ್ಕೊಂಡ್ರು. ನೋಡಿ, ಅದನ್ನು ಲಂಡನ್ನಲ್ಲಿ ಡೈಲಿ ನ್ಯೂಸ್ ಮತ್ತು ಮ್ಯಾಂಚೆಸ್ಟರ್ ಗಾರ್ಡಿಯನ್ ಎರಡೂ ಪತ್ರಿಕೆಗಳು ಆ ಪ್ಲೇಗ್ ನಿಯಂತ್ರಣ ಅಧಿಕಾರಿಯಾದಂತಹ ರ್ಯಾಂಡ್ ಮತ್ತು ಅವನ ಸಹಾಯಕ್ಕೆ ನಿಯೋಜಿಸಲಾಗಿದ್ದಂತಹ ಅಧಿಕಾರಿಗಳು ಸೈನಿಕರ ಪೂನಾದಲ್ಲಿನ ಅನಾಗರಿಕ ವರ್ತನೆಯನ್ನು ಟೀಕಿಸಿ ಬ್ರಿಟಿಷ್ ಪತ್ರಿಕೆಗಳೇ ಬರೆದವು. ಈ ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ನೊಂದ ಜನರಿಗೆ ಸಾಧ್ಯವಾದಷ್ಟು ನೆರವನ್ನು ಬ್ರಿಟಿಷ್ ಸರ್ಕಾರ ಕೊಡಬೇಕು, ಅದು ನೋವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಇಂತಹ ಅಧಿಕಾರಿಗಳ ವಿರುದ್ಧ, ದೌರ್ಜನ್ಯಗಳ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು ತಿಲಕರು. ಈ ಪೂನಾದಲ್ಲಿನ ಪ್ಲೇಗ್ ಸಂದರ್ಭದಲ್ಲಿ ರ್ಯಾಂಡ್ ಮತ್ತು ಅವನ ಸಹಾಯಕರಾಗಿದ್ದಂತಹ ಹಲವು ಅಧಿಕಾರಿಗಳ ಕ್ರೂರ ಅನಾಗರಿಕ ಕ್ರಮಗಳನ್ನು ಜನ ತುಂಬ ಟೀಕೆ ಮಾಡ್ತಾಯಿದ್ರು. ಪ್ಲೇಗ್ ಹರಡದಂತೆ ತಡಿತೀವಿ ಎನ್ನುವ ಅಧಿಕಾರಿಗಳು ಜನರ ಆಸ್ತಿಪಾಸ್ತಿಯನ್ನು ನಾಶಪಡಿಸ್ತಾಯಿದ್ರು. ಮಹಿಳೆಯರ ಮೇಲೂ ಹಾಗೆ ತಿಲಕರ ನೇತೃತ್ವದ ಪೂನಾ ಸಾರ್ವಜನಿಕ ಸಭಾದ ಸ್ವಯಂ ಸೇವಕರ ಮೇಲೂ ದೌರ್ಜನ್ಯವನ್ನು ನಡೆಸ್ತಾ ಇದ್ರು. ತಿಲಕರು ಅಧಿಕಾರಿಗಳ ವರ್ತನೆಯನ್ನು ಕಟುವಾಗಿ ಟೀಕಿಸಿದ್ರು. ಅವರು ಹೇಳಬೇಕಾದನ್ನು ತಮ್ಮ ಲೇಖನಿಯಲ್ಲಿ, ಅಂದರೆ ಮರಾಠಿ ಪತ್ರಿಕೆಯಲ್ಲಿ ಹೇಳ್ತಾರೆ, ನಗರವನ್ನು ನಾಶ ಮಾಡ್ತಾ ಇರುವಂತಹ ಪ್ಲೇಗ್ನ ರೋಗಗಳಿಗಿಂತ ಪ್ಲೇಗ್ ನಿಯಂತ್ರಣಕ್ಕೆ ಬಂದಿರುವಂತಹ ಮಾನವ ಪ್ರತಿರೂಪಗಳು. ಅವರು ಕೇಸರಿ ಮರಾಠ ಪತ್ರಿಕೆಯಲ್ಲಿ ಬರೀತಾರೆ, ನಗರವನ್ನು ಆಳುತ್ತಿರುವಂತಹ ಪ್ಲೇಗ್ನ ಮಾನವ ಪ್ರತಿರೂಪಗಳಿಗಿಂತ ಪ್ಲೇಗ್ ರೋಗವೇ ಎಷ್ಟೋ ವಾಸಿ ಅಂತ ಪತ್ರಿಕೆಯಲ್ಲಿ ಬರೆದರು. ಅವರು ಕೇಸರಿ ಪತ್ರಿಕೆಯಲ್ಲಿ ಭಗವದ್ಗೀತೆಯ ಮಾತನ್ನು ಉಲ್ಲೇಖಿಸಿ ಬರೀತಾರೆ, ಜನರ ಮೇಲೆ ದೌರ್ಜನ್ಯವನ್ನು ನಡೆಸ್ತವರನ್ನು ಯಾವ ಪ್ರತಿಫಲ ಅಪೇಕ್ಷೆಯೂ ಇಲ್ಲದೆ ಯಾರಾದರೂ ಹತ್ಯೆ ಮಾಡಿಬಿಟ್ರೆ ಅವರಿಗೆ ಯಾವ ದೋಷವೂ ಅಂಟೋದಿಲ್ಲ ಅಂತ ಕೇಸರಿ ಪತ್ರಿಕೆಯಲ್ಲಿ ಬರೆದರು. ಈ ಬರಹ ಮತ್ತೊಂದು ಸಮಸ್ಯೆಗೆ ಕಾರಣ ಆಯಿತು.
1: 1897

ಜೂನ್ 12ನೇ ತಾರೀಕು ಶಿವಾಜಿಯ ಸಿಂಹಾಸನಾರೋಹಣ ಸಂಬಂಧ ಪೂನಾದಲ್ಲಿ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ತಿಲಕರೇ ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದಂತಹ ತಿಲಕರು ಶಿವಾಜಿ ಹಿಂದೆ ಅಫ್ಜಲ್ ಖಾನ್ ಕೊಂದದ್ದನ್ನು ಸಮರ್ಥಿಸಿಕೊಂಡ್ರು. ಇದರ ಅರ್ಥ ಏನಂದ್ರೆ ಅಫ್ಜಲ್ ಖಾನ್ ಕ್ರೂರಿಯಾಗಿದ್ದ,

ಮಾತು. ಮತ್ತೆ ಬಾಲಕೃಷ್ಣ ಚಾಪೇಕರ್ ಏನ್ ಮಾಡಿದ್ರು, ಪ್ಲೇಗ್ ನಿಯಂತ್ರಣದ ಕಮಿಷನರ್ ಇದ್ನಲ್ಲ ರ್ಯಾಂಡ್, ಅವನನ್ನ ಮತ್ತೆ ಅವರ ಸಹಾಯಕರಾಗಿದ್ದಂತಹ ಲೆಫ್ಟಿನೆಂಟ್ ಅಯರ್ಸ್ಟ್ ರನ್ನ ಗುಂಡಿಟ್ಟು ಕೊಂದು ಹಾಕ್ಬಿಟ್ರು. ಈ ಘಟನೆ ಬ್ರಿಟಿಷರ ವಿರುದ್ಧದ ಒಂದು ಲೇಖನ, ಬ್ರಿಟಿಷರ ಕ್ರೂರ ಅಧಿಕಾರಿಯನ್ನು ಕೊಲ್ಲೋದಕ್ಕೆ ಪ್ರಚೋದನೆಯನ್ನು ಕೊಟ್ಟಿತ್ತು. ಬಿಳಿಯರ ನಿಯಂತ್ರಣದಲ್ಲಿದ್ದಂಥ ಎಲ್ಲ ಪತ್ರಿಕೆಗಳು, ಇಂಗ್ಲಿಷ್ ಪತ್ರಿಕೆಗಳು ರ್ಯಾಂಡನ್ನ ಯಾಕೆ ಹತ್ಯೆ ಮಾಡಿದ್ರು ಚಾಪೇಕರ್ ಸಹೋದರರು ಅಂತ ಅಂದರೆ ತಿಲಕರ ಪ್ರಚೋದನೆಯೇ ಕಾರಣ ಅಂತ ಆರೋಪಿಸಿದ್ವು. ಮತ್ತು ಬ್ರಿಟಿಷ್ ಸರ್ಕಾರ ತಿಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ವು. ಸೊ ತಿಲಕರನ್ನ ರಾಜದ್ರೋಹದ ಆಧಾರದ ಮೇಲೆ ರ್ಯಾಂಡನ ಹತ್ಯೆಗೂ ತಿಲಕರ ಜೂನ್ 12ರ ಭಾಷಣಕ್ಕೂ ಸಂಬಂಧವನ್ನು ಕಲ್ಪಿಸ್ಬಿಟ್ಟು ಜುಲೈ 27ನೇ ತಾರೀಕು ಬಂಧಿಸಿದ್ರು. ಅವರನ್ನು ಭಾರತೀಯ ದಂಡ ಸಂಹಿತೆಯ 124A ವಿಧಿಯನ್ವಯ ಬಂಧಿಸಿದ್ರು. ಕೋರ್ಟ್ನಲ್ಲಿ ಅವ್ರಿಗೆ ಕ್ಷಮೆ ಕೇಳೋ ಥರ ಸಲಹೆ ಕೊಟ್ಟಂತೆ. ಅದಕ್ಕೆ ತಿಲಕರ್ ಹೇಳ್ತಾರೆ, ಜನತೆಯ ಮಧ್ಯದಲ್ಲಿ ನನ್ನ ಸ್ಥಾನಮಾನ ನನ್ನ ವ್ಯಕ್ತಿತ್ವವನ್ನು ಅವಲಂಬಿಸಿದೆ. ನಾನೇನಾದರೂ ಈ ವಿಚಾರಣೆಗೆ ಹೆದರ್ಕೊಂಡ್ರೆ ಮಹಾರಾಷ್ಟ್ರದಲ್ಲಿ ವಾಸಿಸೋದು ಅಂಡಮಾನ್ನಲ್ಲಿ ವಾಸಿಸಿದಂತೆಯೇ ಆಗುತ್ತೆ. ನಾನು ಕ್ಷಮೆ ಕೇಳುವುದಿಲ್ಲ ಅಂತ ತಿರಸ್ಕಾರವನ್ನು ಮಾಡಿದ್ರು.

ಯೋಚನೆ ಮಾಡಿ, ನಾನು ಜೈಲಿಗೆ ಹೋಗಲು ಸಿದ್ಧ, ಆದರೆ ನನ್ನ ನಿರ್ಣಯಗಳು ಬ್ರಿಟಿಷರ ವಿಚಾರದಲ್ಲಿ, ದೇಶ ಸೇವೆಯ ವಿಚಾರದಲ್ಲಿ ಅಚಲ ಎನ್ನುವುದನ್ನು ಈ ಘಟನೆ ತಿಲಕರ ವಿಚಾರದಲ್ಲಿ ತೋರಿಸ್ಕೊಟ್ಟಿತ್ತು. ಗಮನಿಸಿ, ತಿಲಕರು ಅವತ್ತು ಎಷ್ಟು ಫೇಮಸ್ ಆಗಿದ್ದರು, ತಿಲಕರ ರಾಜಕೀಯ ಚಿಂತನೆಗಳು ಎಷ್ಟು ಜನರನ್ನು ಪ್ರಭಾವಿಸಿದ್ವು ಅಂತೇಳಿದ್ರೆ, ತಿಲಕರ ಬಂಧನಕ್ಕೆ ಇಡೀ ದೇಶದಾದ್ಯಂತ ತೀವ್ರ ಪ್ರತಿಭಟನೆ ವ್ಯಕ್ತ ಆಗುತ್ತೆ. ಬಾಂಬೆ ಮತ್ತು ಕಲ್ಕತ್ತಾದಲ್ಲಿ ತಿಲಕರನ್ನ ರಕ್ಷಣೆ ಮಾಡೋದಕ್ಕೋಸ್ಕರನೇ ತಿಲಕ್ ರಕ್ಷಣಾ ನಿಧಿ ಅಂತ ಒಂದು ನಿಧಿಯನ್ನ ಸಂಗ್ರಹ ಮಾಡ್ತಾರೆ. ಆ ನಿಧಿಗೆ ಆವತ್ತಿನ ಕಾಲಕ್ಕೆ 47,000 ರೂಪಾಯಿಗಳು ಸಂಗ್ರಹ ಆದವು. ಹಾಗೆಯೇ ಇಂಗ್ಲಿಷ್ ಪತ್ರಿಕೆಗಳನ್ನು ಬಿಟ್ಟು ಭಾರತದ ಎಲ್ಲ ಪತ್ರಿಕೆಗಳು ತಿಲಕರ ಬಂಧನವನ್ನು ವಿರೋಧಿಸಿದ್ವು. ಆದರೂ ಅಂತಿಮವಾಗಿ ತಿಲಕರನ್ನು ದೋಷಿ ಅಂತ ತೀರ್ಮಾನ ಮಾಡಿಬಿಟ್ಟು 18 ತಿಂಗಳ ಕಾಲ ಅವರನ್ನು ಕಾರಾಗೃಹ ಶಿಕ್ಷೆಗೆ ಗುರುಪಡಿಸ್ತಾರೆ. ತಿಲಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ ಮಂದಗಾಮಿ ನಾಯಕ ದಾದಾಬಾಯಿ ನವರೋಜಿ ಅವ್ರು ಹೇಳ್ತಾರೆ, ಸರ್ಕಾರ ರಷ್ಯಾ ದೇಶದ ಆಡಳಿತ ನೀತಿಯನ್ನು ಅನುಸರಿಸ್ತಾ ಇದೆ. ಅವತ್ತು ರಷ್ಯಾದಲ್ಲಿನ ಜಾರ್ ಮನೆತನದವರು ಜನರನ್ನ ತಮ್ಮ ವಿರುದ್ಧ ಯಾರು ತಿರುಗಿ ಮಾತಾಡ್ತಾರೋ ಅವ್ರ ವಿರುದ್ಧ ಇಂತಹ ಶಿಕ್ಷೆ ಪ್ರಕಟಿಸ್ತಾ ಇತ್ತು. ಅಂತಹ ಶಿಕ್ಷೆ ಭಾರತದಲ್ಲಿ ಬ್ರಿಟಿಷರಿಂದ ಆಗ್ತಾ ಇದೆ ಅಂತ ಟೀಕಿಸಿ ಮಾತಾಡ್ತಾರೆ. ಮತ್ತೆ ಅವ್ರು ಮುಂದುವರೆದು ಹೇಳ್ತಾರೆ, ಪತ್ರಿಕೆಗಳನ್ನು ನಿರ್ಬಂಧಿಸೋದು ಅಂದರೆ ಅದು ಆತ್ಮಹತ್ಯೆಯ ಕ್ರಮ, ಸರ್ಕಾರದ ಲೋಪದೋಷಗಳನ್ನು ಎತ್ತಿಡಿಯೋದಾದರೂ ಹೇಗೆ? ಈ ವಿಚಾರದಲ್ಲಿ ತಿಲಕರ ನಿರ್ಣಯ ಸರಿ ಅಂತ ಸಮರ್ಸ್ಕೊಂಡ್ರು ದಾದಾಬಾಯಿ ನವರೋಜಿಯವರು. ಸೊ ಹಾಗೆ ಇನ್ನೂ ಕೆಲವರು ಹೇಳ್ತಾರೆ, ಮದ್ರಾಸ್ ಟೈಮ್ಸ್ ಪತ್ರಿಕೆ ಹೇಳುತ್ತೆ, ತಿಲಕರನ್ನ ಶಿಕ್ಷೆಗೆ ಗುರಿಪಡಿಸಿದಂತಹ ಸುದ್ದಿನ ಜನರು ಒಂದು ರಾಷ್ಟ್ರೀಯ ದುರಂತ ಅಂತ ಪರಿಗಣಿಸಿದ್ರು. ಇದರ ಅರ್ಥ ಏನಂದ್ರೆ, ಆವತ್ತು ರಾಷ್ಟ್ರೀಯ ದುರಂತ, ಒಂದಾನೊಂದು ಕಾಲದಲ್ಲಿ ಒಂದು ರಾಜಕೀಯ ಘಟಕವಾಗಿ ಇಡೀ ದೇಶವನ್ನು ಪರಿಗಣಿಸದೇ ಇರುವಂತಹ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಮರಾಠರ ಆಳ್ವಿಕೆ, ಮತ್ತೊಂದು ಭಾಗದಲ್ಲಿ ಹೈದರಾಬಾದಿನ ನಿಜಾಮನ ಆಳ್ವಿಕೆ, ಹೀಗೆ ಸಣ್ಣ ಪುಟ್ಟ ರಾಜ ಸಂಸ್ಥಾನಗಳೇ ಪ್ರಧಾನವಾಗಿರುವಂಥ ದೇಶದಲ್ಲಿ ಇಡೀ ದೇಶವನ್ನು ಒಗ್ಗೂಡಿಸಿದಂತಹ ನಾಯಕ ತಿಲಕ್ ಆಗಿ ಬೆಳೆದಿದ್ರು. ಹೀಗಾಗಿ ಇಡೀ ರಾಷ್ಟ್ರ ನಾಯಕರಾಗಿ ತಿಲಕ್ ಹೊರಹೊಮ್ಮಿದ್ರು. ಅವತ್ತು ಮತ್ತೊಬ್ಬ ಮಂದಗಾಮಿ ನಾಯಕರು ಸುರೇಂದ್ರನಾಥ ಬ್ಯಾನರ್ಜಿ ಹೇಳ್ತಾರೆ, ಈ ಘಟನೆಯಿಂದ ತಿಲಕರನ್ನ ಜೈಲು ಶಿಕ್ಷೆಗೆ ಗುರಿಪಡಿಸಿದ ಕ್ರಮದಿಂದ ಇಡೀ ದೇಶ ದುಃಖದಲ್ಲಿ ಮುಳುಗಿದೆ ಅಂತ ಹೇಳಿದ್ರು. ಮತ್ತೆ ತಿಲಕರು ಎನ್ನು ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಸಭೆಯಲ್ಲಿದ್ದವರೆಲ್ಲ ಎದ್ದು ನಿಂತ್ಕೊಂಡು ತಿಲಕರಿಗೆ ದೀರ್ಘಕಾಲ ಜಯಕಾರ ಹಾಕಿದ್ರಂತೆ. ಸೊ ಇದು ಹೇಳ್ಕೊಡೋದೇನೆಂದರೆ, ತಿಲಕರು ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದರು, ಜೊತೆಗೆ ಅಜಾತಶತ್ರು ಆಗಿದ್ದರು. ಮಂದಗಾಮಿ ನಾಯಕರೂ ಸಹ ತೀವ್ರಗಾಮಿ ಸಿದ್ಧಾಂತವನ್ನು ಒಪ್ಪದೇ ಇರತಕ್ಕಂಥ ಮಂದಗಾಮಿ ನಾಯಕರು ಸಹ

ಅವರ ತೀವ್ರಗಾಮಿತ್ವವನ್ನು ಒಪ್ಪಿಕೊಂಡಿದ್ದದ್ದು ತಿಲಕರು ಚಿಂತನೆಗಳು ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಭಾವಕಾರಿಯಾಗಿತ್ತು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ನಮಗೆ. ಹೀಗೆ ತಿಲಕರ ಹೋರಾಟ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭವಿಷ್ಯದ ನಾಯಕರಿಗೆ ಆತ್ಮತ್ಯಾಗ, ಆತ್ಮ ಬಲಿದಾನ, ತ್ಯಾಗದ ಆದರ್ಶಗಳನ್ನು ನಮ್ಮ ರಾಷ್ಟ್ರೀಯ ಹೋರಾಟಗಾರರಿಗೆ ಒಂದು ಮಾರ್ಗವನ್ನು ತೋರಿಸ್ಕೊಡ್ತು ಅಂತ ನಾವು ಹೇಳಬಹುದು. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳೀಕ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೀವು ಸಾಮಾನ್ಯವಾಗಿ ಮಂಗಗಳನ್ನ ನೋಡಿರುತ್ತೀರಿ, ಆದರೆ ವಿಶೇಷವಾಗಿ ಮಂಗಗಳ ತರಹ ಕಾಣುವ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕಗಳನ್ನ ನೀವು ನೋಡಿದ್ದೀರಾ, ಇವುಗಳ ಬಗ್ಗೆ ಕೇಳಿದ್ದೀರಾ? ಹಾಗಾದ್ರೆ ಇವುಗಳ ಬಗ್ಗೆ ಕೊಂಚ ಮಾಹಿತಿಯನ್ನ ನೋಡುವುದಾದರೆ, ಸಿಂಹ ಬಾಲದ ಸಿಂಗಳಿಕಗಳು ಭಾರತಕ್ಕೆ ಮಾತ್ರ ಸೀಮಿತವಾದ ಪ್ರಾಣಿಗಳಾಗಿವೆ. ಇವು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಪಶ್ಚಿಮ ಘಟ್ಟಗಳಿಗೆ ಕಾಣಸಿಗುತ್ತವೆ. ಇವು ಹಳೆಯ ಪ್ರಪಂಚದ ಕೋತಿಗಳಾಗಿದ್ದು ಉಷ್ಣವಲಯದ ತೇವಾಂಶವುಳ್ಳ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಸಿಗುತ್ತವೆ. ಸಿಂಹಬಾಲದ ಕೋತಿಗಳನ್ನ ಸಿಂಗಳಿಕಗಳನ್ನ ವೈಜ್ಞಾನಿಕವಾಗಿ ಮೆಕಾಕಾ ಸೈಲೆನ್ಸ್ ಎಂದು ಹೆಸರಿಸಲಾಗಿದೆ. ಇವು 3-10 kg ತೂಕ ಇರುತ್ತದೆ. ಇವುಗಳ ದೇಹ 40-60 cm ಉದ್ದ ಇರುತ್ತದೆ. ಸಿಂಹಬಾಲದ ಸಿಂಗಳಿಕಗಳಲ್ಲಿ ಗಂಡು ಹೆಣ್ಣುಗಳಿಗಿಂತ ದೊಡ್ಡದಾಗಿವೆ. ಸರಿಸುಮಾರು 4,000 ಸಿಂಗಳಿಕಗಳು ಭಾರತದಲ್ಲಿವೆ. ಸಿಂಹಬಾಲದ ಸಿಂಗಳಿಕಗಳು ಕಪ್ಪು ತುಪ್ಪಳವನ್ನ ಹೊಂದಿರುತ್ತವೆ. ಇವು ಗಂಡು ಸಿಂಹದ ತರಹ ತಮ್ಮ ಮುಖದ ಸುತ್ತ ಬೂದು ಬಣ್ಣದ ಕೂದಲನ್ನ ಹೊಂದಿವೆ. ವಾಸ್ತವವಾಗಿ ಇವುಗಳನ್ನ ಕೆಲವೊಮ್ಮೆ ಗಡ್ಡದ ಕೋತಿಗಳು ಎಂದು ಹೆಸರಿಸಲಾಗುತ್ತದೆ. ಇವುಗಳ ಬಾಲದ ತುದಿಯಲ್ಲಿ ಚಿಕ್ಕ ಗೊಂಚಲು ಇರುತ್ತದೆ. ಇದರ ಗೊಂಚಲದ ಬಾಲವು ಸಿಂಹದ ಬಾಲವನ್ನ ಹೋಲುತ್ತದೆ. ಆದ್ದರಿಂದ ಇದಕ್ಕೆ ಸಿಂಹ ಬಾಲದ ಸಿಂಗಳಿಕ ಎಂಬ ಹೆಸರು ಬಂದಿದೆ. ಇತರೆ ಮಂಗಗಳಂತೆ ಸಿಂಗಳಿಕಗಳು ಸಹ ಕೆನ್ನೆಯ ಚೀಲಗಳನ್ನು ಹೊಂದಿರುತ್ತವೆ. ಕೆನ್ನೆಯ ಚೀಲವು ತಮ್ಮ ಹೊಟ್ಟೆಯಲ್ಲಿ ಹೊಂದಿಕೊಳ್ಳುವಷ್ಟು ಆಹಾರವನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ತಮ್ಮ ಕೆನ್ನೆಯ ಚೀಲಗಳನ್ನ ತಾತ್ಕಾಲಿಕವಾಗಿ ಆಹಾರವನ್ನ ಸಂಗ್ರಹಿಸಲು ಬಳಸುತ್ತವೆ. ಅಂತಿಮವಾಗಿ ಇತರ ಅಳಿಯ ಪ್ರಪಂಚದ ಕೋತಿಗಳಂತೆ ಸಿಂಹ ಬಾಲದ ಸಿಂಗಳಿಕಗಳು ತಮ್ಮ ಕುಂಡಿಯ ಮೇಲೆ ಕಠಿಣವಾದ ಚರ್ಮದ ಒತ್ತಿಗೆ ಅಂದರೆ ಪ್ಯಾಡನ್ನ ಹೊಂದಿದ್ದು, ಇದು ಮರದ ಕೊಂಬೆಗಳ ಮೇಲೆ ಕುಳಿತು ಮಲಗಲು ಇವುಗಳಿಗೆ ಅನುವು ಮಾಡಿಕೊಡುತ್ತದೆ. ಇವು ತಮ್ಮ ಹೆಚ್ಚಿನ ಸಮಯವನ್ನ ದಟ್ಟವಾದ ಮತ್ತು ಎತ್ತರವಾದ ಕಾಡುಗಳ ಮರಗಳಲ್ಲಿ ಕಳೆಯುತ್ತವೆ. ಸಿಂಹಬಾಲದ ಸಿಂಗಳಿಕಗಳು ಸರ್ವಭಕ್ಷಕಗಳಾಗಿವೆ. ಇವುಗಳ ಮುಖ್ಯ ಆಹಾರವಾಗಿ ಸ್ಥಳೀಯ ಹಣ್ಣುಗಳು, ಬೀಜಗಳು, ಹೂವುಗಳು, ಕೀಟಗಳು, ಸರೀಸೃಪಗಳು, ಬಸವನ ಹುಳು ಮತ್ತು ಇತರೆ ಸಣ್ಣ ಕಶೇರುಕ ಪ್ರಾಣಿಗಳನ್ನು ಒಳಗೊಂಡಿರುತ್ತದೆ. ಸಿಂಹಬಾಲದ ಸಿಂಗಳಿಕಗಳು ಸಾಮಾಜಿಕ ಪ್ರಾಣಿಗಳು. ಒಂದು ಗುಂಪಿನಲ್ಲಿ 4-3 ಪ್ರಾಣಿಗಳು ವಾಸಿಸುತ್ತದೆ. ಪ್ರತಿಯೊಂದು ಗುಂಪು ಕೆಲವು ವಯಸ್ಕ ಗಂಡು ಮತ್ತು ಸರಿಸುಮಾರು 2 ಹೆಚ್ಚು ಹೆಣ್ಣುಗಳು ಮತ್ತು ಶಿಶುಗಳನ್ನು ಒಳಗೊಂಡಿರುತ್ತದೆ. ಗಂಡುಗಳಲ್ಲಿ ಒಂದು ಆಲ್ಫಾ ಗಂಡು ಇದ್ದು ಇದು ಗುಂಪಿನ ನಾಯಕನಾಗಿರುತ್ತದೆ. ಗಂಡುಗಳು ಹೆಚ್ಚಾಗಿ ಗುಂಪುಗಳನ್ನು ಬದಲಿಸುತ್ತವೆ, ಅಂದರೆ ಅವು ಅಸ್ತಿತ್ವದಲ್ಲಿರುವ ಮತ್ತೊಂದು ಗುಂಪನ್ನು ಸೇರುತ್ತವೆ.

ಪ್ರತಿಯೊಂದು ಪ್ರಾಣಿಯು ಗುಂಪಿನಲ್ಲಿ ತನ್ನ ಸ್ಥಾನವನ್ನ ತಿಳಿದಿರುತ್ತದೆ. ಇದು ವಿಭಿನ್ನ ಶ್ರೇಣಿಯನ್ನ ನಿರ್ವಹಿಸುತ್ತದೆ. ಗಂಡುಗಳು ಪರಸ್ಪರ ಹೆಚ್ಚು ಸಂಪರ್ಕವನ್ನ ಹೊಂದಿರುವುದಿಲ್ಲ ಮತ್ತು ಆಗಾಗ್ಗೆ ದೂರದಲ್ಲೇ ಉಳಿಯುತ್ತವೆ. ಹೆಣ್ಣುಗಳು ಗುಂಪಿನೊಳಗೆ ಇರುತ್ತವೆ ಮತ್ತು ಸ್ಪಷ್ಟವಾದ ರೇಖೀಯ ಕ್ರಮಾನುಗತಕ್ಕೆ ಇವು ಬದ್ಧವಾಗಿರುತ್ತವೆ. ಸಿಂಹಬಾಲದ ಸಿಂಗಳಿಕಗಳು ಪರಸ್ಪರ ಸಂವಹನ ನಡೆಸಲು 17 ವಿಭಿನ್ನ ಗಾಯನ ಕರೆಗಳನ್ನು ಬಳಸುತ್ತವೆ. ಇವು ಮುಖದ ಅಭಿವ್ಯಕ್ತಿಗಳು ಮತ್ತು ಭಂಗಿಗಳ ಮೂಲಕ ಸಾಕಷ್ಟು ಸಂವಹನ ನಡೆಸುತ್ತವೆ. ಬಾಲವು ಇವುಗಳ ಸಂವಹನದ ಪ್ರಮುಖ ಅಂಶವಾಗಿವೆ. ಪ್ರಬಲ ಪ್ರಾಣಿಗಳು ತಮ್ಮ ಬಾಲವನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುತ್ತವೆ, ಆದರೆ ಕ್ರಮಾನುಗತದಲ್ಲಿ ಕೆಳಗಿರುವ ಅಥವಾ ಆತಂಕದಲ್ಲಿರುವ ಪ್ರಾಣಿಗಳು ತಮ್ಮ ಬಾಲಗಳನ್ನು ಕೆಳಗೆ ನೇತಾಡಿಸುತ್ತದೆ. ಸಿಂಹಬಾಲದ ಸಿಂಗಳಿಕಗಳು ಬಹಳ ಪ್ರಾದೇಶಿಕವಾಗಿವೆ. ಆಗೊಮ್ಮೆ ಇಗೊಮ್ಮೆ ಗಂಡುಗಳು ಜೋರಾಗಿ ಕರೆ ಮಾಡುತ್ತವೆ. ಇವು ಎಲ್ಲಿವೆ ಮತ್ತು ಇವುಗಳ ಪ್ರದೇಶ ಯಾವುದು ಎಂದು ಇತರೆ ಪ್ರಾಣಿಗಳಿಗೆ ತಿಳಿಸುತ್ತವೆ. ಈ ಜಾತಿಯ ಕೋತಿಗಳ ಒಂದು ವಿಶಿಷ್ಟ ಲಕ್ಷಣವೆಂದರೆ ಗಂಡು ಸಿಂಗಳಿಕಗಳು ತಮ್ಮ ಮನೆಯ ವ್ಯಾಪ್ತಿಯ ಗಡಿಗಳನ್ನು ಕರೆಗಳ ಮೂಲಕ ವ್ಯಾಖ್ಯಾನಿಸುತ್ತವೆ. ಹಗಲಿನಲ್ಲಿ ಸಿಂಹಬಾಲದ ಸಿಂಗಳಿಕಗಳು ಆಹಾರಕ್ಕಾಗಿ ನಿರಂತರವಾಗಿರುತ್ತವೆ. ಇವು ತಮ್ಮ ದೊಡ್ಡ ಕೆನೆಯ ಚೀಲಗಳನ್ನು ಆಹಾರದಿಂದ ತುಂಬಿಸುತ್ತವೆ. ನಂತರ ಸುತ್ತಮುತ್ತ ಶಾಂತವಾದಾಗ ತಮ್ಮ ಆಹಾರವನ್ನು ತಿನ್ನುತ್ತದೆ. ಹೆಣ್ಣು ಸಿಂಗಳಿಕಗಳು ತಮ್ಮ ಬಾಲದ ಅಡಿಯಲ್ಲಿ ಎದ್ದು ಕಾಣುವ ಊತವನ್ನು ಪ್ರದರ್ಶಿಸುತ್ತದೆ. ಇದು ಸಂಯೋಗದ ಸಮಯ ಎಂದು ಗಂಡು ಸಿಂಗಳಿಕಗಳಿಗೆ ಸ್ಪಷ್ಟ ಸಂಕೇತವಾಗಿದೆ. ಸಿಂಹಬಾಲದ ಸಿಂಗಳಿಕಗಳು ವಶದ ಬಹುಪಾಲು ಕಾಲ ಪರಸ್ಪರ ಸಂಗಾತಿಯಾಗುತ್ತವೆ. ಹೆಚ್ಚಿನ ಶಿಶುಗಳು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಜನಿಸುತ್ತದೆ. ಜನನ ಸಮಯದಲ್ಲಿ ಮರಿಗಳು ತುಂಬಾ ಮೃದುವಾದ ನಯವಾದ ತುಪ್ಪಳವನ್ನು ಹೊಂದಿರುತ್ತವೆ. ಸುಮಾರು 2 ತಿಂಗಳ ವಯಸ್ಸಿನಲ್ಲಿ ತುಪ್ಪಳವು ಪ್ರಬುದ್ಧವಾಗುತ್ತವೆ ಮತ್ತು ಅವುಗಳ ವಿಶಿಷ್ಟವಾದ ಗಡ್ಡದ ಕೂದಲುಗಳು ಬೆಳೆಯುತ್ತವೆ. 8 ವರ್ಷ ತಲುಪಿದಾಗ ಗಂಡುಗಳು ಲೈಂಗಿಕವಾಗಿ ಪ್ರಬುದ್ಧವಾಗುತ್ತವೆ. ಹೆಣ್ಣು 4 ವರ್ಷದ ವಯಸ್ಸಿನಲ್ಲಿ ತಮ್ಮ ಮೊದಲ ಮರಿಗಳನ್ನು ಹೊಂದಿರುತ್ತವೆ. ಹೆಣ್ಣುಗಳು ತಮ್ಮ ಜೀವನದ ಉದ್ದಕ್ಕೂ ತಮ್ಮ ಜನ್ಮಜಾತ ಗುಂಪಿನಲ್ಲಿ ಉಳಿಯುತ್ತವೆ. ಯುವ ಗಂಡುಗಳು ಹೊರಟು ಬ್ರಹ್ಮಚಾರಿ ಗುಂಪುಗಳಿಗೆ ಸೇರಿಕೊಳ್ಳುತ್ತಿದೆ ಮತ್ತು ಬಹಳ ಛಿದ್ರಗೊಂಡಿದೆ. ಪ್ರಸ್ತುತ 3 ಉಪಪ್ರಾಣಿ ಸಾಂದ್ರತೆಗಳು ಪರಸ್ಪರ ಸಂಪರ್ಕ ಹೊಂದಿಲ್ಲ, ಏಕೆಂದರೆ ಚಹಾ ಮತ್ತು ಕಾಫಿ ತೋಟಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಲು ಮಾನವರು ಕಾಡುಗಳನ್ನು ಕಡಿದು ಹಾಕುತ್ತಿದ್ದಾರೆ. ಸಿಂಗಳಿಕಗಳು ತಮ್ಮ ಆವಾಸ ಸ್ಥಾನದಲ್ಲಿನ ಬದಲಾವಣೆಗಳಿಗೆ ಸೂಕ್ಷ್ಮವಾಗಿರುತ್ತವೆ. ಇವು ಆವಾಸ ಸ್ಥಾನ ಬದಲಾವಣೆಯಾದರೆ ಹೊಂದಿಕೊಳ್ಳುವುದಿಲ್ಲ. ಇದಲ್ಲದೆ ಇವು ಪರಸ್ಪರ ಸಂವಹನ ನಡೆಸುವುದು ಕಷ್ಟಕರವಾಗಿದೆ, ಏಕೆಂದರೆ ಇವುಗಳ ಆವಾಸ ಸ್ಥಾನವು ಈಗ ಬಹಳ ವಿಭಜಿತವಾಗಿದೆ. ಆದ್ದರಿಂದ ಪರಸ್ಪರ ಪ್ರಯತ್ನಿಸಲು ಮತ್ತು ತಲುಪಲು ಇದು ತುಂಬಾ ಅಪಾಯಕಾರಿಯಾಗಿದೆ. ಇವು ಅಳಿವಿನಂಚಿನಲ್ಲಿ ಇದ್ದರೂ ಕೂಡ ಜನರು ಸಿಂಗಳಿಕಗಳನ್ನು ಅವುಗಳ ಮಾಂಸಕ್ಕಾಗಿ ಮತ್ತು ಅಕ್ರಮ ವ್ಯಾಪಾರಕ್ಕಾಗಿ ಭೇಟಿಯಾಡುತ್ತಿದ್ದಾರೆ. ಸಿಂಹಬಾಲದ ಸಿಂಗಳಿಕಗಳು ಕಾಡಿನಲ್ಲಿರುವ ಹಣ್ಣುಗಳನ್ನು ತಿಂದು ಹಣ್ಣಿನ ಬೀಜಗಳನ್ನು ತಮ್ಮ ಮಲದ ಮುಖಾಂತರ ಕಾಡಿನಲ್ಲಿ ಹರಡುವಂತೆ ಮಾಡಿ ಸಾಕಷ್ಟು ಮರ ಗಿಡಗಳು ಬೆಳೆಯುವಂತೆ ಮಾಡಿ ಪರಿಸರ ಸಮತೋಲನದಿಂದಿರಲು ಸಹಾಯ ಮಾಡುತ್ತದೆ. ಇವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಾಗಿದ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1970 ಸ್ಕೆಡ್ಯೂಲ್ 1 ಪ್ರಕಾರ ಇವುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹಬಾಲದ ಸಿಂಗಳಿಕ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ

0: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಭಾರತದಲ್ಲಷ್ಟೇ ಕಾಣಸಿಗುವ ಸಿಂಹ ಬಾಲದ ಸಿಂಗಳಿಕ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000.

0: ಸಾವಿರ.
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
0: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
0: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹರೆ

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಮೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುನಾಳು ಬಾಳ್ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಈ ಭದ್ರಾಸ್ನಲ್ಲಿ ಮದಿಪಕ್ಕಮ್ಮ ಅನ್ನೋದ್ರ ಒಂದು ಕೊಳಚೆ ಪ್ರದೇಶ. ಅಲ್ಲಿ ಒಬ್ಬ ತಾಯಿ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಇಟ್ಕೊಂಡು ಬದುಕ್ತಾ ಇದ್ರು. ತಂದೆ ಇಲ್ಲ, ತಾಯಿನೇ 5 ಹೊಟ್ಟೆಗಳಿಗೆ ಆಹಾರ ಒದಗಿಸ್ಬೇಕು. ಎಲ್ಲಿ ತರಬೇಕು? ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಮಧ್ಯಾಹ್ನದ ಊಟ ತಯಾರು ಮಾಡೋದು ಅಕ್ಕೆ ಕೆಲಸ. ಅದಕ್ಕೆ ತಿಂಗಳಿಗೆ 30 ರೂಪಾಯಿ ಸಂಬಳ. ಅಂದ್ರೆ ದಿನಕ್ಕೆ 1 ರೂಪಾಯಿಯಲ್ಲಿ ಜನ ಬದುಕಬೇಕು. 5 ಜನ ಹೆಂಗ್ ಬದುಕ್ತಾರೆ? ನನಗನ್ಸೋದು ಹಸಿದ ಹೊಟ್ಟೆ ಇದೆಯಲ್ಲ ಅದೇ ದಾರಿ ತೋರಿಸುತ್ತೆ. ಬೆಳಗ್ಗೆ ಎದ್ದು ತಾನು ಗುಡಿಸಲಲ್ಲಿ ಇಡ್ಲಿ ಮಾಡ್ತಾ ಇದ್ಲು, ಮಕ್ಕಳು ತಗೊಂಡು ಹೋಗಿ ಮಾರ್ಕೊಂಡ್ಬರ್ಬೇಕು, ದುಡ್ಡು ತರ್ತಿದ್ರು. ಈಕೆ ಹಿರಿಯ ಹುಡುಗ, ಅವನ ಹೆಸರು ಶರತ್ ಬಾಬು ಅಂತ. ಓದಲ್ಲಿ ಬಹಳ ಮುಂದೆ ಹುಡುಗ, ಶಾಲೆಗೆ ಯಾವಾಗಲೂ ಪ್ರಥಮ ಬರ್ತಾ ಇದ್ದ. 10ನೇ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನ ಪಡೆದ. ಅವನು 2 ಹಸಿವು ಯಾವಾಗಲೂ ಇರ್ತಿತ್ತಂತೆ. ಶರತ್ ಬಾಬು ಹೇಳ್ತಾರೆ, 1 ಹೊಟ್ಟೆ ಹಸಿವು, ಇನ್ನೊಂದು ಏನಾದರೂ ಸಾಧನೆ ಮಾಡಬೇಕು ಅಂತ ಹಸಿವು. PUC ಓದಕ್ಕೆ ದುಡ್ಡಿಲ್ಲ, ವಾರ್ಷಿಕ ಫೀ 3,000 ಎಲ್ಲಿಂದ ತರಬೇಕು? ಅವನೇನು ಮಾಡ್ತಿದ್ದ, ರಜೆಯಲ್ಲಿ ಪುಸ್ತಕ ಬೈಂಡ್ ಮಾಡೋ ಕೆಲಸ ಮಾಡಬೇಕು. 1-20 ಜನ ಸ್ನೇಹಿತರು ಸೇರಿಕೊಂಡು ಬೈಂಡಿಂಗ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹೇಗೋ ಮಾಡಿ ತನ್ನ ಫೀಗೆ ವ್ಯವಸ್ಥೆ ಮಾಡಿಕೊಂಡ. ಇವನು ಕಾಲೇಜಿನ ಗೆಳೆ ಹೇಳಿದ್ದಂತೆ, ಇಂಜಿನಿಯರಿಂಗ್ ಓದೋ ನೀನು, ಬಿಟ್ಸ್ ಪಿಲಾನಿ ಅಂತಿದೆಯಲ್ಲ ಅಲ್ಲಿ ಸೇರ್ಕೊ ನೀನು, ಇಂಜಿನಿಯರಿಂಗ್ ಆಗು ಅಂತ. ಇವನು ಮಾರ್ಕ್ಸ್ ಏನು ಬಂದಿತ್ತು, ಪ್ರವೇಶನೂ ಸಿಕ್ತು, ಆದ್ರೆ ವರ್ಷದ ಖರ್ಚು 42,000 ರೂಪಾಯಿ. ಎಲ್ಲಿ ತರ್ತಾನೆ ಪಾಪ? ಆದರೆ ಸಾಧನೆಯ ಹಠ ಏನನ್ನಾದರೂ ಮಾಡಿಸ್ತದೆ. ಆ ಬೈಂಡಿಂಗ್ ಗಳಿಸಿದ್ದು ಡಾಸ್ತೇರಿ ಅಕ್ಕ ಒಬ್ಬಳು ದೊಡ್ಡವಳು. ಆಕೆ ತನ್ನ ಕಡೆ ಇರುವಂಥ ಚಿಕ್ಕ ಪುಟ್ಟ ಆಭರಣ ಎಲ್ಲ ಒತ್ತೆ ಇಟ್ಟು ಪ್ರಾರಂಭಿಕ ಹಣ ಕಟ್ಟಿ ಸೇರ್ಕೊಂಡ. ಮುಂದೆ ಸ್ಕಾಲರ್ಶಿಪ್ ಕೊಟ್ಟರು, ಮಂಜೂರಾಯಿತು, ಅಕ್ಕನ ಆಭರಣ ವಾಪಸ್ ಕೊಟ್ಟ. ಅದರ ಪಿಲಾನಿಯಲ್ಲಿ ಬದುಕು ಸುಸೂತ್ರ ಆಗಿರಲಿಲ್ಲ. ಫೀಸ್ ಏನೋ ಕಟ್ಟಿದ, ತಾನು ಬದುಕಬೇಕಲ್ಲ. ಅವನು 2 ತೊಂದರೆ ಇತ್ತು, ಬಡತನದ ಕೀಳರಿಮೆ ಜೊತೆಗೆ ಇಂಗ್ಲೀಷ್ ಬರಲ್ಲ ನಾನು ಚೆನ್ನಾಗಿ ಮಾತಾಡೋದಕ್ಕೆ ಅಂತ ಒಂದು ಸೇರ್ಕೊಂಡಿತ್ತು. ನಿಧಾನಕ್ಕೆ ಅವನು ಏನು ಮಾಡ್ದ, ಸ್ನೇಹಿತರು ಸೇರ್ಕೊಂಡು ಬರೀ ಇಂಗ್ಲೀಷಲ್ಲಿ ಮಾತಾಡ್ರು, ಇಂಗ್ಲೀಷಲ್ಲಿ ಮಾತಾಡ್ರು ಅಂದ್ಕೊಂಡು ಇಂಗ್ಲೀಷ್ ಬೆಳೆಸ್ಕೊಂಡ. ಬದುಕೋದಕ್ಕೆ ಏನು ದುಡ್ಡು ಬೇಕಲ್ಲ, ಹಾಸ್ಟೆಲಲ್ಲಿ ಅಡುಗೆ ಮನೆ ಇತ್ತಲ್ಲ, ಈ ಅಮ್ಮ ಮಾಡಿದ ಇಡ್ಲಿ ಮಾರ್ಕೊಂಬರೋದು ಅನುಭವ ಇತ್ತಲ್ಲ, ಅದನ್ನು ತೇರಿಸ್ಕೊಂಡು ಅಡುಗೆ ಮನೆ ಜವಾಬ್ದಾರಿ ನಾನು ತಗೋತೀನಿ ಸರ್, ನನಗೆ ಹಾಸ್ಟೆಲ್ ನಡೆಸ್ಕೊಡ್ತೀನಿ, ನನಗೇನೋ ದುಡ್ಡು ಕೊಡಿ ಅಂತ ಹೇಳಿದ. ಕಾಲೇಜ್

ಯಾರಿಗೋ ಕೊಡ್ಬೋದು, ಇವನಿಗೆ ಕೊಡ್ಬೋದು. ಚೆನ್ನಾಗಿ ಮಾಡಿದ, ಅಲ್ಲೇ ಹಾಸ್ಟೆಲಲ್ಲೇ ಇರ್ತಿದ್ದ, ಯಾವಾಗಲೂ ಅಡುಗೆ ಮನೆಯಲ್ಲಿ ಇದ್ದು ಚೆನ್ನಾಗಿ ನೋಡ್ಕೊಂಡು ಅಡುಗೆ ಮನೆ. ಇಂಜಿನಿಯರಿಂಗ್ ಮುಗಿತು, ಮೊಲಾರಿಸ್ ಹತ್ತದ ಕಂಪನಿ ಸೇರ್ಕೊಂಡ. ತಾಯಿ ಮಗ ಕೆಲಸ ಸೇರ್ ಭಾರ ಕಮ್ಮಿ ಮಾಡ್ತಾನೆ ಅಂತ ಸಂತೋಷ ಪಟ್ಲು. ಹುಡುಗನ ಕರು ಸಣ್ಣದಲ್ಲ ಅದು. ಅವನ ಗುರುಗಳೊಬ್ಬರು ಹೇಳಿದ್ರಂತೆ, MBA ಮಾಡೋ ನೀನು, ಇಂಜಿನಿಯರ್ ಮಾಡಿದ ಪ್ರಯೋಜನ MBA ಮಾಡುವ. ಆತ ಕೇಳಿದ, ಭಾರತದಲ್ಲಿ ಸರ್ವಶ್ರೇಷ್ಠ MBA ಎಲ್ಲಿದೆ? ಅವ್ರು ಹೇಳಿದ್ರು ಮಾಡಿದ್ರೆ IIM ಅಹಮದಾಬಾದ್ ಅಲ್ಲಿ ಮಾಡ್ಬೇಕಪ್ಪ ನೀನು ಅಂದ್ರು. ಹಾಗಾದ್ರೆ ಅಲ್ಲೇ ಮಾಡ್ತೀನಿ ಅಂದ. ಎರಡು ಸಲ ಪ್ರಯತ್ನ ಮಾಡಿದ, ಬೇರೆ ಕಡೆ ಸೀಟ್ ಸಿಕ್ತು, IIM ಅಹಮದಾಬಾದ್ ಅಲ್ಲಿ ಸಿಗ್ಲಿಲ್ಲ. ಬಿಡ್ಲಿಲ್ಲ ಹುಡುಗ, ಮೂರನೇ ಸಲ ಪರೀಕ್ಷೆ ಕೂತ್ಕೊಂಡ, IIM ಅಹಮದಾಬಾದ್ ಸೇರ್ಕೊಂಡ. ಎರಡು ವರ್ಷ ಶಿಕ್ಷಣ ಮುಗಿದಾಗ ಹಲವಾರು ಸಂಸ್ಥೆಗಳು ಬೇಕಾದಷ್ಟು ಕೈ ತುಂಬ ಹಣ ಕೊಡ್ತೀವಿ ಬಾರು ಅಂತ ಕೈ ಮಾಡಿ ಕರೆದ್ರು. ಈ ಹುಡುಗ ತೀರ್ಮಾನ ಮಾಡಿದ, ನಾ ಯಾರ ಕೈಯಲ್ಲೂ ಕೆಲಸ ಮಾಡಲ್ಲ, ಕೈ ಚಾಚೋದು ಸಣ್ಣದು, ಕೆಲಸ ಕೊಡೋ ಕೆಲಸ ಮಾಡ್ತೀನಿ ಅಂತ ಹಠ ಹಿಡ್ದ. ನೋಡಿ ಒಂದು ಧೈರ್ಯ, ತಾನೇ ವ್ಯವಹಾರ ಮಾಡಬೇಕು ಅಂತ ಶುರು ಮಾಡಿದ. ತಾಯಿ ಇಡ್ಲಿ ಮಾರಿದ್ದು, ಪಿಲಾನಿಯಲ್ಲಿ ಅಡುಗೆ ಮನೆ ನಿಭಾಯಿಸಿದ ಬಹುಶಃ ಮನಸ್ಸಲ್ಲಿತ್ತು ಅನ್ಸುತ್ತೆ. ತಾನೇ ನೌಕರಿಗೆ ಹೋಗದೆ ನೌಕರಿ ಕೊಡೋ ಹಂಗಾಗಬೇಕು ಅಂತ ಊಟ ತಿಂಡಿ ಸರಬರಾಜ್ ಮಾಡುವಂತ ಫುಡ್ ಕಿಂಗ್ ಕೇಟ್ರಿಂಗ್ ಸರ್ವಿಸಸ್ ಅಂತ ಶುರು ಮಾಡಿದ ಕಂಪನಿ. ನೀವು ನಂಬಲಿಕ್ಕಿಲ್ಲ ಸ್ನೇಹಿತರೆ, ಈಗ ಒಂದು ಕೈ ಕೆಳಗೆ 500 ಜನ ಕೆಲಸ ಮಾಡ್ತಾರೆ. ಆತನ ಆಸೆ ಇರೋದೇನು ಗೊತ್ತಾ, ಇನ್ನು 5 ವರ್ಷಗಳಲ್ಲಿ 15,000 ಜನಕ್ಕೆ ಕೆಲಸ ಕೊಡಬೇಕು. ಖಂಡಿತ ಸಾಧ್ಯ ಇದೆ. ಮದಿಪಕ್ಕಂ ಕೊಳಚೆ ಪ್ರದೇಶದ ಹುಡುಗ ಇವತ್ತು ಆ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾನೆ. ಸ್ನೇಹಿತರೆ, ಒಂದು ಮಾತು ನಮಗೆ ಸ್ಪಷ್ಟ ಆಗಬೇಕು, ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ. ಬಹಳ ಜನ ಅನ್ಕೋತೀವಿ ಬಡತನದಿಂದ ಸಾಧನೆ ಆಗೋಲ್ಲ ಅಂತ ಹೇಳ್ತೀವಿ. ಸಾಧನೆಗೆ ಅಡ್ಡಿ ಆಗೋದು ಬಡತನ ಅಲ್ಲ, ಛಲದ ಕನಸುಗಳ ಬಡತನ. ಸಾಧನೆ ಮಾಡಬೇಕು ಅಂತ ಛಲದ ಕನಸುಗಳಿದ್ದಾವಲ್ಲ, ಅದ್ರ ಬಡತನ ಬಂದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಬಡವರು ದೊಡ್ಡ ದೊಡ್ಡವರಾಗಿದ್ದಾರೆ. ಆದ್ದರಿಂದ ಸಾಧನೆಗೆ ಬಡತನ ಅಡ್ಡಿ ಅಲ್ಲ ಅನ್ನೋದು ಸ್ಪಷ್ಟ ಆಗಬೇಕು. ಛಲದ ಕನಸುಗಳ ಬಡತನ ಮಾತ್ರ ಬರದೇ ಇರಬೇಕು ನಮಗೆ.

0: ಇದುವರೆಗೂ ಕರುಣಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ.

0: ಹೇಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ಬಾಂಧವ್ಯ ಕೇಂದ್ರದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಮೇರ್ಗಳ್ಳಿ ಗ್ರಾಮದ ಕೃಷಿಕರು ಹಾಗೂ ಉಪನ್ಯಾಸಕರಾದ ಶ್ರೀಯುತ ಸಿದ್ದೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಡಿಕೋಟೆ ತಾಲೂಕಿನ ಅಂಪಾಪುರ ಹೋಬಳಿಯ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ಸಿದ್ದೇಗೌಡ ಎಚ್ ಎಸ್ ರವರು. ಇವರು ವೃತ್ತಿಯಲ್ಲಿ ವಾಣಿಜ್ಯ ಶಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಜೊತೆಗೆ ಕೃಷಿ ಚಟುವಟಿಕೆಗಳ ಆಸಕ್ತಿಯ ಮೇರೆಗೆ ವಿವಿಧ ರೀತಿಯ ಮಿಶ್ರ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನು ಕೂಡ ಬೆಳೀತಾ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ಇವರು ಪ್ರಮುಖ ಬೆಳೆಯಾಗಿ ಬೆಳೀತಿರುವಂತಹ ರೇಷ್ಮೆ ಬೆಳೆಯ ಬಗ್ಗೆ, ಅದರ ಬೇಸಾಯ ಕ್ರಮದ ಬಗ್ಗೆ ಹಾಗೂ ಇನ್ನಿತರ ಬೆಳೆಗಳ ಬೇಸಾಯ ಕ್ರಮ ಹಾಗೂ ಈ ಕೃಷಿ ಚಟುವಟಿಕೆಗಳಲ್ಲಿ ಅವರ ಆದಾಯ ಹಾಗೂ ಒಂದು ಪ್ರಗತಿಯ ಬಗ್ಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಸಮಗ್ರ ಬೇಸಾಯ ಕ್ರಮ ಹಾಗೂ ಅದರ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಿಮಗೂ ಕೂಡ ಸ್ವಾಗತ.
3: ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್.
4: ಸರ್, ನಮ್ಮ ಹೆಸರು ಸಿದ್ದೇಗೌಡ ಎಚ್ ಎಸ್ ಅಂತೇಳಿ, ಸಣ್ಣ ಶಿವಲಿಂಗೇಗೌಡ ಎಚ್ ಬಿ. ನಾವು ಎಚ್ ಡಿ ಕೋಟೆ ತಾಲೂಕು ಅಂಪಾಪುರ ಹೋಬಳಿ ಏರ್ಗಳಿ ಗ್ರಾಮ. ಅಲ್ಲಿ ನಾವು ರೇಷ್ಮೆ ಕೃಷಿಯನ್ನು ಇತ್ತೀಚೆಗೆ 1.5 ವರ್ಷದಿಂದ ಕೈಗೊಂಡಿದ್ದೇವೆ.
3: ಪ್ರಸ್ತುತ ತಮ್ಮ ಬಳಿ ಎಷ್ಟು ಎಕರೆ ಭೂ ಪ್ರದೇಶ ಇದೆ ಸರ್? ಅದನ್ನು ಯಾವ ರೀತಿಯೆಲ್ಲ ವಿಂಗಡಣೆ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಸರ್?
4: ಕೃಷಿ ಪ್ರದೇಶ ಅಂತಂದರೆ ಒಂದೇ ಕಡೆ ಇಲ್ಲ, ನಮ್ಮ ಭೂಮಿಗಳು ಎಲ್ಲ ಕಡೆಯೂ ಒಂದು ಕಡೆ ಹರಿದು ಹಂಚಿ ಹೋಗಿದೆ. ಯಾಕೆಂದರೆ ಡಿವೈಡ್ ಅಣ್ಣ ತಮ್ಮ ನಿರ್ಪಾಲುಗಳು ಇರ್ತವಲ್ಲ, ಆದ್ದರಿಂದ ನಮ್ಮ ತಂದೆಗೆ ಬಂದಿರತಕ್ಕಂಥದ್ದು 7-8 ಎಕರೆ ಜಮೀನು ಇರ್ಬೋದು. ಅದರಲ್ಲಿ ನಮಗೆ ಒಂದೊಂದು 2 ಎಕರೆ ಒಂದು ಕಡೆ ಊರು ಪಕ್ಕದಲ್ಲಿ ಇತ್ತು. ಆ 2 ಎಕರೆಗೆ ನಮ್ಮ ತಂದೆ ತೆಂಗು ಹಾಕಬೇಕು ಅಂತೇಳಿ ಅವರೇ ಸ್ವತಃ ಗುಂಡಿಯನ್ನು ತೆಗೆಸ್ಬಿಟ್ಟಿದ್ರು ಜಮೀನಿ ಸುತ್ತ ಎಲ್ಲ. ಆನಂತರದಲ್ಲಿ ಅವರೇ ಏನು ಬೇಡ ಅಂತೇಳಿ ಆಮೇಲೆ ಮತ್ತೆ ತೆಂಗು ಬೇಡ, ಇದಕ್ಕೆ ಬೇರೆ ರೇಷ್ಮೆ ಮಾಡುವ ಅಂತೇಳಿ ಜಮೀನಿನ ಸುತ್ತ 1 ರೌಂಡ್ ತೆಂಗನ್ನ ಮಾತ್ರ ಬಿಟ್ಕೊಂಡು ಗುಂಡಿಗಳನ್ನ, ಉಳಿದ ಗುಂಡಿಗಳನ್ನೆಲ್ಲ ಮುಚ್ಚಾಕಿ ಆನಂತರದಲ್ಲಿ ರೇಷ್ಮೆ ಹಾಕುವ ಅಂತೇಳಿ ನಮ್ಮ ಜೊತೆ ಹೇಳಿದ್ರು. ನಾವು ಆಯಿತು, ರೇಷ್ಮೆ ಹಾಕುವ ಒಳ್ಳೆ ಇಳುವರಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅಂತೇಳಿ ರೇಷ್ಮೆ ಕೃಷಿಯನ್ನು ಕೈಗೊಂಡು.
3: ಆರಂಭದಲ್ಲೆಲ್ಲ ತಮ್ಮ ತಂದೆಯವರ ಕಾಲದಲ್ಲಾಗಿರ್ಬೋದು, ತಾವು ಬಾಲ್ಯದಿಂದ ಅಲ್ಲಿ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಆಗಿನ ಕೃಷಿ ಚಟುವಟಿಕೆಗಳು ಹೇಗಿರ್ತೀವಿ, ಆಗಿನ ಪ್ರಮುಖ ಬೆಳೆಗಳು ಹೇಗಿತ್ತು ಸರ್ ತಮ್ಮಲ್ಲಿ?
4: ಸರ್, ಆವಾಗ ಅಂತಂದರೆ ಇಷ್ಟೊಂದು ಇಳುವರಿ ಕಾಣ್ತಿರ್ಲಿಲ್ಲ. ಮೊದಲಿಗೆ ರೇಷ್ಮೆನೇ ನೋಡ್ ತೆಗೆದುಕೊಂಡಾಗ ಆವಾಗ ಏನಾಗಿತ್ತಪ್ಪ ಅಂತಂದರೆ, ನಾವು ಕೂಡ ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಮತ್ತು ನಮ್ಮ ತಾತಂದಿರು ಆವಾಗಲೆಲ್ಲ ರೇಷ್ಮೆನ ಮಾಡ್ತಿದ್ವಿ. ಆವಾಗ ತುಂಬ ರಿಸ್ಕ್ ಇತ್ತು. ಆವಾಗೇನಪ್ಪ

0: ಅಂದ್ರೆ ಪ್ರತಿ ಎಲೆನೂ ಕುಯ್ದು ಅದನ್ನ ಸೀಟಿ ಅದನ್ನ ಚಾಕುನಿಂದ ಕಟ್ ಮಾಡಿ ಅದಕ್ಕೆ ಹಾಕಿ ಅನಂತರ ಮರಿನ ಪ್ರತಿದಿನನೂ ಕೂಡ ಅದರ ವೇಸ್ಟೇಜ್ ಅನ್ನ ತೆಗಿತಕ್ಕಂಥ ಕೆಲಸ ಆಗ್ತಿತ್ತು ಸರ್. ಅಂದಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಇವತ್ತು ಆರಾಮಾಗಿ ಕೆಲಸ ತುಂಬ ಸುಗಮವಾಗಿ ಸಾಗ್ತಾ ಇದೆ. ಜೊತೆಗೆ ಸರ್ಕಾರದಿಂದ ಅನುದಾನಗಳು, ಸಬ್ಸಿಡೀಸ್ಗಳು ತುಂಬ ಈ ಒಂದು ಕೃಷಿ ಇಲಾಖೆಯಲ್ಲಿ ಎಲ್ಲ ರೈತರಿಗೂ ಸಿಗ್ತಾ ಇದೆ. ಅದರಲ್ಲೂ ನಮ್ಮ ಎಚ್ ಡಿ ಕೋಟೆಯಲ್ಲಿ ಇರ್ತಕ್ಕಂಥ ನಮ್ಮ ದಿವ್ಯಾ ಮೇಡಮ್, ನಮ್ಮ ರೇಷ್ಮೆ ಇಲಾಖೆ, ಮತ್ತೆ ಅದಕ್ಕಿಂತ ಮುಂಚೆ ಮಂಜುನಾಥ್ ಸರ್ ಇದ್ರು, ಯಾವಾಗ ಫೋನ್ ಮಾಡಿದ್ರು ಕೂಡ ರೈತರಿಗೆ ಚೆಕ್ ಅಂತ ಸ್ಪಂದಿಸ್ತಾರೆ ಸರ್. ಅದು ನಮಗೆ ತುಂಬಾ ನಮ್ಮ ಭಾಗದ ರೈತರಿಗೆ ತುಂಬಾ ಹೆಮ್ಮೆಯ ವಿಚಾರ ಅಂತ ನಾನು ಅನ್ಕೋತೀನಿ.
1: ಈಗ ತಮ್ಮ ಹತ್ರ ಇರುವಂತ 2 ಎಕರೆ ಭೂಪ್ರದೇಶ, ಅದು ಒಂದೇ ಪ್ರದೇಶದಲ್ಲಿ ಇಲ್ಲ ಅಂದ್ರೂ ಬೇರೆ ಬೇರೆ ಕಡೆಗಳಲ್ಲಿ ಈ 8 ಎಕರೆ ಭೂ ಪ್ರದೇಶ ತಮ್ಮಲ್ಲಿದೆ.
0: ಹೌದು ಸರ್.
1: ಈ ಎಲ್ಲಾ ಭೂ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಪ್ರಸ್ತುತವಾಗಿ ಬೆಳೀತಾ ಇದ್ದಾರೆ ಸರ್?
0: ಸರ್, ಒಂದ್ ಕಡೆ ತೆಂಗು ಹಾಕಿದೀವಿ, ತೆಂಗು ಮತ್ತೆ ಮಾವು ಒಂದು ಜಮೀನಿಗೆ ಹಾಕಿದೀವಿ. ಇನ್ನೊಂದ್ ಕಡೆ ಅದು ದೂರ ಒಂದು ಸುಮಾರು 1 ಕಿಲೋಮೀಟರ್ ದೂರ ಆಗುತ್ತೆ, ಅದಕ್ಕೆ ನಾವು ಬಾಳೆ ಹಾಕೊಂಡಿದ್ದು, ಬಾಳೆ ಇವಾಗ ಮುಗೀತು. ಅನಂತರದಲ್ಲಿ ಈ ಭೂಮಿಗೆ ರೇಷ್ಮೆ ಕೃಷಿಯನ್ನ ಕೈಗೊಂಡಿದ್ದೀವಿ.
1: ಈ ಒಟ್ಟು ಎಲ್ಲ ಭೂಪ್ರದೇಶಕ್ಕೂ ನೀರಾವರಿ ವ್ಯವಸ್ಥೆ ಹೇಗಿದೆ ಸರ್?
0: ನೀರಾವರಿ ಎಲ್ಲ ಕಡೆನೂ ಇದೆ ಸರ್. ಎಲ್ಲ ಕೊಳವೆ ಬಾವಿಗಳನ್ನ ತೆಗೆಸಿದೀವಿ. ನಮ್ಮ ತಂದೆ ಎಲ್ಲ ಜಮೀನುಗಳಿಗೂ ಕೂಡ ಕೊಳವೆ ಬಾವಿಗಳನ್ನ ತೆಗೆಸಿ ನೀರು ಚೆನ್ನಾಗಿ ಬರ್ತಿದೆ ಅಂತ ಸಮಸ್ಯೆ ಇಲ್ಲ. ಆದ್ರಿಂದ ಇದಕ್ಕೆ ರೇಷ್ಮೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ಮೊದಲೆಲ್ಲ ಏನಾದರೂ ಮಳೆಯಾಶ್ರಿತವಾಗಿ ಬೆಳೆಗಳನ್ನು ಬೆಳೀತಿದ್ದುಂಟ?
0: ಹೌದು ಸರ್. ಯಾಕೆಂತಂದ್ರೆ ಮೊದಲು ಕೊಳವೆ ಬಾವಿ ಎಂಬತಕ್ಕಂಥದ್ದು ಅಥವಾ ನೀರಾವರಿ ಎಂಬತಕ್ಕಂಥದ್ದನ್ನ ಕಂಡೇ ಇಲ್ಲ. ಫಸ್ಟ್ ಎಲ್ಲ ಏನಪ್ಪಾ ಅಂತಂದ್ರೆ ಹತ್ತಿ ಮುಖ್ಯ ಬೆಳೆಯನ್ನಾಗಿ ಹತ್ತಿಯನ್ನ ಆಧರಿಸಿಕೊಂಡು ಅದರಿಂದಲೇ ಮೊದಲೆಲ್ಲ ಹತ್ತಿಯಿಂದಲೇ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥ ಪರಿಸ್ಥಿತಿನೂ ಉಂಟು. ಹತ್ತಿ ಒಂದೊಂದ್ಸರಿ ಮಳೆ ಚೆನ್ನಾಗಾದ್ರೆ ಇಳುವರಿ ಚೆನ್ನಾಗಿ ಬರ್ತಿತ್ತು, ಇಲ್ಲಾಂದ್ರೆ ಇಳುವರಿ ಹೋಗ್ತಿತ್ತು. ಅವಾಗ ನಿಮ್ಗೆ ಗೊತ್ತಲ್ಲ, ಮಳೆಯೊಡನೆ ಆಡ್ತಕ್ಕಂಥ ಜೂಜಾಟ ಆ ರೀತಿ ಯಾಕೆ ಹೋಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳು ಬಂದಿರೋದ್ರಿಂದ ಅದರಲ್ಲೂ ಇಂಥ ನಮ್ಮ ರೇಷ್ಮೆ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ರೈತರು ತುಂಬ ಯಶಸ್ಸನ್ನು ಸಾಧಿಸ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್.
1: ಸರ್, ಆಗಿದ್ರೆ ಈಗ ರೇಷ್ಮೆ ಬೆಳೆಯನ್ನ ಪ್ರಮುಖ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ ಈ ರೇಷ್ಮೆ ಬೆಳೆಯ ಕಡ್ಡಿಗಳನ್ನ ನೆಡೋದ್ರಿಂದ ಹಿಡಿದು ಬಿತ್ತನೆ ಮಾಡೋದ್ರಿಂದ ಹಿಡಿದು ಎರಡನೇ ಜ್ವರದಿಂದ ಹುಳುಗಳನ್ನ ತಂದು ಮೇಯಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಅಗತ್ಯವಾದಂತ ಕೌಶಲ್ಯ ಜ್ಞಾನ ಬಹಳ ಮುಖ್ಯ
0: ಆಗುತ್ತೆ ಸರ್.
1: ಈ ರೇಷ್ಮೆ ಬೆಳೆ ಆರಂಭದಿಂದ ಆ ಬೆಳೆ ಕೈಗೆ ಸಿಗೋ ತನಕ ಏನೆಲ್ಲ ಚಟುವಟಿಕೆಗಳಿರುತ್ತೆ ಸರ್? ಯಾವ ರೀತಿಯಾದಂತ ಕ್ರಮಗಳನ್ನ ವಹಿಸಬೇಕಾಗುತ್ತೆ?
0: ಖಂಡಿತವಾಗಿ ಸರ್, ನಾನು ಅತಿ ಮುಖ್ಯವಾಗಿ ಹೇಳತಕ್ಕಂಥದ್ದು ಇಷ್ಟೇ ಸರ್. ನಮ್ಮ ರೇಷ್ಮೆ ಬೆಳೆಗಾರರು ರೇಷ್ಮೆನ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಫಸ್ಟು ಭೂಮಿ ಫಲವತ್ತತೆ ಇರಬೇಕು, ಅದರಲ್ಲಿ ಸಾವಯವಾಂಶ ಇರಬೇಕು, ಭೂಮಿಗೆ ಗೊಬ್ಬರ ಅದನ್ನು ಹಾಕಬೇಕು, ಸಾವಯವ ಗೊಬ್ಬರವನ್ನು ಹಾಕ್ತಕ್ಕಂಥದ್ದು. ಮೊದಲನೇದು ಸೊಪ್ಪನ್ನು ಚೆನ್ನಾಗಿ ಫಸ್ಟು ಬರ್ಸ್ಕೋಬೇಕು ಸರ್.
1: ಹೌದು,
0: ರೇಷ್ಮೆಗೆ ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಎರಡನೇದು ಅಂತಂದರೆ ನಾವು ರೇಷ್ಮೆ ಮರಿಗಳನ್ನ ತರ್ತೀವಲ್ಲ, ಆ ಚಾಕಿ ಸೆಂಟ್ರು ಉತ್ತಮವಾಗಿರ್ತಕ್ಕಂಥ ಚಾಕಿ ಸೆಂಟರ್ನ ಆಯ್ಕೆ ಮಾಡ್ಕೊಂಡು ಉತ್ತಮವಾದಂಥ ಮರಿಗಳು ತರ್ಬೇಕು ನಾವು.
1: ಹೌದು,
0: ಅದು ಎರಡನೇದು. ಮೂರನೇದು ಏನು ಅಂತಂದರೆ ಸೋಂಕು ನಿವಾರಕಗಳು ಸರ್. ಮನೆಯೊಳಗಡೆ ಕೀಟಗಳು ಅಥವಾ ಇತ್ಯಾದಿ ಕಾಟಗಳು ಆ ಥರದ ಸೋಂಕು ನಿವಾರಕಗಳನ್ನು ನಾವು ಬಳಸ್ಕೊಂಡಿದ್ದೇ ಆದರೆ ಉತ್ತಮ ಇಳುವರಿಯನ್ನು ಪಡೆಯಬಹುದು ಸರ್.
1: ಸೊಪ್ಪನ ಬೆಳೆಯುವಂತ ಮೊದಲನೇ ಹಂತ ಹೇಗಿರಬೇಕು ಸರ್? ಉಳುಮೆಯಿಂದ ಹಿಡಿದು ಕಡ್ಡಿ ನೆಡೋದ್ರಿಂದ ತನಕ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ?
0: ಸರ್, ನಾವು ಗಿಡದಿಂದ ಗಿಡಕ್ಕೆ 6 ಅಡಿ ಇದೆ, ಸಾಲಿನಿಂದ ಸಾಲ್ಗೆ 5.5 ಅಡಿ ಇದೆ, 5.5 ಅಡಿ ಮತ್ತೆ 6 ಅಡಿ ಸಾಲನ್ನ ಹಾಕೊಂಡು ಮರಗಡ್ಡಿಯನ್ನ ಮಾಡ್ಕೊಂಡಿದೀವಿ. ಆ ಮರಗಡ್ಡಿಯನ್ನ ಮಾಡ್ಕೊಂಡು ಅದರಲ್ಲಿ ಮಧ್ಯ ಉಳುಮೆ ಮಾಡಲಿಕ್ಕೆ ಅವಕಾಶವಾಗತಕ್ಕಂಥ ರೀತಿಯಲ್ಲಿ ಮಿನಿ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಜಾಗ ಬೇಕು ಅಂತೇಳಿ 6 ಅಡಿ ಮತ್ತೆ 5.5 ಅಡಿಗೆ ಹಾಕೊಂಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ದೂರ ಇರೋದ್ರಿಂದ ಅಂತರ ಬೇರುಗಳು ಒಂದಕ್ಕೊಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟಚ್ ಆಗೋದಿಲ್ಲ, ಎಣ್ಕೊಳ್ಳೋದಿಲ್ಲ ಸರ್. ಆವಾಗ ಏನಾಗುತ್ತೆ ಅಂತಂದರೆ ಅದು ಗಿಡ ಪ್ರತ್ಯೇಕವಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದು ಒಂದಂತ. ಇನ್ನೊಂದು ಗಿಡ ಬೆಳೆದ ಮೇಲೆ ಏನು ಮಾಡಬೇಕು ಅಂತಂದರೆ ಸರ್, ನಾವು ಅದರದ ವೇಸ್ಟು ರೆಕ್ಕೆಗಳೆಲ್ಲ ಬರ್ತದೆ ಅದನ್ನು ನಾವು ಕಟ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಅದು ಕುರುಚಲ ಗಿಡದ ರೀತಿ ಆಗೋಗುತ್ತೆ. ಕುರುಚಲ ಗಿಡ ಆದರೆ ಅದು ಸೊಪ್ಪು ಚೆನ್ನಾಗಿ ಬರಲ್ಲ ಸರ್. ಮೇಲ್ಗಡೆ ನಾವು ಇರ್ತಕ್ಕಂಥದ್ದನ್ನ ಬಿಟ್ಕೊಂಡು ಗೆಡ್ಡೆ ಒಳಗಡೆ ಕುರ್ಚಲು ಏನಿರ್ತದೋ ಅದನ್ನೆಲ್ಲ ಅದಕ್ಕೆ ಗಾಳಿ ಆಡೋ ರೀತಿಯಲ್ಲಿ ಮಾಡಿಕೊಟ್ರೆ ಅದು ಗಿಡ ಸೊಗಸಾಗಿ ಬೆಳೀತದೆ ಸರ್. ಅದ್ರ ಜೊತೆಗೆ ಇಲಾಖೆಯಿಂದ ಕೊಡ್ತಕ್ಕಂಥ ಗೊಬ್ಬರವನ್ನು, ಮೇಲು ಗೊಬ್ಬರವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು. ಉದಾಹರಣೆಗೆ ನಮಗೆ ಇದು ಕೊಡ್ತಾರೆ, ಒಂದು ಅಸ್ತ್ರ ಅಂತ ಕೊಡ್ತಾರೆ, ಅದು ಯಾವುದಕ್ಕೆಪ್ಪ ಅಂದರೆ ಉಳಿವಿನ ಮನೆಗೆ. ಇನ್ನೊಂದು ಪೋಷಣ ಅಂತ ಕೊಡ್ತಾರೆ ಸರ್. ಆ ಪೋಷಣ ಎಲ್ಲಿಗೆಪ್ಪ ಅಂತಂದರೆ ರೇಷ್ಮೆ ಗಿಡಕ್ಕೆ ಸಿಂಪಡಿಸ್ಬೇಕು ಅದನ್ನು, ರೇಷ್ಮೆಗೆ ಸ್ಪ್ರೇ ಮಾಡ್ತಕ್ಕಂಥ ಉದ್ದೇಶದಿಂದ, ಅಂದರೆ ಎಲೆಗಳ ಮುಖಾಂತರ ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡ್ತಕ್ಕಂಥದ್ದು. ಆ ಥರದ ಉಚಿತವಾಗಿ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ, ಕೋಟೆ ನಮ್ಮ ಕೋಟೆ ರೇಷ್ಮೆ ಇಲಾಖೆಯಿಂದ.

0: ಏನೇ ಮೆಡಿಸನ್ಸ್ ಬಂದರೂ ಕೂಡ ಫೋನ್ ಮಾಡಿ ನಮ್ಗೆ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡೋಗಿ ಗಿಡದ ಮೇಲೆ ಸಿಂಪರಣೆ ಮಾಡಿದಾಗ ಗಿಡ ಏನಾಗುತ್ತೆ ಅಂತಂದರೆ ಕ್ವಾಲಿಟಿ, ಸೊಪ್ಪಿನ ಕ್ವಾಲಿಟಿ ಏನಾಗುತ್ತೆ ಜಾಸ್ತಿ ಆಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಸೊಪ್ಪು ಬಂತು ಅಂದರೆ ಕ್ವಾಲಿಟಿ ಗೂಡು ಬರ್ತದೆ ಸರ್.
1: ಹೌದು,
0: ಅದು ಇಂಪಾರ್ಟೆಂಟು
1: ಸರ್. ಈಗ ಹುಳುಗಳಿಗೆ ಸೊಪ್ಪೇ ಮುಖ್ಯ ಆಗಿರೋದ್ರಿಂದ ಸೊಪ್ಪಿನ ಗುಣಮಟ್ಟನೂ ಕೂಡ ಅಲ್ಲಿಂದ ಬರುವಂಥ ಬೆಳೆಯನ್ನು ನಿರ್ಧರಿಸುತ್ತೆ.
0: ಹೌದು,
1: ಈ ಗಿಡಗಳಿಗೆ ಅಥವಾ ಸೊಪ್ಪಿಗೆ ಈ ರೋಗಬಾಧೆ ಕೀಟಬಾಧೆ ಬರದೇ ಇರೋ ರೀತಿ ಯಾವ ರೀತಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ
0: ಸರ್? ಈ ಸಾಮಾನ್ಯವಾಗಿ ರೇಷ್ಮೆ ಗಿಡಕ್ಕೆ ಸುಳಿ ರೋಗ ಅಂತ ಬರುತ್ತೆ, ಅಲ್ಲಿ ಕೀಟಗಳು ಏನು ಮಾಡ್ತಾ ಇರ್ತದೆ ಅಂದರೆ ಆ ರೇಷ್ಮೆ ಸುಳಿ ಏನು ಬರ್ತಾ ಇದೆಯೋ ಆ ಸುಳಿನ ತಿನ್ಕತ ಇರ್ತದೆ ಅಲ್ಲಿ ಇರ್ತದೆ ಅವಾಗ. ಅದಕ್ಕೆ ಸರ್ ನಾವು ಬೇವಿನ ಎಣ್ಣೆ ಅದ್ರ ಜೊತೆಗೆ ಪೋಷಣ ಗಿಡ ಡೆವಲಪ್ ಆಗಲಿಕ್ಕೆ ಮತ್ತು ಆರ್ಗ್ಯಾನಿಕ್ ಬೇವಿನ ಎಣ್ಣೆ ಇದೆಯಲ್ಲ ಅದು ಗಿಡಕ್ಕೆ ಏನು ತೊಂದರೆ ಇಲ್ಲ, ಹುಳುಗು ಏನು ತೊಂದರೆ ಇಲ್ಲ, ಅದನ್ನು ಇಂತಿಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಸುಳಿ ಎಲ್ಲೆಲ್ಲಿ ತಿಂತದೆ ಅಲ್ಲಿಗೆ ಸ್ಪ್ರೇ ಮಾಡಿದ್ರ ಮುಖಾಂತರ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಒಂದು 10 ಡೇಸ್ ಒಳಗಡೆ ರಿಸಲ್ಟ್ ಗೊತ್ತಾಗುತ್ತೆ, ಗಿಡ ಚೆನ್ನಾಗಿ ಬೆಳೀತದೆ ಸರ್. ಅದು ಬಿಟ್ಟು ಬೇರೆ ನಾವು ಇಂಗ್ಲೀಷ್ ಮೆಡಿಸನ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋದರೆ ಅದು ಏನಾಗೋಗುತ್ತೆ ಅಂತಂದರೆ ರೇಷ್ಮೆ ಹುಳುಗೆ ಅದು ಸರಿಯಾಗೋದಿಲ್ಲ ಸರ್. ಆ ಥರ
1: ಅಂದರೆ ಈಗ ರೇಷ್ಮೆ ಬೆಳೆಯನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಮಾಡ್ತಿರೋಂಥ?
0: ಹೌದು ಸರ್, ನಾವು ನಮ್ಮನೇಲಿ ಹಸುಗಳಿದೆ, ಹಸುಗಳಲ್ಲಿ ಏನು ಮಾಡ್ತೀವಿ ಅಂದರೆ ಕೊಟ್ಟಿಗೆ ಗೊಬ್ಬರನ ಪ್ರತಿ ವರ್ಷವೂ ಕೂಡ ಗಿಡಕ್ಕೆ ಒಂದು ಬಾಣಲಿ ಅಂತ ಕರಿತೀವಿ ನಮ್ಮ ಕಡೆ, ಆ ಬಾಣಲಿ ಮುಖಾಂತರ ಒಂದೊಂದು ಬಾಣಲಿಯನ್ನು ಒಂದೊಂದು ಗಿಡಕ್ಕೆ ಒಂದು ವರ್ಷಕ್ಕೊಮ್ಮೆ ಹಾಕಿದ್ರೆ ಸಾಕು ಆಗ್ತೀವಿ ಸರ್ ಅಲ್ಲಿ.
1: ಸರ್ ಹಾಗೇನೆ ಈಗ ಈ ಸೊಪ್ಪನ್ನು ಬೆಳೆಸೋದು ಅದರ ಒಂದು ನಿರ್ವಹಣೆ ಕ್ರಮಗಳು ಒಂದು ಕಡೆ ಆದರೆ ಹುಳುವಿನ ಮನೆ ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಅಗತ್ಯವಾದಂಥ ಒಂದು ವಾತಾವರಣ ಹವಾಗುಣವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ ಈ ಬೆಳೆಯ ಒಂದು ಪ್ರಮುಖ ಚಟುವಟಿಕೆ.
0: ಹೌದು ಸರ್,
1: ಈ ಹುಳು ಮನೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಅದರ ಒಂದು ನಿರ್ವಹಣೆ ಮತ್ತು ಅದರ ಒಂದು ವಾತಾವರಣವನ್ನು ಸರಿಯಾಗಿ ನೋಡ್ಕೊಳ್ಳುವಂಥದ್ದು ಅದು ಹೇಗಿರುತ್ತೆ ಸರ್ ಈ ರೇಷ್ಮೆ ಬೆಳೆಯಲ್ಲಿ?
0: ಸರ್ ಮನೆಗಳ ನಿರ್ಮಾಣ ಅಂತಂತಂದರೆ ಅವರ ಸೊಪ್ಪು ಎಷ್ಟು ಎಕರೆಗೆ ಹಾಕಿರ್ತಾರೋ ಅದರ ಆಧಾರದ ಮೇಲೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ 2 ಎಕರೆ ಹಾಕಿದರೆ 52 ಅಡಿ 23 ಅಡಿ ಈ ಥರ ಸರ್ಕಾರದಿಂದಲೇ ಅನುದಾನಗಳನ್ನು ಕೊಡ್ತಾರೆ, ಅಥವಾ 31 ಅಡಿ 22 ಅಡಿ ಈ ರೀತಿ ಮನೆಗಳು ಇದೆ ಸರ್. ಅದಕ್ಕಿಂತ ಜಾಸ್ತಿನೂ ಮಾಡ್ಬೋದು, ಸಮಸ್ಯೆ ಇಲ್ಲ. ಆ ಥರದ ಮನೆಗಳನ್ನು ಇವರು ಎಷ್ಟು ಮೊಟ್ಟೆಯನ್ನು ಮೇಯಿಸ್ತೀವಿ ಅದರಾದ್ರ ಮೇಲೆ ಮನೆಯನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆದರೆ ಮನೆ ಎಷ್ಟೇ ದೊಡ್ಡದಿರಲಿ ನಾವು ಅಲ್ಲಿ ಏನು ಮಾಡಬೇಕು ಅಂತಂತಂದರೆ ಆ ನಿರ್ವಹಣೆ ಬಹಳ ಮುಖ್ಯ. ಆ ಮನೆಗೆ ಊಜಿನೋಣ ಅಂತ ಬರುತ್ತೆ ಸರ್.
1: ಹೌದು,
0: ಆ ಊಜಿನೋಣ ಬರದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ರೇಷ್ಮೆ ಮನೆ ಒಳಗಡೆಗೆ ಯಾವುದೇ ಕಂಡುಗಳ ಮುಖಾಂತರ ಅದು ಊಜಿನೋಣ ಬರದಂತೆ ಕಾಪಾಡಬೇಕು, ಮೊದಲನೇ ಪಾಯಿಂಟ್ ಸರ್. ನೆಕ್ಸ್ಟು ಎರಡನೇದೇನಪ್ಪ ಅಂತಂತಂದರೆ ಇಲಾಖೆಯಿಂದ ಕೊಡ್ತಕ್ಕಂಥ ಔಷಧಿಗಳನ್ನು, ಮನೆಗೆ ಉಪಯೋಗಿಸ್ತಕ್ಕಂಥ ಔಷಧಿಗಳನ್ನು ನಾವು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ರೋಗಗಳಿಗೆ ಬಲಿಯಾಗೋದಿಲ್ಲ ಸರ್. ಅದರ ಜೊತೆಗೆ ಅಕ್ಕಪಕ್ಕದ ರೇಷ್ಮೆ ಮನೆಗಳಿರ್ತವೆ ಅಲ್ಲಿ ರೋಗ ಇರ್ತದೆ, ಅದು ಗಾಳಿ ಮುಖಾಂತರ ಆಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರ ಜೊತೆಗೆ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ಅವನ್ನ ಮೇಂಟೈನ್ ಮಾಡ್ಕೋಬೇಕು. ಅದು ಜಾಸ್ತಿ ಶಾಖನೂ ಇರಬಾರ್ದು, ಜಾಸ್ತಿ ಚಳಿನೂ ಇರಬಾರ್ದು, ಈ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಕೋಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಉದಾಹರಣೆಗೆ ಮೇಲ್ಗಡೆ ಸೀಟ್ ಇದ್ರೆ ಮನೆ ಅದ್ರ ಮೇಲ್ಗಡೆ ನಲ್ಲಿಗಳನ್ನ ಮುಖಾಂತರ ನೀರುಗಳನ್ನ ಸಿಂಪರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ ಕಿಟಕಿ ಬಾಗಿಲುಗಳಲ್ಲಿ ತೇವದ ಬಟ್ಟೆಯನ್ನು ಹಾಕಿ ಆ ತೇವದ ಗಾಳಿ ಒಳಗಡೆ ಹೋಗ್ಬೇಕು, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ಇರ್ಬೋದು. ಸಾಧ್ಯವಾದರೆ ರೇಷ್ಮೆ ಮನೆ ಒಳಗಡೆ ಈ ACಗಳು ಪಿಟ್ ಮಾಡ್ತಾರೆ, ಆ ಥರ ಮಾಡ್ಕೊಂಡ್ರೆ ಸ್ವಲ್ಪ ಟೆಂಪ್ರೇಚರು ಕಡಿಮೆ ಆಗುತ್ತೆ. ಇನ್ನು ಚಳಿಗಾಲದಲ್ಲಿ ಹೇಗೆ ಮಾಡ್ಬೇಕಪ್ಪ ಅಂತಂತಂದರೆ ನಾವು ಮಾಡಿದ್ವಿ ಒಂದ್ಸರಿ, ಹಳೆಯದು ಎಣ್ಣೆದು ಟಿನ್ ಬರುತ್ತಲ್ಲ ಸರ್, ಆ ಟಿನ್ಗೆ ಇದ್ದಲನ್ನ ತುಂಬಿ ಅವಕ್ಕೆ ಶಾಖವನ್ನು ಕೊಟ್ಟು ಆ ಕಡೆ ಒಂದೆರಡು ಈ ಕಡೆ ಒಂದೆರಡು ಮಡಗೋದ್ರಿಂದ ಮನೆ ಒಳಗಡೆ ಏನಾಗುತ್ತೆ ಅಂತಂತಂದರೆ ಸ್ವಲ್ಪ ಬೆಚ್ಚನೆಯ ಅನುಭವ ಇರ್ತದೆ ಹೊರಗಡೆಗಿಂತ, ಆವಾಗ ಮರಿಗಳು ಆರಾಮಾಗಿ ಇರ್ತವೆ ಸರ್, ಸಮಸ್ಯೆ ಇಲ್ಲ. ಆ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಜಾಸ್ತಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನಾವು ನೀರನ್ನು ಮೇಲ್ಗಡೆ ಹಾಕೋದಿರ್ಬೋದು, ಆಮೇಲೆ ಒಳಗಡೆ ಫ್ಯಾನ್ಗಳನ್ನು ಹಾಕಿ ಗಾಳಿಯನ್ನು ಕೊಡ್ತಕ್ಕಂಥ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗುತ್ತೆ. ಟೋಟಲ್ ಟೆಂಪ್ರೇಚರು 28-30 ಮೇಲೆ ದಾಟಬಾರ್ದು, ಆ ರೀತಿ ನಾವು ನೋಡ್ಕೊಂಡ್ರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್.

0: ವಿಸ್ತೃತವಾಗಿ ಪ್ರತಿ ತಿಂಗಳು ಎಷ್ಟು ಹುಳುಗಳನ್ನ ಮೇಯಿಸ್ತಾ ಇದ್ದೀರಾ, ತಾವು ಚಾಕಿ ಹುಳುಗಳನ್ನ ಎಲ್ಲಿಂದ ತಂದು ಮಾಡ್ತಾ ಇದ್ದೀರಾ?
1: ಸರ್, ನಾವು ಫಸ್ಟು ರೇಷ್ಮೆ ಸ್ಟಾರ್ಟಿಂಗ್ ಮಾಡಬೇಕು ಅಂತಂದಾಗ ಸೊಪ್ಪು ಸ್ವಲ್ಪ ಕ್ವಾಲಿಟಿನ ಕಳ್ಕೊಬಿಟ್ಟಿತ್ತು, ಅದು ಟೈಮ್ ಮೀರೋಗಿತ್ತು. ಒಂದು ಬೆಳೆ ನೋಡಬೇಕು ಯಾವ ನಾವು ಯಾವ ರೀತಿ ಆಯ್ತದೆ ಅಂತೇಳಿ ಮಂಡ್ಯದ ಚಾಕಿ ಸೆಂಟ್ರಿಂದ ಒಂದು ಸರಿ ತಗೊಬಂದು ಸರ್. ತಗೊಬಂದ ಮೇಲೆ ಎಷ್ಟು ಕಡಿಮೆ, ಒಂದು 50 ಮೊಟ್ಟೆ ತಗೊಬಂದು. ಒಂದು 50 ಮೊಟ್ಟೆ ತಂದಾಗ ನಾನೇ

0: ಹೋಗಿದೆ, ರಾಮನಗರಕ್ಕೆ ಹೋಗಿದೆ ಫಸ್ಟ್ ಟೈಮ್. ಅಲ್ಲಿ 500 ರೂಪಾಯಿಗೆ ಹೋಯ್ತು ರೇಟು. ಇಳುವರಿ ಬತ್ತು, ಇಳುವರಿ ಸುಮಾರು 50 ಮೂಟೆಗೆ ಒಂದು ಕ್ವಿಂಟಲ್ ತನಕನೂ ಬತ್ತು. ಸರಿ, ಅದು ಮೊದಲನೇ ಬೆಳೆ. ಅದು ಅದಾದ್ಮೇಲೆ ನೀಟಾಗಿ ಗಿಡ ಅದರ ರೆಕ್ಕೆ ಎಲ್ಲಾನು ಕಟ್ ಮಾಡಿ ಅದಕ್ಕೆ ಗೊಬ್ಬರವನ್ನು ಮೇಲ್ಗೊಬ್ಬರ ಎಲ್ಲ ಹಾಕಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಪೋಷಣನ ಸಿಂಪಡಿಸಿ ಆನಂತರ ಎರಡನೇ ಬೆಳೆ ತೆಗೆದು, ಎರಡನೇ ಬೆಳೆ ತೆಗೆದಾಗ ನಾವು 120 ಮೊಟ್ಟೆಯನ್ನು ಮಡಗಿದ್ವು. 120 ಮೊಟ್ಟೆಗೆ 157 ಕೆಜಿ ಆಯಿತು ಸರ್. 120ಕ್ಕೆ 157 ಕೆಜಿ ಆಯಿತು. ರೇಟ್ ಬಂದು 800 ರೂಪಾಯಿಗೆ ಹೋಯ್ತು ಮೈಸೂರಿಗೆ. ಅದು ಎರಡನೇ ಬೆಳೆ ಮೈಸೂರಲ್ಲೇ ಬಿಟ್ಟು ಆ ಬೆಳೆ ಗೂಡೆಲ್ಲ ಬಿಡಿಸಿದ್ವಿ. ರೇಷ್ಮೆ ನಮ್ದು ಮನೆ ಇದು ಇನ್ನೂ ಬಿಲ್ ಬಂದಿರಲಿಲ್ಲ. ಮೈಸೂರಿಂದ ಆಫೀಸರ್ ಬಂದಿದ್ರು, ಅದು ನೋಡ್ರು ಸರ್ ಗೂಡನ್ನ, ಗೂಡು ಒಳ್ಳೆ ಕ್ವಾಲಿಟಿ ಬಂದಿದೆ ಅಂತೇಳಿ ಗೂಡು ಸ್ವಲ್ಪ ಗೂಡುಗಳನ್ನೂ ತಗೊಂಡೋಗಿ ಅಲ್ಲಿ ಅವ್ರಿಗೆ ನಾನು ಹೇಳ್ತೀನಿ ರೇಟ್ ಜಾಸ್ತಿ ಕೊಡೋಕ್ಕೆ ಅಂತೇಳಿ ಅವರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಸರ್.
1: ಅಂದ್ರೆ ಪ್ರಸ್ತುತವಾಗಿ ತಾವು 100ರಿಂದ 120 ಮೊಟ್ಟೆಗಳು ಮೇಯಿಸ್ತಾ ಇದ್ದಾರೆ.
0: ಈಗ 180 ಗಂಟನೂ ಮೇಯಿಸ್ತಾ ಇದೀವಿ ಸರ್.
1: ಈಗ ಕನಿಷ್ಠ ಸರ್ ಒಂದು ತಿಂಗಳಲ್ಲಿ ಒಂದು ರೇಷ್ಮೆ ಬೆಳೆ ನಿರ್ವಹಣೆಗೆ ಎಷ್ಟೆಲ್ಲ ಖರ್ಚು ಬೀಳ್ತಾ ಇದೆ ಸರ್?
0: ಸರ್ ಖರ್ಚು ನಾವು ಮಾಡ್ಕೊಂಡಂಗೆ ಸರ್, ಇಲಾಖೆಯಿಂದ ಇದೆಲ್ಲ ಕೊಡ್ತಾರೆ, ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ. ನಾವು ದಿವ್ಯ ಮೇಡಮ್ ಅದರಲ್ಲಿ ನಮಗೆ ಯಾವುದೇ ರೈತರು ನಾನೇ ಅಂತಲ್ಲ ಯಾವುದೇ ರೈತರು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ರೆಸ್ಪಾನ್ಸ್ ಮಾಡ್ತಾರೆ. ಜೊತೆಗೆ ಅವರು ಕೊಡ್ತಕ್ಕಂಥ ಮೆಡಿಸಿನ್ಸ್ಗಳು ಇರ್ತವೆ, ಅವಾಗ ಆ ಮೆಡಿಸಿನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಅದ್ರ ಜೊತೆಗೆ ಇನ್ನೂ ಅಲ್ಲಿ ಖರ್ಚು ಬರ್ತಕ್ಕಂಥದ್ದು ಇವ್ರಿಗೆ ಏನಪ್ಪ ಅಂತಂದರೆ ಬ್ಲೀಚಿಂಗ್ ಇರ್ಬೋದು. ಬ್ಲೀಚಿಂಗ್ ಒಂದೊಂದು ಸಂದರ್ಭದಲ್ಲಿ ಇಲಾಖೆಯಿಂದ ಕೊಟ್ಟಿರ್ತಾರೆ ಖಾಲಿ ಹೋಗಿರ್ತದೆ, ಅಂಥ ಸಂದರ್ಭದಲ್ಲಿ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಬ್ಲೀಚಿಂಗು ಮತ್ತು ಪೇಪರ್ಸ್ನ ಅದಕ್ಕೆ ಮರಿಗೆ ಕೆಳಗಡೆ ಹಾಸ್ತಕ್ಕಂಥ ಪೇಪರ್ನ ಹೊರಗಡೆ ತಗೋಬೇಕಾಗುತ್ತೆ, ಮೈಸೂರಿಂದ ಅಥವಾ ರಾಮನಗರ ಎಲ್ಲರೂ ಆ ಕಡೆಯಿಂದ ತಗೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಖರ್ಚಾಗುತ್ತೆ ಸರ್. ಅದ್ರ ಜೊತೆಗೆ ಮರಿ 4ನೇ ಜ್ವರಕ್ಕೆ ಬಿದ್ದಮೇಲೆ ಆವಾಗ ಸ್ವಲ್ಪ ಆಳಿನ ಸಮಸ್ಯೆ.
1: ಹೌದು,
0: ಈಗ 100 ಮೊಟ್ಟೆ ಮಡಗಿದ್ರು ಕೂಡ ಇಬ್ಬರೇ ಮೇಂಟೈನ್ ಮಾಡ್ಕೋಬೋದು, ಒಬ್ಬರೇ ಮೇಂಟೈನ್ ಮಾಡ್ಕೋಬೋದು ಒಂದು 10 ಡೇಸು. ಆಫ್ಟರ್ 10 ಡೇಸು ಜೊತೆಗೆ ಒಂದು 3 ಮೆಂಬರ್ಸ್ ಇದ್ದರೆ ಹುಳುಗಳಿಗೆ ಪೂರ್ಣ ಪ್ರಮಾಣದ ಸೊಪ್ಪನ್ನು ಒದಗಿಸ್ಬೋದು ಸರ್, ಅವಾಗ ಒಳ್ಳೆ ಇಳುವರಿ ಬರುತ್ತೆ
1: ಸರ್. ಹಾಗಿದ್ರೆ ತಾವು ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಎಚ್ಚರಿಕೋಟೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ.
0: ಹೌದೌದು,
1: ಈ ಉಪನ್ಯಾಸಕ ವೃತ್ತಿಯ ಜೊತೆಗೆ ಈ ರೇಷ್ಮೆ ಬೆಳೆಗಾರರಾಗಿ ತೊಡಗಿಸ್ಕೊಳ್ತಿರೋದು ಎರಡನ್ನೂ ಕೂಡ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ?
0: ಸರ್, ಇಲ್ಲಿ ನಾನೇನು ಜಾಸ್ತಿ ತೊಡಗಿಸ್ಕೊಳ್ಳೋಕೆ ಹೋಗಿಲ್ಲ, ಆದರೂ ಕೂಡ ಕೊಸಬನ್ನು ಬಿಡ್ಲಿಕ್ಕಾಗಲ್ಲ ಅಂತೇಳಿ. ಇದಕ್ಕೆ ಮುಖ್ಯವಾಗಿ ಮಾಡ್ತಕ್ಕಂಥವ್ರು ನಮ್ಮ ತಾಯಿ, ನಮ್ಮ ತಂದೆ, ಮತ್ತು ನನ್ನ ತಮ್ಮ ಇದ್ದಾನೆ ಇನ್ನೊಬ್ಬ ಮನೇಲಿ ರಾಮಚಂದ್ರ ಅಂತೇಳಿ. ಅವರು 10th ಹೋಗ್ಬಿಟ್ಟು ಮನೇಲಿ ಅಗ್ರಿಕಲ್ಚರ್ ಪೂರ್ಣ ಪ್ರಮಾಣದಲ್ಲಿ ವ್ಯವಸಾಯವನ್ನೇ ಆಧಾರವಾಗಿ ಇಟ್ಕೊಂಡು ಇದ್ದಾರೆ. ಎಲ್ಲ ಅವರೇ ನೋಡ್ಕೋತಾರೆ ಸರ್. ನಮ್ದೇನು ಅಂತಂದರೆ ಸಂಜೆ ಟೈಮ್ ಹೋಗ್ಬಿಟ್ಟು ಅದರದ್ದು ಮರಿ ನೋಡ್ಕೊಳ್ಳೋದು, ಯಾವ ಥರ ಇದೆ ಇದು, ಇದಕ್ಕೆ ಏನಾದರೂ ಚೆನ್ನಾಗಿದೆಯಾ ಅಥವಾ ಏನಾದರೂ ವೈರಸ್ ಇದೆಯಾ ಅಥವಾ ಸೊಪ್ಪು ಸರಿಯಾಗಿ ಸಾಕಾಗ್ತಾ ಇದೆಯಾ, ಈ ಥರ ಹೋಗಿ ನಾವು ಸ್ವಲ್ಪ ಜೊತೇಲಿ ಸಂಜೆ ಒಂದು ಟೈಮ್ ಹೋಗಿ ಹೆಲ್ಪ್ ಮಾಡ್ತೀವಿ. ಜೊತೆಗೆ ರಜಾ ದಿನಗಳಲ್ಲಿ ಫುಲ್ ಟೈಮ್ ಅಲ್ಲೇ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತೀವಿ ಸರ್. ಮೇನ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಮತ್ತು ನನ್ನ ತಮ್ಮನೇ ಮೇಂಟೈನ್ ಮಾಡ್ತಿರೋದು.
1: ಅಂದರೆ ಕುಟುಂಬದವರ ಸಹಕಾರದೊಂದಿಗೆ ಕುಟುಂಬದವರೆಲ್ಲ ಸೇರಿ ಕೃಷಿ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಾ ಇಲ್ಲ. ಒಬ್ಬರಲ್ಲ ಒಬ್ಬರು
0: ನೋಡ್ಕೊಳ್ತಾ
1: ಇರೋದ್ರಿಂದ ತಮ್ಮ ವೃತ್ತಿ ಮತ್ತು ಈ ಕೃಷಿ ಕಸುಬು ಎರಡನ್ನೂ ಕೂಡ ಮಾಡ್ಕೊಳ್ಳಿಕ್ಕೆ ಒಂದು ನಿರ್ವಹಣೆ ಆಗ್ತಾ
0: ಇದೆ. ಹೌದೌದು ಸರ್, ಎರಡು ಕೆಲಸನೂ ನಿರ್ವಹಿಸ್ತಾ ಇದೀವಿ. ಜಾಸ್ತಿ ನೋಡ್ತಿರೋದೇ ಅವರೇ, ನಮ್ಮ ತಮ್ಮ, ನಮ್ಮ ತಂದೆ ಮತ್ತು ನಮ್ಮ ತಾಯಿ, ಅವರು ಅಲ್ಲೇ ಆಸಕ್ತಿಯಿಂದ ನೋಡ್ಕೋತಾರೆ. ಆ ಸೊಪ್ಪು ಬಲ್ತಿದೆಯಾ, ಯಾವ ಜ್ವರಕ್ಕೆ ಬಿದ್ದಾಗ ಯಾವ ಸ್ಟೇಜನ್ ಸೊಪ್ಪನ್ನು ಕೊಡಬೇಕು, ಎರಡನೇ ಜ್ವರಕ್ಕೆ ಇದ್ದಾಗ ಸ್ಟೇಜ್ ಯಾವ ಸೊಪ್ಪು ಕೊಡಬೇಕಾಗತ್ತೆ, 4ನೇ ಜ್ವರಕ್ಕೆ ಬಿದ್ದಾಗ ಯಾವ ರೀತಿ ಸೊಪ್ಪು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಆ ಸೊಪ್ಪು ಕೊಡಬೇಕಾಗತ್ತೆ. ಅಥವಾ ಈಗ ಉದಾಹರಣೆಗೆ 4ನೇ ಜ್ವರಕ್ಕೆ ಬಿದ್ದಾಗ ಎಳಸನ್ ಸೊಪ್ಪು ಕೊಟ್ಟರೆ ಅದು ಆಗೋದಿಲ್ಲ, ಅದರಿಂದ ಮೇಲ್ಗಡೆ ಕುಡಿ ಬರುತ್ತಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಯಾವ ಕ್ವಾಲಿಟಿ ಸೊಪ್ಪು ಕೊಡಬೇಕು ಅದೇ ಕ್ವಾಲಿಟಿಯನ್ನು ನಮ್ಮ ತಂದೆಗೆ ಚೆಂದಾಗಿ ಅನುಭವ ಇದೆ ಅದರಲ್ಲಿ, ಅದು ನೋಡ್ಕೋತಾರೆ ಸರ್.
1: ಸರ್, ಹಾಗಿದ್ರೆ ರೇಷ್ಮೆ ಬೆಳೆ ಅನ್ನೋದು ಪ್ರತಿ ತಿಂಗಳು ಆದಾಯ ಕಾಣುವಂತ ಒಂದು ಬೆಳೆ ಆಗಿರುತ್ತೆ.
0: ಹೌದೌದು ಸರ್,
1: ಯಾವುದೇ ಒಂದು ನಷ್ಟ ಅನ್ನೋದನ್ನ ನಾವು ಇದರಲ್ಲಿ ಕಾಣೋದಿಲ್ಲ. ಪ್ರತಿ ತಿಂಗಳು ಕೂಡ ಒಂದು ಖರ್ಚಿಗೆ ತಕ್ಕಂತೆ ಆದಾಯವನ್ನ ಗಳಿಸಬಹುದು.
0: ಹೌದೌದು.
1: ಆ ನಿಟ್ಟಿನಲ್ಲಿ ಸರ್, ಕಡಿಮೆ ಭೂ ಪ್ರದೇಶದಲ್ಲೇ ಈ ಒಂದು ರೇಷ್ಮೆ ಬೆಳೆಯನ್ನ ಮಾಡೋ ನಿಟ್ಟಲ್ಲಿ 1-2 ಎಕರೆ ನನ್ನ ಹತ್ರ ಜಮೀನು ಇದೆ, ನನಗೆ ರೇಷ್ಮೆ ಬೆಳೆ ಬೆಳಿಬೇಕು ಅಂತ ಆಸಕ್ತಿ ಇದೆ.
0: ಹೌದು.
1: ಆದ್ರೆ ಅದನ್ನ ಯಾವ ರೀತಿ ಮಾಡಿದ್ರೆ, ಯಾವ ರೀತಿ ಶುರು ಮಾಡಿದ್ರೆ ಈ ಒಂದು ಬೆಳೆ ಕೈ ಹಿಡಿಯುತ್ತೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಕಾರ್ಯಕ್ರಮವನ್ನು ಕೇಳ್ತಿರುವಂತ ರೈತರುಗಳಿಗೆ ಈ ರೇಷ್ಮೆ ಬೆಳೆಯನ್ನ ಮಾಡ್ಲಿಕ್ಕೆ ಶುರು ಮಾಡೋ ನಿಟ್ಟಲ್ಲಿ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಹೇಳೋದಿಷ್ಟೇ, ಜಮೀನು ಕಡಿಮೆನೇ ಇರಲಿ, ನೀವು ಹೇಳಿದ್ರಿ ಒಂದು ಮಿನಿಮಮ್ 1 ಎಕರೆ 1.5 ಎಕರೆ ಎಷ್ಟಾದ್ರು ಇರಲಿ, ಅವರು ಮೊದಲನೇದಾಗಿ ರೇಷ್ಮೆ ಹಾಕ್ತೀನಿ ಅಂತಂದರೆ ಸರ್ ಖಂಡಿತವಾಗಿಯೂ ಹಾಕ್ಬೋದು. ಅದಕ್ಕಿಂತ ಮುಂಚೆ ಇಲಾಖೆಯನ್ನು ಒಂದು ಸರಿ ಭೇಟಿ ಮಾಡಿದ್ರೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅನುದಾನಗಳ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸರ್. ಕೋಟೆಯಲ್ಲಿ ದಿವ್ಯಾ ಮೇಡಮ್

0: ಹೋಗ್ಬೋದು, ಅವರು ತಾಲೂಕು ವೈಸು ಇರ್ತಾರೆ. ಅಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ನಾವು ರೇಷ್ಮೆ ಹಾಕ್ತಾ ಇದೀವಿ ಅಂತಂದ್ರೆ ಅವರು ಏನೇನು ಅದರಿಂದ ಸಬ್ಸಿಡಿಸು ಸರ್ಕಾರದಿಂದ ಅನುದಾನಗಳಿದೆ ಎಲ್ಲಾನು ಹೇಳ್ತಾರೆ ಸರ್. ಆ ಅನುದಾನ ಪಡ್ಕೊಂಡು ಉದಾಹರಣೆ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯತಿಯಿಂದ ರೇಷ್ಮೆ ಕಡ್ಡಿನ ಬೆಳೆಸಲಿಕ್ಕೆ ಸಹಾಯವನ್ನು ಕೊಡ್ತಾರೆ ಸರ್. ಒಂದು ಎಕರೆಗೆ ಮಿನಿಮಮ್ ಒಂದು 64,000 ರೂಪಾಯಿ ಕೊಡ್ತಾರೆ ಸರ್ ನರೇಗಾ ಯೋಜನೆ ಅಡಿಯಲ್ಲಿ ಗಿಡವನ್ನ ನಾಟಿ ಮಾಡಲಿಕ್ಕೆ. ಅದಾದ್ಮೇಲೆ ನಂತರದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ ಇಲಾಖೆಗೆ ಹೇಳಿದ್ರೆ ಮನೆಗೂ 20 ಅಡಿಗೆ ಮತ್ತೆ 30 ಅಡಿಗೆ ಎಷ್ಟು ಅನುದಾನ ಇರ್ತದೋ ಅಷ್ಟು ಅನುದಾನವನ್ನ ಕೊಡ್ತಾರೆ. ಉದಾಹರಣೆಗೆ 50 ಅಡಿ ಮನೆ ನಾವು ಮಾಡಿರೋದು ನಮಗೆ ಸರ್ 337,000 ರೂಪಾಯಿ ಸಬ್ಸಿಡಿ ಸಹಾಯಧನವನ್ನ ಕೊಡಿಸ್ಕೊಟ್ರು ಸರ್. ಆ ನಿಟ್ಟಿನಲ್ಲಿ ಅವರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗಿಯೂ ರೇಷ್ಮೆ ಕೃಷಿಯನ್ನ ಮಾಡಬಹುದು ಸರ್. ಫಸ್ಟ್ ನಾವು ಖರ್ಚು ಮಾಡಿ ಮಾಡಬೇಕಾಗತ್ತೆ ಎಲ್ಲವನ್ನು, ಅನಂತರದಲ್ಲಿ ರೀಫಂಡ್ ಆಗುತ್ತೆ, ಆವಾಗ ನಾವು ನೋಡ್ಕೋಬಹುದಾಗಿದೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸಬಹುದಾಗಿದೆ. ಜೊತೆಗೆ ರೇಷ್ಮೆ ಬೆಳೆದ ಮೇಲೆ ಅದಕ್ಕೆ ಸಾವಯವ ಗೊಬ್ಬರ ಮತ್ತೆ ಅದಕ್ಕೆ ನೀರಿನ ವ್ಯವಸ್ಥೆ ನೋಡ್ಕೊಂಡ್ರೆ ಸರ್. ಈಗ ಉದಾಹರಣೆಗೆ ಮಳೆ ಇಲ್ಲ ಈ ಟೈಮಲ್ಲಿ, ಏನು ಜಾಸ್ತಿ ನೋಡಿ ಈಗ ಬರಗಾಲ ಬಂದಿದೆ, ಆದ್ರೂ ರೇಷ್ಮೆ ಅದಕ್ಕೆ ಏನು ಜಾಸ್ತಿ ನೀರು ಬೇಕಾಗಿರಲ್ಲ, ಸ್ವಲ್ಪ ನೀರಲ್ಲೇ ಅದನ್ನ ಮೇಂಟೈನ್ ಮಾಡ್ಬಿಡ್ಬೋದು, ಒಂದ್ ಬೆಳೆ ತೆಗಿಲೇಬಹುದು. ಯಾಕಂದ್ರೆ 2 ಮಂತ್ಸ್ಗೆ ಒಂದ್ ಬೆಳೆ ಗ್ಯಾರಂಟಿ ಬರುತ್ತೆ ಸರ್. 2 ತಿಂಗಳಿಗೆ ಒಂದ್ಸರಿ ಬೆಳೆ ಎಷ್ಟಾರು ಹೋಗ್ಲಿ ಮಿನಿಮಮ್ ಅದಂತೂ ಇದೇ ಇರ್ತದೆ, 2 ತಿಂಗಳಿಗೆ ಒಂದ್ಸಲ ಬೆಳೆ ಬರುತ್ತೆ ಸರ್.
1: ಸರ್, ಹಾಗೇನೆ ಈ ರೇಷ್ಮೆ ಬೆಳೆ ಜೊತೆಗೆ ಇನ್ನಿತರ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳಾಗಿರ್ಬೋದು, ಇವುಗಳ ಒಂದು ಬೇಸಾಯ ಕ್ರಮ ಮತ್ತೆ ಇದರಿಂದಲೇ ಆದಾಯ ಹೀಗೆ ಮಾಡ್ತಾ ಇದ್ರ?
0: ವಾಣಿಜ್ಯ ಬೆಳೆಗಳು ಅಂತಂದ್ರೆ ಸರ್, ತೋಟಗಾರಿಕೆ ಬೆಳೆ ಅಂತಂದ್ರೆ ಸ್ವಲ್ಪ ತೆಂಗು ಹಾಕಿದೀವಿ, ತೆಂಗು ಮತ್ತೆ ಮಾವು ಇದೆ. ಮಾವು ತೆಂಗು ಅದು ಫಲವನ್ನ ಕೊಡುತ್ತೆ. ಈ ತರ ರೇಷ್ಮೆ ಜೊತೆಗೆ ಜಮೀನು ಜಾಸ್ತಿ ಏನ್ ಮಡಿಕೊಂಡಿದ್ರೆ, ಈಗ ಉದಾಹರಣೆಗೆ ತೆಂಗನ್ನ ರೇಷ್ಮೆ ಹಾಕಿದ್ರು ಕೂಡ ಸುತ್ತ ಒಂದು ರೌಂಡು 35 ಅಡಿ ಅಥವಾ 30 ಅಡಿಗೆ ಒಂದೊಂದು ಸುತ್ತ ಹಾಕಿದ್ರೆ ತೆಂಗು ಜಮೀನಿನ ಸುತ್ತ, ಇದು ಒಂದು ರೀತಿ ಒಂದ್ ಕಡೆ ಬರುತ್ತೆ ಸರ್. ಅದ್ರ ಜೊತೆಗೆ ಸರ್ ನಾನು ಹೇಳೋದೇನಂದ್ರೆ, ಈಗ ಉದಾಹರಣೆಗೆ 1.5 ಎಕರೆ ಇತ್ತು ಅಂದ್ರೆ ಒಂದು 1/2 ಎಕರೆನ ಮೀಸಲಾಗಿ ಇಟ್ಕೊಂಡು 1/2 ಎಕರೆಗೆ ಹುಲ್ಲು ಹಾಕೊಂಡ್ರೆ, 1-2 ಹಸು ಮಡಿಕೊಂಡ್ರೆ, ಅದು ಹುಲ್ಲಿಂದ ಹಸುಗಳದು ಬರುತ್ತೆ ಸರ್ ಆದಾಯ, ಮೇವು ಆಗುತ್ತೆ, ಅದು ಹಸುಗಳು ಸಗಣಿ ಹಾಕುತ್ತೆ, ಸಗಣಿ ರೇಷ್ಮೆ ಗಿಡಕ್ಕೆ ಗೊಬ್ಬರ ಆಗುತ್ತೆ. ಈ ತರ ಮಾಡ್ಕೋಬೇಕಾಗುತ್ತೆ ಸರ್, ಈ ತರ ಮಾಡ್ಕೊಂಡ್ರೆ ಆದಾಯ ರೈತ ಗಳಿಸಬಹುದಾಗಿದೆ ಸರ್.
1: ಸರ್, ಆಗಿದೆ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನ ಕಳ್ಕೊತಾ ಇದೆ, ಕಾರಣ ಅತಿಯಾದ ರಾಸಾಯನಿಕ
0: ಗೊಬ್ಬರ.
1: ಆ ನಿಟ್ಟಿನಲ್ಲಿ ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನ ಕುರಿತು ಮುಂದಿನ ಪೀಳಿಗೆಗೆ ಒಂದು ಫಲವತ್ತಾದ ಭೂಮಿಯನ್ನು ವರ್ಗಾಯಿಸುವ ನಿಟ್ಟಿನಲ್ಲಿ ತಾವು ಒಬ್ಬ ಸಾವಯವ ಕೃಷಿಕರಾಗಿ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಯುವ ರೈತರುಗಳಿಗೆ ಈ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಸಾವಯವ ಕೃಷಿ ಬಗ್ಗೆ ಹೇಳದಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಅಂತಂದ್ರೆ, ಅವಾಗ ನಾಟಿ ಹಸುಗಳು ತುಂಬಾ ಇದ್ದವು ಸರ್, ಅದರದ್ದು ಮೆಡಿಸನ್ ಇದ್ದಂಗೆ, ಅದ್ರ ಗೊಬ್ಬರ ಅದರದ್ದು ಗಂಜಲ ಎಲ್ಲ ಮೆಡಿಸನ್ಸ್ ಇದ್ದಂಗೆ ಇರ್ತಿತ್ತು ಸರ್. ಅದು ಕೊಟ್ಟಿಗೆಯಿಂದ ತಗೊಂಡೋಗಿ ತಿಪ್ಪೆಗೆ ಹಾಕ್ತಿದ್ರು, ತಿಪ್ಪೆಯಲ್ಲಿ ಕೊಳಿಸ್ತಾ ಇದ್ರು, ಆಮೇಲೆ ಆಗಿನ ಕಾಲದಲ್ಲಿ ತಗೊಂಡೋಗಿ ಗೊಬ್ಬರವನ್ನ ಗಾಡಿಗಳಲ್ಲಿ ಹೂಡಿ ಜಮೀನುಗಳಿಗೆ ಒರವು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳೇನಾಗಿದೆ ಅಂತಂದ್ರೆ, ಮಿಷಿನರೀಸ್ಗಳು ಬಂದ್ಬಿಟ್ಟಿದೆ. ಈಗ ಉದಾಹರಣೆಗೆ ಪವರ್ ವೀಡರ್ ಆಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು, ಇವು ಏನ್ ಮಾಡ್ತವೆ ಅಂತಂದ್ರೆ ಸರ್, ಈಗ ಟ್ರ್ಯಾಕ್ಟ್ರು ಈಗ ತೋಟ ಇದೆಯಲ್ಲ, ತೋಟದಲ್ಲಿ ಆಳವಾಗಿ ನೇಗಿಲುಗಳ ಮುಖಾಂತರ ಉತ್ತಾಗ, ಈಗ ಉದಾಹರಣೆಗೆ ರೇಷ್ಮೆ ಗಿಡನೇ, ಅದನ್ನ ಆಳವಾಗಿ ಉತ್ತಾಗ ಅದ್ರ ಬೇರ್ಗಳು ಏನಾಗ್ತವೆ, ಕಟ್ ಆಗ್ತವೆ. ಬೇರ್ಗಳು ಕಟ್ ಆಗದಾಗ ಅದೇನ್ ಮಾಡುತ್ತೆ, ಗಿಡ ಡೆವಲಪ್ ಆಗಕ್ ನೋಡುತ್ತೆ, ಕೆಳಗಡೆ ಬೇರ್ ಕಟ್ ಆಗಿರ್ತದಲ್ಲ, ಅದು ಡೆವಲಪ್ ಆಗುತ್ತೆ. ಡೆವಲಪ್ ಆಗಕ್ ಟೈಮ್ ತಗೊಬಿಡ್ತದೆ, ಅದು ಸೊಪ್ಪು ಬರಲ್ಲ, ಅದು ಡೆವಲಪ್ ಆಗಕ್ಕೆ ಅದು ಟೈಮ್ ತಗೊಬಿಡ್ತದೆ. ಈ ಬೇರ್ಗಳು ಕಟ್ ಆಗ್ಬಿಡುತ್ತೆ, ಯಾವುದೇ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದ್ರ ಬೇರ್ಗಳು ಕಟ್ ಆಗಬಾರ್ದು ಸರ್. ಕಟ್ ಆಗದ ರೀತಿಯಲ್ಲಿ ಮೇಲ್ ಉಳುಮೆ ಮಾತ್ರ ಮಾಡ್ಕೊ. ಕೆಲವರು ತೋಟಗಳನ್ನ ಉಳುಮೆನೆ ಮಾಡ್ತಿಲ್ಲ ಸರ್. ಈಗ ಏನ್ ಮಾಡ್ತಾವ್ರೆ ಅಂತಂದ್ರೆ, ತೆಂಗನ್ನ ಗರಿಯನ್ನ ಕತ್ತರಿಸ್ಬಿಟ್ಟು ಸಾಲಕ್ಕೆ ಹಾಕೋದು, ಅಥವಾ ಬುಡದಿಂದ 1-2 ಅಡಿ 2.5 ಅಡಿ ಬಿಟ್ಟು ಸುತ್ತ ತೆಂಗನ್ನ ಅದನ್ನ ಮಲ್ಚಿಂಗ್ ಮಾಡೋದು. ಆತರ ಮಾಡಿದ್ರೆ, ಅಡಿಕೆ ಅಥವಾ ತೆಂಗು ಈ ತರ ಮಾಡಿದ್ರೆ ಸರ್, ಅದೇನಾಗುತ್ತೆ ಅಂದ್ರೆ ನೀರನ್ನ ಹಿಡಿದಿಟ್ಕೊಳ್ತಕ್ಕಂಥ ಅಂಶ ಜಾಸ್ತಿ ಆಗುತ್ತೆ ಸರ್. ಅಲ್ಲಿ ರೆಗಾರಿಯಂ ತಕ್ಕಂಥ ಅಂಶ ಜಾಸ್ತಿ ಆದಾಗ ಅದು ಆಟೋಮೆಟಿಕ್ ಆಗಿ ನೀರನ್ನ ಹಿಡಿದಿಟ್ಕೊಳ್ತದೆ. ನೀರು ಹಿಡಿದಿಟ್ಕೊಂಡಾಗ ನಾವು ಅದಕ್ಕೆ 15 ದಿನಕ್ಕೆ 1 ನೀರು ಕೊಟ್ಟರು ಸಾಕು. ಈಗ ಕೆಲವು ಭೂಮಿಗಳಿಗೆ ನೀರು ಕೊಡ್ತಾ ಇದ್ರೆ, ಇವತ್ತು ನೀರು ಹಾಕಿರ್ತೀವಿ, ಇನ್ 3 ದಿನಕ್ಕೆ ಅದು ಏನಾಗಿರುತ್ತೆ ಅಂತಂತಂದ್ರೆ ಒಣಗೋಗಿರ್ತದೆ. ಅದಕ್ಕೆ ಕಾರಣ ಇಷ್ಟೇ, ಅದರಲ್ಲಿ ಎರೆಹುಳು ಇರೋದಿಲ್ಲ, ಮತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಾವಯವ ಅಂಶ ಇರೋದಿಲ್ಲ. ಅದರಿಂದ ಏನಾಗುತ್ತೆ, ಅದು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಕಳ್ಕೊಂಡಿರ್ತದೆ. ಅದೇ ಸಾವಯವ ಅಂಶ ಜಾಸ್ತಿ ಆದಾಗ, ಈಗ ಉದಾಹರಣೆಗೆ ಎಲ್ಲೋ ಒಂದ್ ಕಡೆ ನಾವು ಗರಿಗಳು ಎಲ್ಲಾನು ಒಂದ್ ಕಡೆ ಲಾಟ್ ಮಾಡಿರ್ತೀವಿ, ಅಲ್ಲಿ ಏನಾಗಿರ್ತದೆ, ತೇವಾಂಶ ಇರ್ತದೆ, ಮಣ್ಣನ್ನ ಮುಟ್ಟಿದ್ರೆ ತುಂಬಾ ತಣ್ಣಗಿರ್ತದೆ ಸರ್. ಅದು ಆತರ ಇರ್ತದೆ. ಅಲ್ಲಿ ಗಿಡಗಳು ಅಕ್ಕಪಕ್ಕ ಆದ್ರೆ ಗಿಡಗಳು ಕೂಡ ಚೆನ್ನಾಗಿ ಫಲವನ್ನ ಕೊಡ್ತವೆ. ಅದ ರೀತಿ ನಾವು ಏನ್ ಮಾಡ್ಬೇಕಾಗುತ್ತೆ, ಬೆಂಕಿ ಹಾಕ್ಲಿಕ್ಕೆ ಅಥವಾ ಈ ತರ ಅದೇನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಏನಿರ್ತದೋ ತ್ಯಾಜ್ಯಗಳು, ಎಲೆಗಳು, ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ ನಾವು, ಅದೆಲ್ಲವನ್ನು ಕೂಡ ನಾವು ಒಂದು ತೆಂಗು

0: ಸುತ್ತ ಒಂದು 3-2 ಬಿಟ್ಟು ಸುತ್ತ ಹಾಕಿದ್ರೆ ಎರೆಹುಳು ಸಂಖ್ಯೆ ಜಾಸ್ತಿ ಆಗುತ್ತೆ, ಅದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬಹುದಾಗಿದೆ. ಆಮೇಲೆ ಭೂಮಿನ ಪದೇ ಪದೇ ಉಳುಮೆ ಮಾಡೋದ್ರಿಂದ ಸಹ ಎರೆಹುಳು ಮತ್ತೆ ಇತರ ವಿಘಟಕಗಳು ಎಲ್ಲ ಸಾವನ್ನಪ್ಪುತ್ತವೆ. ಅದರಿಂದ ಮಣ್ಣಿನ ಒಂದು ಅನಾರೋಗ್ಯ ತುತ್ತಾಗುತ್ತೆ, ಮಣ್ಣು ಅನಾರೋಗ್ಯಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ವೃತ್ತಿಯಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾ ಇದ್ದು ತಮ್ಮ ಕೃಷಿ ಚಟುವಟಿಕೆಗಳನ್ನು ಆಸಕ್ತಿಯ ಮೇರೆಗೆ ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಜೊತೆಗೆ ವಿಶೇಷವಾಗಿ ರೇಷ್ಮೆ ಬೆಳೆ ಮೇಲಿನ ಒಲಿವಿನಿಂದ ರೇಷ್ಮೆ ಬೆಳೆಗಾರರಾಗಿ ತಾವು ಈ ರೇಷ್ಮೆ ಬೆಳೆಯನ್ನು ಬೆಳೀತಿರೋದು ಕುರಿತು ಅದರ ಒಂದು ಕಡ್ಡಿ ನಾಟಿಯಿಂದ ಹಿಡಿದು ಸೊಪ್ಪು ಬರೋ ತನಕ ಅದರ ನಿರ್ವಹಣೆ ಆಗಿರ್ಬೋದು ಮತ್ತೆ ಉತ್ತಮವಾದಂಥ ಸೊಪ್ಪು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ನಿರ್ವಹಣೆ ಮಾಡಬೇಕಾಗುತ್ತೆ, ಅದಕ್ಕೆ ರೋಗ ಬಾಧೆ ಮತ್ತು ಕೀಟಬಾಧೆ ಬರದೇ ರೀತಿ ಯಾವ ರೀತಿಯಾದಂಥ ಉಪಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತು ಉಳುವಿನ ಮನೆ ನಿರ್ಮಾಣದಲ್ಲಾಗಿರ್ಬೋದು ಉಳುವಿನ ಪೋಷಣೆಯಲ್ಲಾಗಿರ್ಬೋದು ಯಾವ ರೀತಿಯಿಂದ ಸೂಕ್ತ ಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಕುರಿತು, ಮತ್ತು ಕಾರ್ಯಕ್ರಮವನ್ನು ಕೇಳ್ತಾ ಇರೋಂಥ ರೈತರುಗಳು ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಬೆಳೆಯನ್ನು ಬೆಳೆಯೋ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಸಾವಯವ ಕೃಷಿ ಪದ್ಧತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕುರಿತು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಈ ಒಂದು ಸಾವಯವ ಕೃಷಿ ಪದ್ಧತಿಯ ಒಂದು ಮಹತ್ವವನ್ನು ತಿಳಿಸ್ಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ತಮಗೂ ಸರ್.
1: ಪ್ರಿಯ ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ರಿಕೋಟೆ ತಾಲೂಕು ಅಂಬಾಪುರ ಹೋಬಳಿ ಏರ್ಗಳ್ಳಿ ಗ್ರಾಮದ ಸಾವಯವ ಸಮಗ್ರ ಕೃಷಿಕರು ಹಾಗೂ ಉಪನ್ಯಾಸಕರು ಆದಂತಹ ಶ್ರೀಯುತ ಸಿದ್ದೇಗೌಡ HS ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಮಗ್ರ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
0: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ,
0: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ರೇಷ್ಮೆ ಹಾಗೂ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಹೇರ್ಗಳ್ಳಿ ಗ್ರಾಮದ ಕೃಷಿಕರು ಹಾಗೂ ಉಪನ್ಯಾಸಕರಾದ ಶ್ರೀಯುತ ಸಿದ್ದೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.
3: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
4: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
3: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
4: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
3: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
4: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
3: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
3: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರು ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರ

ಇಂದ ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೆಯ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ತೆಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು.

ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೆಯ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನು, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಏನಾಗುತ್ತೆ, ಸಾಯುಜ್ಯ ಅಥವಾ ಮರಣ ಎಂಬುವಂಥದ್ದು ನಾವು ಬರೆದಿಟ್ಟುಕೊಂಡು ಹೋಗುವಂಥದ್ದಲ್ಲ, ಆದರೆ ಯಾವ ಸಮಯದಲ್ಲಿ ಆದರೆ ಭಗವಂತ ಯಾವ ಸಮಯಕ್ಕೆ ನಮಗೆ ಅದನ್ನು ನಿಗದಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಗೋಚರವಾಗುತ್ತೆ. ಆ ಮೂಲಕ ಬದುಕನ್ನು ನಾವು ಹೇಗೆ ಬದುಕಬೇಕು, ಆ ಮೂಲಕ ಭಗವಂತ ನಮಗೆ ಹೇಗೆ ವಿಧಿಯನ್ನು ಬರೆದಿಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ಶ್ಲೋಕದ ಮೂಲಕ ತಿಳಿಯುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಂಡು ಮುಂದೆ 9ನೆಯ ಅಧ್ಯಾಯ ಆಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನ ವಿದ್ಯೆ ಅಂದರೆ ಪರಾಕ್ರಮದ ವಿದ್ಯೆ ಮೂಲಕ ಗುಪ್ತವಾಗಿರುವಂಥ ಹಲವಾರು ವಿಚಾರಗಳನ್ನು

ಬದುಕಿನ ವಿಚಾರಗಳನ್ನು ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಮೂಲ ತತ್ವವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕನ್ನು ಬಾಳೋಣ ಮತ್ತು ಆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಆ ಮೂಲಕ ಭಗವಂತನಿಗೆ ಶರಣಾಗೋಣ.

ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದು ರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ

0: ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರು ವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ ಶೇಕಡ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ ರಚನೆ ಕೇವಲ ಊಹಾಪೋಹ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10-12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ಧಾಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಶೇಕಡಾ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್

0: ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರವುಳ್ಳ ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯ ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೀಆರ್ ಚಂದ್ರಶೇಖರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆಗೆ ವಿಶೇಷ ಅತಿಥಿಗಳಿದ್ದಾರೆ. ಸಿಆರ್ ಚಂದ್ರಶೇಖರ್ ಸರ್, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ, ಕರ್ನಾಟಕದ ಅಷ್ಟೇ ಅಲ್ಲದೆ ಭಾರತದ ಅತ್ಯಂತ ಜನಪ್ರಿಯ ಮನೋವೈದ್ಯರಾಗಿದ್ದಾರೆ. ಮೀಮಾಂಸಲ್ಲಿ ಮನೋವೈದ್ಯರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಸಿಆರ್ ಚಂದ್ರಶೇಖರ್ ಸರ್ ಅವರು ಸಾಕಷ್ಟು ಪುಸ್ತಕಗಳನ್ನ ಕೂಡ ಹೊರತಂದಿದ್ದು, ಇವಾಗಲೂ ಕೂಡ ಸಾಕಷ್ಟು ಕಡೆ ಕರ್ನಾಟಕದಾದ್ಯಂತ ಓಡಾಡಿ ಅವರು ತಮ್ಮ ವಿಶೇಷವಾದಂತಹ ಸ್ಪೀಚ್ ನ ಕೊಡ್ತಿರ್ತಾರೆ. ಯುವ ಜನತೆಗೆ ಮನೋ ಒಂದು ವಿಶಾಲತೆ ಬಗ್ಗೆ ಆಗಿರ್ಬೋದು, ನಮ್ಮ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ನ ಮೂಡಿಸ್ತಿರ್ತಾರೆ. ಬನ್ನಿ ಇವತ್ತು ಅವರೊಟ್ಟಿಗೆ ನಾವು ಮಾತಾಡೋಣ. ನಮಸ್ತೆ ಸರ್, ಶುಭೋದಯ.
1: ನಮಸ್ಕಾರ.
0: ಮುಖ್ಯವಾಗಿ ಸರ್, ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ, ಜಾಸ್ತಿ ಜನ ಈ ಮೆಂಟಲ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಹೇಳಿ ಅನ್ಸುತ್ತೆ ಸರ್, ಫಿಸಿಕಲ್ ಹೆಲ್ತ್ ಕಂಪೇರ್ ಮಾಡುತ್ತೆ.
1: ನಮ್ಮಲ್ಲಿ ಮೊದಲಿಂದನು ನಾವೇ ಇಡೀ ಪ್ರಪಂಚದಲ್ಲಿ ಮನಸ್ಸಿನ ಬಗ್ಗೆ ಆಳವಾಗಿ ಯೋಚನೆ ಮಾಡಿದವರು, ಮನಸ್ಸನ್ನ ವ್ಯವಸ್ಥೆ. ಆದ್ರೆ ಹಲವಾರು ಕಾರಣಗಳಿಂದ ಮನಸ್ಸಿನ ಬಗ್ಗೆ ಈಗ ತಿಳುವಳಿಕೆ ಬಹಳ ಕಡಿಮೆ. ಹಾಗೆ ಸ್ಟಿಗ್ಮಾ ಜಾಸ್ತಿ, ಸಾಮಾಜಿಕ ಕಳಂಕ. ಮನಸ್ಸಿಗೆ ಕಾಯಿಲೆ ಅಂತ ಯಾರು ಒಪ್ಪಲ್ಲ, ಹುಚ್ಚ ಅನ್ಬಿಡ್ತಾರೆ, ಹುಚ್ಚಿ ಅನ್ಬಿಡ್ತಾರೆ, ತಲೆಕೈ ಕಿಲಿ ಅಂತಾರೆ, ಅಥವಾ ಮನಸ್ಸು ದುರ್ಬಲ ಅಂತಾರೆ. ಅವಮಾನ ಅದು, ದೇಹ ದುರ್ಬಲ ಅಂತ ನಾ ಹೇಳ್ಕೊಳ್ತಾರೆ, ಅದರ ಮನಸ್ಸು ದುರ್ಬಲ ಅಂತ ಹೇಳಿಕೆ ಅದು ಇಷ್ಟಪಡುತ್ತಾರೆ. ಹಾಗಾಗಿ ಒಂದು ತಿಳುವಳಿಕೆ ಕಡಿಮೆ. ನಂತರ ಕಾಯಿಲೆಗಳ ಬಗ್ಗೆ ಭಯ, ಕಾಯಿಲೆಗಳು ವಾಸಿ ಆಗೋದಿಲ್ಲ, ಮನೋರೋಗ್ಯಕ್ಕೆ ಮದ್ದಿಲ್ಲ ಅಂತಕ್ಕಂಥ ಆ ದೃಷ್ಟಿಯಿಂದ ಈಗ ಪರವಾಗಿಲ್ಲ. ಕಳೆದ ನಾವು 50-52 ವರ್ಷ ನಿಮ್ಮಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಮತ್ತೆ ಎಜುಕೇಶನ್, ನಾನೇ ಒಂದು ಮುಂದೊಂದು ಪುಸ್ತಕ ಬಂದಿದ್ದೇನೆ. ಹಾಗೆ ಇಡೀ ಭಾರತದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ತಂದು, ಮೊದಲು 80s ಬಂದಾಗ ಭಾನುಮತಿ ಇನ್ವೆಸ್ಟಿಗೇಷನ್ಗೆ ಇಡೀ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸೈಕಾಟ್ರಿಸ್ಟ್ ಇರಲಿಲ್ಲ. ಇದ್ದದ್ದು ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಮತ್ತೆ ಈಗ ಕೊಪ್ಪಳ, ಯಾದಗಿರಿ, ಯಾರೂ ಇಲ್ಲ. ಜನ ಎಲ್ಲ ಹೈದರಾಬಾದ್ ಮೆಂಟಲ್ ಹಾಸ್ಪಿಟಲ್, ಧಾರವಾಡ ಮೆಂಟಲ್ ಹಾಸ್ಪಿಟಲ್.

ಅದೇ ಈಗ ಪ್ರತಿ ಗುಲ್ಬರ್ಗದಲ್ಲೇ 12-13 ಜನ ಇದ್ದಾರೆ ಸೈಕಾಟ್ರಿಸ್ಟ್. ಉತ್ತರ ಕರ್ನಾಟಕದಲ್ಲಿ ಒಂದು 50 ಜನ ಸೈಕಾಟ್ರಿಸ್ಟ್ ಬಂದಿದ್ದಾರೆ ಈಗ. ಥಿಂಗ್ಸ್ ಆರ್ ಮಚ್ ಬೆಟರ್. ಈಗ ಕೌನ್ಸಿಲಿಂಗ್ ಅನ್ನೋ ಪದ ತುಂಬಾ ಜನರಿಗೆ ಒಪ್ಪಿಗೆ ಆಗಿದೆ. ಸರ್, ನನಗೆ ಕೌನ್ಸಿಲ್ ಬೇಕು, ನನ್ನ ಮಗನ ಕೌನ್ಸಿಲ್ ಬೇಕು, ಈಗ SSC ಓದ್ತಾನೆ, ನಮ್ಮನ್ನು ಸ್ವಲ್ಪ ಕೌನ್ಸಿಲ್ ಮಾಡಿ, ತುಂಬಾ ಎದ್ಕೊಂಡ್ಬಿಟ್ಟಿಯಾನೆ, ಫೇಲ್ ಆಗಿ ಬೇಜಾ

0: ಅವರು ಸಾಕಷ್ಟು ಸಹಾಯ ಮಾಡ್ತಿದ್ದಾರೆ. ಇದು ಈಗಿನ ಚಿತ್ರ.
1: ಈಗ ಸರ್ ನಾವು ತುಂಬಾ ಹೆಚ್ಚಾಗಿ ಇವಾಗ ನಾವು ನೋಡ್ತಿದೀವಿ ಸೂಸೈಡ್ ಕೇಸಸ್. ಐ ತಿಂಕ್ ಈ ವರ್ಷ ಪ್ರಾರಂಭ ಆದಾಗಿನಿಂದ ಆ ಥರದ ಕೇಸಸ್ಗಳು ಸುಮಾರು ನೋಡಿದ್ವಿ ಸರ್ ನಾವು ಸುತ್ತಮುತ್ತಲೇ ಸರ್. ಸೊ ಏನು ತುಂಬಾ ಮೆಂಟಲ್ ಹೆಲ್ತ್ ಈಗಿನ ಜನರೇಷನ್ಗೆ
0: ವೈದ್ಯಕೀಯ ವಿದ್ಯಾರ್ಥಿನೇ ನೆನಪಿದ್ದಾರೆ.
1: ಓಕೆ,
0: ಇವತ್ತಿನ ಪೇಪರ್ನಲ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಗೂಗಲ್ನಲ್ಲಿ. ಸೊ ಹಾಗೆ ಎನ್ಸಿಆರ್ ಬಿ ಪ್ರಕಾರ ಪ್ರತಿ ಒಂದು ಗಂಟೆಗೆ ಒಬ್ಬ ವಿದ್ಯಾರ್ಥಿ ಭಾರತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾನೆ, ಸಾಯುತ್ತಿದ್ದಾಳೆ. ಒಂದು ಅಕಾಡೆಮಿಕ್ ಪ್ರೆಷರ್. ಈಗ ನೀವು ಇವತ್ತು ಪಿ ಯು ರಿಸಲ್ಟ್ ಬಂದಿದೆ, ನೀವು 98 ಕಮ್ಮಿನೇ, 90 ತೆಗೆದ್ರು ಕಮ್ಮಿನೇ. 100,000 ಜನ 9,00,000 ಜನ ಪಿ ಯು ಎಕ್ಸಾಮ್ ಬರೀತಾರೆ, 10,00,000 ಜನ ಎಸ್ ಎಸ್ ಸಿ ಎಕ್ಸಾಮ್ ತಗೊಳ್ತಾರೆ. ಹಾಗಾಗಿ ಅಕಾಡೆಮಿಕ್ ಕಾಂಪಿಟಿಷನ್ ತುಂಬಾ ಜಾಸ್ತಿ. ಈಗ ನೀಟ್ ಎಕ್ಸಾಮ್ಗೆ 25,00,000 ಬರೀತಾರೆ, ಇರೋ 1,50,000 ಸೀಟ್ಗೆ. ಹಾಗಾಗಿ ಅಕಾಡೆಮಿಕ್ ಪ್ರೆಷರ್ ಹೌದು. ಆಮೇಲೆ ಎಲ್ರಿಗೂ ಡಾಕ್ಟರ್ ಆಗಬೇಕು ಅಥವಾ ಐ ಎಸ್ ಆಫೀಸರ್ ಆಗಬೇಕು, ಕಂಪ್ಯೂಟರ್ ಎಕ್ಸಾಮ್ ತಗೊಳ್ಬೇಕು, ವೈಟ್ ಕಾಲರ್ ಜಾಬ್ಸೇ ಬೇಕು. ಸಾಂಪ್ರದಾಯಿಕ ವೃತ್ತಿಗೂ ಯಾರಿಗೂ ಬೇಡ ಈಗ. ಹಾಗಾಗಿ ಎಲ್ರಿಗೂ ಎ ಸಿ ರೂಮ್ನಲ್ಲಿ ಸಂಬಳ ಇರತಕ್ಕಂಥ 50 ರೂಪಾಯಿ 1 ಸಂಬಳ ಇರತಕ್ಕಂಥ ಜಾಬ್ಸ್ ಬೇಕು. ಸೊ ಹಾಗಾಗಿ ಎಷ್ಟು ಜನ 70% ಬಿ ಈಗ ಇದೆ ಅನ್ಎಂಪ್ಲಾಯ್ಡ್ ಅಥವಾ ಯುವ ಸಿಗತ್ತೆ ನೆಕ್ಸ್ಟ್ ಮಂತ್ ಕೆಲಸ ಹೋಗುತ್ತೆ. ಹಾಗಾಗಿ ಒಂದು ಡಿಗ್ರಿಗಳು ಕೆಲಸ ಕೊಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ ಬೇರೆ ಕೆಲಸ ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ, ಅದು ಅಲ್ಲೇ ಬದಲಾವಣೆ ಆಗ್ತಾ ಇದೆ. ಸಾಕಷ್ಟು ಗ್ರಾಜುಯೇಟ್ಸ್ ಪಿ ಎಚ್ ಡಿ ಮಾಡಿದವರು, ಬಿ ಎ ಮಾಡಿದವರು, ಎಂ ಬಿ ಬಿ ಎಸ್ ಮಾಡಿದವರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ. ಇಲ್ಲ ಓದೋದೇ ಒಂದು ಮತ್ತೆ ಕೆಲಸ ಮಾಡೋದು ಇನ್ನೊಂದಾಗುತ್ತೆ, ಮತ್ತೆ ಅತೃಪ್ತಿ ಉಳ್ಕೊಳುತ್ತೆ. ಹಾಗೆ ನಾವು ನಮ್ಮ ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಸೋಲುವುದು ಹೇಗೆ, ಸೋಲುವುದು ನಿಭಾಯಿಸುವುದು ಹೇಗೆ ಹೇಳ್ಕೊಡೋಣ. ಅವರು ಗೆಲ್ಲಬೇಕು, ಕ್ರಿಕೆಟ್ ನಲ್ಲೂ ಗೆಲ್ಲಬೇಕು, ಎಕ್ಸಾಮ್ ಗೆಲ್ಲಬೇಕು, ಪ್ರೀತಿ ಮಾಡಿದ ಪ್ರೀತಿಲು ಗೆಲ್ಲಬೇಕು. ಸೊ ಎಲ್ರಿಗೂ ಗೆಲುವು ಬೇಕು, ಸೋಲು ಬೇಕಾಗಿಲ್ಲ, ಸೋತನಿಗೆ ಯಾವ ಮರ್ಯಾದನೂ ಇಲ್ಲ. ಹಾಗಾಗಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಕ್ಕಂಥವ್ರು ಹಾಗೆ ಆತ್ಮಹತ್ಯೆ ಕಂಪ್ಲೀಟ್ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಇಂಡಿಯಾದಲ್ಲಿ 100,00,000 15-13 ಜನ ಆತ್ಮಹತ್ಯೆ ಪ್ರತಿ ವರ್ಷ. ಮತ್ತೆ ಸಾಮಾನ್ಯ ಕಾರಣ ಒಂದು ಸಂಬಂಧಗಳಲ್ಲಿ ವ್ಯತ್ಯಾಸ, ಕೌಟುಂಬಿಕ ಸಮಸ್ಯೆಗಳು, ಗಂಡ ಸಮಸ್ಯೆಗಳು ಅಥವಾ ಮನೆಯ ಜೊತೆ ಸಮಸ್ಯೆಗಳು ಅಥವಾ ಸ್ನೇಹ ಬೆಳಕಾಗ್ತಕ್ಕಂಥದ್ದು ಅಥವಾ ಇನ್ನೊಂದು ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಬಂತು ಅಂತಂದ್ರೆ ಸಿಂಬ ಇರ್ತಕ್ಕಂತ ಕಾಯಿಲೆಗಳು ಬಂದ್ರೆ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಫೈನಾನ್ಷಿಯಲ್ಲು, ಆಕ್ಯುಪೇಷನಲ್ಲು, ಅನ್ಎಂಪ್ಲಾಯ್ಮೆಂಟ್ ಇವೆಲ್ಲ ನೋವು ಸೇರ್ಕೊಳ್ತಾರೆ. ಸಮಸ್ಯೆಯಿಂದ ಇವತ್ತು ಹತಾಶೆ ಮತ್ತು ನಿರಾಶೆ ಯುವಜನರಲ್ಲಿ ಅತಿ ಹೆಚ್ಚಾಗಿದೆ. ಮತ್ತು ಅಲ್ಲಿ ಶ್ರಮ ಪಡ್ತಕ್ಕಂಥ ಪ್ರವೃತ್ತಿ ಇಲ್ಲವೇ ಇಲ್ಲ, ಏನೋ ಶ್ರಮ ಇಡೋದು ಅವರಿಗೆ ರಿಸಲ್ಟ್ ಬೇಕು. ಅವರಿಗೆ ಶ್ರದ್ಧೆ ಇಲ್ಲ, ಶ್ರದ್ಧೆ ಇಲ್ಲ, ಸಹನೆ ಇಲ್ಲ. ಕಂಪೇರ್ ಮಾಡ್ಕೊಳ್ತಾರೆ, ನಾನಿರುವಾಗೆ ನಾನು ಒಪ್ಕೊಳ್ಳೋದಿಲ್ಲ, ಅವರಾಗಿರ್ಬೇಕು ಇವರಾಗಿರ್ಬೇಕು. ಹಾಗೆ ನಮ್ಮ ಐಕಾನ್ಸ್ಗಳೆಲ್ಲ ನಮ್ಮ ಸಿನಿಮಾ ಆಕ್ಟರ್ಸ್ಗಳು, ಆಕ್ಟ್ರೆಸ್ಗಳು ಅಥವಾ ಸ್ಪೋರ್ಟ್ಸ್ ಹೀರೋಗಳು ಹೀರೋಯಿನ್ಸ್ಗಳು, ಅವರು ದೇ ಆರ್ ಬಿಕಮಿಂಗ್ ಬ್ಯಾಡ್ ಮಾಡಲ್ಸ್. ಹೇಗೆ ಜೀವಿಸಬಾರ್ದು ಹಾಗೆ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಯಾರೇ ನೈತಿಕ ಮೌಲ್ಯಗಳು ಬಹಳ ಜನಕ್ಕೆ ಇಲ್ಲವೇ ಇಲ್ಲ, ಇಷ್ಟಪಟ್ಟರಾಯ್ತು, ಮೋಜು ಮಸ್ತಿ ಮಾಡಿದ್ರಾಯ್ತು. ಹಾಗಾಗಿ ನಮ್ಮ ಸಿನಿಮಾಗಳು ಹಾಗೆ ಟಿ ವಿಲ್ಲ ಬರ್ತಕ್ಕಂಥ ಶೋಗಳು ಅಂತ ಈಗ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಇಲ್ಲಾಂತಾರೆ ವಾಟ್ಸಪ್ ಇರ್ಬೋದು ಅಥವಾ ಇವೆಲ್ಲ ಅವು ಜನಗಳಿಗೆ ಬದುಕುವ ರೀತಿ ಹೇಳ್ಕೊಡ್ದೇನೆ ಒಂದು ಮತ್ತೆ ನಿರಾಶೆಯನ್ನು ಬಿತ್ತತ್ವೆ. ಇದು ಮೂಲ ಸಮಸ್ಯೆಗೆ ಕಾರಣ ಆಗ್ತದೆ.
1: ಈಗ ಸರ್ ನಮ್ಗೆ ಈಗ ಒಬ್ಬ ವ್ಯಕ್ತಿಗೆ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಥವಾ ಇವ್ರಿಗೆ ಏನೋ ಡಿಸ್ಟರ್ಬ್ ಮೈಂಡ್ ಇದೆ ಅಂತ ಹೇಳಿ ಕಂಡು ಹಿಡ್ಕೊಳ್ಳೋದು ಹೇಗೆ ಸರ್? ಅಥವಾ ಪೇರೆಂಟ್ಸ್ ಮಕ್ಕಳ ಬಗ್ಗೆ ಗೊತ್ತಾಗೋದು ಹೇಗೆ, ಮಕ್ಕಳ ಪೇರೆಂಟ್ಸ್ ಬಗ್ಗೆ ಸಿಂಪ್ಟಮ್ಸ್ ಇರುತ್ತೆ?
0: ಸರಿ, ಎರಡು ಸಾಮಾನ್ಯ ಮಾನಸಿಕ ಅಸ್ವಸ್ಥತೆ ಅಂತಂದ್ರೆ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ. ಈಗ ಕೋವಿಡ್ ನಂತರ 30% ಆಫ್ ಪೀಪಲ್ ಆರ್ ಡಿಪ್ರೆಸ್ಡ್ ಆರ್ ಆಂಗ್ಷಿಯಸ್ ಆಲ್ ಓವರ್ ದ ವರ್ಲ್ಡ್. ಆತಂಕ ಮನೋಭಾವನೆ ಯಾಕೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ.

ಅನ್ಸರ್ಟನಿಟಿ, ನನಗೆ ಭದ್ರತೆ ಭಾವನೆ ಇಲ್ಲ, ಅಭದ್ರತೆ. ಆಮೇಲೆ ನನಗೆ ಬೇಕಾ ಸಿಗೋದಿಲ್ಲ, ಇಷ್ಟಪಟ್ಟೆ ಸಿಗೋದಿಲ್ಲ. ಈಗ ಬೇಸಿಕ್ ನೀಡ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡು, ಬೇಸಿಕ್ ನೀಡ್ ಆಹಾರ ಕೂಡ ನಮಗೆ ಸರಳ ಆಹಾರ ಬೇಡ, ಅತ್ಯಂತ ಕಾಸ್ಟ್ಲಿ ಆಹಾರ ಬೇಕು. ಅಥವಾ ವೆಹಿಕಲ್, ಈಗ ಬಸ್ನಲ್ಲಿ ಯಾರು ಓಡಾಡಲ್ಲ, ಇನ್ನು ಕಾರು ಬೇಕು, ಅದ್ರ ಕಾರಲ್ಲಿ ದೊಡ್ಡ ಕಾರು ಇಡಬೇಕು. ಹೀಗಾಗಿ ಭೋಗ ಜೀವನ ಹಿಂದೆ ಬಿದ್ದಿರೋದ್ರಿಂದ ನಿರಾಶಕ್ಕೆ ತೀರ್ಥಪೂರ್ತಿ ಆಗುತ್ತೆ. ಹಾಗೆ ನನ್ನವರು ತನ್ನವರು ಅನ್ನೋ ಇಲ್ವೇ ಇಲ್ಲ, ಐಸೋಲೇಷನ್. ತಂದೆ ತಾಯಿಗಳು ಮಕ್ಕಳ ಶೋಪೀಸ್, ಫಸ್ಟ್ ಹಸ್ಬ ನನ್ನ ಮಗ ಅಂತ ಹೇಳಿ ನನಗೆ ಹೆಮ್ಮೆ, ಇಲ್ಲಾದ್ರೆ ಹಾಳಾಗು. ಹಾಗಾಗಿ ತಂದೆ ತಾಯಿಗಳು ಲಾನ್ನೆ ಪಾನ್ನೆ ಇಲ್ಲ. ಡಿಪ್ರೆಷನ್ ಅಂದ್ರೆ ಒಂದು ಸಾಮಾನ್ಯ ಬೇಜಾರ ದುಃಖವೇ ಅತಿಯಾಗಿರುತ್ತೆ. ಅವಾಗ ಅತಿ ಆಗುತ್ತೋ ಅವರಿಗೆ ಹಸಿವು ಇಲ್ಲ, ಊಟ ಮಾಡಲ್ಲ, ನಿದ್ದೆ ಬರೋದಿಲ್ಲ, ತಮ್ಮ ಬೇಕು ಬೇಕನ್ನ ಗಮನಿಸೋದಿಲ್ಲ. ಮತ್ತೆ ನೆಗೆಟಿವ್ ಥಾಟ್ಸ್, ಯಾಕೆ ಬದುಕಿರ್ಬೇಕು ಅಥವಾ ಏನ್ ಪ್ರಯತ್ನ, ನನಗೆ ಏನೂ ಆಗೋದಿಲ್ಲ, ನನಗೆ ನಾಳೆ ಒಳ್ಳೇದಾಗೋದಿಲ್ಲ, ಬರೀ ನೆಗೆಟಿವ್ ಥಿಂಕಿಂಗ್. ಆಮೇಲೆ ಹತ್ತಿರ ನಿಷ್ಕ್ರಿಯ ಆಗ್ತಾರೆ, ಯಾವ್ದಾರ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ, ಚಟುವಟಿಕೆ ಇಲ್ಲ. ಇದನ್ನ ಮುಖಾಂತರ ಗೊತ್ತಾಗುತ್ತೆ, ಮಂಕಾಗಿರ್ತಾರೆ ಅಥವಾ ಮುಖದಲ್ಲಿ ಯಾವುದೇ ಕಳೆ ಇಲ್ಲ, ಯಾವುದೇ ಲವಲವಿಕೆ ಇಲ್ಲ, ಯಾವುದೇ ಸಂತೋಷ ಇಲ್ಲ, ಅದನ್ನ ನಾವು ಕೇಳ್ಬೇಕು. ಸಾಮಾನ್ಯ ಡಿಪ್ರೆಷನ್ ಇವಾಗ ಸಾವಾಗಿದೆ, ಒಂದ್ ವಾರ ದುಃಖ ಪಡ್ತೇವೆ, ಆಮೇಲೆ ಹೊಂದ್ಕೊಂಡ್ಬಿಡ್ತೇವೆ, ಆಯ್ತು ಏನ್ ಮಾಡೋಕ್ಕಾಗತ್ತೆ, ಸಾವಾಗಿದೆ. ಅದೇ ಇಲ್ಲಿ 15,000 ಕೂಡ ಡಿಪ್ರೆಷನ್ ಕಮ್ಮಿ ಆಗಿಲ್ಲ. ಅಥವಾ ಎಕ್ಸಾಮ್ ಬಗ್ಗೆ ಆಯ್ತು, ನಾಳೆ ಎಕ್ಸಾಮ್, ಇವತ್ತು ಭಯ ಇದೆ, ಓಕೆ ಆಯ್ತು. ಒಂದ್ ತಿಂಗಳಿಂದನೇ ಭಯ ಶುರುವಾಯ್ತು ಅಂತಂದ್ರೆ, ಎಕ್ಸಾಮ್ ಹಾಲು ಕೂತ್ಕೊಂಡ್ರು ಕೂಡ ನಿಮಗೆ ಭಯ ಹೋಗಿಲ್ಲ ಅನ್ಸಂದ್ರೆ. ಅಥವಾ ನಿತ್ಯ ಜೀವನದಲ್ಲಿ ಯಾವುದೇ ಎಲೆ ಹಾತ ಸರ್, ತಲ್ಲೋ ಸರ್, ಸೊಟ್ಟನೋ ಸರ್, ಆಲ್ ಇನ್ವೆಸ್ಟಿಗೇಷನ್ಸ್ ಅದಾವ. ಇನ್ನು ಇನ್ನೊಂದು ಜನ ಆಂಗ್ಸೈಟಿ ಡಿಪ್ರೆಷನ್ ಇಬ್ಬರೂ ಕೂಡ ಶಾರೀರಿಕ ನೋವುಗಳಿಂದ ಆಸ್ಪತ್ರೆ ಹೋಗ್ತಾರೆ. ತಲೆನೋವಿದೆ, ಎಣ್ಣೆ ನೋವಿದೆ, ಸೊಂಟ ನೋವಿದೆ, ಸುಸ್ತಿದೆ, ಮೈ ಹುಷಾರಿಲ್ಲ, ಹೀಗೆಲ್ಲ ಆಲ್ ಇನ್ವೆಸ್ಟಿಗೇಷನ್ 20-30-40,000 ರೂಪಾಯಿ ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. MRI ಮಾಡಿಸ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ECG ಮಾಡಿಸ್ತಾರೆ, ಸ್ಟ್ರೆಸ್ ಹೋಗ್ತಾರೆ, ಎಲ್ಲ ನಮ್ಮ ಯಾರು ಈ ತರ ಅನಾರೋಗ್ಯ ಅಂತ ಹೇಳಿ ಆಸ್ಪತ್ರೆ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ ನಾಮನ್ ಅಂತಂದ್ರೆ ಅವರಲ್ಲಿ ಇಲ್ಲ ಡಿಪ್ರೆಷನ್ ಇದೆ, ಇಲ್ಲ ಅಂತಿದೆ, ಕೇಳಬೇಕಷ್ಟೇ. ಅದು ಹ್ಯಾಪಿ ಅಂತ ನಮ್ಮ ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಆಚರಿಸಬೇಕಾದ್ರೆ ಅವ್ರು ಏನು ಕೇಳಲ್ಲ, ನೀವು ಸ್ಮೋಕ್ ಮಾಡ್ತೀಯ ಅಥವಾ ಡ್ರಿಂಕ್ಸ್ ಮಾಡ್ತೀಯ, ಡಯಾಬಿಟಿಸ್, BP ಕೇಳಲ್ಲ, ಅದು ಹ್ಯಾಪಿ. ನೀನು ಸಂತೋಷವಾಗಿದ್ದೀಯ, ನೀನು ಆನಂದವಾಗಿದ್ದೀಯ, ಆಚು ಇಟ್ಟಕ್ಕಾಗಿರೋರೆಲ್ಲ ಹೇಳೋದು ನನಗೆ ಸಂತೋಷ ಇಲ್ಲ ಸರ್, ನನಗೆ ಭಯ ಆಗುತ್ತೆ, ಮತ್ತು ನಾನು ಪ್ರಯೋಜನ ಇಲ್ಲ, ಈ ರೀತಿ ನೆಗೆಟಿವ್ ಥಿಂಕಿಂಗ್ ಒಂದು. ಆಮೇಲೆ ಅವರ ಸಾಮಾಜಿಕ ಸಂಪರ್ಕ ಭಾಳ ಕಡಿಮೆ ಆಗ್ತಾ, ಐಸೋಲೇಷನ್, ಒಂಟಿ ಆಗ್ಬಿಡ್ತಾರೆ. ಮನೆಯಿದ್ರು ಒಂಟಿ ಸರ್, ರೂಮ್ಗೆ ಹೋಗಿ ಬಾಲಕ್ ಮುಟ್ತಾರೆ ಸರ್ ಅಂತ ಹೇಳಲ್ಲ, ಏನಪ್ಪ ಕಷ್ಟ ಅಂತ ಕೇಳೋದಿಲ್ಲ, ಊಟಕ್ಕೆ ಭಾಳ ಬರಲ್ಲ, ನಿದ್ದೆ ಮಾಡಿ ಅಂದ್ರೆ ಮೊಬೈಲ್ ನೋಡ್ಕೊಂಡು 1 ಗಂಟೆ 2 ಗಂಟೆ ಕೂತಿರ್ತಾನೆ, ಬೇಡ ಕೋಪ ಇರ್ತಿ, ನಡವಳಿಕೆ ಸಮಸ್ಯೆಗಳು. ಹಾಗೆ ಅವ್ರಿಗೆ ಯಾವುದೇ ಉತ್ಸಾಹ ಇಲ್ಲ, ನಾನು ಗೆಲ್ಲಬಲ್ಲೆ, ನನ್ನ ಜೀವನವನ್ನು ರೂಪಿಸಿಕೊಳ್ಳಬಲ್ಲೆ, ಏನಾರು ಒಂದು ಕೆಲಸ ಮಾಡಬಲ್ಲೆ ಅಂತಕ್ಕಂಥ ಉಮೇದಿರೋದು ಅವರಿಗೆ. ಆಗ ಡಿಪ್ರೆಷನ್ ಗುರುತಿಸ್ಬೇಕು. ಹಾಗೆ ಡಿಪ್ರೆಷನ್ ಅಂತ ಗುರುತಿಸಿ ಹೇಳಿದ್ರೆ ಜನ ಒಪ್ಪಲ್ಲ, ಇಲ್ಲ ನನಗೆ ಡಿಪ್ರೆಷನ್ ಇಲ್ಲ. ಈಗ ನಮ್ಮ ಸಮಾಧಾನ ಸೇರಿಸಿದಾಗ ನಿಮ್ಮ ಆಸರಿ ಅದೇ ಕತೆನೆ ಬರ್ತಾರೆ ಸಾರ್, ನನಗ್ಯಾವ ಮಾನಸಿಕ ಇರಲ್ಲ ಸರ್, ನಿದ್ದೆ ಬರಲ್ಲ, ನಿದ್ದೆ ಮಾತ್ರ ಕೊಡಿ, ಅಶ್ವ ಎಲ್ಲ ಅಶ್ವಿಗೆ ಅವ್ರನ್ನ ತಾನೇ ಕೊಡಿ, ಅಥವಾ ಮಂಕ ಬಗ್ಗೆ ಮಂಕತನ ಹೋಗೋದಕ್ಕೆ ಏನಾದರೂ ಮಾಡಿ ಅಂತ ಲೇಬಲ್ ಜನ ಇನ್ನೂ ಆ ಸ್ಟಿಗ್ಮಾ ಹೋಗಿಲ್ಲ. ಆದರೆ ಕೌನ್ಸಿಲಿಂಗ್ ಬೇಕು ಅಂತ ಕೇಳ್ತಾರೆ, ಅದೊಂದು ಭಯ ಬಡವರಿಗೆ. ಆಯ್ತಪ್ಪ ನಿನ್ನ ತೊಂದರೆ ಏನಾರು ಇರಲಿ ಆಗುತ್ತೋ, ಈಗ ಮೊಬೈಲ್ ನೋಡ್ಕೊಂಡು ನನಗೆ ಈ ಕಾಯಿಲೆ ಇದೆ ಆ ಕಾಯಿಲೆ ಇದೆ ಹೇಳ್ಕೊಂಡು ಬರ್ತಾರೆ. ಮೊಬೈಲ್ ನೋಡಿದ್ರೆ ಸರ್ ನನ್ನ ಲಕ್ಷಣ ಎಲ್ಲ ಡಿಪ್ರೆಷನ್ಗೆ ಓದುತ್ತೆ, ಅಥವಾ ADHD ಓದುತ್ತೆ, ಅಥವಾ ಆಂಗ್ಸೈಟಿ ಪ್ಯಾನಿಕ್ ಡಿಸಾರ್ಡರ್ ಓದುತ್ತೆ. ಅಂದ್ರೆ ನನ್ಗೆ ಪ್ಯಾನಿಕ್ ಇಲ್ಲ ಸರ್, ಅಂದ್ರೆ ಗೂಗಲ್ ಅಂದ್ರೆ ಪ್ಯಾನಿಕ್ ಅಂತ ಅನ್ಸುತ್ತೆ, ನೀವು ಹೇಳಿ ಸರ್. ಹಾಗಾಗಿ ತನಗೆ ನಾವು ಹೇಳ್ಬೇಕಂತಂದು, ನಿನಗೆ ಮಾನಸಿಕ ವ್ಯತ್ಯಾಸಗಳಿದ್ದಾವೆ,
ಅದು ಸರ್ಪಸ್ಕೊಳ್ಳಕ್ಕೆ ಒಂದು ಔಷಧಿಗಳು.

0: ಯೋಸಿ ತೋಲಕ್ಕೂ ಚೆನ್ನಾಗಿ ಹೇಳ್ತಾರೆ.
1: ಅದಕ್ಕೊಂದು ನೆಗೆಟಿವ್ ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ,
0: ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಅಡಿಕ್ಷನ್ ಆಗುತ್ತೆ, ಲೈಫ್ ಲಾಂಗ್ ತಗೋಬೇಕು ಸರ್. ಫಸ್ಟ್ ಪ್ರಶ್ನೆ ಇವಾಗ ಬಂದಿರ್ತಾನೆ ಮಾತ್ರ ಕೊಟ್ರೆ ಲೈಫ್ ಲಾಂಗ್ ತಗೋಬೇಕಾ ಸರ್? ಏನೋ ಸೈಡ್ ಎಫೆಕ್ಟ್ ಇಲ್ವಾ ಸರ್? ಅಥವಾ ಬರೆದು ಒಂದು ನಿಮಿಷ ಆಗಿಲ್ಲ ಫೋನ್ ಕಾಲ್ ಏನ್ ಸರ್ ಡೋಸ್ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಯಾವಾಗಿದ್ದು ಗೂಗಲ್ ಇರೋದು
1: ಸರ್.
0: ಸೊ ಈ ರೀತಿ ಚಿಕಿತ್ಸೆ ಬಗ್ಗೆ ನಂಬಿಕೆ ಇಲ್ಲ. ಮನಸ್ಸನ್ನು ಬರ್ತಾರೆ, ಆಮೇಲೆ ಬರೋದಿಲ್ಲ, ಸೆಕೆಂಡ್ ಟೈಮ್ ಬರೋದಿಲ್ಲ, ತರ್ಡ್ ಟೈಮ್ ಬರೋದಿಲ್ಲ. ಇದು ನಿಮ್ಮಂತ ಭುಜ ಸಮಸ್ಯೆಗಳಲ್ಲಿ 50-60% ಜನ ಸೆಕೆಂಡ್ ಟೈಮ್ ಬರೋದೇ ಇಲ್ಲ. ಒಂದು ಪ್ರೈವೇಟ್ ಸೆಕ್ರೆಟರಿ ಬರ್ತಾ ಸರ್ ಎಲ್ಲ ಹೇಳ್ತೀವಿ, ಆದ್ರೆ ಒಂದು ತಿಂಗಳು ಬಿಟ್ಕೊಂಡ್ಬಂದ್ರೆ ಬರಲ್ಲ ಸರ್. ಹೋಮಿಯೋಪತಿ ಹೊರಟೋಗ್ತಾರೆ, ಆಯುರ್ವೇದ ಹೊರಟೋಗ್ತಾರೆ, ಯೋಗ ಮಾಡ್ತೀವಿ ಅಥವಾ ಪ್ರಾಣಿ ಕ್ಲಿನಿಕ್ ಮಾಡಿಸ್ಕೊಳ್ತೇವೆ. ಈಗ ನಮ್ಮ ದೇಹವೆಲ್ಲ ಪಾಪ್ಯುಲಾರಿಟಿ ಬಂದ್ಬಿಟ್ಟಿವೆ. ಹೌದು, ಆ್ಯಡ್ ಕೊದ್ದು ನಿಮಗೆ ಔಷಧಿ ಬೇಡ ಏನು ಬೇಡ, ನಮ್ಮ ಹತ್ರ ಬನ್ನಿ, ಔಷಧಿ ಇಲ್ಲದೆ ನಾವು ನಿಮಗೆ ವಾಸ ಮಾಡುತ್ತೇವೆ. ಅದು ನ್ಯಾಚುರೋಪತಿ ಇರ್ಬೋದು ಅಥವಾ ಪ್ರಾಣಿ ಕ್ಲಿನಿಂಗ್ ಇರ್ಬೋದು, ಇಲ್ಲಾಂತಂದ್ರೆ ರೈಕಿ ಇರ್ಬೋದು, ಮತ್ತು ಯೋಗ ಮತ್ತು ಮೆಡಿಟೇಷನ್ ನಾವು ದೊಡ್ಡ ಪ್ರಚಾರದೊಂದಿಗೆ ಜನಪ್ರಿಯ ಆಗುತ್ತಿದೆ. ಎಲ್ಲದಕ್ಕೂ ಯೋಗ. ಆಮೇಲೆ ಯೋಗ ತಂದೆಲೆ ಹೇಳಿದ್ದೇನು, ಯೋಗ ಮಾಡುವುದರಿಂದ ನಿಮ್ಮ ಚಿತ್ತವೃತ್ತಿಗಳು ಕಟ್ಟಲು ಬರುತ್ತವೆ, ಆಗ ಮನಸ್ಸು ಶಾಂತವಾಗುತ್ತೆ, ಏರಲೆಸ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಈಗ ಡಯಾಬೆಟಿಸ್ ಒಂದು ಯೋಗ ಮಾಡಿ, ಬಿ ಪಿ ಒಂದು ಯೋಗ ಮಾಡಿ, ಮಕ್ಕಳಾಗಲಿ ಅದಕ್ಕೊಂದು ಯೋಗ ಮಾಡಿ, ಅದನ್ನು ಪಿಲ್ ಥರ ಮಾಡಕ್ಕೆ ಮೇಡಿ. ಅವ್ರು ಟ್ರೈನಿಂಗ್ ಏನಾಗಿದೆ, ಒಂದು ತಿಂಗಳು ಟ್ರೈನ್ ತಿಂಗಳು ಆಗಿ ಯೋಗಾಚಾರ್ಯ ಬೋರ್ಡ್ ಹಾಕೊಂಡ್ಬಿಡ್ತಾರೆ. ಮನೆ ಮುಂದೆ ಯೋಗಾಚಾರ್ಯ ಇದು ಎಲ್ಲ ಕಾಯಿಲೆಗಳನ್ನು ವಾಸ ಮಾಡಲಾಗುವುದು. ಸೊ ದೇರ್ ಓವರ್ ಸರಿ. ಓ ಸರಿ,
1: ರೈಟ್ ಸರ್. ಈಗ ಹೇಗೆ ಓವರ್ಕಮ್ ಮಾಡೋದು ಸರ್ ಆ ಥರ ನಾವು ಸಮಸ್ಯೆ ಇದೆ ಅಂದ್ರೆ ಅದೆಲ್ಲ ಹೊರಗೆ ಬರೋದು ಹೇಗೆ
0: ಸರ್? ಒಂದು ಪ್ರೈಮರಿ ಶಾಲೆಯಿಂದಾನೇ ಅವ್ರಿಗೆ ಏನು ಎತ್ತ ಅಂತ ಅರ್ಥವಾಗುವ ಸಮಯದಲ್ಲೇ ನಮ್ಮ ಅದನ್ನೆಲ್ಲ ಹೇಳಿ ನಾವು ಸಾಕಾಯ್ತು, ರೆಕಮೆಂಡೇಷನ್ ಕೊಟ್ಟಾಯ್ತು, ಬರೆದು ಕೊಟ್ಟಾಯ್ತು. ಮೂಲ ತರಗತಿ ವಿದ್ಯಾರ್ಥಿಗೆ, 5ನೇ ತರಗತಿ ವಿದ್ಯಾರ್ಥಿಗೆ, 8-10 ಪಿ ಯು ಬಂದ ವಿದ್ಯಾರ್ಥಿಗೆ ನಾವು ದೇಹದ ಕಾರಣ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ. ಹಾರ್ಟ್ ಬಗ್ಗೆ, ಬ್ರೈನ್ ಬಗ್ಗೆ, ಅಥವಾ ನಿಮೋನಿಯಾ ಬಗ್ಗೆ, ಟಿ ಬಿ ಬಗ್ಗೆ ಮಾಹಿತಿ ಕೊಡ್ತಾರೆ, ಅಥವಾ ನ್ಯೂಟ್ರಿಷನ್ ಡಿಸಾರ್ಡರ್ ಬಗ್ಗೆ ಮಾಹಿತಿ ಇದೆ, ಅಂದ್ರೆ ಮನಸ್ಸಿನ ಬಗ್ಗೆ ಏನು ಮಾಹಿತಿ ಇದೆ ಅಂತೆಲ್ಲ ನೋಡಿ. ಯಾವುದೇ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ಟು ದಿಗೇ ತನಕ ಮನಸ್ಸು ಅಂದ್ರೆ ಏನು, ಮನಸ್ಸು ಏಕೆ ಸಮಾನತೆ, ಡಿಪ್ರೆಷನ್ ಕಾಯಿಲೆ ಏನು, ಆಂಗ್ಸೈಟಿ ಕಾಯಿಲೆ ಏನು, ಮಾನಸಿಕ ದುರಿತೆ ಹೇಗೆ ಬೆಳೆಸ್ಕೋಬೇಕು, ಏನಿಲ್ಲ, ನೋ ಇನ್ಫಾರ್ಮೇಶನ್. ಏನೇ ಗೊತ್ತಿಲ್ಲ ಅವ್ರಿಗೆ, ಇವನ್ ಎಂ ಬಿ ಬಿ ಎಸ್ ಸ್ಟೂಡೆಂಟ್ಸ್ ಏನು ಗೊತ್ತಿಲ್ಲ ರೀ, ಯಾಕೆ ನಲ್ಲು ಸೈಕಾಟ್ರಿ ನೆಗ್ಲೆಕ್ಟ್ ಇದ್ದ. ಈಗ ಏನೋ ನಾವಿದ್ದಾಗ 5 marks ಇತ್ತು ಮೆಡಿಸಿನ್ ಪೇಪರ್ನಲ್ಲಿ, ಈಗ 20 marks ಬಂದಿದ್ದಾರೆ. ಬಟ್ ಸಪ್ರೇಟ್ ಪೇಪರ್ ಇಲ್ಲ, ಯಾರು ಓದಲ್ಲ ಸೈಕಾಟ್ರಿ, ಯಾರು ಮಾಡಲಿಕ್ಕೆ ಸ್ಟೂಡೆಂಟ್ ರೆಡಿ ಇಲ್ಲ. ಏ ಬಿಟ್ಟು ಆಯ್ತು ಎಕ್ಸಾಮ್ ಸಬ್ಜೆಕ್ಟ್ ಅಲ್ಲ, ಅದು ಯಾಕೆ ಓದ್ಬೇಕು? ಹಾಗಾಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೈಕಾಟ್ರಿ ಸರಿಯಾಗಿ ಕಲಿಬೇಕು ಮತ್ತು ಕಲಿಸ್ಬೇಕು. ಮತ್ತು ಈಗ ನಮ್ಮ ಮೆಡಿಕಲ್ ಎಜುಕೇಷನ್ ನೀವು ನೋಡಿರುವಾಗೆ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಿದೆ. 720 ಮೆಡಿಕಲ್ ಕಾಲೇಜ್, ನಾನ್ ಜಾಯಿನ್ ಆದಾಗ 250 ಇತ್ತು. ಈಗ ಎಷ್ಟಾಗಿದೆ? 750 ಮೆಡಿಕಲ್ ಕಾಲೇಜು. ಕರ್ನಾಟಕದಲ್ಲೇ 70-75 ಮೆಡಿಕಲ್ ಕಾಲೇಜ್ ಇದೆ. ಕ್ವಾಲಿಟಿ ಬಿಗ್ ಝೀರೋ. ಎಲ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜಿನಲ್ಲಿ 250 ಜನ ಸ್ಟೂಡೆಂಟ್ಸ್ ಅಡ್ಮಿಟ್ ಮಾಡ್ತೀವಿ. 200 ಜನಕ್ಕೆ ಏನು ಪಾಠ ಮಾಡ್ತೀರಿ, ಏನು ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತೀರಿ ಅವರಿಗೆ? ಬರೀ 4 ವರ್ಷ ಹೇಗೋ ಪಾಸ್ ಮಾರ್ಕ್ ಕೊಡ್ತಾರೆ, ಮಂತ್ರಿ ಕ್ರಮಕ್ಕೆ ಓದಿ MBBS ಡಿಗ್ರಿ ಬರ್ತದೆ. ಬೇಸಿಕ್ಸ್ ಏನೋ ಗೊತ್ತಿರೋದು, ಏನೋ ಗೊತ್ತಿರುತ್ತೆ. ಆಮೇಲೆ ಪಿ ಜಿ ಮಾಡಬೇಕು. ಪಿ ಜಿ ಮಾಡಬೇಕು ಅಂದರೆ ಈಗ ಕೋಟಿ ಗಟ್ಟೆ ಹಣ ಬೇಕು. ಈಗ ಪಿ ಜಿ ಸಿಸ್ ಆಪ್ಷನ್ ಪಬ್ಲಿಕ ಮಾರಾಟಕ್ಕೆ ಇದ್ದಾರೆ. ಹೆಚ್ಚಿಗೆ ಬಿಡ್ ಮಾಡ್ತಾರೆ ಅವರಿಗೆ ಸೀಟು. ಇವಾಗ ನಿಮ್ಮ ಜನಿಗೆ ಅಥವಾ ನಿಮ್ಮ ಬ್ರದರ್ಗೆ ಪಿ ಜಿ ಸಿಗಬೇಕು ಅಂತಾರೆ, ಎಷ್ಟು ಅಮ್ಮ ಕೊಡ್ತೀರ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮೆಡಿಕಲ್ ಎಜುಕೇಷನ್ ಕ್ವಾಲಿಟಿ ಹೋಯಿತು, ಹಾಗೆ ನಂಬರ್ ಜಾಸ್ತಿ ಆಗ್ತಿದೆ. ಕರ್ನಾಟಕ 1.5 ಲಕ್ಷ ಜನ ಡಾಕ್ಟರ್ಸ್, ಎಷ್ಟು ಜನ ಎಫಿಷಿಯಂಟ್ ಆಗಿದ್ದಾರೆ ಗೊತ್ತಿಲ್ಲ. ಜನ ಓನ್ಲಿ ಕೆಲವೇ ಎಫಿಷಿಯಂಟ್ ಡಾಕ್ಟರ್ ಹತ್ರ ಹೋಗಿ ಗಂಟೆ ಕಟ್ಟೆ ಇಟ್ಕೊಂಡು ಅವ್ರು ಕೇಳಷ್ಟು ಫೀಸ್ ಕೊಟ್ಟು ಇಡೀ ಕನ್ನಡ ಒಂದು ಆ ಥರ ಪಾಪದ ಆಗಿರ್ತವೆ. ಎಲ್ಲ ಫೀಟ್ ಇಟ್ಕೊಂಡು ಒಂದು 1,000 ಜನ ಇದ್ದಾರ. ಸೊ 1,000 ಜನ 6 ಕೋಟಿ ಜನರ ಆರೋಗ್ಯವನ್ನು ಕಾಪಾಡಿದ್ದಾರೆ. ಇನ್ನೊಬ್ಬರು ಏನಾದ್ರು ಪಾಪಲ್ಲ, ನಿಮ್ಮ ಏನಲ್ಲಿ ಓದಿ ಸಹ ಏನು ಮಾಡಲಿಲ್ಲ.

0: ಹಾಗೆ ಜನರಿಗೆ ಇಲ್ಲ, ಎಲ್ಲರಿಗೂ ಮಾತ್ರೆ ಬೇಕು, ಮಾತ್ರೆಯಿಂದಾನೇ ಎಲ್ಲ ವಾಸ ಆಗ್ಬಿಡು, ಮಾತ್ರೆ ಬೇಡ,
1: ಮಾತ್ರೆ ಅನ್ನೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ತೊಗೊಂಡ್ರೆ ಏನೋ ಕಡಿಮೆ ಆಗುತ್ತೆ,
0: ಕಮ್ಮಿ ಆಗುತ್ತೆ. ಇನ್ನು ಆಪೋಸಿಟ್ ಮಾತ್ರೆ ಬೇಡ, ಅದ್ರ ಜೊತೆಗೆ ನಿಮ್ಮ ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ, ನಿಮ್ಮ ಶಿಸ್ತನ್ನು ಬೆಳೆಸ್ಕೊಳ್ಳಿ, ಊಟ ಮಾಡಿ. ಈ ಊಟ ಏನೋ ಎಲ್ಲರಿಗೂ ಜಂಕ್ ಫುಡ್ಡೇ ಬೇಕು, ಎಲ್ಲರಿಗೂ ಹೋಟೆಲ್ ಊಟ ಫುಡ್ಡೇ ಬೇಕು. ಈಗ ಬೆಂಗಳೂರಲ್ಲಿ ಅಡಿಗೆ ಮನೆ ಇಲ್ಲದ ಮನೆಗಳೇ ಬಂದಿವೆ.
1: ಹೌದು, ಟ್ರೆಂಡ್ ಶುರು ಆಗಿದೆ ಅಂತ ಕೇಳಿ.
0: ಅಪಾರ್ಟ್ಮೆಂಟ್ಗಳಲ್ಲಿ ನೋ ಕಿಚನ್,
1: ನೋ ಕಿಚನ್,
0: ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ,
1: ಅಂಡ್ ಇಬ್ಬರು ಹಸ್ಬೆಂಡ್ ಅಂಡ್
0: ವೈಫ್ ಇಬ್ಬರು ವರ್ಕ್ ಮಾಡಿದ್ರು ಕೂಡ ಯಾಕೆ ನೀವು ಹೋಗ್ತೀರಿ? ಏನ್ ತಿಂತೀರಿ?
1: ಅವ್ರು ಕಿಚನ್
0: ಏನ್ ತಿಂತೀರಿ? ಸ್ವಿಗ್ಗಿ ಕಾದು ಮಾಡೋಣ. ಅಡಿಗೆ ಮನೆ ಹೋಗಿ ವರೇಶ ಅಲ್ಲ, ನಿಮ್ಮ ಮಾತಾಡ್ಕೊಟ್ಟು ಹತ್ತು ನಿಮಿಷಕ್ಕೆ ಸ್ವಿಗ್ಗಿ ಬರ್ತಾನೆ, ನಿಮಗೆ ಆತಿಥ್ಯ ಮಾಡಿ ಬೇಕಾದ ತಿಂದು ಬೇಗ ದೇಹಿಸ್ಕೊ. ಸುದ್ದಿದೆ ಇವತ್ತು ಜನಗಳಲ್ಲಿ 20% ಜನರಲ್ಲಿ ಪಾಪ ಬರುತ್ತಾನ, ಅವ್ರು ಊಟ ಗ್ಯಾರಂಟಿ ಇಲ್ಲ, ಜೊತೆ ಬಟ್ಟೆಗೆ. ಇನ್ನು 80% ಜನರಲ್ಲಿ ದುಡ್ಡಿದೆ, ಹೇಗೋ ಸಂಪಾದನೆ ಮಾಡ್ತಾರೆ. ತಿಂಗಳಿಗೆ 15-20-25,000 ರೂಪಾಯಿ ಸಂಪಾದನೆ ಮಾಡಿದ್ರು. ಗುಲ್ಬರ್ಗಂತ ಡಿಸ್ಟ್ರಿಕ್ಟ್ ಹೆಡ್ಕ್ವಾರ್ಟರ್ಸ್ ಅಂತ ಇತ್ತು ಬೆಂಗಳೂರು ಅಥವಾ ಮಂಗಳೂರು ಹುಬ್ಬಳ್ಳಿ ಅಂತಲ್ಲಿ ಒಂದು 15-20,000 ಮಾಡಬೇಕಾದ್ರೆ ಏನು ಕಷ್ಟ ಇಲ್ಲ, ಅಲ್ಲಿ ಏನೋ ಮಾಡಿ ಸಂಪಾದನೆ ಮಾಡ್ತಾರೆ, ಹಾಗೆ ಖರ್ಚು ಮಾಡ್ತಾರೆ. ಹಾಗೆ ಈಗ ಸಾಲ ಮಾಡಿ ತುಪ್ಪ ತಿನ್ನೋದು ಈಗ ಅಭ್ಯಾಸ ಆಗುತ್ತೆ, ಎಲ್ಲದಕ್ಕೂ ಸಾಲ. ಆಮೇಲೆ ಸಾಲ ತೀರಿಸೋಕ್ಕಾಗದೇ ಒದ್ದಾಯ್ತ ಅಲ್ಲ ಇಡೀ. ಮತ್ತೆ ನೀತಿ ನಿಯಮಗಳ ಮೌಲ್ಯ ಇಲ್ಲ, ನೀತಿ ನಿಯಮ ಫಾಲೋ ಮಾಡಿದ್ರೆ ಯಾರು ಮಾಡೋದಿಲ್ಲ, ಮೋಸ ಮಾಡಕ್ಕೆ ರೆಡಿ ಆಗ್ತಾರೆ, ವಂಚನೆ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ, ಪ್ರಾಮಾಣಿಕತೆ ಇಲ್ಲ. ಇವನು ಕೆಲಸ ಕೊಟ್ಟರೆ ಪ್ರಾಮಾಣಿಕ ರೆಡಿ ಅಲ್ಲ, ಮೋಸ ಮಾಡಿ ವ್ಯವಸಾಯ ಸರ್ ಮಾಡಿದೆ ಸರ್ ಎಲ್ಲಿ ತೋರಿಸಿ ಹೆಚ್ಚಿಗೆ ತೊಂದರೆ ಬೆಳ ಬೆಳಿ ಸರ್ ನಾವೆ ನನ್ನ ಕೆಲಸ ಬರಲ್ಲ. ಸೊ ಕೆಲಸ ಕೊಟ್ಟು ತೆಗೆದಾಕ್ತಾರೆ ನೋಡಿ. 20% 400 ಜನ ಕಿತ್ತ ಹಾಕಿದ್ರು, ಯಾಕಂದ್ರೆ ಸೆಲೆಕ್ಟೆಡ್ ಮೆರಿಟ್ ಇದೆ, ಇಷ್ಟು ಜನ ಬರ್ತಾರೆ ಕೆಲಸ ಮಾಡೋಕೆ. ಆ ಪ್ರಾಮಾಣಿಕತೆ ಇದೆ, ಶ್ರದ್ಧೆ ಇಲ್ಲ, ಹೋಗಿಯಪ್ಪ ಮನೆಗೆ ಅಂತ. ಯಾಕಂದ್ರೆ ಈಗ ನೋ ಕಮಿಟ್ಮೆಂಟ್ ಪ್ರೈವೇಟ್ ಸೆಕ್ಟರ್ನಲ್ಲಿ, ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಕೆಲಸ ಕೊಡ್ತಾರೆ, ಅಂದರೆ ಮನೆ ಹೋಗಿರ್ತಾರೆ. ಅಥವಾ ಕಡಿಮೆ ಕಾಲೇಜ್ ಟೀಚರ್ಸ್ ಹೋಗಿ ಅದನ್ನು ದಿನ ನೋಡ್ತಾ ಇದೆ, 60-70% ಪೋಸ್ಟ್ಗಳು ಬೇಕಂತಿದೆ. ಸರ್ಕಾರನೂ ಫಿಲ್ ಅಪ್ ಮಾಡಲ್ಲ, ಪ್ರೈವೇಟ್ನೂ ಫಿಲ್ ಅಪ್ ಮಾಡಿದ್ರೆ ಎಲ್ಲ ಪಾರ್ಟ್ ಟೈಮ್ ಲೆಕ್ಚರ್ಸ್. ಅವ್ರಿಗೆ ನೈಸಾಲ ಸಾಲ ಕೊಟ್ಟು ಮಾಡಿದ್ರೆ ಮಾಡಿರೋ ಹೋಗಿ ಇನ್ನೊಬ್ರು ಬರ್ತಾರೆ ಚಿಕನ್ ಅವ್ರನ್ನ ತೆಗೆದುಕೊಂಡು ಅವ್ರಿಗೆ ಗ್ರೂಮಿಂಗ್ ಮಾಡಿ ನೀವು ಇದೀಗ ನಮ್ಮ ಸಂಸ್ಥೆಗೆ ನೀವು ಕೆಲಸ ಮಾಡಬೇಕು ಅನ್ನೋ ಆ ಒಂದು ಶಿಸ್ತನ ಅವ್ರು ಕಲಿಸೋದೇ ಇಲ್ಲ. ಇವ್ರಿಗೆ ಕಮಿಟ್ಮೆಂಟ್ ಇಲ್ಲ ಬಿಡಿಸ. ಇವತ್ತೆ ನೀವು ಇನ್ನೊಂದು ಶಾಲೆ, ಇನ್ನೊಂದು ಕಾಲೇಜು, ಅವ್ರ ಸ್ನೇಹಿತರೆ ಇನ್ನೊಬ್ಬ ಬರ್ತಾನೆ. ಅದನ್ನು ಒಂದು ಸಂಸ್ಥೆ ಸಹಿತ ಆ ಸಂಸ್ಥೆ ನಮ್ಮದು ಅಂತ ಹೇಳಿ ಅದಕ್ಕೆ ಕಮಿಟ್ ಮಾಡಿಕೊಂಡು ಸೇವೆ ಮಾಡ್ತಿದ್ರು ಅವ ಜನ. ಈಗ ಆ ಕಮಿಟ್ಮೆಂಟ್ ಯಾರದ್ದು ಇಲ್ಲ. ಈಗ ಇದೆಲ್ಲ ಒಟ್ಟಾರೆ ತಾರೆ ಇಡೀ ಸಮುದಾಯ, ಸಮಾಜ, ವ್ಯಕ್ತಿಗಳು, ಹಾಗೆ ಬಹಳ ಜನ ಅವರಿಗೆ ಏನೋ ಶ್ರಮ ಇಂದನೇ ಅವರಿಗೆ ಫಲ ಬೇಕು. ಹಾಗಾಗಿ ಅದು ಯುವಕರಾಗಿರ್ಬೋದು, ಮಕ್ಕಳೇ ಆಗ್ಬೋದು, ಇಲ್ಲಾಂತಂದ್ರೆ ಮತ್ತೆ ಈಗ ಇಡೀ ಇಳಿ ವಯಸ್ಸಿನ ಯಾರು ಕೆಲವರಿಲ್ಲ. ಇಳಿ ವಯಸ್ಸವರು ಈಗ ಅವ್ರಿಗೆ ನೆಗ್ಲೆಕ್ಟೆಡ್. ಈಗ ವಯಸ್ಸಾದವ್ರ ಸಂಖ್ಯೆ ಈಗ 10% 60% ಸಂಖ್ಯೆ 68% ಹೋಗಿದೆ. ಈಗ ಇನ್ನೊಂದು 10 ವರ್ಷದಲ್ಲಿ ಅದು 20% 25% ಹೋಗುತ್ತೆ. ಈಗ ಜನ ಬದುಕ್ತಾರೆ, ಆದ್ರೆ ಅದು ಕ್ವಾಲಿಟಿ ಆಫ್ ಲೈಫ್ ಇಲ್ಲ. 60 ಆದ್ರೆ ರಿಟೈರ್ ಆಗುತ್ತೆ, ಇನ್ಕಮ್ ಇಲ್ಲ, ಮಕ್ಕಳು ನೋಡ್ಕೊಳ್ಳೋದಿಲ್ಲ. ತಾನಿರನ್ನ ನೋಡ್ಕೊಳ್ತಕ್ಕಂಥ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಹಾಗಾಗಿ ಒಂದ್ ಕಡೆ ಯಂಗ್ ಜನರೇಷನ್ ಸಫರ್ ಆಗ್ತಿದೆ, ಇನ್ನೊಂದ್ ಕಡೆ ಓಲ್ಡ್ ಜನರೇಷನ್ ಅವರು ಫ್ರಸ್ಟ್ರೇಷನ್ ಆಗ್ತಾರೆ, ಡಿಪ್ರೆಷನ್, ಡೆಮೆನ್ಷಿಯಾ. ಮತ್ತೆ ಅವ್ರ ಕೇರಿಂಗ್ ಹೇಗೆ ಕುಟುಂಬಕ್ಕೂ ಅವರೇ, ಸಮಾಜಕ್ಕೂ ಅವರೇ, ಯಾಕಂದ್ರೆ ಅವರು ಪ್ರೊಡಕ್ಟಿವ್ ಅಲ್ಲ, 60 ಆದ್ರೂ ಪ್ರೊಡಕ್ಟಿವಿಟಿ ಇಲ್ಲ. ಮತ್ತೆ ಅವ್ರ ಇನ್ಕಮ್ ಕಮ್ಮಿ ಆಗುತ್ತೆ, ಯಂಗ್ಸ್ಟರ್ಸ್ ಅವ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಇಡೀ ಪಾಪ್ಯುಲೇಷನ್ ಒಂದು ರೀತಿ ಡಿಪ್ರೆಷನ್ ಆಂಗ್ಸೈಟಿ. ಅಫ್ಕೋರ್ಸ್ ಬೇರೆ ಸೀರಿಯಸ್ ಸ್ಕಿಜೋಫ್ರೆನಿಯಾ, ಬೈಪೋಲರ್ ಅವೆಲ್ಲ ಇಷ್ಟಿಗೆ ಅಷ್ಟೇ ಇದ್ದಾರೆ, ಆದರೆ ಟ್ರೀಟ್ಮೆಂಟ್ಗೆ ಕೊಡುತ್ತೆ, ಕಂಪ್ಲೀಟ್ ಮಾಡಲ್ಲ. ಮತ್ತೆ ಮನೆಯವ್ರು ನೋವು ಕೊಡೋದಿಲ್ಲ, ತಿರಸ್ಕಾರ ಮಾಡ್ತಾರೆ. ಮತ್ತೆ ಈಗ ಅಡಿಕ್ಷನ್, ಈಗ ಅಡಿಕ್ಷನ್ ಭಾಳ ದೊಡ್ಡ ಬೆಳೀತಾ ಇದೆ. ಯಾಕಂದ್ರೆ ಆಲ್ಕೋಹಾಲ್ ಸ್ಮೋಕಿಂಗು ಲೀಗಲ್ ಫ್ಯಾಕ್ಸ್, ಸರ್ಕಾರಗಳೇ ಎನ್ಕರೇಜ್ ಮಾಡಿ ಹೆಚ್ಚು ಕುಡಿಯಿರಿ, ಮಧ್ಯರಾತ್ರಿ 1 ಗಂಟೆ ತನಕ 2 ಗಂಟೆ ತನಕ ನೀವು ಆಲ್ಕೋಹಾಲ್ ಕೊಂಡ್ಕೋಬಹುದು.

0: So, so sorry. Like overall...
1: 50-60% people are taking alcohol now. Smoking. I mean ganja. ಮತ್ತೆ ಬೇರೆ ಡ್ರಗ್ಸ್ ಒಂದು ಇಂಡಿಯಾ ಇಸ್ ಅ ಟ್ರಾನ್ಸಿಟ್ ಕಂಟ್ರಿ ಬೇರೆ ದೇಶ ಹೋಗ್ಲಿಕ್ಕೆ ಇಲ್ಲಿ ಇದ್ರ ಮುಖಾಂತರ ಹೋಗೋದು ಅಷ್ಟೇ ಈಗ ಇಂಡಿಯಾ ಸಿ ಟಾರ್ಗೆಟ್ ಕಂಟ್ರಿ ಎಲ್ಲ ಅಫ್ಘಾನಿಸ್ತಾನ ಅಥವಾ ಆ ಕಡೆ ಈ ಕಡೆ ಚೈನಾದಿಂದ ಮತ್ತೊಂದು ಕಡೆಯಿಂದ ಬರೋ ಡ್ರಗ್ಸ್ ಎಲ್ಲ ಇಂಡಿಯಾಗೆ ಸಪ್ಲೈ ಆಗ್ತಾ ಇದೆ ತಂದ್ರೆ ರಾಜಾಬಾದ್ ಬೀಳ್ತಾ ಇದೆ ತಂದ್ರೆ ಎಮ್ ಎಲ್ ಡಿ ಬೀಳ್ತಾ ಇದೆ ಹಾಗೆ ನೀವು ಎಕ್ಸಸ್ ಟು ಪೈ ಮತ್ತೆ ಬಂದು 10 packets ಇದೆ ನೀವು 3 packets ಉಪಯೋಗಿಸಿ 4 packets ಮಾಡಿಬಿಟ್ಟು ನಮ್ಗೆ ಹಣ ಕೊಡಿ ಯಾಕೆಂದ್ರೆ ಪೊಲೀಸರಿಗೆ ಸಿಗೋ ಯಾಕೆಂದ್ರೆ ಅವ್ರು ಲಿಸ್ಟ್ ಇಲ್ಲ ಅವರು ಅದೇ ತರ್ಡ್ ಪೇಜಸ್ ಅವ್ರು ಆಗಲೇ ಲಿಸ್ಟ್ ಹಾಕಿಬಿಟ್ಟಿರ್ತಾರೆ ಪೊಲೀಸರು ಕಣ್ಣಿ ಬೀಳಲ್ಲ ಅವರು ಮನೆ ಎತ್ಕೊಂಡು ಸ್ವಿಗ್ಗಿಯಿಂದ ಕಳಿಸ್ಬಿಡ್ತಾರೆ ಅಥವಾ ಹೇಗೋ ಮನೆಗೆ ಬಂದು ತರಿಸ್ಬಿಟ್ಟು ಇದು ಮಾಡಿ ನೀನು ದುಡ್ಡು ಕೊಡು
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಮನೋಚಿಂತನ ಮನಸ್ಸಿನ ಮಂಥನ

ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಆರೋಗ್ಯವನ್ನು ಕುರಿತು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೀಆರ್ ಚಂದ್ರಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಬದುಕು ಮತ್ತು ವೃದ್ಧಾಪ್ಯ ಜೀವನ ಕುರಿತು ಸರಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಮತಿ ದೇವಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಹಿರಿಯರೇ ಮನೆಯ ಲಕ್ಷಣ.
4: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
3: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
4: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
4: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೇ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೇ, ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೃದ್ಧಾಪ್ಯ ಜೀವನದಲ್ಲಿ ಸ್ವಾವಲಂಬಿ ಜೀವನ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ದೇವಾಲಮ್ಮರವರು. ಬನ್ನಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಜೀವನ ಮತ್ತು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಜ್ಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ.
5: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಜ್ಜಿ ನಿಮ್ಮ ಪರಿಚಯವಾಗಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡಿ. ಎಲ್ಲಿ ಅವರು, ಯಾವೂರು?
6: ನಮಸ್ಕಾರ. ನಮ್ಮ ಹೆಸರು ದೇವರಮ್ಮನವರು. ನಾವು ಯಾವಾಗಲೂ ಕೂಲಿ ಮಾಡ್ತಿದ್ದಾರೆ ಕೊಡಗಲ್ಲಿ. ಇವಾಗ ಸರಗೂರು ತಾಲೂಕು ಪಕ್ಕ ಸಾಗರ. ಇವಾಗ ನಮ್ಮ ಯಜಮಾನರು ಮಾದೇವ ನಾಯಕರು. ನಮ್ಮ ಹುಡುಗಿ ಹೆಸರು ಗೀತಾ. ನಾವು ಕೂಲಿ ಮಾಡ್ಕೊಂಡು ತಿಂತಿದ್ದೀವಿ. ಇವಾಗ ಬಿದ್ದು ತಾಲೂಕೆಲ್ಲ ನಕ್ಕಡಿದ್ದೀವಿ. ಒಂದು ಚಿಲ್ಲರ ಅಂಗಡಿ ಅಂತ ಇಟ್ಕೊಂಡಿದ್ದೀವಿ. ಒಂದು ದಿವ್ಸಕ್ಕೆ 100-150 ಬರ್ತದ. ಜೀವನ ಕಳೆಯದೆ ಭಾಳ ಕಷ್ಟ ಆಗದ. ನಮ್ಗೆ ಶುಗರು ಬಿ ಪಿ ಎತ್ತರಕ್ಕೆ ಆಗ್ಬಿಟ್ಟದ. ನಾವು ಜೀವನ ಕಳೆಯದೆ ಎತ್ತರಕ್ಕೆ ಆಗದ. ನೇತ್ರಗಳು ಕಾಣಲ್ಲ. ಈ ಥರ ಜೀವನ ಕಳೀತಾ ಇರ್ತೀವಿ. ನಮ್ಮ ಜೀವನ ಹಿಂಗಾಗದ.
5: ನಿಮ್ಮ ಯಜಮಾನರು ತೀರೋಗಿ ಎಷ್ಟು ವರ್ಷ ಆಯ್ತು ಅಮ್ಮ?
6: 2 ಆಯ್ತು ಅವ್ರು ತೀರೋಗಿ. ತೀರೋ ತೊಟ್ಟಿದ್ದು ಈ ತರ ಜೀವನ ಕಳಿತ್ಕೋತೀವಿ.
5: ಏನಾರ ಸ್ಕೂಲ್ಗೆ ಹೋಗಿದ್ದೀರಾ ನೀವು?
6: ನಾವು ಒಸೇ ಇಲ್ಲ ಬಿಡಿ ನಮ್ಮನ್ನ. ಆಗ ನಮ್ಮ ತಾಯಿಗಳು ಅನ್ನ ಚಿಕ್ಕದೇ ಭಾಳ ತೊಂದ್ರೆ. ಆಗಿನ ಕಾಲದಲ್ಲಿ ಜೀವನ ಕಳಿದೆ ಕಷ್ಟ. ಒಂದಿಷ್ಟಿಷ್ಟೆಲ್ಲ ಗುಳ್ಳಲ್ಲಿ. ಈಗ ಈ ಅಯ್ಯಮ್ಮ ಮಕ್ಕಳನ್ನೇ ಓಸಿಲ್ಲ. ಎಲ್ಲ ಆಟಗ ನಮ್ಮ ತಾಯಿ ಒಂಥರ ಬಾಣ್ತಿನೇ ಸತ್ತೋದ್ಲು. ನಮ್ಮ ತಾಯಿ ನಮ್ಮಮ್ಮ ಬಾಣ್ತಿನೇ ತೀರೋದ್ಮೇಲೆ ನಾನು 12 ಮಕ್ಕಳು ಕಟ್ಟಿಕೊಂಡು ಸಣ್ಣ ಮಕ್ಕಳನ್ನ ನಮ್ಮ ತಾಯಿನ ಮಕ್ಕಳನ್ನೇ ಸಾಕಲ್ ಸಜಿಕೊಂಡು ವಯಸ್ಸಲ್ಲಿ ಮದುವಾಗಲಿಲ್ಲ. ನಾವು ವಯಸ್ಸಾದ್ಮೇಲೆ ಲಗ್ನ ಅನ್ನು ದೂರದ ಫಲ ದೂರದ ಫಲ ಅಂತ. ಈಗ ನನ್ಗೆ ಇಷ್ಟ ವಯಸ್ಸ. ಅವಳು ನೋಡಿದ್ರೆ 28 ವರ್ಷ ತುಡುಗಿ ನನ್ಗೆ.
5: ಅಂದ್ರೆ ನಿಮ್ಗೆ ಮದುವೆ ಆದ್ರ ಸುಮಾರು ವರ್ಷಗಳ ನಂತರ ಮಕ್ಕಳಾಗಿ ಇತ್ತೀಚೆಗೆ ಅವ್ರಿಗೂ ಕೂಡ ಮದುವೆ ಮಾಡಿದ್ರ. ಎಲ್ಲಿ ಮದುವೆ ಮಾಡಿದಿರಾ?
6: ಎಟ್ನಕ್ ಮಾಡಿದೀನಿ. ಎಟ್ನಕ್ ಮದುವೆ ಮಾಡಿದೀನಿ.
5: ವಯಸ್ಸಾದ ಜೀವನ ಎಲ್ಲರೂ ಕಷ್ಟ ಅಂತಾರೆ. ಈ ನಿಟ್ಟಿನಲ್ಲಿ ನಿಮ್ಗೆ ಹೇಗೆ ಸಾಕ್ತಾ ಇದೆ?
6: ನಮ್ಗೆ ಏನೇ ನೋಡ್ತಿದಾರೆಲ್ಲ ಈ ಜೀವನ ಕಳೆಯದ. ಈ ತರ ಜೀವನಲ್ಲಿ ಕಾಕೀವಿ. ಹಿಂಗ ಆಗ್ಬಿಟ್ಟದ ಪರಿಸ್ಥಿತಿ ನಮ್ ಆ ಹೆಣ್ಮಗಳದು ಏತಿ ನಮ್ಗ. ಹಿಂಗ ಆಗ್ಬಿಟ್ಟದ.
5: ಮೊದ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು?
6: ನಾವ್ ಹೇಳಿನ ಕುಡುಗಲ್ಲಿ ಕಾಫಿ ಬುರ್ತಿನ್ನು, ಕಚ್ಚಡ ಹೊಡಿತಿನ್ನು, ಈ ಮಳೆಗಾಲದಲ್ಲಿ ಗೊಬ್ಬರ ಹಾಕ್ತಿನ್ನು. ಬಾಳೆ ಹಿಂಸೆ ಪಡ್ತೀನೋ ಅಲ್ವಾ? ಇದೊಂದು ಹುಡುಗಿ ಓದಿಸ್ಬೇಕಲ್ಲ ಅಂತ ಅಲ್ಲೇ ಕುಡುಗಲ್ಲಿ ಹಾಕೊಂಡು ಓದಿಸ್ತೀನೋ.
5: ಇದಕ್ಕೆ

0: ತಂಗಿ ಕೊಡುಗೆನಕ್ಕೆ ಹೋದ್ರಿ ನೀವು?
1: ಹುಡುಗಂದ್ರ ಪಾಪು ಚೆನ್ನಾಗಿತ್ತ, ಪಾಪು ಚೆನ್ನಾಗಿದ್ದು ಒಂದ್ ಎರಡು ವರ್ಷ ಪಾಪ ಅದು, ಅದೇನು ಹೋಯ್ತು ಜ್ವರ ಬಂದ್ಬಿಡ್ತು. ಜ್ವರ ಬಂದಾಗ ಏನ್ ಮಾಡುದು, ಆಸ್ಪತ್ರೆ ಎತ್ಕೋಯ್ತಿನ್ನು ಆಸ್ಪತ್ರೆ ಜರ್ಕ ಜರ್ಕ ಒಯ್ದು ಎತ್ಕೋತಿದ್ಲಿ ಗ್ಯಾಂಡಿಸ ಬಿಡ್ತು ಹುಡುಕಿಯಾಗ. ಈಗ ಗ್ಯಾಂಡಿಸ್ ಮಾಡಿದ್ರೆ ಏನ್ ಮಾಡೋದು, ಜ್ವರ ಆರಾಗಿಲ್ಲ, ಜ್ವರ ಆರದ್ರ ಗ್ಯಾಂಡಿಸ್ ಆರಾಗಿಲ್ಲ. ಹಂಗ್ ಮಾಡಿ ಏನ್ ಮಾಡ್ದು, ಒಬ್ರು ತಪ್ಪ ದುಡ್ಡು ಇದ್ದಾಗತ್ತು ಆಸ್ಪತ್ರೆ ತಪ್ಪ ಹೋಗಾಕ, ಒಂದ್ 200 ರೂಪಾಯಿ ಕೊಡುವಂತ ಒಂದ್ ಹುಡುಗಿ ಕೈಲಿ ಇಸ್ಕೊಂಡು ಮಾರ್ನಿಂಗ್ ಬಂದು ಆಸ್ಪತ್ರೆದಿಂದ 150 ಕೊಡಕ್ ಹೋದ್ನು ಅವ್ರಗ. ಇನ್ನ ಇವತ್ತಿಲ್ಲ ದಾರಿಲಿ ಕಾಣಗಂಟ ಮನೆಲ್ಲದ, ಇವತ್ತು ತಕಬಂದು ಕೊಡ್ತೀನಿ 250 ಹೋಗುವ ಬಳಸ್ಕೊಬಿಟ್ಟಿವ ಅಂತ ಕೊಡಕ್ ಹೋದ್ನು. ಬಾಯಿ ಬಂದು ಬೋದ್ಬಿಟ್ಲವಳು, ಇದ 50 ರೂಪಾಯಿಗ ಬೋಗಳ್ನೆಲ್ಲ ಬೋದ್ಬಿಟ್ಲಲ್ಲ ನನ್ ಮಗಳ ಸಾಕಕ ಪಾಪನ, ಇಲ್ಲಿದ್ರೆ ಇದೇ ಪರಿಸ್ಥಿತಿಲಿ ಸಾಲ ಕೈ ಒಡ್ಬೇಕಾ ಅಂದ್ಬಿಟ್ಟು ಪಾಪನ್ನೇ ಎತ್ಕೊಂಡು ಹೊಂಟದ್ದು ಕೊಡ್ಬೇಕು. ಅಲ್ಲಿ ನಿಮ್ಮಂತವ್ರ ಬಾಕಲ್ ಗಣಿ ಓರೊಟ್ಟಿ ಬಾಕಲ್ ಗಣಿ ಅದ ಮುನಗಿಸ್ಕೊಂಡು ಆ ಕುಡುಗಣ್ ಗೇಯ್ಕೊಂಡು ಆಗ ಅವ್ರೆ ಒಟ್ಟವ್ರು ಎತ್ಕೊಂಡು ಇಲ್ಲೇ ಸಾಲಿಗೆ ಸೇರ್ಸ್ಕೊಣ ಅಂದ್ಬಿಟ್ಟು ಇಲ್ಲೊಂದ 6ನೇ ಕಳಸ 7ನೇ ಕಳಸ ಗಂಟ ಓದ್ತರು. ನನ್ನ ತಮ್ಮದಿರು ಇನ್ನು ನನ್ನ ತಮ್ಮದಿರು ಎಡ್ತಿರು ಬಂದಾಗ ಮಾಡ್ದಾರ ಅಂದ್ಬಿಟ್ಟು ನನ್ನ ತಪ್ಪಿಗೆ ಕರ್ಕೊಂಡದಿ ಕುಡುಗ. ಅಲ್ಲೇ ಕುಡುಗಲ್ಲಿ ಅವಳು ಓದ್ತಿದ್ದ, ಆಗ ಊರಿಗೆ ಕರ್ಕೊಂಡ್ಬಿಟ್ಟು ಆಗ ನಾನು ಇಲ್ಲಿಗೆ ಬಂದ್ಬಿಟ್ಟು ಬಂದು ಇಲ್ಲೂ ಓದ್ತಿದ್ದ. ಹಂಗೆ ಇದ್ದಿದ್ದು ಊರು ಬಂದು ಗೇಯಕ್ಕೆ ಹೋದ್ನು, ಒಂದ್ ಕರ್ಕೊಂಡು ಪೋತಿ ಗಂಡಾಗಿ ಜಾಸ್ತಿ ತೊಳ್ಬಿಟ್ಟಾಗಾಯ್ತು. ಬಿದ್ದದೆ ಬಂದದ್ದು ಕೈ ನೋಗೋಯ್ತು, ಕೈ ನೋಗೋಗಿ ಕಾಲು ನೋಗೋಯ್ತು. ಆಗ ನನ್ನ ಹುಡುಗ ಎತ್ಕೋಗಿ ಕಾಳುಗಳೇ ಕಟ್ಟಾಕ್ಸ್ಕೊಂಡ್ರು, ಆ ಕೈ ಒಟ್ಟು ಕಟ್ಟಾಕ್ಸ್ಕೊಂಡ್ಬಂದು ಮೂರನೇ ದಿವಸಕ್ಕೆ ನಮ್ಮ ಯಜಮಾನ್ಗ ಸೋಕಾಗೋಯ್ತು. ಅವ್ರು ಎತ್ತಾಡಬೇಕಲ್ಲ, ಹೊರಕ್ ಹೋಗಕ್ಕಾಗಲ್ಲ, ಏನಿಲ್ಲ ಮುನ್ಗೋಯ್ತರು, ಅವ್ರು ಎತ್ತಾಡ್ಬೇಕು ನಂಗೆ ಕೈ ಬಿಟ್ಟೋಯ್ತು. ಹಂಗ ಆಡಿ ಎತ್ತಾಡಿ ಎತ್ತಾಡಿ ಎತ್ತಾಡಿ ತಾತ ಮತ್ತೆ ತಾತ ಮತ್ಗ ಒಂದೇ ಸುಲ್ಗ ಒಂದೇ ಸುಲ್ಗ 3 ಸತಿ ಆಗೋಯ್ತು ಸೋಕು. ಮಾತೇ ಇಲ್ಲಿ ಬರ್ದಾಗ ಹೋಯ್ತು, ಮೆಟ್ರಿಗೆ ಹೊಡೆದ್ಬಿಟ್ಟು ಊಟ ಮಾಡೋಕ್ಕಾಗದೆ ಒಂದ 1 ತಿಂಗಳೇನೆ ಇದ್ರು ಮೆಟ್ರಿಗಾಯ್ತಲೆ ಹತ್ತಿರೋ.
0: ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸಿದ್ರೆ ನಂಗಾಯ್ತು. ಈಗ ಕೊಡಗಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಕೂಲಿ ಎಷ್ಟು ಕೊಡ್ತಿದ್ರು ಅಲ್ಲಿ?
1: ಆ ಕೊಡ್ತಿರು ನಾವು ಸೇರ್ದಾಗ 40 ರೂಪಾಯಿ 30 ರೂಪಾಯಿ ನಿಂದು ಗೆದ್ನು, ಈಚೆಗೆ ಒಂದ್ 200 ರೂಪಾಯಿ ಮಾಡಿದ್ರು, ಅಷ್ಟಕ್ಕೆ ನಾವು ಊರನೇ ಸೇರ್ಕೊಂಡು. ಕಾಫಿ ಹಣ್ಣು ಉರಿದ್ರೆ ಕೆಜಿ ಲೆಕ್ಕ ಅನ್ನೋರು, 7 ರೂಪಾಯಿ ಹಾಕ್ತೀವಿ ಅನ್ನೋರು, 1.5 ಹಾಕ್ತೀವಿ ಅನ್ನೋರು. ಅಯ್ಯೋ ಸಿ ಕಷ್ಟ ಬಿದ್ದಿದೀವ, ಇನ್ನೇನ್ ಮಾಡೋ ಜೀವನ ಕಳಿಬೇಕಲ್ಲ, ಕೊಟ್ಟೆಷ್ಟು ಕೈ ಒಡೋದು.
0: 2 ರೂಪಾಯಿ 3 ರೂಪಾಯಿ ಜೀವನ, 40 ರೂಪಾಯಿ ಜೀವನ ಸಾಕ್ತಿತ್ತ,
1: ಏನ್ ಮಾಡ್ತಾರೆ? ಆಗ ರೇಷನ್ ಹೋಗಿ ಕಡಿಮೆ ಇತ್ತು, ಸೇರ್ಗ ಒಂದ 10 ರೂಪಾಯಿ 20 ರೂಪಾಯಿ ರೇಷನ್ನು, ಈ ಕೆಜಿಗ ಒಂದ್ 1/2 ಕೆಜಿ ಅಕ್ಕಿಗ ಒಂದ 20 ರೂಪಾಯಿ 15 ರೂಪಾಯಿ 10 ರೂಪಾಯಿ ತಕತಿರೋ. ಅವಾಗ ಹೆಂಗೆ ಜೀವನ ಕಳ್ಕೊಬತ್ತೀನೋ? ಇವಾಗ ಎಲ್ಲ ರೈಟ್ ಇರ್ಕೋತು, ಕೂಲಿನೂ ಇರ್ಕೋತು, ನಮಂಗೆ ಏಕೆ ಆಗಲ್ಲ. ಕಾಲ ಕೈನಕ್ಕ ಕಣ್ಕಳ್ದೆ ಕೂತ್ಕೊಂಡು ಭತ್ತಿನ ನಟಿಗೆ ಹೋದ್ರ 4 ಗಂಟೆ ರಾತ್ರಿಗೆ ಹೋಯ್ತೀನಿ, 4 ಗಂಟೆ ರಾತ್ರಿಗೆ ಹೋಯ್ತೀನ. ಕೋಲಾರ ಗಾಡಿ ಬರಗಂಟ 3 ಎಕರೆ ಪೈ ಕಳ್ತೀನಿ, 3 ಎಕರೆ ನಾಟಿ ಹಾಕ್ತೀನಿ, ಬೆಳಗ್ನ 5 ಗಂಟೆ ಅಷ್ಟೊತ್ತಿಗೆ ಹೋಗಿ. ಹಂಗೇದ್ರು ನಮಗ್ ಬಿಳ್ತಿದ್ದೆ ಇಷ್ಟ 5 ಸೇರ 3 ಸೇರ ಭತ್ತ ಬಿಳ್ತಿದ್ದು. ಅದೇ ಗದ್ದೆ ನಾಟಿ ಮಾಡಕ್ ಹೋಗುವಂತ 4 ಗಂಟೆ ರಾತ್ರಿಗೆ ಎದ್ದು ಮನೇಲಿ ಅಲೋನ್ ಮಾಡ್ಬಿಟ್ಟು ಅದ್ ಪೈರ್ ಕಿತ್ತು ನಾಟಿ ಮಾಡಿದ್ರ ಗೌರಿ ಗಂಟ ಗೆದ್ರು 7 ತಿಂಗಳ ಗೆದ್ರು 200 ರೂಪಾಯಿ ಬರೋದೇ ಬಲ್ಗುದ್ದು ನಮ್ಗ ಅವಾಗ. ಇವಾಗೇನ ಒಂದ್ ವಾರ ಗೆದ್ರು 10,000 ತಕೊಂಡು 20,000 ತಕೊಂಡು ಅಂತಾರ.
0: ಆಗ ಕೂಲಿಗೆ ತುಂಬಾ ಕಡಿಮೆ ವೇತನ ಇರ್ತಿತ್ತು, ಆದಾಯ ಕಡಿಮೆ ಕೊಡ್ತಿದ್ರು.
1: ಗದ್ದಾಗ ದುಡ್ಡು ಕೇಳಕ್ ಹೋದ್ರ 150 ಕೊಡ್ತೀವಿ, 100 ಕೊಡ್ತೀವಿ ಎಕರೆ ಅಂತೀರು ಅಂತೀರು. ಇವಾಗ 5,000 8,000 3,000 4,000 ಕೇಳ್ತಾರ ಗದ್ದಲ್ಲಿ. ಅದ್ರಿಂದ ಅವ್ರಿಗೂ ಕೂಲಿ ಜಾಸ್ತಿ ಬಿಡ್ತಿತ್ತು.
0: ನೀವು ಕೂಲಿಗೆ ಹೋಗ್ತಿದ್ರಲ್ಲ, ಏನೇನೆಲ್ಲ ಕೆಲಸ ಮಾಡ್ತಿದ್ರಿ ಅವಾಗ?
1: ಅದೇ ಕೂಲಿ ಮಾಡೋದು ಅಂದ್ರ ಕೂಲಿ ಕುಯ್ತೀನೋ, ನಾಟಿ ಮಾಡ್ತೀನೋ, ಕಳೆ ಕೀಳ್ತೀನೋ, ಈ ಗೊಬ್ಬರ ಗೋಡ್ನೆಲ್ಲ ಹಾಕ್ತೀನೋ, ಹತ್ತಿ ಬಿಡಿಸ್ತೀನೋ. ಇವಾಗ ಕುಡುಗ್ ಹೋದ್ರ ಕಾಫಿ ಹಣ್ಣು ಉಡ್ತೀನಿ, ಮೆಣಸು ಕುಯ್ತೀನೋ, ಕಚಡ ಹೊಡಿತೀನಿ, ಗೊಬ್ಬರ ಹಾಕ್ತೀನಿ, ಅದೆಲ್ಲ ಮಾಡ್ತೀನೋ ಅಲ್ಲಿ.
0: ಅಂದ್ರೆ ಎಲ್ಲ ವಿಭಿನ್ನವಾಗಿತ್ತಿರ್ತು ಕೆಲಸ. ಎಷ್ಟು ಗಂಟೆಗೆ ಹೋಗ್ತಿದ್ವಿ ಕೆಲಸಕ್ಕೆಲ್ಲ?
1: ಬೆಳಿಗ್ಗೆ ಅಲ್ಲಿ ಹುಡುಗಲ್ ಹೋಯ್ತಿದ್ದು 8 ಗಂಟೆ ಕಡಿತೀನಿ, ಬೆಳಗ್ನ ಸಾಯಂಕಾಲ 5 ಗಂಟೆ ಬಿಡ್ತಿರು. ಅಷ್ಟು ಕೊಡ್ತಿರು ಕೂಲಿ ನಮ್ಗ. ಹಾಗೇನ ಹಂಗತಾನೆ.
0: ಈ ದವಸ ಧಾನ್ಯಗಳೇನು ಬೆಳಿತಿರ್ಲಿಲ್ವಾ?
1: ನಮ್ಗೆ ಜಮೀನೇ ಇಲ್ವಲ್ಲ, ಎಲ್ಲಿ ಬೆಳೆಯ? ನಮ್ಗೆ ಜಮೀನಲ್ಲಿ ಹಿಂದೆ ಕೂಲಿ ಮಾಡ್ಕ ಕಾಲ ಕಳ್ಕ ಬನ್ವಲ್ಲ. ನಮಗ್ ಜಮೀನು ಇಲ್ಲ, ಮನನು ಇತ್ತಿಲ್ಲ. ಆಗ ಅಲ್ಲಿ ಇಲ್ಲಿ ಅವ್ರ ಮನ ಇವ್ರ ಮನ ಬಾಡಗ ಬೊಗ್ಗಕ್ಕಾಕ ಜೀವನ ಕಳಿತೀನಿ. ಆವಾಗ್ಲಿಂದ
0: ಸ್ವಂತ ಮನೆ ಇದೆಯಾ?
1: ಒಂದಿಷ್ಟ ಎಲ್ಲ ಗುಳ್ಕಂಡಾಗ ಒಂದು ಸ್ವಂತ ಮನೆ, ಅದು ನೆನೀತದೆ. ಈಗ ಮಳೆ ಎಲ್ಲ ಮನೆಯೆಲ್ಲ ನೀರು ನಿಂತಿದ್ದೆ, ನಾ ಹೋಗಿ ಗೋರ್ ಹಾಕ್ಬೇಕು. ಈಗಲೂ ನೆನೆಯಾರೇ ಇಲ್ಲ ಮನ, ಎಲ್ಲ ಸುರಿತದ. ಮಾಡ್ಕೊಡೋರು ಇಲ್ವಲ್ಲ, ಇದಿಲ್ವಲ್ಲ, ಅದಕ್ಕೆಲ್ಲ ಸುರಿತದ. ಈ ಸಾಯಂಕಾಲ ಹೋಗಿ ಎಲ್ಲ ಪಾತ್ರೆ ಇಟ್ಬಿಟ್ಟು ಬಂದಿನಿ, ಸಾಯಂಕಾಲ ಹೋಗಿ ಪಾತ್ರೆ ಎತ್ತ ಸುರಿದ್ಬಿಟ್ಟು ಅದನ್ನೆಲ್ಲ ಉರಿಸ್ಬೇಕು. ಈಗ
0: ನಿಮ್ಮ ಕಾಲದಲ್ಲಿ ಹಗ್ಗವಾಗಿರ್ತಿತ್ತು ಸಾಮಾನುಗಳ ಬೆಲೆ ಅಂತ ಹೇಳ್ತಿದ್ರು, ಹೇಳ್ತಿದ್ರಿ. ಈಗ ತಾನೆ ಏನೇನೆಲ್ಲ ಸಾಮಾನು ತಗೋತಿದ್ರಿ ನೀವು?
1: ಅವಾಗೇನಿತ್ತು, ರಾಗಿ ಭತ್ತ ಜೋಳ ನವಣ ಸಾಮ್ಗ ಅತ್ತನೇ ಜಾಸ್ತಿ ಅವಾಗ. ಆಗ ಹುಚ್ಚಳ್ ಬೆಳಿತಿರು, ಆಮೇಲೆ ಸೆಣಬು ಬೆಳಿತಿರು. ಇವಾಗ ಏನ್ ಬೆಳೆದ್ರು ಅದೆಲ್ಲ ಬೆಳೆಯದೇ ಇಲ್ವಲ್ಲ, ಅವೆಲ್ಲ ಬೆಳೆಯದೇ ಇಲ್ಲ ಇವಾಗ. ಈಗೇನ ಇದೆ ಅಂತ ಜ್ವಾಳೆ ಅಂತ ಇವು.

0: ಹೂ ಅಂತ, ಕೊಬ್ಬು ಅಂತ, ಗೇಲ್ ಅಂತ ಅಂತ ಹಾಕತ್ತಾರ. ಆಗಿನ ಫಸಲು ಈಗೆಲ್ಲ ಹಾಕ್ತಾರು ಅಂತ.
1: ನಿಮ್ ಕಾಲದಲ್ಲಿ ಅವನ್ನೆಲ್ಲ ಹಾಕ್ತಿದ್ರ?
0: ಆವಾಗ ದನಿನ ಗೊಬ್ಬರ, ಎತ್ನೀರು, ಇವಾಗೆಲ್ಲ ಎಲ್ಲ ಮಿಷಿನೇ. ಆಮೇಲೆ ಹೊಲಕ್ಕೆಲ್ಲ ಬರೀ ಗೌರ್ಮೆಂಟ್ ಗೊಬ್ಬರೇ. ಈಗ ಊಟ ನೀವೇನೇ ಮಾಡಿದ್ರು ರುಚಿ ಇಲ್ಲ. ಆವಾಗ ಸುಟ್ಟು ಮೆಣಸಿನ್ಕಾಯಿ ಸುಟ್ಟು ಉಪ್ಪೆಸರು ಮಾಡಿದ್ರು ಗಮ ಗಮನ ಚಂದ ಆಯ್ತಿತ್ತು. ಇವಾಗ ಹದಿನಾರು ಗಿರಣಿ ಹಾಕಿದ್ರು ರುಚಿ ಬರಲ್ಲ. 12 ರೋಗ ಸೇರ್ಕತ್ತು ಜನಗಳ್ಗ. ಹಂಗಾಗೋಯ್ತು ಹೇಳಿ.
1: ಈ ಕಾಲದಲ್ಲಿ ಆತರ ವ್ಯವಸ್ಥೆಗಳಿತ್ತು, ಆ ವ್ಯವಸ್ಥೆ ತಕ್ಕಂಗೆ ಜೀವನ ಮಾಡ್ತಿದ್ರಿ. ಈಗ ನಿಮ್ ಕಾಲದಲ್ಲೆಲ್ಲ ತುಂಬಾ ಯಥೇಚ್ಛವಾಗಿ ಊಟ ಮಾಡ್ತಿದ್ರಿ, ಶಕ್ತಿಯುತವಾಗಿರ್ತಿದ್ರಿ, ಯಾವ್ದೇ ಕಷ್ಟ ಕಾಯಿಲೆಗಳನ್ನ ಇರ್ತಿರ್ಲಿಲ್ಲ. ಇದ್ರ ಗುಟ್ಟ ಏನಂಚಿ, ಏನ್ ತಿಂತಿದ್ರಿ ಅವಾಗೆಲ್ಲ?
0: ಆವಾಗ ಏನಪ್ಪ, ಒಂಚೂರು ಮಜ್ಜಿಗೆ ಮೊಸರು, ತೊಂಗಳು ಮುದ್ದೆ ತಿನ್ಕ ಕೆಲ್ಸ್ಕೊಯ್ತಿನ್ನು. ತೊಂಗಳು ಮುದ್ದೆ ನಮ್ಗೆ ಆವಾಗ ಕಾಫಿನೂ ಇಲ್ಲ. ಈಗ ಕಾಫಿ ಅಂತ ಅನ್ನೆಡ್ ತಿಂಡಿ ಅಂತ ಅಂಕ ಮಾಡ್ತಾರ. ಆವಾಗ ಬೆಳಗ್ಗೆ ಎದ್ದ ಅಂದ್ರೆ ಮಗ ತೊಳೆದಂದ್ರೆ ತೊಂಗಳು ಮುದ್ದೆ ತಿನ್ಕೊ ಹೋಯ್ತಿನ್ನು. ಅಷ್ಟೇ ನಮ್ಮ ಊಟ.
1: ಅನ್ನ ಏನು ಇರ್ಲಿಲ್ವಾ ಅವಾಗ?
0: ಅವಾಗ ಅನ್ನ ಚಿಕ್ಕದೇ ಬಲ್ಗುದು ಎಲ್ಲೇ ಆಗಾಗ ಅದಿಲ್ಲ. ಭತ್ತ ಬತ್ತಿತಿಲ್ಲ, ಅಕ್ಕಿ ಕೊಡ್ತಿತ್ತಿಲ್ಲ. ಅಂಗಡಿಲಿ ಅರ್ಧ ಕೆಜಿ ಅಕ್ಕಿ ತಕೋಬೇಕು ಅಂದ್ರ 20 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ ಅನ್ನೋದು. ಅದ್ ತಕೊಂಡ್ಬಂದು ಯಾರೇನು ತಿನ್ನಕ್ ಆಯ್ತಿತ್ತು? ಕೊಂಡ್ಕೊಂಡು ರಾಗಿ ಮುದ್ದ ತಿಂತಿನ್ನು. ಬೆಳಗ್ಗೆ ಹೊತ್ತಂತೆ ಎದ್ದು ತಂಗಳು ಮುದ್ದೆ ತಿನ್ಕ ಕೆಲ್ಸ್ಕೊಯ್ತಿನ. ಕೂಲಿಗ
1: ಸೊಪ್ಪು ಸಿದೆ,
0: ಸೊಪ್ಪು ಸೋದೇನೆ, ಅದೇ ಒಂದು ಸೊಪ್ಪು ಕುಯ್ಕೊಬತ್ತಿನು. ಯಾವ ಸೊಪ್ಪು ಸಿಗತ್ತ? ಅದ ಗಣಕ ಸೊಪ್ಪು, ಆಗ ಅಣ್ಣ ಸೊಪ್ಪು, ಗುರ್ಜ ಸೊಪ್ಪು, ಹಾಗೇನ್ ಜಾಸ್ತಿ ಅದೇ. ಇವಾಗೇನೆ ಬೆಳಿತಾರ ಇವಾಗ ಪ್ರತಿಯೊಂದು ಸೊಪ್ಪನು. ಇವಾಗ ದುಡ್ಡು ಕೊಂಡ್ಕೋತೀವಿ.
1: ದುಡ್ಡು ಕೊಂಡ್ಕೋತಿರ್ಲಿ,
0: ದುಡ್ಡು ಸೊಪ್ಪು ಕೊಂಡ್ಕತ್ತಿತ್ತಿಲ್ಲ ಬಿಡಿ. ಒಳ್ಕಣಿ ಕೂಲಿ ಹೋಯ್ತೀನಿ, ಒಲ ಅಲ್ಗಣ್ ಕುಯ್ಕೊಬತ್ತಿನು. ಸೌದ ಅಂದ್ರೆ ಬೆಳೆದಲ್ಲಿ ಸೌದ ನಿಂತಿರ ಮರ ತಿಳ್ಕೊಂಬ ಕೊಡ್ತೀವಿ ಅಡ್ಗ ಮಾಡಕ. ನಮ್ಗ ಹಸಿ ಮರನ ಒಲಲಿ ಮಾಡ್ಕಲಿ ಅಡ್ಗ ಮಾಡ್ತಿದ್ವು ಅವಾಗ. ರಾಗಿ ಕಲರ್ ರಾಗಿ ಬಿಸ್ಕೊಂಡು ಇವಾಗ ಎಲ್ಲ ಪ್ರತಿಯೊಂದು ಮನ್ಗ ಸಾಗರ ಒಳಗಿನ ನೀರು ಹೊರ್ತೀನಿ ಈ ಬದಿ ಒಳಗ ಊತ್ಕೊಂಡು. ಇವಾಗ ಬಾಕ್ಲ ಮುಂದೆ ಪೈಪ್ ಕೊಟ್ರು ಅನ್ನಲ್ಲಿದ್ರು ಮನ ಒಳಗ ಪೈಪ್ ಕೇಳ್ತಾರ. ಈಗ ಮಿಷಿನ್ ಅಂತ, ಕುಕ್ಕರ್ ಅಂತ, ಸ್ಟೌವ್ ಅಂತ, ಗ್ಯಾಸ್ ಅಂತ ಅಂತ ಎಲ್ಲ ಬಂದ್ಬಿಡ್ತು. ಆವಾಗೆಲ್ಲ ಮಡ್ಕ ಯಾವ ರೋಗ ಹೋಯ್ತಿಲ್ಲ. ಈಗ ಇವನ್ನೆಲ್ಲ ಕೊಟ್ರೆಲ್ಲ 12 ರೋಗ ಮುನ್ಸನ್ಗ. ಏನ ಹೇಳಿ, ರಾಸನ್ ಎಲ್ಲ ಅವೆಲ್ಲ ಹಿಂಡ್ಕತ್ತವ ಬೆಂಡು ನಾವು ಸೋಗ್ತು ಅಂದ್ರೆ ಬಿದ್ಕತ್ತು ಅಂದ್ರೆ ಮುರಿದೋಯ್ತವ.

0: ನಿಮ್ ಕಾಲದಲ್ಲಿ ದವಸ ಧಾನ್ಯಗಳನ್ನ ಬೆಳಿತಿದ್ವಿ ಅಂತ ಹೇಳ್ತಿದ್ರಿ, ಆ ದವಸ ಧಾನ್ಯಗಳನ್ನ ಪುಡಿ ಮಾಡಕ್ಕೆ ಯಾವ ತರ ಮಾಡ್ತಿದ್ರಿ?
1: ಅದೇ ರಾಗಿ ಕಲರ್ ಬೀಸ್ತೀನಿ, ರಾಗಿ ಕಲರ್ ಬೀಸ್ತೀನಿ, ಕುಡ್ತೀನಿ ಒಳ್ಳೆಯಲ್ಲಿ. ಇವಾಗ ಯಾರು ಕುಡ್ತಾರೋ, ಇವಾಗ ಯಾರು ಬೀಸ್ತಾರು, ಕೈಲಿ ಅನ್ಕೋತೀನಿ. ಈಗ ಯಾರು ಅಂತಾರು ಮಿಲ್ಗೋತ್ಕೋತಾರ ವನಿಸಕ್ಕ, ನಾವು ಕೈಲು ಅನ್ಕೋತೀನಿ. ಆ ಪರಿಸ್ಥಿತಿಲಿ ಜೀವನ ಕಳೆದ್ನು, ಈಗಿನವ್ರು ಜೀವನ ಕಳೆದಾರ, ಅತ್ತಮ್ಮದಿರು ಬಾವಮ್ಮದಿರು ಅಂದ್ರೆ ಎರ್ಕೊಂಡು ನಡಿತೀನಿ, ನಾವು ಗಾಣದಿರ್ ಕಂಡ್ರೆ ಅಷ್ಟು ಊರ್ಕೆ ಎದ್ರಕತ್ತೀನಿ. ಅಂತ ಜೀವನ ಕಳೆದ್ನು ನಾವು, ಇವಾಗ ಹಂಗ್ ಕಳೆದಾರ ಹಂಗ ಜೀವನ.
0: ನಿಮ್ಮ ಕಾಲದಲ್ಲಿ ಒಂದು ಭಯ ಭಕ್ತಿ ಅನ್ನೋ ವಾತಾವರಣ ಇತ್ತು. ಈಗ ನಿಮ್ಮ ಊರಿನಲ್ಲಿ ವಿಶೇಷವಾಗಿ ಯಾವ ಹಬ್ಬ ಮಾಡ್ತೀರಿ?
1: ನಮ್ಮೂರಲ್ಲಿ ಮಾರಿಕೊಂಡ ಮಾಡ್ತಾರ, ಮಾದಹೆನ್ ದೇವಸ್ಥಾನ ಇಲ್ಲಿ ಇದು ಕೊಂಡ ಮಾಡ್ತಾರ. ಇನ್ ಬೇರೆ ಹಬ್ಬನೆಲ್ಲ ಸುಮ್ ಸುಮಾರ ಮಾಡ್ತಾರ. ದೂರ ಮಾಡೋದೇ ಮಾದಹೆನ್ ಕೊಂಡ, ಸಾಗರ ಮಾರಿಕೊಂಡ. ನಮ್ಮೂರಲ್ಲಿ
0: ಸುತ್ತಮುತ್ತ ಹಳ್ಳಿಗಳೆಲ್ಲ ಸೇರ್ಕೊತಾವ ಅಥವಾ ನೀವು ಒಬ್ಬರೇ ಮಾಡ್ತೀರಿ?
1: ಏ ಬರ್ತಾರ, ಎಲ್ಲ ಊರವರು ಬರ್ತಾರ. ಅವ ಮಾಡೋದು ನಮ್ಮೂರವರೇ, ಆದ್ರ ಜಾತ್ರಾ ದೇವಲ ನೋಡಕ ಮಾಡಕ ಪೂಜಕ ಎಲ್ಲ ಊರವರು ಬರ್ತಾರ. ಈಗ ಮ ಹೆಣ್ಮಕ್ಳು ಮಾಡಾರಲ್ಲ ಅವ್ರನ್ನೆಲ್ಲ ಕರೀಸ್ತಾರ, ಅವ್ರ ಕಡೆ ನಂಟ್ರೆಲ್ಲ ಬರ್ತಾರ, ಎಲ್ಲ ಬರ್ತಾರ.
0: ಯಾವ ಹಬ್ಬ ವಿಶೇಷವಾಗಿ ನಿಮ್ಮೂರಲ್ಲಿ ಈಗ ಗೌರಿ ಹಬ್ಬ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದ್ರ ವಿಶೇಷತೆ?
1: ಅದೇ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳನ್ನ ಕರಿತೀವಿ, ನಮ್ಮನೇಲಿ ಏನ ಕೈಲಿ ಅದಷ್ಟು ತಂದು ಕೊಡ್ತೀವಿ ಮಕ್ಕಳಿಗ, ಅವ್ರಿಗೆ ಏನ್ ಬೇಕೋ ತಿಂಡಿ ತೀರ್ಥ ಮಾಡ್ಕೊಂಡು ಕೈಲಾದ ಆ ದೊಡ್ಡವರು ಒಂದು ಸ್ವರೂಪನ ನಾವೊಂದು 500 ರೂಪಾಯಿ 300 ರೂಪಾಯಿ ನಮ್ಮ ಬಡಸ್ತಾನ ಕತ್ತೀವಿ ಮಕ್ಕಳಿಗ, ಇರೋದು ಉಟ್ಕೊಂಡು ತಿನ್ಕೊ ಹೋಗ್ಯಾವ ಅಂತೀವಿ. ಅಷ್ಟೇ ನಮ್ಮ ಮಕ್ಕಳ ಪರಿಸ್ಥಿತಿ.
0: ವಿಶೇಷವಾಗಿ ಗೌರಿ ಹಬ್ಬನು ಕೂಡ ಮಾಡ್ತೀರಾ, ತುಂಬಾ ನಿಯಮ ನಿಷ್ಠೆಯಿಂದ ಮಾಡ್ತೀರಾ. ಈಗ ಹಿಂದೆಲ್ಲ ಮಕ್ಕಳು ಸಾಕೋದು ತುಂಬಾ ಕಷ್ಟ, ಈಗ ನಿಮ್ಗೆ ಒಬ್ಬ ಮಗಳು ಅಂತ ಹೇಳಿದ್ರಿ, ಈಗ ಸಾಕೋಕೆ ಕೊಡಗು ತನಕ ಹೋದ್ರಿ ಅಂತ ಹೇಳಿದ್ರಿ, ಹೇಗಿತ್ತು ಆ ಕಷ್ಟ ಎಲ್ಲ?
1: ಅಯ್ಯೋ ಆಗಿನ ಕಷ್ಟ ಹೇಳಿದ್ರಿ, ಅದ್ ಕೇಳಿದ್ರಿ, ಇರಕ್ಕೆ ಮನಿಲ್ಲ, ಬಾಳ್ತನ ಮಾಡಕ ಜನ ಇಲ್ಲ, ಹಂಗ್ ಮಾಡ್ತಿರು. ಇವಾಗ ಏನ ಒಂದೊಂದ್ ಮಕ್ಕಳು ಎರಡೊಂದ್ ಮಕ್ಕಳಿಗೆ ಹಂಗೆ ಕಾಲ ಕಳ್ಕೊಂಡು ಇರೋರು ಮಾಡ್ತಾರ, ಮನೇಲಿ ಇರೋರು ಹೆಂಗಸ್ಗಳು. ಆಗ ಯಾರು ಇರ್ತಿರು, ಆಗ ಅವರೇ ಮಾಡ್ಕತ್ತಿರು. ಪಾಪ ತಾಯಿ ಇದ್ರೆ ತಾಯಿ ಮಾಡ್ತಿದ್ದ, ತಾಯಿ ಇಲ್ದೇವ್ರ ಇನ್ ಗಂಡ ಮನೇಲಿ ಅವರೇ ಮಾಡ್ಕತ್ತಿದ್ರು. ಹಂಗ ಆಗಿನ ಕಾಲ ಪರಿಸ್ಥಿತಿ, ಈಗಿನ ಕಾಲ ಪರಿಸ್ಥಿತಿ ಹಿಂಗ.
0: ಪಿಂಚಣಿ ದುಡ್ಡೇನಾರು ಬರ್ತಿದ್ಯಾ ನಿಮ್ಗೆ?
1: ಏ ಆಗ್ಲಿಂದ ಬಂದಿತ್ತಿಲ್ಲ, ನಮ್ಮ ಯಜಮಾನ್ರ ತಿರೋದ್ರಲ್ಲ ಅವಾಗ ನಮ್ಮ ಅಳಿನೇ ಮಾಡಿಸ್ತರು, ಬರ್ತಿತ್ತು, ಬರ್ತಿದ್ದು ಸಿದ್ಧಿಸಿ ನಿಂತೋಯ್ತು.
0: ಯಾವ್ದೇ ಪಿಂಚಣಿ ವ್ಯವಸ್ಥೆ ಈಗ ಬರ್ತಾ ಇಲ್ಲ ಸದ್ಯಕ್ಕೆ. ಈ ಕುರಿತಂತೆ ನಿಮ್ಗೆ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ?
1: ಅದೇ ಕಣವ ಅದಲ್ಲ, ಶುಗರ್ ಅದ, ಬಿ ಪಿ ಅದ,

0: ಜಾಸ್ತಿ ಇವಾಗ ನಮ್ಗ.
1: ಎಷ್ಟು ವರ್ಷದಿಂದ ಬಂದಿದೆ?
0: ಏ ವರ್ಷ ಏನಾಯ್ತು, ಅದೇ ವರ್ಷ ಅದೇ ಹಿಂಗೆ ಕೂತ್ಕೋ ಕೂತ್ಕೋ ಒಬ್ಳಿ ಹೆಚ್ಚಿ ಮಾಡ್ತಿದ್ನಲ್ಲ, ಸುಮ್ಮನೆ ಅದೇ ಅಕ್ಕ ಸುಮ್ಮ ಬಿದ್ಕತ್ತಿದ್ದಿ. ನಮ್ಮ ತಮ್ಮ ಆಸ್ಪತ್ರೆ ಕರ್ಕೋಗಿ ಚೆಕ್ ಮಾಡ್ಸಂಗಂಟ ವರ್ಷ ಆಯ್ತು ಶುಗರ್ ಬಿ ಪಿ ಅದವ್ರಗ ಅಂತ ಹೇಳಿದ್ರು.
1: ಕಣ್ಣಪ್ಪಗೆ
0: ಏನ್ ಮಾಡ್ತೀವಿ ಅಂದ್ರ ಅದಕ್ಕೇನು ನಾವು ಮೆಡಿಸಿನ್ ತಗೊಂಡಿಲ್ಲ. ನಾವು ಮೆಡಿಸಿನ್ ತಗೊಳಲ್ಲ, ಊಟನೇ ಕಂಟ್ರೋಲ್ ಮಾಡ್ಬಿಟ್ ನಾವು. ಊಟಲ್ಲೇ ತೊಂದ್ರೆ ಇಲ್ಬಾರ್ದಾಗ ಜೀವಕ ಮಾಡ ಊಟನೆಲ್ಲ ಬಿಟ್ಬಿಟ್ ನಾವು. ಬೆಳಿಗ್ಗೆ ಏನಂದ್ರ ಮುದ್ದೆ ಮಾಡ್ಕೋತೀವಿ, ಸಾಯಂಕಾಲ ಒಂದ್ ಚಪಾತಿ ಒಂದ್ ರೊಟ್ಟಿ ಹಾಕತೀವಿ. ಅನ್ನ ಊಟ ಮಾಡಲ್ಲ, ಟೀ ಊಟ ಕುಡಿಯಲ್ಲ, ಅವೆಲ್ಲ ಬಿಟ್ಟು ಹಾಕ್ಬಿಟ್ಟು ನೀವು ಹೇಳ್ತಲೆ ಇವನ್ನೆಲ್ಲ ಹೇಳ್ತಲೆ. ಸೀತಾಪತ ತಿನ್ಬೇಡಿ ಅಂದ್ರು, ಅವನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ನಾವು. ಹಂಗ ಒಂದ್ ಹೀರೆಕಾಯ ಒಂದ್ ಹಾಗಲ್ಕಾಯ ಮೂಲಂಗಿ ಮೆಂತ್ಯ ಸೊಪ್ಪು ತಕೊಂಡು ಊರ್ಕೊಂಡು ಇಟ್ಟ ಚಪಾತಿ ಮಾಡ್ಕೊಳ್ಳೋದು ರೊಟ್ಟಿ ಮಾಡ್ಕೊಳ್ಳೋದು.
1: ಅಂದ್ರೆ ಶುಗರು ಬಿ ಪಿ ಇದೆ, ಈ ಕುರಿತಾಗಿ ಯಾವುದೇ ಚಿಕಿತ್ಸೆನ ತಗೋತಾ ಇಲ್ಲ. ನಿಮ್ಮ ಊಟ ತಿಂಡಿಲೆ ನೀವು ನಿಯಂತ್ರಣ ಮಾಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರಿ. ಕಣ್ಣನ್ ಸಮಸ್ಯೆ ಇದೆ ಅಂದ್ರಲ್ಲ,
0: ಅದೇ ಕಣ್ಣು ಅಂದ್ರೆ ಒಂದ ಮಾಡ್ಸಿವಿ ಇದ ಇದು ಕಾಣಲ್ಲ ಎರಡು.
1: ಎಲ್ಲಿ ಮಾಡಿಸಿದ್ರಾ?
0: ಜೀವನಕ್ಕನಂದ ಆಸ್ಪತ್ರೆಯಲ್ಲಿ ಮಾಡಿದ್ರು.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100 ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆ ಇದ್ದು ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ

0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು 25% ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ಧಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು ಪ್ರಪಂಚದಾದ್ಯಂತ ಆಹಾರ ಭದ್ರತೆಗೆ ಅಪಾಯ ಉಂಟು ಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟ್ರೀಯ ಒಪ್ಪಂದದಡಿ ICERD ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ICERD ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ಧ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಳಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 4ನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಣೆ.

0: ಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡು ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ತೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಹುಡುಗಿನ ಇದನ್ನು ಮಾಡಿಸ್ಕೊಡವ ಅಂದಿ. ನಮ್ಗೆ ಸಿ ತೊಂದ್ರಿ ಸುಮ್ರವ್ವ, ಯಾರು ಮಾಡಿದಾರು? ನೀನು ಅಂಗಡಿ ಬಂದ್ಬಿಡ್ತಿದೆ, ಗಾಳಿ ಬಿಡ್ತು ಕೂತ್ಕೊತಿದೆ, ಅದೊಂಥರಲ್ಲೇ ಜೀವನ ಕಳೆಯವ. ಈಗಿದ್ದವ್ರು ಇನ್ನೊಂಗಳಿದ್ದಿರಲ್ಲ ಅಂತದ, ಹಂಗ ಆಡ್ಕೊಂಡು ಇದೊಂದು ಮಾಡ್ಸಾರ ಅಷ್ಟೇ.
2: ಈಗ ಮತ್ತೆ ಯಾವ ಕಣ್ ಕಾಣಿಸ್ತಿಲ್ಲ ಅಜ್ಜಿ ನಿಮ್ಗೆ?
1: ಇದು ಎರಡು ಕಣ್ ಕಾಣಲ್ಲ, ಬಲ್ಕಣ್ಣು ಒಂದೇ, ಪೂರ್ತಿ ಕಾಣಲ್ಲ, ಇದು ಪೂರ್ತಿ ತುಂಬರ್ಕು ಕಾಣಲ್ಲ, ಈ ಕಣ್ ಮುಚ್ಕಡ್ರಿನ ಕಾಣದೇ ಇಲ್ಲ.
2: ಈಗ ಕಣ್ ಕಾಣಿಸಲ್ಲ ಅಂತ ಅಂತೀರಿ, ಅಂಗಡಿ ವ್ಯವಹಾರ ಎಲ್ಲ ಹೇಗ್ ನೋಡ್ಕೊತಾ ಇದೀರಿ ಗೊತ್ತಾಗತ್ತ?
1: ಕಣ್ಣಲ್ಲೇ ಮಾಡೋದು, ಇದೊಂದ್ ಕಣ್ಣಲ್ಲಿ 5 ಗಂಟೆ 5:30 ಬಾಕ್ಲಾಕ್ಬಿಡ್ತೀನಿ, ಸಾಯಂಕಾಲ ಗಂಟೆ ಇರಲ್ಲ, ಕಾಣಲ್ವಲ್ಲ ಅದ್ಕ. ಇದಕ್ಕೂ ದಾರಿ ಕೊಡಲ್ಲ, ಇದನ್ನು ಕಳತಾನೆ ಮಾಡ್ತಾರ ಅಂಗಡಿನ. ಇದನ್ನು ಪಕ್ಕದ ಮನ್ಗ ಅಲ್ಲಿ ಮನೆಯೊಳಗ ಅಂಗಡಿ ಅದಲ್ಲ ಹಟ್ಟಿ ಒಳಗ, ಅಂಗಡಿಗೆ ಪೊಟ್ಟನ ಕಟ್ಕೊ ಹೋಗ್ತೀನಿ, ಚೀಲ ಹೊತ್ತು ಕಟ್ಕ ಕಟ್ಕೊಂಡು, ಇದನ್ನು ಕೂತ್ಗೆ ವ್ಯಾಪಾರ ಮಾಡಕ್ ದಾರಿ ಕೊಡಲ್ಲ ಜನಗಳು. ಈ ಸಾಯಂಕಾಲ 5 ಗಂಟೆ ಆಯ್ತು ಅಂದ್ರ ಚೀಲ ಕಟ್ಕೊಂಡು ಅಲ್ಲಿ ಹೊತ್ಕೋಗಿ ಎತ್ಕೋಗಿ ಕಾಣಲ್ವಲ್ಲ, ಮೆತ್ ಮೆತ್ಗ ಅವಿಗೂ ಬತ್ತವ ಅಂತ ಸೈಡ್ಗ ಮೆತ್ ಮೆತ್ ಹೋಗಂಟೆ 7 ಗಂಟೆನೆ ಆಯ್ತು ಮನೆ ಸೇರಗಂಟೆ. ನಾನು ಪುಣ್ಯಕ್ಕೆ ಬೆಳಿಗ್ಗೆ ಒಂದು 6 ಗಂಟೆಗೆ ಬತ್ತನಿ, ಇಲ್ಲಿ ತಕೊಂಡ್ ಸೇರಗಂಟೆ ಸೇರ್ಸೋ ಗಂಟೆ ಹೊತ್ಕೊ ಬಂದು 9 ಗಂಟೆನೆ ಆಯ್ತು. ಹಂಗ ಆಡ್ಕ ಜೀವನ ಕಳೆಯೋದು.
2: ಈಗ ವಯಸ್ಸಾದ ಜೀವನ ಒಬ್ಬರೇ ಜೀವನ ಸಾಗಿಸ್ಕೋಬೇಕು ಅಂದ್ರೆ ಇದ್ರ ಜೊತೆಗೆ ಮನೆ ಕೆಲಸನು ಹೇಗ್ ಮಾಡ್ಕೋತೀರಾ ನೀವು ನಿಮ್ ಕೆಲಸಗಳನ್ನ?
1: ನಮ್ ಕೆಲಸ ಅದೇ ಕಣಪ್ಪ, ಸ್ನಾನಕ್ಕ ನೀರು ಗಿರು ಮಾ ಕಾಯಿಸ್ಕೋಬೇಕು. ಸ್ವಾಮಾರ್ ಶುಕ್ರವಾರ ಆಯ್ತು ಅಂದ್ರೆ 1 ಗಂಟೆನೆ ಆಯ್ತು ಮನೆಗಳು. ಏನ್ ಹೇಳಿ, ಒಂದ್ ಕಣ್ಣಿನ ದಿಷ್ಟಿ ಇರಲ್ವಲ್ಲ, ಆ ಮನೆಗಿನ ಸೀಡ್ತೀವಿ ಅಂತ ಕಾಣಲ್ಲ ಅಂತ ಒಂದ್ ಮೆತ್ ಮೆತ್ಕಂಗ್ ಆಡೋದು, ಅದ ಮೆತ್ ಮೆತ್ಗ ಮನೆ ಸೀಟ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ಜಿಂಕ್ ಸರಾಗಾದ್ರೆ ಏನಾರ ಆಡೋದು ತಿನ್ನಕ ಜಿಂಕ್ ಸರಾಗಿಲ್ದೇ ಸ್ನಾನ ಮಾಡ್ಕೊ ಬಿದ್ಕೊಳ್ಳೋದು.
2: ಈಗ ವಯಸ್ಸಾದ ಜೀವನ ಕಷ್ಟ ಅನ್ಕೊಂಡು ಕೂತಲ್ಲೇ ಕುಂತ್ಕೊಬಿಟ್ಟಿರ್ತಾರೆ ಕೆಲವರು.

0: ಅಂಥವ್ರಿಗೆ ನೀವು ದುಡ್ಕೊ ತಿಂತಿದ್ರ ಈವಾಗ್ಲೂ, ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರ?
1: ಅದೇ ನಮ್ಮಂಗ ತಿರುಗಾಡಿ ನಮ್ಮಂಗ ಸ್ವಲ್ಪ ಕೈ ಅಡ ಮಡ್ಗ ಕೆಲಸ ಮಾಡಿ, ವಾಕ್ ಮಾಡಿ, ತಿರುಗಾಡಿ, ಈ ಶುಗರ್ ಬಿಪಿ ಇರೋರಿಗೆಲ್ಲ ಕಂಟ್ರೋಲ್ ಮಾಡಿ, ಕುಡಿಯ ಟೀನೆಲ್ಲ ಬಿಡಿ, ತಿನ್ನೋ ಊಟನೆಲ್ಲ ಬಿಡಿ, ಎಣ್ಣ ತೀರ್ನೆಲ್ಲ ತಿಂತಿದ್ದಾರೆ, ಮಾಂಸ ಮೀನು ಇನ್ನೇನೋ ಒಂದು ಸ್ವಲ್ಪ ಉಪಯೋಗಿಸ್ಬೋದು, ಮಾಂಸ ತಿನ್ನಕ್ಕಿಲ್ಲ ಅದು ಜಡ್ ಅಲ್ವಾ. ಆಮೇಲೆ ತಿಂಡಿ ತೀರ್ತಾನ ಜಾಸ್ತಿ ತಿನ್ಬೇಡಿ, ಆಗದೆವನ್ನೆಲ್ಲ ಜಡ್ ಮಾಡ್ಕೊ ಮಾಡ್ಕೊ ತಿಂತಿದ್ದಾರೆ. ಆಮೇಲೆ ತರಕಾರಿನೂ ಅಷ್ಟೇ, ಶೀತ ಪದಾರ್ಥ ತಿನ್ಬೇಡಿ, ಕೊಟ್ಟರಲ್ಲ ಇವತ್ತರಲ್ಲಿ ತಿನ್ನಿ, ಅಲ್ಲೇ ಕೊಟ್ಟರ ಪುಸ್ತಕನ ನಮ್ಗೆ ಇವನಕ್ಕೆ ನಿಂತೆ ಕೊಟ್ರ, ಅದು ನೋಡ್ಕೊಂಡು ನಾವು ಊಟ ಮಾಡ್ತೀವಿ, ಹಂಗೆ ನೀವು ಮಾಡಿ ಅಂತ ತಿಳ್ಕೊ ಕೊಡ್ತೀವಿ ನಮ್ಮ ಕೇಳ್ದವ್ರಗ. ನಮ್ಮ
0: ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಕೆಲಸ ಕಾರ್ಯಗಳು ಏನೇನು ಇರ್ತವೆ?
1: ಅದೇ ಇನ್ನೇನ, ಬೆಳಗ್ಗೆ ಹೇಳ್ತೀವಿ, ಹೊರಗಡೆ ಅಟ್ಟಿಕಾ ಸೊಗಸ್ಬೇಕು, ನೀರಿಡ್ಬೇಕು, ರಂಗೋಲ ಬಿಡ್ಬೇಕು, 5 ಗಂಟೆ ರೈತರಿಗೆ ಇಡ್ಬೇಕು, ಎಲ್ಲ ಮಾಡ್ಬೇಕು ಅಂದ್ರು ಬಾ. ಅದೆಲ್ಲ ಮಾಡ್ಬಿಟ್ಟು ಒಂದು ಸ್ವಲ್ಪ ಕಾಳ ಬೇಯಕೊಂಡು ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಅವೇ ಬ್ಯಾಗ್ ಹಾಕೊಂಡು ತೆಗೆತ್ಕೊಬತ್ತೀವಿ. ಇನ್ನು ಮನೆಗೆ ಹೋಗೋಕ್ಕಾಗಲ್ವಲ್ಲ, ಅದನ್ನ ಮುದ್ದೆನ ಇಪ್ಪಟ್ಟು ತಿಂತೀವಿ, ಸಾಯಂಕಾಲ ಇಪ್ಪಟ್ಟಿದ್ದೇವೆ, ಬಂದಾಗ ಬೆಳಗ್ಗೆ ಒಂದ್ಸಲ ತಿಂತೀವಿ. ಆ ಸಾಯಂಕಾಲ ಹೋಗಿ ಒಂದೊತ್ತು ತಾನೇ ಅಂದ್ಬಿಟ್ಟು ಒಂದು ಚಪಾತಿ ನೀರು ಹಾಕೊಳ್ಳೋದು, ಒಂದು ರೊಟ್ಟಿ ನೀರು ಹಾಕೊಳ್ಳೋದು, ಆ ಒಂದು ಹೀರೆಕಾಯಿ ಆಗಲ್ಕಾಯಿ ತಗೋತೀವಿ ಅಲ್ಲ, ಅದು ಗೊಜ್ಜು ಮಾಡ್ಕೊಳ್ಳೋದು.
0: ಹೇಗೆ ನಡೀತಾ ಇದೆ ಜೀವನ
1: ನೋಡಿ, ಈ ತರ ಜೀವನ ನಡೆಸ್ತೀವಿ. ಹ್ಮ್, ಅದು ಬಂದ್ರ ಬತ್ತು ಬರ್ದೇವ್ರಿ ಲಕ್ಕೂ ಕಾಸು.
0: ದಿನದ ವ್ಯಾಪಾರ ಎಷ್ಟು ಸಿಗುತ್ತೆ ಅಜ್ಜಿ?
1: ಆದ್ರೆ ಪೆಟ್ರೋಲ್ ಪೆಟ್ರೋಲು ಸಿಕ್ಕಲೊಟ್ಟು ಹೋದ್ರು ಒಂದು 400 ರೂಪಾಯಿ ಬತ್ತಕಣಪ್ಪ, ಅದ್ರ ಮೇಲೆ ಏನೇ ದಾಟಲ್ಲ. ಇವತ್ತು 100 ರೂಪಾಯಿ ಆಗಿಲ್ಲ. ಹ್ಮ್, ಆ ಒಂದ್ ದಿವಸ 400 ಸಿಕ್ಕತ್ತ, 300 ಸಿಕ್ಕತ್ತ, 200 ಸಿಕ್ಕತ್ತ, ಒಂದ್ ದಿವಸ 30 ಸಿಕ್ಕತ್ತ, ಒಂದ್ ದಿವಸ 10 ಸಿಕ್ಕತ್ತ. ಇನ್ನೇನ್ ಮಾಡಿದ್ರೆ ಜನ್ದೊಂದ್ಗ ಬೇಜಾರ್ ಕಳ್ಕೊಂಡು ಹಂಗ ಆರ್ತ್ ಕೂತಿದ್ ಹೋಗೋದು.
0: ಯಾರು ನೋಡೋರಿಲ್ಲ, ಈ ನಿಟ್ಟಲ್ಲಿ ನಮ್ಮ ಜೀವನ ನಾವು ನೋಡ್ಕೋಬೇಕು.
1: ಮನೇಲಿ ಕೂತ್ಕೊಂಡ್ರೆ ಬೇಜಾರು, ಎಲ್ಲಾನು ನೆನ್ಸ್ಕೊ ಕಣ್ಣೀರ್ ಹಾಕ್ತೀವಿ, ಇಲ್ಲಾದ್ರೂ ಸಿ ಜನಗಳು ನೋಡಿ.

0: ಕಷ್ಟ ಸುಖ ನೋಡಿ ಹಸಿ ನಮ್ ಜೀವನ ಕಷ್ಟನ ಪರಿಹಾರ ಮಾಡ್ಕೋಬೇಕು ಅಂತ ಕೂತಿರೋದು.
1: ಈ ಅಂಗಡಿಯಲ್ಲ ಯಾರು ಸಹಾಯ ಮಾಡ್ಕೊಟ್ರು ಅಜ್ಜಿ?
0: ನನ್ನ ತಮ್ಮನೇ ಮಾಡೋದು, ನನ್ನ ತಮ್ಮನೇ ಸಾಮಾನು ತಂದು ಕೊಡೋದು, ಇದೆಲ್ಲ ಓದೋದು ಬಂದದೆಲ್ಲ ಮಾಡೋದು. ಈ ಸೊಡ್ಡು ಪುಡ್ನೆಲ್ಲ ನಮ್ಮ ಮನೆಯವ್ರು ಮಾಡ್ಕೊಡ್ತಾರ. ಈ ಸಾಮಾನು ಗಿಮ್ಮನೆಲ್ಲ ನನ್ನ ತಮ್ಮನೇ ನನ್ನ ತಮ್ಮನ ಹುಡುಗ ತಂದು ಕೊಡ್ತಾರ. ಅದೆಲ್ಲ ಒಂದು 200 ರೂಪಾಯಿ ಆದ್ರ ನನಗೊಂದು 50 ಇಟ್ಕತ್ತಿ, ಅವ್ರ ಕೈಗೊಂದು 100 ಇನ್ನೂರೈವತ್ತ ಸಿಕ್ಕದಷ್ಟು ಕೊಡ್ತೀನಿ. ಅದು 3 ದಿವಸಕ್ಕೆ 4 ದಿವಸ ಸೇರಿಸಿ ಒಂದು ಪೆಟ್ರೋಲ್ ತಂದು ಕೊಡ್ತಾರ. ಈ ಸಾಮಾನು ನಾವು ಸಾಲನೇ ತಕತ್ನಿ ಗಾಡಿ ಒಂಬತ್ತನ. ಈ ವಾರ ಸಾಲ ತಗೊಂಡ್ರೆ ಬರ ವಾರ ಕಂಡ್ರೆ ಸೇರಿಸಿ ಏರ್ದಷ್ಟು ಕೊಡ್ತೀನಿ. ಅವನು ನೋಡ್ತಾನೆಲ್ಲ ನಮ್ಮ ಬಂಡೋಳ ಕೊಟ್ಟದ್ಗ ಇಸ್ಕೊ ಹೋಯ್ತಾನ ಅಷ್ಟ ಇಷ್ಟ ಆಯ್ತು ಬಿಡೋಜಿ ನಿಮ್ ಜೀವನ ಕಳೆಯಾಗ್ತಾನೆ ಅಂತ ಆ ದಿವಸಕ್ಕೆ ಕೊಟ್ಟೆ ಬಿಡ್ತೀನಿ. ಆಗ ದಿವಸ ಕಡನೆ ಹೇಳ್ತೀನಿ ಹಂಗ ತಕೊಂಡು ಜೀವನ ಕಳೆಯೋದು.
1: ಆ ಕಾಲದಲ್ಲೆಲ್ಲ ನಿಮ್ಗೆ ಹಾಸ್ಪಿಟ್ಲ್ಗಳು ಇರ್ಲಿಲ್ಲ, ಆವಾಗ ನಿಮ್ಮ ಆರೋಗ್ಯನ ಹೇಗೆ ಕಾಪಾಡ್ಕೋತಿದ್ರಿ?
0: ಆವಾಗ ಈ ನಮ್ಮ ತಂದೆಯವರು ಏನ್ ಮಾಡ್ತಿವ್ರು ನಮ್ಗಂದ್ರೆ ಜ್ವರ ಬಂದ್ಬಿಟ್ರ ಹೊಟ್ಟಿಗಣಿ ಪುರತ ಅಂತ ಹಾಕತ್ತೀವಿ ಪುರತ. ನಮ್ಮ ತಂದೆಯವರು ಏನ್ ಮಾಡ್ತಿವ್ರು ಗೊತ್ತಾ, ಒಂದು ಲೋಟ ಎತ್ಕೋಗಿ ಆ ಪುರತ ಮುರಿದ್ಬಿಟ್ಟು ಹಾಲ್ನೆಲ್ಲ ಬಸ್ಕ ಬರೋದು. ಅದನ್ನ ನಮ್ಮ ನೆತ್ತಿಗೆ ಒತ್ತದು, ನಮ್ಮ ಉಗ್ರ ಕಣ್ಗೆಲ್ಲ ಒತ್ತದು, ನಮ್ಮ ಕಾಲ್ಗೆಲ್ಲ ಒತ್ತದು. ಆ ಚಕ್ರ ತಕೊಂಬಂದ್ಬಿಟ್ಟು ಆ ಮೇಗ್ಲು ಆಟನ ಒರೆದು ಬಿಟ್ಟು ಅದೇ ಚಂದಾಗ ಆ ಸಕಲ್ ಮೇಲೆ ಆಗ ಒಳ್ಳಿತ್ತಿಲ್ಲ, ಒಳ್ಕಲ್ಲಿತ್ತಿಲ್ಲ, ಆರ್ಸವಿ ಏನು ಇತ್ತಿಲ್ಲ, ಆ ಸಕಲ್ಲು ಮುಡಿಕೊಂಡಿದ್ದು. ಅಲ್ಲಿಗೆ ಚಂದ ಜಬ್ಬಿಟ್ಟು ಆಕ ಸಂಬರನೆಲ್ಲ ಹಾಕಿ ಅದನ್ನ ಅರ್ದು ಅಗ್ರಣಿ ಮಾಡಿ ಅದ ಬಜ್ಜಿ ಮಾಡಿ ಒಂದು ಗಂಜಿ ಒಂದು ಅನ್ನ ಕೊಟ್ರ ಅದ್ರ ತಲೆ ಮೇಲೆ ಅದು ಬಿಟ್ಕೊಡ್ತಿರು. ಬೆಳಿಗ್ಗೆ ಆಳುಗಳಿಗೆ ಕುಡಿಸ್ತಿರು, ಅದೇ ಮೆಡಿಸನ್ ನಮ್ಗೆ. ಅವಾಗ ಈ ದಿನಗಳಲ್ಲಿ ಆ ಸರ್ಗೋಗ ಡಾಕ್ಟ್ರು ಆಸ್ಪತ್ರೆ ಗೀಸ್ಪತ್ರೆ ಇಟ್ಕೊಂಡ್ರಲ್ಲ, ಆವಾಗ ಹೋಗೋದು ಜ್ವರ ಅಂದ ಎಲ್ಲಿಗೆ ಓಡೋಗೋದು ಒಂದು ಚುಚ್ಚುಕ ಬರೋದು, ಅಲ್ಲಿ ಮಾತ್ರ ಕೂಡ ತರೋದು ನುಂಗೋದು.
1: ಈಗಲೂ ಆ ಪದ್ಧತಿಗೆ ಒಪ್ಕೊಂಡಿದ್ರ ಅಥವಾ ಹಾಸ್ಪಿಟ್ಲ್ಗೆ ಏನಾದ್ರು ಹೋಗ್ತಿದ್ರ?
0: ಇವಾಗ ಬರೀ ಆಸ್ಪತ್ರೆ, ಇವಲ್ಲ ಈ ಜ್ವರ ಬಂದ್ರೆ ಎಲ್ಲ ನಾನು ಚೇತನ್ ಮೇಡಮ್ನ ಆಸ್ಪತ್ರೆಗೆ ಹೋಗೋದು, ಇನ್ನೆಲ್ಗು ಹೋಗಲ್ಲ. ಈಗ ಹೋಗಕ್ಕೆ ಕಣ್ಕಣಲ್ವಲ್ಲ, ಅದಾದ್ರೆ ನೆಪ್ಪಗದಲ್ಲ ನಾವು ಹೋಗೋದೇ ಅಲ್ಗ. ಆಮೇಲೆ ಒಬ್ಳಿ ಅಲ್ಗೂ ಹೋಗ್ತಿರ್ಗಲ್ಲ, ಯಾವ ಕಾಲದಲ್ಲೂ ಒಬ್ಳಿ ಹೋಗಲ್ಲ, ನಮಗ್ ಭಯ ಅನ್ನೋದು ಜಾಸ್ತಿ. ನನ್ನ ತಮ್ಮದಿರ ನನ್ನ ಮಗಳ ಆಗ್ಲೆಲ್ಲ ನನ್ನ ತಮ್ಮದಿರ ಕರ್ಕೊಯ್ತಿರು. ಇವಾಗ ನನ್ನ ಮಗ ಎಲ್ಲಿಗಾರು ಹೋಗ್ಬೇಕು ಅಂದ್ರ
1: ಹುಷಾರಿಲ್ಲ, ಚೆನ್ನಾಗಿ ನೋಡ್ಕೋತಾರೆ ನಿಮ್ ತಮ್ಮದಿರು ನಿಮ್ ಮಕ್ಕಳೆಲ್ಲ ಚೆನ್ನಾಗಿ
0: ನೋಡ್ಕೋತಾರ. ಇನ್ನ ಆಗಲ್ವಲ್ಲ ಇನ್ನೇನ್ ಮಾಡಿದ್ರು, ಆಗ್ಲೆಲ್ಲ ತಾಯಿ ತಿನ್ಕೊಂಡು ಸಾಕನು. ಇವಾಗ ನಮ್ ಸಾಕಕ್ಕ ಗಂಡ ಮನೆ ಬಿಟ್ಟು ಬಂದು ನಮ್ನೆಲ್ಲ ಸಾಕದ್ಲೆಲ್ಲ ಅಂದ್ಬಿಟ್ಟು ಮಾಡ್ತಾರ. ತಮ್ಮದಿರು ಇಡ್ತಿರು ಮಾಡ್ತಾರ, ಈಗಿನ ಮಟ್ಟಕ್ಕ ತಮ್ಮದಿರು ಮಾಡ್ತಾರ. ನಮ್ಗೇನು ತೊಂದರೆ ಇಲ್ಲ, ಏನಂದ್ರೆ ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ತೀವ. ಈಗ ಅವ್ರು ತಂದಿರೋದ್ ಎತ್ ಕೇಳಿ ನಮ್ಮ ಮನೇಲಿ ನಮ್ಮನ್ನ ಬಿಣ್ಕ್ ಮಾಡ್ಲಿ ಅಂತ. ನಮ್ಮ ತಾಯಿ ಇಲ್ಲ, ನಾನೇ ತಾಯಿ, ನಾನೇ ತಂದು ಮಾಡಿರೋದು ಅವ್ರನ್ನೆಲ್ಲ, ಅವ್ರನ್ನ ಮನೇಲಿ ಬಿಣ್ಕ್ ಮಾಡ್ಲಿ ಅಂತ ಅಂದಿವಿ. ಅವ್ರೊಂದು ಗಲಾಟೆ ಮಾಡಿದ್ರೆ ನಮಗ್ ಮಾಡ್ದಾರ, ನಮ್ಮ ಮಕ್ಕಳಂಗೆ ಅಂತ ಅವ್ರನ್ನ ಕಾಣ್ಬೇಕು. ಹಂಗಾದ್ರೆ ನಮ್ಮನ್ನು ಪ್ರೀತಿಯನ್ನು ನೋಡ್ತಾರ ಅಲ್ವಾ?
1: ಈಗ ವಯಸ್ಸಾದ ತಂದೆ ತಾಯಿಗಳನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅಂತ ಮಕ್ಳಿಗೆ ನೀವೇನ್ ಹೇಳ್ತೀರಾ? ಯಾಕಂತಂದ್ರೆ ಹಿಂದೆ ಎಲ್ಲ ತಂದೆ ತಾಯಿ ಅಂದ್ರೆ ದೇವರು ಪ್ರತಿರೂಪ ಅಂತ ಪೂಜಿಸ್ತಿದ್ರು, ಈ ಕಾಲದಲ್ಲಿ ಅದೆಲ್ಲ ಹೊರಟೋಯ್ತು, ಇದಕ್ಕೇನ್ ಹೇಳ್ತೀರಾ?
0: ನಾವು ಈಗಿನ ಮಕ್ಳಿಗೂ ಹೇಳ್ತೀವಿ ಕಡವು, ನಮ್ಗೆ ಏನ್ ಹೇಳ್ಕೊಡ್ತಿರು ನಮ್ಮ ಅಜ್ಜಿಯವರು ಅಂದ್ರ ತಾಯಿ ತಂದ ಅಂದ್ರ ದೇವ್ರು, ಮುಂದಕ್ಕೇನೋಗಿ ದೇವ್ರು ಮಾಡ್ಬೇಕಿಲ್ಲ, ನಿಮ್ ತಾಯಿ ತಂದ ಸಣ್ಣ ಮಾಡ್ರೆ ಅವ್ರಿಗೆ ದೇವ್ರು ಕಡೆಯವ ಅಂತ ಹೇಳ್ಕೊಡ್ತಿರು. ಆಮೇಲೆ ಏನ್ ಮಾಡ್ತಿರು, ನಿಮ್ ಅತ್ತ ಮಾವನ ರೇ ದೇವ್ರು, ಹಿಂದಿಗ್ ತಿರಕ್ ಮಾತಾಡ್ಬೇಡಿ. ಆ ಗಣದಿರು ಅಂದ್ರ ಅವ್ರ ದೇವ್ರ ಸಂಬಂಧ, ಎದ್ದಗಳಗದಲ್ಲಿ ಗಣದಿರ್ಗ ಸಣ್ಣ ಮಾಡ್ಕೊ ಹೇಳಿ ಅಂತ ಹೇಳ್ತಿರು. ನಾವು ಇಲ್ಲಿವರೆಗಂಟು ಹಂಗೆ ಮಾಡ್ಕೊ ಬಂದದ್ದು. ನಮ್ಮ ಅತ್ತ ಮಾವನ್ಗೂ ಹಂಗೆ ಮಾಡ್ದು, ನಮ್ಮ ತಾಯಿ ತಂದಗೂ ಹಂಗೆ ಮಾಡ್ದು, ನಮ್ಮ ಯಜಮಾನ್ಗೂ ಹಂಗೆ ಮಾಡ್ದು, ನಮ್ಮ ಮಕ್ಳಿಗೂ ಹಂಗೆ ನಾವು ಹೇಳೋದು. ಬೇರೆಯವರು ನಮ್ಮ ಮಾತು ಕೇಳಲ್ಲ, ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡೋದು ಹಂಗ. ಹೆಂಗೆ ಹೇಳಿ,
1: ತಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ರೆ ಆ ಕುಟುಂಬದ ಜೊತೆಗೆ ಯಾವಾಗ್ಲೂ ಖುಷಿಯಾಗಿರ್ತಾರೆ ಅಂತ ಈ ಮೂಲಕ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹೇಳಿದ್ರೆ ಅಜ್ಜಿ, ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ ಆಗಿರ್ಬೋದು, ನಿಮ್ಮ ಒಂದು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ತಂಜೆಯ ಕಾರ್ಯಕ್ರಮದಲ್ಲಿ ಈ ವೃದ್ಧಾಪ್ಯ ಜೀವನ ಮತ್ತು ಸ್ವಾವಲಂಬಿ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಸಾಗರೇ ಗ್ರಾಮದ ಶ್ರೀಮತಿ ದ್ಯಾವಲಮ್ಮರವರು. ಇಲ್ಲಿಗೆ ಇವತ್ತಿನ ಒಂದು ಮುಸ್ತಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ತಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಅವರಿಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾವಲಂಬಿ ಬದುಕು ಮತ್ತು ವೃದ್ಧಾಪ ಜೀವನ ಕುರಿತು ಸರ್ಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ದೇವಾಲಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.